ಸಂಸ್ಥೆಯ ಜನಧ್ವನಿ ಕೇಳುಗರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026 ಜೂನ್ ತಿಂಗಳ 7 ತಾರೀಕಿನ ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಕೇಳುಗರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುಬಾ ಬೆಳಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುದ್ದ, 7:35 ಆಕಾಶವಾಣಿ ವಾರ್ತೆಗಳು, 7:45 ವಚನವೈಭವ, 8:25 ಕನ್ನಡ ಟಿಪ್ಪಣಿ, 8:35 ಗೀತಾಸುನಾದ, 8:45 ವಿಜ್ಞಾನ ಜಾಣಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಒಂಬತ್ತು ಕಲರವ, 9:50 ಸಾಮಾನ್ಯ ಜ್ಞಾನ ಕಾರ್ಯಕ್ರಮ, 10:20 ಮನೆಯ ಮೊದಲ ಪಾಠಶಾಲೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಕೇಳುವರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾ

ಆಫೀಸ್ನಲ್ಲಿ ತುಂಬಾ ಒತ್ತಡ, ಸಾಹೇಬ್ರಿಗೆ ಬೇಜಾರು, ಯಾರಿಗೂ ಕೆಲಸದ ಬಗ್ಗೆ ಜವಾಬ್ದಾರಿನೇ ಇಲ್ಲ, ಎಲ್ಲಾನು ತಾನೇ ಒದ್ದಾಡ್ಕೊಂಡು ಮಾಡಬೇಕು, ಪ್ರತಿಯೊಬ್ಬರು ಬೆನ್ನು ಹತ್ತಬೇಕು, ಕೆಲಸ ಮಾಡಿಸ್ಬೇಕು. ಅದಿಲ್ಲದೆ ಮೇಲಿದ್ದಾರಲ್ಲ ಆಫೀಸರ್ಸು, ಅವ್ರ ಕುದುರೆ ಮೇಲೆ ಕುಳಿತಿರೋ ಹಂಗೆ ಆಯ್ತಾ ಆಯ್ತಾ ಬೇಗ ಕಳಿಸಿ ಅಂತ ಚೌಟಿ ಹಿಡ್ಕೊಂಡು ನಿಂತಿರ್ತಾರೆ. ಸಾಯಂಕಾಲ ಆಗೋವರೆಗೂ ಗಾಣದೆತ್ತಿನ ಹಂಗೆ ದುಡಿದು ಸುಸ್ತಾಗಿ ವಯಸ್ಸಾದಂಗೆ ಆಗ್ಬಿಡ್ತಿತ್ತು. ಈಗ ಚಿಂತೆ ಸರಪಳಿನ ತಲೆ ಮೇಲೆ ಹೊತ್ಕೊಂಡು ಸಾಹೇಬರು ಮನೆ ಕಡೆ ಓಡಿದ್ರು. ಮನೆ ಹತ್ರ ಬಂದು ನೋಡ್ತಾರೆ, ಮನೆ ಗೇಟ್ ತೆಗೆದಿದೆ. ಛೇ, ಏನ್ ಬೇಜವಾಬ್ದಾರಿ ಹೆಂಗಸು, ಹೆಂಡ್ತಿ ಬುದ್ಧಿ ಇಲ್ಲ, ಗೇಟ್ ತೆಗೆದಿಟ್ರೆ ದನ ಒಳಗೆ ಬಂದು ಗಿಡ ತಿನ್ನಲ್ವಾ ಅಂತ ತಾನೇ ಬೈಕೊಂಡು ಗೇಟ್ ಹಾಕೊಂಡು ಒಳಗೆ ಬಂದು ನೋಡ್ತಾರೆ. ಏನ್ ಗದ್ಲ ಅದು, ಅಲ್ಲಿ ನೋಡಿದ್ರೆ ಮಕ್ಕಳು ಮಣ್ಣಲ್ಲಿ ಕುಪ್ಪಳಿಸಿ ಬಿದ್ದು ಆಟ ಆಡ್ತಿದ್ದಾರೆ. ತನ್ನ ಮಕ್ಕಳು ಅಂತೂ ಗುರುತೇ ಹತ್ತಲ್ಲ, ಅಷ್ಟು ಕೊಳಕಾಗಿದ್ದಾರೆ. ಅದೇನ್ ಬಟ್ಟೆ, ಅದೇನ್ ತಲೆ ಗಂಟಿದ ರಾಡಿ. ಏಯ್ ನಡೀರಿ ಒಳಗೆ, ಮುಖ ನೋಡ್ಕೊಳ್ಳಿ, ಏನಾಗಿದ್ರಿ, ಹೇಗಾಗಿದ್ ನೋಡ್ಕೊಳ್ಳಿ ಮುಖ ನಿಮ್ದು, ನಡೀರಿ ಒಳಗೆ ಅಂತ ಕೂಕೊಂಡು ಸಾಹೇಬರು ಒಳಗೆ ಕಾಲಿಟ್ರು. ಮನೆಯೊಳಗೆ ಹಾಲಲ್ಲಿ ಕಾಲಿಡ್ತಾರೆ, ನೋಡ್ತಾರೆ, ಅಯ್ಯೋ ಫ್ಯಾನ್ ತಿರುಗ್ತಾನೆ ಇದೆ, ಹಾಗೇನೆ ಟಿವಿ ಜೋರಾಗಿ ಕೂಕೋತಾ ಇದೆ, ಯಾರು ಆರಿಸಿಲ್ಲ. ಸೋಫಾದ ಮೇಲಿದ್ದಂಥ ವರ್ತಮಾನ ಪೇಪರ್ ಇದಾವಲ್ಲ, ಪತ್ರ ಎಲ್ಲ ಗಾಳಿಗೆ ಹಾರಾಡಿ ತಿರುಗ್ತಾ ಇದ್ದಾವೆ. ಹೆಂಡ್ತಿ ಏನು ಮಾಡ್ತಿದ್ದಾಳೆ, ಬುದ್ಧಿ ಇಲ್ವಾ ಆಕೆಗೆ? ಫ್ಯಾನ್ ಬಂದ್ ಮಾಡಿ ಟಿವಿ ಆರಿಸಿ ಕೋಪದಿಂದ ಸಾಹೇಬರು ಒಳಗೆ ಬಂದರು. ಊಟದ ಮನೆ, ಅಲ್ಲಿ ನೋಡ್ತಾರೆ ಟೇಬಲ್ ಮೇಲೆ ಮೇಜಿನ ಮೇಲೆ ರಾಶಿ ಪಾತ್ರೆ ಬಿದ್ದಿದ್ದಾವೆ, ತೊಳೆದೇ ಇಲ್ಲ ಅದನ್ನು. ಅರ್ಧ ಅರ್ಧ ಅನ್ನದ ಪ್ಲೇಟ್ ಹಾಗೆ ಇದೆ, ಅನ್ನದ ಬಟ್ಲು ಹಾಗೆ ಓಪನ್ ಇದೆ. ಅಯ್ಯೋ ನೊಣ ಸುತ್ತ ಇದಾವೆಲ್ಲ, ಗೊಯ್ಯಿ ಅಂತ ಇದಾವೆ. ಎಲ್ಲಿ ಹೋದ್ ನನ್ನ ಹೆಂಡ್ತಿ, ಏನು ಮಾಡ್ತಾಳೆ ಆಕೆ ಮನೇಲಿ ಖಾಲಿ ಕೂತ್ಕೊಂಡು, ಏನು ಕೆಲಸ ಮಾಡ್ತಾಳೆ? ಏನೋ ಸಪ್ಲೈ ನೋಡ್ತಾರೆ, ಫ್ರಿಜ್ ತೆಗೆದೇ ಇಟ್ಟಿದೆ, ರೆಫ್ರಿಜರೇಟರ್ ಮುಚ್ಚೇ ಇಲ್ಲ ಅದನ್ನು, ಯಾವತ್ತಿಂದ ಹೀಗೆ ಇದೆಯೋ. ಅಯ್ಯೋ ಅದೆಷ್ಟು ವಿದ್ಯುತ್ ಶಕ್ತಿ ಹಾಳಾಗಿ ಹೋಯ್ತು ಎಂತಾನೋ. ಹೆಂಡ್ತಿ ಎಲ್ಲಿ ಹೋದ್ಲು, ಆಕೆ ಆರೋಗ್ಯಕ್ಕೆ ಏನೋ ತೊಂದರೆ ಇದೆಯಾ, ಏನಾಯ್ತು? ಚಿಂತೆ ಬಂತು ಸಾಹೇಬರಿಗೆ. ಬಚ್ಚಲ ಮನೆ ಸದ್ದಾದಂಗೆ ಕೇಳಿಸ್ತು, ಅಲ್ಲಿಗೆ ಓಡಿದ್ರು. ಅಯ್ಯೋ ನಲ್ಲಿಯಿಂದ ನೀರು ತುಂಬಿ ಬಕೆಟ್ ತುಂಬಿ ಹೋಗ್ತಾನೆ ಇದೆ ನೀರು, ಹಾಗೇನೆ. ಎಲ್ಲಿ ಹೋದ್ ನನ್ನ ಹೆಂಡ್ತಿ, ಬೇಜವಾಬ್ದಾರಿ, ಸಿಟ್ಟಿಂದ ಕೋಪ ಮಾಡ್ಕೊಂಡು ಅಟ್ಟದ ಮೇಲೆ ಹೋದ್ರು ಕೋಣೆಗೆ. ಬಾಗಿಲು ಹಾಕಿತ್ತು, ನಿಧಾನಕ್ಕೆ ಬಾಗಿಲು ತಳ್ಳಿದ್ರು. ಅವ್ರ ಹೆಂಡ್ತಿ ಹಾಸಿಗೆ ಮೇಲೆ ಆರಾಮಾಗಿ ಕಾಲು ಚಾಚಿಕೊಂಡು ಕೂತ್ಕೊಂಡು ಕಾದಂಬರಿ ಓದ್ತಿದ್ದಾರೆ. ಮನೆ ಎಲ್ಲ ಕುರುಕ್ಷೇತ್ರ ಆದಂಗೆ ರಣರಂಗ ಆದಂಗಾಗಿದೆ, ಈಕೆ ಆರಾಮಾಗಿ ಕಾದಂಬರಿ ಓದ್ತಿದ್ದಾಳಲ್ಲ ಅಂತ ಸಾಹೇಬರು ಸಿಟ್ಟು ನೆತ್ತಿಗೇರ್ತು. ಏನ್ ಮಾಡ್ತಿದ್ದೆ ನೀನು, ಬುದ್ಧಿ ಇದೆಯಾ ನಿನಗೆ? ಕೆಳಗಡೆ ಏನ್ ನಡೀತಿದೆ ನೋಡಿದ್ಯಾ? ಹುಡುಗರೇನ್ ಮಾಡ್ತಿದ್ದಾರೆ? ಮನೆ ಏನು ಆಕಾರ ಆಗಿದೆ ನೋಡಿದ್ಯಾ ಅಂತ ಕೂಗಿದ್ರು. ಆಕೆ ಅತ್ಯಂತ ಸುಂದರವಾಗಿ ಮುಗುಳ್ನಕ್ಕೂ ಹೇಳಿದ್ಲಂತೆ, ದಿನಾಲೂ ನೀವು ಆಫೀಸಿಂದ ಬಂದ್ಮೇಲೆ ನಿನಗೇನು ಕೆಲಸ, ಮನೇಲಿ ಆರಾಮಾಗಿರ್ತೀಯಲ್ಲ, ಆರಾಮಾಗಿ ಕೂತಿರ್ತೀಯ, ನೋಡು ನನ್ನ ಕರ್ಮ ನೋಡು, ಎಷ್ಟು ದುಡಿಬೇಕು ನಾ ಆಫೀಸಲ್ಲಿ, ನಿನ್ನ ಮನೇಲಿ ಇರ್ತೀಯಲ್ಲ, ನಿನಗೇನು ಕೆಲಸ ಅಂತ ಪ್ರತಿದಿನ ಕೇಳ್ತಿದ್ರಲ್ಲ, ಇವತ್ತು ನಾನು ಯಾವ ಕೆಲಸನೂ ಮಾಡಿಲ್ಲ ಅಂಥೇಳಿ ಕಣ್ಣು ಕೊಂಕ ಮಾಡಿಲ್ಲಂತೆ. ಸಾಹೇಬರಿಗೆ ತಕ್ಷಣ ಹೊಡಿತು. ಮನೆ ಆಕೆ ಒಂದು ಅರ್ಧ ದಿನ ಕೆಲಸ ಮಾಡದಿದ್ರೆ, ಸುಮ್ಮನೆ ಕುಳಿತಿದ್ರೆ ಮನೆ ಸ್ಥಿತಿ ಏನಾಗ್ತದೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಗೊತ್ತು. ಗಂಡಸರಿಗೆ ಮನೆ ಕೆಲಸ ಏನು ಮಹಾ ಅಂತ ಒಂದು ಭಾವನೆ ಇರ್ತದೆ. ಆಫೀಸಿನ 100 ಕೆಲಸ ಮಾಡೋ ಸುಲಭ, ಆದರೆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋದಿದೆಯಲ್ಲ, ಬಹಳ ಕಷ್ಟ, ಅದು ಮುಗಿಯೋದೇ ಇಲ್ಲ. ನೀವು ಆಫೀಸಿಗೆ ಒಂದು ದಿವಸ ರಜಾ ಹಾಕಿದರೆ ಆಫೀಸ್ ಮುಚ್ಚಿ ಹೋಗಲ್ಲ. ಬಹುಶಃ ನಿಮ್ಮ ಕೆಳಗಡೆ ಕೆಲಸ ಮಾಡೋ ಸಂತೋಷ ಪಡ್ತಾರೆ, ಬಂದಿಲ್ಲ ಇವತ್ತು,

ಆದ್ರೆ ಮನೆ ಆಕೆ ಒಂದ್ ದಿವಸ ಕೆಲಸ ಮಾಡದಿದ್ರೆ ಏನ್ ಗತಿ ಆಗತ್ತೆ ಗೊತ್ತಾ? ಮನೆಯನ್ನ, ಮನೆ ಮಂದಿಯನ್ನ ತಾಳ್ಮೆಯಿಂದ, ಪ್ರೀತಿಯಿಂದ, ಶ್ರಮದಿಂದ, ನಗುಮುಖದಿಂದ ನೋಡ್ಕೊಳ್ಳುವಂತ ಯಜಮಾನಿಗೆ ನಮ್ಮ ಗೌರವ ಸಲ್ಲಬೇಕು. ದಯವಿಟ್ಟು ನೋಡಿ ಸ್ನೇಹಿತರೆ, ಇದು ಭಾರತೀಯ ಪರಂಪರೆಯಲ್ಲಿ ಬಹಳ ದೊಡ್ಡ ಅಂಶ. ಇದು ಎಲ್ಲೋ ಬೆಳೆದಂತ ಹೆಣ್ಮಗು, ಯಾರೋ ತಂದೆ, ಯಾರೋ ತಾಯಿ, ಯಾರೋ ಅಣ್ಣ, ಯಾರೋ ತಂಗಿ, ಅಲ್ಲೇ ಬೆಳೆದದ್ದು 20 ವರ್ಷ, ಅಲ್ಲಿ ಬೆಳೆದಂತ ಪರಿಸರವನ್ನು ಬಿಟ್ಟು ಯಾವುದೋ ಒಬ್ಬ ವ್ಯಕ್ತಿಯನ್ನು ನಂಬಿಕೊಂಡು ಈ ಮನೆಗೆ ಬರುತ್ತೆ. ಅಲ್ಲಿರುವಂತಹ ಬೇರುಗಳನ್ನು ಕತ್ತರಿಸಿಕೊಂಡು ಇಲ್ಲಿ ಬೇರುಗಳನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ. ಮೊದಮೊದಲು ತುಂಬ ಕಷ್ಟ ಆಗುತ್ತೆ, ತಾಯಿ ಮನೆ ಎಳಿತದೆ, ಇಲ್ಲಿ ಯಾಕೆ ಬಂದೆ ಅಂತ ಅನಿಸ್ಬಿಡುತ್ತೆ. ಆದ್ರೆ ಎಷ್ಟು ಬೇಗ ಹೊಂದ್ಕೊಂಡ್ಬಿಡುತ್ತೆ ಗೊತ್ತಾ? ಒಂದು 5-6 ವರ್ಷ ಆದ್ಮೇಲೆ ಅದೇ ತಂದೆ ತಾಯಿ ಊರಿಗೆ ಬಾರೇ ಅಂತ ಕರೆದ್ರೆ, ಇಲ್ಲಪ್ಪ ಇಲ್ಲಿ ಕೆಲಸ ಬಹಳ ಇದೆ, ಇದು ತನ್ನ ಮನೆ ಆಯ್ತು, ಅದು ತನ್ನ ಮನೆ ಅಲ್ಲ. ಇದು ಇಮೋಷನಲ್ ಗ್ರಾಫ್ಟಿಂಗ್ ಇದೆಯಲ್ಲ, ಬಹುಶಃ ಒಬ್ಬ ಸ್ತ್ರೀಗೆ ಮಾತ್ರ ಸಾಧ್ಯ ಅನಿಸುತ್ತೆ. ಇದು ಅಂತ ತಾಯಿಗೆ, ಅಂತ ಮನೆಯಾಕೆಗೆ ನಮ್ಮ ಗೌರವ ಎಂದೆಂದಿಗೂ ಸಲ್ಲಬೇಕು.

0: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026 ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಯವರ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20 ಆರಂಭ. ವಾರ್ತೆಗಳ ವಿವರ. ದಶಕಗಳ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಮತ್ತಷ್ಟು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು, ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹೇಳಿದ್ದಾರೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳಿ ಮತ್ತು ತುಮಕೂರು ಜಿಲ್ಲಾ ವಾಣಿಜ್ಯ ಹಾಗೂ ಕೈಗಾರಿಕಾ ಮಂಡಳಿಯ ಜಂಟಿ ಸಹಯೋಗದಲ್ಲಿ ತುಮಕೂರಿನ ಹೆಗ್ಗೇರಿಯಲ್ಲಿ ರಾಜ್ಯ ಮಟ್ಟದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಶೇಷವಾಗಿ ಸಣ್ಣ ಕೈಗಾರಿಕೆಗಳು ದೇಶದ ಜಿಡಿಪಿ ಅಭಿವೃದ್ಧಿಗೆ ದೊಡ್ಡ ಶಕ್ತಿಯಾಗಿವೆ. ಕನಿಷ್ಠ ವಿದ್ಯಾರ್ಹತೆ ಉಳ್ಳವರಿಗೂ ಉದ್ಯೋಗ ನೀಡಿ ಅವರು ನೆಮ್ಮದಿಯ ಜೀವನ ಸಾಗಿಸಲು ಕೈಗಾರಿಕಾ ಕ್ಷೇತ್ರ ನೆರವಾಗುತ್ತಿರುವುದು ಶ್ಲಾಘನೀಯ ಎಂದರು. 2026 ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಂದೇಶ ನೀಡಿರುವ ಅವರು, ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕರ ಪ್ರೋತ್ಸಾಹ ಹಾಗೂ ಶಿಕ್ಷಕರ ಮಾರ್ಗದರ್ಶನದ ಫಲವಾಗಿ ಈ ಯಶಸ್ಸು ಲಭಿಸಿದೆ. ಸಿಇಟಿಯಲ್ಲಿ ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳ ಮುಂದಿನ ಉನ್ನತ ಶಿಕ್ಷಣದ ಪಯಣ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದ್ದಾರೆ. ಇದೇ ವೇಳೆ ನಿರೀಕ್ಷಿಸಿದಷ್ಟು ಫಲಿತಾಂಶ ಪಡೆಯದ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿರುವ ಅವರು, ಯಾವುದೇ ಕಾರಣಕ್ಕೂ ನಿರಾಶರಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಒಂದೇ ಪರೀಕ್ಷೆಯ ಫಲಿತಾಂಶ ಅಂತಿಮ ಮಾನದಂಡವಲ್ಲ. ಅನೇಕ ಅವಕಾಶಗಳು ನಿಮ್ಮ ಮುಂದಿವೆ. ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಮುಂದುವರಿಯಿರಿ. ಪರಿಶ್ರಮ ಮತ್ತು ದೃಢ ಸಂಕಲ್ಪ ಇದ್ದರೆ ಯಶಸ್ಸು ಖಚಿತ ಎಂದು ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಘೋಷಿಸಿರುವುದು ಐತಿಹಾಸಿಕ ದೂರದೃಷ್ಟಿಯ ನಿರ್ಧಾರವಾಗಿದೆ ಎಂದು ಕಲಬುರಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಅರುಣ್ ಕುಮಾರ್ ಎಂವೈ ಪಾಟೀಲ್ ತಿಳಿಸಿದ್ದಾರೆ. ಅವರು ಪ್ರಕಟಣೆಯಲ್ಲಿ 60 ಕಿಲೋಮೀಟರ್ ವರೆಗೂ ಶಾಲಾ ಕಾಲೇಜು ಮತ್ತು ಇತರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಉಚಿತವಾಗಿ ಸಂಚರಿಸಿ ವಿದ್ಯಾಭ್ಯಾಸ ಮುಂದುವರಿಸಲು ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಮಹತ್ತರ ವರದಾನವಾಗಲಿದೆ ಎಂದಿದ್ದಾರೆ. ದೂರದ ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಯೋಜನೆ ಹೊಸ ಭರವಸೆ ನೀಡಲಿದ್ದು, ಶಾಲಾ ಕಾಲೇಜು ತೊರೆಯುವ ಪ್ರಮಾಣ ಕಡಿಮೆಯಾಗಲು ಮತ್ತು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಲು

0: ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದಿದ್ದಾರೆ. ಹೊಸಬಾಳೆ ಎಚ್ಎಸ್ ಮಂಜಪ್ಪನವರು ಅಡಿಕೆ ಬೆಳೆಯುವ ರೈತರ ಬೆನ್ನೆಲುಬಾಗಿ, ಅವರ ಧ್ವನಿಯಾಗಿ ಕಳೆದ 4.5 ದಶಕಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಗಾರರ ಹಿತರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಗರ ಪ್ರಾಂತ್ಯದ ಅಡಿಕೆ ಬೆಳೆಗಾರರ ಸಂಘ ಆಯೋಜಿಸಿದ್ದ ಹೊಸಬಾಳೆ ಎಚ್ಎಸ್ ಮಂಜಪ್ಪನವರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಅಡಿಕೆ ಬೆಳೆಗಾರರಿಗೆ ಸಮಸ್ಯೆಯಾದಾಗಲೆಲ್ಲ ಮಂಜಪ್ಪನವರು ಮುಂಚೂಣಿಯಲ್ಲಿ ನಿಂತು ನಾಯಕತ್ವ ವಹಿಸಿದ್ದಾರೆ. ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಹಲವು ಹೋರಾಟಗಳನ್ನು ನಡೆಸಿದ ಶ್ರೀಯುತರ ರೈತಪರ ಸೇವೆಯನ್ನು ಅವರು ಶ್ಲಾಘಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿದ್ದು ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಳೆದ ಕೆಲವು ವಾರಗಳಿಂದ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಂಗ್ರೆಸ್ನ ಒಳಜಗಳ, ಅಧಿಕಾರ ಮತ್ತು ಹುದ್ದೆ ಹಂಚಿಕೆಯ ರಾಜಕಾರಣದಿಂದ ರಾಜ್ಯದ ಅಭಿವೃದ್ಧಿಯನ್ನು ಮರೆಯಲಾಗಿದೆ ಎಂದು ಟೀಕಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರದ ಬಳಿ ಸಮಯವಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಕಡೆಗೂ ಆದ್ಯತೆ ನೀಡುತ್ತಿಲ್ಲ. ಶಾಲೆಗಳ ದುರಸ್ತಿ, ಪಠ್ಯಪುಸ್ತಕ ವಿತರಣೆಗೆ ಸಮಯವಿಲ್ಲದ ಪರಿಸ್ಥಿತಿ ಉದ್ಭವಿಸಿದ್ದು, ಬೆಂಗಳೂರಿನ ಅವ್ಯವಸ್ಥೆ ಸುಧಾರಿಸುವ ಉದ್ದೇಶವಂತೂ ಇಲ್ಲವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಬಿತ್ತನೆಗೆ ಸಿದ್ಧತೆ ನಡೆಸುತ್ತಿರುವ ಸಮಯದಲ್ಲಿ ಪೂರ್ಣಾವಧಿಗೆ ಕೃಷಿ ಸಚಿವರೇ ಇಲ್ಲದಂತಾಗಿದೆ. ಬಿತ್ತನೆ ಬೀಜಗಳ ಲಭ್ಯತೆ, ರಸಗೊಬ್ಬರಗಳ ಪೂರೈಕೆ, ಬೆಳೆ ಸಾಲ, ಬೆಳೆ ವಿಮೆ, ಮಳೆಯ ಪರಿಸ್ಥಿತಿಯ ಅವಲೋಕನ, ಇದೆಲ್ಲದರ ಬಗ್ಗೆ ಕಾಳಜಿ ವಹಿಸಲು ಸಂಬಂಧಿಸಿದ ಸಚಿವರೇ ಇಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಕೊಡಗು ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಡಿ ಸೋಮಶೇಖರ್ ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರು ಸಹಕಾರ ನೀಡುವಂತೆ ಕೋರಿದರು. ಭಾರತ ಚುನಾವಣಾ ಆಯೋಗವು ವಿಶೇಷ ಸಮಗ್ರ ಪರಿಷ್ಕರಣೆಗೆ ಅರ್ಹತಾ ದಿನಾಂಕ 2026 ಅಕ್ಟೋಬರ್ 1 ಘೋಷಿಸಿದ್ದು, ಜೂನ್ 20-29 ಪೂರ್ವ ತಯಾರಿ, ತರಬೇತಿ ಮತ್ತು ಮುದ್ರಣಕ್ಕೆ ಅವಕಾಶ ಕಲ್ಪಿಸಿದೆ. ಜೂನ್ 30-ಜುಲೈ 29 ಮತಗಟ್ಟೆ ಅಧಿಕಾರಿಯಿಂದ ಮನೆ ಮನೆ ಭೇಟಿ ಹಾಗೂ ಮತಗಟ್ಟೆಗಳ ಪುನರ್ವಿಂಗಡಣೆ ಕಾರ್ಯ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ. ಆಗಸ್ಟ್ 5-ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಜೊತೆಗೆ ಆಗಸ್ಟ್ 5-ಅಕ್ಟೋಬರ್ 3 ಸೂಚನೆ ಹಂತ ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿ ನಡೆಯಲಿದೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ ಎಂದು ಎಸ್ಡಿ ಸೋಮಶೇಖರ್ ಅವರು ಮಾಹಿತಿ ನೀಡಿದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ ಹಾಗೂ ರಾಜ್ಯಸಭೆಗೆ ಇದೇ 18 ನಡೆಯಲಿರುವ ಚುನಾವಣೆಯ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ಗೆ 4 ಹಾಗೂ ರಾಜ್ಯಸಭೆಗೆ 3 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ರಾಜ್ಯಸಭೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ನಾಮಪತ್ರ ಸಲ್ಲಿಸಿದ್ದು, ವಿಧಾನ ಪರಿಷತ್ ಸ್ಥಾನಗಳಿಗಾಗಿ ತಾವು ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್ ಹಾಗೂ ಮಳವಳ್ಳಿ ಶಿವಣ್ಣ ನಾಮಪತ್ರ ಸಲ್ಲಿಸಿದ್ದು, ಸೋಮವಾರ ಪರಿಷತ್ತಿನ 5 ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನಾಮಪತ್ರ ಸಲ್ಲಿಸಲು ಇದೇ 8 ಕೊನೆ ದಿನವಾಗಿದೆ. ವಿಶ್ವ ವಿಶೇಷಚೇತನರ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ವಿಶೇಷಚೇತನರನ್ನು ರಾಷ್ಟ್ರ ಪ್ರಶಸ್ತಿ ನೀಡಿ ಗೌರವಿಸಲು ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಕೋಲಾರ ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಶೇಷಚೇತನರ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ ನಿರ್ಮಾಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಾಧಕರು ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇಂದ್ರ ಸಾಮಾಜಿಕ

0: ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ಜಾಲತಾಣ www.depwd.gov.in ಅಥವಾ ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ www.awards.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಜುಲೈ 31 ಕೊನೆಯ ದಿನವಾಗಿದೆ. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಆಹಾರದಿಂದ ಹರಡುವ ಅಪಾಯಗಳನ್ನು ತಡೆಗಟ್ಟಲು, ಪತ್ತೆ ಹಚ್ಚಲು ಮತ್ತು ನಿರ್ವಹಿಸಲು ಸಹಾಯ ಮಾಡುವ ಕ್ರಮವನ್ನು ಪ್ರೇರೇಪಿಸಲು ಮತ್ತು ಗಮನ ಸೆಳೆಯಲು ಜೂನ್ 7 ಜಾಗತಿಕವಾಗಿ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಜೀವನವನ್ನು ಉಳಿಸಿಕೊಳ್ಳಲು ಮತ್ತು ಉತ್ತಮ ಆರೋಗ್ಯವನ್ನು ಉತ್ತೇಜಿಸಲು ಸುರಕ್ಷಿತ ಪೌಷ್ಟಿಕ ಆಹಾರದ ಪ್ರವೇಶ ಅತ್ಯಗತ್ಯ ಎಂದು ಇದು ಎತ್ತಿ ತೋರಿಸುತ್ತದೆ. ಈ ವರ್ಷದ ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ ಹೊರೆಯಿಂದ ಪರಿಹಾರಗಳಿಗೆ ಎಲ್ಲೆಡೆ ಸುರಕ್ಷಿತ ಆಹಾರ. WHO ಮತ್ತು FAO ಜಂಟಿ ನೇತೃತ್ವದ ಈ ಅಭಿಯಾನವು ಅಸುರಕ್ಷಿತ ಆಹಾರ ಜಾಗತಿಕ ಆರೋಗ್ಯದ ನಷ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅನಾರೋಗ್ಯವನ್ನು ತಡೆಗಟ್ಟಲು ವಿಜ್ಞಾನ ಆಧಾರಿತ ಪರಿಹಾರಗಳನ್ನು ಅನ್ವಯಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026 ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಗಳ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಇದೇ 20 ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 38 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVG ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಮನೆಯಲ್ಲಿ ಸತ್ಯಕ್ಕೆ ಶ್ರುತಿ ತರ್ಕ ಮಾತ್ರದೊಳೆ
4: ಅನುಭವಮುಂ ಅದರೊಂದು
3: ನೆಲೆಯಾಗದಿಹುದೇ ಮನುಜ ಹೃದಯಾಂಗಣದೊಳ್ ಎನಿತೆನಿತೋ ದನಿಯುದಿಸಿ ಅಣಕಿಪುವು ತರ್ಕವನು ಮಂಕುತಿಮ್ಮ.
5: ಸೊ ಕಳೆದ ಮುಕ್ತಕದಲ್ಲಿ ಕಣ್ಣಿಗೆ ಕಾಣುವ, ಇಂದ್ರಿಯಗಳಿಗೆ ಗೋಚರವಾಗುವ, ಅಳತೆಗೆ ಒಳಪಡುವ ವಸ್ತುಗಳನ್ನು ನಾವು ಸತ್ಯ ಅಂತ ನಾವು ನಂಬ್ಕೊಳ್ಳೋದು ಸರಿಯೇ, ಆದರೆ ನಮ್ಮ ಅಳತೆಗೆ ಮೀರಿದ ಅನುಭವಗಳನ್ನು ಕೂಡ ನಾವು ಗಣನೆಗೆ ತಗೋಬೇಕು. ಎಷ್ಟೋ ಸರ್ತಿ ಅದಕ್ಕೂ ಇದಕ್ಕೂ ಹೊಂದಾಣಿಕೆಯಾಗದೇ ಇರಬಹುದು ಅನ್ನೋದನ್ನು ನಾವು ಗಮನಿಸಿದ್ವಿ. ಅದನ್ನೇ ಮುಂದುವರಿಸ್ತಾ ಈ ಮುಕ್ತಕದಲ್ಲೂ ಕೂಡ DVG ಅವರು ಸತ್ಯ ಅಂತ ನಾವು ಯಾವುದನ್ನು ನಂಬ್ತೀವೋ ಅದು ಎಲ್ಲಿ ಸ್ಪಷ್ಟವಾಗಿ ನಿಂತಿದೆ, ಅದಕ್ಕೆ ನೆಲೆ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಮುಂದಿಡ್ತಾರೆ. ಕೆಲವು ವಿಚಾರಗಳನ್ನು ನಾವು ನಿಖರವಾಗಿ ಅಳೆದು ಪುನಃ ಅಳೆದು ಸ್ಪಷ್ಟವಾಗಿ ಇದಿಷ್ಟೇ ಅಂತ ಹೇಳಬಹುದು. ಆ ಸ್ಪಷ್ಟತೆ ಆ ಅಳತೆ ಮಾಡುವಂಥ ವ್ಯಕ್ತಿಯ ಕೈಯಲ್ಲೂ ಕೂಡ ಕೆಲವು ಸರ್ತಿ ಇರುತ್ತೆ. ತಮಾಷೆ ಅಂತಂದರೆ ಈ ನೋಟುಗಳನ್ನು ಎಣಿಸ್ತೀವಲ್ವ,

ಮೊದಲಿನ ಕಾಲದಲ್ಲಿ, ಇವಾಗೆಲ್ಲ ಬರೀ ಗೂಗಲ್ ಪೇ ಅದು ಇದು ಎಲ್ಲ ಬಂದುಬಿಟ್ಟು ನೋಟ್ ಎಣಿಸುವಂಥದ್ದು ಕಡಿಮೆ ಆಯಿತು. ಮೊದಲಿನ ಕಾಲದಲ್ಲಿ ನೋಟುಗಳನ್ನು ಎಣಿಸುವಾಗ ಸಪೋಸ್ 100 ರೂಪಾಯಿಯ 100 ನೋಟ್ ಇದೆ ಅಂತ ಯಾರಾದರೂ ನಮ್ಮ ಕೈಲಿ ಕೊಟ್ಟರೆ ನಾವು ಒಂದ್ಸತಿ ಎಣಿಸಿದಾಗ 99 ಅಂತ ಬಂದ್ಬಿಡುತ್ತೆ. ಒಂದು ನೋಟ್ ಕಡಿಮೆ ಇದೆಯಲ್ಲ, 99 ಇದೆಯಲ್ಲ, ಇನ್ನೊಂದು ಸತಿ ಎಣಿಸೋಣ ಅಂತ ಎಣಿಸ್ತೀವಿ. ಇನ್ನೊಂದು ಸತಿ ಎಣಿಸಿದಾಗ 101 ಬಂದ್ಬಿಡುತ್ತೆ. ಸೊ ಈಗ 99 ಸರಿಯೋ ಅಥವಾ ಅವರು ಎಣಿಸಿಕೊಟ್ಟಂಥ 100 ಸರಿಯೋ ಅಥವಾ ನಾನು 3ನೇ ಸತಿ ಎಣಿಸಿದಾಗ ಬಂದಂಥ 101 ಸರಿಯೋ, ಸೊ ಈ ಸಮಸ್ಯೆ ಶುರುವಾಯ್ತು. ಯಾವುದು ಮೊದಲು ನೋಡಿ, 3 ಸರ್ತಿ ನಾವು ಎಣಿಸಿರೋವಂಥದ್ದೇ, ಆ ಎಣಿಸಿರೋವಂಥದ್ರಲ್ಲೇ ಈ ರೀತಿಯ ಏರುಪೇರುಗಳು ಬರ್ತಾ ಇದೆ. ಸೊ ನಮಗೆ ಸಂಶಯ ಶುರುವಾಗುತ್ತೆ ಯಾವುದು ಸರಿ. ಸೊ ಆವಾಗ ನಾವೇನು ಮಾಡ್ತೀವಿ, ಒಂದು ಮಿಷಿನ್ ಬರುತ್ತೆ, ಆ ಮಿಷಿನಲ್ಲಿ ಇಟ್ಟಾಗ ಆ ಮಿಷಿನ್ ಸರಿಯಾಗಿ ಎಣಿಸುತ್ತೆ ಅಂತ ಅಂದ್ಬಿಟ್ಟು ಓಕೆ ಈಗ 100 ನೋಟ್ ಇದೆ ಅಂತ ನಾವು ತೆಗೆದು ಪಕ್ಕಕ್ಕೆ ಇಡ್ತೀವಿ. ಇದು ಎಣಿಸಬಹುದಾದಂತಹ ವಿಚಾರಗಳಿಗೆ ಈ ಥರದ್ದು, ನಾನು ಒಂದು ಸತಿ ಮಾಡ್ತೀನಿ, ನೀನೊಂದು ಸತಿ ಚೆಕ್ ಮಾಡು, ಇನ್ನೊಂದು ಸತಿ ಇನ್ನೊಬ್ಬರು ನೋಡ್ತಾರೆ ಅಂತ ಮಾಡ್ತಾ ಒಂದು ಸರ್ತಿ ನಿಷ್ಕರ್ಷಕ್ಕೆ ಬರ್ಬೋದು. ಓಕೆ ಇದು ಕರೆಕ್ಟಪ್ಪ, 100 ಇದೆ, ಈ ನೋಟುಗಳ ಸಂಖ್ಯೆ 100. ಆದರೆ ಇದೇ ರೀತಿಯಲ್ಲಿ ನಮಗೆ ಆದ ಅನುಭವವನ್ನು ನಾವು ಹೇಗೆ ಅಳೆಯೋದು? ಅನುಭವವನ್ನು ಅಳೆಯೋದಕ್ಕಾಗಲ್ಲ. ಆದರೆ ಅನುಭವದಲ್ಲಿ ಸತ್ಯ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಕೇವಲ ಎಣಿಸಿದ್ದು ಮಾತ್ರವೇ ಸತ್ಯ ಅಂತ ನಾವು ಅನ್ಕೋಬೇಕು, ಅಥವಾ ಎಣಿಸಲಾರದ ಸತ್ಯಗಳು ಕೂಡ ಇರುತ್ತೋ? ಆ ಎಣಿಸಲಾರದ ಸತ್ಯಗಳು ಅನುಭವದಿಂದ ನಮಗೆ ಬಂದಿರೋದ್ರಿಂದ ಸತ್ಯ ಅನ್ನುವಂಥದ್ದು ಎಣಿಸಲಾರದ ಅನುಭವದಲ್ಲೂ ಇರಬಹುದಲ್ವಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಎಲ್ಲ ಅಂಶಗಳನ್ನು ನಾನು ಪ್ರೂವ್ ಮಾಡಿದರೆ ಮಾತ್ರ ನಂಬ್ತೀನಿ ಅಂತಂದರೆ ಎಷ್ಟೋ ಸರ್ತಿ ಅದಾಗಲ್ಲ. ಇವಾಗ ಗಾಳಿಯನ್ನು ಉಸಿರಾಡ್ತಾ ಇದ್ದೀವ ನಾವು, ಉಸಿರಾಡ್ತಾ ಇದ್ದೀವಿ. ನೀರನ್ನು ಕುಡಿತೀವ ನಾವು, ನೀರನ್ನು ಕುಡಿತೀವಿ. ನೀರನ್ನು ಕುಡಿಯೋದನ್ನು ನಾನು ನೋಡಬಲ್ಲೆ, ಯಾಕೆ? ನೀರು ಕೂಡ ಕಣ್ಣಿಗೆ ಗೋಚರ, ಕಣ್ಣಿಗೆ ಗೋಚರ. ಆದರೆ ಗಾಳಿ ಕಣ್ಣಿಗೆ ಗೋಚರವಾಗಿಲ್ಲ. ಅದು ಅನುಭವದಿಂದ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ. ಬಾಯಿ ತೆಗೆದು ಅಂತ ದೊಡ್ಡದಾಗ ನಾನು ಉಸಿರು ತಗೊಂಡ್ರೆ ಏನೋ ಒಳಗೆ ಹೋಗ್ತಾ ಇದೆ ಅಂತ. ಕಣ್ಣಿಗೆ ಕಾಣಿಸ್ತಾ ಇದೆಯಾ? ಇಲ್ಲ. ಆದರೂ ಅನುಭವದಲ್ಲಿ ಅದು ನನಗೆ ಬರ್ತಾ ಇದೆ. ಸೊ ಹಾಗಾಗಿ ಅನುಭವದಲ್ಲಿ ಆ ಸತ್ಯ ನೆಲೆ ನಿಂತಿದೆ. ಇದು ಒಂದು ಬಹಳ ಸಾಮಾನ್ಯವಾದಂಥ ಉದಾಹರಣೆ ಅಂತ ನಾವು ಅಂದ್ಕೊಳ್ಬೋದು. ಆದರೆ ಇದನ್ನೇ ನಾವು ಮುಂದಿನ ಸ್ತರಕ್ಕೆ ತಗೊಂಡೋಗಿ, ಮುಂದಿನ ಹಂತಕ್ಕೆ ತಗೊಂಡು ಹೋದಾಗ ಜೀವನದಲ್ಲೂ ಅನೇಕ ವಿಚಾರಗಳು ಇದೇ ರೀತಿ ನಮಗೆ ಸ್ಪಷ್ಟವಾಗಿ ಇದೇ ಕಾರಣಕ್ಕೆ ಹೀಗೆ ಅಂತ ತರ್ಕಬದ್ಧವಾಗಿ ವಿವರಣೆ ಕೊಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆದರೆ ನಮ್ಮ ಅನುಭವ ನಮಗೆ ಹೇಳುತ್ತೆ ಇದು ಹೀಗೇನಪ್ಪ ಅಂತ. ನನಗೆ ಹಲವಾರು ವರ್ಷಗಳ ಹಿಂದೆ ಬ್ರಹ್ಮಗಿರಿ ಹಾಡಿಯಲ್ಲಿ ನಾವು ಯುವ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿನ ನಮ್ಮ ಗಿರಿಜನ ಬಂಧುಗಳ ಜೊತೆ ಮಾತಾಡ್ತಾ ಇದ್ದು ಇದೆಲ್ಲ ಮಾಡ್ತಾ ಇದ್ದಾಗ ಕೆಲವು ಅನುಭವಗಳು ಇನ್ನೂ ನೆನಪಿದೆ. ಏರ್ ಕಟ್ಟೋದು ಈ ಥರದ್ದೆಲ್ಲ ನಾವು ಮಾತಾಡ್ತಾ ಇರ್ತಿದ್ವಿ. ಯಾವಾಗ ಏರ್ ಕಟ್ಟಬೇಕು, ಯಾವಾಗ ಏನಾಗಬೇಕು, ಯಾವಾಗ ಮಳೆ ಬರುತ್ತೆ. ಆಗ ಕೆಲವು ನಮ್ಮ ಗಿರಿಜನ ಬಂಧುಗಳು ಬೆಳಗ್ಗೆನೆ ಏನೋ ಆಕಾಶ ನೋಡ್ತಾ ಇದ್ರು, ಆಚೆ ಈಚೆ ಏನೋ ಆಚೆ ಹಂಗೇನೋ ನೋಡ್ತಾ ಇದ್ರು. ಅದು ನೋಡ್ಬಿಟ್ಟು ಸಾ ಇವತ್ತು ಸಾಯಂಕಾಲ ಮಳೆ ಬರ್ತದೆ ಸರ್, ನಮಗೆ ಅದು ಹೊಸ್ತು. ಅರೆ ನಿಮ್ಗೆ ಹೆಂಗಪ್ಪ ಗೊತ್ತು? ಬರ್ತದೆ ಸರ್, ಖಂಡಿತ ಬರ್ತದೆ ಸರ್, ಎಷ್ಟೋ ಸರ್ತಿ ಖಂಡಿತ ಆ ಥರ ಮಳೆ ಬಂದಿದೆ. ಹಾಗೆ ಅವ್ರ ಜೊತೆ ಕಾಡು ಒಳಗಡೆ ಹೋಗ್ತಿದ್ದಾಗ ಸಹ ಆ ಕಡೆ ಹೋಗೋದು ಬೇಡ ಸರ್, ಆನೆ ಇದೆ ಅಲ್ಲಿ ಕರ್ಕೊ ವಾಪಸ್ ಕರ್ಕೊಂಬಿಡಿ, ಹೆಂಗೆ ಗೊತ್ತಾಯಿತು? ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದರೆ ಇಲ್ಲ ಸರ್, ಹಿಂಗೆ ಈ ವಿಚಾರಗಳು ನಮ್ಗೆ ಅನುಭವದಿಂದ ನಮಗೆ ಗೊತ್ತು, ಇದು ಹೀಗೀಗಿದ್ದರೆ ಅಲ್ಲಿ ಆನೆ ಇದೆ ಅಂತಲೇ ಅರ್ಥ, ವಾಪಸ್ ಹೋಗೋಣ ಬನ್ನಿ. ಸೊ ಹೀಗೆ ಆ ಅನುಭವವು ಕೂಡ ಕಣ್ಣಿಗೆ ಕಾಣದೇ ಇರುವಂಥ ಸತ್ಯವನ್ನು ಕಂಡುಹಿಡ್ಕೊಳ್ಳುತ್ತೆ. ಅನುಭವದ ಒಂದು ಆಧಾರದಿಂದ ಅದು ಕಂಡುಹಿಡ್ಕೊಳ್ಳುತ್ತೆ. ಅದು ಎಲ್ಲಿದೆ? ಮನುಜನ ಹೃದಯದ ಅಂಗಣದೊಳಗಡೆ ಅದಿದೆ. ಎನಿತೆನಿತೋ ದನಿಗಳು, ಯಾವುದೋ ಎಷ್ಟೋ ವರ್ಷದ ಹಿಂದಿನ ಅನುಭವ ನಮಗೆ ಕೆಲವು ಪಾಠಗಳನ್ನು ಕಲಿಸಿದ್ದು, ಅದು ಹೀಗೆ ಇದು ಸತ್ಯ ಅಂತ ನಮಗೆ ಬಹಳ ಸ್ಪಷ್ಟವಾಗಿ ನೆನಪಿನಲ್ಲಿ ಉಳಿಯೋ ರೀತಿಯಲ್ಲಿ ಅದು ಉಳ್ಕೊಂಡಿರುತ್ತೆ. ಅದೇ ರೀತಿಯ ಸಂದರ್ಭ ಮುಂದೆ ಒಂದು ಸರ್ತಿ ಬಂದಾಗ ಆ ದನಿ ಹೃದಯದ ಅಂಗಣದಲ್ಲಿ ಉದಿಸಿ ಮತ್ತೆ ಹೇಳುತ್ತೆ, ನೋಡಪ್ಪ ಆ ಸತ್ಯ ಅದು ಕಾಣಿಸ್ತಾ ಇದೆ ನನಗೆ ಅಂತ. ಕಣ್ಣು ಹೇಳುತ್ತೆ ನನಗೇನು ಕಾಣಿಸ್ತಾ ಇಲ್ಲ, ನನಗೇನು ಕಾಣಿಸ್ತಾ ಇಲ್ಲ. ಹೃದಯ ತನ್ನ ಹಿಂದಿನ ನೆನಪುಗಳು ಅನುಭವಗಳ ಆಧಾರದ ಮೇಲೆ

0: ಕೆಲವು ವಿಚಾರಗಳನ್ನು ಗ್ರಹಿಸಿ ಕಾಣಿಸದೆ ಇರುವಂಥ ವಸ್ತು ಇದೆ ಅಂತ ನನಗೆ ಬರೀ ಹೇಳೋದಲ್ಲ, ಅದು ತರ್ಕವನ್ನು ಅಂದರೆ ಕಣ್ಣನ್ನು ಅಣಕಿಸುತ್ತಂತೆ. ನೋಡು, ನಿನಗೆ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಾ ಇದೆ ನೋಡು, ನನಗೆ ಕಾಣಿಸ್ತಾ ಇದೆ ನೋಡು ಅಂತ. ಸೊ ಈ ಒಂದು ಅನುಭವದಿಂದ ಅರ್ಥ ಮಾಡಿಕೊಳ್ಬೇಕಾದಂಥ ವಿಚಾರಗಳು ಬಹಳ ಮುಖ್ಯ ಅನ್ನುವಂಥ ಅಂಶ ನಮ್ಮ ಪರಂಪರೆಯಲ್ಲಿ ಬಹುದೊಡ್ಡ ಸ್ಥಾನವನ್ನು ಗಳಿಸ್ಕೊಂಡಿದೆ. ಪಾರಮಾರ್ಥಿಕ ನೆಲೆಯಲ್ಲಿ ಎಲ್ಲವೂ ಕೂಡ ಅನುಭವ ವೇದ್ಯವಾಗಬೇಕು ಅನ್ನೋದೇ ನಮ್ಮ ಸನಾತನ ಧರ್ಮದ ಮುಖ್ಯವಾದಂಥ ಬುನಾದಿ. ನೀವು ಎಷ್ಟೇ ಓದಿ, ಎಷ್ಟೇ ಪುರಾಣಗಳನ್ನು ಕಥೆಗಳನ್ನು ಕೇಳಿ, ಎಷ್ಟೇ ಸರ್ತಿ ದೇವರ ದರ್ಶನ ಮಾಡಿ, ಗುಡಿಗಳಿಗೆ ಹೋಗಿ ಪೂಜೆಗಳನ್ನು ಮಾಡಿ, ಏನೇ ಆದರೂ ಕೂಡ ಆ ದೇವರು ಅನ್ನೋವಂಥ ಶಕ್ತಿಯ ಅನುಭವ ನಿಮಗಾದಾಗ ಮಾತ್ರ ಅದು ಸಾರ್ಥಕ. ಕೇವಲ ದೇವರಿದ್ದಾನೆ, ಆ ಪೂಜೆ ಮಾಡ್ತೀನಿ ಈ ಪೂಜೆ ಮಾಡ್ತೀನಿ ಅನ್ನೋದರಲ್ಲೇ ಮುಳುಗೋಗಿದ್ರೆ ಅದು ತರ್ಕ ಮಾತ್ರ, ಅನುಭವವಲ್ಲ. ತರ್ಕವೇ ಗೊತ್ತಿಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿಗೆ ಆ ದೇವರ ಅನುಭವವಾಯಿತು ಅಂತಂದರೆ ಅದೇ ಪರಮಸಿದ್ಧಿ, ಅವನಿಗೆ ತರ್ಕದ ಅವಶ್ಯಕತೆ ಇಲ್ಲ. ಸೊ ಹಾಗೆ ನಮ್ಮ ಎಲ್ಲ ಭಗವದ್ಗೀತೆಯಲ್ಲೂ ಅದನ್ನೇ ಹೇಳಿರುವಂಥದ್ದು. ಭಗವದ್ಗೀತೆಯಲ್ಲಿ ಈ ರೀತಿಯ ವೇದ ಪುರಾಣ ಪೂಜೆ ಇತ್ಯಾದಿಗಳನ್ನೆಲ್ಲ ಬಹಳ ಮುಖ್ಯ ಅಂತ ಹೇಳುವಂಥ ಅನೇಕ ಜನರು ಇರ್ತಾರೆ. ಆದರೆ ಅವರ ಪ್ರೀತಿಯ ಮಾತುಗಳಿಗೆ, ಮಧುರವಾದಂಥ ಮಾತುಗಳಿಗೆ ನಾವು ಬಲಿಯಾಗಬಾರದು. ಅದರ ದಾಟಿದ ಒಂದು ಸತ್ಯವನ್ನು ನಾವು ಕಂಡುಕೊಳ್ಬೇಕು ಅಂಥೇಳಿ ಕೃಷ್ಣ 2ನೇ ಅಧ್ಯಾಯದಲ್ಲೇ ಅರ್ಜುನನಿಗೆ ಹೇಳ್ತಾನೆ. ಬೃಹದಾರಣ್ಯಕ ಉಪನಿಷತ್ನಲ್ಲೂ ಕೂಡ ಅದೇ, ಹೃದಯೇನ ಹಿ ಸತ್ಯಂ ಜಾನಾತಿ, ಹೃದಯದಿಂದ ಮಾತ್ರ ಒಬ್ಬ ವ್ಯಕ್ತಿ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ಇಲ್ಲ ಅಂತ. ಶಂಕರಾಚಾರ್ಯರ ಪ್ರಸಿದ್ಧವಾದಂಥ ವಿವೇಕ ಚೂಡಾಮಣಿಯಲ್ಲಿ ಬಹಳ ಸುಂದರವಾದಂಥ ಒಂದು ಮಾತಿದೆ. ಎಷ್ಟೇ ನೀವು ಪಾಂಡಿತ್ಯವನ್ನು ಪಡ್ಕೊಂಡಿದ್ರು, ಎಷ್ಟೇ ವೇದ ಉಪನಿಷತ್ತುಗಳನ್ನು ಓದಿದ್ರು, ಕಂಠಪಾಠ ಮಾಡಿದರೂ ಕೂಡ ಅದು ಕೇವಲ ಕಂಠಪಾಠ ಮಾಡಿ ಕಂಠ ಶೋಷಣೆಗೆ ಅಗತ್ಯ ಹೊರತು ಮುಕ್ತಿಗಾಗಿ ಅಲ್ಲ. ಬಹಳ ನಿರ್ದಾಕ್ಷಿಣ್ಯವಾಗಿ ಶಂಕರಾಚಾರ್ಯರು ಹೇಳ್ತಾರೆ, ಅವೆಲ್ಲವೂ ಭುಕ್ತಯೇ, ನಿನ್ನ ಹೊಟ್ಟೆಗಾಗಿ ಊಟಕ್ಕಾಗಿ ಅಷ್ಟೇ, ನತು ಮುಕ್ತಯೇ, ನಿನ್ನ ಮುಕ್ತಿಗಾಗಿ ಆಗಲ್ಲ. ಸೊ ಕೇವಲ ವೇದ ಓದಿದ್ದೀನಿ ನಾನು, ಇನ್ನೊಂದು ಓದಿದ್ದೀನಿ ಅಂತ ಮಾತ್ರ ಅದರಲ್ಲೇ ಮುಳುಗೋಗಿದ್ರೆ ಪ್ರಯೋಜನ ಇಲ್ಲ. ಪಾರಮಾರ್ಥಿಕ ಪ್ರಗತಿ ನಮ್ಗೆ ಸಾಧಿಸಬೇಕು ಅಂತಂದರೆ ಅನುಭವ ಮುಖ್ಯ ಅಂತ. ಇಲ್ಲಿ ಡಿ ವಿ ಜಿಯವರು ಶ್ರುತಿ ಅಂದರೆ ವೇದಗಳು ಅಂತ, ತರ್ಕ ಅದು ದರ್ಶನಗಳು ಅಂತ. ಸೊ ಹಾಗೆ ಒಂದು ರೀತಿಯಲ್ಲಿ ವೇದ ವಾಂಗ್ಮಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇಲ್ಲಿ ಹೇಳಿದ್ದಾರೆ. ನಿತ್ಯ ಜೀವನದಲ್ಲೂ ಕೂಡ ಇದು ಬಹಳ ಅನ್ವಯವಾಗುತ್ತೆ. ನಾವು ಇವತ್ತಿನ ದಿವಸ ವೇದ ಓದದೇ ಇರ್ಬೋದು, ಆದರೆ ನಾವು ಮ್ಯಾಥಮೆಟಿಕ್ಸ್ ಓದ್ತೀವಿ, ನಾವು ಸೈನ್ಸ್ ಓದ್ತೀವಿ, ನಾವು ಸೋಷಿಯಲ್ ಸೈನ್ಸಸ್ ಓದ್ತೀವಿ. ನಾನು ಸೈನ್ಸಲ್ಲಿ ಏನು ಓದಿದ್ದೀನೋ ಅದಷ್ಟೇ ಪರಮಸತ್ಯ. ಕಣ್ಣಿಗೆ ಕಾಣದ ವಸ್ತುಗಳನ್ನು ಸೈನ್ಸ್ ಅಲ್ಲಗೆಳೆಯೋದ್ರಿಂದ ನಾನು ಅನುಭವವನ್ನು ನಾನು ಅಲ್ಲಗೆಳಿತೀನಿ ಅನ್ನೋಂಥ ದಡ್ಡತನವನ್ನು ನಾವು ಮಾಡಬಾರ್ದು. ಅನೇಕ ವಿಜ್ಞಾನದ ಆವಿಷ್ಕಾರಗಳು ತರ್ಕದಿಂದ ಆಗಿರುವಂಥವಲ್ಲ, ಅವು ಆ ವಿಜ್ಞಾನಿಗಳ ಒಳದನಿಯನ್ನು ಅವರು ಅನುಸರಿಸಿ ಕೆಲವು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದರಿಂದ ಬಂದಂಥ ವಿಚಾರಗಳು ಇವತ್ತಿನ ದಿವಸ ಸೈನ್ಸ್ ಅಂತ ನಾವು ಪ್ರೂವ್ ಮಾಡ್ತೀವಿ. ವಿಜ್ಞಾನ ಕೇವಲ ಗಣಿತ, ಕೇವಲ ವೇದ ಉಪನಿಷತ್ತು ಅದಷ್ಟಕ್ಕೆ ನಾವು ಸೀಮಿತವಾಗಿದ್ದರೆ ಅದರಲ್ಲಿರುವಂಥ ಪದಗಳು ಅದರಲ್ಲಿರುವಂಥ ವಾಕ್ಯಗಳಲ್ಲಿ ಸಿಕ್ಕಾಕೊಳ್ತೀವಿ ಹೊರತು ಅದರಲ್ಲಿರುವಂಥ ಒಳ ಅರ್ಥವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗಲ್ಲ. ಸೊ ಆ ಅನುಭವ ನಮ್ಮ ಎಲ್ಲರ ಹೃದಯದ ಅಂಗಣದ ಒಳಗಡೆ ಇದೆ. ಅದು ದನಿ ಎತ್ತಿದಾಗ ನಾವು ಆ ದನಿಗೆ ಓಗೊಡ್ಬೇಕು. ಏ ನೀನು ಸುಮ್ಮನೆ ಕೂತ್ಕೋ, ನಾನು ವಿಜ್ಞಾನ ನನಗೆ ಹೀಗೆ ಹೇಳ್ತಾ ಇದೆ, ಅದನ್ನು ನನಗೆ ಅಳೆದು ತೋರಿಸ್ತಾ ಇಲ್ಲ, ಹಾಗಾಗಿ ಅನುಭವವನ್ನು ನಾನು ಅಲ್ಲಗಳಿತೀನಿ ಅನ್ನುವಂಥ ದಡ್ಡತನವನ್ನು ನಾವು ಮಾಡಿದರೆ ಬಹುಶಃ ಜೀವನಕ್ಕೆ ನಮಗೆ ಬೇಕಾಗೋ ಅನುಭವವನ್ನು ನಾವು ಕಳ್ಕೊಳ್ತಾ ಇರ್ತೀವಿ, ಜ್ಞಾನವನ್ನು ಸತ್ಯವನ್ನು ನಾವು ಮರೆಮಾಚಿಕೊಳ್ತಾ ಇರ್ತೀವಿ ಅಂತ ಡಿ ವಿ ಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 38 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕಾಸ್ಪತ್ರೆಯ ಕೀಲು ಮತ್ತು ಮೊಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಾವಿಷ್ಣುವಿನ ವರಹ ಅವತಾರ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮಹಾವಿಷ್ಣುವಿನ ವರಹ ಅವತಾರ ಮತ್ತು ಭೂದೇವಿಯ ಉದ್ಧಾರ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಸತ್ಯಯುಗದ ಆರಂಭದ ಕಾಲವದು. ಕಶ್ಯಪ ಮಹರ್ಷಿ ಮತ್ತು ದಿತಿ ದೇವಿಯ ಪುತ್ರರಾದ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಎಂಬ ಇಬ್ಬರು ದೈತ್ಯರು ಬ್ರಹ್ಮನಿಂದ ಅಪ್ರತಿಮ ವರಗಳನ್ನು ಪಡೆದು ಅಹಂಕಾರದಿಂದ ವರ್ತಿಸುತ್ತಿರುತ್ತಾರೆ. ಅದರಲ್ಲಿ ಹಿರಣ್ಯಾಕ್ಷನು ಇಡೀ ಬ್ರಹ್ಮಾಂಡವನ್ನೇ ನಡುಗಿಸುವಂತಹ ಮಹಾ ಬಲಶಾಲಿಯಾಗಿರುತ್ತಾನೆ. ತನ್ನ ಶಕ್ತಿಯ ಮದದಿಂದ ಆತ ದೇವತೆಗಳಿಗೆ ಪೀಡೆ ಕೊಡಲಾರಂಭಿಸುತ್ತಾನೆ. ಅಷ್ಟೇ ಅಲ್ಲದೆ ಇಡೀ ಜಗತ್ತಿಗೆ ಆಧಾರವಾಗಿರುವ ಸಕಲ ಜೀವರಾಶಿಗಳನ್ನು ತನ್ನ ಮಡಿಲಿನಲ್ಲಿ ಸಲಹುತ್ತಿರುವ ಭೂದೇವಿಯನ್ನು ಬಲವಂತವಾಗಿ ಅಪಹರಿಸಿ ಕಡುಗತ್ತಲಿನಿಂದ ಕೂಡಿದ ಪ್ರಳಯದ ಮಹಾಸಮುದ್ರದ ಆಳದಲ್ಲಿ ಬಚ್ಚಿಡುತ್ತಾನೆ. ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಸಾಗರದ ಆಳದ ಕತ್ತಲೆಯಲ್ಲಿ ಮುಳುಗುತ್ತಿದ್ದ ಭೂದೇವಿ ಅಸಹಯಗಳಾಗಿ ರಕ್ಷಣೆಗಾಗಿ ಆಕ್ರಂದಿಸುತ್ತಾಳೆ. ಇತ್ತ ಭೂಮಿಯಿಲ್ಲದೆ ಜಗತ್ತಿನ ಸೃಷ್ಟಿಕಾರ್ಯ ಹೇಗೆ ಸಾಧ್ಯ ಎಂದು ಚಿಂತಾಗ್ರಸ್ತನಾದ ಸೃಷ್ಟಿಕರ್ತ ಬ್ರಹ್ಮದೇವನು ಈ ಸಂಕಟದಿಂದ ಪಾರು ಮಾಡುವಂತೆ ಜಗದರ್ಶಕನಾದ ಶ್ರೀ ಮನ್ನಾರಾಯಣನನ್ನು ಮನಸಾರೆ ಪ್ರಾರ್ಥಿಸುತ್ತಾನೆ. ಆಗ ಬ್ರಹ್ಮನ ಮೂಗಿನ ಹೊಳ್ಳೆಯಿಂದ ಹೆಬ್ಬೆರಳಿನ ಗಾತ್ರದ ಅತ್ಯಂತ ಸಣ್ಣ ಶ್ವೇತ ವರಹವೊಂದು, ಅಂದರೆ ಬಿಳಿ ಹಂದಿ, ಪ್ರಕಟವಾಗುತ್ತದೆ. ನೋಡು ನೋಡುತ್ತಿದ್ದಂತೆ ಆ ವರಹವು ಪರ್ವತದಷ್ಟು ದೈತ್ಯಕಾರವಾಗಿ ಬೆಳೆಯುತ್ತದೆ. ಅದರ ಗರ್ಜನೆಗೆ ಇಡೀ ಬ್ರಹ್ಮಾಂಡವೇ ಕಂಪಿಸುತ್ತದೆ. ಆ ನೀಲಮೇಘ ಶ್ಯಾಮಲ ವರ್ಣದ ತೀಕ್ಷ್ಣ ಕೋರೆ ಹಲ್ಲುಗಳ ಮಹಾವರಹವು ಭೂದೇವಿಯನ್ನು ಹುಡುಕುತ್ತಾ ಸಾಗರದ ಆಳಕ್ಕೆ ಧುಮುಕುತ್ತದೆ. ಸಮುದ್ರದ ತಳದಲ್ಲಿದ್ದ ಭೂದೇವಿಯನ್ನು ಕಂಡು ವರಹ ಸ್ವಾಮಿಯು ಆಕೆಯನ್ನು ತನ್ನ ತೀಕ್ಷ್ಣವಾದ ಕೋರೆ ಹಲ್ಲುಗಳ ಮೇಲೆ ಅತ್ಯಂತ ಮೃದುವಾಗಿ ಎತ್ತಿ ಹಿಡಿಯುತ್ತಾನೆ. ತಾಯಿಯನ್ನು ಸುರಕ್ಷಿತವಾಗಿ ಮೇಲಕ್ಕೆ ತರುತ್ತಿರುವಾಗ ಅಡ್ಡ ಬಂದ ಮಹಾಶಕ್ತಿಶಾಲಿ ಅಸುರ ಹಿರಣ್ಯಾಕ್ಷಕನು ದೇವನಿಗೆ ಸವಾಲು ಹಾಕುತ್ತಾನೆ. ವರಹಸ್ವಾಮಿ ಮತ್ತು ಹಿರಣ್ಯಾಕ್ಷನ ನಡುವೆ ಭೀಕರವಾದ ಗದಾಯುದ್ಧ ನಡೆಯುತ್ತದೆ. ಜಗತ್ತೇ ನಡುಗಿಸಿದ ಆ ಯುದ್ಧದ ಕೊನೆಯಲ್ಲಿ ಭಗವಾನ್ ವರಹ ಮೂರ್ತಿಯು ತನ್ನ ಸುದರ್ಶನ ಚಕ್ರ ಮತ್ತು ಗದೆಯಿಂದ ಹಿರಣ್ಯಾಕ್ಷನನ್ನು ಸಂಹರಿಸಿ ಲೋಕಕ್ಕೆ ಕಂಠವಾಗಿದ್ದ ಅಧರ್ಮವನ್ನು ಅಳಿಸುತ್ತಾನೆ. ತದನಂತರ ಮಹಾಸಾಗರದಿಂದ ಭೂದೇವಿಯನ್ನು ಮೇಲಕ್ಕೆ ತಂದು ವಿಶ್ವದ ಕೇಂದ್ರ ಸ್ಥಾನದಲ್ಲಿ ಆಕೆಯನ್ನು ಮತ್ತೆ ಸ್ಥಿರವಾಗಿ ಪ್ರತಿಷ್ಠಾಪಿಸುತ್ತಾನೆ. ಆಕೆಗೆ ಅಭಯವನ್ನು ನೀಡಿ ಸಕಲ ಜೀವರಾಶಿಗಳ ಪಾಲನೆಗೆ ದಾರಿ ಮಾಡಿಕೊಡುತ್ತಾನೆ. ಶ್ರೀ ಮನ್ನಾರಾಯಣನು ತಳೆದ ವರಹ ಅವತಾರದ ಈ ಪೌರಾಣಿಕ ಕಥೆ ನಮಗೆ ಕೇವಲ ಭಕ್ತಿಯನ್ನಷ್ಟೇ ಅಲ್ಲ, ಪ್ರಕೃತಿಯನ್ನು ರಕ್ಷಿಸುವ ಪರಮ ಕರ್ತವ್ಯವನ್ನು ನೆನಪಿಸುತ್ತದೆ. ಆದರೆ ಇಂದು ಪ್ಲಾಸ್ಟಿಕ್ ಮಾಲಿನ್ಯ, ಜಾಗತಿಕ ತಾಪಮಾನ ಮತ್ತು ಅರಣ್ಯ ನಾಶದಂತಹ ಮಾನವ ನಿರ್ಮಿತ ಪ್ರಳಯದ ಸಾಗರದಲ್ಲಿ ಭೂಮಿ ಮತ್ತೆ ಮುಳುಗುತ್ತಿದೆ. ಈ ಭೂಮಿ ಕೇವಲ ನಾವು ವಾಸಿಸುವ ಜಾಗವಲ್ಲ, ನಮ್ಮನ್ನು ಎತ್ತುವತ್ತ ತಾಯಿ. ಈ ಭೂಮಿ ದಿನದಿನವೂ ಕರಗುತ್ತಿದ್ದರೆ ನಾವು ಮತ್ತೊಬ್ಬ ರಕ್ಷಕನಿಗಾಗಿ ಕಾಯುತ್ತಾ ಕೂರಲು ಸಾಧ್ಯವಿಲ್ಲ. ನಾವೇ ಆ ರಕ್ಷಕರಾಗಿರಬೇಕಿದೆ. ದೇವಸ್ಥಾನಗಳಿಗೆ ದೇವರ ಪೂಜೆ ಮಾಡಲು ಹೋಗುವ ನಾವು ಉಸಿರಾಡುತ್ತಿರುವ ನಮಗೆ ಅನ್ನ ನೀಡುತ್ತಿರುವ ಭೂಮಿಯನ್ನು ಸ್ವಚ್ಛವಾಗಿಸುವ ಪೂಜಿಸುವ ಹೊಣೆಯನ್ನು ಮರೆತು ಹೋಗಿದ್ದೇವೆ. ಹಬ್ಬ ಹರಿದಿನಗಳ ನಂತರ ಟನ್ಗಟ್ಟಲೆ ಕಸ ಪ್ರತಿ ನಗರದಲ್ಲೂ ಉತ್ಪಾದನೆಯಾಗುತ್ತದೆ. ಇದನ್ನೆಲ್ಲ ಊರ ಜನ ಯಾವುದೋ ಒಂದು ಭೂಭಾಗದಲ್ಲಿ ಹೂಳಲಾಗುತ್ತದೆ. ಹಬ್ಬಗಳ ನಂತರ ನದಿ ಕೆರೆಗಳ ಪರಿಸ್ಥಿತಿಯು ಬೇರೆಯೇನಲ್ಲ. ದೇವರ ಪೂಜೆಯ ನೆಪದಲ್ಲಿ ನಮ್ಮ

ಸುಖದ ಸೋಗಿನಲ್ಲಿ ನಾವಿರುವ ಭೂಮಿಯನ್ನು ಕಲುಷಿತಗೊಳಿಸುತ್ತಿರುವ ನಾವು ಭೂಮಿಯಲ್ಲಿ ಬದುಕಲು ಎಷ್ಟು ಅರ್ಹರು ಎಂದು ಪ್ರಶ್ನಿಸಿಕೊಳ್ಳಬೇಕಿದೆ. ಇನ್ನಾದರೂ ಎಚ್ಚೆತ್ತುಕೊಂಡು ಪ್ಲಾಸ್ಟಿಕ್ ವಸ್ತುಗಳನ್ನು ಕಡಿಮೆ ಬಳಸೋಣ. ಆದಷ್ಟು ಪ್ರಕೃತಿಗೆ ಹತ್ತಿರವಾಗುತ್ತಾ ನಮ್ಮ ಮಕ್ಕಳಿಂದ ಸಾಲಾಗಿ ಪಡೆದಿರುವ ಭೂಮಿಯನ್ನು ಕಡಿಮೆ ಕಲುಷಿತಗೊಳಿಸಿ ಮಾನವೀಯತೆ ಮೆರೆಯೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮಹಾವಿಷ್ಣುವಿನ ವರಹ ಅವತಾರ ಮತ್ತು ಭೂದೇವಿಯ ಉದ್ಧಾರ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 38 ಕುರಿತು SVYM ಸಲಹೆ ಕೇಳುಗರೆ. ಇದುವರೆಗೂ ಮಹಾವಿಷ್ಣುವಿನ ವರಹ ಅವತಾರ ಮತ್ತು ಭೂದೇವಿಯ ಉದ್ಧಾರ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು: ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ, ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಮತ್ತು 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆ, 6 ಬಾರಿ ಪ್ರಶಸ್ತಿ ಗೆದ್ದ ಭಾರತ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿ ಸದಸ್ಯರೊಂದಿಗೆ ಸಭೆ ನಡೆಸಿದರು. ಜಾಗತಿಕ ಅನಿಶ್ಚಿತತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಹಾಗೂ ಕ್ರಮಗಳ ಕುರಿತು ಚರ್ಚಿಸಿದರು. ಜೀವನ ಸುಲಭತೆ ಮತ್ತು ವ್ಯವಹಾರ ಸುಲಭತೆಯನ್ನು ಸುಧಾರಿಸಲು ವಿವಿಧ ಸುಧಾರಣೆಗಳನ್ನು ಸಹ ಚರ್ಚಿಸಲಾಯಿತು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಮತ್ತು ಜಗತ್ತಿನ ಮೇಲೆ ಬೀರಿದ ಪರಿಣಾಮ ಕುರಿತ ಮೌಲ್ಯಮಾಪನವನ್ನು ಸದಸ್ಯರು ನೀಡಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ಧಿ ಆದ್ಯತೆಗಳಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅವರು ಚರ್ಚಿಸಿರುವುದಾಗಿ ತಿಳಿಸಿದರು. ಸುಧಾರಣೆಗಳ ಪಯಣಕ್ಕೆ ಹೆಚ್ಚಿನ ವೇಗ ನೀಡುವುದು ಮತ್ತು ಜೀವನ ಸುಲಭತೆ ಹಾಗೂ ವ್ಯವಹಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಕೋನಗಳನ್ನು ಸಹ ಹಂಚಿಕೊಳ್ಳಲಾಗಿದೆ ಎಂದಿದ್ದಾರೆ. ಆರ್ಥಿಕ ಸಲಹಾ ಮಂಡಳಿಯು ಸ್ವತಂತ್ರ ಸಂಸ್ಥೆಯಾಗಿದ್ದು ಇದು ಭಾರತ ಸರ್ಕಾರಕ್ಕೆ ವಿಶೇಷವಾಗಿ ಪ್ರಧಾನಮಂತ್ರಿಗೆ ಆರ್ಥಿಕ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಲಹೆ ನೀಡುತ್ತದೆ. ಅಂತಾರಾಷ್ಟೀಯ ಗಡಿಭಾಗಗಳಲ್ಲಿ ನಡೆಯುವ ಹಣಕಾಸು ವಹಿವಾಟುಗಳು, ಕಟ್ಟಡ ನಿರ್ಮಾಣ ಹಾಗೂ ಆಸ್ತಿ ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಗಳ ಮೇಲೆ ತೀವ್ರ ನಿಗಾ ವಹಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭದ್ರತಾ ಪಡೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತ್ರಿಪುರಾದ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಪ್ರಧಾನ ಕಚೇರಿಯಲ್ಲಿ ಈಶಾನ್ಯ ರಾಜ್ಯದ ಗಡಿ ಪ್ರದೇಶಗಳ ಭದ್ರತೆಗೆ ಸಂಬಂಧಿಸಿದಂತೆ ನಡೆಸಿದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ಗಡಿ ಭಾಗದಲ್ಲಿ ಕಳೆದ 5 ಭೂ ದಾಖಲೆಗಳನ್ನು ಕೂಲಂಕಷವಾಗಿ ಪರಿಶೀಲನೆಗೆ ಒಳಪಡಿಸಬೇಕು ಎಂದು ಗೃಹ ಸಚಿವರು ಇದೇ ಸಂದರ್ಭದಲ್ಲಿ ಆದೇಶಿಸಿದ್ದಾರೆ. ಗಡಿ ದಾಟಿ ನಡೆಯುವ ಮಾದಕ ದ್ರವ್ಯ ಹಾಗೂ ಶಸ್ತಾಸ್ತ್ರ ಕಳ್ಳಸಾಗಣೆ ವಿರುದ್ದ ನಿರಂತರ ಮತ್ತು ಸರಣಿ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬೇಕು. ಮಾದಕ ದ್ರವ್ಯ ಜಾಲದ ಹಿಂದಿರುವ ಪ್ರತಿಯೊಬ್ಬ ಸಾಗಣೆದಾರನ ವಿರುದ್ದವೂ ಅತ್ಯಂತ ಕಠಿಣ ಹಾಗೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ನೇಪಾಳ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಅವರೊಂದಿಗೆ ನವದೆಹಲಿಯಲ್ಲಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ 2015 ಭೂಕಂಪದ ನಂತರದ ಪುನರ್ ನಿರ್ಮಾಣ ಕಾರ್ಯಕ್ರಮದಡಿ ಸಿದ್ದಗೊಂಡಿರುವ 72 ಆರೋಗ್ಯ ಸೌಲಭ್ಯಗಳು ಹಾಗೂ 12 ಸಾಂಸ್ಕೃತಿಕ ಪರಂಪರೆ ಯೋಜನೆಗಳನ್ನು ವರ್ಚುವಲ್ ಮೂಲಕ ನೇಪಾಳಕ್ಕೆ ಹಸ್ತಾಂತರಿಸಲಾಯಿತು. ಉಭಯ ದೇಶಗಳ ನಡುವಿನ ಗಡಿಯಾಚೆಗಿನ ವೈಯಕ್ತಿಕ ಹಣ ವರ್ಗಾವಣೆ

0: ಸುಲಭಗೊಳಿಸುವ ನಿಟ್ಟಿನಲ್ಲಿ ಭಾರತದ ಯುಪಿಐ ಮತ್ತು ನೇಪಾಳದ ನ್ಯಾಷನಲ್ ಪೇಮೆಂಟ್ಸ್ ಇಂಟರ್ಫೇಸ್ ನಡುವಿನ ಡಿಜಿಟಲ್ ಜೋಡಣೆಗೆ ಉಭಯ ನಾಯಕರು ಜಂಟಿಯಾಗಿ ಚಾಲನೆ ನೀಡಿದರು. ಇದರೊಂದಿಗೆ ನೇಪಾಳಕ್ಕಾಗಿ ವಾಯ್ಸ್ ಫಸ್ಟ್ ಭಾಷಾ ಅನುವಾದ ವೇದಿಕೆಯ ರಾಷ್ಟೀಯ ಡಿಜಿಟಲ್ ಮೂಲಸೌಕರ್ಯವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಭಾರತದ ಡಿಜಿಟಲ್ ಇಂಡಿಯಾ ಭಾಷಿಣಿ ಮತ್ತು ಕಠ್ಮಂಡು ವಿಶ್ವವಿದ್ಯಾಲಯದ ನಡುವೆ ಸಹಿ ಮಾಡಲಾದ ತಿಳುವಳಿಕೆ ಪತ್ರವನ್ನು ಉಭಯ ಸಚಿವರು ವಿನಿಮಯ ಮಾಡಿಕೊಂಡರು. ಸಭೆಯ ಆರಂಭಿಕ ನುಡಿಗಳಲ್ಲಿ ಮಾತನಾಡಿದ ಸಚಿವ ಎಸ್ ಜೈಶಂಕರ್, ಭಾರತ ಮತ್ತು ನೇಪಾಳವು ತಮ್ಮ ಮುಕ್ತ ಗಡಿ ಪ್ರದೇಶದಲ್ಲಿ ಭದ್ರತೆಯನ್ನು ಕಾಯ್ದುಕೊಳ್ಳಲು ನಿಕಟವಾಗಿ ಸಹಕರಿಸುತ್ತಿವೆ. ಕಷ್ಟದ ಸಮಯದಲ್ಲಿ ಉಭಯ ದೇಶಗಳು ಯಾವಾಗಲೂ ಪರಸ್ಪರರಿಗೆ ಬೆಂಬಲವಾಗಿ ನಿಂತಿವೆ ಎಂದು ಹೇಳಿದರು. ಏಷ್ಯಾ ಪೆಸಿಫಿಕ್ ವಲಯದ ವಿಮಾನ ಪ್ರಯಾಣಿಕರ ಸಂಖ್ಯೆಯು 2044 ವೇಳೆಗೆ ಬರೋಬ್ಬರಿ 410 crore ತಲುಪುವ ನಿರೀಕ್ಷೆ ಇದ್ದು, ಈ ಅಭೂತಪೂರ್ವ ಬೆಳವಣಿಗೆಯಲ್ಲಿ ಭಾರತವು ಅತ್ಯಂತ ಪ್ರಮುಖ ಹಾಗೂ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಎಂದು ಅಂತಾರಾಷ್ಟೀಯ ವಾಯುಸಾರಿಗೆ ಸಂಸ್ಥೆ ಐಎಟಿಎ ತಿಳಿಸಿದೆ. ಬ್ರೆಜಿಲ್ನ ಬ್ರೆಜಿಲಿಯಾ ನಗರದಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಐಎಟಿಎ ಸಂಸ್ಥೆಯ ಏಷ್ಯಾ ಪೆಸಿಫಿಕ್ ವಲಯದ ಪ್ರಾದೇಶಿಕ ಉಪಾಧ್ಯಕ್ಷ ಶೆಲ್ಡನ್ ಹಿ, ಕಳೆದ ಹಲವು ವರ್ಷಗಳಿಂದ ಈ ವಲಯದ ವಾಯುಯಾನ ಪ್ರಗತಿಯಲ್ಲಿ ಭಾರತದ ಕೊಡುಗೆ ಅತ್ಯಂತ ಗಮನಾರ್ಹವಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತ ಇಂದು ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶೀಯ ನಾಗರಿಕ ವಿಮಾನಯಾನ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಜೊತೆಗೆ ಕಳೆದ 5-10 ಏಷ್ಯಾ ಪೆಸಿಫಿಕ್ ವಲಯದ ವಾಯುಯಾನ ಕ್ಷೇತ್ರವು ಉತ್ತಮ ಬೆಳವಣಿಗೆಯನ್ನು ಕಂಡಿದ್ದು, ಮುಂದಿನ ದಶಕದಲ್ಲೂ ಈ ಭರವಸೆಯ ವೇಗ ಹೀಗೆಯೇ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜಾಗತಿಕ ವಿಮಾನ ಸಂಚಾರದ ಒಟ್ಟು 85% ಪ್ರತಿನಿಧಿಸುವ ವಿಶ್ವದ 370 ಹೆಚ್ಚು ಪ್ರಮುಖ ವಿಮಾನಯಾನ ಸಂಸ್ಥೆಗಳು ಐಎಟಿಎ ಒಕ್ಕೂಟದ ಸದಸ್ಯತ್ವ ಹೊಂದಿವೆ. ಪ್ರಸ್ತುತ ನಿನ್ನೆಯಿಂದ ನಾಳೆಯವರೆಗೆ ಬ್ರೆಜಿಲ್ನಲ್ಲಿ ಐಎಟಿಎ ಸಂಸ್ಥೆಯ 82ನೇ ವಾರ್ಷಿಕ ಮಹಾಸಭೆ ಹಾಗೂ ವಿಶ್ವ ವಾಯುಸಾರಿಗೆ ಶೃಂಗಸಭೆ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಯುಜಿ 2026 ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಥವಾ ಮುಂಚಿತವಾಗಿಯೇ ಲಭ್ಯವಾಗಿದೆ ಎಂಬುದರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ಪಷ್ಟವಾಗಿ ನಿರಾಕರಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಂಸ್ಥೆಯು, ಇಂತಹ ಸುಳ್ಳು ಸುದ್ದಿಗಳು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಆತಂಕವನ್ನು ದುರುಪಯೋಗಪಡಿಸಿಕೊಳ್ಳುವ ಸಂಘಟಿತ ವಂಚನಾ ಜಾಲಗಳ ಕೆಲಸವಾಗಿದೆ ಎಂದು ತಿಳಿಸಿದೆ. ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಂದು ಸ್ಪಷ್ಟಪಡಿಸಿರುವ ಎನ್ಟಿಎ, ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಪರೀಕ್ಷೆ ನಡೆಸಲು ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹಾಗೂ ಕಟ್ಟುನಿಟ್ಟಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎಂದು ದೃಢಪಡಿಸಿದೆ. ಪಶ್ಚಿಮ ಬಂಗಾಳದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ದಕ್ಷಿಣೇಶ್ವರ ಮತ್ತು ಕಾಳಿಘಾಟ್ ದೇವಸ್ಥಾನಗಳ ಮೂಲಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸಲು ಬಿಜೆಪಿ ಸರ್ಕಾರವು ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲಿದೆ ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಐತಿಹಾಸಿಕ ಗಂಗಾ ಸಾಗರ ಮೇಳವನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಈಗಾಗಲೇ ಕೆಲಸಗಳು ಪ್ರಾರಂಭವಾಗಿವೆ ಎಂದಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ 2026 ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ನ ರೋಚಕ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಅಂತರದಿಂದ ಮಣಿಸಿದ ಭಾರತ ತಂಡ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡ ಬರೋಬ್ಬರಿ 7 ಸುದೀರ್ಘ ಕಾಯುವಿಕೆಯ ನಂತರ ಅತ್ಯಂತ ಪ್ರತಿಷ್ಠಿತ ಸಾಫ್ ಕಪ್ ಅನ್ನು ಮತ್ತೊಮ್ಮೆ ತನ್ನದಾಗಿಸಿಕೊಂಡಿದೆ. ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದ ಅಂತ್ಯಕ್ಕೆ ನಿನ್ನೆ ಭಾರತ 85 ಓವರ್ಗಳಲ್ಲಿ 3 ರನ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು, ಎರಡನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139

ಹತ್ತು ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. ಎರಡನೇ ದಿನದಾಟ ಇಂದು ಬೆಳಗ್ಗೆ 9:30 ಆರಂಭವಾಗಲಿದೆ. ಮಂಗೋಲಿಯಾದ ಉಲಾನ್ ಬಾತಾರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತಾರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯ ಮೂರನೇ ದಿನದಂದು ಭಾರತದ ಸಾಗರ್ ಜಾಗ್ಲಾನ್ ಮತ್ತು ಕಾಜಲ್ ದೋಚಕ್ ಅವರು ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆಯ ಪಂದ್ಯ

0: ಪ್ರಧಾನಿ ಸಭೆ, ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿ ಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಹಾಗೂ 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನ ವೈಭವ, ವಚನಗಳ ನುಡಿಗುಚ್ಚ ಭಾಗ 28 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜನರ ಹತ್ತಿರದ ಧ್ವನಿಯಾದ ಜನಧ್ವನಿಯ ಎಲ್ಲ ಶ್ರೋತೃವರ್ಗದವರಿಗೆ ಹೃದಯ ತುಂಬಿದ ನಮಸ್ಕಾರಗಳು. ಕಳೆದ 27ನೇ ಸಂಚಿಕೆಯಲ್ಲಿ ಸ್ವಾನುಭಾವದ ಶಕ್ತಿ, ಉನ್ನತೀಯವಾದ ಚಿಂತಕರಾದಂತಹ ಅಲ್ಲಮ ಪ್ರಭುಗಳವರ ವಚನಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನ ಮಾಡಿದೆವು. ಇಂದಿನ 28ನೆಯ ಸಂಚಿಕೆಯಲ್ಲಿ ನಾವು ಶರಣೆಯರಲ್ಲೇ ನಕ್ಷತ್ರದಂತಿರುವ ಎಲ್ಲರ ಅಕ್ಕನಾದ ಮಹಾದೇವಿ ಅಕ್ಕನವರ ವಚನಗಳನ್ನು ಕುರಿತು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದಲ್ಲಿ ಡಾಕ್ಟರ್ ವೀರಣ್ಣ ರಾಜೂರವರು ಮಹಾದೇವಿ ಅಕ್ಕನವರ 434 ವಚನಗಳನ್ನು ಸಂಗ್ರಹ ಮಾಡಿದ್ದಾರೆ. ಈ ಮೂಲಕ ಅಕ್ಕನವರ ಆನುಭಾವಿಕ ವಿಚಾರವೆಂದು ತಿಳಿಯಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಕ್ಕ ಜಾಗತಿಕ ಸಾಹಿತ್ಯ ಇತಿಹಾಸದಲ್ಲೇ ಅಪೂರ್ವವೆನಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅಕ್ಕ 12ನೇ ಶತಮಾನದಲ್ಲೇ ತಮ್ಮದೇ ಆದಂತಹ ಸ್ವತಂತ್ರ ವಿಚಾರಧಾರೆಯನ್ನು ತಮ್ಮ ವಚನಗಳ ಮೂಲಕ ಜನತೆಗೆ ನೀಡಿದ್ದಾರೆ. ಸ್ತ್ರೀಯರು ಕೂಡ ಇಂತಹ ಮೇರುಸ್ತರದೆಡೆಗೆ ಸಾಗಬಹುದು ಎನ್ನುವುದನ್ನು ತಿಳಿಸುವ ಮೂಲಕ ಇತರರಿಗೆ ಅಕ್ಕ ಸ್ಫೂರ್ತಿ ಚಿಲುಮೆಯಾಗಿದ್ದಾರೆ. ಅಕ್ಕನ ವಚನಗಳಲ್ಲಿ ಅಕ್ಕನ ಜೀವನವು ಕೂಡ ಅಭಿವ್ಯಕ್ತಿಗೊಂಡಿರುವುದನ್ನು ನಾವು ಕಾಣಬಹುದಾಗಿದೆ. ಅಕ್ಕನ ಕೆಲವು ವಚನಗಳು ಭಾವಗೀತೆಯಂತೆ ಸುಮಧುರವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿಯೇ ಅಕ್ಕನ ವಚನಗಳನ್ನು ಬಳಸಿ ಅನೇಕ ಹಾಡುಗಾರರು ತಮ್ಮ ಕಂಠ ಸಿರಿಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಅಕ್ಕನ ವಚನಗಳಲ್ಲಿ ಜೀವನದಲ್ಲಿ ಬರುವಂತಹ ನೋವು ನಲಿವೆಯು ಅಭಿವ್ಯಕ್ತಗೊಂಡಿದೆ. ದುಃಖದಿಂದ ದೂರವಾಗಲು ಸಾಂತ್ವನವಿದೆ. ವಚನಗಳಲ್ಲಿ ಆಧ್ಯಾತ್ಮಿಕ ಪರಿಮಳವಿದೆ. ಅಕ್ಕ ಯೋಗಾಂಗ ತ್ರಿವಿಧಿ, ಸ್ವರವಚನ, ಸೃಷ್ಟಿಯ ವಚನ, ಮಂತ್ರಗೋಪ್ಯಗಳೆಂಬ ಲಘು ಕೃತಿಗಳನ್ನು ಕೂಡ ಬರೆದಿರುವುದನ್ನು ನಾವು ಕಾಣಬಹುದಾಗಿದೆ. ಹೀಗೆ ಮಹಾದೇವಿ ಅಕ್ಕ ತನ್ನದೇ ಆದಂತಹ ಶ್ರೇಷ್ಠ ವಿಚಾರಧಾರೆಗಳನ್ನು ಈ ಜಗಕ್ಕೆ ಬಿಟ್ಟು ಹೋಗಿದ್ದನ್ನು ನಾವು ಕಾಣಬಹುದು. ಹಾಗಾಗಿಯೇ ಒಂದೆಡೆ

ಅವಿರಳ ಜ್ಞಾನಿ ಎಂದೇ ಹೆಸರಾದಂತಹ ಚನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಅಕ್ಕನ ವಚನಗಳ ಮೌಲ್ಯವನ್ನು ಸಾರಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಅವರು ಹೇಳುತ್ತಾರೆ, ಆದ್ಯರ 60 ವಚನಕ್ಕೆ ಡಣ್ಣಾಯಕರ 20 ವಚನ, ಡಣ್ಣಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಮ ದೇವ ಮಹಾದೇವಿ ಅಕ್ಕನ 1 ವಚನ ನಿರ್ವಚನ ಕಾಣ ನಿರ್ವಚನ ಕಾಣ ಎಂದು ಹೇಳಿದ್ದಾರೆ. ಹೀಗೆ ಹೇಳುವ ಮೂಲಕ ಚನ್ನಬಸವಣ್ಣನವರು ಮಹಾದೇವಿ ಅಕ್ಕನ 1 ವಚನಕ್ಕೆ ಆದ್ಯರ 60 ವಚನ ಸಮ ಎನ್ನುತ್ತಾರೆ. ಹಾಗೆಯೇ ಡಣ್ಣಾಯಕ ಎಂದರೆ ಭಕ್ತಿ ಭಂಡಾರಿ ಬಸವಣ್ಣನವರ 20 ವಚನಕ್ಕೆ ಅಕ್ಕನ 1 ವಚನ ಸಮ ಎಂದು ಹೇಳುತ್ತಾರೆ. ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನಕ್ಕೆ ಮಹಾದೇವಿ ಅಕ್ಕನ ಒಂದೇ ಒಂದು ವಚನ ಎಂದು ಹೇಳುತ್ತಾರೆ. ಹೀಗೆ ಅತ್ಯಂತ ಅಭಿಮಾನದಿಂದ ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ. ಈ ಮೂಲಕ ಅಕ್ಕನ ವಚನಗಳಲ್ಲಿ ಅದೆಂತಹ ಶಕ್ತಿ ಅಡಗಿದೆ ಎನ್ನುವುದನ್ನು ಜ್ಞಾನಿ ಚನ್ನಬಸವಣ್ಣನವರು ಹೇಳಿದ್ದಾರೆ. ಇಂತಹ ಅಕ್ಕನ ವಚನಗಳ ವಿಚಾರ ಅದೇನಿತ್ತು ಎನ್ನುವುದನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಅಕ್ಕ ಶರಣ ಸತ್ಕುಲವನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು. ಅದಕ್ಕೆ ಅಕ್ಕನ ಅನೇಕ ವಚನಗಳನ್ನು ನಾವು ಕಾಣಬಹುದಾಗಿದೆ. ಒಂದೆಡೆ ಒಂದು ವಚನ ಹೀಗಿದೆ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ, ಅಯ್ಯ ನಿಮ್ಮ ಶರಣರು ಇದ್ದ ಪುರವೇ ಕೈಲಾಸ ಪುರವಯ್ಯ, ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದಂತಹ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಘನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದನಯ್ಯ. ಹೀಗೆ ಅಕ್ಕ ಮಹಾದೇವಿಯವರು ಶರಣರು ಹೋದಂತಹ ಜಾಗ ಪಾವನವೆನ್ನುತ್ತಾರೆ, ಅವರು ಇದ್ದಂತಹ ಊರೇ ಕೈಲಾಸವೆನ್ನುತ್ತಾರೆ, ಅವರು ನೆಲ ನಿಂತ ಸ್ಥಳವೇ ಅದೇ ನಿಜ ನಿವಾಸವೆನ್ನುತ್ತಾರೆ. ಹೀಗೆ ಅಕ್ಕ ಶರಣರನ್ನ ಹೃದಯ ತುಂಬಿ ನುಡಿದಿದ್ದಾರೆ, ಹಾಡಿದ್ದಾರೆ, ಹೊಗಳಿದ್ದಾರೆ. ಅನನ್ಯ ಶಕ್ತಿ ಬಸವಣ್ಣನವರಿದ್ದಂತಹ ಕ್ಷೇತ್ರ ಅದೊಂದು ಅದ್ಭುತವಾದಂತಹ ವಿಶಿಷ್ಟ ಶಕ್ತಿಯ ಕ್ಷೇತ್ರ ಎನ್ನುತ್ತಾರೆ. ಇಂತಹ ಕಲ್ಯಾಣ ಕ್ಷೇತ್ರ ನಿರ್ಮಾಣ ಮಾಡಿದಂತಹ ಬಸವಣ್ಣವರ ಪಾದಕ್ಕೆ ನಾನು ಸದಾ ನಮಿಸುತ್ತೇನೆ ಎನ್ನುತ್ತಾರೆ. ಅಕ್ಕನಿಗೆ ಅದೆಂತಹ ಪ್ರೀತಿ ಶರಣರ ಮೇಲೆ. ಹಾಗಾಗಿ ಅಕ್ಕ ಇನ್ನೊಂದೆಡೆ ಹೇಳುತ್ತಾರೆ, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನ ಶುದ್ಧವಾಯಿತು, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಪ್ರಾಣ ಶುದ್ಧವಾಯಿತು, ಅಯ್ಯ ನಿಮ್ಮ ಅನುಭಾವಿಗಳು ಎನ್ನ ಒರೆದೊರೆದು ಆಗು ಮಾಡುವ ಕಾರಣ ಚನ್ನಮಲ್ಲಿಕಾರ್ಜಯ್ಯ ನಿಮಗೆ ಆನು ತೊಡುಗೆಯಾದನಯ್ಯ, ನಿಮಗೆ ಆನು ತೊಡುಗೆಯಾದನಯ್ಯ. ಹೀಗೆ ಅಕ್ಕ ಶರಣರ ಅನುಭಾವ ಸಂಘದಿಂದ ಎನ್ನ ತನು ಮನ ಭಾವ ಶುದ್ಧವಾಯಿತು ಎನ್ನುತ್ತಾರೆ. ಹೀಗೆ ಶುದ್ಧವಾದಂತಹ ಅಕ್ಕ, ನಾನು ಇರುವುದೇ ಭಗವಂತನಿಗಾಗಿ, ನನ್ನ ಪತಿ ಆ ಮಹಾದೇವಯ್ಯ ಎಂದು ಅಕ್ಕ ಯಾವಾಗಲೂ ಚನ್ನಮಲ್ಲಿಕಾರ್ಜುನನ ನೆನಹಿನಲ್ಲೇ ಇದ್ದದ್ದನ್ನು ಅಕ್ಕನ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ. ಅಕ್ಕ ತಮ್ಮ ವಚನಗಳಲ್ಲಿ ಸದಾ ತಮ್ಮ ಮನ ಭಗವಂತನಿಗಾಗಿಯೇ ಬಯಸುತ್ತದೆ ಎನ್ನುತ್ತಾರೆ. ಒಂದೆಡೆ ವಚನ ಹೀಗಿದೆ, ಗಿರಿಯಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲು, ಕೊಳನಲ್ಲದೆ ಕಿರಿವಳ್ಳ ಕೆಳಸುವುದೇ ಹಂಸೆ, ಮಾಮರ ತಳಿತಲ್ಲದೆ ಸೊರಗೈವುದೇ ಕೋಗಿಲೆ, ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ, ಎನ್ನ ದೇವ ಚನ್ನಮಲ್ಲಿಕಾರ್ಜುನಂಗಲ್ಲದೆ ಅನ್ಯ ಕೆಳಸುವುದೇ ಎನ್ನ ಮನ ಅನ್ಯ ಕೆಳಸು.

ಮತ್ತೆ ಎನ್ನಮ್ಮನ ಹೇಗಿದೆ ಅಕ್ಕನ ಮಾತುಗಳು? ಹೀಗೆ ಅಕ್ಕ ನವಿಲು ಹೇಗೆ ಪೊದೆಗಳಲ್ಲಿ ಇರದೆ ಗಿರಿಯಲ್ಲಿ ಮಾತ್ರವಿರುತ್ತದೋ, ಹಂಸ ಪಕ್ಷಿ ಯಾವಾಗಲೂ ಕೊಳವನ್ನೇ ಬಯಸುತ್ತದೋ, ಕೋಗಿಲೆ ಮಾವಿನ ಮಗರದ ಚಿಗುರನ್ನೇ ತಿನ್ನಲು ಇಚ್ಛಿಸುತ್ತದೆಯೋ, ದುಂಬಿ ಪುಷ್ಪಗಳ ಪರಿಮಳವನ್ನು ಬಯಸುತ್ತದೆಯೋ, ಹಾಗೆಯೇ ಎನ್ನ ಮನ ಸದಾ ಚನ್ನಮಲ್ಲಿಕಾರ್ಜುನನ್ನು ಬಯಸುತ್ತದೆ ಎನ್ನುತ್ತಾರೆ. ಹೀಗೆ ಅಕ್ಕ ಯಾವಾಗಲೂ ಮಹಾದೇವನ ನೆನಗಿನಲ್ಲಿರುವುದನ್ನು ಕಾಣಬಹುದಾಗಿದೆ. ಅಕ್ಕ ಕನಸಿನಲ್ಲೂ ಚನ್ನಮಲ್ಲಿಕಾರ್ಜುನನ ನೆನಹಲಲ್ಲೇ ಇದ್ದುದನ್ನು ಅಕ್ಕನ ವಚನಗಳು ಸಾರುತ್ತವೆ. ಒಂದೆಡೆ ಅಕ್ಕ ಹೇಳುತ್ತಾರೆ, ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ, ಅಕ್ಕಿ ಅಡಿಕೆ ಓಲೆ ತೆಂಗಿನ ಕಾಯ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಘೊರವನು ಭಿಕ್ಷಕ್ಕೆ ಎಂದು ಮನೆಗೆ ಬಂದುದ ಕಂಡೆನವ್ವ ಕಂಡೆ, ಮಿಕ್ಕು ಮೀರಿ ಹೋಹನ ಬೆಂಭಕ್ತಿ ಕೈಬಿಡಿದನು, ಚನ್ನಮಲ್ಲಿಕಾರ್ಜುನನ ಕಂಡು ಕಣ್ತೆರೆದನವ್ವ ಕಣ್ತೆರೆದನವ್ವ. ಎಂತಹ ವಚನ ಅಕ್ಕನದು! ಅಕ್ಕ ಕನಸಿನಲ್ಲಿ ಗೊರವನ ವೇಷ ಧರಿಸಿ ಬಂದಂತಹ ಮಹಾದೇವನನ್ನು ನಾನು ನೋಡಿದೆ. ಅವನನ್ನು ಕೈ ಹಿಡಿದು ಅವನನ್ನು ನೋಡಲು ಹೋದಾಗ ಕಣ್ತೆರೆದೆ ಎಂದು ಹೇಳುವ ಮೂಲಕ ಅಕ್ಕ ಜಾಗ್ರ, ಸ್ವಪ್ನ, ಸುಷುಪ್ತಿ ಇಂಥ ಸ್ಥಿತಿಗಳಲ್ಲಿಯೂ ಕೂಡ ಭಗವಂತ ನನ್ನಲ್ಲಿ ಬರುತ್ತಿದ್ದ, ಅವನ ಸ್ಮರಣೆ ಯಾವಾಗಲೂ ಇರುತ್ತಿತ್ತು ಎನ್ನುವುದನ್ನು ಅಕ್ಕ ವಚನ ಸಾಹಿತ್ಯದಲ್ಲಿ ತಿಳಿಸಿದ್ದಾರೆ. ಅಕ್ಕ ಮಹಾದೇವನ ನೆನಹಿನಲ್ಲೇ ಇದ್ದಂತಹ ಸಂದರ್ಭದಲ್ಲೇ ಅಕ್ಕನನ್ನು ಕೌಶಿಕ ಮಹಾರಾಜ ಇಚ್ಛಿಸಿ ವಿವಾಹವಾಗಲು ಬಯಸಿದಂತಹ ಸಂದರ್ಭ ಒದಗಿ ಬಂದುಬಿಡುತ್ತದೆ. ಅಂತಹ ಸಂದರ್ಭದಲ್ಲಿ ಅಕ್ಕ ಹೇಳುವ ನುಡಿ ಕನ್ನಡ ಸಾಹಿತ್ಯ ಲೋಕದಲ್ಲೇ ಚಿರಸ್ಥಾಯಿಯಾಗಿ ಉಳಿಯುವ ಸಾಹಿತ್ಯವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಅಕ್ಕ ಬಳಸಿರುವ ಪದಗಳು ಅತ್ಯಂತ ಉನ್ನತೀಯವಾದಂತಹ ಪ್ರೌಢ ಪದಗಳಾಗಿವೆ. ಇಂತಹ ಸಾಹಿತ್ಯ 12ನೇ ಶತಮಾನದಲ್ಲೇ ಬರೆದದ್ದು ಎಂದರೆ ಆಶ್ಚರ್ಯವಾಗುತ್ತದೆ. ವಚನ ಹೀಗಿದೆ, ಅಕ್ಕ ಹೇಳುತ್ತಾರೆ, ಯನ್ನ ತುಂಬಿದ ಜೌವನವ ತುಳುಕುವ ಮೋಹನವ ನಿನಗೆ ಇಂಬು ಮಾಡಿಕೊಂಡಿರ್ದೆನೆಲ್ಲ ಎಲೆ ಅಯ್ಯ, ಎನ್ನ ಲಂಬಿಸುವ ಲಾವಣ್ಯದ ರೂಪುರೇಖೆಗಳ ನಿನ್ನ ಕಣ್ಣಿಂಗೆ ಕೈಬಿಡಿದುಕೊಂಡಿರ್ದೆನೆಲ್ಲ ಎಲೆ ಅಯ್ಯ, ನಿಮ್ಮ ಮುಂದಿಟ್ಟಿದ್ದಲ್ ಅನ್ನೆರು ಕೊಂಡೊಯ್ಯುವಾಗ ನೀಯಂತೂ ಸೈರಿಸುವೆ ಹೇಳ ಚನ್ನಮಲ್ಲಿಕಾರ್ಜುನ ದೇವ, ನೀಯಂತೂ ಸೈರಿಸುವೆ ಹೇಳ. ಎಂತಹ ಸುಂದರವಾದ ವಚನ ಅಕ್ಕನದು! ಅಕ್ಕ ತನ್ನ ಸೌಂದರ್ಯವಾದಂತಹ ದೇಹವನ್ನೇ ಭಗವಂತನಿಗೆ ಸಮರ್ಪಣೆ ಮಾಡುವ ರೀತಿಯನ್ನು ಅತ್ಯಂತ ವಿಶಿಷ್ಟವಾದಂತಹ ಪದಗಳ ಮೂಲಕ ಕಾವ್ಯಾತ್ಮಕವಾಗಿ ಬರೆದಿದ್ದಾರೆ. ಎನ್ನ ಮನಮೋಹಕ ದೇಹವನ್ನು ಅಕ್ಕ ಹೇಳ್ತಾರೆ, ಲಂಬಿಸುವ ಲಾವಣ್ಯದ ರೂಪುರೇಖೆಗಳ ನಿನ್ನ ಕಣ್ಣಿಂಗೆ ಕೈಬಿಡಿದುಕೊಂಡಿರ್ದೇನಲ್ಲ, ಅಂದರೆ ಇಂತಹ ಸುಂದರವಾದ ದೇಹವನ್ನು ನಿನ್ನೆ ಮುಂದೆ ಹಣ್ಣು ಕಾಯಿಗಳು ಹಿಡುವ ಹಾಗೆ ಇಟ್ಟಿದ್ದೇನಲ್ಲ, ಅರ್ಪಣೆ ಮಾಡಿದ್ದೇನಲ್ಲ, ಇಂತಹ ಸುಂದರತ್ವವನ್ನು ಯಾರೋ ತೆಗೆದುಕೊಂಡು ಹೋಗುವಾಗ ನೀ ಹೇಗೆ ಅದನ್ನು ಸೈರಿಸಿಕೊಳ್ಳುವೆ ಎಂದು ಭಗವಂತನಲ್ಲೇ ಪ್ರಶ್ನೆ ಮಾಡುತ್ತಾರೆ ಅಕ್ಕ. ಅಕ್ಕ ರಾಜನೇ ಮದುವೆಯಾಗಲು ಬಂದರೂ ಕೂಡ ಅದನ್ನು ತಿರಸ್ಕರಿಸಿ ಭಗವಂತನ ಸನ್ನಿಧಾನವೇ ಶ್ರೇಷ್ಠ ಎನ್ನುತ್ತಾರೆ. ಅಕ್ಕನ ಭಕ್ತಿಯ ಶ್ರೇಷ್ಠತ್ವವನ್ನು ಇದು ಸೂಚಿಸುತ್ತದೆ. ಅಕ್ಕ ತನ್ನ ವಚನದಲ್ಲಿ ಆ ರಾಜನನ್ನು ತಿರಸ್ಕರಿಸಿದಂತಹ ಒಂದು ವಚನ ಬರುತ್ತದೆ. ಆ ವಚನ ಹೀಗಿದೆ, ಅಕ್ಕ ಹೇಳ್ತಾರೆ, ಯಮ್ಮೆಗೊಂದು ಚಿಂತೆ ಸಮ್ಮಗಾರಂಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ಎನ್ನ ಚನ್ನಮಲ್ಲಿಕಾರ್ಜುನ ಒಲಿವನೋ ಒಲಿಯದಿರುವನೋ ಎನ್ನುವ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ಸೆರಗಬಿಡು ಮರುಳೆ ಒಲ್ಲೆ ಹೋಗು. ಅಕ್ಕ ರಾಜನನ್ನ ಸೆರಗಬಿಡು ಮರುಳೆ ಎಂದು ಬಿಡುತ್ತಾರೆ.

ಎನ್ನುತ್ತಾರೆ, ಮೂರ್ಖ ಎನ್ನುತ್ತಾರೆ. ಹೀಗೆ ಅಕ್ಕ ಎಮ್ಮೆಗೆ, ಸಮ್ಮಗಾರಂಗೆ, ಧರ್ಮಿಗೆ, ಕರ್ಮಿಗೆ, ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ಚಿಂತೆ ಇರುತ್ತದೆ. ರಾಜ, ನಿನಗೆ ನಿನ್ನ ಕಾಮದ ಚಿಂತೆ, ನನಗೆ ನನ್ನ ದೇವರು ಒಲಿವನೋ ಒಲಿಯದಿರುವನೋ ಎನ್ನುವಂತಹ ಚಿಂತೆ ಇದೆ. ಅತ್ತ ಹೋಗು ಮೂರ್ಖ ಎಂದು ಪರಮಾತ್ಮನಿಗಾಗಿ ರಾಜನನ್ನೇ ತಿರಸ್ಕರಿಸುವುದನ್ನು ನಾವು ಅಕ್ಕನ ವಚನದಲ್ಲಿ ಕಾಣಬಹುದಾಗಿದೆ. ಅಕ್ಕನ ಧೈರ್ಯ ಅದೆಂತಹದ್ದು! ಭಕ್ತಿ ಶ್ರೇಷ್ಠತ್ವದ ಮುಂದೆ ಅಕ್ಕ ರಾಜನನ್ನೇ ತಿರಸ್ಕರಿಸಿ ಧೈರ್ಯತೆಯನ್ನು ಮೆರೆದಿರುವುದನ್ನು ನಾವು ಕಾಣಬಹುದಾಗಿದೆ. ಹೀಗೆ ಹೇಳುವ ಮೂಲಕ ಅಕ್ಕ ಜಗತ್ತಿಗೆ ಹೇಳುತ್ತಾರೆ, ಭಗವಂತನಿಗಾಗಿ ತ್ಯಾಗಿಗಳಾಗುವುದೇ ಮಿಗಿಲು ಎನ್ನುತ್ತಾರೆ. ಅಕ್ಕ ಒಂದೆಡೆ ರಾಜನಿಗೆ ಈ ದೇಹದ ಬಗ್ಗೆ ಯಾಕೆ ಇಷ್ಟು ವ್ಯಾಮೋಹ, ಇದು ಕೇವಲ ಮೂಳೆ ಮಾಂಸದ ತಡಿಕೆ ಎನ್ನುವ ವಿಚಾರವನ್ನು ಮುಟ್ಟಿಸುವ ಕೆಲಸವನ್ನೂ ಕೂಡ ಮಾಡಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣುತ್ತೇವೆ. ಅದು ಅತ್ಯಂತ ಪ್ರಾಸಬದ್ಧವಾಗಿರುವುದಂತೂ ಆಶ್ಚರ್ಯ ತರಿಸುತ್ತದೆ. ಅಕ್ಕ ಹೇಳುತ್ತಾರೆ, ಅಮೇಧ್ಯದ ಮಡಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲೀ ದೇಹವ, ಒಡಲ ಬಿಡಿದು ಕೆಡದಿರು, ಚನ್ನ ಮಲ್ಲಿಕಾರ್ಜುನನ್ನ ಅರಿಯದ ಮರುಳೇ ಎಂದು ರಾಜನನ್ನೇ ಮೂರ್ಖ ಮರುಳೆ ಎಂದೆಲ್ಲ ಹೇಳಿ ತಿರಸ್ಕರಿಸುವುದನ್ನು ನಾವು ಕಾಣಬಹುದಾಗಿದೆ. ಅಕ್ಕ, ಅರಿವಿಲ್ಲದ ಮನುಷ್ಯರು ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಅಕ್ಕನ ವಚನ ಹೀಗೆ ಹೇಳುತ್ತದೆ, ಆಸನದಿಂದ ಕುದಿದು ವ್ಯಸನದಿಂದ ಬೆಂದು ಅತಿ ಆಸೆಯಿಂದ ಬಳಲಿ ವಿಷಯಕ್ಕೆ ಹರಿವ ಜೀವಿಗಳು ನಿಮ್ಮನ್ನರಿಯರು, ಕಾಲ ಕಲ್ಪಿತ ಪ್ರಳಯ ಜೀವಿಗಳೆಲ್ಲ ನಿಮ್ಮನ್ನೆತ್ತ ಬಲ್ಲರಯ್ಯ ಚನ್ನಮಲ್ಲಿಕಾರ್ಜುನ ದೇವ. ಹೇಗಿದೆ ಅಕ್ಕನ ವಚನ? ಅಕ್ಕ ಹೇಳುತ್ತಾರೆ, ಆಸನ ವ್ಯಸನಾದಿಗಳಿಗೆ ಬಳಲುವ, ವಿಷಯ ವಾಸನೆಗಳನ್ನು ಬಯಸುವ ಈ ಜೀವ ಪುರುಷರು ಚನ್ನಮಲ್ಲಿಕಾರ್ಜುನನನ್ನ ಅಂದರೆ ಆ ದೈವಿ ಶಕ್ತಿಯನ್ನು ಅರಿಯಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹಾಗಾಗಿಯೇ ಸಜ್ಜನರ ಸಂಘವನ್ನು ಮಾಡಬೇಕು ಎನ್ನುತ್ತಾರೆ ಮಹಾದೇವಿ ಅಕ್ಕ. ಅಕ್ಕ ಹೇಳುತ್ತಾರೆ, ಅರಿಯದವರೊಡನೆ ಸಂಘವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಘವ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘವ ಮಾಡಿದರೆ ಕರ್ಪೂರದ ಗಿರಿಯ ಉರಿಯ ಕೊಂಬಂತೆ. ಹೇಗಿದೆ ಅಕ್ಕನ ವಚನ? ಹೀಗೆ ಹೇಳುವ ಮೂಲಕ ಅಕ್ಕ ಅರಿಯದವರೊಡನೆ ಸಂಘವ ಮಾಡಿದರೆ ಕಲ್ಲನ್ನು ಪರಸ್ಪರ ತಿಕ್ಕಿ ಬೆಂಕಿಯನ್ನು ಪಡೆಯುವಂತೆ ಕೆಟ್ಟದ್ದನ್ನು ನಾವು ಸ್ವೀಕರಿಸಬೇಕಾಗುತ್ತದೆ ಎನ್ನುತ್ತಾರೆ. ಹಾಗಾಗಿ ಬಲ್ಲವರೊಡನೆ ಸಂಘವ ಮಾಡಿ ಸಜ್ಜನರಾಗಬೇಕು ಎನ್ನುತ್ತಾರೆ. ಹಾಗಾಗಿಯೇ ಮಹಾದೇವಿ ಅಕ್ಕ ಶರಣರ ಸಂಘ ಅದೊಂದು ಅವಿಸ್ಮರಣೀಯ ಸಂಘವಾಗಿತ್ತು ಎನ್ನುವುದನ್ನು ಅವರ ವಚನ ಸಾಹಿತ್ಯದಲ್ಲಿ ಅಡಿಗಡಿಗೆ ನುಡಿದಿರುವುದನ್ನು ನಾವು ಕಾಣಬಹುದಾಗಿದೆ. ಅಕ್ಕ ಹೇಳುತ್ತಾರೆ, ಆಡುವುದು ಹಾಡುವುದು, ಹೇಳುವುದು ಕೇಳುವುದು, ನಡೆಯುವುದು ನುಡಿಯುವುದು ಸರಸ ಸಮ್ಮೇಳವಾಗಿಪ್ಪುದಯ್ಯ ನಿಮ್ಮ ಶರಣರೊಡನೆ. ಚನ್ನಮಲ್ಲಿಕಾರ್ಜುನ ದೇವ, ನೀ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವನು, ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವನು. ಅಕ್ಕ ಹೀಗೆ ಹೇಳುವ ಮೂಲಕ ಶರಣರೊಡನೆ ಆಡುವುದು ಹಾಡುವುದು, ಹೇಳುವುದು ಕೇಳುವುದು ಎಲ್ಲವೂ ಕೂಡ ಅತ್ಯಂತ ಶ್ರೇಷ್ಠ. ಹಾಗಾಗಿ ಚನ್ನಮಲ್ಲಿಕಾರ್ಜುನ ದೇವ, ನೀವು ಕೊಟ್ಟಂತಹ ಆಯುಷ್ಯ ಉಳ್ಳನ್ನಕ್ಕರ ಅದುವರೆಗೂ ನಾನು ಈ ನಿಮ್ಮ ಶರಣರ ಸಂಘದಲ್ಲಿ ಇರುತ್ತೇನೆ ಎನ್ನುತ್ತಾರೆ. ಹೀಗೆ ಅಕ್ಕ ಶರಣರ ಸಂಘದಲ್ಲಿ ತಮ್ಮ ಅನುಭಾವವನ್ನು ಹೆಚ್ಚಿಸಿಕೊಂಡಿರುವುದನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿ ಅಕ್ಕನ ಚಿಂತನೆಗಳು ಉತ್ಕೃಷ್ಟ ಚಿಂತನೆಗಳಾಗಿವೆ. ಅಕ್ಕನ ಒಂದಷ್ಟು ಚಿಂತನೆಗಳನ್ನು ಗಮನಿಸೋಣ. ಒಂದೆಡೆ ಹೇಳುತ್ತಾರೆ ಅಕ್ಕ, ಕಣ್ಗೆ ಶೃಂಗಾರ ಗುರು ಹಿರಿಯ

0: ನೋಡುವುದು.
1: ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಂಗಳ ಕೇಳುವುದು.
2: ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು. ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೆ ಈಯುವುದು. ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ. ಜೀವಿಸುವ ಜೀವನಕ್ಕೆ ಶೃಂಗಾರ ಘಣಮೇಳಾಪ. ಇವಿಲ್ಲದ ಜೀವಿಯ ಬಾಳುವೆ ಅದೇತಕ್ಕೆ ಭಾತಿಯಯ್ಯ ಚನ್ನಮಲ್ಲಿಕಾರ್ಜುನ ದೇವ, ಚನ್ನಮಲ್ಲಿಕಾರ್ಜುನ ದೇವ. ಎಂಥ ಶೃಂಗಾರದ ವಿಚಾರ! ಯಾವುದು ಮನುಷ್ಯನಿಗೆ ಶೃಂಗಾರ ಎನ್ನುವುದನ್ನು ಅಕ್ಕ ಅತ್ಯಂತ ಸೊಗಸಾಗಿ ವಚನ ಸಾಹಿತ್ಯದಲ್ಲಿ ಬಿಡಿ ಬಿಡಿಯಾಗಿ ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ. ಈ ಮೊಬೈಲ್ ಜಗತ್ತಿನಲ್ಲಿ, ಟಿವಿಯ ಮಾಧ್ಯಮದ ಜಗತ್ತಿನಲ್ಲಿ ನಮ್ಮ ಮಕ್ಕಳು ಮುಳುಗಿದ್ದಾರೆ, ನಾವು ಕೂಡ ಮುಳುಗಿದ್ದೇವೆ. ಅಕ್ಕ 12ನೇ ಶತಮಾನದಲ್ಲೇ ಕಣ್ಣುಗಳಿಗೆ ಪ್ರತಿದಿನ ಗುರು ಹಿರಿಯರ ನೋಡುವುದೇ ಶೃಂಗಾರ ಎನ್ನುತ್ತಾರೆ. ಹೌದು, ಅದರಿಂದ ಗುರು ಹಿರಿಯರ ಉದಾತ್ತ ಗುಣ ಒಂದಷ್ಟಾದರೂ ನಮಗೆ ಬರುತ್ತದೆ. ಇಲ್ಲವಾದಲ್ಲಿ ಮಾಧ್ಯಮಗಳ ಒಡೆತಕ್ಕೆ ಸಿಕ್ಕಿ ಸಮುದಾಯವೇ ಕೆಟ್ಟ ಹಾದಿ ಹಿಡಿಯುವಂತಾಗುತ್ತದೆ. ಹಾಗಿದೆ, ಅಕ್ಕ ಹೇಳುತ್ತಾರೆ, ನಮ್ಮ ಕಿವಿಗಳಿಗೆ ಹಿಂದಿನವರು ಬರೆದಿಟ್ಟ ಶ್ಲೋಕಗಳು, ಸಂಗೀತಗಳು, ಭಕ್ತಿ ಮಾಧುರ್ಯದ ಗೀತೆಗಳು, ಇವುಗಳು ಶೃಂಗಾರ ಎನ್ನುತ್ತಾರೆ. ಪ್ರಸ್ತುತ ಸಮಾಜ ಎತ್ತ ಹೋಗುತ್ತಿದೆ, ಗಮನಿಸಿ. DJಯಂತಹ ಧ್ವನಿವರ್ಧಕದಿಂದ ನಮ್ಮ ಕಿವಿ ಹೃದಯವನ್ನೇ ಹಾಳು ಮಾಡಿಕೊಳ್ಳುವತ್ತ ನಾವು ಸಾಗುತ್ತಿದ್ದೇವೆ. ಅಕ್ಕ ಮಾತಿಗೆ ಶೃಂಗಾರ ಸತ್ಯವ ನುಡಿಯುವುದು ಎನ್ನುತ್ತಾರೆ. ಹೌದು, ಇಂದಿನವರು ಕೊಟ್ಟ ಮಾತು ತಪ್ಪಬಾರದೆಂದು ಅದರಿಂದ ಕಷ್ಟವಾದರೂ ಕೂಡ ಪಾಲಿಸುತ್ತಿದ್ದರು. ಕೆಲವರು ಅದರಿಂದ ಸಂಕಷ್ಟಕ್ಕೂ ಕೂಡ ಒಳಗಾಗುತ್ತಿದ್ದರು. ಪ್ರತಿಯೊಬ್ಬರೂ ಮಾತು ತಪ್ಪದೆ ನಡೆಯಲು ಪ್ರಯತ್ನಿಸುತ್ತಿದ್ದರು. ಆದರೆ ಈಗ ಏನಾಗಿದೆ? ಆಡಿದ ಮಾತು ಮರತೇ ಹೋದವರಂತೆ ನಟಿಸಿಬಿಡುತ್ತಾರೆ. ಇದರ ಬಗ್ಗೆ ಅವರಿಗೆ ಒಂದಿನಿತು ನೋವು ಕೂಡ ಆಗುವುದಿಲ್ಲ. ಅಕ್ಕ ಮುಂದೆ ಹೇಳುತ್ತಾರೆ, ಕರಕ್ಕೆ ಶೃಂಗಾರ ಅಂದರೆ ಕೈಗಳಿಗೆ ಶೃಂಗಾರ ಸತ್ಪಾತ್ರರಿಗೆ ಈಯುವುದು ಎನ್ನುತ್ತಾರೆ. ಎಂತಹ ಮಾತು! ಈಗ ಕೊಡುವವರು ಇಲ್ಲ ಎನ್ನಲಾಗದು, ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಆ ಕೊಟ್ಟವರ ಹಣ ಸದ್ಬಳಕೆ ಆಗುತ್ತಿದೆಯೇ ಎಂದು ಕೇಳಿದರೆ ಬಹುಪಾಲು ಇಲ್ಲ ಎಂದು ಹೇಳಬಹುದು. ಅದಕ್ಕೆ ಅಕ್ಕ ಹೇಳುತ್ತಾರೆ, ಸತ್ಪಾತ್ರರಿಗೆ ನೀಡಿ ಎನ್ನುತ್ತಾರೆ. ಅಕ್ಕನ ಮಾತುಗಳು ಒಂದೊಂದೂ ಕೂಡ ಬಹಳ ಚೆನ್ನಾಗಿದೆ. ಒಬ್ಬರಿಗೊಬ್ಬರು ಮಾತನಾಡುವಾಗ ಸದ್ಭಕ್ತರ, ಶರಣರ, ಮಹಾಂತರ ಮಾತುಗಳನ್ನು, ನುಡಿಗಳನ್ನು ಬಳಸಿಕೊಂಡು ಮಾತನಾಡುವುದು, ಅದು ಸಂಭಾಷಣೆಗೆ ಶೃಂಗಾರ ಎನ್ನುತ್ತಾರೆ. ಹೌದು, ಆ ಮಾತುಗಳಲ್ಲಿ ಮಹತ್ತಿದೆ. ಆದರೆ ನಾವು ಯಾವುದಕ್ಕೂ ಉಪಯೋಗಕ್ಕೆ ಬಾರದಂತಹ ಮಾತುಗಳನ್ನಾಡಿ ಕಾಲವನ್ನು ಕಳೆಯುತ್ತಿದ್ದೇವೆ, ವ್ಯಯಿಸುತ್ತಿದ್ದೇವೆ. ಇದನ್ನು ಸರಿಪಡಿಸಿಕೊಳ್ಳಬೇಕು. ಅದುವೇ ಮಹಾದೇವಿ ಅಕ್ಕನಿಗೆ ನಾವು ನೀಡುವಂತಹ ಗೌರವವಾಗಿದೆ. ಅಕ್ಕ ಕೊನೆಗೆ ಹೇಳುತ್ತಾರೆ, ಜೀವಿಸುವ ಜೀವನಕ್ಕೆ ಶೃಂಗಾರ ಘಣಮೇಳಾಪ ಅಂದರೆ ಶರಣರೊಡನೆ ಕೂಡಿ ಅವರೊಡನಿದ್ದು ಅವರ ಮಾತುಗಳನ್ನು ಕೇಳಿ ಅವರು ಮಾಡುವಂತಹ ಸುಕೃತಿಯಲ್ಲಿ ಭಾಗವಹಿಸುವುದೇ ಜೀವನಕ್ಕೆ ಶೃಂಗಾರ ಎನ್ನುತ್ತಾರೆ. ನಡೆ, ನುಡಿ, ಮಾತು, ಕೃತಿಗಳಲ್ಲಿ ಅಕ್ಕ ಹೇಳುವ ಶೃಂಗಾರತ್ವವನ್ನು ಧರಿಸಿದರೆ ಬಾಳು ಚಂದದ ಬಾಳಾಗುತ್ತದೆ, ಬಾಳು ಹಸನಾಗುತ್ತದೆ. ಅಕ್ಕ ಜೀವನದಲ್ಲಿ ಸಮಾಧಾನದಿಂದ ಇರುವುದನ್ನು ಕಲಿಯಬೇಕು ಎನ್ನುತ್ತಾರೆ. ಅಕ್ಕ ಅನೇಕ ವಚನಗಳಲ್ಲಿ ಈ ಸಮಾಧಾನತ್ವದ ಬಗ್ಗೆ ಬರೆದಿದ್ದಾರೆ. ಒಂದು ಪ್ರಸಿದ್ಧವಾದ ವಚನ ತಮಗೆಲ್ಲರಿಗೂ ತಿಳಿದದ್ದು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆ ಎಂತಯ್ಯ, ಸಂತೆಯೊಳಗೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೆಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು. ಅಕ್ಕನ ಮಾತುಗಳು ಎಷ್ಟೊಂದು ಸಮಾಧಾನ ತರಿಸುತ್ತವೆ. ಅಕ್ಕ ಹೇಳುತ್ತಾರೆ, ಬೆಟ್ಟದಲ್ಲಿ ಮನೆಯ

ಮಾಡಿ ಮೃಗಗಳಿಗೆ ಅಂಜಲೇಕೆ? ಸಮುದ್ರದ ತಟದಲ್ಲಿ ಮನೆಯ ಮಾಡಿ ನೊರೆ ತೆರೆಗಳೆಂದು ಭಯಪಟ್ಟರೆ ಹೇಗೆ? ಸಂತೆಯಲ್ಲಿ ಮನೆಯ ಮಾಡಿ ಗದ್ದಲವೆಂದರೆ ಹೇಗೆ? ಅಕ್ಕ ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡಿ ಕೊನೆಯಲ್ಲಿ ಹೇಳುತ್ತಾರೆ, ಇದೇ ರೀತಿ ಲೋಕದಲ್ಲಿ ಹುಟ್ಟಿ ಬಳಿಕ ಬಗಳಿಕೆ ತಗಳಿಕೆ ಇವುಗಳು ಬರುವುದು ಸಹಜ ಎನ್ನುತ್ತಾರೆ. ಹಾಗಾಗಿ ಅವುಗಳನ್ನು ಸಮಾಧಾನವಾಗಿ ಶಾಂತವಾಗಿ ಸ್ವೀಕರಿಸಬೇಕು, ಆಗ ಮಾತ್ರ ಬದುಕು ಹಸನಾಗಿರುತ್ತದೆ ಎನ್ನುತ್ತಾರೆ. ಹೌದು, ಅಕ್ಕ ಹೇಳುವುದು ನಿಜ. ಈ ಸಮಾಜದಲ್ಲಿ ಒಳ್ಳೆಯದನ್ನು ಮಾಡಿದರೂ ಅದನ್ನೂ ತೆಗಳುವವರು ಇದ್ದೇ ಇರುತ್ತಾರೆ, ಭಗವಂತನನ್ನೇ ಶಪಿಸುವ ಜನರಿದ್ದಾರೆ. ಇನ್ನು ನಮ್ಮದೇನು ಎನ್ನುವುದು ಅಕ್ಕನ ನಿರ್ಧಾರವಾಗಿದೆ. ಇದನ್ನು ಅರಿತು ನಾವು ಸಮಾಧಾನದಿಂದ ಇರುವುದು ಜೀವನಕ್ಕೆ ಒಳಿತು. ಅಕ್ಕ ದೇಹದ ಆರೋಗ್ಯದ ಬಗ್ಗೆಯೂ ಕೂಡ ವಚನದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ದೇಹದ ಆರೋಗ್ಯವಿದ್ದರೆ ಮಾನಸಿಕ ಆರೋಗ್ಯ, ಮಾನಸಿಕ ಆರೋಗ್ಯವಿದ್ದರೆ ಭಾವನೆಗಳ ಆರೋಗ್ಯ ಚೆನ್ನಾಗಿರುತ್ತದೆ ಎನ್ನುತ್ತಾರೆ ಮಹಾದೇವಿ ಅಕ್ಕ. ಅಕ್ಕನ ವಚನ ಹೀಗಿದೆ, ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿರೆ, ಆಹಾರದಿಂ ವ್ಯಾಧಿ ಹಬ್ಬಿ ಬಲಿವುದಯ್ಯ, ಆಹಾರದಿಂ ನಿದ್ರೆ ನಿದ್ರೆಯಿಂ ತಾಮಸ ಅಜ್ಞಾನ ಮೈಮರಹು, ಅಜ್ಞಾನದಿಂ ಕಾಯವಿಕಾರ ಹೆಚ್ಚಿ ಕಾಯವಿಕಾರ ಮನೋವಿಕಾರ ಇಂದ್ರಿಯ ವಿಕಾರ ಭಾವವಿಕಾರ ವಾಯುವಿಕಾರವನ್ನುಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ ಕಾಯದ ಅತಿ ಪೋಷಣ ಬೇಡ. ಅತಿಪೋಷಣೆ ಮೃತ್ಯುವೆಂದದು. ಜಪ ತಪ ಧ್ಯಾನ ಧಾರಣ ಪೂಜೆಗೆ ಸೂಕ್ಷ್ಮದಿಂ ತನು ಮಾತ್ರವಿದ್ದರೆ ಸಾಲದೆ. ಹೌದಲ್ಲವೇ, ತನುವ ಘೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನವೆಂದುದು. ತನುವ ಪೋಷಣೆಯಿಂದ ತಾಮಸ ಹೆಚ್ಚಿ ಅಜ್ಞಾನದಿಂ ವಿರಕ್ತಿ ಹಾನಿ ಅರಿವು ನಷ್ಟ ಪರವು ಬಹಳ ದೂರ. ನಿರಕೆ ನಿಲವಿಲ್ಲದ ಕಾರಣ ಚನ್ನಮಲ್ಲಿಕಾರ್ಜುನನ ನೊಲಿಸ ಬಂದ ಕಾಯುವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ ಉಳಿಸಿಕೊಳ್ಳಿರಯ್ಯ. ಅಕ್ಕನ ಕಳಕಳಿಯ ಮನವಿ ಇದು. ಪ್ರಸ್ತುತ ಸಮಾಜ ಅಕ್ಕನ ಈ ಮಾತುಗಳನ್ನು ಅತ್ಯಂತ ಗಮನವಿಟ್ಟು ಆಲಿಸಿಕೊಳ್ಳುವುದು ಬಹಳ ಒಳ್ಳೆಯದು. ಆಲಿಸಿ ಅನುಷ್ಠಾನಕ್ಕೆ ತರುವುದು ಇನ್ನೂ ಒಳ್ಳೆಯದು. ಇಲ್ಲವಾದಲ್ಲಿ ಸಮಾಜ ಈಗಾಗಲೇ ಮಾನಸಿಕ ಅನಾರೋಗ್ಯಕ್ಕೆ ಒಳಗಾಗಿ ಅನಾಗರಿಕತೆಯಡಿಗೆ ಸಾಗುತ್ತಿದೆ. ಅದರ ಜೊತೆ ಜೊತೆಗೆ ದೈಹಿಕ ಅನಾರೋಗ್ಯವೂ ಸೇರಿದರೆ ಸಮಾಜವಂತೂ ಅಧೋಗತಿಗೆ ಇಳಿಯುತ್ತದೆ. ಅಕ್ಕ ಆಹಾರವನ್ನು ಕಿರಿದು ಮಾಡಿ ಅಂದರೆ ಎಷ್ಟು ತಿನ್ನಬೇಕು, ಏನನ್ನು ತಿನ್ನಬೇಕು, ಯಾವಾಗ ತಿನ್ನಬೇಕು ಇದನ್ನು ಮೊದಲು ಅರಿಯಿರಿ ಎನ್ನುತ್ತಾರೆ. ಅಕ್ಕ ಹೇಳುತ್ತಾರೆ, ಹೆಚ್ಚು ಆಹಾರ ತಿನ್ನುವುದರಿಂದ ನಿದ್ರೆ, ನಿದ್ರೆಯಿಂದ ಜಾಡ್ಯತೆ, ಜಾಡ್ಯತೆಯಿಂದ ಮೈ ಮರಹು, ಮೈ ಮರಹುವಿನಿಂದ ಅಜ್ಞಾನ, ಅಜ್ಞಾನದಿಂದ ಆಸೆ ಬಯಕೆ ಕಾಮನೆಗಳು, ಬಯಕೆಯಿಂದ ಕಾಯವಿಕಾರ, ಕಾಯದಿಂದ ಮನೋವಿಕಾರ, ಮನಸ್ಸಿನಿಂದ ಇಂದ್ರಿಯಗಳ ವಿಕಾರ, ಇಂದ್ರಿಯಗಳಿಂದ ಭಾವವಿಕಾರ, ಹೀಗೆ ವಿಕಾರಗೊಂಡು ಕೊನೆಗೆ ದೇಹದಲ್ಲಿನ ದಶಪ್ರಾಣಗಳು ವಿಕಾರಗೊಳ್ಳುತ್ತವೆ, ದೇಹ ರೋಗದ ಗೂಡಾಗುತ್ತದೆ ಎನ್ನುತ್ತಾರೆ. ಅಕ್ಕ ಎಷ್ಟೊಂದು ವೈಜ್ಞಾನಿಕವಾಗಿ ಮಾತನಾಡಿದ್ದಾರಲ್ಲವೇ, ಎಷ್ಟು ಚಿಂತನೆ ಅಕ್ಕನಲ್ಲಿದೆ. ಹೀಗೆ ಕಾಯವನ್ನು ಅತಿಯಾಗಿ ಸಾಕುವುದು ಬೇಡ ಎನ್ನುತ್ತಾರೆ. ಈ ದೇಹ ಭಗವಂತ ನೀಡಿದ್ದು, ಇದನ್ನು ಭಗವಂತನ ಜಪ ತಪ ಪೂಜೆ ಧ್ಯಾನ ಇವುಗಳಿಗೆ ಬಳಸಿ ಸಮಾಜಕ್ಕಾಗಿ ಈ ಕಾಯವನ್ನು ಕಾಯಕ್ಕಾಗಿ ಬಳಸಿದರೆ ಸಾಕಲ್ಲವೇ ಎನ್ನುತ್ತಾರೆ. ಎಂತಹ ಮಾತು ಅಕ್ಕನದು. ಈ ದೇಹ ಚೆನ್ನಾಗಿದ್ದರೆ ಮಾತ್ರ ಕಾಯವು ಕೂಡ ಚೆನ್ನಾಗಿರುತ್ತದೆ, ಆಗ ಅದು ಕುಟುಂಬಕ್ಕೆ ಸಮಾಜಕ್ಕೆ ಅರ್ಪಣೆಗೊಳ್ಳುತ್ತದೆ ಎನ್ನುತ್ತಾರೆ. ಅಕ್ಕ ಇಂತಹ ಉತ್ತಮ ಕೆಲಸವನ್ನು ಬೇಗ ನಾವು ಮಾಡುವೆಡೆಗೆ ಸಾಗಬೇಕೆನ್ನುತ್ತಾರೆ. ಅಕ್ಕನ ಒಂದು ವಿಶಿಷ್ಟ ವಚನ ಹೀಗೆ ಹೇಳುತ್ತದೆ, ಉದಯ ಅಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರಿ, ಶಿವನ ನೆನೆಯಿರಿ, ಈ ಜನ್ಮ ಬಳಿಕಿಲ್ಲ. ಚನ್ನಮಲ್ಲಿಕಾರ್ಜುನ ದೇವರ ದೇವನ

0: ನೆನೆದು ಪಂಚ ಮಹಾಪಾತಕರೆಲ್ಲರೂ ಮುಕ್ತಿ ಪಡೆದವರು ಅಂದೇ ಎಂದು ಬಿಡುತ್ತಾರೆ. ಹೀಗೆ ಅಕ್ಕ, ಸೂರ್ಯ ಹುಟ್ಟುತ್ತಾನೆ ಹಾಗೆಯೇ ಮುಳುಗುತ್ತಾನೆ. ಹೀಗೆ ಸೂರ್ಯ ನಮ್ಮ ಆಯುಷ್ಯವನ್ನು ಅಳೆದು ತೀರಿಸುವ ಮುನ್ನ ಒಳ್ಳೆಯ ಕೆಲಸದೆಡೆಗೆ ಸಾಗೋಣ ಎನ್ನುತ್ತಾರೆ ಮಹಾದೇವಿ ಅಕ್ಕ. ಹೀಗೆ ಅಕ್ಕ ತಮ್ಮ ವಚನಗಳಲ್ಲಿ ಅನೇಕ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಸಮಾಜ ಅದನ್ನು ಸ್ವೀಕರಿಸುವ ಮೂಲಕ ಉತ್ತಮತ್ವದೆಡೆಗೆ ಸಾಗುವುದು ಬಹಳ ಪ್ರಮುಖವಾಗಿದೆ ಎನ್ನುವಂತಹ ವಿಚಾರವನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುವರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
4: ಮರುಪ್ರಸಾರ ಸಂಜೆ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಪ್ರಿಯ ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸುಗ

ಸಿರಿಯಾಜ್ ನತ್ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮೊದಲ ಕ್ರಿಕೆಟ್ ವಿಶ್ವಕಪ್ನ ಮೊದಲ ಪಂದ್ಯ ಜಯಿಸಿದ ದಿನ ಹಾಗೂ ವಿಶ್ವ ಆಹಾರ ಸುರಕ್ಷತಾ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಆಹಾರ ಸುರಕ್ಷತೆಯ ಮಹತ್ವವನ್ನು ಎತ್ತಿ ತೋರಿಸಲು ಮತ್ತು ಆಹಾರದಿಂದ ಹರಡುವ ಅಪಾಯಗಳನ್ನು ಗುರುತಿಸಲು, ತಡೆಗಟ್ಟಲು ಮತ್ತು ನಿರ್ವಹಿಸಲು ಜಾಗತಿಕ ಕ್ರಮವನ್ನು ಪ್ರೇರೇಪಿಸಲು ಪ್ರತಿ ವರ್ಷ ಜೂನ್ 7ರಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಆಹಾರವು ಆಶ್ರಯ ಮತ್ತು ನೀರಿನ ಜೊತೆಗೆ ಮಾನವನ ಬದುಕುಳುವಿಕೆಯ ಅಡಿಪಾಯವನ್ನು ರೂಪಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಅಭಿವೃದ್ಧಿ ಹೊಂದಲು ಶುದ್ಧ ಗಾಳಿ, ಸುರಕ್ಷಿತ ನೀರು, ಪೌಷ್ಟಿಕ ಆಹಾರ ಮತ್ತು ಸರಿಯಾದ ಬಟ್ಟೆಗಳನ್ನು ಅವಲಂಬಿಸಿರುತ್ತಾನೆ. ಆಹಾರವು ಕೇವಲ ಪೋಷಣೆಗಿಂತ ಹೆಚ್ಚಿನದಾಗಿದೆ. ಇದು ನಮ್ಮ ದೇಹವನ್ನು ಸಂಪೋಷಿಸುವ ಮತ್ತು ಆಹಾರ ಭದ್ರತೆಯನ್ನು ಬಲಪಡಿಸುವಲ್ಲಿ, ಸಾರ್ವಜನಿಕ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ, ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವಲ್ಲಿ, ನ್ಯಾಯಯುತ ಮಾರುಕಟ್ಟೆಯನ್ನು ಪ್ರವೇಶವನ್ನು ಸಕ್ರಿಯಗೊಳಿಸುವಲ್ಲಿ, ಕೃಷಿ ಮತ್ತು ಪ್ರವಾಸೋದ್ಯಮವನ್ನು ಬೆಂಬಲಿಸುವಲ್ಲಿ ಮತ್ತು ವಿಶ್ವಾದ್ಯಂತ ಸುಸ್ಥಿರ ಅಭಿವೃದ್ಧಿಯನ್ನು ಚಾಲನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು ಮತ್ತು ವಿಟಮಿನ್ ಸೇರಿದಂತೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವ ಮೂಲಕ ಬೆಳವಣಿಗೆಯನ್ನು ಬೆಂಬಲಿಸುವ ಪ್ರಾಥಮಿಕ ಶಕ್ತಿಯ ಮೂಲವಾಗಿದೆ. ವಿಶ್ವ ಆಹಾರ ದಿನವು ಸುರಕ್ಷಿತ ಆಹಾರ ಹಂಚಿಕೆಯ ಜವಾಬ್ದಾರಿಯಾಗಿದೆ ಮತ್ತು ಜಾಗತಿಕ ಆದ್ಯತೆಯಾಗಿದೆ ಎಂಬುದು ಪ್ರಬಲ ಜ್ಞಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಆಹಾರದಿಂದ ಹರಡುವ ರೋಗಗಳ ವ್ಯಾಪಕ ಜಾಗತಿಕ ಹೊರೆಯನ್ನು ಗುರುತಿಸಲಾಗುತ್ತದೆ. ಇದು ಎಲ್ಲ ವಯಸ್ಸಿನ ವ್ಯಕ್ತಿಗಳಿಗೆ ಸೋಂಕು ತರುತ್ತದೆ. ಮುಖ್ಯವಾಗಿ 5 ವರ್ಷದವರೆಗಿನ ಮಕ್ಕಳು ಮತ್ತು ಕಡಿಮೆ ಆದಾಯದ ರಾಷ್ಟ್ರಗಳಲ್ಲಿ ವಾಸಿಸುವ ಜನರು. ಆದ್ದರಿಂದ 2018ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಪ್ರತಿ ವರ್ಷ ಜೂನ್ 7ರಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸುವುದಾಗಿ ಘೋಷಿಸಿತು. ವ್ಯಾಪಕವಾದ ಆಹಾರದಿಂದ ಹರಡುವ ರೋಗವನ್ನು ಎದುರಿಸಲು, ಆಹಾರ ಸುರಕ್ಷತೆಗಾಗಿ ಅಂತಾರಾಷ್ಟ್ರೀಯ ಪ್ರಯತ್ನಗಳನ್ನು ಹೆಚ್ಚಿಸಲು ವಿಶ್ವ ಆರೋಗ್ಯ ಸಭೆಯು 2020ರಲ್ಲಿ ನಿರ್ಣಯವನ್ನು ಜಾರಿಗೆ ತಂದಿತು. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಮತ್ತು WHO ಸದಸ್ಯ ರಾಷ್ಟ್ರಗಳು ಮತ್ತು ಇತರೆ ಸಂಬಂಧಿತ ಸಂಸ್ಥೆಗಳ ಸಹಯೋಗದಿಂದ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲು ಅನುವು ಮಾಡಿಕೊಡಬಹುದು. ಹಾಗಾಗಿ ಈ 7ನೇ ವಾರ್ಷಿಕೋತ್ಸವದ ವರ್ಷದಲ್ಲಿ ನೀರು ಮತ್ತು ಆಹಾರ ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸಲು 2026ರ ಥೀಮನ್ನು ನೋಡುವುದಾದರೆ, ಆಹಾರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ವೈಜ್ಞಾನಿಕ ಜ್ಞಾನದ ನಿರ್ಣಾಯಕ ಪಾತ್ರವನ್ನು ಒತ್ತಿ ಹೇಳುತ್ತದೆ. ವಿಜ್ಞಾನವು ಅಡಿಪಾಯವನ್ನು ಒದಗಿಸಿದರೂ ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವುದು ಆ ಜ್ಞಾನದ ಅನ್ವಯವಾಗಿದೆ ಎಂದು ಇದು ಒತ್ತಿ ಹೇಳುತ್ತದೆ. ಹೊರೆಯಿಂದ ಪರಿಹಾರದವರೆಗೂ ಎಲ್ಲೆಡೆ ಸುರಕ್ಷಿತ ಆಹಾರ ಎಂಬ ಘೋಷಣೆಯು ಕೇಂದ್ರ ಬಿಂದುವಾಗಿದ್ದು, ವಿಜ್ಞಾನ ಆಧಾರಿತ ಅಭ್ಯಾಸಗಳನ್ನು ಕಾರ್ಯಗತಗೊಳಿಸಲು ಸರ್ಕಾರಗಳಿಂದ

ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ, ಮೊದಲ ಏಕದಿನ ಕ್ರಿಕೆಟ್ ವಿಶ್ವಕಪ್ 1975 ಇಂಗ್ಲೆಂಡ್ನಲ್ಲಿ ನಡೆಯಿತು. ಅಧಿಕೃತವಾಗಿ ಫ್ಯೂಡಿನೆನ್ಷಿಯಲ್ ಕಪ್ ಎಂದು ಕರೆಯಲ್ಪಟ್ಟ ಈ ಪಂದ್ಯಾವಳಿಯು ಏಕದಿನ ಅಂತಾರಾಷ್ಟ್ರೀಯ ಅಂದರೆ ODI ಕ್ರಿಕೆಟ್ ಇತಿಹಾಸದ ಮೊದಲ ಪ್ರಮುಖ ಪಂದ್ಯವಾಗಿದೆ. ಈ ಐತಿಹಾಸಿಕ ಟೂರ್ನಿಯವು ಜೂನ್ 7 June 21 1975 ನಡೆಯಿತು. ಇದರಲ್ಲಿ ಇಂಗ್ಲೆಂಡ್, ನ್ಯೂಜಿಲೆಂಡ್, ಭಾರತ, ಪೂರ್ವ ಆಫ್ರಿಕಾ, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್, ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ಸೇರಿದಂತೆ ಒಟ್ಟು 8 ತಂಡಗಳು ಭಾಗವಹಿಸಿದವು. ಪ್ರತಿಯೊಂದು ಪಂದ್ಯವು ತಲಾ 60 ಓವರ್ಗಳದ್ದಾಗಿತ್ತು. ಫೈನಲ್ ಪಂದ್ಯದ ವಿಜೇತರು June 21 1975 ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿಯಾದವು.

ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ, ಕನ್ನಡ ಭಾಷೆಯ ಇತಿಹಾಸ ಕುರಿತು ಸರಗೂರು ತಾಲೂಕಿನ ಎಂಸಿತಳಲು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀಯುತ ಮದನ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ಕಾರ ಕೇಳುಗರೆ, ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ಮದನ್ ಎಚ್ ಕೆ, ಸರ್ಕಾರಿ ಪ್ರೌಢಶಾಲೆ ಎಂ ಸಿ ತೊಳಲು ಇಲ್ಲಿ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆಯ ಕನ್ನಡ ಭಾಷೆಯ ಇತಿಹಾಸವನ್ನು ಅರಿತುಕೊಳ್ಳೋಣ ಮತ್ತು ತಿಳಿದುಕೊಳ್ಳೋಣ.

0: ಕನ್ನಡ ಭಾಷೆಯು ಕೇವಲ ಒಂದು ಭಾಷೆ ಅಲ್ಲ, ಅದು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಅಸ್ಮಿತೆಯ ಪ್ರತೀಕವಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಕನ್ನಡವು ಭಾರತ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದಾಗಿದೆ. ಕನ್ನಡ ಭಾಷೆಯು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ್ದು. ದ್ರಾವಿಡ ಪರಂಪರೆ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಹೆಮ್ಮೆಯ ವಿಚಾರ. ಇದನ್ನು ಸಂಶೋಧಕರ ಪ್ರಕಾರ ಕನ್ನಡ ಭಾಷೆಯು ಇತಿಹಾಸ ಸರಿಸುಮಾರು 2000 ವರ್ಷಗಳಷ್ಟು ಹಳೆಯದು ಅಂತ ಉಲ್ಲೇಖಿಸಿದ್ದಾರೆ. ಕನ್ನಡದ ಪ್ರಾಚೀನತೆಯನ್ನು ಸಾಬೀತುಪಡಿಸುವ ಪ್ರಮುಖ ದಾಖಲೆಗಳಲ್ಲಿ ಹಲ್ಮಿಡಿ ಶಾಸನ ಅತ್ಯಂತ ಮಹತ್ವದ್ದಾಗಿದೆ.
1: ಕರ್ನಾಟಕದಲ್ಲಿ ಕನ್ನಡದಲ್ಲಿ ದೊರೆತಂಥ ಮೊಟ್ಟ ಮೊದಲ ಶಾಸನ ಇದು ಹಲ್ಮಿಡಿ ಶಾಸನ ಆಗಿದೆ.
0: ಇದು ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಕ್ರಿಸ್ತ ಶಕ 450 ಇದು ನಮಗೆ ಪತ್ತೆಯಾಗುತ್ತೆ. ಕನ್ನಡದ ಮೊಟ್ಟ ಮೊದಲ ಕುರುಹು ಅಂದರೆ ತಪ್ಪಾಗಲಾರದು. ಕನ್ನಡ ಭಾಷೆಯ ಲಿಖಿತ ರೂಪದ ಮೊದಲ ಸಾಕ್ಷ್ಯವೆಂದು ಈ ಹಲ್ಮಿಡಿ ಶಾಸನದ ಬಗ್ಗೆ ಹೇಳಲಾಗ್ತದೆ. ಅಂದರೆ ಬರವಣಿಗೆ ಮುಖಾಂತರ ಇರುವಂಥ ಒಂದು ಶಾಸನ ಯಾವುದಪ್ಪ ಯಾವುದಾದ್ರೂ ಇದ್ದರೆ ಅದು ಹಲ್ಮಿಡಿ ಶಾಸನ ಅನ್ನೋದನ್ನು ನಾವು ಕನ್ನಡದ ಭಾಷಾ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗುತ್ತದೆ. ಕನ್ನಡ ಭಾಷೆಯ ಬೆಳವಣಿಗೆಯನ್ನು ಮುಖ್ಯವಾಗಿ 3 ಹಂತಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅವುಗಳೆಂದರೆ ಪ್ರಾಚೀನ ಕನ್ನಡ, ಮಧ್ಯಕಾಲೀನ ಕನ್ನಡ ಮತ್ತು ಆಧುನಿಕ ಕನ್ನಡ ಅಂತ ನಾವು ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಪ್ರಾಚೀನ ಕನ್ನಡದ ಕಾಲದಲ್ಲಿ ಸಾಹಿತ್ಯದ ಬೆಳವಣಿಗೆ ಗಮನಾರ್ಹವಾಗಿತ್ತು. ಮುಖ್ಯವಾಗಿ ಈ ಅವಧಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ 3 ಮಹಾನ್ ಕವಿಗಳು ರತ್ನತ್ರಯರು ಅಂತ ಕರಿತೀವಿ. ಅವರು ಪಂಪ, ರನ್ನ ಮತ್ತು ಪೊನ್ನ. ಆದಿಕವಿ ಎಂದೇ ಖ್ಯಾತಿ ಪಡೆದ ಪಂಪರು ಸ್ವತಃ ರಚಿಸಿದ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಕೃತಿಗಳು ಕನ್ನಡದ ಶ್ರೇಷ್ಠ ಸಾಹಿತ್ಯದ ಬಗ್ಗೆ ಕುರುಹುಗಳನ್ನು ನೀಡ್ತವೆ ಮತ್ತು ಕನ್ನಡದ ವಿಸ್ತಾರದ ಬಗ್ಗೆ ಇವು ಮಾಹಿತಿಯನ್ನು ನೀಡ್ತವೆ. ಮುಖ್ಯವಾಗಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯವು ಸಹ ಪ್ರಮುಖವಾಗಿದೆ. ಇಲ್ಲಿ 12ನೇ ಶತಮಾನದಲ್ಲಿ ಸಮಾಜ ಸುಧಾರಣೆಯ ಉದ್ದೇಶದಿಂದ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು ಮುಂತಾದ ಶಿವಶರಣರು ವಚನಗಳ ಮುಖಾಂತರ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದರು. ಸರಳ ಕನ್ನಡದಲ್ಲಿ ರಚಿಸಲಾದ ಈ ವಚನಗಳು ಇಂದಿಗೂ ಜನಪ್ರಿಯವಾಗಿವೆ. ನಂತರ ನೋಡಿದ್ರೆ ನಾವು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕನ್ನಡ ಸಾಹಿತ್ಯವು ಮತ್ತಷ್ಟು ಅಭಿವೃದ್ಧಿಯನ್ನು ಹೊಂದಿತ್ತು. ಇಲ್ಲಿ ಕುಮಾರವ್ಯಾಸರು ರಚಿಸಿದ ಕರ್ನಾಟಕ ಭಾರತ ಕಥಾಮಂಜರಿ ಕನ್ನಡ ಸಾಹಿತ್ಯದ ಅಮೂಲ್ಯ ಕೃತಿಯಾಗಿತ್ತು.

ಇನ್ನು ನಾವು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಮಹಾನ್ ಸಾಹಿತಿಗಳು ತಮ್ಮದೇ ಆದ ಛಾಪು ಮೂಡಿಸಿದರು. ಮುಖ್ಯವಾಗಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು, ದರಾ ಬೇಂದ್ರೆ ಅವರು, ಶಿವರಾಮ್ ಕಾರಂತರು, ಮಾಸ್ತಿ ವೆಂಕಟೇಶ ಅಯ್ಯಂಗರು, ಯು ಆರ್ ಅನಂತಮೂರ್ತಿ ಅವರು ಮುಂತಾದ ಕನ್ನಡ ಸಾಹಿತ್ಯವನ್ನು ನಾವು ವಿಶ್ವಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಕನ್ನಡ ಭಾಷೆಯ ಮಹತ್ವವನ್ನು ಗುರುತಿಸಿ ಭಾರತ ಸರ್ಕಾರವು ಸರಿಸುಮಾರು 2008 ಕನ್ನಡಕ್ಕೆ ದೇಶದ ಪ್ರಮುಖ ಸ್ಥಾನಮಾನಗಳ ಪೈಕಿ ಕನ್ನಡಕ್ಕೆ ರಾಷ್ಟ್ರೀಯ ಸ್ಥಾನಮಾನವನ್ನು ನೀಡಿ ಗೌರವಿಸಿತು. ಈ ಗೌರವ ಪಡೆದ ಭಾರತದ ಕೆಲವೇ ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು ಎಂಬ ಹೆಗ್ಗಳಿಕೆ ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಮುಖ್ಯವಾಗಿ ಇಂದು ಕನ್ನಡ ಭಾಷೆ ಸಾಹಿತ್ಯ, ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಆಡಳಿತ ಮತ್ತು

ಮಾಧ್ಯಮಿಕ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಬಳಕೆಯಾಗುತ್ತಿದೆ. ವಿಶ್ವದ ಹಲವಾರು ದೇಶಗಳಲ್ಲಿ ಕನ್ನಡಿಗರು ನೆಲೆಸಿದ್ದು ಕನ್ನಡ ಭಾಷೆ ಬೆಳೆಯುತ್ತಿದೆ. ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಕನ್ನಡ ಭಾಷೆಯನ್ನು ಗೌರವಿಸುವುದು, ಕನ್ನಡದಲ್ಲಿ ಮಾತನಾಡುವುದು ಮತ್ತು ಮುಂದಿನ ಪೀಳಿಗೆಗೆ ಕನ್ನಡದ ಮಹತ್ವವನ್ನು ತಿಳಿಸುವುದು. ನಮ್ಮ ಭಾಷೆ ಉಳಿದರೆ ನಮ್ಮ ಸಂಸ್ಕೃತಿ ಉಳಿಯುತ್ತದೆ. ಮುಖ್ಯವಾಗಿ ನಾವು ಪೂರ್ಣಚಂದ್ರ ತೇಜಸ್ವಿ ಅಂತ ಹೇಳ್ತಾರೆ ಕನ್ನಡದ ಬಗ್ಗೆ, ಏನಪ್ಪಾ ಅಂದರೆ ಕನ್ನಡವನ್ನು ನಾವು ಬೆಳೆಸೋಕ್ಕಿಂತ ಬಳಸಿದ್ರೆ ಉತ್ತಮ ಅಂತ ಹೇಳ್ತಾರೆ ಅವರು. ಅದೇ ಸರಿಸುಮಾರಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಇರೋದೊಂದಿಗೆ ಕನ್ನಡದ ಭಾಷೆಯ ಇತಿಹಾಸವನ್ನು ಅರಿತಿಕೋ, ಕನ್ನಡತನವನ್ನು ನೀ ಮೆರಿ ಅಂತ ಹೇಳ್ತಾರೆ. ಮತ್ತು ನಮ್ಮ ಕನ್ನಡದ ಹೆಸರಾಂತ ನಟರಾದಂಥ ರಾಜಕುಮಾರ್ ಮತ್ತು ಹಂಸಲೇಖ ಅವರು ಹೇಳ್ತಾರೆ, ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನೇ ಮೆಟ್ಟಬೇಕು ಎಂಬ ವಿಚಾರಗಳು ಇಂದಿಗೂ ನಾವು ಅವಿಸ್ಮರಣೀಯವಾಗಿದೆ. ಜೊತೆ ಜೊತೆಯಲ್ಲಿ ಕನ್ನಡ ಭಾಷೆಯ ಒಂದು ಪರಂಪರೆಯನ್ನು, ಕನ್ನಡ ಭಾಷೆಯನ್ನು, ಸಂಸ್ಕೃತಿಯನ್ನು ಜಗದಗಲು ಕೊರಳಲು ಹಲವಾರು ಮಹನೀಯರು ತಮ್ಮ ಒಂದು ತನು ಮನ ಧನಗಳನ್ನು ಅರ್ಪಿಸಿರುವುದು ನಮ್ಮ ಒಂದು ಹೆಮ್ಮೆಯ ವಿಚಾರ. ಈ ಸಂದರ್ಭದಲ್ಲಿ ಕರ್ನಾಟಕದ ಏಕೀಕರಣ ಚಳವಳಿಯಲ್ಲಿ ಅರಡೇಕರ್ ಮಂಜಪ್ಪ, ಎಸ್ ನಿಜಲಿಂಗಪ್ಪ ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾದ ರೂವಾರಿಗಳಾಗಿದ್ದರು.

0: ಕೇಳುವರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆಯ ಇತಿಹಾಸ ಕುರಿತು ಸರಗೂರು ತಾಲೂಕಿನ ಎಂಸಿ ತಳಲು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀಯುತ ಮದನ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಕೂತಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ? ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
5: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
5: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
5: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧನಿಯ

0: ಇಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಹೀಗೆ ಭಗವಂತ ಹೇಳ್ತಾ ಇದ್ದಾನೆ, ಸರ್ವಜ್ಞನು, ಪುರಾಣ ಪುರುಷನು, ಸರ್ವ ನಿಯಾಮಕನು, ಸೂಕ್ಷ್ಮಾತಿ ಸೂಕ್ಷ್ಮನು, ಎಲ್ಲಕ್ಕೂ ಆಧಾರವಾಗಿರುವವನು, ಅಚಿಂತ್ಯ ರೂಪನು, ಆದಿತ್ಯವರ್ಣನು, ಅವಿದ್ಯಾತೀತನು ಆದ ಆ ಪುರುಷನನ್ನು ಯಾರು ಧ್ಯಾನಿಸುತ್ತಾರೋ ಅವರು ಅವನನ್ನೇ ಹೊಂದುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಮನಸ್ಸನ್ನು ಆತ್ಮನ ಧ್ಯಾನದಲ್ಲೇ ತೊಡಗಿಸುವ ಅಭ್ಯಾಸ ಮಾಡೋದ್ರಿಂದ ಮರಣಕಾಲದಲ್ಲಿಯೂ ಕೂಡ ಆ ಮನಸ್ಸು ಆತ್ಮನನ್ನೇ ಚಿಂತಿಸುತ್ತಾ ಶರೀರವನ್ನು ಬಿಡುತ್ತದೆ ಎಂದು ಹೇಳಿದ್ದಾರೆ. ಅದನ್ನು ನಾವಿವಾಗಲೇ ಹಿಂದಿನ ಶ್ಲೋಕಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಜೀವಂತ ಇರುವಾಗಲೂ ಕೂಡ ಅಂತಹ ಸಾಧಕನು ತನ್ನ ಅಹಂಕಾರವನ್ನು ನಾಶಪಡಿಸಿಕೊಂಡು ಸುಖದ ಬಾಳ್ವೆಯನ್ನು ಬಾಳಬಹುದು ಅಂತ ಕೂಡ ತೋರಿಸಿದ್ದಾರೆ. ಈ ಮನಸ್ಸು ಮತ್ತು ಬುದ್ಧಿಯನ್ನು ಅದರ ಕಾಮ ಕ್ರೋಧಗಳಿಂದ ಮತ್ತು ಸಂಘ ದೋಷಗಳಿಂದ ಪೂರ್ತಿ ಬಿಡುಗಡೆಗೊಳಿಸಿದಾಗ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಆತ್ಮನನ್ನು ದಿವ್ಯ ಸ್ವರೂಪನಾದ ಪರಮಪುರುಷ ಅಂಥೇಳಿ ವಿವರಿಸಲಾಗಿತ್ತು. ಯಾವುದೇ ಶಾಸ್ತ್ರವು ಪ್ರಾಯೋಗಿಕವಾಗಿ ಉಪಯುಕ್ತವಾಗಬೇಕಾದ್ರೆ ಅದು ಎಲ್ಲರಿಗೂ ಅರ್ಥವಾಗಬೇಕು. ಆ ಅರ್ಥವಾಗಿರುವಂತಹ ತತ್ವಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗೆ ಅಳವಡಿಸಿಕೊಂಡಾಗ ಮಾತ್ರ ಅದರ ಒಂದು ತತ್ವದ ಸಿದ್ಧಾಂತದ ಒಂದು ರೂಪುರೇಷೆ ಸಾರ್ಥಕವಾಗುತ್ತೆ. ಹೀಗೆ ಪರಮ ಪುರುಷನ ಬಗ್ಗೆ ಧ್ಯಾನ ಮಾಡು ಎಂದು ಮಾತ್ರ ಅರ್ಜುನನಿಗೆ ಹೇಳುವುದಲ್ಲ. ಹೇಗೆ ಧ್ಯಾನ ಮಾಡಬೇಕು, ಅದನ್ನು ಯಾವ ರೀತಿ ಆರಂಭಿಸಬೇಕು, ಹೇಗೆಲ್ಲ ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ಭಗವದ್ಗೀತೆಯಲ್ಲಿ ಈಗಾಗಲೇ ನಾವು 7ನೆಯ ಶ್ಲೋಕದಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಈ ಶ್ಲೋಕದಲ್ಲಿ ಉಪಯೋಗಿಸಿದಂತಹ ಶಬ್ದಗಳ ಅಂತರಾರ್ಥವನ್ನು ಗ್ರಹಿಸುವುದಕ್ಕೆ ನಾವೇನಾದ್ರೂ ಪ್ರಯತ್ನ ಮಾಡಿದಾಗ ಮನಸ್ಸು ಮತ್ತು ಬುದ್ಧಿಯು ಆತ್ಮನಲ್ಲಿಯೇ ನಿಂತು ಬಿಡುತ್ತೆ. ಆಗ ಅದು ಅನುಭವ ಗಮ್ಯ ಜ್ಞಾನವಾಗುತ್ತೆ. ನಮ್ಮ ಶರೀರದಲ್ಲಿ ಕ್ಷೇತ್ರಜ್ಞ ಸ್ವರೂಪನಾಗಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವೇ ಮನಸ್ಸಿನ ಎಲ್ಲ ವಿಚಾರಗಳನ್ನು ಪ್ರಕಾಶಿಸುವಂಥದ್ದು. ನನ್ನ ಶರೀರದಲ್ಲಿ ಮಾತ್ರವಲ್ಲದೆ ಎಲ್ಲ ಜೀವರಾಶಿಗಳ ಹೃದಯವನ್ನು ಬೆಳಗುವಂಥ ಆತ್ಮವು ಅದ್ವಿತೀಯ ವಸ್ತು. ಸೂರ್ಯನನ್ನು ನಾವು ಹೇಗೆ ಜಗತ್ತಿನ ಚಕ್ಷು ಎಂದು ಕರೆಯುತ್ತೇವೆಯೋ ಹಾಗೆಯೇ ಆತ್ಮ ಚೈತನ್ಯವು ನಮ್ಮೆಲ್ಲರ ಬುದ್ಧಿಯ ಸಾಕ್ಷಿ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ಬುದ್ಧಿಗೆ ಯಾವ ಜ್ಞಾನವನ್ನೂ ಕೂಡ ಗ್ರಹಿಸಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಬುದ್ಧಿಯನ್ನು ಈ ಆತ್ಮನು ಬೆಳಗುವವನಾದ್ದರಿಂದ ನಮ್ಮ ಎಲ್ಲ ಬುದ್ಧಿಯ ವೃತ್ತಿಗಳನ್ನು ಆತ ತಿಳಿದುಕೊಂಡಿರ್ತಾನೆ. ಆದುದರಿಂದಲೇ ಅವನನ್ನು ಸರ್ವಜ್ಞ ಅಂಥೇಳಿ ಹೇಳಿರುವಂಥದ್ದು. ಮೊದಲನೇದಾಗಿ ಇಲ್ಲಿ ಯಾರು ಪುರಾಣ ಪುರುಷನು ಅಂಥೇಳಿ ಭಗವಂತನನ್ನು ಕರೆದಿದ್ದಾರೆ. ಹಾಗಂದರೆ ಆತ್ಮನನ್ನು ಪುರಾಣ, ಪುರಾತನ ಅಂತ ಹೇಳುವ ಕ್ರಮ ಇದೆ. ಪುರಾಣ ಎಂಬ ಶಬ್ದಕ್ಕೆ ಅತ್ಯಂತ ಹಳೆಯದು ಎಂಬ ಒಂದು ಅರ್ಥ ಮಾತ್ರವಲ್ಲ, ಯಾವುದು ಪ್ರಪಂಚದ ಸೃಷ್ಟಿಗಿಂತ ಮೊದಲು ಇತ್ತೋ, ಈಗಲೂ ಹಾಗೆ ಇದೆಯೋ ಮತ್ತು ಪ್ರಪಂಚ ಪ್ರಳಯವಾದರೂ ಕೂಡ ಅದು ಹಾಗೆ ಇರುತ್ತದೋ ಆ ವಸ್ತುವಿಗೆ ಪುರಾಣ, ಕಾಲಾತೀತವಾದದ್ದು ಎಂದು ಹೆಸರು. ಹಾಗೆ ಸರ್ವ ನಿಯಾಮಕನು ಅಥವಾ ಅಣೋರಣೀಯಾನ್ ಅಂತ ಹೇಳ್ತಾರೆ. ಆತ್ಮನನ್ನು ಅಣುವಿಗಿಂತ ಸೂಕ್ಷ್ಮ ಎಂದು ಉಪನಿಷತ್

ಮಾತು ಹೇಳುತ್ತದೆ. ಪ್ರಪಂಚದಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ವಸ್ತುವೆ ಅಣು, ಆದರೆ ಆತ್ಮನು ಅಣುವಿಗಿಂತಲೂ ಸೂಕ್ಷ್ಮ, ಅರ್ಥಾತ್ ಸರ್ವವ್ಯಾಪಿ. ಯಾವುದು ಅತ್ಯಂತ ಸೂಕ್ಷ್ಮವೋ ಅದು ಅತಿ ಹೆಚ್ಚಿನ ವ್ಯಾಪಕತೆಯನ್ನು ಗಳಿಸಿರುತ್ತದೆ. ಹಿಮದ ತುಂಡಿಗಿಂತ ನೀರು ಎನ್ನುವುದು ಸೂಕ್ಷ್ಮ, ನೀರಿಗಿಂತ ನೀರಿನ ಆವಿ ಸೂಕ್ಷ್ಮ. ಈ ಸೂಕ್ಷ್ಮತೆ ಹೆಚ್ಚಾದಂತೆ ವ್ಯಾಪಕತೆಯೂ ಕೂಡ ಹೆಚ್ಚುತ್ತದೆ. ಅಣೋರಣೀಯನ್ ಎಂದು ಉಪನಿಷತ್ತು ಆತ್ಮನನ್ನು ನಿರ್ದೇಶಿಸುವಾಗ ಆತ್ಮನು ಸರ್ವವ್ಯಾಪಿಯು, ಅದಕ್ಕಿಂತ ಚಿಕ್ಕದಾದ ಇನ್ನೊಂದು ವಸ್ತುವೇ ಇಲ್ಲ ಎಂಬುದು ತಾತ್ಪರ್ಯ. ಹಾಗೆಯೇ ಮುಂದೆ ಸರ್ವಸ್ಯ ದಾತಾರಹ ಅಂತ ಹೇಳಿ ಹೇಳ್ತಾನೆ, ಅಂತಂದರೆ ಎಲ್ಲರನ್ನು ಪೋಷಿಸುವವನು ಎಂದರ್ಥ. ಇಲ್ಲಿ ಎಲ್ಲರನ್ನ ಪೋಷಿಸುವುದು ಎಂದರೆ ಎಲ್ಲಕ್ಕೂ ಆಧಾರವಾಗಿರುವ ಶಕ್ತಿ ಎಂದರ್ಥ. ಹಾಗೆ ಅಚಿಂತ್ಯ ರೂಪ, ಮನಸ್ಸು ಬುದ್ಧಿಗೆ ನಿಲುಕದ ವಸ್ತು ಎಂದರ್ಥ. ಆ ಆತ್ಮನು ಸರ್ವಜ್ಞನು, ಪುರಾತನು, ಅನುಶಾಸಿತಾರನು, ಅಣೋರಣೀಯನು ಮತ್ತು ಸರ್ವದಾತಾರನೂ ಆಗಿದ್ದು ಅವನ ಬಗ್ಗೆ ನಾವು ಧ್ಯಾನ ಮಾಡುವುದಾದರೆ ಅದರ ಅರ್ಥ ಆತ್ಮನನ್ನು ಕುರಿತು ಚಿಂತಿಸಲು ಸಾಧ್ಯವಿದೆಯೇ ಎಂದಾಯಿತು. ಆಗ ಆತ್ಮ ಕೂಡ ಪ್ರಪಂಚದ ಯಾವುದೇ ಒಂದು ವಸ್ತುವಿನ ಹಾಗೆ ಮನಸ್ಸು ಮತ್ತು ಬುದ್ಧಿಗೆ ವಿಷಯವಾಗಿರುವವನು ಎಂದಾಗುತ್ತದೆ. ಈ ರೀತಿಯಲ್ಲಿ ಸಾಧಕರು ತಪ್ಪು ಗ್ರಹಿಸದಿರಲಿ ಎಂಬ ದೃಷ್ಟಿಯಿಂದ ಇಲ್ಲಿ ಆತ್ಮನನ್ನು ಅಚಿಂತ್ಯ ರೂಪನೆಂದು ನಿರ್ದೇಶಿಸಲಾಗಿದೆ. ಅಂದರೆ ಆತ್ಮನು ಮನಸ್ಸು ಮತ್ತು ಬುದ್ಧಿಗೆ ನಿಲುಕುವ ವಿಷಯವಲ್ಲ. ಅವನನ್ನು ತಿಳಿಯಬೇಕಾದರೆ ಈ ಮನಸ್ಸು ಮತ್ತು ಬುದ್ಧಿಯನ್ನು ದಾಟಬೇಕು. ಶುದ್ಧ ಮನಸ್ಸು ಮತ್ತು ಬುದ್ಧಿಗೆ ಆತ್ಮನ ದರ್ಶನ ಆಗ್ತದೆ. ಹಾಗೆ ಆತ್ಮನು ಆದಿತ್ಯವರ್ಣ, ಆದಿತ್ಯವರ್ಣ ಅಂದರೆ ಸೂರ್ಯನ ಹಾಗೆ ಪ್ರಕಾಶವುಳ್ಳವನು. ಮೇಲೆ ಹೇಳಿದ ಹಾಗೆ ಆತ್ಮನು ಅಚಿಂತ್ಯ ರೂಪವುಳ್ಳವನಾದರೆ ಅವನನ್ನು ತಿಳಿಯುವುದಾದರೂ ಹೇಗೆ ಎಂದು ಸಾಧಕರಿಗೆ ಸಂದೇಹ ಉತ್ಪತ್ತಿಯಾಗಬಹುದು. ತಮ್ಮ ತಮ್ಮ ಶ್ರದ್ಧೆಗೆ ಅನುಗುಣವಾಗಿ ಸಾಧಕರೆಲ್ಲರೂ ಆತ್ಮನನ್ನು ತಿಳಿಯಬೇಕೆನ್ನುವ ಸಾಧನೆ ಮಾಡುತ್ತಿರುವುದು ಸಹಜ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಸಂದೇಹಗಳು ಬರುವುದೂ ಕೂಡ ಸಹಜ. ಪ್ರಪಂಚದಲ್ಲಿ ನಾವು ಎಲ್ಲ ರೀತಿಯ ಅನುಭವವನ್ನೂ ಕೂಡ ನಮಗೆ ಕೊಟ್ಟಿರುವ ಕರಣಗಳ ಮೂಲಕವೇ ಪಡೆಯುವಂಥದ್ದು. ಈ ಕರಣಗಳ ಮೂಲಕ ಅನಂತನಾದ ಆತ್ಮನನ್ನು ತಿಳಿಯುವುದು ಸಾಧ್ಯವಿಲ್ಲವೆಂದಾದರೆ ಸಾಧಕರಾದ ನಮಗೆ ನಿರಾಶೆಯಾಗುವುದಂತೂ ಖಂಡಿತ. ಹಾಗಾಗಿ ತಿಳಿಯಲಾಗದ್ದನ್ನು ತಿಳಿಯ ಬಯಸುವುದಾದರೂ ಏಕೆ? ಯಾವಾಗಲೂ ನಾವು ಮನಸ್ಸು ಹಾತೊರೆಯುವಂಥದ್ದು ಅದಕ್ಕೆ ಅಲ್ವೇ? ಯಾವುದು ತಿಳಿಯೋದಿಲ್ವೋ ಅದನ್ನು ತಿಳಿಯೋದಕ್ಕೆ ಹೊರಡ್ತೇವೆ ನಾವು. ಅದಕ್ಕಾಗಿಯೇ ಆತ್ಮನ ಬಗ್ಗೆ ಹೇಳಿರುವಂಥದ್ದು ಅವನು ಆದಿತ್ಯವರ್ಣ ಅಂತ ಹೇಳಿ. ಇನ್ನು ತಮಸಃ ಪರಸ್ತಾತ್ ಅಂದರೆ ಅವಿದ್ಯೆಗಿಂತ ಆಚೆ ಕಡೆ ಇರುವವನು ಎಂದರ್ಥ. ಆತ್ಮನನ್ನು ಆದಿತ್ಯವರ್ಣ ಅಂತ ಹೇಳಿದಾಗ ಎಲ್ಲೋ ಸೂರ್ಯನಂತೆ ಆತ್ಮನು ಎಂದಾಗ ಸೂರ್ಯ ರಾತ್ರಿಯಲ್ಲಿ ಇಲ್ವಲ್ಲ, ಸೂರ್ಯನ ಉಷ್ಣತೆ ಒಂದೊಂದು ಕಡೆ ಒಂದೊಂದು ರೀತಿ ಇದೆಯಲ್ಲ ಅಂತೆಲ್ಲ ಹೇಳ್ತಾ ಕೂತ್ರೆ ಆಗಲ್ಲ. ಆತ್ಮನು ಕೂಡ ಇಲ್ಲದಿರುವ ಸಮಯವೂ ಇದೆಯೋ ಏನೋ, ಮತ್ತು ಆತ್ಮನ ಅಸ್ತಿತ್ವದಲ್ಲೂ ವ್ಯತ್ಯಾಸಗಳಿವೆಯೋ ಏನೋ ಎಂಬ ಸಂಶಯವನ್ನು ನಾವು ತಂದುಕೊಳ್ಬೇಕಾಗತ್ತೆ. ಆದರೆ ಅದು ಯಾವುದು ಸಂಶಯಗಳಿಲ್ಲದೆ ಇಲ್ಲಿ ತಮಸ್ ಎನ್ನುವ ಶಬ್ದಕ್ಕೆ ಅವಿದ್ಯಾ ಎಂದು ಅರ್ಥ. ಈ ರೀತಿ ಆತ್ಮನನ್ನು ಕವಿ ಎಂದು, ಪುರಾತನವೆಂದು, ಎಲ್ಲರಿಗೂ ಆಧಾರವಾಗಿರುವ ಶಕ್ತಿ ಎಂದು, ಅಚಿಂತ್ಯ ಶಕ್ತಿ ಎಂದು, ಅನುಶಾಸಿತಾರನೆಂದು, ಸ್ವಪ್ರಕಾಶನೆಂದು, ಅವಿದ್ಯೆಗಿಂತ ಆಚೆ ಕಡೆ ಇರುವ ಶಕ್ತಿಯೆಂದೂ ತಿಳಿದು ಯಾರು ಧ್ಯಾನ ಮಾಡುತ್ತಾನೋ ಅವನು ಆ ಪರಮ ಪುರುಷನನ್ನೇ ಪಡೆಯುತ್ತಾನೆ ಎಂಬ ದಿವ್ಯ ಅಂಶವನ್ನು ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಬಾಳರಥದೊಡೆಯನ ಎನ್ನುವ ಭ್ರಮೆ ನಿಮಗೇಕೆ, ಬಾಳರಥದೊಡೆಯ

ಹಾಗಾಗಿ ನಾವು ನಂಬಿ ಸಾಗಬೇಕು. ನಂಬಿ ಸಾಗಿದ್ರೆ ಮಾತ್ರ ದಾರಿ ತೆರಿತಾ ಹೋಗುತ್ತೆ. ನಂಬಿಕೆಯೇ ಆ ದಾರಿಗೆ ಆಧಾರ. ಹಾಗಾಗಿ ಆತ್ಮನು ಅಚಿಂತ್ಯನು ಆಧಾರವಾಗಿರುವ ಶಕ್ತಿಯು ಅನುಶಾಸಿತಾರನು ಸ್ವಪ್ರಕಾಶ

ಮನುಷ್ಯನು ಅವಿದ್ಯೆಗಿಂತ ಆಚೆ ಇರುವ ಅಭೂತಪೂರ್ವ ಅದ್ಭುತ ಶಕ್ತಿ ಎಂದು ತಿಳಿದು ನಾವು ಆತ್ಮನಲ್ಲೇ ಧ್ಯಾನಿಸಿದಾಗ, ಈ ಬಾಳ ರಥದ ಒಡೆಯತನವನ್ನು ನಾವು ಆತ್ಮನಿಗೆ ಸಮರ್ಪಿಸಿದಾಗ, ಈ ಜೀವ ಮತ್ತು ದೇಹ ಎಂಬ ಒಂದು ಕುದುರೆ ಸರಿದಾರಿಯಲ್ಲಿಯೇ ಸಾಗುತ್ತದೆ ಎಂಬ ಅದ್ಭುತ ಅಂಶವನ್ನು ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಕೇಳುವರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜ್ಞಾನ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಮನೆ ಮನೆಗೂ ಕೆಮಿಸ್ಟ್ರಿ, ರಕ್ತಸ್ರಾವಕ್ಕೊಂದು ಕ್ಯೂಕ್ಯಾಕ್ಸ್ ಹಾಗೂ ಜೀವಕೋಶದೊಳಗೆ ಅಣಿಕುವ ಥರ್ಮಮೀಟರ್ ಎಂಬುದರ ಕುರಿತು ರಚನೆ ಶ್ರೀ ಕೊಳ್ಳೇಗಾಲ ಶರ್ಮರವರು, ಯಾಂತ್ರಿಕ ಧ್ವನಿ ಜಿಮಿನಿ ಹೇಯರವರು, ಜಾಣಧ್ವನಿ ಶ್ರೀ ಕೊಳ್ಳೇಗಾಲ ಶರ್ಮರವರು ಹಾಗೂ ಶ್ರೀಮತಿ ಭಾರತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 15 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಮನೆ ಮನೆಗೂ ಕೆಮಿಸ್ಟ್ರಿ, ರಕ್ತಸ್ರಾವಕ್ಕೊಂದು ಕ್ವಿಕ್ ಫಿಕ್ಸ್ ಹಾಗೂ ಜೀವಕೋಶದೊಳಗೆ ಅಣುಕುವ ಥರ್ಮೋಮೀಟರ್.
1: ಮನೆ ಮನೆಯಲ್ಲಿಯೂ ಕೆಮಿಸ್ಟ್ರಿ. ಮನೆ ಮನೆಯಲ್ಲಿಯೂ ಕೆಮಿಸ್ಟ್ರಿ ಎನ್ನ ಕೂಡಲೇ ಅಡುಗೆ ಮನೆಯ ಕಥೆ ಎಂದುಕೊಳ್ಳಬೇಡಿ. ಅಡುಗೆ ಮನೆಯಲ್ಲಿಯೂ ಕೆಮಿಸ್ಟ್ರಿಯೇ ನಡೆಯುತ್ತಿರುತ್ತದಾದರೂ, ಈಗ ಕೇಳುತ್ತಿರುವ ಕಥೆ ನವೀನ ಕೆಮಿಸ್ಟ್ರಿ ಪ್ರಯೋಗಗಳ ಬಗ್ಗೆ. ಸುಸಜ್ಜಿತ ಪ್ರಯೋಗಾಲಯಗಳಲ್ಲಿ ತಿಂಗಳಾನುಗಟ್ಟಲೆ ನಡೆಸಬೇಕಾಗುವ ಪ್ರಯೋಗಗಳನ್ನು ಮಾಡುವ ಸ್ವಯಂಚಾಲಿತ ಪ್ರಯೋಗಾಲಯ ಸಿದ್ಧವಾಗಿದೆ ಎನ್ನುತ್ತದೆ ನೇಚರ್ ಸಿಂಥಸಿಸ್ ಪತ್ರಿಕೆ. ಈ ವಿನೂತನ ಸಾಧನವನ್ನು ನೆದರ್ಲ್ಯಾಂಡಿನ ಆಮ್ಸ್ಟರ್ಡ್ಯಾಮ್ ವಿಶ್ವವಿದ್ಯಾನಿಲಯದ ಫ್ಲೋ ಕೆಮಿಸ್ಟ್ರಿ ವಿಭಾಗದ ಟಿಮೋಥಿ ನೀಲ್ ಮತ್ತು ಸಂಗಡಿಗರು ಸಿದ್ಧಪಡಿಸಿದ್ದಾರಂತೆ. ಅಗ್ಗದ ಬೆಲೆಯ ಈ ವ್ಯವಸ್ಥೆ ಯಾರು ಬೇಕಾದರೂ ಕೆಮಿಸ್ಟ್ರಿಯ ಪ್ರಯೋಗಗಳನ್ನು ಮಾಡಲು ನೆರವಾಗಲಿದೆ.
2: ಹೌದಾ, ಅದೇನಪ್ಪ ಅದು ಸಾಧನ?
1: ರೋಬೋಕೆಮ್ ಫ್ಲೆಕ್ಸ್ ಅಂತ ಅದರ ಹೆಸರು. ಬೆಲೆ ಒಂದು ಕಾರಿನ ಬೆಲೆಗಿಂತಲೂ ಕಡಿಮೆ. ನಿರ್ದಿಷ್ಟ ಉತ್ಪನ್ನವನ್ನು ತಯಾರಿಸುವುದಕ್ಕೆ ಬೇಕಾದ ಎಲ್ಲ ರಾಸಾಯನಿಕಗಳನ್ನು ನೀಡಿದರೆ ಸಾಕು, ತನ್ನಂತಾನೇ ಆ ರಾಸಾಯನಿಕಗಳನ್ನು ವಿವಿಧ ಪ್ರಮಾಣದಲ್ಲಿ ಬೆರೆಸಿ ವಿವಿಧ ರೀತಿಯಲ್ಲಿ ರಾಸಾಯನಿಕ ಕ್ರಿಯೆಗೊಳಪಡಿಸಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪನ್ನವನ್ನು ನೀಡುವ ವಿವಿಧ ಪರಿಸ್ಥಿತಿಗಳು ಯಾವುದಿರಬಹುದು ಎಂದು ಹದವನ್ನು ನಿಶ್ಚಯಿಸಿ ಪ್ರಯೋಗ ಮಾಡುವ ವಿಧಾನವನ್ನು ತಿಳಿಸಿಬಿಡುತ್ತದಂತೆ. ಈ ಕೆಲಸವನ್ನು ಮಾಡಲು ಅದು ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತದೆ. ರಾಸಾಯನಿಕ ಪ್ರಯೋಗಗಳಲ್ಲಿ ಅತಿ ಬೋರು ಎನ್ನಿಸುವ ಕೆಲವು ಕೆಲಸಗಳನ್ನು ಇನ್ನು ಇದರ ಕೈಗೆ ಒಪ್ಪಿಸಿ ನಿರಾಳವಾಗಿಬಹುದು ಅಂತಾರೆ ಟಿಮೋಥಿ.
2: ಹೌದಪ್ಪ, ರಾಸಾಯನಿಕ ಕ್ರಿಯೆಗಳು ಅಂದ್ರೇನೇ ಬೋರು. ಮಾಡಿದ್ದನ್ನೇ ಮತ್ತೆ ಮತ್ತೆ ಮಾಡ್ತಾ ಇರಬೇಕು.
1: ಕರೆಕ್ಟು. ರಾಸಾಯನಿಕ ಕ್ರಿಯೆಗಳಲ್ಲಿ ಸಾವಯವ ರಾಸಾಯನಿಕಗಳ ತಯಾರಿಕೆ ಹಾಗೂ ಪರಿವರ್ತನೆ ಬಹಳ ಕಠಿಣವಾದ ಕ್ರಿಯೆ. ಸರಳವಾದ ಆಲ್ಕೋಹಾಲ್ ಅನ್ನೇ ಬೇರೆ ರೂಪಕ್ಕೆ ತರಲು ನಿರ್ದಿಷ್ಟ ಬಗೆಯ ರಾಸಾಯನಿಕಗಳನ್ನು ಜೊತೆಗೂಡಿಸಬೇಕು. ಅಲ್ಲದೆ ಕ್ರಿಯೆಯು ನಡೆಯುವ ಉಷ್ಣತೆ, ರಾಸಾಯನಿಕಗಳ ಸಾಂದ್ರತೆ, ಕ್ರಿಯಾವರ್ಧಕ ಎನ್ನುವ ವಸ್ತುಗಳ ಬಳಕೆ ಮೊದಲಾದವು ಕ್ರಿಯೆಯ ಕೊನೆಯಲ್ಲಿ ದೊರೆಯುವ ಉತ್ಪನ್ನಗಳ ಗುಣ ಹಾಗೂ ಪ್ರಮಾಣವನ್ನು ನಿರ್ಧರಿಸುತ್ತದೆ. ಹೀಗಾಗಿ ರಸಾಯನ ವಿಜ್ಞಾನಿಗಳು ಒಂದೊಂದೇ ರಾಸಾಯನಿಕವನ್ನು ಬದಲಿಸುತ್ತಲೂ, ಉಷ್ಣತೆಯನ್ನು ಏರಿಸಿ ಇಳಿಸುತ್ತಲೂ ಅದದೇ ಪ್ರಯೋಗಗಳನ್ನು ಮತ್ತೆ ಮತ್ತೆ ಮಾಡುತ್ತಿರಬೇಕಾಗುತ್ತದೆ. ಯಾವುದೋ ಒಂದು ಸಂದರ್ಭದಲ್ಲಿ ನಿರೀಕ್ಷಿಸಿದ ಉತ್ಪನ್ನ ತಯಾರಾಗಬಹುದು. ನಿರೀಕ್ಷಿಸಿದ ಪ್ರಮಾಣದಲ್ಲಿ ಅದು ಉತ್ಪತ್ತಿಯಾದಾಗ ಆ ಪರಿಸ್ಥಿತಿ, ಸಂದರ್ಭ, ಬಳಸಿದ ರಾಸಾಯನಿಕಗಳು ಎಲ್ಲವನ್ನೂ ಪಟ್ಟಿ ಮಾಡಿಕೊಂಡು ಮುಂದಿನ ಪ್ರಯೋಗಗಳಲ್ಲಿ ಚಾಚೂ ತಪ್ಪದೆ ಅದನ್ನು ಬಳಸುವುದು ವಾಡಿಕೆ. ಕೆಲವು ವಿಜ್ಞಾನಿಗಳು ಈ ರೀತಿಯಲ್ಲಿ ರಾಸಾಯನಿಕಗಳನ್ನು ಕೂಡಿಸಿ ಅವು ಪೂರ್ತಿ ಪ್ರತಿಕ್ರಿಯಿಸುವವರೆಗೂ ಸುಮ್ಮನೆ ಇರಲು ಬೋರಾಗಿ ಕ್ಯಾಂಟೀನು, ಲೈಬ್ರರಿಗೂ, ಇನ್ನು ಕೆಲವರು ಸಿನಿಮಾಗೂ ಹೋಗಿದ್ದು ಉಂಟು. ವಾಪಸು ಬಂದಾಗ ನಿರೀಕ್ಷಿಸಿದ್ದಕ್ಕಿಂತ ಬೇರೆಯದೇ ಉತ್ಪನ್ನ ಉಂಟಾಗಿದ್ದನ್ನು, ಅದು ಉಪಯುಕ್ತವಾಗಿದ್ದನ್ನು ಗುರುತಿಸಿದ ಕಥೆಗಳು ಇವೆ. ಟಿಮೋಥಿ ನೀಲ್ ಮತ್ತು ಸಂಗಡಿಗರು ಸಿದ್ಧಪಡಿಸಿರುವ ಸ್ವಯಂಚಾಲಿತ ಕೆಮಿಸ್ಟ್ರಿ ಪ್ರಯೋಗಾಲಯ ಇವೆಲ್ಲಕ್ಕೂ ಕೊನೆಯನ್ನು ಹಾಡಬಹುದು.
3: ಟಿಮೋಥಿ ನೀಲ್ ಈ ಪ್ರಯೋಗಾಲಯವನ್ನು ರೋಬೋಕೆಮ್ ಫ್ಲೆಕ್ಸ್ ಎಂದು ಹೆಸರಿಸಿದ್ದಾರೆ. ಅಂದ್ರೆ ಇದು ರೋಬೋಟಿನಂತೆ ತನ್ನಂತಾನೇ ಚಾಲಿಸುವ ಪ್ರಯೋಗಾಲಯ. ಆದರೆ ಫ್ಲೆಕ್ಸ್ ಅಂದ್ರೆ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಬಲ್ಲ ಪ್ರಯೋಗಾಲಯ.
2: ಸ್ವಯಂಚಾಲಿತ ಕೆಮಿಸ್ಟ್ರಿ ಪ್ರಯೋಗಾಲಯಗಳ ಕಲ್ಪನೆಯು ಹೊಸತೇನಲ್ಲ ಅಲ್ವಾ? ಈ ಹಿಂದೆ ಟಿಮೋಥಿ ನೀಲ್ ತಂಡವೇ ಮತ್ತೊಂದಿಂಥದ್ದೊಂದು ಪ್ರಯೋಗಾಲಯವನ್ನು ಸಿದ್ಧಪಡಿಸಿತ್ತು.

0: ಆಯ್ತಲ್ಲ. ಮತ್ತೆ ಇದರಲ್ಲೇನು ಹೊಸತು ವಿಶೇಷ?
1: ವಿಶೇಷ ಇದೆ. ರಾಸಾಯನಿಕ ಪ್ರಯೋಗಗಳನ್ನು ಯಾರು ಬೇಕಾದರೂ ಮಾಡಲು ಸಾಧ್ಯವಾಗುವಂತೆ ನೀಲ್ ತಂಡ ಇದನ್ನು ರೂಪಿಸಿದೆಯಂತೆ. ರೋಬೋಕೆಮ್ ಫ್ಲೆಕ್ಸ್ ಇದುವರೆಗೆ ಹೀಗೆ ತಯಾರಾಗಿದ್ದ ಪ್ರಯೋಗಾಲಯಗಳಲ್ಲಿಯೇ ಅತಿ ಸರಳ, ಅಗ್ಗ ಹಾಗೂ ವಿನೂತನ. ಇದಕ್ಕೂ ಮುನ್ನ ಸ್ವಯಂಚಾಲಿತ ಪ್ರಯೋಗಾಲಯವನ್ನು ಸಿದ್ಧಪಡಿಸಲು ಬೇಕಾದ ಸಾಮಗ್ರಿಗಳಿಗೆ ರೋಬೋಕೆಮ್ ಫ್ಲೆಕ್ಸಿನ 10 ಪಟ್ಟು ವೆಚ್ಚವಾಗುತ್ತಿತ್ತು. ಇದು ಕೇವಲ $5,000 ವೆಚ್ಚದಲ್ಲಿ ರೆಡಿಯಾಗುತ್ತದೆ ಎನ್ನುತ್ತಾರೆ ಟಿಮೋತಿ.
0: ಅಂದರೆ ಬರೀ 5 ಲಕ್ಷ ಅಷ್ಟೇನಾ? ಇಷ್ಟು ಅಗ್ಗದ ಪ್ರಯೋಗಾಲಯ ಹೇಗೆ ಸಾಧ್ಯ? ಏನೇನಿದೆ ಅದರಲ್ಲಿ?
1: ಆಹಾ, ಕುತೂಹಲ ಆಯ್ತಾ? ರೋಬೋಕೆಮ್ ಫ್ಲೆಕ್ಸಿನಲ್ಲಿ ರಾಸಾಯನಿಕಗಳನ್ನು ತುಂಬಿ ಇಡಲು ಬಾಟಲಿಗಳು, ಆ ರಾಸಾಯನಿಕಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಇನ್ನೊಂದು ಬಾಟಲಿಗೆ ಕೊಂಡೊಯ್ಯುವ ಕೊಳವೆಗಳು ಹಾಗೂ ರಾಸಾಯನಿಕಗಳನ್ನು ದೂಡುವ ಪಂಪುಗಳು ಇರುತ್ತವೆ. ಇವೆಲ್ಲವನ್ನೂ ಹೊಂದಿಸುವ ಇಲೆಕ್ಟ್ರಾನಿಕ್ ಸಾಧನವೂ ಇರುತ್ತದೆ. ಇಲೆಕ್ಟ್ರಾನಿಕ್ ಸಾಧನದಲ್ಲಿ ಬೇಕೆಂದ ರೀತಿಯಲ್ಲಿ ತಂತ್ರಾಂಶಗಳನ್ನು ಸಿದ್ಧಪಡಿಸಿ ಸೇರಿಸಬಹುದು. ಹೀಗೆ ಸಿದ್ಧವಾದ ಪ್ರಯೋಗಾಲಯಕ್ಕೆ ತಂತ್ರಾಂಶಗಳ ಮುಖಾಂತರ ಯಾವ ರಾಸಾಯನಿಕವನ್ನು ಎಷ್ಟು ಪ್ರಮಾಣದಲ್ಲಿ, ಯಾವ ಕ್ರಮದಲ್ಲಿ, ಎಷ್ಟು ಬಿಸಿ ಮಾಡಿ, ಎಷ್ಟು ಕಾಲದವರೆಗೆ ಕ್ರಿಯೆಯಾಗುವಂತೆ ಸೇರಿಸಬೇಕು ಎಂದೆಲ್ಲ ನಿರ್ದೇಶಗಳನ್ನು ನೀಡಬಹುದು. ಅಥವಾ ಈ ಎಲ್ಲ ರಾಸಾಯನಿಕಗಳನ್ನು ಸೇರಿಸಿದರೆ ಬರುವ ಉತ್ಪನ್ನಗಳು ಅಥವಾ ಬೇಕಾದ ಉತ್ಪನ್ನದ ಪ್ರಮಾಣ, ಇಲ್ಲವೇ ಬಳಕೆಯಾಗಬೇಕಾದ ರಾಸಾಯನಿಕಗಳ ಪ್ರಮಾಣ ಮೊದಲಾದವನ್ನು ನಮೂದಿಸಿ ಚಾಲಿಸಿಬಿಟ್ಟರೆ ಸಾಕು.
0: ಆಮೇಲೆ ಕ್ಯಾಂಟೀನಿಗೆ ಹೋಗಬಹುದು ಅಲ್ವಾ?
1: ಕ್ಯಾಂಟೀನಿಗಾದರೂ ಹೋಗಿ, ಸಿನಿಮಾಗಾದರೂ ಹೋಗಿ, ಎಲ್ಲಿಗೆ ಹೋದರೂ ಪರವಾಗಿಲ್ಲ. ನಿರೀಕ್ಷಿಸಿದ ಫಲ ದೊರೆಯುವವರೆಗೂ ಇದು ವಿವಿಧ ರೀತಿಯಲ್ಲಿ ಪ್ರಯೋಗಗಳನ್ನು ನಡೆಸುತ್ತಲೇ ಇರುತ್ತದೆ. ನಡೆಸಿದ ಪ್ರಯೋಗಗಳ ಲೆಕ್ಕವನ್ನು ಜತನದಿಂದ ದಾಖಲಿಸಿಟ್ಟು ಅಂತಿಮವಾಗಿ ದೊರೆಯುವ ಫಲಕ್ಕೆ ಕಾರಣವೇನು, ಯಾವ ಪರಿಸ್ಥಿತಿಯಲ್ಲಿ ಖಚಿತವಾಗಿ ಅದೇ ಪರಿಣಾಮವನ್ನು ಪಡೆಯಬಹುದು ಎಂದೆಲ್ಲ ವಿಶ್ಲೇಷಣೆಯನ್ನು ಮಾಡುತ್ತದೆ, ಸಮಯ ಉಳಿಸುತ್ತದೆ.
0: ಓಹೋ, ಸ್ವಾರಸ್ಯಕರವಾಗಿದೆ. ಆದರೆ ಇದನ್ನು ಖರೀದಿಸೋದು ಹೇಗೆ? ನೆದರ್ಲ್ಯಾಂಡ್ಗೆ ಹೋಗಬೇಕೇನು?
2: ಇದನ್ನು ಸಿದ್ಧಪಡಿಸೋದಿಕ್ಕೆ ಟಿಮೋತಿಯವರ ತಂಡ ಈಗಾಗಲೇ ದೊರೆಯುವ ಸಾಧಾರಣ ಸಾಮಗ್ರಿಗಳನ್ನು ಬಳಸಿಕೊಂಡಿದೆ. ಉದಾಹರಣೆಗೆ, ವಿವಿಧ ಬಾಟಲಿಗಳು ಅಥವಾ ಪಂಪುಗಳ ಜೋಡಣೆಗೆ ಬೇಕಾದ ವಸ್ತುಗಳನ್ನು 3D ಮುದ್ರಣ ಯಂತ್ರಗಳನ್ನು ಬಳಸಿಕೊಂಡು ತಯಾರಿಸಿದ್ದಾರೆ. 3D ಮುದ್ರಣ ಈಗ ಎಲ್ಲ ಕಡೆಯೂ ದೊರೆಯುವಂತಹ ಸೌಲಭ್ಯ. ಪ್ರಯೋಗಗಳನ್ನು ಯೋಜಿಸಲು ತಂತ್ರಾಂಶವನ್ನು ಬಳಸಬಹುದು. ಕೋಡಿಂಗ್ ಅಥವಾ ತಂತ್ರಾಂಶಗಳ ಪರಿಚಯ ಇಲ್ಲದವರು ಸುಲಭವಾಗಿ ವಿವಿಧ ರಾಸಾಯನಿಕ ಕ್ರಿಯೆಗಳನ್ನು ನಡೆಸಲು ಬೇಕಾದ ನಿರ್ದೇಶವನ್ನು ತಾವೇ ಸಿದ್ಧಪಡಿಸಲು ನೆರವಾಗುವ ರೋಬ್ರೀನ್ಸ್ ಎನ್ನುವ ತಂತ್ರಾಂಶ ತಯಾರಕ ಸೌಲಭ್ಯವನ್ನು ರೋಬೋಕೆಮ್ ಫ್ಲೆಕ್ಸ್ ಬಳಸುತ್ತದೆ. ಇಡೀ ಸಾಧನವನ್ನು ಆಮ್ನಿ ಪ್ಲಾಟಿಪಸ್ ಎನ್ನುವ ಪೈಥನ್ ತಂತ್ರಾಂಶ ನಿಯಂತ್ರಿಸುತ್ತದೆ. ಈ ನಿಯಂತ್ರಣಕ್ಕೆ ಬೇಕಾದ ಸರ್ಕ್ಯೂಟ್ಗಳನ್ನು ಸ್ವತಃ ಸಿದ್ಧಪಡಿಸಿ ಮುದ್ರಿಸಿಕೊಳ್ಳಬಹುದು. ಅವನ್ನು ಹೈಸ್ಕೂಲು ವಿದ್ಯಾರ್ಥಿಗಳು ರೋಬೋಟಿಕ್ಸ್ ಕಲಿಯಲು ಬಳಸುವ ಆರ್ಡುಯಿನೋ ಸಾಧನಗಳ ಜೊತೆಗೆ ಸೇರಿಸಿ ಇಲೆಕ್ಟ್ರಾನಿಕ್ ನಿಯಂತ್ರಕವನ್ನು ರೂಪಿಸಿಕೊಳ್ಳಬಹುದಂತೆ. ಇನ್ನು ಬೇಕಾಗುವುದು ಸುಸಜ್ಜಿತ ಪಂಪುಗಳು, ಅವನ್ನಷ್ಟೇ ಖರೀದಿಸಬೇಕು.
0: ಅಲ್ಲಪ್ಪ, ಇದು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ?
3: ಇದೊಳ್ಳೆ ಪ್ರಶ್ನೆ ಆಯ್ತಲ್ಲ ನಿಂದು. ಹೇಳಿ ಕೇಳಿ ಇವರು ವಿಜ್ಞಾನಿಗಳು, ವಿಜ್ಞಾನ ಅಂದಮೇಲೆ ಎಲ್ಲವನ್ನು ಪರೀಕ್ಷಿಸಿ ಆಮೇಲೆ ತಾನೇ ಒಪ್ಕೊಳ್ಬೇಕು. ಟಿಮೋತಿ ತಂಡ ಕೂಡ ಈ ರೋಬೋಕೆಮ್ ಫ್ಲೆಕ್ಸ್ ಪ್ರಯೋಗಾಲಯವನ್ನು ಪರೀಕ್ಷಿಸಿದೆ. ಸಾವಯವ ಕೆಮಿಸ್ಟ್ರಿಯಲ್ಲಿ ತುಸು ಕ್ಲಿಷ್ಟಕರ ಎನಿಸಿದ ಕ್ರಿಯೆಗಳನ್ನು ಮಾಡಲು ತಿಳಿಸಿ ಅದು ಕೊಟ್ಟ ಫಲಿತಾಂಶಗಳನ್ನು ಗಮನಿಸಿದ್ದಾರೆ. ಪಿರ್ರೋಲ್ ವಸ್ತುವಿಗೆ 3 ಫ್ಲೋರೋಮೀಥೈಲ್ ಬಾಲಗಳನ್ನು ಸೇರಿಸುವಂತೆ, ರಾಮನ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಬಳಸುವ ಕೆಲವು ದುಬಾರಿ ಕ್ರಿಯಾವರ್ಧಕಗಳನ್ನು ತಯಾರಿಸುವಂತೆ ನಿರ್ದೇಶಗಳನ್ನು ಕೊಟ್ಟು ಪರೀಕ್ಷಿಸಿದ್ದಾರೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಅತಿ ಹೆಚ್ಚು ಉತ್ಪನ್ನವನ್ನು ಅತಿ ಕಡಿಮೆ ಶಕ್ತಿ ಹಾಗೂ ರಾಸಾಯನಿಕಗಳನ್ನು ಬಳಸಿ ತಯಾರಿಸುವ ವಿಧಾನಗಳನ್ನು ರೋಬೋಕೆಮ್ ಫ್ಲೆಕ್ಸಿ ಸೂಚಿಸಿದೆ. ಉತ್ಪನ್ನಗಳು ತಯಾರಿಸಿಯೂ ಕೊಟ್ಟಿದೆಯಂತೆ. ಇನ್ನು ನಾವು ನೀವು ಇದನ್ನು ತಂದು ಕೆಮಿಸ್ಟ್ರಿ ಮಾಡಬಹುದು.
0: ಎಲ್ಲರ ಕೈಗೂ ಕೆಮಿಸ್ಟ್ರಿಯನ್ನು ಹೀಗೆ ಎಟುಕಿಸುವ ಇವರ ಹಂಬಲವೇನೋ ಚೆನ್ನಾಗಿದೆ. ಆದರೆ ಎಲ್ಲರೂ ತಮ್ಮ ಕೈಗೆ ಸಿಕ್ಕ ಈ ಸೌಲಭ್ಯವನ್ನು ಸದ್ಬಳಕೆಗೆ ಬಳಸಿಕೊಳ್ಳುತ್ತಾರೆ ಅನ್ನೋದನ್ನು ಖಚಿತಪಡಿಸಿಕೊಳ್ಳುವುದು ಹೇಗೆ?
1: ಇದೇ ದೊಡ್ಡ ಸವಾಲು. ಈ ಪ್ರಶ್ನೆಗೆ ಯಾವ ಕೆಮಿಸ್ಟ್ರಿಯೂ ಯಾವ ವಿಜ್ಞಾನಿಯೂ ಉತ್ತರಿಸಲು ಸಾಧ್ಯವಿಲ್ಲ. ಏಕೆಂದರೆ ಅದಕ್ಕೆ ಉತ್ತರ ಬಳಕೆದಾರರ ಆಸೆ, ಹಂಬಲ, ಗುರಿ, ದುರಾಸೆ, ಸದಾಚಾರ, ಪರಿಸರ ಎಲ್ಲವನ್ನೂ ಅವಲಂಬಿಸಿರುತ್ತದೆ. ಬರೇ ಕೆಮಿಸ್ಟ್ರಿಯನ್ನಷ್ಟೇ ಅಲ್ಲ ಅಲ್ಲವಾ?
4: ರಕ್ತಸ್ರಾವಕ್ಕೆ ಒಂದು ಕ್ವಿಕ್ ಫಿಕ್ಸ್? ಚುಚ್ಚಿದ ಸೂಜಿ ಪುಟ್ಟದೇ ಆದರೂ ಚಿಮ್ಮಿದ ರಕ್ತ ಹೆಪ್ಪುಗಟ್ಟಲು ಅಥವಾ ನಿಲ್ಲಲು ಹಲವು ನಿಮಿಷಗಳೇ ಬೇಕು. ಇನ್ನು ದೊಡ್ಡ ಗಾಯವಾದರೆ ಕಥೆಯೇ ಬೇರೆ. ರಕ್ತ ಹೊರಗೆ ಚಿಮ್ಮದಂತೆ ಬ್ಯಾಂಡೇಜು ಹಾಕಿ ನಿಲ್ಲಿಸದೆ ವಿಧಿಯಿಲ್ಲ. ಹೀಗಿದ್ದು ಬ್ಯಾಂಡೇಜು ತೆರೆದೊಡನೆ ಮತ್ತೆ ರಕ್ತ ಹರಿಯುವ ಸಾಧ್ಯತೆಗಳು ಇದ್ದೇ ಇರುತ್ತವೆ. ರಕ್ತ ಸುರಿಯುವುದು ನಿಲ್ಲುವುದನ್ನೇ ಹೆಪ್ಪುಗಟ್ಟುವುದು ಎನ್ನುತ್ತೇವೆ. ಇದೀಗ ಸುರಿಯುವ ರಕ್ತಕ್ಕೆ ಕ್ಷಿಪ್ರವಾಗಿ ಅಡ್ಡಗಟ್ಟೆ ಹಾಕುವ ವಿಧಾನವೊಂದು ಸಾಧ್ಯವಂತೆ. ಸಾಮಾನ್ಯವಾಗಿ ಹೆಪ್ಪುಗಟ್ಟಿದಾಗ ಆಗುವುದಕ್ಕಿಂತಲೂ 13 ಪಟ್ಟು ಗಟ್ಟಿಯಾಗಿ

ದೃಢವಾಗಿ ಹೆಪ್ಪುಗಟ್ಟುವಂತೆ ಮಾಡುವ ವಿಧಾನವೊಂದನ್ನು ಕೆನಡಾದ ಮ್ಯಾಗ್ಗಿಲ್ ವಿಶ್ವವಿದ್ಯಾನಿಲಯದ ಮೆಕ್ಯಾನಿಕಲ್ ಇಂಜಿನಿಯರ್ ಜಿಯಾನ್ಯು ಲೀ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. ರಕ್ತ ಹೆಪ್ಪುಗಟ್ಟುವುದು ನಿಸರ್ಗದ ಒಂದು ರಕ್ಷಣಾ ಕ್ರಮ. ಗಾಯವಾದಾಗ ರಕ್ತ ಹರಿದು ಪ್ರಾಣಕ್ಕೆ ಅಪಾಯ ಆಗದಂತೆ ತಡೆಯುವುದು ಪ್ರಮುಖ ಗುರಿ. ಅದರ ಜೊತೆಗೆ ತೆರೆದ ಗಾಯದೊಳಗೆ ರೋಗಾಣುಗಳು ಬಂದು ಸೇರಿಕೊಂಡು ಅಂಗಗಳು ಕೊಳೆಯುವುದೂ ಆರಂಭವಾಗಬಹುದು. ಗಾಯವನ್ನು ಮುಚ್ಚಿದಾಗ ಈ ಸಾಧ್ಯತೆ ಕಡಿಮೆ. ರಕ್ತ ಹೆಪ್ಪುಗಟ್ಟುವುದಕ್ಕೆ ಇದೂ ಒಂದು ಕಾರಣ. ಹೆಪ್ಪುಗಟ್ಟುವ ಕ್ರಿಯೆ ಬಹಳ ಸಹಜವಾಗಿಯೇ ನಡೆಯುತ್ತದೆ. ಪ್ರಮುಖವಾಗಿ ಇದು ಒಂದು ಜೈವಿಕ ಕ್ರಿಯೆ. ಇದರಲ್ಲಿ ರಾಸಾಯನಿಕ ಚಟುವಟಿಕೆಗಳ ಜೊತೆಗೆ ಜೀವಕೋಶಗಳ ಚಟುವಟಿಕೆಯೂ ಮುಖ್ಯವಾಗುತ್ತದೆ. ಹೆಪ್ಪುಗಟ್ಟುವಾಗ ಹಲವಾರು ಬದಲಾವಣೆಗಳಾಗುತ್ತದೆ. ದ್ರವ ರೂಪದಲ್ಲಿರುವ ರಕ್ತ ಅರೆದ್ರವ ಅಥವಾ ಅರೆಘನವಾಗುತ್ತದೆ. ಇದಕ್ಕೆ ಕಾರಣ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ಟುಗಳು ಹಾಗೂ ಕೆಲವು ಪ್ರೋಟೀನುಗಳು. ಗಾಯವಾದ ಕೂಡಲೇ ರಕ್ತನಾಳ ಕುಗ್ಗಲು ಆರಂಭಿಸುತ್ತದೆ. ಇದು ರಕ್ತದ ಹರಿವನ್ನು ಸ್ವಲ್ಪ ಕಡಿಮೆ ಮಾಡುತ್ತದೆ. ರಕ್ತ ಪರೀಕ್ಷೆಗೆ ಎಂದು ಸಿರಿಂಜಿನಿಂದ ರಕ್ತವನ್ನು ತೆಗೆದ ಕೂಡಲೇ ರಕ್ತದ ಹರಿವು ಕಡಿಮೆಯಾಗುವುದಕ್ಕೆ ಇದುವೇ ಕಾರಣ. ಗಾಯ ಇನ್ನೂ ದೊಡ್ಡದಾಗಿದ್ದರೆ ಅಥವಾ ರಕ್ತನಾಳ ದೊಡ್ಡದಾಗಿದ್ದರೆ ಆ ಜಾಗದಲ್ಲಿ ಪ್ಲೇಟ್ಲೆಟ್ಟುಗಳು ಬಂದು ಕೂಡಿಕೊಳ್ಳುತ್ತವೆ. ಗಾಳಿಗೆ ತೆರೆದುಕೊಂಡಾಗ ಇವು ಒಂದಕ್ಕೊಂದು ಅಂಟಿಕೊಳ್ಳಲು ಆರಂಭಿಸುತ್ತವೆ. ಹೀಗೆ ಪ್ಲೇಟ್ಲೆಟ್ಟುಗಳ ಬಿರಡೆಯೊಂದು ರೂಪುಗೊಂಡು ರಕ್ತದ ಹರಿವನ್ನು ತಡೆಯುತ್ತದೆ. ಅದೇ ವೇಳೆಯಲ್ಲಿ ಈ ಪ್ಲೇಟ್ಲೆಟ್ಟುಗಳ ನಡುವೆ ಇರುವ ದ್ರವದಲ್ಲಿ ಫೈಬ್ರಿನ್ ಎನ್ನುವ ಪ್ರೋಟೀನ್ ಎಳೆಗಳು ರೂಪುಗೊಳ್ಳುತ್ತವೆ. ಪ್ಲೇಟ್ಲೆಟ್ಟುಗಳಲ್ಲಿರುವ ಫ್ಯಾಕ್ಟರ್ 8 ಎಂಬ ಕಿಣ್ವ ದ್ರವದಲ್ಲಿರುವ ವಸ್ತುಗಳನ್ನು ಬಳಸಿಕೊಂಡು ಫೈಬ್ರಿನ್ ಎಳೆಗಳನ್ನು ರೂಪಿಸುತ್ತದೆ. ಫೈಬ್ರಿನ್ ಎಳೆಗಳು ಹಾಗೂ ಪ್ಲೇಟ್ಲೆಟ್ಟುಗಳ ಜಾಲವೇ ಹೆಪ್ಪು. ನಡುವೆ ಒಂದಿಷ್ಟು ದ್ರವವೂ ಇರುವುದರಿಂದ ಇದು ಜೆಲ್ಲಿಯಂತೆ ಅರೆಘನ, ಜೆಲ್ಲಿಯಂತೆ ಮೃದುವಾಗಿಯೂ ಇರುತ್ತದೆ. ಈ ಕ್ರಿಯೆ ಜರುಗಲು ಏನಿಲ್ಲವೆಂದರೂ ಹಲವು ನಿಮಿಷಗಳು ಬೇಕು. ಅಷ್ಟರಲ್ಲಿ ಸಾಕಷ್ಟು ರಕ್ತ ಹರಿದು ಹೋಗಬಹುದು. ರಕ್ತ ಶೀಘ್ರವಾಗಿ ಹೆಪ್ಪುಗಟ್ಟುವಂತೆ ಮಾಡಿದರೆ ಈ ನಷ್ಟವನ್ನು, ಅದರಿಂದಾಗುವ ತೊಂದರೆಗಳನ್ನೂ ತಡೆಯಬಹುದು. ಉದಾಹರಣೆಗೆ, ಹೀಮೋಫೀಲಿಯಾ ಕಾಯಿಲೆ ಇರುವ ಕೆಲವರಲ್ಲಿ ಫ್ಯಾಕ್ಟರ್ 8 ತಯಾರಿಕೆ ಕಡಿಮೆಯಾಗಿರುತ್ತದೆ ಅಥವಾ ತಯಾರಾಗುವ ಕಿಣ್ವ ದೋಷಪೂರ್ಣವಾಗಿರಬಹುದು. ಇದರಿಂದಾಗಿ ಅವರ ರಕ್ತ ಹೆಪ್ಪುಗಟ್ಟುವುದು ನಿಧಾನ. ಫಲವಾಗಿ ಗಾಯವಾದಾಗ ತಡೆಯಿಲ್ಲದ ರಕ್ತಸ್ರಾವ ಆಗಬಹುದು. ಅಂಥವರಿಗೆ ಕೃತಕವಾಗಿ ಫ್ಯಾಕ್ಟರ್ 8 ಒದಗಿಸುವುದು ಒಂದು ಉಪಾಯ. ಬೇರೆ ಉಪಾಯ ಇಲ್ಲವೇ? ಇವೆ. ಬ್ಯಾಂಡೇಜ್ ಹಾಕಿ ಗಾಯವನ್ನು ಮುಚ್ಚುವುದು ಒಂದು ಹಳೆಯ ಉಪಾಯ. ಎರಡನೆಯದು, ಫ್ಯಾಕ್ಟರ್ 8 ಹೆಪ್ಪುಗಟ್ಟಿಸುವ ವಸ್ತುಗಳನ್ನು ಅಥವಾ ಹೈಡ್ರೋಫೋಬಿಕ್ ವಸ್ತುಗಳನ್ನು ಇಲ್ಲವೇ ಸ್ಥಾಯಿ ವಿದ್ಯುತ್ ಬಳಸಿ ರಕ್ತ ಕಣಗಳು ಹಾಗೂ ಪ್ಲೇಟ್ಲೆಟ್ಟುಗಳು ಒಟ್ಟಾಗುವಂತೆ ಮಾಡುವುದು. ಇದರಿಂದ ಸ್ವಲ್ಪ ಮಟ್ಟಿಗೆ ಹೆಪ್ಪು ರೂಪುಗೊಂಡಂತಾಗುತ್ತದೆ. ಆದರೆ ಫೈಬ್ರಿನ್ ಎಳೆಗಳು ಇನ್ನೂ ರೂಪುಗೊಂಡಿರುವುದಿಲ್ಲ. ಆದ್ದರಿಂದ ಹೆಪ್ಪು ಕದಲದಂತೆ ಎಚ್ಚರ ವಹಿಸಬೇಕು. ಹೆಪ್ಪು ಅಪೂರ್ಣವಾಗಿ ರೂಪುಗೊಂಡರೂ ಅಪಾಯವೇ. ಮೃದುವಾಗಿರುವ ಹೆಪ್ಪು ಒಡೆದು ಗಾಯ ತೆರೆದುಕೊಳ್ಳುವ ಸಂಗತಿಗಳು ಅಪರೂಪವೇನಲ್ಲ. ಹೀಗಾಗಿ ಅತಿ ಕ್ಷಿಪ್ರವಾಗಿ ಹಾಗೂ ಸಹಜವಾಗಿ ಹೆಪ್ಪುಗಟ್ಟುವಂತೆ ಮಾಡುವ ವಿಧಾನ ಬೇಕಿತ್ತು. ಇದೀಗ ಜಿಯಾನ್ಯು ಲೀ ಮತ್ತು ಅವರ ತಂಡ ಇದಕ್ಕೊಂದು ಉಪಾಯವನ್ನು ಸೂಚಿಸಿದೆ. ಹೆಪ್ಪುಗಟ್ಟುವುದರಲ್ಲಿ ಅಷ್ಟೇನೂ ಪಾತ್ರವಿಲ್ಲದ ಕೆಂಪು ರಕ್ತ ಕಣಗಳನ್ನು ಬಳಸುವುದು ಇವರ ಉಪಾಯ. ಈ ಕಣಗಳನ್ನು ರಾಸಾಯನಿಕವಾಗಿ ಸ್ವಲ್ಪ ಮಾರ್ಪಡಿಸಿ ಅವು ಗಾಯದಲ್ಲಿ ತಮ್ಮಂತಾವೇ ಒಂದಕ್ಕೊಂದು ಅಂಟಿಕೊಂಡು ರಕ್ತ ಕಣಗಳ ಜಾಲವನ್ನು ಸೃಷ್ಟಿಸಬಹುದೇ? ಇದು ಲೀ ತಂಡದ ಯೋಜನೆ. ಇದಕ್ಕಾಗಿ ಇವರು ಕೆಂಪು ರಕ್ತ ಕಣಗಳನ್ನು ತೆಗೆದುಕೊಂಡು ಅವುಗಳ ಮೇಲ್ಮೈಗೆ ಟ್ರಾನ್ಸ್ ಸೈಕ್ಲೋಆಕ್ಟೀನ್ ಮತ್ತು ಟೆಟ್ರಾಜೀನ್ ಎನ್ನುವ ಅಣುಗಳನ್ನು ಜೋಡಿಸಿದ್ದಾರೆ. ಇಂತಹ ಕಣಗಳ ನಡುವೆ ಕೆಲವು ಪಾಲಿಮರ್ ಅಣುಗಳನ್ನು ಇಟ್ಟಾಗ ಅವು ಸೈಕ್ಲೋಆಕ್ಟೀನ್ ಮತ್ತು ಟೆಟ್ರಾಜೀನ್ ಅಂಶಗಳಿಗೆ ಜೋಡಿಸಿಕೊಡುತ್ತವೆ. ಹೀಗೆ ಒಂದು ಹಂದರ ಸೃಷ್ಟಿಯಾಗುತ್ತದೆ. ಪ್ಲೇಟ್ಲೆಟ್ಟುಗಳು ಫೈಬ್ರಿನ್ ತಯಾರಿಸುವುದಕ್ಕೂ ಮೊದಲೇ ಹೀಗೊಂದು ಹಂದರ ಸೃಷ್ಟಿಯಾಗುತ್ತದೆ. ಅದರೊಳಗೆ ಇರುವ ಪ್ಲೇಟ್ಲೆಟ್ಟುಗಳು ನಂತರ ಸಹಜವಾಗಿ ಫೈಬ್ರಿನ್ ಜಾಲವನ್ನು ಸೃಷ್ಟಿಸುತ್ತವೆ. ಇವೆರಡೂ ಕೂಡಿಕೊಂಡು ದೃಢವಾದ ಗಟ್ಟಿಯಾದ ಹೆಪ್ಪು ರೂಪುಗೊಳ್ಳುತ್ತದೆ. ಈ ತಂತ್ರವನ್ನು ಇವರು ಇಲಿಗಳಿಗೆ ಗಾಯ ಮಾಡಿ ರಕ್ತ ಹೆಪ್ಪುಗಟ್ಟುತ್ತದೆ, ಹೆಪ್ಪು ಎಷ್ಟು ಗಟ್ಟಿ, ಅದನ್ನು ಹರಿಯಲು ಎಷ್ಟು ಬಲ ಬೇಕು, ಸಾಧಾರಣ ಹೆಪ್ಪನ್ನು ಹರಿಯಲು ಎಷ್ಟು ಬಲ ಬೇಕು ಎಂದೆಲ್ಲ ಪರೀಕ್ಷಿಸಿದ್ದಾರೆ. ಈ ರೀತಿಯಲ್ಲಿ ಕೆಂಪು ರಕ್ತ ಕಣಗಳನ್ನು ಮಾರ್ಪಡಿಸಿ ಕಟ್ಟಿದ ಕೃತಕ ಹೆಪ್ಪನ್ನು ಹರಿಯಲು ಸಾಧಾರಣ ಹೆಪ್ಪನ್ನು ಹರಿಯಲು ಬೇಕಾಗುವ ಬಲಕ್ಕಿಂತ 13 ಪಟ್ಟು ಹೆಚ್ಚು ಬಲ ಬೇಕಿತ್ತು. ಅಷ್ಟೇ ಅಲ್ಲ, ಕೇವಲ 5 ಮೈಕ್ರೋಸೆಕೆಂಡುಗಳಲ್ಲಿ ಹೆಪ್ಪು ರೂಪುಗೊಂಡಿತ್ತು.
ಅಂದರೆ ಸೆಕೆಂಡಿನ 21 ಅಂಶದಷ್ಟು ಸಮಯದಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು.

0: ಇಷ್ಟು ಕ್ವಿಕ್ ಆಗಿ ಹೆಪ್ಪುಗಟ್ಟಿಸುವ ಈ ವಿಧಾನವನ್ನು ಕ್ಲಿಕ್ ಕ್ಲಾಟಿಂಗ್ ವಿಧಾನ ಎಂದು ಲೀ ಹೆಸರಿಸಿದ್ದಾರೆ. ಹೇಗಿದೆ ಈ ಕ್ವಿಕ್ ಫಿಕ್ಸ್? ಈ ಸಂಶೋಧನೆಯ ವಿವರಗಳನ್ನು ನೇಚರ್ ಪತ್ರಿಕೆ ಇತ್ತೀಚಿನ ಸಂಚಿಕೆಯಲ್ಲಿ ಪ್ರಕಟಿಸಿದೆ.
1: ಕೋಶದೊಳಗೊಂದು ಥರ್ಮಾಮೀಟರು. ಸ್ನಾನಕ್ಕೆ ಅಂತ ಬಿಸಿ ನೀರು ಬಕೆಟಿಗೆ ಸುರಿದ ಮೇಲೆ ಒಮ್ಮೆ ಅದರಲ್ಲಿ ಬೆರಳು ಅದ್ದಿ ಪರೀಕ್ಷಿಸದೇ ಇರುವವರು ಯಾರಾದರೂ ಇದ್ದೀರಾ? ಬಹುಶಃ ಇಲ್ಲ. ಯಾಕೆಂದರೆ ನೀರು ಸುಡುವಷ್ಟು ಬಿಸಿಯೋ, ಹಿತವಾಗಿ ಬೆಚ್ಚಗಿದೆಯೋ, ನಡುಗಿಸುವಷ್ಟು ತಣ್ಣಗೆ ಇದೆಯೋ ಎಂದು ತಿಳಿಯುವುದಕ್ಕೆ ಇದೊಂದೇ ದಾರಿ. ಆದರೆ ಇಲ್ಲೂ ಒಂದು ಸಮಸ್ಯೆ ಇದೆ. ಸ್ವಲ್ಪವೇ ಸ್ವಲ್ಪ ಉಷ್ಣತೆ ಹೆಚ್ಚಿದ್ದರೂ ಅದನ್ನು ನಾವು ಪತ್ತೆ ಮಾಡಲು ಸಾಧ್ಯವೇ ಇಲ್ಲ. ಬೆಚ್ಚಗೆ ಇರುವ ನೀರಿನ ಉಷ್ಣತೆ 10 ಡಿಗ್ರಿಯಷ್ಟು ಕೂಡ ವ್ಯತ್ಯಾಸವಾಗಿರಬಹುದು. ಇದು ಕಣ್ಣಿಗೆ ಕಾಣುವ ನೀರಿನ ಉಷ್ಣತೆಯನ್ನು ಪತ್ತೆ ಮಾಡುವುದಕ್ಕೆ ಇರುವ ಸವಾಲು. ಇನ್ನು ಕಣ್ಣಿಗೆ ಕಾಣದ ವಸ್ತುಗಳ ಉಷ್ಣೆಯನ್ನು ಪತ್ತೆ ಮಾಡಬಹುದೇ? ಮಾಡಬಹುದಂತೆ. ಕಣ್ಣಿಗೆ ಕಾಣದಷ್ಟು ಪುಟ್ಟದಾದ ಜೀವಕೋಶಗಳ ಒಳಗಿನ ಉಷ್ಣತೆಯನ್ನು ಅಳೆಯುವ ಥರ್ಮಾಮೀಟರ್ ಅನ್ನು ಜಪಾನಿನ ಕ್ವಾಂಟಮ್ ಲೈಫ್ ಸೈನ್ಸಸ್ ಸಂಶೋಧನಾಲಯದ ಹಿತೋಷಿ ಇಶಿವಾತ ಮತ್ತು ಸಂಗಡಿಗರು ವಿನ್ಯಾಸ ಮಾಡಿದ್ದಾರಂತೆ. ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವರು ಈ ಸಾಧನೆ ಮಾಡಿದ್ದಾರೆ. ಥರ್ಮಾಮೀಟರು ಎಂದರೆ ಉಷ್ಣತೆಯನ್ನು ಅರ್ಥಾತ್ ಶಾಖ ಶಕ್ತಿಯನ್ನು ಅಳೆಯುವ ಒಂದು ಸಾಧನ. ನಾವು ವೈದ್ಯರ ಬಳಿಯಲ್ಲಿ ನೋಡುವ ಗಾಜಿನ ಥರ್ಮಾಮೀಟರು ದ್ರವಗಳು ಬಿಸಿಯಾದಾಗ ಹಿಗ್ಗುತ್ತವೆ ಎನ್ನುವ ತತ್ವವನ್ನು ಆಧರಿಸಿ ತಯಾರಾಗಿವೆ. ಅವುಗಳಲ್ಲಿ ಇರುವ ಪಾದರಸ ಬಿಸಿಯಾಗುತ್ತಿದ್ದಂತೆ ಹಿಗ್ಗುತ್ತದೆ. ಮಂಜುಗಡ್ಡೆಯಲ್ಲಿಯೂ ಹಬೆಯಾಡುವ ನೀರಿನಲ್ಲಿಯೂ ಇಟ್ಟಾಗ ಕಾಣುವ ಪಾದರಸದ ಹಿಗ್ಗುವಿಕೆಯನ್ನೇ ವಿಭಾಗಿಸಿ ಡಿಗ್ರಿ ಎಂದು ಕರೆದು ಉಷ್ಣತೆಯನ್ನು ಗುರುತಿಸಲು ಬಳಸುತ್ತೇವೆ. ಮಂಜುಗಡ್ಡೆಯ ಉಷ್ಣತೆಯಲ್ಲಿರುವ ವಸ್ತುವಿನ ಉಷ್ಣತೆ 100 ಡಿಗ್ರಿ ಆದಾಗ ಅದು ಕುದಿಯುವ ನೀರಿನಷ್ಟು ಬಿಸಿಯಾಗಿರುತ್ತದೆ ಎಂದರ್ಥ. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಥರ್ಮೋಕಪಲ್ ಎನ್ನುವ ವಿದ್ಯಮಾನವನ್ನು ಬಳಸುತ್ತದೆ. 2 ವಿಭಿನ್ನ ಲೋಹಗಳ ತಂತಿಗಳನ್ನು ತುದಿಗಳಲ್ಲಿ ಬೆಸೆದಿರುತ್ತದೆ. ಈ ಬೆಸೆದ ಜೋಡಿ ತಂತಿಯ ಒಂದು ತುದಿ ಬಿಸಿಯಾದಾಗ ತಣ್ಣಗಿರುವ ಮತ್ತೊಂದು ತುದಿಯಲ್ಲಿ ವಿದ್ಯುತ್ ಹುಟ್ಟುತ್ತದೆ. ಈ ವಿದ್ಯುತ್ತಿನ ಪ್ರಮಾಣವನ್ನು ಅಳೆದು ಎಷ್ಟರ ಮಟ್ಟಿಗೆ ಬಿಸಿಯಾಗಿದೆ ಎಂದು ತಿಳಿಯಬಹುದು. ಈ ವಿದ್ಯಮಾನವನ್ನು ಸೀಬೆಕ್ ಪರಿಣಾಮ ಎನ್ನುತ್ತಾರೆ. ಈ ಬಗೆಯ ಉಷ್ಣಮಾಪಿಗಳು ಪಾದರಸದ ಥರ್ಮಾಮೀಟರುಗಳಿಗಿಂತ 10 ಪಟ್ಟು ಬಿಸಿಯಾದ ಉಷ್ಣತೆಯನ್ನು ಅಳೆಯಬಲ್ಲವು. ಅಂತಹ ಬಿಸಿಯಲ್ಲಿ ಗಾಜಿನ ಥರ್ಮಾಮೀಟರು ಒಡೆದೇ ಹೋಗಬಹುದು. ಥರ್ಮಿಸ್ಟಾರ್ ಥರ್ಮೋಮೀಟರುಗಳು ಇನ್ನೊಂದು ವಿಧ. ಇವು ಇಲೆಕ್ಟ್ರಾನಿಕ್ ಥರ್ಮಾಮೀಟರುಗಳು. ಇವುಗಳಲ್ಲಿ ಸೆಮಿಕಂಡಕ್ಟರಿನಂತೆಯೇ ವಿಶೇಷವಾದೊಂದು ವಸ್ತು ಇರುತ್ತದೆ. ಅದು ಬಿಸಿಯಾದಾಗ ಕ್ಷೀಣವಾದ ವಿದ್ಯುತ್ಸಿಯಾದಾಗ ಕ್ಷೀಣವಾದ ವಿದ್ಯುತ್ತನ್ನು ಹುಟ್ಟಿಸುತ್ತದೆ. ಈ ವಿದ್ಯುತ್ತಿನ ಪ್ರಮಾಣವನ್ನು ಅಳೆದು ಥರ್ಮಿಸ್ಟಾರು ಎಷ್ಟು ಬಿಸಿಯಾಗಿದೆ ಎಂದು ತಿಳಿಯಬಹುದು. ಇವಲ್ಲದೆ ದೂರದಿಂದಲೇ ಬಿಸಿಯಾದ ವಸ್ತುಗಳ ಉಷ್ಣತೆಯನ್ನು ತಿಳಿಯುವ ದೂರ ಸಂವೇದಿ ಉಷ್ಣಮಾಪಕಗಳು ಇವೆ. ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ದೇಹದ ಉಷ್ಣತೆಯನ್ನು ಗಮನಿಸಲು ಇವನ್ನು ಬಳಸಿದ್ದೆವು. ಇವೆಲ್ಲವೂ ನಮಗೆ ತಿಳಿದಿರುವ ಉಷ್ಣತೆಯನ್ನು ಮಾಪುವ ವಿಧಾನಗಳು. ಆದರೆ ಇವು ಯಾವುವು ಜೀವಕೋಶದೊಳಗಿನ ಉಷ್ಣತೆ ಎಷ್ಟಿದೆ ಎಂಬುದನ್ನು ತಿಳಿಸಲಾರವು. ಏಕೆಂದರೆ ಜೀವಕೋಶದಷ್ಟು ಪುಟ್ಟ ವಸ್ತುವಿನೊಳಗೆ ಅದನ್ನು ಹಾಳಗೆಡವದಂತೆ ತೂರುವ ತಂತಿ ಇಲ್ಲ. ಹೀಗಾಗಿ ಜೀವಕೋಶದೊಳಗೆ ಯಾವುದಾದರೂ ವಸ್ತುವನ್ನು ಸೇರಿಸಿ ಉಷ್ಣತೆಯಿಂದಾಗಿ ಅದರಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸುವುದಷ್ಟೇ ಉಪಾಯ. ನ್ಯಾನೋ ವಜ್ರಗಳು ಎನ್ನುವ ವಸ್ತುಗಳನ್ನು ಈ ಹಿಂದೆ ಜೀವಕೋಶಗಳೊಳಗಿನ ಉಷ್ಣತೆಯನ್ನು ಅಳೆಯಲು ಬಳಸಲಾಗಿತ್ತು. ಅತಿ ಸಣ್ಣದಾದ ವಜ್ರದ ಹರಳುಗಳು ಇವು, ಆದರೆ ಕೃತಕವಾಗಿ ತಯಾರಿಸಿದಂಥವು. ವಜ್ರದಲ್ಲಿ ಸಾಮಾನ್ಯವಾಗಿ ಇರುವ ಕಾರ್ಬನ್ನಿನ ಜೊತೆಗೆ ನೈಟ್ರೋಜನ್ ಅಣುವೊಂದನ್ನು ಕೂಡಿಸಿ ತಯಾರಿಸಿದಂತಹ ಹರಳುಗಳು ಇವು. ಈ ನೈಟ್ರೋಜನ್ನಿಂದಾಗಿ ಹರಳುಗಳಿಗೆ ಒಂದು ವಿಶೇಷ ಗುಣ ಒದಗುತ್ತದೆ. ಅವುಗಳ ಕ್ವಾಂಟಮ್ ಸ್ಥಿತಿಯಲ್ಲಿ ವೈವಿಧ್ಯ ಉಂಟಾಗುತ್ತದೆ. ಈ ಕ್ವಾಂಟಮ್ ಸ್ಥಿತಿಯನ್ನು ಸ್ಪಿನ್ ಎಂದು ಕರೆಯುತ್ತಾರೆ. ಇದೊಂದು ಕಾಂತಗುಣ, ಅರ್ಥಾತ್ ಕಾಂತಶಕ್ತಿಯಿಂದ ಬದಲಾಗಬಲ್ಲ ಗುಣ. ನ್ಯಾನೋ ವಜ್ರದ ಅಣುಗಳಲ್ಲಿ ಸ್ಪಿನ್ಗೆ ಸಂಬಂಧಿಸಿದಂತೆ 3 ಬಗೆ ಸಾಧ್ಯ. ಮೊದಲೆರಡು ಒಂದಕ್ಕೊಂದು ವಿರುದ್ಧವೆನ್ನಿಸುವ ಸ್ಥಿತಿ. ಮೂರನೆಯದು ಈ ಎರಡೂ ಸ್ಥಿತಿಯು ಒಟ್ಟಿಗೆ ಇರುವಂತಹ ಇಬ್ಬಂದಿ ಕ್ವಾಂಟಮ್ ಸ್ಥಿತಿ ಎನ್ನಬಹುದು. ಒಂದಿಷ್ಟು ಶಕ್ತಿಯನ್ನು ಒದಗಿಸಿದಾಗ ಇಲ್ಲವೇ ಕಳೆದಾಗ ಇವುಗಳು ತಮ್ಮ ಸ್ಥಿತಿಯನ್ನು

0: ಸಮಯ ಬದಲಿಸಿಕೊಳ್ಳಬಲ್ಲುವು. ಪ್ರಬಲವಾದ ಅಯಸ್ಕಾಂತ ಇದ್ದಲ್ಲಿ ಈ ಸೂಕ್ಷ್ಮ ಬದಲಾವಣೆಗಳನ್ನು ಗುರುತಿಸಬಹುದು. ಹೀಗಾಗಿ ಇದುವರೆವಿಗೂ ಇಂತಹ ನ್ಯಾನೋವಜ್ರ ಕಣಗಳನ್ನು ಬಳಸಿ ಜೀವಕೋಶಗಳ ಉಷ್ಣತೆಯನ್ನು ಮಾಪಿಸಬಹುದಿತ್ತು. ಆದರೆ ಕೃತಕವಾಗಿ ತಯಾರಾದ ಈ ನ್ಯಾನೋವಜ್ರಗಳು ಎಲ್ಲವೂ ಒಂದೇ ರೀತಿ ಇರುವುದಿಲ್ಲವಾದ್ದರಿಂದ ಅವು ಅಲೆದ ಉಷ್ಣತೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಕಾಣುತ್ತಿತ್ತು, ಬೆರಳಿನಿಂದ ಮುಟ್ಟಿದ ಬಿಸಿ ನೀರಿನಲ್ಲಿರಬಹುದಾದ ವ್ಯತ್ಯಾಸದಂತೆ. ಹೀಗಾಗಿ ಇದು ಅಷ್ಟು ನಿಖರವಾದ ಮಾಪಕವಾಗಲಿಲ್ಲ. ಇದೀಗ ಇಶಿವಾತರ ತಂಡ ಹೊಸದೊಂದು ಕ್ವಾಂಟಮ್ ವಸ್ತುವನ್ನು ಬಳಸಿ ಇನ್ನೂ ನಿಖರವಾಗಿ ಜೀವಕೋಶದೊಳಗಿನ ಉಷ್ಣತೆಯನ್ನು ಅಳೆದಿದೆ. ಇಶಿವಾತರ ತಂಡ ಇದೆ. ಇಶಿವಾತರ ತಂಡ ತಯಾರಿಸಿರುವ ವಸ್ತುವನ್ನು ನ್ಯಾನೋ ಸೆನ್ಸರ್ ಎಂದು ಕರೆದಿದ್ದಾರೆ, ಅಂದರೆ ಅತಿ ಸೂಕ್ಷ್ಮವಾದ ಸಂವೇದಕ. ಇದು ಕೂಡ ನ್ಯಾನೋವಜ್ರದ ಹರಳುಗಳಂತೆಯೇ ಸ್ಪಿನ್ ಗುಣವನ್ನು ಬಳಸುತ್ತದೆ. ಆದರೆ ಒಂದು ವ್ಯತ್ಯಾಸವಿದೆ, ಈ ವಸ್ತುವಿನಲ್ಲಿ ಇರುವ ಎಲ್ಲ ಅಣುಗಳ ಸ್ಪಿನ್ ಕೂಡ ಏಕತೆರನಾಗಿರುತ್ತದೆ. ಜೊತೆಗೆ ಅದರಲ್ಲಿ ಉಂಟಾಗುವ ವ್ಯತ್ಯಾಸಗಳು ತುಸು ದೀರ್ಘಕಾಲ ಉಳಿಯುತ್ತವೆ. ಹೀಗಾಗಿ ಉಷ್ಣತೆಯಲ್ಲಿನ ಬದಲಾವಣೆಗಳನ್ನು ಇನ್ನಷ್ಟು ನಿಖರವಾಗಿ ಖಚಿತವಾಗಿ ತಿಳಿಯಬಹುದು ಎನ್ನುತ್ತಾರೆ ಇಶಿವಾತ. ಈ ವಿಶಿಷ್ಟ ನ್ಯಾನೋ ಕ್ವಾಂಟಮ್ ಸೆನ್ಸಾರುಗಳನ್ನು ತಯಾರಿಸಲು ಇಶಿವಾತ ತಂಡ ಸ್ಪಿನ್ ಕ್ವಾಂಟಮ್ ಗುಣವುಳ್ಳ ಪೆಂಟಸೀನ್ ಅಣುಗಳನ್ನು ಪ್ಯಾರಾ ಟರ್ಫಿನೈಲ್ ಹರಳುಗಳೊಳಗೆ ಬಂಧಿಸಿಟ್ಟಿತು. ಇದರ ಮೇಲೆ ಒಂದು ಪಾಲಿಮರ್ ಲೇಪವನ್ನು ಹಾಕಿದೆ. ಹೀಗೆ ತಯಾರಾದ ಅಣುಗಳೆಲ್ಲದರ ಸ್ಪಿನ್ ಕೂಡ ಏಕತೆರನಾಗಿರುತ್ತದೆ. ಇವುಗಳ ಮೇಲೆ ಹಸಿರು ಲೇಸರು ಬೆಳಕನ್ನು ಹಾಯಿಸಿದಾಗ ಕ್ವಾಂಟಮ್ ವಸ್ತುವು ಅದನ್ನು ಹೀರಿಕೊಳ್ಳುವುದರಿಂದ ಅದರ ಸ್ಪಿನ್ ಬದಲಾಗುತ್ತದೆ. ಅದು ಕೆಂಪಗಿನ ಬೆಳಕನ್ನು ಹೊಮ್ಮಿಸುತ್ತದೆ. ಈ ಬೆಳಕಿನ ಪ್ರಖರತೆ ಸುತ್ತಮುತ್ತಲಿನ ಉಷ್ಣತೆಯನ್ನು ಅವಲಂಬಿಸಿರುತ್ತದೆ. ಅಂದರೆ ಹಸಿರು ಬೆಳಕು ಹಾಯಿಸಿದಾಗ ಕಾಣುವ ಕೆಂಬಣ್ಣದ ಪ್ರಖರತೆ ಜೀವಕೋಶದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಇರುತ್ತದೆ ಎಂದರ್ಥ. ಇದನ್ನು ಅಲ್ಲಿನ ಉಷ್ಣತೆಯನ್ನು ಲೆಕ್ಕ ಹಾಕಲು ಬಳಸಬಹುದು. ಹೀಗೆ ಜೀವಕೋಶದ ವಿವಿಧ ಭಾಗಗಳಲ್ಲಿನ ಉಷ್ಣತೆಯನ್ನು ಅಳೆಯಬಹುದು. ಇಶಿವಾತ ತಂಡ ಇದನ್ನೂ ಪರೀಕ್ಷಿಸಿ ನೋಡಿದೆ. ಜೀವಂತ ಕೋಶದೊಳಗೆ ಈ ನ್ಯಾನೋ ಸೆನ್ಸಾರುಗಳನ್ನು ಹರಡಿ ವಿವಿಧ ನ್ಯಾನೋ ಸೆನ್ಸರುಗಳನ್ನು ಪರೀಕ್ಷಿಸಿದೆ. ಕೋಶದ ಬೇರೆ ಬೇರೆ ಭಾಗದಲ್ಲಿರುವ ನ್ಯಾನೋ ಸೆನ್ಸಾರುಗಳು 1 ಡಿಗ್ರಿಯಷ್ಟು ಉಷ್ಣತೆಯ ವ್ಯತ್ಯಾಸವನ್ನು ದಾಖಲಿಸಿದ್ದುವು. ಅಂದರೆ ಕೋಶದ ಎಲ್ಲೆಡೆ ಒಂದೇ ಉಷ್ಣತೆ ಇಲ್ಲ ಎಂದಾಯಿತು. ಕೇವಲ 500 ನ್ಯಾನೋಮೀಟರು, ಅಂದರೆ ಮಿಲಿಮೀಟರಿನ 2001 ಅಂಶದಷ್ಟು ದೂರವಿರುವ ನ್ಯಾನೋ ಕಣಗಳು ಸ್ಪಷ್ಟವಾಗಿ ಉಷ್ಣತೆಯನ್ನು ತೋರಿಸುತ್ತವೆ. ಅರ್ಥಾತ್ ಈ ತಂತ್ರ ಬಲು ನಿಖರ ಎನ್ನುತ್ತಾರೆ ಇಶಿವಾತ. ಮುಂದೇನು ಗೊತ್ತಿಲ್ಲ. ಬಹುಶಃ ಜೀವಕೋಶದ ಚಟುವಟಿಕೆಗಳಿಗೂ ಅದರಲ್ಲಿನ ಉಷ್ಣತೆಗೂ ಸಂಬಂಧ ಏನು ಎಂಬುದನ್ನು ತಿಳಿಯಲು ಇದು ನೆರವಾಗಬಹುದು. ಅಥವಾ ಯಾರಿಗೆ ಗೊತ್ತು, ಇವು ಇನ್ಯಾವುದೋ ಬಳಕೆಗೂ ಒದಗಬಹುದು. ಹೊಸ ಅರಿವನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳುವುದನ್ನು ಮಾನವನಿಗೆ ಕಲಿಸಬೇಕಿಲ್ಲ ಅಲ್ಲವೇ?
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ಜೆಮಿನಿ AI ಧ್ವನಿಗಳು ಹಾಗೂ ಶ್ರೀಮತಿ ಭಾರತಿ ಅವರ ಅಣುಕು ಧ್ವನಿ.

0: ಬಿಸಿ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ನನ್ಗೊಬ್ಬ ಹಠ ಮಾರಿ

0: ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
5: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರವನ್ನು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು.

0: ಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
0: ಧನ್ಯವಾದಗಳು. ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.

ಎಲ್ರಿಗೂ ನಮಸ್ಕಾರ. ನಾನಿವತ್ತು ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಬಂದಿದ್ದೇನೆ. ಮೊದಲಿಗೆ ವಿಜ್ಞಾನ ಅಂತ ಅಂದರೆ ಏನು? ವಿಜ್ಞಾನ ಅಂತ ಅಂದರೆ ಸರಳವಾಗಿ ಹೇಳೋದಾದರೆ ನಮ್ಮಲ್ಲಿ ಹುಟ್ಟುವಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಒಂದು ಪ್ರಕ್ರಿಯೆ, ಹೌದಲ್ವಾ? ನಾವು ನಮ್ಮ ಸುತ್ತಮುತ್ತ ಪರಿಸರವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಹಲವಾರು ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗುತ್ತೆ. ಆಕಾಶ ಯಾಕೆ ನೀಲಿನೇ ಇದೆ? ಅದು ಸೂರ್ಯಾಸ್ತ ಮತ್ತು ಸೂರ್ಯೋದಯ ಸಂದರ್ಭದಲ್ಲಿ ಮಾತ್ರ ಯಾಕೆ ಅದು ಕೆಂಪಾಗಿ ಕಾಣುತ್ತೆ? ಆಕಾಶದ ಮೇಲೆ ಮೋಡ ಯಾಕೆ ಚಲಿಸುತ್ತೆ? ಸೊ ಮಳೆ ಹೇಗೆ ಬರುತ್ತೆ ಭೂಮಿಗೆ, ಭೂಮಿಗೆ ಹೇಗೆ ತಲುಪುತ್ತೆ ಅದು? ಈ ರೀತಿ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಹೋಗುತ್ತೆ. ಅದೇ ರೀತಿ ಪ್ರತಿಯೊಂದು ಜೀವಿಯನ್ನು ಗಮನಿಸಿದಾಗ ಅದರಲ್ಲಿ ಹಲವಾರು ವೈಶಿಷ್ಟ್ಯಗಳನ್ನು ಕೂಡ ನಾವು ಕಾಣ್ತೀವಿ, ಅಲ್ವಾ? ಈ ವೈಶಿಷ್ಟ್ಯತೆಗೆ ಕಾರಣ ಏನು? ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದೇ ವಿಜ್ಞಾನ. ವಿಜ್ಞಾನದ ಮೂಲಭೂತ ತಳಹದಿ ಅಂತಂದರೆ ಅದು ಪ್ರಶ್ನಿಸುವಿಕೆ. ಪ್ರಶ್ನಿಸುವ ಮನೋಭಾವ ಇದ್ದರೆ ನಾವು ವಿಜ್ಞಾನದ ದಾರಿಯಲ್ಲಿದ್ದೀವಿ ಅಂತಲೇ ಅರ್ಥ. ಪ್ರತಿಯೊಂದು ಸಂದರ್ಭವನ್ನು ಅಥವಾ ವಸ್ತುವನ್ನು ಹೊಸತಾಗಿ ನೋಡೋದಿದೆಯಲ್ಲ, ಅದೇ ನಮ್ಮಲ್ಲಿ ಪ್ರಶ್ನೆಯನ್ನು ಹುಟ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗಾಗಿ ಪ್ರತಿಯೊಂದನ್ನು ಹೊಸತನ್ನಾಗಿ ನೋಡುವುದು ಹಾಗೂ ಪ್ರಶ್ನಿಸುವುದು ಇವೆರಡೂ ಕೂಡ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ, ವಿಜ್ಞಾನವನ್ನು ಬೆಳೆಸಲಿಕ್ಕೆ ಬಹಳ ಸಹಾಯವಾದಂಥ ಎರಡು ಸಂಗತಿಗಳು. ಜಗತ್ತಿನಲ್ಲಿ ಹಲವಾರು ಸಂಗತಿಗಳು ಇನ್ನೂ ಬೆಳಕಿಗೆ ಬಾರದೆ ಹಾಗೇನೇ ಇದೆ. ಅವೆಲ್ಲವೂ ಕೂಡ ಯಾರಾದರೂ ನಮ್ಮನ್ನು ಅನ್ವೇಷಿಸ್ತಾರೆ, ಬೆಳಕಿಗೆ ತರ್ತಾರೆ ಅಂತ ಕಾಯ್ತಾನೇ ಕುಳಿತೇವೆ. ಸೊ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡು ನಾವು ನೀವೆಲ್ಲರೂ ಆ ಹೊಸ ಸಂಗತಿಗಳನ್ನು ಹುಡುಕುವತ್ತ, ಹೊಸ ಸಂಗತಿಗಳಕ್ಕೆ ಬೆಳಕನ್ನು ಚೆಲ್ಲುವತ್ತ ದಾರಿ ಮಾಡಬೇಕಾದಂತಹ ಅವಶ್ಯಕತೆ ಇವತ್ತಿಗೆ ಇದೆ. ವಿಜ್ಞಾನ ಅನ್ನೋದು ನಿಂತ ನೀರಲ್ಲ, ಅದು ಸದಾ ಹರಿಯುವಂತಹ ನೀರು, ಸದಾ ಹೊಸ ಸಂಗತಿಗಳನ್ನು ಅನ್ವೇಷಿಸುವಂತಹ ಒಂದು ನಿರಂತರವಾದ ದಾರಿಯೇ ಅಥವಾ ಅಧ್ಯಯನವೇ ವಿಜ್ಞಾನ ಅಂತ ಹೇಳಬಹುದು. ಸೊ ನಾವು ಈಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿರುವ ಅಲೋಹ ಯಾವುದು? ಉತ್ತರ, ಬ್ರೋಮಿನ್. ನಾವು ಸಾಮಾನ್ಯವಾಗಿ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಸಿಗುವಂತಹ ಲೋಹ ಯಾವುದು ಅನ್ನೋದನ್ನ ಕೇಳಿರ್ತೀವಿ. ಅದಕ್ಕೆ ಉತ್ತರ ಪಾದರಸ, ಮರ್ಕ್ಯೂರಿ, ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಆದರೆ ನಾವು ಕಂಡುಹಿಡಿದಿರತಕ್ಕಂತಹ 118 ಧಾತುಗಳಲ್ಲಿ ಒಂದು ಅಲೋಹ ಮಾತ್ರ ನಮಗೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿ ಸಿಗುತ್ತೆ, ಅದು ಬ್ರೋಮಿನ್. ಇದರ ಪರಮಾಣು ಸಂಖ್ಯೆ 35. ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂದರೆ ಸುಮಾರು 25 ಡಿಗ್ರಿ ಸೆಲ್ಸಿಯಸ್ನಿಂದ 27 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ನಾವು ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಫೆಬ್ರವರಿ 28ರಂದು. ನಮ್ಮ ಭಾರತೀಯ ವಿಜ್ಞಾನಿಯಾದಂತಹ ಸರ್ ಸಿ ವಿ ರಾಮನ್ ರವರು ಬೆಳಕಿನ ಚದುರುವಿಕೆಯ ಪರಿಣಾಮವನ್ನು ವಿವರಿಸ್ತಾರೆ. ಸೊ ಅದನ್ನ ರಾಮನ್ ಪರಿಣಾಮ ಅಂತಾನೆ ಹೇಳಿ ಕರಿತೀವಿ. ಈ ರಾಮನ್ ಪರಿಣಾಮವನ್ನ 1928 ಫೆಬ್ರವರಿ 28ರಂದು ಅವರು ಕಂಡುಹಿಡಿತಾರೆ. ಅಂದರೆ ಒಂದು ಬೆಳಕು ಒಂದು ಮಾಧ್ಯಮದ ಮೂಲಕ ಚಲಿಸಬೇಕಾದ್ರೆ ಅದು ಹೇಗೆ ಚದುರುತ್ತೆ, ಅದರ ಬಣ್ಣ ಹೇಗೆ ಬದಲಾಗುತ್ತೆ, ಆ ಬಣ್ಣದ ವ್ಯತ್ಯಾಸವನ್ನು ರಾಮನ್ ಅವರು ವಿವರಿಸಿದಂತಹ ದಿನವನ್ನು ಸ್ಮರಿಸೋದಕ್ಕೋಸ್ಕರ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು

ಪ್ರತಿ ವರ್ಷ ಫೆಬ್ರವರಿ 28ರಂದು ಆಚರಿಸ್ತೇವೆ. ಈ ರಾಮನ್ ಪರಿಣಾಮಕ್ಕೆ 1930ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ದೊರೆತಿದೆ. ಇದು ಭಾರತೀಯರೆಲ್ಲರಿಗೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ. ಮುಂದಿನ ಪ್ರಶ್ನೆ, ಕಣ್ಣುಗಳನ್ನು ತೆರೆದು ನಿದ್ರಿಸುವ ಪ್ರಾಣಿ ಯಾವುದು? ಉತ್ತರ, ಹಾವು. ಏಕೆಂದ್ರೆ ಮಾನವರಂತೆ ಕಣ್ಣಿನ ರೆಪ್ಪೆಗಳು ಅದಕ್ಕೆ ಇರೋದಿಲ್ಲ. ನಮಗೆ ಮಾನವರಿಗೆ ಆಗಿರ್ಬೋದು ಅಥವಾ ಇತರ ಜೀವಿಗಳೆಲ್ಲ ನಾವು ನೋಡಿದಾಗ ನಮಗೆ ಕಣ್ಣಿನ ರೆಪ್ಪೆಗಳು ಐ ಲೀಡ್ಸ್ಗಳಿದ್ದಾವೆ. ಆದರೆ ಹಾವಿನಲ್ಲಿ ಈ ಐ ಲೀಡ್ಸ್ ಕಂಡು ಬರೋದಿಲ್ಲ. ಹಾವುಗಳ ಕಣ್ಣುಗಳ ಮೇಲೆ ಪಾರದರ್ಶಕವಾದ ಒಂದು ವಿಶೇಷ ಪದರ ಇದೆ, ಅದಕ್ಕೆ ನಾವು ಬ್ರಿಲ್ ಅಥವಾ ಸ್ಪೆಕ್ಟಾಕಲ್ ಅಂತ ಹೇಳಿ ಕರಿತೀವಿ. ಈ ಪದರ ಏನ್ಮಾಡುತ್ತೆ, ಕಣ್ಣುಗಳನ್ನು ಧೂಳು, ಗಾಯ ಮತ್ತು ಒಣಗುವಿಕೆಯಿಂದ ರಕ್ಷಣೆ ನೀಡೋದ್ರಿಂದ ಹಾವುಗಳು ನಿದ್ರಿಸುವಾಗಲೂ ಕೂಡ ಅವು ಕಣ್ಣು ತೆರೆದಿರುವಂತೆಯೇ ನಮಗೆ ಕಾಣಿಸ್ತವೆ. ಬೇರೆ ಪ್ರಾಣಿಗಳಲ್ಲಿ ಕೂಡ ಈ ಕೂದಲಿನ ರಚನೆಯನ್ನು ನಾವು ನೋಡಬಹುದು. ನಾಯಿ ಅಥವಾ ಬೆಕ್ಕು ಅವುಗಳನ್ನು ಗಮನಿಸಿದಾಗ ಅಲ್ಲೂ ಕೂದಲಿನ ರಚನೆಯನ್ನು ನೋಡ್ತೀವಿ. ಆದರೆ ಹಾವುಗಳು ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯ ಐಲೀಡ್ಸ್ಗಳನ್ನು, ಆ ರೆಪ್ಪೆಗಳನ್ನು ನಾವು ನೋಡದೇ ಇರೋದರಿಂದ ಸೊ ಅವು ಮಲಗುವಾಗಲೂ ಕೂಡ, ಅಂದರೆ ನಿದ್ರಿಸುವಾಗಲೂ ಕೂಡ ಕಣ್ಣುಗಳನ್ನು ತೆರೆದೆ ನಿದ್ರಿಸ್ತವೆ. ಆಭರಣ ತಯಾರಿಕೆಯಲ್ಲಿ ಚಿನ್ನದೊಂದಿಗೆ ಮಿಶ್ರ ಮಾಡುವ ಲೋಹ ಯಾವುದು? ಉತ್ತರ, ತಾಮ್ರ. ಇಂಗ್ಲಿಷ್ನಲ್ಲಿ ಕಾಪರ್ ಅಂತ ಹೇಳಿ ಕರಿತೀವಿ. ನಾವು ಶುದ್ಧ ಚಿನ್ನವನ್ನು ತಗೊಂಡಾಗ ಅದು ತುಂಬಾನೇ ಮೃದುವಾಗಿರುತ್ತೆ, ತುಂಬ ವೆರಿ ಸಾಫ್ಟ್ ಮೆಟಲ್ ಯಾವುದು, ಚಿನ್ನ. ಆದ್ದರಿಂದ ಅದಕ್ಕೆ ಸ್ವಲ್ಪ ತಾಮ್ರವನ್ನು ನಾವು ಬೆರೆಸ್ತೀವಿ. ಈ ತಾಮ್ರ ಏನ್ಮಾಡುತ್ತೆ, ಅದಕ್ಕೆ ಗಡಸುತನವನ್ನು, ಶುದ್ಧ ಚಿನ್ನಕ್ಕೆ ಸ್ವಲ್ಪ ಗಡಸುತನ ಅಂದರೆ ಗಟ್ಟಿತನವನ್ನು, ಹಾಗೆ ಅದರ ಬಾಳಿಕೆಯನ್ನು ಕೂಡ ಹೆಚ್ಚಿಸುತ್ತೆ. ಹಾಗಾಗಿ ನಾವು ಜ್ಯುವೆಲ್ರಿ ಅಂತ ಏನು ತಗೊಳ್ತೀವಿ, ನೆಕ್ಲೆಸ್ ಆಗಿರ್ಬೋದು, ಒಡವೆ ಅಂತ ಏನೇನು ತಗೊಳ್ತೀವಿ, ಅದರಲ್ಲೆಲ್ಲೂ ಕೂಡ ಶುದ್ಧ ಚಿನ್ನ ಇರಲ್ಲ. 24 ಕ್ಯಾರೆಟ್ ಅಂತ ಹೇಳಿ ಕರಿತೀವಿ ಶುದ್ಧ ಚಿನ್ನನ. ಆದರೆ ನಾವು ತಗೊಳ್ಳುವಂಥದ್ದು, ಆಭರಣವಾಗಿ ತಗೊಳ್ಳುವಂಥದ್ದು 22 ಕ್ಯಾರೆಟ್ಟು ಅಥವಾ 18 ಕ್ಯಾರೆಟ್ಸು ಈ ರೀತಿ ಇರುತ್ತೆ. ಏಕೆಂದರೆ ಶುದ್ಧ ಚಿನ್ನವನ್ನು ತಗೊಂಡಾಗ ನಾವು ಬೇಕಾದಂಥ ಆಭರಣ ಮಾಡಲಿಕ್ಕೆ ಅಥವಾ ಬೇಕಾದಂಥ ಶೇಪ್ ಆಕಾರವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಅದು ಬಹಳ ತುಂಬ ಮೃದು ಇರುವಂಥ ಒಂದು ಲೋಹ ಅಂತಲೇ ಹೇಳ್ಬೋದು. ಮುಂದಿನ ಪ್ರಶ್ನೆ, ಮೃತ ಸಮುದ್ರ ಯಾವ ದೇಶಗಳ ನಡುವೆ ಕಂಡುಬರುತ್ತದೆ? ಉತ್ತರ, ಇಸ್ರೇಲ್ ಮತ್ತು ಜೋರ್ಡಾನ್. ಇದನ್ನ ಡೆಡ್ ಸಿ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಈ ಜಲಮೂಲದಲ್ಲಿ 33.7% ಲವಣಾಂಶ ಇರುತ್ತೆ. ಇದು ಸಾಮಾನ್ಯ ಸಮುದ್ರಗಳಿಗಿಂತ 8.6% ಹೆಚ್ಚಿರುವಂಥದ್ದು. ಲವಣಾಂಶ ಅಂದರೆ ಉಪ್ಪಿನಂಶ ಹೆಚ್ಚಿರುತ್ತೆ. ಹಾಗಾಗಿ ಇಲ್ಲಿ ಭಾರದ ವಸ್ತುಗಳು ಮುಳುಗೋದಿಲ್ಲ, ತೇಲುತ್ತೆ. ಆದರೂ ಕೂಡ ಮುಳುಗೋದಿಲ್ಲ, ತೇಲಿದ್ರೂ ಕೂಡ ಯಾಕೆ ಮೃತ ಸಮುದ್ರ ಅಂತ ಕರಿತೀವಿ ಅಂತಂದರೆ, ಈ ಲವಣಾಂಶ ಇರುವಂತಹ ವಾತಾವರಣದಲ್ಲಿ ಯಾವುದೇ ಜೀವಿಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಮೃತ ಸಮುದ್ರ ಅಂತ ಹೇಳಿ ಕರಿತೀವಿ. ಆಶ್ಚರ್ಯ ಏನಂತಂದರೆ, ಇಲ್ಲಿಗೆ ಬಿದ್ದವ್ರು ಯಾರೂ ಕೂಡ ಮುಳುಗೋದಿಲ್ಲ, ಯಾಕೆಂದರೆ ಅಲ್ಲಿ ಲವಣಾಂಶ ಹೆಚ್ಚಿರೋದ್ರಿಂದ. ಇದನ್ನು ಬೇಕಾದರೆ ಒಂದು ಪ್ರಾಯೋಗಿಕವಾಗಿ ನಾವು ಮಾಡಬಹುದು. ಒಂದು ಲೆಮನ್, ನಿಂಬೆಹಣ್ಣನ್ನು ತೆಗೆದುಕೊಂಡು ಒಂದು ಗ್ಲಾಸಲ್ಲಿ ವಾಟರ್ನ ತಗೊಂಡುಕೊಂಡು ನಾವು ನಿಂಬೆಹಣ್ಣನ್ನು ನೀರಿಗೆ ಹಾಕಿದಾಗ ಆ ನೀರಿನಲ್ಲಿ ಅದು ಮುಳುಗುತ್ತೆ. ಅದೇ ಉಪ್ಪು ನೀರಿಗೆ ಹಾಕಿದಾಗ, ಒಂದು ಗಾಜಿನ ಲೋಟದಲ್ಲಿ ಉಪ್ಪು ನೀರನ್ನ ತಗೊಂಡು ಅದಕ್ಕೆ ಒಂದು ನಿಂಬೆಹಣ್ಣ ಹಾಕಿದಾಗ ಅದು ತೇಲುತ್ತೆ. ಯಾಕೆ ಅಂದರೆ ಅಲ್ಲಿ ನೀರಿನ ಸಾಂದ್ರತೆ, ಉಪ್ಪಿನ ನೀರಿನ ಸಾಂದ್ರತೆ ಹೆಚ್ಚಿರುತ್ತೆ. ಹಾಗಾಗಿ ಭಾರದ ವಸ್ತು ಆ ನಿಂಬೆಹಣ್ಣ ಏನಾಗುತ್ತೆ, ತೇಲುತ್ತೆ. ಈ ಕಾನ್ಸೆಪ್ಟ್ ಮೇಲೇ ಈ ಮೃತ ಸಮುದ್ರದಲ್ಲಿ ಏನಾಗುತ್ತೆ, ಭಾರದ ವಸ್ತುಗಳು ತೇಲುವಂತಹದ್ದು. ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಪ್ರತಿ ವರ್ಷ 16 ಸೆಪ್ಟೆಂಬರ್ರಂದು ಓಜೋನ್ ದಿನವನ್ನು ನಾವು ಆಚರಿಸ್ತೇವೆ. ಓಜೋನ್ ಪದರ ಭೂಮಿಯನ್ನು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ, ಅಲ್ಟ್ರಾವಯೊಲೆಟ್ ರೇಸ್ನಿಂದ ರಕ್ಷಣೆಯನ್ನು ನೀಡುತ್ತದೆ. ಆದರೆ ನಾವು ಬಳಸ್ತಾ ಇರತಕ್ಕಂತಹ ರೆಫ್ರಿಜಿರೇಟರ್ಸ್ಗಳಾಗಿರ್ಬೋದು, ಏರ್ ಕಂಡೀಷ್ನರ್ಸ್ಗಳಾಗಿರ್ಬೋದು, ಸ್ಪ್ರೇಸ್ಗಳಾಗಿರ್ಬೋದು, ಸೊ ಅದರಲ್ಲಿರೋಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಏನ್ಮಾಡುತ್ತೆ, ವಾತಾವರಣಕ್ಕೆ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಅಣುಗಳು ಓಜೋನ್ ಪದರವನ್ನು ನಾಶ ಮಾಡ್ತಾ ಇರೋದ್ರಿಂದ ಆ ಅಲ್ಟ್ರಾವಯೊಲೆಟ್ ರೇಸ್ಗಳು ನಮ್ಮ ಭೂಮಿಯನ್ನು ತಲುಪಿ ಸೊ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನು ಆ ನೇರಳಾತೀತ ಕಿರಣಗಳಿಂದ ರಕ್ಷಿಸ್ತಾ ಇರುವಂತಹ ಓಜೋನ್ ಪದರವನ್ನು ರಕ್ಷಿಸೋದು ಕೂಡ ನಮ್ಮ ಕರ್ತವ್ಯ. ಇದರ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ 16 ಸೆಪ್ಟೆಂಬರ್ರಂದು ನಾವು ಓಜೋನ್ ದಿನವನ್ನು ಆಚರಿಸ್ತೇವೆ.

ಪ್ರತಿ ವರ್ಷವೂ ಒಂದೊಂದು ಥೀಮನ್ನು ನಾವು ನೋಡ್ತೀವಿ. ಅದೇ ರೀತಿ ಕಳೆದ ವರ್ಷ ಅಂದರೆ 2025 ಓಜೋನ್ ದಿನದ ಥೀಮ್ ಏನಾಗಿತ್ತು ಅಂದರೆ, ಓಜೋನ್ ಮತ್ತು ಹವಾಮಾನಕ್ಕಾಗಿ ವಿಜ್ಞಾನವನ್ನು ಕಾರ್ಯರೂಪಕ್ಕೆ ತರೋಣ ಎಂಬುದು ಕಳೆದ ವರ್ಷದ ಥೀಮ್. ಸೊ ಈ ವರ್ಷದ ಥೀಮ್ ಏನು ಅಂತ ಈ ಸಲ ನೋಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಪ್ರಾಣವಾಯು ಎಂದು ಯಾವ ಅನಿಲವನ್ನು ಕರೆಯುತ್ತೇವೆ? ಉತ್ತರ, ಆಮ್ಲಜನಕ. ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಕೇವಲ ಆಮ್ಲಜನಕ ಮಾತ್ರ ಇರುವುದಿಲ್ಲ, ಅದರೊಂದಿಗೆ ನೈಟ್ರೋಜನ್ ಹಾಗೂ ಇತರ ಅನಿಲಗಳು ಕೂಡ ಸೇರಿಕೊಂಡಿರ್ತವೆ. ಆದರೆ ನಮ್ಮ ಶ್ವಾಸಕೋಶಗಳು ಆಮ್ಲಜನಕವನ್ನು ಮಾತ್ರ ರಕ್ತಕ್ಕೆ ಸೇರಿಸ್ತವೆ. ನಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳು ಈ ಆಮ್ಲಜನಕವನ್ನು ಬಳಸಿಕೊಂಡು ನಾವು ತಿಂದಂತಹ ಆಹಾರವನ್ನು ಶಕ್ತಿಯನ್ನಾಗಿ ರೂಪಿಸ್ತವೆ. ಹಾಗಾಗಿ ನಮ್ಮ ದೇಹಕ್ಕೆ ಆಹಾರ ತಿಂದರೂ ಕೂಡ ಅದಕ್ಕೆ ಶಕ್ತಿ ಬರಬೇಕು ಅಂದರೆ ನಮಗೆ ಆಮ್ಲಜನಕ ಬಹಳ ಅವಶ್ಯಕ. ಇದನ್ನು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ನಾವು ತಿಂದಂಥ ಆಹಾರವನ್ನು ಜೀವಕೋಶಗಳು ಆಮ್ಲಜನಕವನ್ನು ಬಳಸಿಕೊಂಡು ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಕ್ರಿಯೆಗೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ ನಾವು ಕರೀತೀವಿ. ಹಾಗಾಗಿ ಬಹುತೇಕ ಎಲ್ಲ ಜೀವಿಗಳು ಕೂಡ ಆಮ್ಲಜನಕವನ್ನು ಉಸಿರಾಡುತ್ತವೆ. ಹಾಗಾಗಿ ವಾತಾವರಣದಲ್ಲಿ ಯಾವುದೇ ಅನಿಲಗಳಿದ್ದರೂ ಕೂಡ ನಮ್ಗೆ ಉಸಿರಾಡೋದಕ್ಕೆ, ನಾವು ಶಕ್ತಿ ಪಡ್ಕೊಳ್ಳೋದಕ್ಕೆ ಆಮ್ಲಜನಕ ಬಹಳ ಅವಶ್ಯಕವಾದಂಥದ್ದು. ಹಾಗಾಗಿ ಇದನ್ನು ಪ್ರಾಣವಾಯು ಅಂತ ಹೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಹೆಲ್ಮೆಟ್ ಹಕ್ಕಿ ಎಂದು ಪ್ರಸಿದ್ಧವಾದ ಪಕ್ಷಿ ಯಾವುದು? ಉತ್ತರ, ಕ್ಯಾಸೋವರಿ. ಈ ಹಕ್ಕಿಗೆ ಹೆಲ್ಮೆಟ್ ರೀತಿಯ ಕಿರೀಟ ಇರೋದ್ರಿಂದ ಹೆಲ್ಮೆಟ್ ಹಕ್ಕಿ ಅಂತ ಹೇಳಿ ನಾವು ಕರಿತೀವಿ. ಉದಾಹರಣೆಗೆ ನಾವು ಕೋಳಿಯನ್ನು ನೋಡಿದ್ರೆ ಆ ಕೋಳಿಯ ತಲೆ ಮೇಲೆ ಕೆಂಪನೆಯ ಒಂದು ಪುಕ್ಕ ಥರ ನಾವು ನೋಡ್ತೀವಲ್ವಾ. ಸೊ ಅದೇ ರೀತಿ ಈ ಹಕ್ಕಿಯ ಕಿರೀಟ ಅಂದರೆ ತಲೆಯ ಮೇಲೆ ಹೆಲ್ಮೆಟ್ ರೀತಿಯ ಕಿರೀಟ ಇರೋದ್ರಿಂದ ಇದನ್ನು ನಾವು ಹೆಲ್ಮೆಟ್ ಹಕ್ಕಿ ಅಂತ ಹೇಳಿ ಕರಿತೀವಿ. ಸೊ ನಿಸರ್ಗದಲ್ಲಿ ಪ್ರತಿಯೊಂದು ಜೀವಿಯು ಕೂಡ ಎಷ್ಟು ವಿಶಿಷ್ಟವಾದ ರಚನೆಯನ್ನು ಹೊಂದಿದೆ, ಹಾಗೆ ಈ ಹಕ್ಕಿನೂ ಕೂಡ ತನ್ನ ರಕ್ಷಣೆಗೆ ಸಂವೇದನೆಗೆ ಹಲವಾರು ವಿಶಿಷ್ಟ ರಚನೆಗಳನ್ನು ಹೊಂದಿರೋದನ್ನ ನಾವು ನಿಸರ್ಗದಲ್ಲಿ ನೋಡಬಹುದು. ಎರಡನೆಯ ಪ್ರಶ್ನೆ, ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಪ್ರತಿ ವರ್ಷ ಸೆಪ್ಟೆಂಬರ್ 16 ಓಜೋನ್ ದಿನವನ್ನು ನಾವು ಆಚರಿಸ್ತೇವೆ. ಓಜೋನ್ ಪದರ ಭೂಮಿಯನ್ನು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ಅಲ್ಟ್ರಾವೈಲೆಟ್ ರೇಸ್ನಿಂದ ರಕ್ಷಣೆಯನ್ನು ನೀಡುತ್ತದೆ. ಆದರೆ ನಾವು ಬಳಸ್ತಾ ಇರತಕ್ಕಂತಹ ರೆಫ್ರಿಜಿರೇಟರ್ಸ್ಗಳಾಗಿರ್ಬೋದು, ಏರ್ ಕಂಡೀಷ್ನರ್ಸ್ಗಳಾಗಿರ್ಬೋದು, ಸ್ಪ್ರೇಸ್ಗಳಾಗಿರ್ಬೋದು, ಸೊ ಅದರಲ್ಲಿರೋಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಏನು ಮಾಡುತ್ತೆ, ವಾತಾವರಣಕ್ಕೆ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಅಣುಗಳು ಓಜೋನ್ ಪದರವನ್ನು ನಾಶ ಮಾಡ್ತಾ ಇರೋದ್ರಿಂದ ಆ ಅಲ್ಟ್ರಾವೈಲೆಟ್ ರೇಸ್ಗಳು ನಮ್ಮ ಭೂಮಿಯನ್ನು ತಲುಪಿ ಸೊ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನು ಆ ನೇರಳಾತೀತ ಕಿರಣಗಳಿಂದ ರಕ್ಷಿಸ್ತಾ ಇರುವಂತಹ ಓಜೋನ್ ಪದರವನ್ನು ರಕ್ಷಿಸೋದು ಕೂಡ ನಮ್ಮ ಕರ್ತವ್ಯ. ಇದರ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16 ನಾವು ಓಜೋನ್ ದಿನವನ್ನು ಆಚರಿಸ್ತೇವೆ. ಪ್ರತಿ ವರ್ಷವೂ ಒಂದೊಂದು ಥೀಮನ್ನು ನಾವು ನೋಡ್ತೀವಿ. ಅದೇ ರೀತಿ ಕಳೆದ ವರ್ಷ ಅಂದರೆ 2025 ಓಜೋನ್ ದಿನದ ಥೀಮ್ ಏನಾಗಿತ್ತು ಅಂದರೆ, ಓಜೋನ್ ಮತ್ತು ಹವಾಮಾನಕ್ಕಾಗಿ ವಿಜ್ಞಾನವನ್ನು ಕಾರ್ಯರೂಪಕ್ಕೆ ತರೋಣ ಎಂಬುದು ಕಳೆದ ವರ್ಷದ ಥೀಮ್. ಸೊ ಈ ವರ್ಷದ ಥೀಮ್ ಏನು ಅಂತ ನೀವು ಈ ಸಲ ನೋಡಬೇಕಾಗುತ್ತೆ. ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿರುವ ಅಲೋಹ ಯಾವುದು? ಉತ್ತರ, ಬ್ರೋಮಿನ್. ನಾವು ಸಾಮಾನ್ಯವಾಗಿ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಸಿಗುವಂತಹ ಲೋಹ ಯಾವುದು ಅನ್ನೋದನ್ನ ಕೇಳಿರ್ತೀವಿ. ಅದಕ್ಕೆ ಉತ್ತರ, ಪಾದರಸ. ಮರ್ಕ್ಯೂರಿ, ಇಂಗ್ಲೀಷ್ನಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಆದರೆ ನಾವು ಕಂಡುಹಿಡಿದಿರತಕ್ಕಂತಹ 118 ಧಾತುಗಳಲ್ಲಿ ಒಂದು ಅಲೋಹ ಮಾತ್ರ ನಮಗೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿ ಸಿಗುತ್ತೆ, ಅದು ಬ್ರೋಮಿನ್. ಇದರ ಪರಮಾಣು ಸಂಖ್ಯೆ 35. ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂದರೆ ಸುಮಾರು 25°C ~27°C ತಾಪಮಾನವನ್ನು ನಾವು ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಇದು ಒಗಟಿನ ರೂಪದಲ್ಲಿರುತ್ತೆ ಆದರೆ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಬೆಳಗ್ತೀನಿ ಸೂರ್ಯ ಅಲ್ಲ, ಕರಗ್ತೀನಿ ಬೆಲ್ಲ ಅಲ್ಲ, ಕರೆಂಟ್ ಹೋದಾಗ ನಾನು ನಿಮಗ್ ಬೇಕಲ್ಲ, ನಾನು ಯಾರು ಹೇಳ? ಉತ್ತರ, ಮೇಣದ ಬತ್ತಿ. ಹೌದಲ್ವಾ, ಬೆಳಕನ್ನ ನೀಡುತ್ತೆ, ಇದು ಬೆಳಕಿನ ಆಕಾರವನ್ನಾಗಿ ನಾವು ಬಳಸ್ತೀವಿ.

0: ಬಳಸುವಂಥದ್ದು ಕರೆಂಟ್ ಹೋದಂತಹ ಸಂದರ್ಭದಲ್ಲಿ. ಆ ಬೆಳಕಿನ ಶಾಖಕ್ಕೆ ಮೇಣದ ಬತ್ತಿ ಕರಗ್ತಾ ಹೋಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮೇಣದ ಬತ್ತಿ. ಮುಂದಿನ ಒಟ್ಟು ನಿಮಗೆ ಉತ್ತರ ಕಂಡುಕೊಳ್ಳಲು, ಇದಕ್ಕೆ ಹರಿತೀನಿ ನೀರಲ್ಲ, ಉರಿತೀನಿ ಸೌದೆ ಅಲ್ಲ, ಭೂಮಿ ಒಳಗೆ ಅಡಗಿರ್ತೀನಿ ಕಳ್ಳ ಅಲ್ಲ, ನಾನಿಲ್ಲದೆ ನಿಮ್ಮ ಕಾರು ಬೈಕು ಓಡಲ್ಲ, ನಾನು ಯಾರು? ಸೊ ಇದಕ್ಕೆ ಉತ್ತರವನ್ನು ನೀವೇ ಹೇಳಬೇಕು, ಓಕೆನಾ? ಸೊ ಇದು ಈ ವಾರದ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು. ಸೊ ಎಲ್ಲರೂ ಚೆನ್ನಾಗಿ ಕೇಳಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಕೂಡ ಬಹಳ ಧನ್ಯವಾದಗಳು. ಮುಂದಿನ ಒಗಟು, ಗುಂಡಗದೀನಿ ಚೆಂಡಲ್ಲ, ಹುಳಿಯಾಗದೀನಿ ಹುಣಸಿ ಅಲ್ಲ, ಬೇಸಿಗೆಯಲ್ಲಿ ನಾನು ನಿಮಗೆ ಬೇಕಲ್ಲ, ಸಕ್ಕರೆ ಜೊತೆ ನನ್ನ ರಸ ಚೆನ್ನಾಗೇ ಇರುತ್ತಲ್ಲ, ನಾನು ಯಾರು? ಉತ್ತರ, ನಿಂಬೆ ಹಣ್ಣು. ಹೌದಲ್ವಾ, ನಿಂಬೆ ಹಣ್ಣಿನ ಆಕಾರ ನೋಡಿ, ಅದು ಗುಂಡಗಿರುತ್ತೆ, ಅದರ ರುಚಿ ಹುಳಿ ಹುಳಿ ಅಲ್ವಾ? ಬೇಸಿಗೆಯಲ್ಲಿ ನಾವು ಹೆಚ್ಚಾಗಿ ಇದನ್ನು ಶರ್ಬತ್ ಮಾಡ್ಕೊಂಡು ಕುಡಿತಾ ಇರ್ತೀವಿ ಅಲ್ವಾ? ನಿಂಬೆಣ್ಣು ಶರ್ಬತ್ ಎಲ್ಲರೂ ಕುಡಿದಿರ್ತೀರ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನಿಂಬೆ ಹಣ್ಣು.
1: ಮೊದಲನೇ ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು? ನಮ್ಮ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿವೆ. ಅದರಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಮತ್ತು ಅತ್ಯಂತ ಚಿಕ್ಕ ಗ್ರಹ ಬುಧ. ಈ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಕೂಡ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಪಕ್ಷಿಗಳಂತೆ ಆರುವ ಸಸ್ತನಿ ಯಾವುದು? ಸರಿಯಾದ ಉತ್ತರ ಬಾವಲಿ. ನಾವು ಇದನ್ನ ಇಂಗ್ಲಿಷಲ್ಲಿ ಬ್ಯಾಟ್ ಅಂತಾನೂ ಕರಿತೀವಿ. ಈ ಬಾವಲಿ ಪಕ್ಷಿಯಂತೆ ಕಂಡರೂ ಅದು ನಮ್ಮಂತೆಯೇ ಸಸ್ತನಿಗಳ ಗುಂಪಿಗೆ ಸೇರುತ್ತದೆ. ಅದು ತನ್ನ ಮಗುವಿಗೆ ನೇರವಾಗಿ ಜನ್ಮ ನೀಡುತ್ತದೆ ಮತ್ತು ತನ್ನ ಮರಿಗಳಿಗೆ ಹಾಲುಣಿಸುತ್ತದೆ. ಹಾಗಾಗಿ ಇದು ಪಕ್ಷಿಯಲ್ಲ, ಇದು ಸಸ್ತನಿ. ನಾವು ಇಂಗ್ಲಿಷಲ್ಲಿ ಮ್ಯಾಮಲ್ಸ್ ಅಂತ ಕರಿತೀವಿ. ಹಾಗಾಗಿ ನಾವು ಹಲವಾರು ಬಾರಿ ಈ ಬಾವಲಿನೂ ಕೂಡ ಒಂದು ಪಕ್ಷಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಬಾವಲಿ ಯಾವ ಗುಂಪಿಗೆ ಸೇರುತ್ತೆ? ಬಾವಲಿ ಸಸ್ತನಿಗಳ ಗುಂಪಿಗೆ ಸೇರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು? ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್. ನೀವು ನಿಮ್ಮೂರಿನ ಹಾಲಿನ ಡೈರಿಯಲ್ಲಿ ಈ ಸಾಧನವನ್ನು ನೋಡಿರ್ತೀರ. ಇದು ಹಾಲಿನ ಸಾಂದ್ರತೆ ಮತ್ತು ಅದರ ಗುಣಮಟ್ಟವನ್ನು ಅಳೆಯಲು ನಾವು ಬಳಸ್ತೀವಿ. ಇದನ್ನು ನಾವು ಹಾಲಿಗೆ ಮುಳುಗಿಸಿದಾಗ ಈ ಒಂದು ಲ್ಯಾಕ್ಟೋಮೀಟರು ಅದರೊಳಗಡೆ ಸಂಪೂರ್ಣವಾಗಿ ಮುಳುಗಿಬಿಟ್ರೆ ಹಾಲಿನ ಸಾಂದ್ರತೆ ಕಡಿಮೆ ಇದೆ, ಅದರಲ್ಲಿ ನಾವು ನೀರಿನ ಅಂಶ ಜಾಸ್ತಿ ಇದೆ ಅಂತ ತಿಳ್ಕೋಬೋದು. ಇದೇನಾದರೂ ಅದರಲ್ಲಿ ತೇಲಿದ್ರೆ ಹಾಲಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೋಬೋದು. ಹಾಗಾಗಿ ಈ ಲ್ಯಾಕ್ಟೋಮೀಟರ್ ಎಂಬ ಸಾಧನದ ಮೂಲಕ ನಾವು ಹಾಲಿನ ಗುಣಮಟ್ಟವನ್ನು ನಾವು ತಿಳ್ಕೋಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಸರಿಯಾದ ಉತ್ತರ 8:20. ಸೂರ್ಯ ನಮ್ಮಿಂದ ತುಂಬ ದೂರ ಇದ್ದರೂ ಕೂಡ ಅದು ಭೂಮಿಗೆ ತಲುಪಲು 8:20 ಮಾತ್ರ ತೆಗೆದುಕೊಳ್ಳುತ್ತೆ. ಏಕೆಂದರೆ ಬೆಳಕಿನ ವೇಗ ತುಂಬ ಜಾಸ್ತಿ. ಅದೆಷ್ಟಪ್ಪ ಅಂದರೆ 1 ಸೆಕೆಂಡ್ಗೆ ಸುಮಾರು 300,000 ಕಿಲೋಮೀಟರ್ನಷ್ಟು ದೂರ ಚಲಿಸುತ್ತೆ. ಹಾಗಾಗಿ ಭೂಮಿಗೆ ಸೂರ್ಯನ ಬೆಳಕು ಬರಲು ಬರೀ 8:20 ಸಾಕು. ಮುಂದಿನ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸ್ತೀವಿ? ಸರಿಯಾದ ಉತ್ತರ 5 June. ನಾವು ಪ್ರತಿ ವರ್ಷ 5 June ವಿಶ್ವ ಪರಿಸರ ದಿನವನ್ನು ಆಚರಿಸ್ತೀವಿ. ಈ ವರ್ಷದ ಘೋಷವಾಕ್ಯ ಏನಪ್ಪಾ ಅಂದರೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಪರಿಸರನೂ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಈ ಕರಿಬೇವಿನ ಎಲೆಗಳಲ್ಲಿ ಯಥೇಚ್ಛವಾಗಿ ಸಿಗುವ ವಿಟಮಿನ್ ಯಾವುದು? ಸರಿಯಾದ ಉತ್ತರ ವಿಟಮಿನ್ A. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬ ಮುಖ್ಯ. ಹಾಗಾಗಿ ನಾವು ಊಟ ಮಾಡುವಾಗ ಕರಿಬೇವಿನ ಎಲೆಗಳನ್ನ ತಟ್ಟೆಯಿಂದ ಎತ್ತಿಡದೆ ಎಲ್ಲವನ್ನೂ ತಿನ್ಕೋಬೇಕು. ಗಾಳಿಯಲ್ಲಿ ಅತ್ಯಂತ ಹೆಚ್ಚಿನ

ಪ್ರಮಾಣದಲ್ಲಿರುವ ಅನಿಲ ಯಾವುದು? ಸರಿಯಾದ ಉತ್ತರ ನೈಟ್ರೋಜನ್. ನಾವು ಕನ್ನಡದಲ್ಲಿ ಇದನ್ನ ಸಾರಜನಕ ಅಂತ ಕರಿತೀವಿ. ಗಾಳಿಯಲ್ಲಿ 78% ಸಾರಜನಕನೇ ಇರುತ್ತೆ. ಇನ್ನು ಉಳಿದ ಭಾಗ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳಿರುತ್ತೆ. ಮುಂದಿನ ಪ್ರಶ್ನೆ, ಮಿಂಚು ಗುಡುಗಿನ ಸಂದರ್ಭದಲ್ಲಿ ಮೊದಲು ಮಿಂಚು ಗೋಚರಿಸುತ್ತದೆ, ನಂತರ ನಮಗೆ ಗುಡುಗಿನ ಶಬ್ದ ಕೇಳುತ್ತೆ, ಇದಕ್ಕೆ ಕಾರಣ ಏನು? ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ತುಂಬ ಜಾಸ್ತಿ. ಹಂಗಾಗಿ ನಮಗೆ ಮೊದಲು ಬೆಳಕು ಕಂಡು ನಂತರ ಶಬ್ದ ಕೇಳುತ್ತೆ. ಮುಂದಿನ ಪ್ರಶ್ನೆ ಮಕ್ಕಳ, ರಕ್ತದಲ್ಲಿರುವ ಯಾವ ಅಂಶ ಆಮ್ಲಜನಕದ ಸಾಕಾಣಿಕೆಯಲ್ಲಿ ಸಹಾಯ ಮಾಡುತ್ತದೆ? ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ನಮಗೆ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿ ಈ ಹಿಮೋಗ್ಲೋಬಿನ್ ಎಂಬ ಅಂಶ ಇರುತ್ತೆ. ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಪೂರೈಕೆ ಮಾಡಲು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ವಿದ್ಯುತ್ ಮೋಟಾರ್. ಈ ವಿದ್ಯುತ್ ಮೋಟಾರನ್ನು ನಾವು ದಿನನಿತ್ಯ ಜೀವನದಲ್ಲಿ ತುಂಬಾ ಕಡೆ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ತೀವಿಯಪ್ಪ ಅಂತ ಅಂದರೆ, ನಾವು ಫ್ಯಾನ್ಗಳಲ್ಲಿ ಬಳಸ್ತೀವಿ, ಮಿಕ್ಸರ್ಗಳಲ್ಲಿ ಬಳಸ್ತೀವಿ, ಗ್ರೈಂಡರ್ಗಳಲ್ಲಿ, ವಾಹನಗಳಲ್ಲಿ ಮತ್ತು ನಿಮ್ಮ ಆಟಿಕೆ ಕಾರುಗಳಲ್ಲಿ ಕೂಡ ನಾವು ವಿದ್ಯುತ್ ಮೋಟಾರ್ಗಳನ್ನ ಬಳಸ್ತೀವಿ. ಇದ್ರ ಕೆಲಸ ಏನಪ್ಪಾ ಅಂದರೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುತ್ತೆ.

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಯಚಳಿಕೋಟೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಟ್ಟ ಮುಂದುವರೆದ ಭಾಗವನ್ನು ಕೇಳಿದಿರಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದಲ್ಲಿ ಬರುವ ಅನುಚ್ಛೇದಗಳು ಮತ್ತು ಭಾಗಗಳ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ
2: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
1: ಪ್ರಚಲಿತ ವಿದ್ಯಮಾನಗಳು,
2: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
1: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
2: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ನಮಸ್ಕಾರ, ಜನಧ್ವನಿ ವಾಹಿನಿಯ ಸಾಮಾನ್ಯ ಜ್ಞಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್ ಎಸ್ಬಿ, ಇತಿಹಾಸ ಸಹ ಪ್ರಾಧ್ಯಾಪಕ, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ ಜೊತೆ ಹಂಚ್ಕೋಬೇಕು ಅಂತಿರೋ ವಿಷಯ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಭಾರತ ಸಂವಿಧಾನ ಮತ್ತು ಸರ್ಕಾರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯಗಳನ್ನ ನೋಡ್ಕೊಳ್ಬೇಕು ಮತ್ತು ಒಂದು ಮಾದರಿ ವೇಳಾಪಟ್ಟಿ ಅಥವಾ ಎಲ್ಲಾ ವಿಷಯಗಳು ಕವರ್ ಆಗೋ ತರ ಯಾವ ತರ ಒಂದು ಶೆಡ್ಯೂಲ್ ಅನ್ನ ಹಾಕೊಳ್ಳೋದು ಮತ್ತೆ ಅದನ್ನ ಯಾವ ತರ ಕವರ್ ಮಾಡ್ತಾ ಹೋಗೋದು, ಇದ್ರ ಬಗ್ಗೆ ನಾನು ಮಾತಾಡ್ತೇನೆ. ಯಾಕಂದ್ರೆ ಯಾವ್ದೇ ಒಂದು ವಿಷಯನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರಲ್ಲೂ ಇರೋ ಒಂದು ಸಾಮಾನ್ಯ ಜನರ ಡೌಟ್ ಏನಪ್ಪ ಅಂದ್ರೆ ಎಲ್ಲಿಂದ ಶುರು ಮಾಡ್ಬೇಕು ಮತ್ತೆ ಏನೇನು ಓದ್ಕೋಬೇಕು, ಎಷ್ಟು ಮಟ್ಟಿಗೆ ಓದ್ಕೋಬೇಕು, ಯಾವ ತರ ಓದ್ಕೋಬೇಕು ಅನ್ನೋದು. ಹಾಗಾಗಿ ನನ್ನ ಕೆಲವು ಎಕ್ಸ್ಪೀರಿಯನ್ಸ್ ಮತ್ತೆ ಸಜೆಷನ್ಸ್ ಅನ್ನ ನಾನು ನಿಮ್ ಜೊತೆ ಹಂಚಿಕೊಳ್ತೇನೆ. ಈಗ ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ನಾವು ಈಗಾಗಲೇ ನೋಡಿರೋ ಪ್ರಕಾರ ಭಾರತ ಸಂವಿಧಾನ, ಭಾರತ ಸರ್ಕಾರ ಮತ್ತು ಭಾರತದ ಆಡಳಿತ ಇವಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದಾವೆ. ಹೀಗಾಗಿ ಅವುಗಳಿಗೆ ಸಂಬಂಧಪಟ್ಟಂತೆ ಏನೇನು ವಿಷಯಗಳಿದಾವೆ ಮತ್ತೆ ಯಾವ ರೀತಿ ಒಂದು ಮಾದರಿ ವೇಳಾಪಟ್ಟಿ ಹಾಕಬಹುದು ಅಂತ ನೋಡೋಣಂತೆ. ನಾನು ಈಗ ನಿಮ್ ಮುಂದೆ ಕೊಡೋ ಒಂದು ಮಾಡೆಲ್ ಏನಿದೆ, ಇದು ಸುಮಾರು 45 ದಿನಗಳಲ್ಲಿ 45 ಡೇಸ್, ಪ್ರತಿದಿನ 2-3 ಗಂಟೆಗಳಂತೆ 45 ದಿನಗಳಲ್ಲಿ ಯಾವ ರೀತಿ ಇದನ್ನ ಮುಗಿಸ್ಕೋಬಹುದು. 45 ದಿನ ಅನ್ನೋದಕ್ಕಿಂತಲೂ ಸುಮಾರು 15 ವಾರಗಳಲ್ಲಿ ಅಂತಾದ್ರೂ ಅನ್ಕೊಳ್ರಿ, 45 ದಿನ ಅನ್ನೋದೇ ಸಾಕಾಗತ್ತೆ. 45 ಡೇಸ್ ಇದು ಸಾಕಾಗತ್ತೆ ನಮ್ಗೆ, 1.5 ತಿಂಗಳಲ್ಲಿ ಸಾಕಾಗತ್ತಲ್ವಾ? ಯಾಕಂದ್ರೆ ಇನ್ನು ಬೇರೆ ಬೇರೆ ವಿಷಯಗಳು ಓದ್ಕೊಳ್ಳೋದಿರುತ್ತಲ್ವಾ. ಸಾಮಾನ್ಯ ಜ್ಞಾನ ಪತ್ರಿಕೆ ಅಂತಂದ್ರೆ ಇತಿಹಾಸ ಇರುತ್ತೆ, ಭಾರತದ ಆರ್ಥಿಕತೆ ಇರುತ್ತೆ. ಹಾಗಾಗಿ ಅದರಲ್ಲಿ ನಮ್ಮ ಸಿದ್ಧತೆಯಲ್ಲಿ ದಿನಕ್ಕೆ 2-3 ಗಂಟೆ ಪ್ರಕಾರ ಭಾರತ ಸಂವಿಧಾನಕ್ಕೋಸ್ಕರ ಟೈಮ್ ಅನ್ನ ಎತ್ತಿಟ್ರೆ ಯಾವ ತರ ಶುರು ಮಾಡ್ಕೊಳ್ಬೇಕು ಮತ್ತೆ ಯಾವ್ಯಾವ ವಿಷಯಗಳನ್ನ ಕವರ್ ಮಾಡಬೇಕು ಅನ್ನೋದ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಭಾರತ ಸಂವಿಧಾನವನ್ನ ನಾವು ಆರಂಭಿಸೋದಕ್ಕಿಂತ ಮುಂಚೆ ನಾವು ಯಾವ ಪರೀಕ್ಷೆಗೆ ಹಾಜರಾಗ್ತಾ ಇದೀವಿ ಅದರ ಸಿಲೆಬಸ್ ಅನ್ನ, ಪಠ್ಯಕ್ರಮವನ್ನ ಒಂದ್ಸರಿ ನೋಡ್ಬೇಕಾಗುತ್ತೆ. ಅದರಲ್ಲಿ ಕೆಲವು ಸಾರಿ ಸ್ಪೆಸಿಫಿಕ್ ಆಗಿ ಕೊಟ್ಟಿರ್ತಾರೆ. ಈಗ PDO ಪರೀಕ್ಷೆ ಆದ್ರೆ ಇನ್ನು ಡೀಟೇಲ್ ಆಗಿ ಡೆಪ್ತ್ ಆಗಿ ನೋಡ್ಕೋಬೇಕಾಗುತ್ತೆ. ಬೇರೆ ಬೇರೆ ಎಕ್ಸಾಮ್ಸ್ ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಂಡು ಸಾಕಾಗುತ್ತೆ. ಹಾಗಾಗಿ ನಾವು ಪಠ್ಯಕ್ರಮ ಅಥವಾ ಸಿಲೆಬಸ್ ಅನ್ನ ಮೊದಲು ನೋಡ್ಕೋಬೇಕು. ಆಮೇಲೆ ಆರಂಭ ಮಾಡಬೇಕಾಗಿರೋದು ಎಲ್ಲಿಂದ ಅಂತಂದ್ರೆ ನಮ್ಮ 6ನೇ ತರಗತಿ, ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ 6ನೇ ತರಗತಿ ಪಠ್ಯ ಪುಸ್ತಕಗಳಿಂದ. 6, 7, 8, 9, 10, 11 ಮತ್ತೆ 12 PUC ಇಷ್ಟು ಪಠ್ಯ ಪುಸ್ತಕಗಳನ್ನ, ಟೆಕ್ಸ್ಟ್ ಬುಕ್ಗಳು, ಇವು ಎಲ್ಲವೂ ಕೂಡ ನಮಗೆ ಆನ್ಲೈನ್ ಅಲ್ಲಿ ಸಿಗ್ತವೆ. KTBS ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಏನಿದೆ ಮತ್ತೆ PUE ಬೋರ್ಡ್, ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಬೋರ್ಡ್ ಏನಿದೆ, ಈ ಎರಡು ವೆಬ್ಸೈಟ್ ಗಳಲ್ಲಿ ನಿಮಗೆ 6ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ವರೆಗನ್ನ 6ರಿಂದ 10ರವರೆಗೆ ಸೋಷಿಯಲ್ ಸೈನ್ಸ್ ಪುಸ್ತಕದಲ್ಲಿ ಸಿವಿಕ್ಸ್ ಅಂತ ಒಂದು ಪಾರ್ಟ್ ಇರುತ್ತೆ. ಅದೇ ತರ PUC ನಲ್ಲಿ ಪೊಲಿಟಿಕಲ್ ಸೈನ್ಸ್ ಅಂತೇಳಿ ಸಪರೇಟ್ ಪಾರ್ಟ್ ಇರುತ್ತೆ. ಈ ಪುಸ್ತಕಗಳನ್ನ ನೀವು PDF ರೂಪದಲ್ಲಿ ಪೂರ್ತಿ ಪುಸ್ತಕವನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆರಂಭಿಸಬೇಕಾಗಿರೋದು ಅಲ್ಲಿಂದನೆ. 6, 7, 8 ಈ ತರಗತಿ ಪುಸ್ತಕಗಳನ್ನ ಮೊದಲು ಆರಂಭ ಮಾಡಿ. ಅದರಲ್ಲಿರ್ತಕ್ಕಂಥ ಸಿವಿಕ್ಸ್ ಅನ್ನೋ ಭಾಗ ಇದೆ, ಎಲ್ಲವೂ ಸರಿ. ಪ್ರತಿ ವರ್ಷ ಸುಮಾರು 30-40 ಪೇಜ್ ಇರುತ್ತೆ ಅಷ್ಟೇ. ಪ್ರತಿ ವರ್ಷದ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ 30-40 ಪೇಜ್ನಷ್ಟು ಈ ಸಿವಿಕ್ಸ್ ಅಥವಾ ಪೌರನೀತಿ ಅನ್ನೋ ಒಂದು ಭಾಗ ಇರುತ್ತೆ. ಅದರಲ್ಲಿ ನಮಗೆ ಭಾರತ ಸಂವಿಧಾನ, ಭಾರತ ಸರ್ಕಾರ, ಭಾರತದ ಸರ್ಕಾರಿ ಸಂಸ್ಥೆಗಳು, ಸಂವಿಧಾನಾತ್ಮಕ ಸಂಸ್ಥೆಗಳು, ರಾಷ್ಟ್ರಪತಿ, ಈ ತರ ಎಲ್ಲದರ ಬಗ್ಗೆ ಸಣ್ಣದಾಗಿ ಮಾಹಿತಿ ಇರುತ್ತೆ. ಅಂದ್ರೆ ನಾವು ಇದನ್ನ PTK ಅಥವಾ ಆರಂಭ ಅಂತ ಕರಿಬಹುದು. ಹಾಗಾಗಿ ಮೊದಲು ನಾವು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕಗಳಿಂದ ಆರಂಭ ಮಾಡಿಕೊಡೋದು ಸೂಕ್ತ. ಒಂದು ವೇಳೆ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪ್ರಿಪೇರ್ ಆಗೋದಾದ್ರೆ ಇದೇ ಪುಸ್ತಕಗಳನ್ನ NCERT ನಲ್ಲಿ 6ನೇ ತರಗತಿಯಿಂದ 12ನೇ ತರಗತಿವರೆಗಿನ NCERT ಪಠ್ಯ ಪುಸ್ತಕಗಳು, ಅವು ಕೂಡ ಆನ್ಲೈನ್ ಅಲ್ಲಿ ನಿಮಗೆ ಸಂಪೂರ್ಣ PDF ಉಚಿತವಾಗಿ ಸಿಗುತ್ತೆ. ನೀವು ಅವನ್ನ ಡೌನ್ಲೋಡ್ ಮಾಡಿಕೊಂಡು ಅವುಗಳನ್ನ ಫಾಲೋ ಮಾಡ್ಕೋಬಹುದು.

ಮೊದಲ ಆರಂಭ ಮೊದಲ ಒಂದು ವಾರದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ, 6ರಿಂದ 10ನೇ ತರಗತಿವರೆಗಿನ ಪುಸ್ತಕಗಳನ್ನ, ಅಂದ್ರೆ ಸಮಾಜ ವಿಜ್ಞಾನದ ಪುಸ್ತಕಗಳನ್ನ ಪೂರ್ತಿಯಾಗಿ ನೋಡ್ಕೊಳ್ಳೋದು. ಇದು ಮೊದಲ ಒಂದು ವಾರದಲ್ಲಿ. ಎರಡನೇ ವಾರದಲ್ಲಿ ಇದನ್ನ ನಾವು ಸ್ವಲ್ಪ ಡೆಪ್ತ್ ಅಲ್ಲಿ ಹೋಗ್ಬೇಕಾಗತ್ತೆ. ಅಂದ್ರೆ ಇಲ್ಲಿವರೆಗೆ ನಾವು ಸಮಾಜ ವಿಜ್ಞಾನದಲ್ಲಿ ಇದ್ದಂತಹ ಸಿವಿಕ್ಸ್ ಅನ್ನ ಮಾತ್ರ ನೋಡ್ತಾ ಇದ್ವಿ. ಎರಡನೇ ವಾರದಲ್ಲಿ ನಾವು ಒಂದ್ ಹಂತ ಮುಂದೆ ಹೋಗಿ ಮೊದಲನೇ PUC ಮತ್ತೆ ಎರಡನೇ PUC ನಲ್ಲಿ ಇರ್ತಕ್ಕಂಥ ರಾಜ್ಯಶಾಸ್ತ್ರ, ಅಲ್ಲಿ ನಮಗೆ ರಾಜ್ಯಶಾಸ್ತ್ರದ ಚಿಂತನೆಗಳು ಇಂಥವೇನಿರುತ್ತೆ, ಅದರ ಜೊತೆ ಜೊತೆಗೇನೆ ಭಾರತ ಸಂವಿಧಾನ, ಭಾರತ ಸರ್ಕಾರ, ಸಾರ್ವಜನಿಕ ಆಡಳಿತ, ಇಂತಹ ವಿಷಯಗಳೇನಿದಾವೆ ಇವುಗಳನ್ನ ನಾವಲ್ಲಿ ನೋಡ್ಕೋಬೇಕಾಗತ್ತೆ. ರಾಜ್ಯಶಾಸ್ತ್ರವನ್ನು ಹೊರತುಪಡಿಸಿದಂತಹ ಭಾರತ ಸಂವಿಧಾನದ ವಿಚಾರಗಳನ್ನ. ಅದಾದ ನಂತರದಲ್ಲಿ ನಾವು ನೇರವಾಗಿ ವಿಷಯದ ಆಳವಾದ ಜ್ಞಾನಕ್ಕೆ ಒಂದು ಒಳ್ಳೆ ಪುಸ್ತಕವನ್ನ ನೋಡ್ಕೋಬೇಕಾಗತ್ತೆ. ನಾನು ಗಮನಿಸಿರೋ ಮಟ್ಟಿಗೆ ಇವತ್ತಿನವರೆಗೆ ಕನ್ನಡ ಮಾಧ್ಯಮದಲ್ಲಿನೇ ಭಾರತ ಸಂವಿಧಾನ ಓದ್ಕೊಳ್ತೀನಿ ಅನ್ನೋ ವಿದ್ಯಾರ್ಥಿಗಳಿಗೆ ದಿ ಬೆಸ್ಟ್ ಬುಕ್ ಅಂದ್ರೆ PS ಗಂಗಾಧರ್ ಅವರು ಬರೆದಿರ್ತಕ್ಕಂಥ ಭಾರತ ಸಂವಿಧಾನ ಮತ್ತು ಸರ್ಕಾರ, ಭಾರತ ಸಂವಿಧಾನ ಮತ್ತು ಸರ್ಕಾರ ಪುಸ್ತಕ ಏನಿದೆ ಅದು ಒನ್ ಆಫ್ ದ ಬೆಸ್ಟ್ ಬುಕ್ಸ್. ಲ್ಯಾಂಗ್ವೇಜ್ ತುಂಬಾ ಸಿಂಪಲ್ ಆಗಿದೆ, ಬಹುತೇಕ ಎಲ್ಲಾ ಪ್ರಶ್ನೆಗಳು ಕೂಡ ನಾವು, ನೀವು ಜನರಲ್ ಪೇಪರ್ ಅಂತ ನೀವು ಯಾವುದೇ ಎಕ್ಸಾಮ್ ತಗೊಂಡು ನೋಡಿದ್ರು ಕೂಡ more than 60-70% ಕ್ವಶನ್ ಗಳಿಗೆ ಅದರಲ್ಲಿ ಆನ್ಸರ್ ನಮಗೆ ಇರುತ್ತೆ. ಅಂದ್ರೆ ಪ್ರಶ್ನೆಗಳನ್ನ ಸಿದ್ಧ ಮಾಡೋರು ಕೂಡ ಬಹುಶಃ ಆ ಪುಸ್ತಕವನ್ನ ರೆಫರ್ ಮಾಡ್ತಾರೆ ಅನ್ನೋ ತರದಲ್ಲಿ ಅದು ಇಂಪ್ರೆಸಿವ್ ಆಗಿದೆ. PS ಗಂಗಾಧರ್ ಅವರ ಭಾರತ ಸಂವಿಧಾನ ಮತ್ತು ಸರ್ಕಾರ ಈ ಒಂದು ಪುಸ್ತಕವನ್ನ ನೀವು ಖರೀದಿಸಿ ಅದನ್ನ ನೀವು ಓದಿದ್ರು ಕೂಡ ಸೂಕ್ತ ಅನ್ನಿಸುತ್ತೆ. ಅದರಲ್ಲಿ ಈಗ 3ನೇ ವಾರದಿಂದ ಒಂದೊಂದಾಗಿ ಸಂವಿಧಾನದ ಅಂಶಗಳನ್ನ ಇನ್ ಡೆಪ್ತ್ ನೋಡೋದಕ್ಕೆ ಸ್ಟಾರ್ಟ್ ಮಾಡೋಣಂತೆ. ಸಂವಿಧಾನದಲ್ಲಿ ಯಾವ್ಯಾವ ಅಂಶಗಳನ್ನ ಯಾವ ರೀತಿ ನೋಡ್ಕೊಳ್ತಾ ಹೋಗ್ಬೇಕು, ಯಾವ ವಿಷಯಗಳನ್ನ ಕವರ್ ಮಾಡ್ತಾ ಹೋಗ್ಬೇಕು, ಯಾವ್ಯಾವದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು, ಅದನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. 3ರ ಮತ್ತು 4ನೇ ವಾರದಲ್ಲಿ ಅಥವಾ 3ನೇ ವಾರದಲ್ಲಿ ನಾವು ನೋಡ್ಕೋಬೇಕಾದ್ರು ಭಾರತದ ಸಂವಿಧಾನ, ಅದರ ರಚನೆ ಯಾವ ರೀತಿ ಆಯ್ತು, ರಚನೆಯ ಹಿನ್ನೆಲೆ ಯಾವ ರೀತಿ ಇತ್ತು ಅನ್ನೋದು, ಅದಾದ್ಮೇಲೆ ಸರ್ಕಾರಗಳ ವಿಧಾನಗಳು ಯಾವ ರೀತಿ ಇದಾವೆ ಅಂದ್ರೆ ಪಾರ್ಲಿಮೆಂಟರಿ ವ್ಯವಸ್ಥೆ ಮತ್ತು ಒಕ್ಕೂಟ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು, ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್, ಕೇಂದ್ರದ ನ್ಯಾಯಾಂಗ, ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗ, ಸ್ಥಳೀಯ ಸರ್ಕಾರಗಳು, ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲ್ಟಿಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಸಂವಿಧಾನಾತ್ಮಕ ಅಂಗಸಂಸ್ಥೆಗಳು. ಇಷ್ಟು ಮತ್ತೊಂದ್ಸರಿ ಹೇಳ್ತೀನಿ ನೋಡ್ರಿ, ಭಾರತ ಸಂವಿಧಾನ, ಅದರಲ್ಲಿ ಸರ್ಕಾರದ ವಿಧಾನ, ಪಾರ್ಲಿಮೆಂಟರಿ ವಿಧಾನ ಮತ್ತು ಒಕ್ಕೂಟ ವ್ಯವಸ್ಥೆಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಅವುಗಳ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಸ್ಥಳೀಯ ಸರ್ಕಾರಗಳು, ಅದರಲ್ಲಿ ಮುನ್ಸಿಪಾಲ್ಟಿಗಳು ಮತ್ತು ಗ್ರಾಮ ಪಂಚಾಯತಿಗಳು ಏನಿದಾವೆ ಅವು, ಅಥವಾ ಪಂಚಾಯತ್ ರಾಜ್ ಮತ್ತು ಗ್ರಾಮ ಪಂಚಾಯತಿಗಳು. ಅದೇ ರೀತಿ ಇದು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಆಯಿತು. ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ವಿಶೇಷ ಪ್ರದೇಶಗಳು ಅಂತ ಏನ್ ಕರಿತೀವಲ್ಲ ನಮ್ಮ ಕರ್ನಾಟಕದಲ್ಲಿ, ಹೈದರಾಬಾದ್ ಕರ್ನಾಟಕ, ಈ ತರದ ವಿಶೇಷ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ಅಂಶಗಳು ಏನಿದಾವೆ ಅನ್ನೋದು, ಮತ್ತೆ ಸಂವಿಧಾನಾತ್ಮಕವಾಗಿ ರಚನೆ ಆಗಿರ್ತಕ್ಕಂತಹ ಸಂಸ್ಥೆಗಳು, ಉದಾಹರಣೆಗೆ ಚುನಾವಣಾ ಆಯೋಗ, ಈ ತರದಲ್ಲಿ ಸಂವಿಧಾನಾತ್ಮಕವಾಗಿ ರಚನೆ ಆಗಿರುವ ಸಂಸ್ಥೆಗಳು, SSC ST ಮತ್ತು OBC ವರ್ಗದವರಿಗೆ ಸಂವಿಧಾನಾತ್ಮಕವಾಗಿ ಇರ್ತಕ್ಕಂತಹ ವಿಶೇಷ ಅವಕಾಶಗಳು. ಮತ್ತು ಇದು 3ನೇ ವಾರದಲ್ಲಿ ಸಂವಿಧಾನದ ವಿಚಾರಕ್ಕೆ ನಾವು ನೇರವಾಗಿ ಬಂದಂತಾಯ್ತು. ನಾಲ್ಕನೇ ವಾರದಲ್ಲಿ ನಾವು ಇನ್ನೂ ಒಂದು ಹಂತ ಮುಂದುವರೆದು ಹೋಗಬೇಕಾಗತ್ತೆ. ಯಾವುದು? ಸಂವಿಧಾನೇತರ ಸಂಸ್ಥೆಗಳು, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಅದನ್ನ ಹೊರತುಪಡಿಸಿ ಸಂವಿಧಾನದಲ್ಲಿ ಇರ್ತಕ್ಕಂತಹ ಇತರೆ ಬೇರೆ ಬೇರೆ ಆಶಯಗಳು ಮತ್ತು ಭಾರತದ ರಾಜಕೀಯದ ವಿವಿಧ ಆಯಾಮಗಳು, ಇದರ ಜೊತೆಗೆ ದ ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕೆಲವು ಬಿಕ್ಕಟ್ಟುಗಳು ಯಾವ ರೀತಿ ಉದ್ಭವ ಆಗ್ತಾ ಇದೆ. ನೀವು ದಿನ ನ್ಯೂಸ್ ಪೇಪರ್ಗಳನ್ನ ಅಥವಾ ಸುದ್ದಿಗಳನ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರಬಹುದು, ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಬಿಕ್ಕಟ್ಟು, ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳಿಗೆ ಬಿಕ್ಕಟ್ಟು, ಈ ತರದ ನಾವು ನೋಡ್ತಾನೆ ಇರ್ತೇವೆ. ಎಲ್ಲವೂ ಕೂಡ ಸಂವಿಧಾನದ ಚೌಕಟ್ಟಿನಲ್ಲೇ ಆಗ್ತಾ ಇರ್ತವೆ. ಆದ್ರೆ ಈ ತರದ ಬಿಕ್ಕಟ್ಟುಗಳು ಅಂದ್ರೆ ಸಂವಿಧಾನ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋ ಕೆಲವು ವಿಚಾರಗಳನ್ನು ನೀವು ನೋಡ್ಬೇಕಾಗತ್ತೆ. ಇದು 3 ವಾರಗಳ ಮಟ್ಟಿಗೆ ಆಯ್ತು. ನೀವು ಪ್ರತಿ ವಾರನೂ ನಿಮ್ಮ ಅಧ್ಯಯನ ಮುಗಿದ ನಂತರದಲ್ಲಿ, ಪ್ರತಿ ವಾರ ನಿಮ್ಮ ಅಧ್ಯಯನ ಅಂದ್ರೆ ಈಗ ಮೊದಲನೇ ವಾರ 6-10 papers ಮುಗೀತು, 6-10 books ಮುಗೀತು, ಎರಡನೇ ವಾರ PUC ಬುಕ್ಸ್ ಮುಗೀತು, 3ನೇ ವಾರ ಒಂದಷ್ಟು ಟಾಪಿಕ್ಸ್ ಮುಗೀತು, 4ನೇ ವಾರ ಒಂದಷ್ಟು ಟಾಪಿಕ್ಸ್ ಮುಗೀತು, ಹೀಗೆ ಈ ತರ ಪ್ರತಿ ವಾರ ನಿಮ್ಮ ಅಧ್ಯಯನ ಮುಗಿದ ನಂತರ ಕೊನೆಯ 1 ದಿನ ಅಥವಾ ಕೊನೆಯ 2 ದಿನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಬೇಕು ನೀವು. ಅಂದ್ರೆ ವಾರದಲ್ಲಿ 5 ದಿನ ಅಧ್ಯಯನ, 6ನೇ ದಿನ ನಮ್ಮ ಅಧ್ಯಯನದ ಸ್ವಯಂ ಮೌಲ್ಯಮಾಪನ, ಅಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಅವುಗಳಿಗೆ ಸ್ವಂತಕ್ಕೆ ಉತ್ತರಿಸೋ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು. ಉದಾಹರಣೆಗೆ ನೀವಿಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ಅಂತಂದೇಳಿ ನೀವು ಓದಿದಿರ ಅಂತಂದ್ರೆ, ನಿಮ್ಮ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ
ಯಾವುದೋ ಒಂದು ಪ್ರಶ್ನೆ ಇತ್ತು ಅಂತ

ಅದನ್ನು ನೀವು ನೋಡಿ ಅದನ್ನು ಉತ್ತರಿಸೋ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಂಡ್ರೆ ಅಲ್ಲಿವರೆಗೂ ಓದಿರೋದು ಅದು ಸಾಕಾಗುತ್ತೆ ಅಥವಾ ಸಮರ್ಪಕವಾಗಿರುತ್ತೆ ಅನ್ನೋ ಅರ್ಥವನ್ನ ನಾವಿಲ್ಲಿ ತಗೋಬಹುದು. ಸೊ ಇದು ಮೂರನೇ ವಾರದವರೆಗೆ. ನಾಲ್ಕನೇ ವಾರದ ನಂತರದಲ್ಲಿ ನಾವು ಯಾವ ರೀತಿ ನೋಡ್ಕೋಬೇಕು, ಭಾರತದ ಸಂವಿಧಾನ ಈಗ ಮತ್ತೆ ಪೂರ್ತಿ ಡೆಪ್ತ್ ಅಲ್ಲಿ. ನಾವು ಇಲ್ಲಿವರೆಗೂ ನೋಡಿದ್ದು ಕೇವಲ ಮೇಲ್ನೋಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಅಂದ್ರೆ ಭಾರತ ಸಂವಿಧಾನ ಅಂದ್ರೆ ನನಗೆ ಗೊತ್ತಿದೆ, ಭಾರತ ಸರ್ಕಾರ ಅಂದ್ರೆ ನನಗೆ ಗೊತ್ತಿದೆ, ಭಾರತ ಸಂವಿಧಾನದ ಅಂಶಗಳು ನನಗೆ ಗೊತ್ತಿದ್ದಾವೆ, ಭಾರತ ಸರ್ಕಾರದ ಅಂಶಗಳು ನನಗೆ ಗೊತ್ತಿದ್ದಾವೆ ಅನ್ನೋದಷ್ಟರ ಮಟ್ಟಿಗೆ ಮಾತ್ರ ನಾವು ಕಣ್ಣಾಡಿಸ್ಕೊಂತ ಹೋದಿ. ನಮ್ಮ ನಿಜವಾದ ಅಧ್ಯಯನ ನಾಲ್ಕನೇ ವಾರದಿಂದ ಆರಂಭ ಆಗುತ್ತೆ. ನಾವೇನು ಒಟ್ಟು ಆರರಿಂದ ಏಳು ವಾರಗಳ ಒಂದು ಪ್ರೋಗ್ರಾಂ ಶುರು ಮಾಡ್ಕೊಂಡ್ವಲ್ವಾ, ಈ ಮೂರನೇ ವಾರದ ಕೊನೆಗೆ ನಾವೇನು ಶುರು ಮಾಡ್ಕೊಳ್ತಾ ಇದೀವಿ, ಇಲ್ಲಿಂದ ನಿಜವಾದಂತಹ ಅಧ್ಯಯನ ಡೆಪ್ತ್ ಆಗಿ ಅಥವಾ ಆಳವಾದ ಅಧ್ಯಯನ ಆರಂಭ ಆಗುತ್ತೆ. ಇಲ್ಲಿ ಕೆಲವು ಟಾಪಿಕ್ ಗಳನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ, ಯಾಕಂದ್ರೆ ರಿಪೀಟ್ ಮಾಡ್ತಾ ಹೋದ್ರೆ ಟೈಮ್ ಸಾಕಾಗಲ್ಲ. ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ. ಭಾರತದ ಸಂವಿಧಾನ, ಅದರ ಇತಿಹಾಸ, ಅದರ ಬೆಳವಣಿಗೆ ಮತ್ತು ಅದರ ಸಾಮಾನ್ಯ ಲಕ್ಷಣಗಳು. ಭಾರತದ ಸಂವಿಧಾನದ ಪ್ರಸ್ತಾವನೆ, ಕೇಂದ್ರ ಮತ್ತು ಅದರ ಪ್ರದೇಶಗಳು, ಸಿಟಿಜನ್ಶಿಪ್ ಅಥವಾ ಪೌರತ್ವ, ಭಾರತ ಸಂವಿಧಾನದ ಮೂಲಭೂತ ರಚನೆ, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಭಾರತ ಸಂವಿಧಾನಕ್ಕೆ ತಿದ್ದುಪಡಿಯ ವಿಧಾನಗಳು, ನಂತರದಲ್ಲಿ ಸರ್ಕಾರದ ವ್ಯವಸ್ಥೆಗಳು. ಸರ್ಕಾರದ ವ್ಯವಸ್ಥೆಗಳಲ್ಲಿ ನಾವು ಗಮನಿಸಬೇಕಾಗಿರೋದು ಪಾರ್ಲಿಮೆಂಟರಿ ವ್ಯವಸ್ಥೆ ಮತ್ತು ಒಕ್ಕೂಟ ವ್ಯವಸ್ಥೆ. ಅಂದ್ರೆ ಪಾರ್ಲಿಮೆಂಟರಿ ವ್ಯವಸ್ಥೆ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿರ್ತಕ್ಕಂಥದ್ದು. ಒಕ್ಕೂಟ ವ್ಯವಸ್ಥೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಹೊಂದಾಣಿಕೆಯನ್ನ ನಾವು ಒಕ್ಕೂಟ ವ್ಯವಸ್ಥೆ ಅಂತ ನಾವಿಲ್ಲಿ ಕರಿತೀವಿ. ಸೊ ಈ ಅಂಶಗಳನ್ನ ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಕೇಂದ್ರದ ಒಕ್ಕೂಟ ವ್ಯವಸ್ಥೆ, ಸಂವಿಧಾನಾತ್ಮಕ ಯಾವುದು ಪಾರ್ಲಿಮೆಂಟರಿ ವ್ಯವಸ್ಥೆ ಅಥವಾ ಸಂಸದೀಯ ವ್ಯವಸ್ಥೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಂಬಂಧಗಳು, ರಾಜ್ಯ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು, ತುರ್ತು ಪರಿಸ್ಥಿತಿಯ ಅಂಶಗಳು, ಸ್ಥಳೀಯ ಸರ್ಕಾರಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಪರಿಶಿಷ್ಟ ಪ್ರದೇಶಗಳು, ಶೆಡ್ಯೂಲ್ಡ್ ಅಂಡ್ ಟ್ರೈಬಲ್ ಏರಿಯಾಸ್, ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳು, ಇದರ ಜೊತೆಗೆ ಸಂವಿಧಾನೇತರ ಸಂಸ್ಥೆಗಳು, ಈಗ ನಾವು UGC ಬೇರೆ ಬೇರೆವೆಲ್ಲ ಹೇಳ್ತೀವಲ್ವಾ, ಇವು ಸಂವಿಧಾನ ಬದ್ಧವಾಗಿ ರಚನೆ ಆಗಿಲ್ಲ, ಅದು ಸಂವಿಧಾನದ ನಿರ್ದೇಶನಗಳ ಅನ್ವಯ ರಚನೆ ಆಗಿರ್ತಕ್ಕಂಥವು. ಅದೇ ತರ ಸಂವಿಧಾನ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು, ಮತ್ತೆ ಸಂವಿಧಾನದ ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟಂತೆ ರಚನೆ ಆಗಿರ್ತಕ್ಕಂತಹ ಸಮಿತಿಗಳು, ಇಷ್ಟು ನಮಗೆ ನಾಲ್ಕನೇ ವಾರದಷ್ಟೊತ್ತಿಗೆ ನಾವು ನೋಡ್ಬೇಕಾಗತ್ತೆ. ಇನ್ನು ಐದನೇ ವಾರದಲ್ಲಿ ಒಂದೊಂದೇ ಕಚೇರಿಗಳನ್ನ, ಅಂದ್ರೆ ಸಂವಿಧಾನದತ್ತ ಕಚೇರಿಗಳನ್ನ, ಅವುಗಳ ಕಾರ್ಯನಿರ್ವಹಣೆಯನ್ನ, ಅವುಗಳಿಗೆ ಸಂಬಂಧಪಟ್ಟಂತ ಅಂಶಗಳನ್ನ ನೋಡ್ಬೇಕಾಗತ್ತೆ. ಒಂದು ಕಡೆಯಿಂದ ಬರೋಣಂತೆ. ಮೊದಲು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ, ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕೆ ಸಂಬಂಧಿಸಿದಂತೆ, ರಾಜ್ಯಪಾಲರ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು, ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲದ ಅಧಿಕಾರಗಳು ಜವಾಬ್ದಾರಿಗಳು, ರಾಜ್ಯ ಶಾಸಕಾಂಗ, ಹೈಕೋರ್ಟ್ಗಳು, ನ್ಯಾಯಾಧೀಕರಣಗಳು ಮತ್ತು ಕೆಲವು ರಾಜ್ಯಗಳಲ್ಲಿರ್ತಕ್ಕಂತಹ ಕೆಲವು ವಿಶೇಷ ಅವಕಾಶಗಳು, ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಕಾರ್ಯಾಂಗ ಅಂದ್ರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿಮಂಡಲ, ಶಾಸಕಾಂಗ ಅಂದ್ರೆ ಪಾರ್ಲಿಮೆಂಟ್, ಇವುಗಳಿಗೆ ಸಂಬಂಧಪಟ್ಟಂತ ಅಂಶಗಳನ್ನ ನಾವು ಒಂದೊಂದ ನೋಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿಗೆ ಸುಮಾರು ನಾವು ಅದು ಸಂವಿಧಾನದ ಪ್ರಮುಖ ಕಾರ್ಯನಿರ್ವಹಣೆ ವಿಧಾನಗಳನ್ನು ನೋಡಿದಂತಾಗತ್ತೆ. ಅದರ ನಂತರದಲ್ಲಿ ಅಂದ್ರೆ ಐದನೇ ವಾರದಲ್ಲಿ ನಾವು ಗಮನಿಸಬೇಕಾಗಿರೋದು ಕೇಂದ್ರ ಸರ್ಕಾರ ಅದನ್ನ ಮುಂದುವರಿಸಿಕೊಂಡು ಮಂತ್ರಿಮಂಡಲದ ಮಂತ್ರಿಗಳ ಅಧಿಕಾರ, ಸುಪ್ರೀಂ ಕೋರ್ಟ್ನ ಅಧಿಕಾರಗಳು, ಸಂಸದೀಯ ಸಮಿತಿಗಳು ಮತ್ತು ಅವುಗಳ ಕಾರ್ಯನಿರ್ವಹಣೆ, ನ್ಯಾಯಾಂಗ ವಿಮರ್ಶೆ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಅಥವಾ ಸಾರ್ವಜನಿಕ ಹಿತಾಸಕ್ತಿ ಅಪೀಲುಗಳು, ಸಂವಿಧಾನಾತ್ಮಕ ಅಂಗ ಸಂಸ್ಥೆಗಳು ಅಥವಾ ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲಿ ನಾವು ಗಮನಿಸಬೇಕಾದ ವಿಶೇಷವಾಗಿ SSC ಮತ್ತು ST ಹಾಗೂ OBCಗಳಿಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳು. ಕೆಲವು ಉದಾಹರಣೆ ಹೇಳ್ತೀನಿ. ಸಂವಿಧಾನ ಬದ್ಧವಾಗಿ ರಚನೆ ಆಗಿರ್ತಕ್ಕಂಥ ಸಂಸ್ಥೆಗಳು ಅಂದ್ರೆ ಎಲೆಕ್ಷನ್ ಕಮಿಷನ್, UPSC ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳು, ಆರ್ಥಿಕ ಆಯೋಗ ಅಥವಾ ಫೈನಾನ್ಸ್ ಕಮಿಷನ್, GST ಕಮಿಷನ್, ನ್ಯಾಷನಲ್ ಕಮಿಷನ್ ಫಾರ್ SC, ST ಅಂಡ್ OBC, ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಥವಾ ಭಾಷಾ ಅಲ್ಪಸಂಖ್ಯಾತರ ಸಮಿತಿ, CAG ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಸಮಿತಿ, ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್, ಇವೆಲ್ಲವೂ ಕೂಡ ಸಂವಿಧಾನ ದತ್ತವಾಗಿ ಅಥವಾ ಸಂವಿಧಾನದಲ್ಲಿ ನಮೂದಿಸಲಾಗಿರ್ತಕ್ಕಂತಹ ಸಂಸ್ಥೆಗಳು. ಇವುಗಳ ಕಾರ್ಯನಿರ್ವಹಣೆ, ಅವುಗಳ ಜವಾಬ್ದಾರಿ, ಅರ್ಹತೆ, ಕಾಲಾವಧಿ ಇದ್ದ ಎಲ್ಲ ವಿಷಯಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಇಷ್ಟು ಸಂವಿಧಾನಕ್ಕೆ ಸಂಬಂಧಿಸಿದಂತೆ. ಈಗ ಆಡಳಿತ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬರೋಣಂತೆ. ಅದು ಆರನೇ ವಾರದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬರೋಣಂತೆ. ಇಲ್ಲಿ ನಾವು ಗಮನಿಸಬೇಕಾದೇನು ಅಂತಂದ್ರೆ, ಸರ್ಕಾರ ಅಂತಂದಾಗ ನಮಗೆ ಫಸ್ಟ್ ಬರೋದು ರಾಜಕೀಯ ಪಕ್ಷಗಳು. ಸೊ ಅಲ್ಲಿಂದ ಶುರು ಮಾಡ್ಕೊಳ್ಳೋಂತೆ. ರಾಜಕೀಯ ಪಕ್ಷಗಳು, ರಾಜಕೀಯ ಪಕ್ಷಗಳಿಗಿರ್ತಕ್ಕಂಥ ಅವಕಾಶಗಳು, ಅವುಗಳ ಮೇಲೆ ಇರ್ತಕ್ಕಂಥ ನಿರ್ಬಂಧಗಳು, ಜವಾಬ್ದಾರಿಗಳು, ಪ್ರಾದೇಶಿಕ ಪಕ್ಷಗಳು, ಮತದಾರರ ವರ್ತನೆಗಳು, ಚುನಾವಣೆ, ಚುನಾವಣೆಗಳಿಗೆ ಸಂಬಂಧಪಟ್ಟಂತ ನಿಯಮಗಳು, ಚುನಾವಣಾ ಸುಧಾರಣೆಗಳು, ಸಮ್ಮಿಶ್ರ ಸರ್ಕಾರಗಳು, ಪಕ್ಷಾಂತರ

ಭೇದ ಕಾಯ್ದೆ, ಒತ್ತಡ ಗುಂಪುಗಳು, ರಾಷ್ಟ್ರೀಯ ಐಕ್ಯತೆ, ವಿದೇಶಾಂಗ ನೀತಿ, ಇವು ಸರ್ಕಾರಗಳಿಗೆ ಸಂಬಂಧಪಟ್ಟಂತ ಒಂದು ಸರ್ಕಾರ ರಚನೆ ಆಗೋದಕ್ಕೆ ಸಂಬಂಧಪಟ್ಟಂತ ಅಂಶಗಳು. ಇನ್ನು ಆರನೇ ವಾರದಲ್ಲಿ ನಾವು ಗಮನಿಸಬೇಕಾಗಿರೋದು, ಇಲ್ಲಿಂದ ನಮ್ಮ ಅಧ್ಯಯನದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ, ರಿವಿಷನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅಧ್ಯಯನದ ಪ್ರಮಾಣ ಕಡಿಮೆ ಆಗುತ್ತೆ, ರಿವಿಷನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾವೀಗ ಒಂದೂವರೆ ತಿಂಗಳಲ್ಲಿ ಮುಗಿಸೋದು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡಿದ್ವಿ. ಇದು ನಮ್ಮ ಅಧ್ಯಯನದ ಕೊನೆ ವಾರ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು, ಬೇರೆ ಬೇರೆ ಸಂಸ್ಥೆಗಳ ವಿಶೇಷ ಯೋಜನೆಗಳು ಮತ್ತು ವಿಶೇಷ ಕಾರ್ಯಕ್ರಮಗಳು. ಎಕ್ಸಾಂಪಲ್, ಇವು ಚುನಾವಣಾ ಆಯೋಗ ಅಂತ ಬಂತು ಅಂದ್ರೆ ಮತದಾರ ಪಟ್ಟಿಯ ತೀವ್ರ ಪರಿಷ್ಕರಣೆ, ಇದು ಕೂಡ ಭಾರತ ಸರ್ಕಾರ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಒಂದು ಅಂಶನೇ ಆಗಿರುತ್ತೆ. ಅದೇ ರೀತಿ ಕೇಂದ್ರ ಸರ್ಕಾರ ಯಾವುದೋ ಒಂದು ಹೊಸ ಯೋಜನೆಯನ್ನು ಜಾರಿಗೊಳಿಸಿದ್ರೆ ಅದು ಸರ್ಕಾರದ ನೀತಿ ಆಗಿರುತ್ತೆ. ರಾಜ್ಯ ಸರ್ಕಾರ ಒಂದು ಯೋಜನೆ ಜಾರಿಗೊಳಿಸಿದ್ರೆ ಆ ಸರ್ಕಾರದ ನೀತಿ ಆಗಿರುತ್ತೆ. ಸೊ ಸರ್ಕಾರದ ಯೋಜನೆಗಳು ಮತ್ತು ಇತರೆ ಎಲ್ಲ ಅಂಶಗಳು. ಅಂಡ್ ಕೊನೆಯ ವಾರದಲ್ಲಿ ಕನಿಷ್ಠ ಮೂರಿಂದ ನಾಲ್ಕು ದಿನ ಇಡೀ ಸಿಲೆಬಸ್ ಗೆ ಸಂಬಂಧಪಟ್ಟಂತೆ, ಅಂದ್ರೆ ಭಾರತ ಸರ್ಕಾರ ಅಂತ ನೀವೇನು ನೋಡಿದ್ರೆ ಅಲ್ವಾ, ಭಾರತ ಸರ್ಕಾರ ಮತ್ತು ಸಂವಿಧಾನ ಏನ್ ನೋಡಿದ್ರೆ ಅಲ್ವಾ, ಭಾರತ ಸರ್ಕಾರ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಅಂಶಗಳ ರಿವಿಷನ್ಗೆ ನೀವಿಲ್ಲಿ ಅವಕಾಶ ಮಾಡ್ಕೊಳ್ಳಿ. ಎಲ್ಲಾ ಅಂಶಗಳು ಅಂದ್ರೆ ಎಲ್ಲಾ ಅಂಶಗಳು ಅಂತ ನೀವೇನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರಿ ಅಲ್ವಾ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕಗಳಿಂದ ಶುರು ಮಾಡಿಕೊಂಡು ಆರರಿಂದ ಎಂಟನೇ ಕ್ಲಾಸ್ ವರ್ಗನ್ನ ಫಸ್ಟ್ ವೀಕ್ ಅಲ್ಲಿ, ಮತ್ತೆ ಅದರ ಕೊನೆ ದಿನಗಳಲ್ಲಿ ಪಿ ಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ಪುಸ್ತಕಗಳನ್ನ ಏನ್ ಓದ್ಕೊಂಡ್ರಿ ಅಲ್ವಾ. ಸೊ ಫಸ್ಟ್ ವೀಕ್ ಅಲ್ಲಿ ಆರರಿಂದ ಹತ್ತನೇ ಕ್ಲಾಸ್ ವರ್ಗೂ ರಾಜ್ಯಶಾಸ್ತ್ರ ಅಥವಾ ಸಮಾಜ ವಿಜ್ಞಾನದಲ್ಲಿ ಪೌರನೀತಿ ಭಾಗವನ್ನ ನೋಡಿದ್ವಿ. ಅದೇ ರೀತಿ ಎರಡನೇ ವಾರದಲ್ಲಿ ಫಸ್ಟ್ ಪಿ ಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ಪುಸ್ತಕಗಳು, ಅದಾದ್ಮೇಲೆ ಭಾರತ ಸಂವಿಧಾನ ಮತ್ತು ಸರ್ಕಾರ, ನಾನೇನು ಹೇಳಿದೆ ಪಿ ಎಸ್ ಗಂಗಾಧರ್ ಪುಸ್ತಕ ತುಂಬಾ ಸರಳವಾಗಿದೆ ಅಂತೇಳಿ, ನೀವು ಒಂದ್ ವೇಳೆ ಅದನ್ನ ಫಾಲೋ ಮಾಡ್ತಿರೋದಾದ್ರೆ ಅದರ ಮೊದಲ ಭಾಗ ಏನಿದೆ ಅಂದ್ರೆ ಸಂವಿಧಾನದ ಪೀಠಿಕೆ, ಸಂವಿಧಾನದ ಹಿನ್ನೆಲೆ, ಅದು ಎರಡನೇ ವಾರದಲ್ಲಿ. ಮೂರನೇ ವಾರದಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನ ವಿವರಣಾತ್ಮಕವಾಗಿ, ಅಂದ್ರೆ ಸಂವಿಧಾನದ ಹಿನ್ನೆಲೆ, ಸಂವಿಧಾನದ ಇತಿಹಾಸ, ಸಂವಿಧಾನದ ಬೆಳವಣಿಗೆ ಮತ್ತು ಭಾರತ ಸಂವಿಧಾನದ ಸಾಮಾನ್ಯ ಲಕ್ಷಣಗಳು, ಅಲ್ಲಿಂದ ಆರಂಭಿಸಿಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ, ನಮ್ಮ ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ರಚನೆ, ಅವುಗಳ ಕಾರ್ಯನಿರ್ವಹಣೆ ಮತ್ತು ಪರಸ್ಪರ ಸಂಬಂಧಗಳು ಯಾವ ರೀತಿ ಇದಾವೆ, ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತಹ ಪ್ರಮುಖ ಕಚೇರಿಗಳು ಅಂದ್ರೆ ಆಫೀಸರ್ಸ್, ಗವರ್ನರ್, ಪ್ರೆಸಿಡೆಂಟ್, ರಾಜ್ಯಪಾಲರು, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಈ ತರ ಪ್ರಮುಖ ಕಚೇರಿಗಳು ಯಾವಿದಾವೆ ಅವುಗಳನ್ನ ಗಮನಿಸಿಕೊಂಡು ಆ ಮುಖಾಂತರ ಅದು ನಾಲ್ಕನೇ ವಾರದಲ್ಲಿ ನೋಡ್ಕೊಳ್ತೀವಿ. ಐದನೇ ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸರ್ಕಾರಿ ಅಂಗಸಂಸ್ಥೆಗಳು ಅಂದ್ರೆ ಯಾವ್ಯಾವು, ಕ್ಯಾಬಿನೆಟ್ ಅಂದ್ರೆ ಮಂತ್ರಿಮಂಡಲ, ಸುಪ್ರೀಂ ಕೋರ್ಟ್, ಪಾರ್ಲಿಮೆಂಟರಿ ಸಮಿತಿಗಳು, ನ್ಯಾಯಾಂಗ ವಿಮರ್ಶೆ, ಪಿಎಲ್ಐ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು, ಮತ್ತು ಸಂವಿಧಾನ ದತ್ತವಾದಂತಹ ಮತ್ತು ಸಂವಿಧಾನದಲ್ಲಿ ನಮೂದಿಸಲಾಗಿರ್ತಕ್ಕಂತಹ ಸಂವಿಧಾನಾತ್ಮಕ ಸಂಸ್ಥೆಗಳು, ಅವುಗಳ ಬಗ್ಗೆ ನಾವು ನೋಡ್ತೇವೆ. ಇನ್ನ ಐದನೇ ವಾರದಲ್ಲಿ ಭಾರತ ಸರ್ಕಾರದ ರಚನೆ, ಭಾರತ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂದ್ರೆ ಇಲ್ಲಿಯ ರಾಜಕೀಯ ವ್ಯವಸ್ಥೆ ಅಂದ್ರೆ ಪಾಲಿಟಿ ಅಂತ ಏನ್ ಕರಿತೀವಿ, ಇಲ್ಲಿಯ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ, ವಿವಿಧ ರಾಜಕೀಯ ಸಿದ್ಧಾಂತಗಳು ಯಾವುವು, ವಿವಿಧ ರಾಜಕೀಯ ಪಕ್ಷಗಳು ಯಾವುವು, ಯಾವಾಗ ಸ್ಥಾಪನೆಯಾದವು, ಅದಾದ್ಮೇಲೆ ಅವುಗಳ ಎಲ್ಲಿ ಅವು ಕಾರ್ಯನಿರ್ವಹಿಸ್ತಾ ಅಂದ್ರೆ ಯಾವ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದಾವೆ, ರಾಷ್ಟ್ರೀಯ ಪಕ್ಷಗಳು ಎಷ್ಟಿದಾವೆ, ಪ್ರಾದೇಶಿಕ ಪಕ್ಷಗಳು ಯಾವ್ಯಾವಿದಾವೆ, ಅದೇ ತರ ಪ್ರಾದೇಶಿಕ ಪಕ್ಷಗಳ ಪಾತ್ರ ಏನಿದೆ, ಈ ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ರಾಜಕೀಯದ ಅಂಶಗಳನ್ನ ಅಂದ್ರೆ ನಾವು ನಾಲ್ಕು ವಾರಗಳವರೆಗೆ ಗಮನಿಸಿದ್ದು ಸಂವಿಧಾನದ ಅಂಶಗಳನ್ನ, ಐದು ಮತ್ತು ಆರನೇ ವಾರದಲ್ಲಿ ಗಮನಿಸೋದು ರಾಜಕೀಯದ ಅಂಶಗಳನ್ನ, ಇವುಗಳನ್ನ ನಾವು ನೋಡ್ತೇವೆ. ಅಂಡ್ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿವಿಧ ಕಾನೂನುಗಳು, ವಿವಿಧ ನಿಯಮಗಳು ಏನಿದಾವೆ, ಉದಾಹರಣೆಗೆ ಪಕ್ಷಾಂತರ ನಿಷೇಧ ಕಾಯ್ದೆ, ಅದೇನ್ ಹೇಳುತ್ತೆ, ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಎಷ್ಟು ಜನ ಪಕ್ಷಾಂತರ ಆದ್ರೆ ಅದರ ಅವರು ಮೂಲ ಸದಸ್ಯತ್ವವನ್ನು ಉಳಿಸಿಕೊಳ್ತಾರೆ, ರೀತಿ ಬೇರೆ ಬೇರೆ ಅಂಶಗಳು ಇರುತ್ತೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ತಿದ್ದುಪಡಿಗಳು ಯಾವಿದಾವೆ. ಅಂಡ್ ಕೊನೆಯದಾಗಿ ಭಾರತ ಸಂವಿಧಾನಕ್ಕೆ ತಂದಿರತಕ್ಕಂತಹ ಪ್ರಮುಖ ತಿದ್ದುಪಡಿಗಳು ಯಾವ್ಯಾವು, ಪ್ರಮುಖ ತಿದ್ದುಪಡಿಗಳು ಯಾವ ವರ್ಷ ತರಲಾಯಿತು, ಯಾವ ಉದ್ದೇಶಕ್ಕೆ ತರಲಾಯಿತು, ಸಂವಿಧಾನದ ಯಾವ ಭಾಗಕ್ಕೆ ಅದು ಅನ್ವಯ ಆಗುವ ರೀತಿಯಲ್ಲಿ ಆ ತಿದ್ದುಪಡಿಯನ್ನ ತರಲಾಗಿದೆ, ಈ ರೀತಿ ನಾವು ನೋಡ್ಕೋಬೇಕಾಗತ್ತೆ. ಕೊನೆಯ ಒಂದು ವಾರದಲ್ಲಿ ನಾವು ಇಲ್ಲಿವರೆಗೂ ಓದಿರ್ತಕ್ಕಂತಹ ಅಂಶಗಳನ್ನ ಪ್ರತಿ ವಾರದಲ್ಲಿ ಒಂದು ದಿನ ಅದರ ರಿವಿಷನ್ಗೆ ಅಂತ ಇಟ್ಕೋಬೇಕು. ಅಂಡ್ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಬೇಕು. ಅಂಡ್ ಇಡೀ ನಮ್ಮ ಒಂದು ಶೆಡ್ಯೂಲ್ ಏನಿದೆ, ಈ ಆರು ವಾರಗಳು ಅಂತ ನಾವೇನ್ ಅನ್ಕೊಂಡು ಪ್ರತಿದಿನ ಎರಡರಿಂದ ಮೂರು ಗಂಟೆ ಆ ರೀತಿಯಲ್ಲಿ ಆರು ವಾರಗಳ ನಮ್ಮ ಶೆಡ್ಯೂಲ್ ಏನಿದೆ, ಅದರಲ್ಲಿ ಕೊನೆಯ ವಾರ ಕನಿಷ್ಠ ಮೂರರಿಂದ ಐದು ದಿನ ಪೂರ್ತಿಯಾಗಿ ನಾವು ಓದಿರೋದ್ರ ಒಂದು ರಿವಿಷನ್ಗೆ ಅಥವಾ ಅದೊಂದು ಸ್ವಯಂ ಮೌಲ್ಯಮಾಪನಕ್ಕೆ ನಾವನ್ನ ತೆಗೆದಿರಿಸಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದಾಗಿ ನಮಗೆ ಭಾರತ ಸಂವಿಧಾನ, ಭಾರತದ ಸರ್ಕಾರ ಮತ್ತು ಭಾರತದ ಆಡಳಿತ ವ್ಯವಸ್ಥೆಗಳು ಏನಿದಾವೆ,
ಇವುಗಳಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಅಂಶಗಳು

0: ಪ್ರಕಾರನ ಮೇಲ್ನೋಟಕ್ಕೆ ತಿಳ್ಕೋಬೇಕಾಗುತ್ತೆ. ಒಂದು ವೇಳೆ ನೀವು KAS ಅಥವಾ IAS ಪರೀಕ್ಷೆಗಳಿಗೆ ಇದನ್ನ ಒಂದು ವಿಶೇಷ ವಿಷಯವಾಗಿ ತಗೊಂಡು ಹೋಗ್ತಾ ಇದ್ದೀನಿ ಅಥವಾ ಆ ಹಂತದ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ತಾ ಇದ್ದೀನಿ ಅನ್ನೋದಾದ್ರೆ, ನಾವು ಇಲ್ಲೇನ್ ಹೇಳಿದೀವಿ ಅಲ್ವಾ, ಈಗ 45 ದಿನ ಅಥವಾ 6 ವಾರ ಅಂತ ಹೇಳಿದೆ ನಾನು, ನೀವು ಇದನ್ನ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿದಿನ 2-3 ಗಂಟೆ ಅಂತ ಹೇಳಿದೆ, ಅದನ್ನ ನೀವು ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ನಿಮ್ಮ ಪರೀಕ್ಷೆಯ ಅವಶ್ಯಕತೆಗೆ ತಕ್ಕಂತೆ, ಹಾಗಾಗಿನೆ ನೀವು ಫಸ್ಟ್ ಯಾವ ಪರೀಕ್ಷೆ ಅಟೆಂಡ್ ಮಾಡ್ತಾ ಇದ್ರ ಅದರ ಸಿಲೆಬಸ್ ನೋಡಿ, ಆ ಸಿಲೆಬಸ್ ಅಲ್ಲಿ ಮತ್ತೆ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಡೆಪ್ತ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ ಅಂತ ನಿಮ್ಗೆ ಅನ್ಸುತ್ತೋ ಅದಕ್ಕೆ ತಕ್ಕಂತೆ ನಿಮ್ಮ ಈ ಶೆಡ್ಯೂಲ್ ಅನ್ನ ಎಕ್ಸ್ಪ್ಯಾಂಡ್ ಅಥವಾ ಶಿಂಕ್ ಮಾಡ್ಕೋಬೇಕಾಗತ್ತೆ. ಆದ್ರೆ ಕನಿಷ್ಠ ದಿನಕ್ಕೆ 2 ಗಂಟೆ ಅಂತೆ 6 ವಾರಗಳ ಅಧ್ಯಯನ ಅತ್ಯಂತ ಅವಶ್ಯಕ ಅನ್ನೋದು ನನ್ನ ಒಂದು ಅನುಭವ ಮತ್ತು ಸಲಹೆ. ಈ ಎಲ್ಲಾ ಅಂಶಗಳನ್ನ ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜನಧ್ವನಿ ವಾಹಿನಿ ಅವರಿಗೆ ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
2: ಕೇಳುವರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದಲ್ಲಿ ಬರುವ ಅನುಚ್ಛೇದಗಳು ಮತ್ತು ಭಾಗಗಳ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳಲ್ಲಿ ಸಂಸ್ಕಾರ, ಉತ್ತಮ ಭವಿಷ್ಯದ ಅಡಿಪಾಯ ಕುರಿತು ಮೈಸೂರು ಮತ್ತು ಸರಗೂರು ತಾಲೂಕಿನ JSS ಪದವಿ ಪೂರ್ವ ಕಾಲೇಜಿನ ಶ್ರೀಮತಿ ಶೋಭೆಸ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರಿದ ಭಾಗ ಪ್ರಸಾರವಾಗಿದೆ.

0: ಇರಲಿದೆ.
1: ಮನೆಯೇ ಮೊದಲ ಪಾಠಶಾಲೆ,
2: ಜನನೇ ತಾನೇ ಮೊದಲ ಗುರುವು,
1: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳ ಜೀವನವನ್ನು ಸುಂದರವಾಗಿ ರೂಪಿಸುವಲ್ಲಿ ಸಂಸ್ಕಾರಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಉತ್ತಮ ಸಂಸ್ಕಾರಗಳು ಮಕ್ಕಳ ವ್ಯಕ್ತಿತ್ವವನ್ನು ಬೆಳೆಸಿ ಅವರನ್ನು ಒಳ್ಳೆಯ ನಾಗರಿಕರನ್ನಾಗಿ ರೂಪಿಸುತ್ತವೆ. ಮನೆ ಎನ್ನುವುದು ಮಕ್ಕಳಿಗೆ ಮೊದಲ ಪಾಠಶಾಲೆಯಾಗಿದ್ದು ಪೋಷಕರೇ ಅವರ ಮೊದಲ ಗುರುಗಳು. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಸಂಸ್ಕಾರ ಉತ್ತಮ ಭವಿಷ್ಯದ ಅಡಿಪಾಯ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಜೇಸಿಸ್ ಪದವಿ ಪೂರ್ವ ಕಾಲೇಜು ಸರಗೂರು ಮತ್ತು ಮೈಸೂರಿನಲ್ಲಿ ನಿಯೋಜಿತ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಶೋಭಾ ಎಸ್ ರವರು. ಮೇಡಮ್, ಕಳೆದ ಸಂಚಿಕೆಯಲ್ಲಿ ಮಕ್ಕಳ ಜೀವನದಲ್ಲಿ ಸಂಸ್ಕಾರದ ಮಹತ್ವವೇನು, ಹಾಗೆಯೇ ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ಸಂಸ್ಕಾರ ಎಷ್ಟೆಲ್ಲ ಮುಖ್ಯ ಆಗುತ್ತೆ, ಹಾಗೆಯೇ ಇಂದಿನ ಕಾಲದಲ್ಲಿ ಮಕ್ಕಳಲ್ಲಿ ಸಂಸ್ಕಾರ ಕಡಿಮೆಯಾಗೋದಕ್ಕೆ ಏನೆಲ್ಲ ಕಾರಣಗಳಿರುತ್ತೆ ಎಂಬ ವಿಷಯವಾಗಿ ಒಂದಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಾ ಬಂದ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯವಾಗಿ ಮತ್ತಷ್ಟು ವಿಷಯವನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ. ಬಹಳ ಸಂತೋಷ ಮೇಡಮ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
4: ಥ್ಯಾಂಕ್ ಯು ಮೇಡಮ್. ಮೇಡಮ್, ಈಗ ಆಲ್ರೆಡಿ ನಾವು ಮಾತಾಡಿದ್ವಿ ಮೊಬೈಲ್ ಬಗ್ಗೆ ಮತ್ತೆ ಜಾಲತಾಣಗಳ ಬಗ್ಗೆ. ಈಗಿನ ಮಕ್ಕಳು ನೋಡಕ್ ಹೋದ್ರೆ ಮೊಬೈಲ್ ಅಲ್ಲೇ ಮುಳುಗಿರ್ತಾರೆ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಅಕೌಂಟ್ ಅನ್ನೋದು ಇರುತ್ತೆ. ಹಾಗಿದ್ರೆ ಮೊಬೈಲ್ ಮತ್ತೆ ಸಾಮಾಜಿಕ ಜಾಲತಾಣಗಳು ಮಕ್ಕಳ ಸಂಸ್ಕಾರದ ಮೇಲೆ ಹೇಗೆ ಪ್ರಭಾವ ಬೀರಬಹುದು?
5: ಖಂಡಿತ ಮೇಡಮ್, ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳು ಮಕ್ಕಳ ಸಂಸ್ಕಾರದ ಮೇಲೆ 99.9% ಅಷ್ಟು ಪರಿಣಾಮವನ್ನ ಬೀರ್ತಾ ಇದೆ.
4: ಹೌದು
5: ಅಲ್ವಾ? ಇದು ನಿಮ್ಗೆ ಗೊತ್ತಿರೋ ವಿಚಾರ. ಈಗಾಗಲೇ ಇದ್ರ ಬಗ್ಗೆ ನಾನು ಸಾಕಷ್ಟು ಮಾತಾಡ್ಬಿಟ್ಟಿದ್ದೀನಿ ಮೊಬೈಲ್ ಬಗ್ಗೆ, ಇಂಟರ್ನೆಟ್ ಬಗ್ಗೆ. ಮೊಬೈಲ್ ಇದ್ರೆ ಮಾತ್ರ ನಾನು ಉಸಿರಾಡೋದಕ್ಕೆ ಸಾಧ್ಯ.
4: ಹೌದು
5: ಅಲ್ವಾ? ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ನಾನು ಉಸಿರಾಡೋದಕ್ಕೂ ಕೂಡ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಿಗೆ ಮಕ್ಕಳು ರೀಚ್ ಆಗ್ಬಿಟ್ಟಿದ್ದಾರೆ.
4: ಹೌದು ಮೇಡಮ್.
5: ಇಸ್ ಇಟ್ ರೈಟ್?
4: ಖಂಡಿತ ಮೇಡಮ್,
5: ಖಂಡಿತ. ಬೇಕು,
4: ನೋಡ್ತಾ ಇದೀವಲ್ಲ,
5: ನೋಡ್ತಾ ಇದೀರಲ್ಲ
4: ಸಮಾಜದಲ್ಲಿ.
5: ಹಾಗಾಗಿ ದಯಮಾಡಿ ಮಕ್ಕಳುಗಳು ಮೊಬೈಲ್ನಿಂದ ದೂರ ಇರಬೇಕು. ಸ್ನೇಹಿತರ ಜೊತೆಗೆ ಆಟ ಆಡುವಂತಹದ್ದು, ಡ್ರಾಯಿಂಗ್, ಪೇಂಟಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್ ಇನ್ನಿತರ ಚಟುವಟಿಕೆಗಳಲ್ಲಿ ಮಕ್ಕಳು ತಮ್ಮನ್ನ ತಾವು ತೊಡಗಿಸಿಕೊಳ್ಬೇಕು. ಆಗ ಮಕ್ಕಳಲ್ಲಿ ಸಂಸ್ಕಾರ ಮತ್ತು ವ್ಯಕ್ತಿತ್ವ ಎರಡೂ ಕೂಡ ಬೆಳೆಯುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮೊಬೈಲ್ ಇಂದ ದೂರ ಇರ್ಲಿ, ಯಾಕಂದ್ರೆ ಮೈಂಡ್ ಡೈವರ್ಟ್ ಆಗೋದಕ್ಕೆ ಬೇರೆ ಬೇರೆ ವಿಚಾರಗಳಿದಾವೆ ನಮಗೆ. ಆಟ ಆಡ್ಲಿ ಬಿಡಿ, ಸಿಂಗಿಂಗ್, ಹಾಡು ಹೇಳೋದನ್ನ ಕಲೀಲಿ ಎಲ್ಲ. ಎಷ್ಟು ಭವಿಷ್ಯ ಇದೆ ಮೇಡಮ್ ಇವತ್ತೊಂದು ದಿವಸ, ಮೊಬೈಲೇ ಎಲ್ಲ ಅಲ್ಲ ಅಲ್ವಾ? ಸೊ ಹಾಗಾಗಿ ಮೊಬೈಲ್ ಇಂದ ಮಕ್ಕಳು ಆದಷ್ಟು ದೂರ ಇರಬೇಕು
4: ಮೇಡಮ್. ಈಗ ನೋಡಕ್ ಹೋದ್ರೆ ಶಾಲೆ ಮುಗಿದು ಬಂದ ತಕ್ಷಣ ಮೊದಲು ಮೊಬೈಲ್ ಎಲ್ಲಿದೆ,
5: ಮೊಬೈಲ್
4: ಯೂಸ್ ಮಾಡಬೇಕು.
5: ಒಂದು ಎಕ್ಸಾಂಪಲ್ ಮೇಡಮ್, ನನ್ನ ನೆನಪಾಗ್ತಾ ಇದೆ, ಮೊಬೈಲ್ ರಿಸ್ಟ್ರಿಕ್ಟೆಡ್, ಪಿಯುವರೆಗೆ ನಾವು ಅಲೋ ಮಾಡೋದೇ ಇಲ್ಲ. ನಮ್ಮ ಕಾಲೇಜಲ್ಲಿ ಒಂದಿನ ಪಿ ಟಿಗೆ ಅಂತ ಮಕ್ಕಳನ್ನ ಬಿಟ್ವಿ. ನಾವೆಲ್ಲ ಒಂದು ಡಿಸ್ಕಷನ್ ಮಾಡಿದ್ವಿ, ನಾವು ಇಷ್ಟು ರಿಸ್ಟ್ರಿಕ್ಷನ್ ಹಾಕಿದ್ವಿ ಮೊಬೈಲ್ ತರಬಾರ್ದು ಅಂತ ಹೇಳಿ, ಎಷ್ಟು ಮಕ್ಕಳು ಮೊಬೈಲ್ ತಂದಿದ ನೋಡೋಣ ಅಂತ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಪಿಟಿ ಕಳಿಸ್ ಗ್ರೌಂಡ್ ಕಳಿಸ್ಬಿಟ್ವಿ. ಮೊಬೈಲ್ ಚೆಕ್ ಮಾಡ್ತೀವಿ ಮೇಡಮ್, ಬ್ಯಾಗ್ನ ಕ್ಲಾಸ್ ರೂಮ್ಗೆ ಹೋಗಿ ಮಕ್ಕಳು ಬ್ಯಾಗ್ ಇಟ್ಟಿರ್ತಾರೆ, ಚೆಕ್ ಮಾಡಿದ್ರೆ ಒಂದು ಡಸ್ಟ್ಬಿನ್ ತುಂಬಾ ತುಂಬಾ ಇತ್ತು, ಕದ್ದು ಮುಚ್ಚಿ ತರ್ತಾರೆ ಮೇಡಮ್. ಎಷ್ಟು ಹೈಡ್ ಮಾಡ್ತಾರೆ ಅಂದ್ರೆ, ನೀನ್ ಹಿಂಗೆ ಅವ್ರನ್ನ ಕಂಟ್ರೋಲ್ ಮಾಡೋ ಮೊಬೈಲ್ ಬೇಕೇ ಬೇಕು.
4: ಹೌದು ಮೇಡಮ್,
5: ತಗೊಂಡ್ಬರ್ತಾರೆ ಮೇಡಮ್ ಮೊಬೈಲ್ನ, ದೂರ ಇರಬೇಕು ಮಕ್ಕಳು ಮೊಬೈಲ್ ಇಂದ.
4: ಹೌದು ಮೇಡಮ್, ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟೆಲ್ಲ ಆಟಗಳು ಆಡ್ತಾ ಇದ್ವಿ, ಇವಾಗ ಅದು ಎಷ್ಟೆಲ್ಲ ಕಣ್ಮರೆ ಆಗ್ತಾ ಇದೆ ಅಂದ್ರೆ, ನಾವು ಅದರಲ್ಲೂ ಶಿಕ್ಷಣನ ಪಡ್ಕೋತಾ ಇದ್ವಿ, ಏನೋ ಜೊತೆಗಿದ್ವಿ, ಆಟ ಆಡ್ತಾ ಇದ್ವಿ, ಖುಷಿ ಇತ್ತು. ಇವಾಗ ಎಲ್ಲ ಜೊತೆ ಇರ್ತಾರೆ ಮಕ್ಕಳು, ಆದ್ರೆ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಆತರ. ಸೊ ಅದನ್ನ ಮೊದಲು ನಿಯಂತ್ರಣಕ್ಕೆ ತರಬೇಕು, ಅದು ಎಜುಕೇಶನ್ ಅಲ್ಲೂ ನಡಿಬೇಕು ಅನ್ನೋದು ನಮ್ಮ.
5: ಖಂಡಿತ ಮೇಡಮ್.
4: ಈಗ ಮೇಡಮ್, ಮಕ್ಕಳಿಗೆ ಸತ್ಯ, ಪ್ರಾಮಾಣಿಕತೆ ಮತ್ತೆ ಸಹಾನುಭೂತಿ ಹೇಗೆ ಕಲಿಸಬೇಕು?
5: ಮಕ್ಕಳಿಗೆ ಸತ್ಯ, ಪ್ರಾಮಾಣಿಕತೆ, ಸಹಾನುಭೂತಿ ಕಲಿಸುವ ಜವಾಬ್ದಾರಿ ಪೋಷಕರು ಮತ್ತು ಶಿಕ್ಷಕರು ಇಬ್ಬರಿಗೂ ಸೇರಿದೆ.
4: ಖಂಡಿತ
5: ಅಲ್ವಾ? ಸತ್ಯಮೇವ ಜಯತೆ. ಸತ್ಯ ಹೇಳುವ ತಾಕತ್ತನ್ನ ಮಕ್ಕಳಲ್ಲಿ ಬೆಳೆಸಬೇಕು.
4: ಹೌದು,
5: ಅದಾಗಬೇಕು ಅಂತ ಹೇಳಿದ್ರೆ ಪೋಷಕರು ಮತ್ತು ಶಿಕ್ಷಕರ ನಡೆ ನುಡಿ ಒಂದೇ.

0: ಆಗಿರಬೇಕು.
1: ಹೌದು ಮೇಡಮ್,
0: ನಾವು ಹೇಳೋದೊಂದು ನಡ್ಕೊಳ್ಳೋ ರೀತಿ ಒಂದು ಆಗ್ಬಾರ್ದು. ನಾವು ಏನ್ ಮಾತಾಡ್ತೀವಿ, ಏನ್ ಹೇಳ್ತೀವಿ, ನಮ್ಮ ನಡವಳಿಕೆನೂ ಹಾಗೆ ಇರಬೇಕಾಗತ್ತೆ. ಮತ್ತೆ ಆಗ ಮಾತ್ರ ಇದು ಸಾಧ್ಯ ಆಗತ್ತೆ. ನೀವು ಇಲ್ಲಿ ಮೂರು ಪಾಯಿಂಟ್ ಅನ್ನ ರೈಸ್ ಮಾಡಿದ್ರಿ ಮೇಡಮ್, ಸತ್ಯ, ಪ್ರಾಮಾಣಿಕತೆ, ಸಹಾನುಭೂತಿ. ಸತ್ಯ ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮೇಡಮ್. ನನ್ನ ಒಬ್ಬ ಸ್ಟೂಡೆಂಟ್ಸ್ ಇದ್ದ, ಭರತ್ ಅಂತ ಹೇಳಿ, ಬಹಳ ಎತ್ತರ, ಬಹಳ ದಪ್ಪ ಇದ್ದ ಮೇಡಮ್. ಅವ್ನು ನೋಡಿದ್ರೆ ಅವನ ಮುಂದೆ ನಾವು ಏನೇನು ಅಲ್ಲ. ಒಂದ್ಸಲ ಸ್ಟಾಫ್ ರೂಮ್ ಅಲ್ಲಿ ನಾವು ಮಾತಾಡ್ತಾ ಕೂತಿದ್ವಿ, ಅಲ್ಲೆಲ್ಲ ಹೇಳ್ತಾ ಇದ್ರು, ಕ್ಲಾಸ್ ಮಾಡಕ್ಕೆ ಬಿಡಲ್ಲ, ಎಷ್ಟು ಡಿಸ್ಟರ್ಬ್ ಮಾಡ್ತಾನೆ ಆ ಭರತ್ ಅಂತ ಅಂದ್ಬಿಟ್ಟು. ಅದಕ್ಕೆ ನನಗೆ ನಂಬಕ್ಕೆ ಆಗ್ಲಿಲ್ಲ, ಇಲ್ಲ ಆತರ ಇಲ್ವಲ್ಲ ಹುಡುಗ, ನಾನು ಹೇಳ್ದೆ. ಅದಕ್ಕೆ ಇರ್ಲಿ, ಮಾನೆ ಬೆಳಿಗ್ಗೆ ನಾನು ಕ್ಲಾಸ್ಗೆ ಹೋಗ್ತೀನಲ್ಲ, ಕೇಳೋಣ ಅಂತ ಅನ್ಕೊಂಡೆ. ಕ್ಲಾಸ್ಗೆ ಹೋದೆ, ಭರತ್ ಕೂತಿದ್ ಯಾವಾಗ್ಲೂ ಕೈ ಕಟ್ಟಿಂಗ್ ಕುತ್ಕೊಂಡ್ಬಿಡೋನು ಬಹಳ ಶಿಸ್ತಾಗಿ. ನಾನು ಭರತ್ ನಿನ್ಗೊಂದ್ ಮಾತು ಕೇಳಲ ನಾನು. ಕೇಳಿ ಮಿಸ್ ಅಂತ. ನೀನ್ ಎಲ್ಲಾ ಕ್ಲಾಸ್ ಅಲ್ಲೂ ಡಿಸ್ಟರ್ಬ್ ಮಾಡ್ತೀನಿ ಅಂತಲ್ಲ. ಹೌದಾ? ಹೌದು ಮಿಸ್, ಸ್ವಲ್ಪ ನಾ ಡಿಸ್ಟರ್ಬ್ ಮಾಡ್ತೀನಿ ಅಂತ. ನನ್ನ ಕ್ಲಾಸ್ ಅಲ್ಲಿ ನೀನ್ ಯಾವತ್ತೂ ಡಿಸ್ಟರ್ಬ್ ಮಾಡೇ ಇಲ್ವಲ್ಲ ಅಂತ. ಇಲ್ಲ ಮಿಸ್, ನಿಮ್ ಕ್ಲಾಸ್ ನಾನು ಡಿಸ್ಟರ್ಬ್ ಮಾಡಲ್ಲ. ಅಂದ್ರೆ ಏನು ಅಂತ ಹೇಳಿದ್ರೆ, ಅವನ ಟೆಸ್ಟ್ ಕೊಟ್ಟರು ಅಷ್ಟೇನೆ, ಆ ಸತ್ಯ ಒಪ್ಕೊಳ್ತಾ ಇದ್ದ ಹುಡುಗ. ಇವತ್ತಿಗೂ ನನ್ನ ಮನ್ಸಲ್ಲಿ ಇದ್ದಾನ ಹುಡುಗ. ಏನಾದ್ರೂ ಟೆಸ್ಟ್ ಕೊಟ್ರೆ, 10 ಮಾರ್ಕ್ಸ್ಗೆ ನಾನು ಟೆಸ್ಟ್ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, 2 ತಗೊಳ್ಳಿ 3 ತಗೊಳ್ಳಿ, ಭರತ್ ಇಂದೆಷ್ಟು ಮಾರ್ಕ್ಸ್ ಅಂತ ಹೇಳಿದ್ರೆ, ಮೇಡಮ್ 4 ಸಾಕೇನೋ 4 ನಿನಗೆ ಅಂತ ಅಂದ್ರೆ, ಮಿಸ್ ನೀವೇ ಹೇಳ್ತಿರಲ್ಲ ಯಾರನ್ನು ಕಾಪಿ ಮಾಡಬಾರ್ದು, ನಮ್ ನಾಲೆಡ್ಜ್ ಅಲ್ಲಿ ನಾವು ಮಾರ್ಕ್ಸ್ ತೆಗಿಬೇಕು, ಸತ್ಯ ಒಪ್ಕೊಳ್ಳೋ ತಕ್ಕತ್ ಬೇಕು ಕಣ್ರೋ ಅಂತ ಹೇಳ್ತಿರ್ಲ ಮಿಸ್. ಸೊ ಹಾಗಾಗಿ ನನ್ನ ಬೆನ್ನನ್ನ ನಾನು ತಡ್ಕೊಳ್ತೀನಿ, ನಾನು ಯಾರನ್ನು ಕಾಪಿ ಮಾಡಿಲ್ಲ, ನನ್ನ ನಾಲೆಡ್ಜ್ ಅಲ್ಲಿ ನಾನು ಮಾರ್ಕ್ಸ್ ತಗೊಂಡಿದ್ದೀನಿ ಮೇಡಮ್, ಅದ್ರ ಬಗ್ಗೆ ನನಗೆ ಪ್ರೌಡ್ ಫೀಲ್ ಇದೆ ಅಂತ ಅನ್ನೋನು. ಹಾಗೆ ನಮ್ಮ ಮಕ್ಕಳಲ್ಲಿ ಸತ್ಯ ಒಪ್ಕೊಳ್ಳುವಂತಹ ತಾಕತ್ತನ್ನ ನಾವು ಬೆಳೆಸಬೇಕಾಗುತ್ತೆ. ನೆಕ್ಸ್ಟ್ ನೀವು ಪ್ರಾಮಾಣಿಕತೆ ಬಗ್ಗೆ ಕೇಳಿದ್ರಿ ಮೇಡಮ್. ನಮ್ಮಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತೀವಿ, ಟೆಸ್ಟ್ ಎಕ್ಸಾಮ್ಗಳು ಮುಗಿದ ಮೇಲೆ ವ್ಯಾಲ್ಯೂಯೇಷನ್ ಮಾಡ್ತೀವಿ. ವ್ಯಾಲ್ಯೂಯೇಷನ್ ಆದಮೇಲೆ ನಮ್ಮ ಮಕ್ಕಳುಗಳು ಎಲ್ಲಾದರೂ, ನಾನು ಕೇಳ್ತೀನಿ, ಟೋಟಲ್ ಮಿಸ್ಟೇಕ್ ಏನಾದರೂ ಆಗಿದ್ರೆ, ಇನ್ನೇನಾದರೂ ಡೌಟ್ಸ್ ಇದ್ರೆ, ಪ್ಲೀಸ್ ಬ್ರಿಂಗ್ ಯುವರ್ ಆನ್ಸರ್ ಸ್ಕ್ರಿಪ್ಟ್ ಅಂತ ಕೇಳ್ತೀನಿ. ನಮ್ಮ ಮಕ್ಕಳುಗಳು ಬರ್ತಾರೆ, ಬಹಳ ಧೈರ್ಯವಾಗಿ ಬರ್ತಾರೆ, ಕೇಳ್ತಾರೆ, ಮಿಸ್ ನನಗೆ ಜಾಸ್ತಿ ಮಾರ್ಕ್ಸ್ ಹಾಕ್ಬಿಟ್ಟಿದ್ದೀರಾ, 2 ಮಾರ್ಕ್ಸ್ ಕಡಿಮೆ ಹಾಕ್ಬೇಕು ಮೇಡಮ್, ನೀವು ಫಸ್ಟೇ ಹೇಳಿದ್ರಿ ನೀವು ಈ ಕ್ವಶನ್ಗೆ ಈ ಆನ್ಸರ್ ಬರಬೇಕು ಅಂತ. ನಾನು ಇಲ್ಲಿ ತಪ್ಪರ್ತಿದ್ದೀನಿ, ಆದರೂ ರೈಟ್ ಹಾಕಿದ್ದೀರಲ್ಲ ಮಿಸ್, 2 ಮಾರ್ಕ್ಸ್ ಕಡಿಮೆ ಮಾಡ್ಬೇಕಲ್ವಾ ಅಂತ. ಅದು ಪ್ರಾಮಾಣಿಕತೆ ಅಲ್ವಾ? ಸೊ ಇನ್ ಕೆಲವು ಮಕ್ಳು ಏನ್ ಮಾಡ್ತಾರೆ ಬೇರೆ ಕಡೆ ಅಂತ ಹೇಳಿದ್ರೆ, ಪ್ರಾಮಾಣಿಕತೆ ಅನ್ನೋದು ಇರ್ಲಿ, ಜಾಸ್ತಿ ಮಾರ್ಕ್ಸ್ ಬಂದ್ರೆ ಅದನ್ನ ಹೈಡ್ ಮಾಡ್ಬಿಡ್ತಾರೆ, ಇರ್ಲಿ ಕಡಿಮೆ ಆಗ್ಬಾರ್ದು ಅಂತ ಹೇಳಿ. ನಮ್ಮ ಮಕ್ಳು ನನ್ನ ಕ್ಲಾಸ್ ಅಲ್ಲಿ ಮೇಡಮ್ ಎಸ್ಪೆಷಲಿ ಜಾಸ್ತಿ ಬರ್ಬೇಕಾಗಿದ್ರೆ ಅದನ್ನ ಕೇಳ್ತಾರೆ, ಜಾಸ್ತಿ ಕೊಟ್ಟಿದ್ರೆ ಮೇಡಮ್ ಯಾಕೆ ಜಾಸ್ತಿ ಕೊಟ್ಟಿದ್ದೀರಾ,
1: ಇದು ಕಡಿಮೆ ಮೇಡಮ್, ಜಾಸ್ತಿ ಕೊಟ್ಟಿದ್ರೆ.
0: ನಮ್ಮ ಸ್ಟೂಡೆಂಟ್ಸ್ ಇದಾರೆ ಕೇಳಿ,
1: ಅದೇ ಕೇಳಿ ಖುಷಿ ಆಯ್ತು. ಅದನ್ನ
0: ತುಂಬಾ ಮಕ್ಳು ಮೇಡಮ್ ಬರ್ತಾರೆ, ಧೈರ್ಯವಾಗಿ ಮಾತಾಡ್ತಾರೆ ಮೇಡಮ್, ಪ್ರಾಮಾಣಿಕತೆ ಇದೆ ನಮ್ಮ ಮಕ್ಕಳಲ್ಲಿ. ಇದನ್ನ ಸಹಾನುಭೂತಿಯನ್ನ ಒಂದು ಕ್ವಶನ್ ರೈಸ್ ಮಾಡಿದ್ರಿ. ನಮ್ಮಲ್ಲಿ ಒಂದು ಹರ್ಷಿತಾ ಅಂತ ಒಂದು ಸ್ಟೂಡೆಂಟ್ ಮೇಡಮ್, ನಿಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂದ್ರೆ ನಾನು ಎಕ್ಸಾಂಪಲ್ ಕೊಟ್ಕೊಂಡು ಹೋಗ್ತೀನಿ.
1: ಖಂಡಿತ ಮೇಡಮ್, ಕೊಡಿ.
0: ಹರ್ಷಿತಾ ಅಂತ ಹೇಳಿ, ಹರ್ಷಿತಾ ಎಕ್ಸಾಮ್ ನಡೀತು, 2nd PUC ಎಕ್ಸಾಮ್ ನಡೀತಾ ಇತ್ತು ಮೇಡಮ್. ಆ ಸಂದರ್ಭದಲ್ಲಿ ಇನ್ನೆರಡು ಸಬ್ಜೆಕ್ಟ್ ಇತ್ತು, ಅವ್ರ ತಂದೆ ಎಕ್ಸ್ಪೈರ್ಡ್ ಆಗ್ಬಿಟ್ರು. ಫ್ರೆಂಡ್ ಸರ್ಕಲ್ ಯಾವ ತರ ಇದ್ರು ಅಂತ ಹೇಳಿದ್ರೆ, ನಾನು ಯಾವಾಗ್ಲೂ ಹೇಳ್ತೀನಿ, ನಾವು ಬೆಳೆಯೋದಲ್ಲಪ್ಪ, ನಮ್ಮ ಸುತ್ತಮುತ್ತ ಇರೋರನ್ನು ಬೆಳೆಸ್ಬೇಕು, ಭಗವಂತ ನಮ್ಮನ್ನು ಬೆಳೆಸ್ತಾನೆ ಅಂತ ನಾನು ಹೇಳ್ತಿರ್ತೀನಿ. 6 ಟೈಮಲ್ಲಿ ಫೋನ್ ಮೇಲೆ ಫೋನ್ ಬರ್ತಾ ಇತ್ತು ನನಗೆ, ಯಾಕೆ ಎಲ್ಲ ಸ್ಟೂಡೆಂಟ್ಸ್ ಕಂಟಿನ್ಯೂಷನ್ ಫೋನ್ ಮಾಡ್ತಾ ಇದಾರಲ್ಲ ನನಗೆ ಅಂತ ಅನ್ನಿಸ್ತು. ಏನಮ್ಮ ಎಲ್ಲರೂ ಫೋನ್ ಮಾಡ್ತಿದ್ದೀರಾ, ಏನು ಸಮಾಚಾರ ಅಂದೆ. ಮೇಡಮ್ ಹರ್ಷಿತಾ ಇದ್ದಾಳೆ, ಅವ್ರ ತಂದೆ ಎಕ್ಸ್ಪೈರ್ಡ್ ಆಗಿಬಿಟ್ಟಿದ್ದಾರೆ, ಅವಳು ಒಂದೇ ಸಮ ಹಠ ಹಿಡ್ದಿದ್ದಾಳೆ, ನಾನು ಯಾವ ಎಕ್ಸಾಮು ಇನ್ನು ಬರೆಯಲ್ಲ, ಓದೋದನ್ನು ಸ್ಟಾಪ್ ಮಾಡ್ತೀನಿ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಇನ್ನು ನಾಡಿದ್ದೇ ಎಕ್ಸಾಮ್ ಇದೆ, ದಯವಿಟ್ಟು ನೀವು ಅವಳ ಹತ್ರ ಮಾತಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ, ನನಗೆ ಏನು ಮಾಡಬೇಕು, ಕೈ ಕಲ್ಲೆಲ್ಲ ನಡ್ಗಕ್ಕೆ ಶುರು ಆಯಿತು, ನನಗೇನು ಮಾತಾಡಬೇಕು ಆ ಸಿಚುವೇಶನ್ ಗೊತ್ತಾಗಲಿಲ್ಲ ಮೇಡಮ್. ಇರಲಿ, ಭಗವಂತ ಏನು ತೋರಿಸ್ತಾನೆ ದಾರಿ, ಮಾತಾಡೋಣ ಅಂದ್ಬಿಟ್ಟು ಇಮಿಡಿಯೇಟಾಗಿ ಫೋನ್ ಮಾಡಿದೆ. ಅವ್ರ ತಾಯಿ ಫೋನ್ ಪಿಕ್ ಮಾಡಿದ್ರು, ಗೊತ್ತಲ್ಲ ಅಲ್ಲಿ ಪರಿಸ್ಥಿತಿಗಳು ಹೇಗಿರುತ್ತೆ, ನಮ್ಮ ಮನೆಯವ್ರು ಹೋಗ್ಬಿಟ್ಟಿದ್ದಾರೆ ಈ ಥರ, ಮೇಡಮ್ ಅವರೇ ಫೋನ್ ಮಾಡಿದ್ರ, ಹಾಗೆ ಗುಳಾಡಿದ್ರು ನನಗೊಂಥರ. ಅಮ್ಮ ನನಗೆ ಅರ್ಥ ಆಗ್ತಾ ಇದೆ, ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಹರ್ಷಿತಂಗೆ ಫೋನ್ ಕೊಡ್ತೀರಾ ಮೇಡಮ್, ಇನ್ನು 5 ಬಿಟ್ಟು ಮಾಡಿ ಹರ್ಷಿತಂಗೆ ಕೊಡ್ತೀನಿ. ನನಗೆ ಆಗ್ತಾ ಇಲ್ಲ, ಧೈರ್ಯ ಸಾಲ್ತಾ ಇಲ್ಲ, ಮಾತಾಡೋಕೆ ಗೊತ್ತಾಗ್ತಾ ಇಲ್ಲ ಮೇಡಮ್ ನನಗೆ. ಅಲ್ಲಿ ಮತ್ತೆ ಧೈರ್ಯ ತಂದ್ಕೊಂಡು ಫೋನ್ ಮಾಡಿದೆ ಹರ್ಷಿತನ್ಗೆ,

0: ಬೇಡ ಇಲ್ಲಪ್ಪ, ನಿಮ್ ತಾಯಿ ಎಲ್ಲ ಹೇಳಿದರೆ ನನಗೆಲ್ಲ ವಿಚಾರ ಗೊತ್ತಾಯ್ತು, ಎಕ್ಸ್ಟ್ರೀಮ್ಲಿ ಸಾರಿ, ಆದರೆ ನಾನು ಈ ಸಂದರ್ಭದಲ್ಲಿ ಮಾತಾಡಬೇಕೋ ಮಾತಾಡಬಾರ್ದು ನಂಗೆ ಗೊತ್ತಾಗ್ತಾ ಇಲ್ಲ ಪುಟ್ಟ, ನೋಡು ದಯಮಾಡಿ ನೀನು ಎಕ್ಸಾಮ್ ತಗೋ, ಬರೀ ನೀನು ಅಂತ. ಇಲ್ಲ ಮಿಸ್ ನಾನು ಬರೆಯಲ್ಲ, ನಮ್ಮ ತಂದೆನೇ ಹೋದ್ಮೇಲೆ ನಂಗೆ ಜೀವನನೇ ಬೇಕಿಲ್ಲ ಈ ಥರ. ಇಲ್ಲ ಪುಟ್ಟ ನೀನು ಹಂಗೆ ಹೇಳ್ಬಿಡ ಪುಟ್ಟ, ನಾನು ಮತ್ತೆ ನಿನಗೆ ಫೋನ್ ಮಾಡ್ತೀನಿ ನೀನು ಬರೀ ಅಂತ ಹೇಳಿದೆ. ಅಂದರೆ ನಾನು ಏನು ಹೇಳಕ್ಕೆ ಹೊರಟಿದ್ದೆ, ಆ ಮಗು ಬರೀತು ಮೇಡಮ್ ಎಕ್ಸಾಮ್ ಬರೋದ್ಲು, ನಾನು ಅವಳನ್ನ ಎಷ್ಟು ಫಾಲೋಅಪ್ ಮಾಡಿದ್ದೀನಿ ಅಂತ ಅಂದರೆ ಎಕ್ಸಾಮ್ ಬರೆಸೋವರೆಗೂ ನಾನು ಬಿಟ್ಟಿಲ್ಲ ಅವಳನ್ನ. ಪಾಸ್ ಕ್ಲಾಸ್ಗೇನೆ ಅವಳು ಡಿಸ್ಟಿಂಕ್ಷನಲ್ಲಿ ಬಂದು ಟಾಪರ್ ಮೇಡಮ್ ಅವಳು ಹರ್ಷಿತಾ. ಆ ಮಗು ನನ್ನ ಮಾತು ಕೇಳಿದ್ರೆ ಖುಷಿ ಪಡ್ಬೋದು ಬಹುಶಃ. ಸಹಾನುಭೂತಿಗೆ ನಾನು ಹೇಳ್ತಾ ಇರೋದು, ಹರ್ಷಿತಿನ ಫ್ರೆಂಡ್ ಸರ್ಕಲ್ ಏನಿದ್ದಾರೆ ಅವರು ಫಸ್ಟ್ ನನಗೆ ಕಾಲ್ ಮಾಡಿ ಆ ಮಗು ಎಲ್ಲಿ ಭವಿಷ್ಯ ಹಾಳು ಮಾಡ್ಕೊಳ್ಳುತ್ತೋ ಅನ್ನೋ ಆತಂಕದಲ್ಲಿ ಒಂದು ಸಹಾನುಭೂತಿಯನ್ನು ಮಗು ಬಗ್ಗೆ ತೋರಿಸಿದ್ರಲ್ಲ, ಅದನ್ನು ನಾನು ಅಪ್ರಿಷಿಯೇಟ್ ಮಾಡಿ. ಸೊ ಹಾಗಾಗಿ ಸತ್ಯ, ಪ್ರಾಮಾಣಿಕತೆ, ಸಹಾನುಭೂತಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ಪ್ರತಿ ಶಿಕ್ಷಕರಲ್ಲಿ ಪೋಷಕರಲ್ಲಿ ಇದೆ.
1: ಹೌದು ಮೇಡಮ್. ಹಾಗೇನೆ ಈಗ ಮನೆ ವಾತಾವರಣ ಅಂತ ನೋಡೋದಾದ್ರೆ ಇಲ್ಲೂ ಕೂಡ ಪೋಷಕರು ಬರ್ತಾರೆ, ಹಾಗಿದ್ರೆ ಮನೆ ವಾತಾವರಣ ಮಕ್ಕಳ ಸಂಸ್ಕಾರ ಬೆಳೆಸೋದಕ್ಕೆ ಸಹಾಯ ಮಾಡುತ್ತಾ?
0: ಖಂಡಿತ ಮೇಡಮ್, 100ಕ್ಕೆ 100ರಷ್ಟು ಪರಿಣಾಮವನ್ನು ಬೀರುತ್ತೆ. ಮಕ್ಕಳು ಮನೆಯಲ್ಲಿ ಇರಬೇಕಾದ್ರೆ ಕುಟುಂಬದ ಸದಸ್ಯರು ಸೌಜನ್ಯದಿಂದ, ಶಾಂತಿಯಿಂದ, ಸಮಾಧಾನದಿಂದ ಇರುವುದು ತುಂಬ ಅಗತ್ಯ. ಎಷ್ಟೋ ಮಕ್ಕಳು ಕಾಲೇಜಿನಲ್ಲಿ ಚೆನ್ನಾಗಿ ಓದ್ತಾ ಇರ್ತಾರೆ, ಬರ್ತಾ ಬರ್ತಾ ಓದಿನ ಬಗ್ಗೆ ಆಸಕ್ತಿಯನ್ನು ಅವರು ಕಳ್ಕೊಂಡ್ಬಿಡ್ತಾರೆ, ಏನೋ ಯೋಚನೆಯಲ್ಲಿ ಮುಳುಗಿರ್ತಾರೆ. ನಾನು ಅದನ್ನು ಗಮನಿಸ್ಬಿಟ್ಟು ಪರ್ಸನಲ್ ಆಗಿ ಕರೆದು ವಿಚಾರಿಸಿದಾಗ ಅವ್ರ ಉತ್ತರ, ನಮ್ಮ ತಂದೆ ತಾಯಿ ಜಗಳ ಮಾಡ್ಕೊಂಡಿದ್ದಾರೆ, ನನ್ನ ತಂದೆ ಕುಡಿತಾರೆ ಮೇಡಮ್, ನಮ್ಮ ತಂದೆ ನಮ್ಮ ತಾಯಿಗೆ ಹೊಡಿತಾರೆ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಈ ಸಮಸ್ಯೆಯಿಂದ ಹೇಗೆ ನಾವು ಹೊರಗೆ ಬರೋದು ಮೇಡಮ್ ಅಂತ ನಮ್ಮನ್ನೇ ಅವರು ಪ್ರಶ್ನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಕುಟುಂಬದಲ್ಲಿ ಈ ರೀತಿ ವಾತಾವರಣ ಇದ್ದಾಗ ಎರಡು ಸಾಧ್ಯತೆಗಳಿರ್ತವೆ ಮೇಡಮ್. ಒಂದು, ಮಕ್ಕಳು ಅಡ್ಡದಾರಿಯನ್ನ ಹಿಡಿದು ಬಿಡ್ತಾರೆ, ಮನೆ ವಾತಾವರಣ ಸರಿ ಇಲ್ಲ ಅಂದ್ರೆ. ಎರಡನೆಯದು, ಅದರಿಂದ ಪಾಠ ಕಲ್ತಂತಹ ಮಕ್ಕಳುಗಳು ಕಷ್ಟಪಟ್ಟು ಓದಿ ಒಂದು ಒಳ್ಳೆ ಜವಾಬ್ದಾರಿಯಿಂದ ಒಂದು ಒಳ್ಳೆ ಕೆಲಸವನ್ನ ತೆಗೆದುಕೊಂಡು ಸಮಾಜದಲ್ಲಿ ಗೌರವದಿಂದ ಉತ್ತಮವಾದಂತಹ ಜೀವನವನ್ನ ನಡೆಸ್ತಾರೆ. ಹಾಗಾಗಿ ಕುಟುಂಬದ ವಾತಾವರಣ ಏನಿದೆ, ಮನೆಯಲ್ಲಿ ವಾತಾವರಣ ಏನಿದೆ ಮೇಡಮ್, ಅದು ಮಕ್ಕಳ ಮೇಲೆ 100ಕ್ಕೆ 100ರಷ್ಟು ಪರಿಣಾಮವನ್ನು ಖಂಡಿತ ಬೀರುತ್ತೆ. ಅದಕ್ಕೆ ಹೇಳೋದು, ಮನೆ ವಾತಾವರಣ ಬಹಳ ಶಾಂತಿಯುತವಾಗಿರ್ಬೇಕು.
1: ಹೌದು ಮೇಡಮ್. ಹೌದು ಮೇಡಮ್. ಹಾಗೇನೆ ಈಗ ಹಿರಿಯರು ಹೇಳುವಂತಹ ಕಥೆಗಳಾಗಿರ್ಬೋದು ಅಥವಾ ಪುರಾಣಗಳಾಗಿರ್ಬೋದು ಮಕ್ಕಳ ಸಂಸ್ಕಾರ ಬೆಳೆಸೋದಕ್ಕೆ ಸಹಾಯ ಮಾಡುತ್ತಾ?
0: ನನ್ನ ಪ್ರಕಾರ ಮೇಡಮ್, 50% ಸಾಧ್ಯ, 50% ಸಾಧ್ಯ ಇಲ್ಲ.
1: ಹೌದಾ?
0: ಇವತ್ತಿನ ಮಕ್ಕಳು ತುಂಬಾ ವಿಚಾರವಂತರು, ಬುದ್ಧಿವಂತರು ಆಗಿದ್ದಾರೆ. ನಿಮಗೆ ಗೊತ್ತಿರ್ಬೋದು, WH ಕ್ವೆಶ್ಚನ್ಸ್ ಗಳು ಜಾಸ್ತಿ. ಮಕ್ಳಿಗೆ ನಾವೇನಾದ್ರೂ ಹೇಳಕ್ ಹೋಗಿ ವೈ, ವಾಟ್, ವೆನ್, ವ್ಯಾನ್, ಹೌ, ಬರೀ ಇದೆ, ಬರೀ ಪ್ರಶ್ನೆಗಳೇ ಕೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ದಿನ ಲೈವ್ ಎಕ್ಸಾಂಪಲ್ ಕೊಟ್ಟಾಗ ಮಾತ್ರ ಅದನ್ನ ಮಕ್ಕಳುಗಳು ರಿಸೀವ್ ಮಾಡ್ಕೊಳ್ತಾರೆ, ವಿನಃ ಕಥೆಗಳನ್ನ ಹೇಳೋದಕ್ಕೆ ಹೊರಟ್ರೆ ಮೇಡಮ್ ನೀವು ಸ್ಟೋರಿ ರೈಟರ್ ಆಗ್ಬಿಡಿ ಅಂತ ತಮಾಷೆ ಮಾಡ್ತಾರೆ ಅಲ್ವಾ. ಹಾಗಾಗಿ ಕತೆ ಪುರಾಣ ಏನಿದೆ, 50% ಮಾತ್ರ ಕೊಡ್ತೀನಿ, 50% ಸಾಧ್ಯ, 50% ಸಾಧ್ಯನೇ ಇಲ್ಲ. ಮತ್ತೆ ಭಗವದ್ಗೀತೆ, ರಾಮಾಯಣ, ಮಹಾಭಾರತದಂತಹ ಕತೆ ಕೇಳುವಷ್ಟು ಸಹನೆ ಮಕ್ಕಳಿಗೆ, ಇವತ್ತಿನ ಮಕ್ಕಳಿಗೆ ಖಂಡಿತ ಇಲ್ಲ. ಫಾರ್ ಎಕ್ಸಾಂಪಲ್ ಮೇಡಮ್, ನಿಮಗೆ ಚೆನ್ನಾಗಿ ಗೊತ್ತಿದೆ ಗೌರಿ ಗಣೇಶ ಹಬ್ಬ ಬಂದಾಗ ಪ್ರತಿ ಫೆಸ್ಟಿವಲ್ಗೂ ಕೂಡ ಒಂದೊಂದು ಅರ್ಥ ಇರುತ್ತೆ, ಒಂದೊಂದು ಕಥೆಗಳಿರ್ತಾರೆ. ಗಣಪತಿ ಹೇಗೆ ಹುಟ್ಟದ, ಇವೆಲ್ಲ ಪ್ರಶ್ನೆಗಳೆಲ್ಲ ಬರ್ತಾ ಇರ್ತಾರೆ. ನಾವು ಸುಮ್ಮನೆ ಹಾಗೆ ಹೇಳ್ತೀನಿ, ಪಾರ್ವತಿ ಗಣಪತಿನ ಸೃಷ್ಟಿ ಮಾಡಿದ್ಲು, ನೋಡಪ್ಪ ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ, ಅಲ್ಲಿ ತನಕ ಯಾರು ಬಂದರೂ ಬಿಡಬೇಡ ಅಂತ ಹೇಳಿ ಅವಳು ಸ್ನಾನಕ್ಕೆ ಹೊರಡ್ತಾಳೆ. ನಮ್ಮ ಮಕ್ಕಳು ಸ್ಟಾಪ್, ನಾನು ಈಗಿನ ಜನರೇಷನ್ ಕತೆ ಹೇಳಕ್ಕೆ ಹೋದಾಗ ಸ್ಟಾಪ್, ಯಾಕೆ ಪಾರ್ವತಿ ಸ್ನಾನಕ್ಕೆ ಹೋದಾಗ ಬಾತ್ರೂಮ್ ಇರ್ಲಿಲ್ವಾ, ಡೋರ್ ಇರ್ಲಿಲ್ವಾ, ಚಿಲಕ ಇರ್ಲಿಲ್ವಾ, ಬಾಟ್ ಇರ್ಲಿಲ್ವಾ, ಪ್ರಶ್ನೆ ಮಾಡ್ತಾರೆ. ನೀವೇನ್ ಆನ್ಸರ್ ಕೊಡ್ತೀರಾ ಅದಕ್ಕೆ? ಅಲ್ಲ. ಆಮೇಲಿಂದ ಗಣಪತಿ ಹಬ್ಬದಲ್ಲಿ ಹೊಟ್ಟೆ ತುಂಬಾ ತಿಂದ್ಬಿಟ್ಟಿದ್ದ ಪುಟ, ಹೊಟ್ಟೆ ಹೊಡೆದೋಗುತ್ತೆ, ಆ ಟೈಮಲ್ಲಿ ಹಾವು ಹೋಗ್ತಾ ಇತ್ತು, ಅದನ್ನ ತಗೊಂಡು ಬೆಲ್ಟ್ ತರ ಕಟ್ಟಿಬಿಡ್ತಾನೆ. ಕತೆ ಗೊತ್ತಲ್ಲ ಮೇಡಮ್, ಇದನ್ನ ಹೇಳಿದಾಗ ಈಗಿನ ಜನರೇಷನ್, ನಾನು ಹೇಳ್ತಾ ಇರೋದು, ಯಾರು ನಾನು ಟೀಸ್ ಮಾಡ್ತಾ ಇಲ್ಲ. ಈ ತರ ಹೇಳಿದಾಗ ಏನಾಗುತ್ತೆ ಅಂದ್ರೆ ಸ್ಟಾಪ್, ನಾವ್ ಎಷ್ಟೇ ತಿಂದ್ರು ನಮ್ಮ ಹೊಟ್ಟೆ ಯಾಕೆ ಹೊಡೆದೋಗಲ್ಲ, ಹಾವನ್ನ ಅಷ್ಟು ಸುಲಭವಾಗಿ ಕೈಲಿಟ್ಕೊಳಕಾಗುತ್ತಾ? ಗಣಪತಿ ವಾಹನ ಅಂದ್ರೆ ಇಲಿ ಅಂತ ಹೇಳ್ತಿರ್ಲ, ಇಲಿ ಮೇಲೆ ಅಷ್ಟು ದೊಡ್ಡ ಹೊಟ್ಟೆ ಇಟ್ಕೊಂಡಿರ್ತಕ್ಕಂಥ ಗಣಪತಿ ಕುತ್ಕೊಂಡು ಹೋಗಕ್ಕಾಗುತ್ತಾ?
1: ಹೌದು.
0: ಆಯ್ತಾ, ಅದಕ್ಕೆ ನಾನು ಹೇಳಿದೆ WH ಕ್ವೆಶ್ಚನ್ಸ್ಗಳು

0: ಜಾಸ್ತಿ ಇರ್ತವೆ. ಈ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇವತ್ತೊಂದು ದಿನ ಮಕ್ಕಳು ತುಂಬಾ ಪ್ರಾಕ್ಟಿಕಲ್ ಆಗಿದ್ದಾರೆ, ಪ್ರೆಸೆಂಟ್ ಮೈಂಡ್ ಅಲ್ಲಿ ಇರ್ತಾರೆ. ನಾವು ಏನ್ ಕಣ್ಣಲ್ಲಿ ನಾವು ನೋಡಿರ್ತೀವಿ ಅದನ್ನ ಮಾತ್ರ ಅವ್ರು ನಂಬ್ತಾ ಇರ್ತಾರೆ. ಸೊ ಹಾಗಾಗಿ ನಮ್ಮ ಭಾರತ ಸಂವಿಧಾನದಲ್ಲಿ ಸೆಕ್ಯುಲರ್ ಸ್ಟೇಟ್ ಅಂತ ನಾವು ಡಿಕ್ಲೇರ್ ಮಾಡ್ಕೊಂಡಿರೋದು, ಜಾತ್ಯಾತೀತ ರಾಷ್ಟ್ರ. ನೋಡಪ್ಪ, ನೀನ್ ಯಾವ ಧರ್ಮದಲ್ಲಾದ್ರೂ ಇರೋ, ಯಾವ ದೇವರನ್ನಾದ್ರೂ ನಂಬುವ, ಕತೆಗಳನ್ನ ನಂಬೋದು ಬಿಡೋದು ನಿನಗ್ ಬಿಟ್ಟಂತಹ ವಿಚಾರ. ಈ ವಿಚಾರದಲ್ಲಿ ನಾ ಖಂಡಿತ ಯಾರು ಇಂಟರಪ್ಟ್ ಆಗಂಗಿಲ್ಲ. ಹಾಗಾಗಿ ಕತೆಗಳು ಪುರಾಣಗಳು ಇವತ್ತಿನ ಜನರೇಷನ್ ಅಲ್ಲಿ ಸಂಸ್ಕಾರ ಬೆಳೆಸುತ್ತೆ ಅನ್ನೋದು 50% ಸಾಧ್ಯ, 50% ಸಾಧ್ಯ ಇಲ್ಲ.
1: ಖಂಡಿತ ಮೇಡಮ್. ಹಾಗೇನೆ ಈಗ ಮಕ್ಕಳಲ್ಲಿ ಶಿಸ್ತು ಬೆಳೆಸೋದಕ್ಕೆ ಯಾವೆಲ್ಲ ಕ್ರಮಗಳು ಅಗತ್ಯ?
0: ಮೇಡಮ್, ಮಕ್ಕಳಲ್ಲಿ ಶಿಸ್ತು ಅನ್ನೋದು ಮನೆಯಿಂದಲೇ ಪ್ರಾರಂಭ ಆಗಬೇಕು. ನಾನು ಈಗಾಗಲೇ ಹೇಳಿರೋ ಹಾಗೆ ಮಕ್ಕಳು ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದೇ ಹೆಚ್ಚಾಗಿದೆ. ಹಾಗಾಗಿ ಪೋಷಕರು ತಮ್ಮ ದಿನನಿತ್ಯದ ಜೀವನದಲ್ಲಿ ಶಿಸ್ತನ್ನು ಅಳವಡಿಸ್ಕೊಂಡ್ರೆ ಮಗು ಕೂಡ ತನ್ನ ಜೀವನದಲ್ಲಿ ಶಿಸ್ತನ್ನು ಅಳವಡಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಾನು ಜಪಾನ್ ದೇಶದಲ್ಲಿ ಹೇಳ್ತಾ ಇದ್ದೆ. ಮಗು 6ನೇ ತರಗತಿಯವರೆಗೆ ಮೇಡಮ್ ಜಪಾನ್ ದೇಶದಲ್ಲಿ ಪೋಷಕರು ಎಷ್ಟೇ ಶ್ರೀಮಂತರಾಗಿದ್ರು ಕೂಡ ಮಕ್ಕಳು ನಡೆದೆ ಹೋಗ್ಬೇಕು ಶಾಲೆಗೆ. ನಮ್ಮಲ್ಲಿ ಆತರ ಇಲ್ಲ,
1: ಖಂಡಿತ ಇಲ್ಲ ಮೇಡಮ್
0: ಅಲ್ವಾ. ಆಮೇಲೆ ಇತ್ತೀಚೆಗೆ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಯ್ತು ಮೇಡಮ್ ಜಪಾನ್ ದೇಶದಲ್ಲಿ. ಅಲ್ಲಿ ಕಂಡಂತಹ ಪ್ರತ್ಯಕ್ಷ ದರ್ಶಿಗಳು ಹೇಳಿರುವಂತಹದ್ದು, ಫ್ಲೈಟ್ ಆಕ್ಸಿಡೆಂಟ್ ಆದಾಗ ಅಲ್ಲಿನ ಪ್ಯಾಸೆಂಜರ್ಗಳಿದಾರಲ್ಲ ಮೇಡಮ್, ಡಿಸಿಪ್ಲಿನ್ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು, ಕ್ಯೂ ಸಿಸ್ಟಮ್ ಅಲ್ಲಿ ಸಾಲು ಸಾಲಿನಲ್ಲಿ ಒಬ್ಬರಾದ್ಮೇಲೆ ಒಬ್ರು ಕೆಳಗಡೆ ಇಳಿದು ಬಂದ್ರು. ಅಲ್ಲಿ ಫ್ಲೈಟ್ ಏನು ಫ್ಲೈಟ್ ಡ್ಯಾಮೇಜ್ ಆಯ್ತೆ ವಿನಃ ಒಂದು ಪ್ರಾಣ ಹಾನಿ ಆಗ್ಲಿಲ್ಲ. ಆಯ್ತಾ, ನಮ್ಮಲ್ಲಾದ್ರೆ ಏನಾಗ್ತಿತ್ತು ಹೇಳಿ? ಹೌದು, ಬಿದ್ದಿದ್ದಾರೆ ಅಂದ್ರೆ ಅವ್ರನ್ನೇ ತುಂಬಿಕೊಂಡು ಹೋಗ್ತಾ ಇದ್ರು. ಫ್ಲೈಟ್ ಆಕ್ಸಿಡೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಲ್ ತುಳಿತಕ್ಕೆ ಹೋದವರೇ ಜಾಸ್ತಿ ಆಗ್ತಾ ಇದ್ರು. ಎಂತ ಸಿಚುಯೇಷನ್ ಅಲ್ಲೂ ಕೂಡ ಅವರು ಡಿಸಿಪ್ಲಿನ್ ಅನ್ನ ಮರೆಯಲ್ಲ ಜಪಾನ್ ದೇಶದಲ್ಲಿ. ಸೊ ಹಾಗಾಗಿ ಡಿಸಿಪ್ಲಿನ್ಗೆ ಮತ್ತೊಂದು ಹೆಸರು ಜಪಾನ್. ನಮ್ಮ ಮಕ್ಕಳಲ್ಲಿ ಎಂತ ಸಿಚುಯೇಷನ್ ಅಲ್ಲೂ ಡಿಸಿಪ್ಲಿನ್ ಫಾಲೋ ಮಾಡ್ಬೇಕಾಗತ್ತೆ ಅಲ್ವಾ?
1: ಹೌದು ಮೇಡಮ್. ಮೇಡಮ್, ಹಾಗೇನೆ ಈಗ ಸಂಸ್ಕಾರವು ಮಕ್ಕಳ ಭವಿಷ್ಯವನ್ನ ಹೇಗೆ ಪ್ರಭಾವಿಸುತ್ತೆ?
0: ಸಂಸ್ಕಾರವಂತ ಮಕ್ಕಳು, ಮಕ್ಕಳ ಒಂದು ಭವಿಷ್ಯ ಏನಿರುತ್ತೆ ಮೇಡಮ್, ಅದು ಉಜ್ವಲವಾಗಿರುತ್ತೆ. ಯಾವ ಮಕ್ಕಳಲ್ಲಿ ಸಂಸ್ಕಾರ ಇರುತ್ತೋ ಆ ಮಕ್ಕಳು ಫ್ಯೂಚರ್ ತುಂಬಾ ಬ್ರೈಟ್ ಆಗಿರುತ್ತೆ, ಉಜ್ವಲವಾಗಿರುತ್ತೆ. ಮಕ್ಕಳಲ್ಲಿ ಸಂಸ್ಕಾರ ಇದ್ದಾಗ ಸಮಾಜ ಅವರನ್ನ ಗೌರವಿಸುತ್ತೆ, ಸಮಾಜದಲ್ಲಿ ಅವ್ರಿಗೆ ವಿಶೇಷವಾದಂತ ಒಂದು ಗೌರವ ಇರುತ್ತೆ. ಸಂಸ್ಕಾರ ಇರ್ತಕ್ಕಂಥ ಮಕ್ಕಳಿಗೆ ಭವಿಷ್ಯದ ಬಗ್ಗೆ ಭಯ ಇರೋದಿಲ್ಲ, ಬದಲಾಗಿ ಭರವಸೆ ಇರುತ್ತೆ.
1: ಹೌದು.
0: ಸೊ ಹಾಗಾಗಿ ಸಂಸ್ಕಾರ ಅನ್ನುವಂಥದ್ದು ಖಂಡಿತ ಮಕ್ಕಳ ಭವಿಷ್ಯವನ್ನ ಉಜ್ವಲವಾಗಿ ರೂಪಿಸುತ್ತೆ ಮೇಡಮ್.
1: ಖಂಡಿತ ಮೇಡಮ್. ಮೇಡಮ್, ಇವಾಗ ತಾನೇ ನಾವು ಮಾತಾಡಿದ್ವಿ ಅಂದ್ರೆ ಒಳ್ಳೆಯ ಸ್ನೇಹ ಬಳಕೆ ಹೇಗಿರ್ಬೇಕು ಅನ್ನೋದು. ಆದ್ರೆ ಮಕ್ಕಳು ನೋಡೋದಾದ್ರೆ ಒಳ್ಳೆ ಸ್ನೇಹಿತರು, ಈಗ ನಾವು ಒಳ್ಳೆ ಸಂಸ್ಕಾರ ಕಲಿತ್ವಿ ಅಂದ್ರೆ ನಮ್ಮ ಜೊತೆಗಿರೋರು ಕೂಡ ಅದನ್ನ ಫಾಲೋ ಮಾಡ್ತಾರೆ. ಸ್ನೇಹ ಬಳಗದಲ್ಲಿ ಒಬ್ರು ಅಕಸ್ಮಾತ್ ಬೇರೆ ಅಭ್ಯಾಸಗಳನ್ನ ಇಟ್ಕೊಂಡ್ರು ಅಂತಂದ್ರು ಅಷ್ಟು ಜನ ಯಾರು ಸ್ನೇಹ ಬಳಗದಲ್ಲಿ ಇರ್ತಾರೆ ಅವರು ಕೂಡ ದಾರಿ ತಪ್ಪುವಂತ ಕೆಲಸಗಳನ್ನ ನಡೀತಾ ಇರುತ್ತೆ. ಹಾಗಿದ್ರೆ ಒಳ್ಳೆಯ ಸ್ನೇಹ ಬಳಗ ಮಕ್ಕಳ ಸಂಸ್ಕಾರಕ್ಕೆ ಹೇಗೆ ಸಹಾಯ ಮಾಡುತ್ತೆ?
0: ಒಳ್ಳೆಯ ಸ್ನೇಹ ಬಳಗ ಮಕ್ಕಳ ಸಂಸ್ಕಾರಕ್ಕೆ ಖಂಡಿತ ಸಹಾಯ ಮಾಡುತ್ತೆ ಮೇಡಮ್. ಯಾಕಂತ ಹೇಳಿದ್ರೆ ಒಳ್ಳೆ ಸಂಸ್ಕಾರ ಇದ್ದಾಗ ಭಗವಂತನೇ ನಮ್ ಜೊತೆಗಿರ್ತಾನೆ.
1: ಖಂಡಿತ
0: ಅಲ್ವಾ? ನಾವೊಬ್ಬರಿಗೆ ಸಹಾಯ ಮಾಡಿದ್ರೆ ಅಥವಾ ಒಬ್ಬರನ್ನ ಬೆಳೆಸಿದರೆ ಭಗವಂತ ನಮ್ಮನ್ನ ಬೆಳೆಸ್ತಾನೆ ಅನ್ನೋದು ನನ್ನ ವೈಯಕ್ತಿಕ ನಂಬಿಕೆ ಹಾಗೂ ವೈಯಕ್ತಿಕ ಅನುಭವ ಮೇಡಮ್. ಸ್ನೇಹ ಅನ್ನೋದು ರಕ್ತ ಸಂಬಂಧವನ್ನ ಮೀರಿದ್ದು, ಅಕ್ಷಯ ಪಾತ್ರ ಇದ್ದಾಗೆ ಎಷ್ಟು ಜನಕ್ಕೆ ಬೇಕಾದರೂ ನೀವು ಸ್ನೇಹವನ್ನ ಕೊಡಬಹುದು. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಮೇಡಮ್, ನನ್ನ ತಮ್ಮನ ಫ್ರೆಂಡ್, ಅವರು DC ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರ್ನಲ್ಲಿ, ಮಂಜುನಾಥ್ ಅಂತ ಹೇಳಿ. ಇನ್ನೊಬ್ರು ಲಾಯರ್ ಆಗಿ ಅಡ್ವೊಕೇಟ್ ಆಗಿ ಶಶಿಧರ್ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮನ ಫ್ರೆಂಡ್ಸ್ ನನ್ನ ಸ್ಪೆಷಲ್ ಲೆಕ್ಚರ್ಸ್ಗೆ ಅವರಿಬ್ಬರನ್ನು ಕೂಡ ಕರೆಸಿದ್ದೆ. ಸಾಧ್ಯವಾದರೆ ಒಂದು ಅಡ್ಮಿನಿಸ್ಟ್ರೇಷನ್ ಈಗೆಲ್ಲ ಫೋಕ್ಸ್ ಇದೆಯಲ್ಲ ಅದ್ರ ಬಗ್ಗೆ ನೀವು ಕೂಡ ಕರೆಸಿ ಮಾತಾಡ್ಬೋದು, ಭಾಳ ಚೆನ್ನಾಗಿ ಮಾತಾಡ್ತಾರೆ ಮೇಡಮ್ ಅವರು. ಇವರಿಬ್ಬರು ಸ್ನೇಹದ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ಮಂಜುನಾಥ್ ಅನ್ನೋರು ಮೇಡಮ್ ಬೆಂಗಳೂರಿನಲ್ಲಿದ್ದರು, ಜಸ್ಟ್ ಇಮ್ಯಾಜಿನೇಷನ್. ಶಶಿಧರ್ ಅನ್ನೋರು ಡೆಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಮಂಜು ಫೋನ್ ಮಾಡ್ತಾರೆ, KS ಕಾಲ್ ಫೋರ್ ಮಾಡಿದ್ದಾರೆ, ನನ್ನ ಹತ್ರ ಸೋರ್ಸಸ್ ಇಲ್ಲ, ಆಗಿನ ಮೊಬೈಲ್ ಇರಲಿಲ್ಲ ಮೇಡಮ್, ಆಯ್ತಾ, ನನ್ನ ಹತ್ರ HK ಸೋರ್ಸಸ್ ಇಲ್ಲ, ವೆರಿ ಶಾರ್ಟ್ ಟೈಮು, ಅಟ್ ಎನಿ ಕಾಸ್ಟ್ ನಾನು KS ಪಾಸ್ ಮಾಡಲೇಬೇಕು ಅಂತ ಶಶಿಧರ್ ಹೇಳ್ತಾರೆ. ಇಲ್ಲ, ನೀನು ಯೋಚನೆ ಮಾಡಬೇಡ, ನೀನು ಯಾವ್ಯಾವಾಗ ಫ್ರೀ ಆಗ್ತೀಯ ಆಗೆಲ್ಲ ನನಗೆ ನೀನು ಕಾಲ್ ಮಾಡು. ನಾನು ಕಾಲ್ ಮಾಡಿದಾಗ ನನ್ನ ಹತ್ರ ಒಳ್ಳೊಳ್ಳೆ ಪುಸ್ತಕಗಳಿದ್ದಾವೆ, ಒಂದಷ್ಟು ವಿಚಾರಗಳನ್ನ ನಾನು ತಿಳ್ಕೊಂಡಿದ್ದೀನಿ, ಅದು ನಾನು ಹೇಳ್ತಾ ಹೋಗ್ತೀನಿ, ಯು ಜಸ್ಟ್ ಲಿಸನ್, ಕೇಳಿಸ್ಕೊತಾ ಹೋಗು ಅಂತ ಶಶಿಧರ್ ಆ ಕಡೆಯಿಂದ ಮಾತಾಡ್ತಾರೆ. ಮೇಡಮ್,

0: ಮಂಜುನಾಥ್ ಕೇಳಿಸ್ಕೋತಾರೆ, ಅವರು ಓದಿದಕ್ಕಿಂತ ಕೇಳಿಸ್ಕೊಂಡಿದ್ದು ಜಾಸ್ತಿ. ನಾವ್ ಯಾವಾಗ್ಲೂ ಗುಡ್ ಲಿಸನರ್ ಆಗ್ಬೇಕು.
1: ಹೌದು,
0: ಕೆ ಎಸ್ ಎಕ್ಸಾಮ್ ಬರೀತಾರೆ, ಮಂಜುನಾಥ್ ಕೆ ಎಸ್ ಎಕ್ಸಾಮ್ ಪಾಸ್ ಮಾಡ್ತಾರೆ. ಇವತ್ತು ಡಿ ಸಿ ಆಗಿ ವರ್ಕ್ ಮಾಡ್ತಾ ಇದಾರೆ ಬೆಂಗಳೂರಿನಲ್ಲಿ ಮೇಡಮ್. ಸಾಧ್ಯವಾದ್ರೆ ಅವ್ರನ್ನ ಕರೆಸಿ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ,
1: ಒಳ್ಳೆ ಸ್ನೇಹಿತರು ಅಂತ ಗೊತ್ತಾಯ್ತು.
0: ಸ್ನೇಹಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಅಲ್ವಾ. ಈ ಶಶಿಧರ ಅನ್ನೋರು ಹಳ್ಳಿನಲ್ಲಿ ಹುಟ್ಟಿರೋದು ಮೇಡಮ್, ಹುಣಸೂರು ಹತ್ರ ಒಂದು ಹಳ್ಳಿ ಇದೆ, ಅಲ್ಲೂ ಹುಟ್ಟಿದ್ದು. ನಾವು ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟ್ ನೋಡಕ್ಕಾಗುತ್ತೋ ಇಲ್ವೋ, ಹಾರ್ಡ್ ವರ್ಕರ್ ನಾನು ಹೇಳ್ತಾ ಇರೋದು. ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾರೆ ಕನ್ನಡ ಮೀಡಿಯಂ ಒಬ್ಬ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಅವ್ರ ನಾಲೆಡ್ಜ್ ಯಾವ ಲೆವೆಲ್ಗೆ ಇದೆ ಅನ್ನೋದನ್ನ ಯೋಚನೆ ಮಾಡಿ. ಸ್ನೇಹ ಅಂದ್ರೆ ಇದು ಮೇಡಮ್, ನಾನು ಬಹಳ ಖುಷಿ ಪಡ್ತೀನಿ. ಅವರಿಬ್ರು ಕೂಡ ನನ್ನ ಅಕ್ಕ ಅಂತಾನೆ ಕರೆಯೋದು, ಯಾಕಂದ್ರೆ ನನ್ನ ತಮ್ಮನ ಫ್ರೆಂಡ್ಸ್ ಅವರಿಬ್ರು. ಆ ಫ್ರೆಂಡ್ ಸರ್ಕಲ್ ಆತರ ಇದೆ ಮೇಡಮ್, ಒಬ್ರು ಏನಾದ್ರೂ ಕಷ್ಟದಲ್ಲಿ ಇದಾರೆ ಅಂತ ಹೇಳಿದ್ರೆ ಈ ಜೇನು ಹುಳುಗಳ ತರ ತಿಳ್ಕೊಂಡ್ಬಿಡ್ತಾರೆ, ಕೈ ಜೋಡಿಸ್ತಾರೆ. ಸೊ ಹಾಗಾಗಿ ಯಾವಾಗ್ಲೂ ಕೂಡ ಸ್ನೇಹ, ಏನು ಒಳ್ಳೆತನ ಇರುವವರ ಸ್ನೇಹ ಮಾಡೋದು ಕೂಡ ಒಂದು ಸಂಸ್ಕಾರ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್.
1: ಹೌದು ಮೇಡಮ್, ಒಂದೊಳ್ಳೆ ಎಕ್ಸಾಂಪಲ್ ನೀಡಿದ್ರಿ ಸ್ನೇಹ ಅಂದ್ರೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ. ಮ್ಯಾಮ್, ಹಾಗೆ ನೈಕ ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ಬೆಳೆಸೋದಕ್ಕೆ ಸಂಸ್ಕಾರ ಏಕೆ ಅಗತ್ಯ?
0: ಖಂಡಿತ ಮೇಡಮ್, ಯಾಕಂದ್ರೆ ನಾವು ಬದುಕ್ತಾ ಇರೋದೇ ಸಮಾಜದಲ್ಲಿ.
1: ಹೌದು,
0: ಸಮಾಜದಲ್ಲಿ ಇತರರ ಜೊತೆಗೆ ನಾವು ಬದುಕಲೇಬೇಕು. ಸಮಾಜವನ್ನ ಬಿಟ್ಟು ಬದುಕಲು ಸಾಧ್ಯನೇ ಇಲ್ಲ. ಅರಿಸ್ಟಾಟಲ್ ಹೇಳ್ತಾರೆ, ಸಮಾಜವನ್ನ ಬಿಟ್ಟು ಬದುಕೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಸಮಾಜವನ್ನ ಬಿಟ್ಟು ಬದುಕ್ತೀನಿ ಅಂತ ನೀನು ಹೊರಟಿದ್ದೆ ಆದ್ರೆ ಒಂದು ದೇವರಾಗಿರಬೇಕು, ಇಲ್ಲ ಮೃಗವಾಗಿರಬೇಕು. ಹಾಗಾಗಿ ನಾನು ಈ ಸಮಾಜದ ಮಧ್ಯದಲ್ಲಿ ಇತರರ ಜೊತೆಗೆ ನಾನು ಬದುಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ನಾನು ಉತ್ತಮ ನಾಗರಿಕನಾಗಿ ಬೆಳಿಬೇಕು, ಬದುಕಬೇಕು ಅಂತ ಹೇಳಿದ್ರೆ ಸಂಸ್ಕಾರ ಅನ್ನುವಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳ ಮುಖ್ಯವಾಗುತ್ತೆ ಮೇಡಮ್.
1: ಮ್ಯಾಮ್, ಹಾಗಾದ್ರೆ ಮಕ್ಕಳ ಜೀವನದಲ್ಲಿ ಸಂಸ್ಕಾರದ ಮಹತ್ವ ಏನಾಗಿರುತ್ತೆ?
0: ಸಂಸ್ಕಾರ ಮತ್ತು ವ್ಯಕ್ತಿತ್ವ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಮೇಡಮ್. ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅಂತ ಹೇಳಿ ಕರೀತೇವೆ. ಇವೆರಡರ ನಡುವೆ ಅಂತಹ ದೊಡ್ಡ ವ್ಯತ್ಯಾಸ ಏನನ್ನು ಕಂಡು ಬರ್ತಾ ಇಲ್ಲ. ಸಂಸ್ಕಾರ ವ್ಯಕ್ತಿತ್ವ ಅಂತ ವ್ಯತ್ಯಾಸ ಏನು ಕೂಡ ನನಗೆ ಕಂಡು ಬರ್ತಾ ಇಲ್ಲ. ಮಕ್ಕಳಲ್ಲಿ ಸಂಸ್ಕಾರ ಇದೆ ಅಂದ್ರೆ ವ್ಯಕ್ತಿತ್ವದ ವಿಕಾಸ ಆಗ್ತಾ ಇದೆ ಅಂತ ಹೇಳಿ ಅದರ ಅರ್ಥ. ವ್ಯಕ್ತಿತ್ವದ ವಿಕಾಸ ಆಗಿದೆ ಅಂದ್ರೆ ಆ ಮಗುವಿನಲ್ಲಿ ಸಂಸ್ಕಾರ ಇದೆ ಅಂತ ಹೇಳಿ ಅದರ ಅರ್ಥ. ಹಾಗಾಗಿ ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕೆ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ ವ್ಯಕ್ತಿ ಸಾಯ್ತಾನೆ, ಆದ್ರೆ ವ್ಯಕ್ತಿತ್ವ ಸಾಯಲ್ಲ.
1: ಖಂಡಿತ.
0: ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ, ಪುನೀತ್ ರಾಜ್ಕುಮಾರ್. ಸಿಂಪಲ್ ಆಗಿ ಒಂದೊಂದು ಲೈನ್ ಅಲ್ಲಿ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಸ್ವಾಮಿ ವಿವೇಕಾನಂದ ಅಮೆರಿಕದ ಚಿಕಾಗೋದಲ್ಲಿ ಅವರು ಭಾಷಣವನ್ನ ಮಾಡ್ತಿರ್ತಾರೆ, ಗೊತ್ತಿದೆ ಅದು ನಿಮ್ಗೆ. ಅವ್ರ ಭಾಷಣವನ್ನ ಕೇಳಿ ಪ್ರೇರಣೆಗೆ ಒಳಗಾದಂತಹ ಒಂದು ಸುಂದರವಾದಂತಹ ಒಂದು ಹೆಣ್ಮಗು ಬಂದು ಕೇಳ್ತಾಳೆ, ನೀವೆಷ್ಟು ಬುದ್ಧಿವಂತರಿದ್ದೀರಾ, ಇಷ್ಟು ವಿವೇಚನೆ ಇದೆ, ಇಷ್ಟು ಸುಂದರವಾಗಿದ್ದೀರಾ, ನನ್ನನ್ನ ನೀವು ಮದುವೆ ಮಾಡ್ಕೊಳ್ಳಿ, ನಿಮ್ಮಂತಹದೇ ಒಂದು ಮಗು ನನಗೆ ಬೇಕು ಅಂತ. ತಕ್ಷಣ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಅಮ್ಮ ಅದಕ್ಕೆಲ್ಲ ತುಂಬಾ ಸಮಯ ತಗೊಳುತ್ತೆ, ನಾನೇ ನಿಮ್ಮ ಮಗ, ನೀವು ನನ್ನ ತಾಯಿ ಅಂತ ನನಗೆ ಈ ಮಗನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅಂತ ತಕ್ಷಣ ಹೆಣ್ಣು ಮಗುವಿನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಇದನ್ನ ಏನ್ ಹೇಳ್ತೀರಾ, ಸಂಸ್ಕಾರ ಅಂತೀರಾ, ವ್ಯಕ್ತಿತ್ವ ಅಂತೀರಾ? ಎಷ್ಟು ದೊಡ್ಡ ಸಂಸ್ಕಾರ ಮೇಡಮ್. ಇವತ್ತಿನ ದಿನ ವ್ಯಕ್ತಿ ಇಲ್ಲ, ಸ್ವಾಮಿ ವಿವೇಕಾನಂದ ಅವರು ನಮ್ಮಲ್ಲಿ ಇಲ್ಲ ಮೇಡಮ್, ಆದ್ರೆ ಅವರ ವ್ಯಕ್ತಿತ್ವ ಜೀವಂತ ಮೇಡಮ್ ಅಲ್ವಾ, ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಅಲ್ವಾ. ಹಾಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರ ಸಬಾರ್ಡಿನೇಟರ್ ಒಬ್ರು ಬಂದ್ಬಿಟ್ಟು ಪರ್ಮಿಷನ್ ಕೇಳ್ತಾರೆ. ಏನ್ ಪರ್ಮಿಷನ್ ಅಂದ್ರೆ, ಇವತ್ತು ಸೈನ್ಸ್ ಎಕ್ಸಿಬಿಷನ್ ಇದಾರೆ, ಇವತ್ತೇ ಲಾಸ್ಟ್, ನಮ್ಮ ಇಬ್ರು ಮಕ್ಕಳನ್ನ ನಾನು ಕರ್ಕೊಂಡು ಹೋಗ್ಬೇಕು ಸರ್, ಮಧ್ಯಾಹ್ನ ಸ್ವಲ್ಪ ಬೇಗ ಹೊರಡ್ತೀನಿ, ದ ಪರ್ಮಿಷನ್ ಕೊಟ್ರಿ ಅಂತ ಹೇಳ್ತಾರೆ. ಆಯ್ತಪ್ಪ, ನೀನು ಹೋಗ್ಬೋದು ಅಂತ ಹೇಳ್ತಾರೆ. ಮಧ್ಯಾಹ್ನ ಆಫ್ಟರ್ ಲಂಚ್ ಆಗುತ್ತೆ, ಆಯಪ್ಪ ಬರೋದೇ ಇಲ್ಲ. ಅಬ್ದುಲ್ ಕಲಾಂ ಅವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ, ಪರ್ಮಿಷನ್ ಕೇಳಿದ್ರು ಬರ್ಲೇ ಇಲ್ವಲ್ಲ ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಕೊನೆಗೆ ಅವ್ರ ಚೇಂಬರ್ ಲಾಕ್ ಮಾಡ್ಬಿಟ್ಟು ಹೊರಡ್ಬಿಡ್ತಾರೆ. ಇವ್ರಿಗೆ ಡ್ಯೂಟಿ ಅವರ್ಸ್ ಮುಗಿಯುತ್ತೆ, ಮನೆಗೆ ಹೋಗ್ತಾರೆ ಸಬಾರ್ಡಿನೇಟರು. ಇಬ್ರು ಮಕ್ಳ ಮಧ್ಯೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೂತಿದ್ದಾರೆ, ಮಕ್ಳು ಹ್ಯಾಪಿ ಆಗಿದ್ದಾರೆ. ಸರ್ ನೀವಿಲ್ಲಿ ಅಂತ ಕೇಳ್ತಾರೆ. ಅಲ್ಲಪ್ಪ, ಬೆಳಿಗ್ಗೆ ಪರ್ಮಿಷನ್ ಕೇಳ್ದೆ ತಾನೆ, ಆದ್ರೆ ನೀನ್ ಕೆಲ್ಸ ಮಾಡ್ತಾ ಮಾಡ್ತಾ ನೀನು ಮರ್ತ್ ಬಿಟ್ಟೆ, ನಿನಗೂ ಡಿಸ್ಟರ್ಬ್ ಆಗ್ಬಾರ್ದು, ನಿನ್ ಮಕ್ಳಿಗೂ ತೊಂದರೆ ಆಗ್ಬಾರ್ದು. ಸೊ ಹಾಗಾಗಿ ನಾನೇ ನಿಮ್ ಮಕ್ಳನ್ನ ಕರ್ಕೊಂಡೋಗಿ ಎಕ್ಸಿಬಿಷನ್ ತೋರಿಸ್ಕೊಂಡು ಬಂದೆ ಅಂತ ಹೇಳ್ತಾರೆ. ಮೇಡಮ್ ಇದು ಕೇಳಿದಾಗ ಏನಾಗುತ್ತೆ, ಎಷ್ಟೇ ದೊಡ್ಡ ಅಧಿಕಾರದಲ್ಲಿ ಇದ್ರು ಕೂಡ ಅಧಿಕಾರದ ಅಹಂ ಒಳ್ಳೇದಲ್ಲ, ವ್ಯಕ್ತಿತ್ವ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಎ ಪಿ ಜೆ ಅಬ್ದುಲ್ ಕಲಾಂ ಏನಿದ್ದಾರೆ ಅವ್ರನ್ನ ನಾನು ಬಹಳ ಮುಗಿಲು ಮುಟ್ಟುವ ಎತ್ತರ

ಅದಕ್ಕೆ ಮನುಷ್ಯತ್ವ ಅವರಲ್ಲಿ ಇತ್ತು. ನೀವು ಎ ಪಿ ಜೆ ಅಬ್ದುಲ್ ಕಲಾಂ ಬಗ್ಗೆ ಏನ್ ಗೊತ್ತು ಅಂತ ಹೇಳಿದ್ರೆ, ಮೇಡಮ್ ಪ್ರೆಸಿಡೆಂಟ್ ಆಗಿದ್ರು, ರಾಷ್ಟ್ರಪತಿ ಆಗಿದ್ರು, ಸೈಂಟಿಸ್ಟ್ ಆಗಿದ್ರು, ಸ್ಟೇಟ್ಸ್ಮನ್ ಏನೆಲ್ಲ ಹೇಳ್ಬೋದು, ಆದ್ರೆ ಎಲ್ಲೂ ಅವರೊಬ್ರು ಮುಸ್ಲಿಂ ಅಂತ ಹೇಳೋದೇ ಇಲ್ಲ. ನಾವು ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ ಅದ್ಯಾವುದು ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಇಲ್ಲಿ ವ್ಯಕ್ತಿತ್ವ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಸೊ ಹಾಗಾಗಿ ವ್ಯಕ್ತಿ ಇಲ್ಲ, ವ್ಯಕ್ತಿತ್ವ ಜೀವಂತ. ಇನ್ನೊಂದು ಮೇಡಮ್, ಲಾಸ್ಟ್ ಒನ್ ನಿಮ್ಗೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ.

0: ಅಲ್ವಾ? ಎಷ್ಟೋ ಮನೆಗಳಲ್ಲಿ ದೇವ್ರ ಮನೆಗಳಲ್ಲಿ ಫೋಟೋ ಇಟ್ಟಿದ್ದಾರೆ ಮೇಡಮ್. ಕಾರಣ ಏನು ಅಂದ್ರೆ ವ್ಯಕ್ತಿತ್ವ, ಸಮಾಜದಲ್ಲಿ ಇತರರ ಜೊತೆಗೆ ಅವ್ರು ನಡ್ಕೊಳ್ತಾ ಇದ್ದಂತಹ ರೀತಿ, ಎಲ್ಲರನ್ನು ಗೌರವಿಸುವಂತಹ ಧಾಟಿ ಇದೆಯಲ್ಲ, ಸೊ ಅದು ಒಂದು ಸಂಸ್ಕಾರ. ಸೊ ಹಾಗಾಗಿ ವ್ಯಕ್ತಿ ಸಾಯ್ತಾನೆ, ವ್ಯಕ್ತಿತ್ವ ಸಾಯೋದಿಲ್ಲ. ಸೊ ಹಾಗಾಗಿ ಸಂಸ್ಕಾರ ವ್ಯಕ್ತಿತ್ವ ಇವೆರಡರ ನಡುವೆ ಅಂತ ವ್ಯತ್ಯಾಸ ಇಲ್ಲ ಮೇಡಮ್. ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅನ್ನೋದು ನನ್ನ ಅಭಿಪ್ರಾಯ.
1: ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಸಂಸ್ಕಾರ ಉತ್ತಮ ಭವಿಷ್ಯದ ಅಡಿಪಾಯ ಎಂಬ ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು. ಕೊನೆಯದಾಗಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ದಯಮಾಡಿ ಪೋಷಕರು ತಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಿ, ಆ ಸಂಸ್ಕಾರನೇ ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡುತ್ತೆ. ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಮೇಡಮ್. ಮನೆ ಮತ್ತು ಶಾಲೆ ಎರಡು ಸೇರಿ ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳು, ಶಿಸ್ತು, ಗೌರವ ಮತ್ತು ನೈತಿಕತೆಯನ್ನು ಬೆಳೆಸಿದರೆ ಅವರು ಉತ್ತಮ ನಾಗರಿಕರಾಗಿ ಬೆಳೆಯುತ್ತಾರೆ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40.
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುಗರೇ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.
5: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 60 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 13 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 58 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 26 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

ಸಿರಿಯಾಜ್ ನತ್ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮೊದಲ ಕ್ರಿಕೆಟ್ ವಿಶ್ವಕಪ್ನ ಮೊದಲ ಪಂದ್ಯ ಜಯಿಸಿದ ದಿನ ಹಾಗೂ ವಿಶ್ವ ಆಹಾರ ಸುರಕ್ಷತಾ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಆಹಾರ

ಸುರಕ್ಷತೆಯ ಮಹತ್ವವನ್ನು ಎತ್ತಿ ತೋರಿಸಲು ಮತ್ತು ಆಹಾರದಿಂದ ಹರಡುವ ಅಪಾಯಗಳನ್ನು ಗುರುತಿಸಲು, ತಡೆಗಟ್ಟಲು ಮತ್ತು ನಿರ್ವಹಿಸಲು ಜಾಗತಿಕ ಕ್ರಮವನ್ನು ಪ್ರೇರೇಪಿಸಲು ಪ್ರತಿ ವರ್ಷ ಜೂನ್ 7ರಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಆಹಾರವು ಆಶ್ರಯ ಮತ್ತು ನೀರಿನ ಜೊತೆಗೆ ಮಾನವನ ಬದುಕುಳುವಿಕೆಯ ಅಡಿಪಾಯವನ್ನು ರೂಪಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಅಭಿವೃದ್ಧಿ ಹೊಂದಲು ಶುದ್ಧ ಗಾಳಿ, ಸುರಕ್ಷಿತ ನೀರು, ಪೌಷ್ಟಿಕ ಆಹಾರ ಮತ್ತು ಸರಿಯಾದ ಬಟ್ಟೆಗಳನ್ನು ಅವಲಂಬಿಸಿರುತ್ತಾನೆ. ಆಹಾರವು ಕೇವಲ ಪೋಷಣೆಗಿಂತ ಹೆಚ್ಚಿನದಾಗಿದೆ. ಇದು ನಮ್ಮ ದೇಹವನ್ನು ಸಂಪೋಷಿಸುವ ಮತ್ತು ಆಹಾರ ಭದ್ರತೆಯನ್ನು ಬಲಪಡಿಸುವಲ್ಲಿ, ಸಾರ್ವಜನಿಕ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ, ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವಲ್ಲಿ, ನ್ಯಾಯಯುತ ಮಾರುಕಟ್ಟೆಯನ್ನು ಪ್ರವೇಶವನ್ನು ಸಕ್ರಿಯಗೊಳಿಸುವಲ್ಲಿ, ಕೃಷಿ ಮತ್ತು ಪ್ರವಾಸೋದ್ಯಮವನ್ನು ಬೆಂಬಲಿಸುವಲ್ಲಿ ಮತ್ತು ವಿಶ್ವಾದ್ಯಂತ ಸುಸ್ಥಿರ ಅಭಿವೃದ್ಧಿಯನ್ನು ಚಾಲನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು ಮತ್ತು ವಿಟಮಿನ್ ಸೇರಿದಂತೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವ ಮೂಲಕ ಬೆಳವಣಿಗೆಯನ್ನು ಬೆಂಬಲಿಸುವ ಪ್ರಾಥಮಿಕ ಶಕ್ತಿಯ ಮೂಲವಾಗಿದೆ. ವಿಶ್ವ ಆಹಾರ ದಿನವು ಸುರಕ್ಷಿತ ಆಹಾರ ಹಂಚಿಕೆಯ ಜವಾಬ್ದಾರಿಯಾಗಿದೆ ಮತ್ತು ಜಾಗತಿಕ ಆದ್ಯತೆಯಾಗಿದೆ ಎಂಬುದು ಪ್ರಬಲ ಜ್ಞಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಆಹಾರದಿಂದ ಹರಡುವ ರೋಗಗಳ ವ್ಯಾಪಕ ಜಾಗತಿಕ ಹೊರೆಯನ್ನು ಗುರುತಿಸಲಾಗುತ್ತಿದೆ. ಇದು ಎಲ್ಲ ವಯಸ್ಸಿನ ವ್ಯಕ್ತಿಗಳಿಗೆ ಸೋಂಕು ತರುತ್ತದೆ. ಮುಖ್ಯವಾಗಿ 5 ವರ್ಷದವರೆಗಿನ ಮಕ್ಕಳು ಮತ್ತು ಕಡಿಮೆ ಆದಾಯದ ರಾಷ್ಟ್ರಗಳಲ್ಲಿ ವಾಸಿಸುವ ಜನರು. ಆದ್ದರಿಂದ 2018ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಪ್ರತಿ ವರ್ಷ ಜೂನ್ 7ರಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸುವುದಾಗಿ ಘೋಷಿಸಿತು. ವ್ಯಾಪಕವಾದ ಆಹಾರದಿಂದ ಹರಡುವ ರೋಗವನ್ನು ಎದುರಿಸಲು, ಆಹಾರ ಸುರಕ್ಷತೆಗಾಗಿ ಅಂತಾರಾಷ್ಟ್ರೀಯ ಪ್ರಯತ್ನಗಳನ್ನು ಹೆಚ್ಚಿಸಲು ವಿಶ್ವ ಆರೋಗ್ಯ ಸಭೆಯು 2020ರಲ್ಲಿ ನಿರ್ಣಯವನ್ನು ಜಾರಿಗೆ ತಂದಿತು. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಮತ್ತು WHO ಸದಸ್ಯ ರಾಷ್ಟ್ರಗಳು ಮತ್ತು ಇತರೆ ಸಂಬಂಧಿತ ಸಂಸ್ಥೆಗಳ ಸಹಯೋಗದಿಂದ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲು ಅನುವು ಮಾಡಿಕೊಡಬಹುದು. ಹಾಗಾಗಿ ಈ 7ನೇ ವಾರ್ಷಿಕೋತ್ಸವದ ವರ್ಷದಲ್ಲಿ ನೀರು ಮತ್ತು ಆಹಾರ ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸಲು 2026ರ ಥೀಮನ್ನು ನೋಡುವುದಾದರೆ, ಆಹಾರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ವೈಜ್ಞಾನಿಕ ಜ್ಞಾನದ ನಿರ್ಣಾಯಕ ಪಾತ್ರವನ್ನು ಒತ್ತಿ ಹೇಳುತ್ತದೆ. ವಿಜ್ಞಾನವು ಅಡಿಪಾಯವನ್ನು ಒದಗಿಸಿದರೂ ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವುದು ಆ ಜ್ಞಾನದ ಅನ್ವಯವಾಗಿದೆ ಎಂದು ಇದು ಒತ್ತಿ ಹೇಳುತ್ತದೆ. ಹೊರೆಯಿಂದ ಪರಿಹಾರದವರೆಗೂ ಎಲ್ಲೆಡೆ ಸುರಕ್ಷಿತ ಆಹಾರ ಎಂಬ ಘೋಷಣೆಯು ಕೇಂದ್ರ ಬಿಂದುವಾಗಿದ್ದು, ವಿಜ್ಞಾನ ಆಧಾರಿತ ಅಭ್ಯಾಸಗಳನ್ನು ಕಾರ್ಯಗತಗೊಳಿಸಲು ಸರ್ಕಾರಗಳಿಂದ ಗ್ರಾಹಕರವರೆಗೆ ಎಲ್ಲ ವಲಯಗಳಲ್ಲೂ ಸಾಮೂಹಿಕ ಜವಾಬ್ದಾರಿಯನ್ನು ಒತ್ತಿ ತೋರಿಸುತ್ತದೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ, ಮೊದಲ ಏಕದಿನ ಕ್ರಿಕೆಟ್ ವಿಶ್ವಕಪ್ 1975ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆಯಿತು. ಅಧಿಕೃತವಾಗಿ ಫ್ಯೂಡಿನೆನ್ಷಿಯಲ್ ಕಪ್ ಎಂದು ಕರೆಯಲ್ಪಟ್ಟ ಈ ಪಂದ್ಯಾವಳಿಯು ಏಕದಿನ ಅಂತಾರಾಷ್ಟ್ರೀಯ ಅಂದರೆ ODI ಕ್ರಿಕೆಟ್ ಇತಿಹಾಸದ ಮೊದಲ ಪ್ರಮುಖ ಪಂದ್ಯವಾಗಿದೆ. ಈ ಐತಿಹಾಸಿಕ ಟೂರ್ನಿಯವು ಜೂನ್ 7ರಿಂದ ಜೂನ್ 21ರವರೆಗೆ 1975ರಲ್ಲಿ ನಡೆಯಿತು. ಇದರಲ್ಲಿ ಇಂಗ್ಲೆಂಡ್, ನ್ಯೂಜಿಲೆಂಡ್, ಭಾರತ, ಪೂರ್ವ ಆಫ್ರಿಕಾ, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್, ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ಸೇರಿದಂತೆ ಒಟ್ಟು 8 ತಂಡಗಳು ಭಾಗವಹಿಸಿದವು. ಪ್ರತಿಯೊಂದು ಪಂದ್ಯವು ತಲಾ 60 ಓವರ್ಗಳದಾಗಿತ್ತು. ಫೈನಲ್ ಪಂದ್ಯದ ವಿಜೇತರು ಜೂನ್ 21, 1975ರಂದು ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿಯಾದವು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುವರೆ, ಇದುವರೆಗೂ ಸಮುದ್ರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡುವ ಸೆ ಸರಗೂರು ತಾಲೂಕಿನ ನೆಮ್ಮನಹಳ್ಳಿಯ ಶ್ರೀಮತಿ ಭಾಗ್ಯರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಕೇಳುವರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನೆಮ್ಮನಹಳ್ಳಿಯ ಶ್ರೀಮತಿ ಭಾಗ್ಯರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 60 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 13 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 58 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 26 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಇಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ನಾನು ನಿಮ್ಮ ಬಾನಿಲಿ ಗೆಳತಿ ಸ್ಪೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮೊದಲ ಕ್ರಿಕೆಟ್ ವಿಶ್ವಕಪ್ನ ಮೊದಲ ಪಂದ್ಯ ಜಯಿಸಿದ ದಿನ ಹಾಗೂ ವಿಶ್ವ ಆಹಾರ ಸುರಕ್ಷತಾ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಆಹಾರ ಸುರಕ್ಷತೆಯ ಮಹತ್ವವನ್ನು ಎತ್ತಿ ತೋರಿಸಲು ಮತ್ತು ಆಹಾರದಿಂದ ಹರಡುವ ಅಪಾಯಗಳನ್ನು ಗುರುತಿಸಲು, ತಡೆಗಟ್ಟಲು ಮತ್ತು ನಿರ್ವಹಿಸಲು ಜಾಗತಿಕ ಕ್ರಮವನ್ನು ಪ್ರೇರೇಪಿಸಲು ಪ್ರತಿ ವರ್ಷ ಜೂನ್ 7ರಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಆಹಾರವು ಆಶ್ರಯ ಮತ್ತು ನೀರಿನ ಜೊತೆಗೆ ಮಾನವನ ಬದುಕುಳುವಿಕೆಯ ಅಡಿಪಾಯವನ್ನು ರೂಪಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಅಭಿವೃದ್ಧಿ ಹೊಂದಲು ಶುದ್ಧ ಗಾಳಿ, ಸುರಕ್ಷಿತ ನೀರು, ಪೌಷ್ಟಿಕ ಆಹಾರ ಮತ್ತು ಸರಿಯಾದ ಬಟ್ಟೆಗಳನ್ನು ಅವಲಂಬಿಸಿರುತ್ತಾನೆ. ಆಹಾರವು ಕೇವಲ ಪೋಷಣೆಗಿಂತ ಹೆಚ್ಚಿನದಾಗಿದೆ. ಇದು ನಮ್ಮ ದೇಹವನ್ನು ಸಂಪೋಷಿಸುವ ಮತ್ತು ಆಹಾರ ಭದ್ರತೆಯನ್ನು ಬಲಪಡಿಸುವಲ್ಲಿ, ಸಾರ್ವಜನಿಕ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ, ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವಲ್ಲಿ, ನ್ಯಾಯಯುತ ಮಾರುಕಟ್ಟೆಯನ್ನು ಪ್ರವೇಶವನ್ನು ಸಕ್ರಿಯಗೊಳಿಸುವಲ್ಲಿ, ಕೃಷಿ ಮತ್ತು ಪ್ರವಾಸೋದ್ಯಮವನ್ನು ಬೆಂಬಲಿಸುವಲ್ಲಿ ಮತ್ತು ವಿಶ್ವಾದ್ಯಂತ ಸುಸ್ಥಿರ ಅಭಿವೃದ್ಧಿಯನ್ನು ಚಾಲನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು ಮತ್ತು ವಿಟಮಿನ್ ಸೇರಿದಂತೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವ ಮೂಲಕ ಬೆಳವಣಿಗೆಯನ್ನು ಬೆಂಬಲಿಸುವ ಪ್ರಾಥಮಿಕ ಶಕ್ತಿಯ ಮೂಲವಾಗಿದೆ. ವಿಶ್ವ ಆಹಾರ ದಿನವು ಸುರಕ್ಷಿತ ಆಹಾರ ಹಂಚಿಕೆಯ ಜವಾಬ್ದಾರಿಯಾಗಿದೆ ಮತ್ತು ಜಾಗತಿಕ ಆದ್ಯತೆಯಾಗಿದೆ ಎಂಬುದು ಪ್ರಬಲ ಜ್ಞಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಆಹಾರದಿಂದ ಹರಡುವ ರೋಗಗಳ ವ್ಯಾಪಕ ಜಾಗತಿಕ ಹೊರೆಯನ್ನು ಗುರುತಿಸಲಾಗುತ್ತದೆ. ಇದು ಎಲ್ಲ ವಯಸ್ಸಿನ ವ್ಯಕ್ತಿಗಳಿಗೆ ಸೋಂಕು ತರುತ್ತದೆ. ಮುಖ್ಯವಾಗಿ 5 ವರ್ಷದವರೆಗಿನ ಮಕ್ಕಳು ಮತ್ತು ಕಡಿಮೆ ಆದಾಯದ ರಾಷ್ಟ್ರಗಳಲ್ಲಿ ವಾಸಿಸುವ ಜನರು. ಆದ್ದರಿಂದ 2018ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಪ್ರತಿ ವರ್ಷ ಜೂನ್ 7ರಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸುವುದಾಗಿ ಘೋಷಿಸಿತು. ವ್ಯಾಪಕವಾದ ಆಹಾರದಿಂದ ಹರಡುವ ರೋಗವನ್ನು ಎದುರಿಸಲು, ಆಹಾರ ಸುರಕ್ಷತೆಗಾಗಿ ಅಂತಾರಾಷ್ಟ್ರೀಯ ಪ್ರಯತ್ನಗಳನ್ನು ಹೆಚ್ಚಿಸಲು ವಿಶ್ವ ಆರೋಗ್ಯ ಸಭೆಯು 2020ರಲ್ಲಿ ನಿರ್ಣಯವನ್ನು ಜಾರಿಗೆ ತಂದಿತು. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಮತ್ತು WHO ಸದಸ್ಯ ರಾಷ್ಟ್ರಗಳು ಮತ್ತು ಇತರೆ ಸಂಬಂಧಿತ ಸಂಸ್ಥೆಗಳ ಸಹಯೋಗದಿಂದ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲು ಅನುವು ಮಾಡಿಕೊಡಬಹುದು. ಹಾಗಾಗಿ ಈ 7ನೇ ವಾರ್ಷಿಕೋತ್ಸವದ ವರ್ಷದಲ್ಲಿ ನೀರು ಮತ್ತು ಆಹಾರ ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸಲು 2026ರ ಥೀಮನ್ನು ನೋಡುವುದಾದರೆ, ಆಹಾರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ವೈಜ್ಞಾನಿಕ ಜ್ಞಾನದ ನಿರ್ಣಾಯಕ ಪಾತ್ರವನ್ನು ಒತ್ತಿ ಹೇಳುತ್ತದೆ. ವಿಜ್ಞಾನವು ಅಡಿಪಾಯವನ್ನು ಒದಗಿಸಿದರೂ ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವುದು ಆ ಜ್ಞಾನದ ಅನ್ವಯವಾಗಿದೆ ಎಂದು ಇದು ಒತ್ತಿ ಹೇಳುತ್ತದೆ. ಹೊರೆಯಿಂದ ಪರಿಹಾರದವರೆಗೂ ಎಲ್ಲೆಡೆ ಸುರಕ್ಷಿತ ಆಹಾರ ಎಂಬ ಘೋಷಣೆಯು ಕೇಂದ್ರ ಬಿಂದುವಾಗಿದ್ದು, ವಿಜ್ಞಾನ ಆಧಾರಿತ ಅಭ್ಯಾಸಗಳನ್ನು ಕಾರ್ಯಗತಗೊಳಿಸಲು ಸರ್ಕಾರಗಳಿಂದ ಗ್ರಾಹಕರವರೆಗೆ ಎಲ್ಲ ವಲಯಗಳಲ್ಲೂ ಸಾಮೂಹಿಕ ಜವಾಬ್ದಾರಿಯನ್ನು ಒತ್ತಿ ತೋರಿಸುತ್ತದೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ, ಮೊದಲ ಏಕದಿನ ಕ್ರಿಕೆಟ್ ವಿಶ್ವಕಪ್ 1975ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆಯಿತು. ಅಧಿಕೃತವಾಗಿ ಫ್ಯೂಡಿನೆನ್ಷಿಯಲ್ ಕಪ್ ಎಂದು ಕರೆಯಲ್ಪಟ್ಟ ಈ ಪಂದ್ಯಾವಳಿಯು ಏಕದಿನ ಅಂತಾರಾಷ್ಟ್ರೀಯ ಅಂದರೆ ODI ಕ್ರಿಕೆಟ್ ಇತಿಹಾಸದ ಮೊದಲ ಪ್ರಮುಖ ಪಂದ್ಯವಾಗಿದೆ. ಈ ಐತಿಹಾಸಿಕ ಟೂರ್ನಿಯವು ಜೂನ್ 7ರಿಂದ ಜೂನ್ 21ರವರೆಗೆ 1975ರಲ್ಲಿ ನಡೆಯಿತು. ಇದರಲ್ಲಿ ಇಂಗ್ಲೆಂಡ್, ನ್ಯೂಜಿಲೆಂಡ್, ಭಾರತ, ಪೂರ್ವ ಆಫ್ರಿಕಾ, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್, ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ಸೇರಿದಂತೆ ಒಟ್ಟು 8 ತಂಡಗಳು ಭಾಗವಹಿಸಿದವು. ಪ್ರತಿಯೊಂದು ಪಂದ್ಯವು ತಲಾ 60 ಓವರ್ಗಳದ್ದಾಗಿತ್ತು. ಫೈನಲ್ ಪಂದ್ಯದ ವಿಜೇತರು ಜೂನ್ 21, 1975ರಂದು ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿಯಾದವು.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 37ರ ಕುರಿತು ISVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾ MR ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ

0: ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.

0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಪಂಡಿತರೆ ಶಾಸ್ತ್ರಿಗಳೇ,
2: ಪಂಡಿತರೆ ಶಾಸ್ತ್ರಿಗಳೇ,
1: ಮಿಥ್ಯೆಯಿಂ ತಥ್ಯಕ್ಕೆ,
2: ಮಿಥ್ಯೆಯಿಂ ತಥ್ಯಕ್ಕೆ,
1: ಖಂಡಿತದಿ ಸೇತುವೆಯ,
2: ಖಂಡಿತದಿ ಸೇತುವೆಯ,
1: ಕಟ್ಟುವೊಡೆ ನೀವು,
2: ಕಟ್ಟುವೊಡೆ ನೀವು,
1: ಕಂಡಿಹಿರ ನರ ಹೃದಯದ,
2: ಕಂಡಿಹಿರ ನರ ಹೃದಯದ,
1: ಆಳ ಸುಳಿ ಬಿರುಬುಗಳ,
2: ಆಳ ಸುಳಿ ಬಿರುಬುಗಳ,
1: ದಂಡವದನು ಉಳಿದ ನುಡಿ ಮಂಕುತಿಮ್ಮ,
2: ದಂಡವದನು ಉಳಿದ ನುಡಿ ಮಂಕುತಿಮ್ಮ.
1: ಕಳೆದ 2-3 ಕಗ್ಗದ ಮುಕ್ತಕಗಳಲ್ಲಿ ನಾವು ಒಂದು ರೀತಿಯ ಪ್ರೋಗ್ರೆಷನ್ನ ನೋಡಿದ್ವಿ, ಅಂದರೆ ಒಂದರಿಂದ ಒಂದಕ್ಕೆ ಮುಂದಕ್ಕೆ ಹೋಗೋದನ್ನು ನಾವು ನೋಡಿದ್ವಿ. ನಮಗೆ ತಿಳಿಯುವಂಥ ಜ್ಞಾನ ಅಲ್ಪ, ಆ ಅಲ್ಪ ಜ್ಞಾನಗಳನ್ನು ನಾವು ಕ್ರೋಢೀಕರಿಸ್ಕೊಳ್ತಾ ಹೋದರೆ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಬಹುದು. ಅಂದರೆ ಒಬ್ಬ ತಿಳ್ಕೊಂಡಿದ್ದನ್ನು 4-5 ಜನರ ತಿಳಿವಿನ ಜೊತೆ ಸೇರಿಸ್ಕೊಂಡಾಗ ಒಟ್ಟಾರೆ ತಿಳಿವಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ. ಸೊ ಹಾಗೆ ವ್ಯಷ್ಟಿಯಿಂದ ಸಮಷ್ಟಿಯ ಕಡೆಗೆ, ಅಂದರೆ ಸಣ್ಣದರಿಂದ ದೊಡ್ಡದರ ಕಡೆಗೆ, ಸ್ವಲ್ಪ ತಿಳುವಳಿಕೆಯಿಂದ ಹೆಚ್ಚಿನ ತಿಳುವಳಿಕೆಯ ಕಡೆಗೆ, ಸೊ ಹೀಗೆ ಪ್ರಗತಿಯನ್ನು ನಾವು ಸಾಧಿಸಬಹುದು. ಅದನ್ನು ನಮ್ಮಲ್ಲಿರುವಂಥ ಕೆಲವು ಕುಂದು ಕೊರತೆಗಳೇನಿದೆಯೋ ಅದನ್ನು ಸಂಘಟಿತವಾದ ಒಂದು ಪ್ರಕ್ರಿಯೆಯಿಂದ, ಪ್ರಯತ್ನದಿಂದ ಅದನ್ನು ದಾಟಿ ಮುಂದಕ್ಕೆ ಹೋಗಬಹುದು ಅನ್ನೋದನ್ನು ಒಂದು ರೀತಿಯ ಆಶಾದಾಯಕವಾದಂಥ ನುಡಿಗಳನ್ನು ನಾವು ಕೇಳಿದ್ವಿ. ಈಗ ಅದನ್ನು ನಾವು ಮುಂದುವರಿಸ್ತಾ ಕೆಲವು ಸರ್ತಿ ನಮಗೆ ಏನೋ ಒಂದು ಸ್ವಲ್ಪ ಅಂಶ ತಿಳಿತಾ ಇದ್ದಂಗೆ ನನಗೆ ಬಹಳ ಗೊತ್ತಿದೆ ಅನ್ನೋಂಥ ಭಾವನೆ ಬರೋಕ್ಕೆ ಶುರುವಾಗುತ್ತೆ. ಇದರಲ್ಲಿ ಅರೆ ಬೆಂದ ಮಡಿಕೆ ಅಂತ ಒಂದು ಪ್ರಸಿದ್ಧವಾದಂಥ ನಾಣ್ಣುಡಿ ಇದೆ. ಭಕ್ತ ಕುಂಬಾರ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಇದು ಬಹಳ ಪ್ರಸಿದ್ಧವಾದಂಥ ಒಂದು ಡೈಲಾಗ್ ಆಗಿತ್ತು. ಎಲ್ಲ ಭಕ್ತರೆಲ್ಲ ಕೂತಿದ್ದಾಗ ಅಲ್ಲಿ ಒಬ್ಬರು ಗುರುಗಳು, ಯಾರ ಭಕ್ತಿ ಹೆಚ್ಚಿದೆ ಅಂತ ಪರೀಕ್ಷೆ ಮಾಡು ಅಂತ ಭಕ್ತ ಕುಂಬಾರನಿಗೆ ಹೇಳ್ತಾರಂತೆ. ಎಲ್ಲರೂ ಧ್ಯಾನಮಗ್ನರಾಗಿ ಕೂತಿದ್ದಾರೆ. ಅದು ಎಲ್ಲರೂ ಧ್ಯಾನಮಗ್ನರಾಗಿ ಕೂತಿದ್ದಾಗ ಗೋರ ಕುಂಬಾರ ಅವನು ಬಂದು ಎಲ್ಲರ ಮುಂದೆ ಏನೋ ಒಂದು ಶಬ್ದ ಮಾಡೋದೋ, ಎಲ್ರಿಗೂ ಏನೋ ಹೊಡೆಯೋದೋ ಮಾಡ್ತಾನೆ. ಬಹಳ ಹಿರಿಯರಾದಂಥ ಒಬ್ಬ ಭಕ್ತರಿಗೆ ಇದೇ ರೀತಿ ಮಾಡಿದಾಗ ಅವರು ಕೋಪದಿಂದ ಏನು ನನಗೆ ಹೊಡಿತಾ ಇದೆಯಾ ಅಂತ ಪ್ರತಿಕ್ರಿಯೆ ನೀಡ್ತಾರೆ. ಆಗ ಕುಂಬಾರ ಹೇಳ್ತಾನೆ, ಇದು ಅರೆ ಬೆಂದ ಮಡಿಕೆ. ಯಾಕೆ ಧ್ಯಾನದಲ್ಲಿರಬೇಕಾದ್ರೆ ಬೇರೆ ಯಾವುದರ ಗಮನ ಕೂಡ ಇರಬಾರ್ದು, ಬೇರೆ ಎಲ್ಲೂ ಗಮನ ಹೋಗಬಾರ್ದು. ಯಾರೇ ಏನೇ ಮಾಡಿದರೂ ಅವರು ಧ್ಯಾನಮಗ್ನರಾಗೆ ಮುಂದುವರಿಬೇಕೇ ಹೊರತು ಅದಕ್ಕೆ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇದ್ದಾರೆ ಅಂತಂದರೆ ಧ್ಯಾನದಲ್ಲಿ ಅವರು ಸಾಕಷ್ಟು ಮಗ್ನರಾಗಿಲ್ಲ ಅಂತ. ಆದರೆ ಆ ವ್ಯಕ್ತಿಯಲ್ಲಿದ್ದಂಥ ಒಂದು ಅಹಂಭಾವ, ನಾನು ಎಷ್ಟೆಲ್ಲ ತಿಳ್ಕೊಂಡಿದ್ದೀನಿ, ಈ ಒಬ್ಬ ಕುಂಬಾರ ಯಶ್ಚಿತ್ ಕುಂಬಾರ ನನ್ನನ್ನು ಬಂದು ಈ ಥರ ಹೇಳ್ತಾನಲ್ಲ, ಈ ಥರ ಮಾಡ್ತಾನಲ್ಲ ಅಂತ. ಸೊ ಆ ಅಹಂಕಾರದಿಂದ ಅವರು ನಾನು ದೊಡ್ಡ ಮೇಧಾವಿ ವಿದ್ವಾಂಸ, ದೊಡ್ಡ ಭಕ್ತ ಅಂತ ಅಂದ್ಕೊಂಡಿದ್ರು. ಆದರೆ ಅವರ ಒಂದು ಸ್ಥಿತಿ ಅರೆ ಬೆಂದ ಮಡಿಕೆಯಂತೆ, ಅರ್ಧ ಬೆಂದ ಮಡಿಕೆ ಸ್ವಲ್ಪ ಹಿಂಗಂದ್ರೆ ಅದು ಮುರಿದು ಹೋಗ್ಬಿಡುತ್ತೆ, ಸಂಪೂರ್ಣವಾಗಿ ಬೆಂದ ಮಡಿಕೆ ಮಾತ್ರ ಗಟ್ಟಿಯಾಗಿ ನಿಲ್ಲುತ್ತೆ. ಸೊ ನಮ್ಮಲ್ಲಿ ಅನೇಕರ ಒಂದು ಪರಿಸ್ಥಿತಿ ಹೀಗೇ ಇರುತ್ತೆ. ಅಲ್ಪ ಸ್ವಲ್ಪ ತಿಳ್ಕೊಂಡಂಗೆನೆ ಅದು ನಾನು ಬಹಳ ತಿಳ್ಕೊಂಬಿಟ್ಟಿದ್ದೀನಿ ಅನ್ನೋಂಥ ಒಂದು ಅಹಂಕಾರ ಮೂಡ್ಬಿಡುತ್ತೆ. ಹಾಗೆ ಪಂಡಿತರೇ ಶಾಸ್ತ್ರಿಗಳೇ ಅಂತಂದರೆ ಇಲ್ಲಿ ಯಾರೋ ಒಬ್ಬರ ಹೆಸರು, ಮನೆತನದ ಹೆಸರು ಅಂತ ಅಲ್ಲ. ಸಂಸ್ಕೃತದಲ್ಲಿ ಶಾಸ್ತ್ರ ಅಂತಂದರೆ ಸೈನ್ಸ್ ಅಂತ, ವಿಜ್ಞಾನ. ಈಗ ನಾವು ಸಮಾಜ ಶಾಸ್ತ್ರ ಅಂತೀವಿ. ಸೊ ಹಾಗೆ ಆ ಶಾಸ್ತ್ರ, ಇಟ್ಸ್ ಅ ಸೋಷಿಯಲ್ ಸೈನ್ಸಸ್. ಸೊ ಒಂದೊಂದಕ್ಕೂ ಕೂಡ ಆ ಥರ ಶಾಸ್ತ್ರ ಅಂತ ಸೇರಿಸ್ತಾ ಹೋಗ್ತದೆ. ಶಾಸ್ತ್ರ ಅಂದರೆ ಸೈನ್ಸ್. ಸೊ ಸೈನ್ಸನ್ನು ತಿಳ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿರೋಂಥ ಸೈಂಟಿಸ್ಟ್ಗಳೇ, ಎಲ್ಲವನ್ನೂ ಓದ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿರೋಂಥ ಪಂಡಿತರೇ, ಸ್ವಲ್ಪ ಕೇಳಿ. ನೀವೆಲ್ಲ ಓದಿ ತಿಳ್ಕೊಂಡಿರಬಹುದು, ಆದರೆ ನಿಮ್ಮ ಜ್ಞಾನ ಎಷ್ಟರ ಮಟ್ಟಿಗೆ ಅನುಭವ ಪೂರಿತವಾದದ್ದು? ಆ ಅನುಭವ ಅಂತಂದ್ರೇನು? ನಮಗೆ ಕಣ್ಣಿಗೆ ಕಾಣುವಂಥದ್ದನ್ನು

ನಾವು ಮುಟ್ತೀವಿ, ನಾವು ಅಳಿತೀವಿ, ಅದು ಚಿಕ್ಕದು ದೊಡ್ಡದು ಅಂತೀವಿ, ಅಥವಾ 10 20 ಅಂತ ಎಣಿಸ್ತೀವಿ. ಅದು ನೇರವಾಗಿ ನಮ್ಮ ಜ್ಞಾನೇಂದ್ರಿಯಗಳಿಂದ ನಾವು ಗ್ರಹಿಸಬಹುದಾದಂಥ, ಅಳೆಯಬಹುದಾದಂಥ ವಿಚಾರಗಳು. ಆದರೆ ಅದರಿಂದ ನನಗೆ ಆದ ಅನುಭವವನ್ನು ಇಷ್ಟು ಕೆ ಜಿ ಅನುಭವ ಅಂತ ಹೇಳೋಕ್ಕಾಗಲ್ಲ, ಇಷ್ಟು ಲೀಟರ್ ನೋವಾಯಿತು ಅಂತ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಪ್ರಶ್ನೆ ಇರುವಂಥದ್ದು, ನಾನು ತಿಳಿಯಬಹುದಾಗಿರುವಂಥದ್ದು ಯಾವುದನ್ನು ನಾನು ಮುಟ್ಟಿ ತಿರುಗಿಸಿ ಅಳೆದು ಪರೀಕ್ಷಿಸಬಹುದೋ ಅಂಥದ್ರ ಬಗ್ಗೆ ಮಾತ್ರ ನಾನು ಜ್ಞಾನವನ್ನು ಪ್ರಮಾಣೀಕರಿಸಬಹುದು. ಆದರೆ ನನಗೆ ಬರುವಂಥ ಭಾವನೆಗಳನ್ನು ಆ ರೀತಿ ಇಷ್ಟು ಅಷ್ಟು ಅಂತ ಹೇಳಿ ಪ್ರಮಾಣೀಕರಿಸೋಕ್ಕೆ ಸಾಧ್ಯ ಆಗಲ್ಲ. ನಾವು ಎಷ್ಟೋ ಸರ್ತಿ ಈ ಅನುಭವಗಳ ಮೇಲೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ನಮಗೆ ಕಣ್ಣಿಗೆ ಕಾಣಿಸ್ತಾ ಇದ್ದರೂ ಕೂಡ ಇದು ಯಾಕೋ ಸರಿ ಇಲ್ಲ ಅಂತ ನಮಗೆ ಮನಸ್ಸಿಗೆ ಅನ್ನಿಸಿದಾಗ ಕಣ್ಣಿಗೆ ಕಂಡರೂ ಕೂಡ ಅದನ್ನು ಪ್ರಮಾಣಿಸಿ ನೋಡೋಣ ಅಂತ ಅನಿಸುತ್ತೆ. ಕನ್ನಡದಲ್ಲಿ ನಾವು ಪ್ರಸಿದ್ಧವಾದಂಥ ಒಂದು ಗಾದೆ ಇದೆ, ಕಣ್ಣು ಕಾಣದ್ದನ್ನು ಕರುಳು ಅರಿಯುತ್ತೆ ಅಂತ. ಸೊ ಎದುರುಗಡೆ ಏನಾದರೂ ಒಂದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದರೂ ಕೂಡ ಅದು ನಮ್ಮ ಕಣ್ಣುಗಳು ಗ್ರಹಿಸಿ ಮೆದುಳಿಗೆ ತಿಳಿಸಿ ಅಲ್ಲಿ ಏನೋ ಇದೆ ಅಂತ ಹೇಳ್ತಾ ಇದೆ. ಆದರೆ ಮೆದುಳು ಅರ್ಥ ಮಾಡಿಕೊಂಡಿದ್ದನ್ನು ಹೃದಯ ಅನ್ನೋಂಥ ಒಂದು, ನಾವು ಡಿಸೆಕ್ಟ್ ಮಾಡಿದ್ರೂ ನಮಗೆ ಸಿಕ್ಕದೇ ಇರೋಂಥ ಭಾಗ ಒಂದಿದೆ, ಆ ಭಾಗ ಇದನ್ನು ವಿಶ್ಲೇಷಣೆ ಮಾಡುತ್ತೆ, ಹೃದಯ ವಿಶ್ಲೇಷಣೆ ಮಾಡುತ್ತೆ. ಆ ಹೃದಯಕ್ಕೂ, ನಮ್ಮನ್ನೆಲ್ಲ ರಕ್ತ ಸಂಚಾಲನೆ ಮಾಡ್ತಾ ಜೀವಂತವಾಗಿಟ್ಟಿರುವಂಥ ಹೃದಯಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಇದು ಅನಾಟಮಿಯಲ್ಲಿ ನಮಗೆ ಸಿಕ್ಕುವಂಥ ಹೃದಯ ಅಲ್ಲ, ನಮ್ಮ ಶರೀರದ ಎದೆಗೂಡಿನಲ್ಲಿರುವಂಥ ಡಬ್ ಡಬ್ ಹೊಡೆಯುವಂಥ ಹೃದಯ ಅಲ್ಲ. ನಮಗೆ ತಿಳಿದ ವಿಚಾರಗಳನ್ನು ಅನುಭವಿಸಿ ಅದರ ಒಳಗುಟ್ಟನ್ನು ನಮಗೆ ತಿಳಿಸಿಕೊಡುವಂಥ ಒಂದು ಭಾಗ ಅದು. ಸದಾಕಾಲ ನಮ್ಮ ಜ್ಞಾನೇಂದ್ರಿಯಗಳಿಂದ ನಮಗೆ ಬರ್ತಾ ಇರುವಂಥ ಮಾಹಿತಿಯನ್ನು ಗಮನಿಸ್ತಾ ಪರಿಷ್ಕರಿಸುತ್ತಾ ಅದು ಆಚೆ ಈಚೆ ಅದು ಹಾಕ್ತಾ ಇರುತ್ತೆ. ಇದು ಸರಿ, ಇದು ತಪ್ಪು, ಇದು ಹೌದು, ಇದು ಅಲ್ಲ, ಇದು ಸತ್ಯ, ಇದು ಮಿಥ್ಯ. ಸೊ ಹಾಗೆ ಮಾಡ್ತಾ ಇರುವಾಗ ಕೆಲವು ಸತ್ಯ ಅಂತ ಅನ್ನಿಸ್ದಂಥದ್ದು ಕಣ್ಣಿಗೆ ಕಂಡಿದ್ದು ಇಲ್ಲಪ್ಪ ಇದು ಮಿಥ್ಯ ಅನ್ನತ್ತಂತೆ ಹೃದಯ. ಹಾಗೆ ಯಾವುದು ಕಣ್ಣಿಗೆ ಕಾಣಿಸ್ತಾ ಇಲ್ವೋ ಅಂಥದ್ದನ್ನು ಹೃದಯ ಹೇಳುತ್ತಂತೆ, ಇದು ಕಣ್ಣಿಗೆ ಕಾಣಿಸ್ದೆ ಹೋದರೂ ಕೂಡ ಇದರಲ್ಲಿ ಸತ್ಯ ಇದೆ, ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ, ಕರುಳು ನಾನು ಹೇಳ್ತಾ ಇದ್ದೀನಿ, ಇದು ಸತ್ಯ. ಸೊ ಇಂತಹ ವ್ಯತ್ಯಾಸಗಳು ನಮ್ಮ ನಿತ್ಯ ಜೀವನಗಳಲ್ಲಿ ಅನೇಕ ಬರುತ್ತೆ. ಇಲ್ಲಿ ಸ್ವಾರಸ್ಯಕರವಾದಂಥ ಒಂದು ಅಂಶ ಅಂತಂದರೆ, ನಾವು ರಿಸರ್ಚ್ ಅಂತೆಲ್ಲ ಓದ್ತೀವಿ ಮಾಡ್ತೀವಿ, ಅದನ್ನೆಲ್ಲ ನಾವು ಪ್ರತಿಬಿಂಬಿಸ್ತೀವಲ್ವಾ, ಆಗ ನಾವು ರಿಸರ್ಚರ್ಸ್ ಏನು ಅನ್ಕೋತೀವಿ, ವಿಜ್ಞಾನ ಏನು ಅನ್ಕೊಳ್ಳುತ್ತೆ ಅಂತಂದರೆ, ಒಂದು ಕ್ಷೇತ್ರದಲ್ಲಿ ಒಂದು ಆಯಾಮದಲ್ಲಿ ನಾವು ಮಾಡಿದಂಥ ಸಂಶೋಧನೆ ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಎಲ್ಲ ಆಯಾಮಗಳಿಗೂ ಅನ್ವಯ ಆಗುತ್ತೆ ಅನ್ನೋಂಥ ಒಂದು ನಂಬಿಕೆ. ಅದು ದುರಹಂಕಾರದ ನಂಬಿಕೆ ಅಂತಲೂ ಎಷ್ಟೋ ಸತಿ ಅನಿಸುತ್ತೆ. ಉದಾಹರಣೆಗೆ, ನಮ್ಮ HD ಕೋಟೆ ತಾಲೂಕಿನಲ್ಲಿ ಎಷ್ಟು ಜನಕ್ಕೆ ಡಯಾಬಿಟಿಸ್ ಇದೆ ಅಂತ ನಾವು ಮಾಡಿದ್ವಿ, ಒಂದು ರಿಸರ್ಚ್ ಮಾಡಿದ್ವಿ ಅಂದ್ಕೊಳ್ಳೋಣ. ಸೊ ಪ್ರತಿಶತ ಪ್ರತಿ 100 ವ್ಯಕ್ತಿಗಳಿಗೆ ಒಂದು 10 ಜನಕ್ಕೆ ಡಯಾಬಿಟಿಸ್ ಇದೆ ಅಂತಂದಾಗ, ವಿಜ್ಞಾನದ ಒಂದು ಈ ಪಂಡಿತ ಶಾಸ್ತ್ರಿಗಳ ಒಂದು ನಡವಳಿಕೆಯ ವಿಶೇಷತೆ ಏನಪ್ಪ ಅಂತಂದರೆ, ನಾನು ನೋಡಿದಂತೆ 10% ಜನರಿಗೆ ಡಯಾಬಿಟಿಸ್ ಇರುತ್ತೆ. ಅದನ್ನು ನಾನು ಯಾವುದೋ ಬೇರೆ ಯಾವುದೋ ಊರಿಗೆ ಹೋದೆ, ಕಲ್ಕತ್ತಾಗೆ ಹೋದೆ ಅಂದ್ಕೊಳ್ಳೋಣ. ಸೊ ಈ ಜ್ಞಾನವನ್ನೇ ನಾನು ಅಲ್ಲಿ ತೊಗೊಂಡು ಹೋಗ್ತೀನಿ, ಅಲ್ಲಿ ತೊಗೊಂಡೋಗಿ ಅಲ್ಲೂ ಕೂಡ ನಾನು ಅದನ್ನೇ ಅನುಷ್ಠಾನಕ್ಕೆ ತರೋದಕ್ಕೂ ಕೂಡ ಪ್ರಯತ್ನ ಪಡ್ತೀನಿ. ಆದರೆ ಅಲ್ಲಿ ಸತ್ಯಾಂಶ ಬೇರೆಯೇ ಇರಬಹುದು, ಸತ್ಯಾಂಶದ ಅಲ್ಲಿನ 100 ಜನಕ್ಕೂ 10% ಡಯಾಬಿಟಿಸ್ ಇರುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ. ಸೊ ಸಂಖ್ಯೆಯನ್ನೇ ನಾವು ನಂಬುವಂಥದ್ದು ಕಷ್ಟ. ಯಾವ ಪರಿಸ್ಥಿತಿಯಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ಆಗುಹೋಗುಗಳಿಗೆ ಸಂಬಂಧಿಸಿದಂತೆ 10% ಇತ್ತು ಅನ್ನೋದನ್ನು ನಾನು ವಿಶ್ಲೇಷಣೆ ಮಾಡಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದರ ಸತ್ಯಾಂಶವಯ ಆಗುತ್ತಾ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಸತ್ಯಾಂಶಗಳನ್ನು ಅರ್ಥ ಮಾಡಿಕೊಳ್ಳೋದೇ ಇಷ್ಟು ಕಷ್ಟವಾಗಿರುವಾಗ, ಅಂದರೆ ಅಂಕಿಅಂಶಗಳನ್ನು ಅರ್ಥ ಮಾಡಿಕೊಳ್ಳೋದೇ ಇಷ್ಟು ಕಷ್ಟ ಆಗಿರುವಾಗ, ಇನ್ನು ಅಳಿಯಕ್ಕೆ ಆಗದೇ ಇರುವಂತಹ ಹೃದಯದ ಅನುಭವಗಳನ್ನು, ಅದಕ್ಕೂ ನಾವು ಕೈಯಲ್ಲಿ ಮುಟ್ಟಿ ಅಳೆದು ನೋಡುವಂಥ ವಸ್ತುಗಳಿಗೂ, ಅದು ನಮ್ಮ ಹೃದಯದಲ್ಲಿ

0: ಪ್ರೇರೇಪಿಸ್ತಾ ಇರುವಂತಹ ಭಾವನೆಗಳಿಗೂ ಸಂಬಂಧವನ್ನ ನಾವು ಕಲ್ಪಿಸೋದಿಕ್ಕೆ ಸಾಧ್ಯವ? ನಿಖರವಾಗಿ ಎಲ್ಲರಲ್ಲೂ ಹೀಗೆ ಆಗತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯವ? ಅದು ಸಾಧ್ಯ ಇಲ್ಲ. ಹಾಗಾಗಿ ಕಣ್ಣಿಗೆ ಇಂದ್ರಿಯಗಳಿಗೆ ಗೋಚರವಾದದ್ದು ಒಂದು ಹಂತದಲ್ಲಿ ಮಾತ್ರ ಸತ್ಯ. ಅದು ನಮ್ಮ ಹೃದಯದಲ್ಲಿ ಪ್ರಚೋದಿಸುವಂಥ ಅನುಭವಗಳು ಅಳತೆಗೆ ಮೀರಿದ್ದು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಕೆಜಿ ಲೀಟ್ರ್ಗಳು ನಮಗೆ ಪ್ರಯೋಜನಕ್ಕೆ ಬರಲ್ಲ. ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು ಅನ್ನೋದು ಈ ಇದರ ಮುಖ್ಯವಾದಂಥ ಭಾವ.
1: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು.
2: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದು ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ ಭಯಪಡಬೇಡಿ, OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್

0: ಸೇವೆ ಹೆಚ್ಚು ಬಳಸುವವರು ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 60 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 13 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 58 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 26 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
4: ಹ್ಞೂ ಕಣೆ, ಆಯ್ತು ತರ್ತೇನೆ.
3: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
4: ಮತ್ತಿನ್ನೇನ್ ಮಾಡ್ಲೆ?
3: ಬ್ಯಾಗ್ ಕೊಡ್ತೀನಿ ಇರಿ.
4: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
3: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
4: ಹಾ, ಹೋಗಿದ್ದು.
3: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
4: ಹೇಳಿದ್ರು.
3: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
4: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
3: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
4: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
5: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗ ಅವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ. ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್ ಇಮೇಲ್ ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

ಸಮಯದಿಂದ ಇನ್ನು ಮುಂದೆ ಜನಧ್ವನಿ ಯಶೋಗಾಥೆ ಮತ್ತು ಜನಧ್ವನಿ ನಿರಂತರ ಕೇಳುಗರ ಅಭಿಪ್ರಾಯ ಕುರಿತು ಎಚ್ಚಿಟಿಕೋಟೆ ತಾಲೂಕಿನ ರಾಜಿಗೌಡನ ಹುಂಡಿ ಹಾಡಿಯ ಶ್ರೀಮತಿ ಮಂಜುಳಾ ಮತ್ತು ಹೊಸಹೊಳಲು ಗ್ರಾಮದ ಶ್ರೀಯುತ ಕೋಡಿಗೌಡರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಗೆಳತಿಯರ ಚಿನ್ನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇವತ್ತಿನ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ರಾಜೇಗೌಡನ ಹುಂಡಿ ಹಾಡಿಯ ಶ್ರೀಮತಿ ಮಂಜುಳಾರವರು. ಕೇಳುಗರೇ, ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜನಧ್ವನಿ ಕಾರ್ಯಕ್ರಮದ ಒಂದು ಯಶೋಗಾಥೆ ಅಂದ್ರೆ ತಪ್ಪಾಗ್ಲಾದು. ಯಾಕಂದ್ರೆ ನಮ್ಮ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮುಖರ ಅವರ ಒಂದು ಸಮಸ್ಯೆ ಬಗೆಹರಿದ್ರದ್ದು ತುಂಬಾ ಖುಷಿಯ ವಿಷಯವಾಗಿದೆ. ಹಾಗಾಗಿ ಆ ಒಂದು ಸಮಸ್ಯೆಯ ಬಗ್ಗೆ ಮತ್ತು ಆ ಸಮಸ್ಯೆಯಿಂದ ಅವ್ರಿಗೆ ಯಾವ ರೀತಿ ಮುಕ್ತಿ ಅನ್ನೋದು ದೊರೆತಿದೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡ್ಕೊಡಿ ಮೇಡಮ್.
1: ನಮ್ಮ ಹೆಸರು ಮಂಜುಳ ಅಂತ, ಅದೇ ಒಂದು ಹುಂಡಿಯಾಳಿ.
0: ಏನ್ ಕೆಲಸ ಮಾಡ್ತೀರಾ ಮೇಡಮ್ ನೀವು?
1: ನಾವು ಹಣ್ಣೂರಲ್ಲಿ ಸಿಕ್ಸ್ಟಿನ್ ಏಟಲ್ಲಿ ಕೆಲಸ ಮಾಡ್ತೀವಿ ಮೇಡಮ್. ಒಂದು ವರ್ಷದಿಂದ ಮೇಡಮ್.
0: ಒಂದು ವರ್ಷದಿಂದ ಮಾಡ್ತಾ ಇದ್ರಾ? ಮನೇಲಿ ಯಾರ್ಯಾರು ಇದ್ದೀರಿ ಮೇಡಮ್ ನೀವು?
1: ನಾನು, ನಮ್ಮ ಅಮ್ಮ ಮತ್ತೆ ನನ್ನ ಮಗಳು ಇದೀವಿ ಮೇಡಮ್.
0: ಅಂದ್ರೆ ನಿಮಗೆ ಮಕ್ಕಳು ಕೂಡ ಇದ್ದಾರೆ? ಓಕೆ ಮೇಡಮ್, ತುಂಬಾ ಖುಷಿ ಆಯ್ತು ನಿಮ್ಮ ಪರಿಚಯವಾಗಿ. ಮೊದಲಿಗೆ ನಮ್ಮ ಜನಧ್ವನಿ ಯಾವ ಮುಖಾಂತರ ನಿಮ್ಗೆ ಪರಿಚಯ ಆಯ್ತು ಮೇಡಮ್? ಮ್ಯಾಮ್, ನಮ್ಮ ಜನಧ್ವನಿ ಯಾವ ಮುಖಾಂತರ ನಿಮ್ಗೆ ಪರಿಚಯ ಆಯ್ತು?
1: ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ.
0: ಯಾವ ತರ ನಿಮ್ಗೆ ಇಲ್ಲಿ ಜನಧ್ವನಿ ಇದೆ ಅಂತ ಯಾರು ಇನ್ಫಾರ್ಮೇಶನ್ ಕೊಟ್ರು? ಇನ್ಫಾರ್ಮ್ ಮಾಡಿದ್ರಾ? ಹೇಗನ್ಸುತ್ತೆ ಮ್ಯಾಮ್ ಜನಧ್ವನಿ ಬಗ್ಗೆ ನಿಮ್ಗೆ?
1: ತುಂಬಾ ಖುಷಿ ಅನಿಸ್ತದೆ ಮೇಡಮ್. ಗಾಡಿಗಳು ಸಮಸ್ಯೆ ಬಗ್ಗೆ ಎಲ್ಲ ಹೇಳ್ತಾರಲ್ಲ ಮೇಡಮ್, ಅದ್ರ ಬಗ್ಗೆ ಎಲ್ಲ ತುಂಬಾ ಇದಾಯ್ತು ಮೇಡಮ್.
0: ಯಾವಾಗ್ಲಿಂದ ಕೇಳ್ತಿದ್ರೆ ಮೇಡಮ್ ನೀವು ಜನಧ್ವನಿ ಕಾರ್ಯಕ್ರಮ?
1: ಒಂದು ವರ್ಷದಿಂದ ಮೇಡಮ್.
0: ಒಂದು ವರ್ಷದಿಂದ. ಯಾವ ಯಾವ ತರ ಕಾರ್ಯಕ್ರಮಗಳನ್ನ ಕೇಳ್ತಾ ಬರ್ತಾ ಇದ್ರಿ ಮೇಡಮ್ ನೀವು?
1: ಅದೇ ಈ ಸಮಸ್ಯೆಗಳ ಬಗ್ಗೆ, ಈಗ ನಮ್ಮ ಹಳ್ಳಿಗಳಲ್ಲಿ ಏನೇನು ಸಮಸ್ಯೆ ಇದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರಲ್ಲ ಮೇಡಮ್, ಅದ್ರ ಬಗ್ಗೆ ಎಲ್ಲ ಕೇಳ್ತೀವಿ.
0: ಅಂದ್ರೆ ನೀವು ಆಡಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಿದ್ರಿ?
1: ಹೌದು
0: ಮೇಡಮ್. ಮ್ಯಾಮ್, ಈಗ ಹೇಳಿದ್ರಿ ನೀವು ನಮ್ಮ ಊರಿಗೆ ಒಂದು ಶೌಚಾಲಯ ವ್ಯವಸ್ಥೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಒಂದು ದಿನಗಳ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರಿ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಹಂಚ್ಕೊಳ್ಳೋದಾದ್ರೆ?
1: ಶೌಚಾಲಯ ಇರಲಿಲ್ಲ, ಇವಾಗ ಎಲ್ಲರಿಗೂ ಶೌಚಾಲಯ ಆಗಿದೆ.
0: ವರ್ಕ್ ಕಾರ್ಡ್ ಎಲ್ಲ ಸಿಕ್ಕಿದ್ಯಾ? ಈ ತರ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ ಇದೆ ಅಂತ ನಿಮ್ಗೆ ಯಾರು ಹೇಳಿದ್ರು ಮೇಡಮ್?
1: ನಮ್ಗೆ ಸಂಸ್ಥೆ ಕಡೆಯಿಂದ ಬಂದಿದ್ರು, ಅವರೇ ಹೇಳಿದ್ರು ಮೇಡಮ್. ಅದು ಬೇರೆಯವರು ಅಲ್ಲಿ ಅಡಿಗೆ ಹೋಗಿ ಮಾಹಿತಿ ತಗೊಂಡಿದ್ರು, ಅವ್ರು ಬೇರೆಯವ್ರು ಮಾತಾಡಿದ್ರು ಅಂತೆ. ಅವಾಗ ನನಗೆ ಫೋನ್ ಮಾಡಿದ್ರು ಅವರು.
0: ನೀವೇ ಕರೆ ಮಾಡಿ ಮಾತಾಡಿದ್ರ ಸರ್ ಜೊತೆ?
1: ನಾವೇ ಕರೆ ಮಾಡಿ ನಾವು ಮಾತಾಡಿದ್ರು ಮೇಡಮ್. ಬೇರೆಯವ್ರು ಅಡಿಗೆ ಹೋಗಿ ಅಡಿಗೆ ಬೇರೆಯವ್ರು ಮಾತಾಡಿದ್ರು ಅಂತೆ ಮೇಡಮ್, ತಾಯಮ್ಮ ಮತ್ತೆ ಜಯಮ್ಮ ಅಂತ ಅವರು. ಅವಾಗ ಅವರು ನಮ್ಮ ನಂಬರ್ ಎಲ್ಲ ಕೊಟ್ಟು ನಮ್ಮ ಕೈ
0: ಮಾತಾಡಿದ್ರು. ಏನಂತ ಮಾತಾಡಿದ್ರಿ ಮ್ಯಾಮ್?
1: ಯಾರು ಮೇಡಮ್? ಅವರು.
0: ನೀವು? ನೀವು.
1: ನಾವು ಅದೇ ಆಡಿ ಸಮಸ್ಯೆ ಬಗ್ಗೆ ಮಾತಾಡಿದ್ರು ಮೇಡಮ್.
0: ಏನ್ ಸಮಸ್ಯೆ ಇತ್ತು ಮ್ಯಾಮ್?
1: ಚರಂಡಿ ಚರಂಡಿ ವ್ಯವಸ್ಥೆ ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಇತ್ತು, ನೀರಿನ ವ್ಯವಸ್ಥೆ ಎಲ್ಲ ಇತ್ತು, ರೇಗಲೆ ಶೌಚಾಲಯ ಇರಲಿಲ್ಲ, ಅದ್ರ ಬಗ್ಗೆ ಎಲ್ಲ ಮಾತಾಡಿ.
0: ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಶೌಚಾಲಯ ವ್ಯವಸ್ಥೆ ಒಂದು ಕಾರ್ಯಕ್ರಮ ಮಂದಗತಿಯಲ್ಲಿ ಸಾಗ್ತಾ ಇದೆ. ಎಷ್ಟು ಜನಕ್ಕಾಗಿದೆ ಮೇಡಮ್ ಈ ಶೌಚಾಲಯ ವ್ಯವಸ್ಥೆ?
1: ಹತ್ತು ಕುಟುಂಬಕ್ಕಾಗಲಿ ಮೇಡಮ್.
0: ಹತ್ತು ಕುಟುಂಬಕ್ಕೆ ಶೌಚಾಲಯ ವ್ಯವಸ್ಥೆ ಆಗಿದೆಯಾ? ಎಷ್ಟು ಖುಷಿ ಅನ್ಸುತ್ತೆ ಮೇಡಮ್ ಒಂದು ಫೋನ್ ಕರೆ ಮುಖಾಂತರ ಈ ಒಂದು ಸಮಸ್ಯೆಗೆ ಪರಿಹಾರ ದೊರಕಿದೆ ಅಂತಂದ್ರೆ?
1: ಈಗ ಮೊದ್ಲೆಲ್ಲ ಇರ್ಲಿಲ್ಲ, ಇವಾಗ ಶೌಚಾಲಯ ಎಲ್ಲ ಸಿಗ್ತದೆ ಅಂದ್ರೆ ಖುಷಿನೇ ಅಲ್ಲ ಮೇಡಮ್.

0: ಎಷ್ಟು ದಿನ ಆಯ್ತು ಮೇಡಮ್ ಆರ್ಡರ್ ಕಾಪಿ ಸಿಕ್ಕಿ?
1: ಒಂದ್ ತಿಂಗಳ ಆಯ್ತು ಮೇಡಮ್. ಅಂದ್ರೆ ಈಗ ಏನು ಸಮಸ್ಯೆ ಇಲ್ಲ ಮೇಡಮ್. ಅದೊಂದು, ಮತ್ತೆ ಈಗ ಇದು ನಮ್ಗೆ ಅಲ್ಲಿ ಇದು ಸಮುದಾಯ ಭವನ ಕಟ್ಟಕ್ಕೆಲ್ಲ ಜಾಗ ಇಲ್ಲ, ಸಮುದಾಯ ಭವನ ಬೇಕು ಆಳುಗಳಿಗೆ, ಅದೊಂದು ಸಮಸ್ಯೆ ಇದೆ ಮೇಡಮ್.
0: ಅಂದ್ರೆ ಇನ್ನಿತರ ಸಮಸ್ಯೆಗಳ ಬಗ್ಗೆನೂ ಗಮನ ಹರಿಸಬೇಕು. ಮ್ಯಾಮ್ ಮಕ್ಕಳಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳೇನಾದ್ರು ಕೇಳ್ತಾ ಇದ್ರಾ?
1: ಇಲ್ಲ ಮೇಡಮ್, ಮಕ್ಕಳಿಗೆ ಸಂಬಂಧಪಟ್ಟಂಗೆ ಇನ್ನೇನು ಕಾರ್ಯಕ್ರಮ
0: ಕೇಳ್ತಾ ಇದ್ರಾ ರೇಡಿಯೋ ಕೇಂದ್ರದಲ್ಲಿ? ಅಂದ್ರೆ ಈ ತರ ನೇರ ಸಂದರ್ಶನ, ಫೋನಿನ ಕಾರ್ಯಕ್ರಮ ಮತ್ತೆ ಸಾಂಗ್ಗಳಾದ್ರೆ ಕೇಳ್ತೀರಾ ನೀವು? ಈಗ ಜನಧ್ವನಿ ಹತ್ರದಲ್ಲಿ ಇರೋದು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಮೇಡಮ್? ಉಪಯೋಗ ಆಗ್ತಾ ಇದೆಯಾ?
1: ಉಪಯೋಗ
0: ಯಾವ ತರ?
1: ನಮ್ ಸಮಸ್ಯೆಗಳ ಬಗ್ಗೆ ಎಲ್ಲ ಹೇಳ್ಕತೀವಲ್ಲ, ಅದ್ರ ಬಗ್ಗೆ
0: ಧನ್ಯವಾದ ಹೇಳಕ್ಕೆ ನಾವು ಇಷ್ಟಪಡ್ತೀರಾ. ಈಗ ಇಲಾಖೆಗಾಗಿರ್ಬೋದು, ಇನ್ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲ, ಆಡಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಕಾರ್ಯಕ್ರಮಗಳು ನಿಮಗ್ ಬೇಕಾಗಿದೆಯಾ? ಆಮೇಲೆ ಅಂದ್ರೆ ಆಡಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಕಾರ್ಯಕ್ರಮಗಳಾಗಿರ್ಬೋದು, ನೇರ ಸಂದರ್ಶನ, ಫೋನಿನ ಕಾರ್ಯಕ್ರಮಗಳಾಗಿರ್ಬೋದು, ಈ ನಿಟ್ಟಿನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಅವತ್ತು ನೀವು ಕರೆ ಮಾಡಿದ್ರಲ್ಲ, ಇತರರಿಗೂ ಹೇಳಿದ್ರ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹಂಚ್ಕೊಳ್ಳಿ ಅಂತ?
1: ಹೌದು ಮೇಡಮ್, ಹೇಳಿದೆ.
0: ಯಾರಿಗೆ ಮ್ಯಾಮ್?
1: ನಮ್ಮ ಊರಲ್ಲಿ ಅಲ್ಲಿ ಇದೋತಿ ಅಂತ ಅವರೇ ಅವರಿಗೆಲ್ಲ ಹೇಳಿದೆ ಮೇಡಮ್.
0: ಅವ್ರು ಯಾವ ತರ ಸಮಸ್ಯೆನ ಹಂಚ್ಕೊಂಡ್ರು? ಅವ್ರಿಗೂ ಸಮಸ್ಯೆ ಬಗ್ಗೆ ಹರಿದಿದ್ಯಾ?
1: ಹೌದು ಮೇಡಮ್, ಅವ್ರಿಗೂ ಮನೆ ಇಲ್ಲ, ಅದ್ರ ಬಗ್ಗೆ ಎಲ್ಲ ಹೇಳಿ ಅಂತ ಹೇಳಿದೆ.
0: ಅಲ್ಲ, ಅವ್ರಿಗೂ ಕೂಡ ಏನಾದ್ರು ಮನೆ ಬಗ್ಗೆ ಏನಾದ್ರು ಇಂಪ್ರೂವ್ಮೆಂಟ್ ಆಗಿದೆಯಾ?
1: ಇಲ್ಲ ಮೇಡಮ್,
0: ಇನ್ನೂ ಇಲ್ಲ. ಒಟ್ಟಿನಲ್ಲಿ ನೋಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಿಮ್ಮ ಒಂದು ಕರೆ ಮುಖಾಂತರ ನಿಮ್ಮ ಊರಿಗೆ ಶೌಚಾಲಯ ವ್ಯವಸ್ಥೆ ಆಗಿದೆ, ಇದಕ್ಕೆ ನೀವು ಕಾರಣ ಆಗಿದ್ದೀರಾ, ನಮ್ಮ ಜನಧ್ವನಿನೂ ಕಾರಣ ಆಗಿದೆ. ಈ ಮುಖಾಂತರ ಜನಧ್ವನಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
1: ಜನಧ್ವನಿಗೆ ತುಂಬಾ ಥ್ಯಾಂಕ್ಸ್.
0: ತುಂಬಾ ಖುಷಿ ಆಯ್ತು ಮೇಡಮ್ ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದಕ್ಕೆ. ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.

0: ಜನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇಂದಿನ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಶ್ರೀಯುತ ಕೋಡಿಗೌಡರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ನಮ್ಮ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯಗಳನ್ನ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ತತ್ತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ತುಂಬಾ ಖುಷಿ ಆಯ್ತು ತಾತ, ಈ ವಯಸ್ಸಿನಲ್ಲೂ ಕೂಡ ನಮ್ಮ ಜನಧ್ವನಿ ರೇಡಿಯೋ ಕೇಂದ್ರವನ್ನ ನೀವು ಆಲಿಸ್ತಾ ಇರೋದು ನಮಗೆ ತುಂಬಾ ಖುಷಿಯ ವಿಚಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ. ಯಾವೂರು?
1: ನಮ್ಮೂರು ಹೊಸಹೊಳಲು ಗ್ರಾಮ. ನಮ್ಮ ಹೆಸರು ಕೋಡಿಗೌಡ ಅಂತ, ನಮ್ಮ ಹೆಂಗಸರು ಪುಟ್ಟಮ್ಮ ಅಂತ.
0: ಎಷ್ಟು ವರ್ಷದಿಂದ ನಿಮಗೆ ಜನಧ್ವನಿ ಪರಿಚಯ ಇದೆ?
1: 5 ವರ್ಷದಿಂದ ಕೇಳ್ತೇನೆ.
0: 5 ವರ್ಷದಿಂದ ಕೇಳ್ತಾ ಇದ್ರಾ?
1: 5 ವರ್ಷದಿಂದ.
0: ಮನೇಲಿ ಯಾರ್ಯಾರು ಕೇಳ್ತಿರೋದತ್ತ ನೀವು?
1: ನಮ್ಮನೆಯವ ನಾನು ಇದ್ರೆ ಕೆಲವರು.
0: ಯಾವ್ಯಾವ ಕಾರ್ಯಕ್ರಮ ಕೇಳ್ತಾ ಇದ್ರಾ ಇವಾಗ ನೀವು? ಈಗ ಕಗ್ಗ ಬರ್ತಿದ್ಯಲ್ಲ, ಕೇಳ್ತಿದ್ರಾ? ಹೇಗ್ ಬರ್ತಾ ಇದೆ ಕಗ್ಗ?
1: ಚೆನ್ನಾಗ್ ಬರ್ತದೆ.
0: ವಿಷಯಗಳು

0: ಅರ್ಥ ಆಗ್ತಿದೆಯಾ?
1: ಎಲ್ಲ ಅರ್ಥ ಆಯ್ತು.
0: ಇನ್ಯಾವ ರೀತಿ ಕಾರ್ಯಕ್ರಮಗಳು ಬರಬೇಕು? ಇನ್ಯಾವ ರೀತಿ ಕಾರ್ಯಕ್ರಮಗಳು ಬರಬೇಕು ನಿಮ್ಗೆ?
1: ಎಲ್ಲ ಇದು ವಾರ್ತೆಗಳು ಕೇಳ್ತಿ, ನಾಲ್ಕೈದು ಮೇ ವಾರ್ತೆ ಪ್ರದೇಶ ಸಮಾಚಾರ
0: ಅವ್
1: ಕೇಳಿದ್ರೆ ನಮ್ಗೆ ಸಮಾಧಾನ ಆಗಲ್ಲ. ಎಲ್ಲ ಕೇಳ್ತೀನಿ, ಕೇಳಿದ್ರೆ ನಮ್ಗೆ ಗುರುಗಳಿದ್ದಾರೆ ನಮ್ದು.
0: ಅಂದ್ರೆ ಈಗಲೂ ಕೂಡ ರೇಡಿಯೋವನ್ನ ನಿರಂತರವಾಗಿ ಕೇಳ್ತಾ ಇದ್ರ?
1: ಕೇಳಿದ್ರೆ ನಮ್ಗೆ ಸಮಾಧಾನ ಆಗಲ್ಲ. ಆರೂವರೆಗೆ ಶುರು ಮಾಡ್ತೀನಿ, ಎಂಟೂವರೆ ಗಂಟೆ ಗಂಟೆ ಕೇಳ್ತೀನಿ.
0: ಯಾವ ಕಾರ್ಯಕ್ರಮ ಅತಿ ಹೆಚ್ಚು ಇಷ್ಟ ನಿಮ್ಗೆ?
1: ಎಲ್ಲಾ ಕಾರ್ಯಕ್ರಮಗಳು ನಮ್ಗೆ ಇಷ್ಟವಾಯ್ತು. ಹಾಕಿ
0: ಅಂದ್ರೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಇಷ್ಟ ಆಗ್ತವೆ ಅಂತ ಹೇಳ್ತಿದ್ರಿ.
1: ಪ್ರತಿಯೊಂದು ಬರ್ತವ ನಮ್ಗೆ, ತಿಳ್ಕೊಳಕ್ಕೆ ತಿಳ್ಕೊಳವ್ರಗ ನಡೆಯೋರ್ಗ ಬಾರಿ ಇದು ಸ್ವರ್ಗದಲ್ಲಿ.
0: ಈಗ ಅಧಿಕಾರಿಗಳೆಲ್ಲ ಮಾತಾಡ್ತಾರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ?
1: ನಮ್ಮ ಪರವಾಗಿಲ್ಲ, ಒಳ್ಳೇದಾಯ್ತು ದೇವ್ರೆ. ಎಲ್ಲಿ ಸೃಷ್ಟಿ ಮಾಡಿದ್ಯಪ್ಪ ನಮ್ಗ, ಎಷ್ಟೊಂದು ಕೇಳಿದ್ರೆ ನಮ್ಗೆ ಜೀವ ಸಮಾಧಾನ ಆಗ್ತಿಲ್ವಲ್ಲ ಅಂತ ನಮ್ಗೆ ಸಂತೋಷ ಪಟ್ಟಿರ್ತೀನಿ. ನಾವು ಆಡಾಡ್ತೀವಿ, ಆಡಾಡ್ತೀವಿ ಬೇಕು ಅಂದ್ರೆ.
0: ರೇಡಿಯೋ ಕಾರ್ಯಕ್ರಮಗಳನ್ನ ಯಾವ್ದ್ರಲ್ಲಿ ಕೇಳ್ತಾ ಇದ್ರಿ ನೀವು?
1: ರೇಡಿಯೋ
0: ಇದೆಯಾ? ಹೇಗ್ ಬರ್ತಾ ಇದೆ ಕಾರ್ಯಕ್ರಮಗಳು, ಹೇಗ್ ನಡ್ಸ್ಕೊಡ್ತಾ ಇದ್ರೆ ಕಾರ್ಯಕ್ರಮಗಳನ್ನ? ಅಲ್ಲಿ ನಡ್ಸ್ಕೊಡೋರ್ ಹೆಂಗ್ ನಡ್ಸ್ಕೊಡ್ತಾ ಇದಾರೆ? ಇನ್ನೇನಾದ್ರು ಬದಲಾವಣೆ ಬೇಕಾ? ಇಂಥ ಕಾರ್ಯಕ್ರಮಗಳು ಬೇಕು ಅಂತ ಈಗ ಹರಿಕತೆ ಇನ್ನ
1: ಕಥೆಗಳು ಬರ್ತಾನೆ. ಒಂದೊಂದ್ ಕಥೆಗಳು ಮೂರ್ ಸರಿ ಆಗ್ತಾರ ತಿಳ್ಕೊಳವ್ರಾದ್ರ ಎಷ್ಟು ತಿಳ್ಕೊಬೋದು.
0: ಹೌದು,
1: ಕೇಳಿದ್ರೆ ನಮ್ಗೆ ಜೀವ ಸಮಾಧಾನ ಆಗಲ್ಲ.
0: ಇದ್ ಬಿಟ್ಟು ಯಾವ್ದೇ ರೇಡಿಯೋ ಕೇಂದ್ರ ಕೇಳಲ್ವಾ ನೀವು?
1: ಕೇಳ್ತೀವಲ್ಲ.
0: ಯಾವ್ದದ್ ಕೇಳ್ತೀರಿ?
1: ಆಕಾಶವಾಣಿ, ಜನಧ್ವನಿ, ಸರ್ಗೂರಲ್ಲಿ ಏನ ಬರ್ತದೆ ಎಲ್ಲ ಕೇಳ್ತೀನಿ.
0: ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳ್ತೀರಿ. ಜನಧ್ವನಿ ಸರ್ಗೂರಲ್ಲಿ ಇರೋದ್ ನಿಮ್ಗೆ ಎಷ್ಟು ಖುಷಿ?
1: ದೇವ್ರಿದ್ದಾಗ ನಮ್ಗ ಅದೇ.
0: ನೀವು ಭಾಗವಹಿಸಿದಿರಾ?
1: ಭಾಗವಹಿಸ್ತೀನಿ. ಅಲ್ಲೂ ಬಂದ ಅಲ್ಲ ಆಡಾಡಿದಿಲ್ಲ. ನೀವ್ ಮಾಡ ಭಾರಿ ಚಂದ, ಅರ್ಥ ಗರ್ಭಿತವಾಗಿ ಆಡಾಡ್ತೀರಿ ಅಂತ
0: ಹೇಳ್ತಾರ.
1: ಬೆಳ್ತಿನ ಜಾವಕ್ಕೂ ಒಂದ್ಸಲ ಆಡಿಸ್ಬಿಟ್ಟು ಇದು ಅಳಗಂಡ ನೋಡಿ ಇನ್ನೂ ಉಳಿಸಿದ್ರಿ ನೀವು ಅಂತ ಅವರು ಆಕಾಶವಾಣಿ ಹಾಕಿ.
0: ಒಟ್ಟಿನಲ್ಲಿ ಹತ್ರದಲ್ಲಿರೋದು ನಿಮ್ಗೆ ಖುಷಿ ಆಗುತ್ತೆ?
1: ಬಹಳ ಸಂತೋಷವಾಯ್ತು,
0: ತುಂಬಾ ಖುಷಿ ಆಯ್ತು. ಈ ವಯಸ್ಸಿನಲ್ಲೂ ಕೂಡ ನೀವು ನಿಮ್ಮ ಪತ್ನಿ ಇಬ್ರು ಕೇಳ್ತಾ ಇರೋದು ನಮ್ಮ ರೇಡಿಯೋನ ನಮಗೂ ಕೂಡ ತುಂಬಾ ಖುಷಿಯ ವಿಷಯ.
1: ನಮಗೂ 90 ವರ್ಷ ಆಗುತ್ತೆ. ಎಲ್ಲ ಭಗವದ್ಗೀತೆ ಕೇಳ್ತೀನಿ, ಇದ್ಬಾಯ್ತು ಅದು ಸಣ್ಣ ಕೇಳಿದ್ದು ಆ ಕಥ. ಅದನ್ನ ಕೇಳಿ ನಾವು ಅಯ್ಯೋ ಪಾಪ ಅವು ಭಾರಿ.
0: ಅಜ್ಜಿಗೆ ಯಾವ ತರ ಕಾರ್ಯಕ್ರಮ ಇಷ್ಟ? ಪ್ರತಿಯೊಂದು ಕೇಳ್ತೀರಾ? ತುಂಬಾ ಖುಷಿ ಆಯ್ತದ ಇಷ್ಟೊತ್ತು ನಮ್ ಜೊತೆ ಮಾತನಾಡಿದಕ್ಕೆ. ಧನ್ಯವಾದಗಳು.
1: ನಮಸ್ಕಾರ.
0: ನಮಸ್ಕಾರ.

ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಿದವರು, ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿಕೊಟ್ಟವರು ಹೆಚ್ ಡಿ ಕೋಟೆ ತಾಲೂಕಿನ ರಾಜೇಗೌಡನ ಹುಂಡಿ ಹಾಡಿಯ ಶ್ರೀಮತಿ ಮಂಜುಳಾರವರು. ಇಲ್ಲಿಗೆ ಈ ದಿನದ ಒಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ.

ಬೀನ್ಸ್ 60 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 13 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 58 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 26 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in ನಲ್ಲಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
5: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಕ್ ಬುಕ್ನ ಅವಾಗ ಬುಡ್ತಾನೆ ಇರ್ತಾನೆ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇರೋದ್ರಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ 2 ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕೆ 2 ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ 2 ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಊಸಿದ್ದ ನನ್ನ 8 ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
3: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲಾಕುಮಾರ ಮಾತು ಅಂದ್ರೆ,
0: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು, ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ.

0: ಎಲ್ಲಿಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
4: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
4: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ

0: ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬಾ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
1: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
2: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು. 3,000 ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು. ನಂತರ 15,000 ಪೆನಲ್ಟಿ ಹಾಕಿದರು. ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ. ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ. ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ಬಗ್ಗೆ, ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಪುಟ್ಟ ಧಾನ್ಯಗಳೇ ಸಂಜೀವಿನಿಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪುಟ್ಟ ಧಾನ್ಯಗಳೇ ಸಂಜೀವಿನಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.

ಒಂದು ಕಾಲದಲ್ಲಿ ಬಡವರ ಆಹಾರ ಎಂದು ಕರೆಯಲ್ಪಟ್ಟಿದ್ದ ಸಿರಿಧಾನ್ಯಗಳು ಇಂದು ಜಾಗತಿಕ ಮಟ್ಟದಲ್ಲಿ ಸೂಪರ್ ಫುಡ್ ಲಿಸ್ಟ್ನಲ್ಲಿ ಸೇರಿವೆ. ಸಾವಿರಾರು ವರ್ಷಗಳ ಹಿಂದೆ ಭಾರತೀಯ ಕೃಷಿ ಪರಂಪರೆಯ ಅಸ್ಮಿತೆಯಾಗಿದ್ದ ಸಿರಿಧಾನ್ಯ ಹೇಗೆ ವಿಸ್ಮೃತಿಗೆ ಜಾರಿತು ಎನ್ನುವುದು ಸಂಶೋಧನಾತ್ಮಕ ವಿಷಯವಾಗಿದೆ. ಮಿಲ್ಲೆಟ್ಸ್ನಿಂದ ತಯಾರಾಗುವ ಉಪ್ಪಿಟ್ಟು, ಲಡ್ಡು, ರೊಟ್ಟಿ,

ಅಷ್ಟಕ್ಕೂ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಹಿಡಿದು ವಿಶ್ವ ಆರೋಗ್ಯ ಸಂಸ್ಥೆಯವರು ಮಿಲೆಟ್ಸ್ ಬಗ್ಗೆ ಅಷ್ಟೊಂದು ಒತ್ತು ನೀಡುತ್ತಿರುವುದು ಏಕೆ ಎಂದರೆ ಈ ಸಿರಿಧಾನ್ಯಗಳು ಭಾರತದ ಅತ್ಯಂತ ಪ್ರಾಚೀನ ಬೆಳೆಗಳು, ನಮ್ಮ ಪೂರ್ವಿಕರ ಮೂಲ ಆಹಾರ. ಹರಪ್ಪ ಮತ್ತು ಮಹೇಂಜದಾರೋ ನಾಗರಿಕತೆಯ ಉತ್ಪನ್ನದಲ್ಲಿ ಇವುಗಳ ಅವಶೇಷಗಳು ಪತ್ತೆಯಾಗಿವೆ. ಸಾಹಿತ್ಯದಲ್ಲಿ ಕವಿ ಕನಕದಾಸರ ರಾಮಧ್ಯಾನ ಚರಿತೆ ರಾಗಿಯ ಶ್ರೀಸ್ಥಿತಿಯನ್ನು ಸಾರಿ ಹೇಳುತ್ತದೆ. ಋಗ್ವೇದ ಮತ್ತು ಕಾಳಿದಾಸನ ಕೃತಿಗಳಲ್ಲಿ ಇದನ್ನು ಮಂಗಳಕರ ಧಾನ್ಯಗಳೆಂದು ಉಲ್ಲೇಖಿಸಲಾಗಿದೆ. 1960ರ ದಶಕಗಳವರೆಗೂ ಭಾರತೀಯರ ದಿನನಿತ್ಯದ ಆಹಾರದಲ್ಲಿ ಈ ಸಿರಿಧಾನ್ಯಗಳಲ್ಲಿ ಆಧಿಪತ್ಯವಿತ್ತು. ಆದರೆ 1960ರಲ್ಲಿ ಬಂದ ಭೀಕರ ಬರಗಾಲ, ಯುದ್ಧಗಳು ಹಾಗೂ ಜನಸಂಖ್ಯಾ ಸ್ಫೋಟ ನಮ್ಮನ್ನ ಹಸಿವಿನ ಸುಳಿಗೆ ದುಡಿದವು. ಈ ಹಸಿವಿನ ಯುದ್ಧ ಗೆಲ್ಲಲು ಹಸಿರು ಕ್ರಾಂತಿಯನ್ನ ಅಂದರೆ ಗ್ರೀನ್ ರೆವಲ್ಯೂಷನ್ ಅನಿವಾರ್ಯವಾಗಿ ಒಪ್ಪಿಕೊಂಡಿದ್ದವು. ಹಸಿವಿನಿಂದ ಜನರನ್ನ ಹೊರಬರಲು ವಿಜ್ಞಾನಿ ಎಂ ಎಸ್ ಸ್ವಾಮಿನಾಥನ್ ರವರು ಹಾಗೂ ಅವರ ತಂಡ ವೇಗವಾಗಿ ಬೆಳೆಯುವಂತಹ ಗೋಧಿ ಮತ್ತು ಅಕ್ಕಿ ತಳಿಗಳನ್ನು ಅವುಗಳ ಇಳುವರಿಯನ್ನ ಹೆಚ್ಚಿಸಲು ಕೀಟನಾಶಕಗಳನ್ನ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನ ಭಾರತೀಯರಿಗೆ ಪರಿಚಯಿಸಿದರು. ಸಿರಿಧಾನ್ಯಗಳನ್ನು ಒರಟು ಧಾನ್ಯಗಳು ಎಂದು ವರ್ಗೀಕರಿಸಲಾಯಿತು. ನಿಧಾನವಾಗಿ ಸಿರಿಧಾನ್ಯಗಳ ಜಾಗವನ್ನು ಗೋಧಿ ಮತ್ತು ಬಿಳಿ ಅಕ್ಕಿ ಆವರಿಸಿಕೊಂಡವು. ಕನ್ನಡಿಗ ಪದ್ಮಶ್ರೀ ಹಾಗೂ ಕೃಷಿ ರತ್ನ ಪುರಸ್ಕೃತ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಖಾದರ್ ವಾಲಿರವರು ಅವುಗಳಿಗೆ ಸಿರಿಧಾನ್ಯ ಎಂದು ಹೆಸರಿಟ್ಟರು. ಸಿರಿ ಎಂದರೆ ಸಂಪತ್ತು ಎಂದರ್ಥ. ಈ ಧಾನ್ಯಗಳಲ್ಲಿ ಆರೋಗ್ಯದ ಅತಿದೊಡ್ಡ ಸಂಪತ್ತು ಇರುವುದರಿಂದ ಈ ಹೆಸರು ಬಂದಿದೆ. ಸಿರಿಧಾನ್ಯಗಳು ಪೌಷ್ಟಿಕಗಳ ಗಣಿ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ರಾಗಿ ತಿಂದವನು ರೋಗಿಯಾಗಲಾರ ಎಂದು ವರ್ಣಿಸಲ್ಪಟ್ಟಿದ್ದಾರೆ. ಅತ್ಯಂತ ಕಡಿಮೆ ನೀರಿನಲ್ಲಿ ರಾಸಾಯನಿಕ ಗೊಬ್ಬರಗಳಿಲ್ಲದೆ ಬೆಳೆಯುವ ಇವು ರೈತನಿಗೆ ಆರ್ಥಿಕ ಸಿರಿ ನೀಡುತ್ತದೆ. ಇದನ್ನು ಸೇವಿಸುವವನಿಗೆ ಆರೋಗ್ಯ ಸಿರಿ ನೀಡುತ್ತದೆ. ಇವತ್ತು ಜಗತ್ತು ಗ್ಲುಟನ್ ಫ್ರೀ ಡಯೆಟ್ ಎಂದು ಬೊಬ್ಬೆ ಹೊಡೆಯುತ್ತಿದೆ. ಮೈದಾ ಹಾಗೂ ಗೋಧಿಯಲ್ಲಿರುವ ಗ್ಲುಟನ್ ಅಂಶ ನಮಗೆ ಗೊತ್ತಿಲ್ಲದಂತೆ ನಮ್ಮ ಜೀರ್ಣಾಂಗವನ್ನು ಹಾಳು ಮಾಡುತ್ತಿದೆ. ಆದರೆ ನಮ್ಮ ಸಜ್ಜೆ, ಸಾಮೆ, ಬರಗು, ರಾಗಿ, ಜೋಳ, ಕೊರಳೆಗಳಲ್ಲಿ ಈ ಸಮಸ್ಯೆಯೇ ಇಲ್ಲ. ಪ್ರತಿಯೊಂದು ಸಿರಿಧಾನ್ಯವು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಹಾಗಾದರೆ ಇವುಗಳ ಪ್ರಯೋಜನವನ್ನು ನೋಡುವುದಾದರೆ, ಮೊದಲಿಗೆ ರಾಗಿಯನ್ನು ನೋಡುವುದಾದರೆ ಇದು ಕ್ಯಾಲ್ಸಿಯಂನ ಅತ್ಯುತ್ತಮ ಮೂಲ. ಮೂಳೆಗಳ ಬಲವರ್ಧನೆಗೆ ಮತ್ತು ಬೆಳೆಯುವ ಮಕ್ಕಳಿಗೆ ಅಮೃತವಿದ್ದಂತೆ. ಎರಡನೆಯದಾಗಿ ನವಣೆ. ಇದು ನರಮಂಡಲದ ಆರೋಗ್ಯಕ್ಕೆ ಶ್ರೇಷ್ಠವಾಗಿದೆ. ಶ್ವಾಸಕೋಶದ ಶುದ್ಧೀಕರಣ ಮತ್ತು ತೂಕದ ಇಳಿಕೆಗೆ ಸಹಕಾರಿಯಾಗಿದೆ. ಸಾಮೆ ಮಹಿಳೆಯರ ಹಾರ್ಮೋನ್ ಸಮಸ್ಯೆಗಳನ್ನು ಅಂದರೆ PCOD ಸರಿಪಡಿಸಲು ಮತ್ತು ಸಂತಾನೋತ್ಪತ್ತಿ ಅಂಗಗಳ ಆರೈಕೆಗೆ ಇದು ಉತ್ತಮವಾಗಿದೆ. ಊದಲು ಮಧುಮೇಹಿಗಳಿಗೆ ಇದು ವರದಾನವಾಗಿದೆ. ಲಿವರ್ ಮತ್ತು ಕಿಡ್ನಿಗಳ ಶುದ್ಧೀಕರಣಕ್ಕೆ ಸಹಕಾರಿಯಾಗಿದೆ. ಆರ್ಕ ರಕ್ತವನ್ನು ಶುದ್ಧೀಕರಿಸುವ ಗುಣ ಹೊಂದಿದ ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಅನಿಮಿಯ ತಡೆಗಟ್ಟಲು ಸಹಕಾರಿಯಾಗಿದೆ. ಕೊರಳೆ ಹೆಚ್ಚಿನ ನಾರಿನಂಶ ಇರುವುದರಿಂದ ಕರುಳಿನ ಸಮಸ್ಯೆ ಮತ್ತು ಮಲಬದ್ಧತೆಗೆ ರಾಮಬಾಣವಾಗಿದೆ. ಸಜ್ಜೆ ದೇಹಕ್ಕೆ ಹೆಚ್ಚಿನ ಶಕ್ತಿ ನೀಡುತ್ತದೆ. ಕಬ್ಬಿಣಾಂಶ ಹೆಚ್ಚಾಗುವುದರಿಂದ ರಕ್ತಹೀನತೆಯನ್ನು ಹೋಗಲಾಡಿಸುತ್ತದೆ. ಜೋಳ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದಾಗಿದೆ. ಹೃದಯದ ಆರೋಗ್ಯ ಕಾಪಾಡಲು ಮತ್ತು ಶಕ್ತಿಯನ್ನು ವೃದ್ಧಿಸಲು ಸಹಕಾರಿಯಾಗಿದೆ. ಭಾರತದ ಪ್ರಸ್ತಾವನೆ ಮೇರೆಗೆ ವಿಶ್ವಸಂಸ್ಥೆಯು 2023ರನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಘೋಷಿಸಿತು. ಪ್ರಧಾನಿ ನರೇಂದ್ರ ಮೋದಿರವರು ಇದನ್ನ ಶ್ರೀಯನ್ನ ಎಂದು ಗೌರವಿಸಿ ಕರೆದರು. ಇದರ ಬಳಕೆಗಾಗಿ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಇಂದು ಭಾರತ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇದರ ಮರುಬಳಕೆ ನಮ್ಮ ಆರೋಗ್ಯ ವೃದ್ಧಿಗೆ ಮಾತ್ರವಲ್ಲದೆ ನಮ್ಮ ಮಣ್ಣಿನ ಸತ್ವಕ್ಕೆ, ರೈತನ ಶ್ರಮಕ್ಕೆ ಮತ್ತು ಪೂರ್ವಜರ ಜ್ಞಾನಕ್ಕೆ ನಾವು ನೀಡುವಂತಹ ಗೌರವವಾಗಿದೆ. ಮುಂದಿನ ಪೀಳಿಗೆಗೆ ನಾವಿಡುತ್ತಿರುವ ಆರೋಗ್ಯದ ಬುನಾದಿಯಾಗಿದೆ. ಈ ಪೌಷ್ಟಿಕ ಕ್ರಾಂತಿಯು ಭಾರತವನ್ನು ವಿಶ್ವದ ಆರೋಗ್ಯ ಭೂಪಟದಲ್ಲಿ ಮತ್ತೊಮ್ಮೆ ನಮ್ಮ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಿ. 2026ರಲ್ಲಿ ಈ ಕಾಲಘಟ್ಟದಲ್ಲಿ ನಾವು ಎದುರಿಸುತ್ತಿರುವ ಆರೋಗ್ಯದ ಬರಗಾಲಕ್ಕೆ ಈ ಪುಟ್ಟ ಧಾನ್ಯಗಳೇ ಸಂಜೀವಿನಿಯಾಗಲಿದೆ. ಕೇಳುಗರೆ, ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪುಟ್ಟ ಧಾನ್ಯಗಳೇ ಸಂಜೀವಿನಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ

0: ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಪುಟ್ಟ ಧಾನ್ಯಗಳೇ ಸಂಜೀವಿನಿಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
5: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
3: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲಾ ಕುಮಾರ ಮಾತು ಅಂದ್ರೆ,
6: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
2: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಬದುಕೆಂಬ 3 ಅಕ್ಷರದ ಅಚ್ಚರಿ ಹಾಗೂ ಒಂದು ಬಸ್ ಪ್ರಯಾಣ ಒಂದು ಜೀವನ ಪಾಠ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಹಿಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬದುಕೆಂಬ ಮೂರಕ್ಷರದ ಅಚ್ಚರಿ ಹಾಗೂ ಒಂದು ಬಸ್ ಪ್ರಯಾಣ ಒಂದು ಜೀವನ ಪಾಠ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಬದುಕು ಈ ಮೂರಕ್ಷರದ ಪದ ಯಾವಾಗಲೂ ಒಂದು ಅಚ್ಚರಿ ಎನಿಸಿ ನನ್ನ ಮನಸ್ಸಿಗೆ ಕಾಡುವುದುಂಟು. ಏಕೆಂದರೆ

ಆ ಭಗವಂತ ನಮಗೆಲ್ಲ ಕೊಟ್ಟಿರುವುದು ಒಂದೇ ಒಂದು ಬದುಕು. ಬಯಸಿದರೂ ನಾವು ಇನ್ನೊಂದು ಮತ್ತೊಂದು ಅಂತ ಲೆಕ್ಕ ಹಾಕಿ ಬೇರೆ ಬದುಕನ್ನು ಪಡೆಯಲಾರೆವು. ಇರುವ ಒಂದು ಬದುಕನ್ನೇ ಸರಿಯಾಗಿ ಜೀವಿಸದೆ ಸುಮ್ಮನೆ ಮನಸ್ಸಿಗೆ ಕಿರಿಕಿರಿ ನೋವು ಮಾಡಿಕೊಂಡು ಬೇರೆಯವರಿಗೂ ನೆಮ್ಮದಿಯಿಂದ ಬದುಕಲು ಬಿಡಲಾರದ ಮಂದಿ ಎಷ್ಟಿಲ್ಲ ಈ ಜಗದಲ್ಲಿ. ಅವರಿಗೆಲ್ಲ ತಮ್ಮ ಬದುಕನ್ನು ತಮ್ಮದೇ ದೃಷ್ಟಿಕೋನದಿಂದ ನೋಡಿ ಗೊತ್ತಿರುವುದ ಹೊರತು ಬೇರೆಯವರ ದೃಷ್ಟಿಯಲ್ಲಿ ಆ ಬದುಕನ್ನು ಹೇಗೆ ಕಾಣಬೇಕು ಅಂತ ತಿಳಿದಿರುವುದಿಲ್ಲ. ಅನಿಸುತ್ತೆ ಒಮ್ಮೊಮ್ಮೆ ಬದುಕಿನ ಬಗ್ಗೆ ಬರೆಯಲು ಕುಳಿತರೆ ಅದೆಷ್ಟು ಪದಗಳಲ್ಲಿ ಸಾಲುಗಳಲ್ಲಿ ವಿವರಿಸಲಾಗದ ಭಾವವೊಂದು ಮನಸ್ಸಿಗೆ ಕಾಡುವುದುಂಟು. ಏಕೆಂದರೆ ಬದುಕನ್ನು ಬಂದ ಹಾಗೆಯೇ ಸ್ವೀಕರಿಸಿದವರ ಜಾಯಮಾನಕ್ಕೆ ನಾನು ಸೇರುತ್ತೇನೆ. ಸಣ್ಣ ಪುಟ್ಟ ವಿಷಯಗಳಿಗೂ ವಿಪರೀತ ಕೊರಗದೆ ಸೊರಗದೆ ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟಕ್ಕೆ ನಮ್ಮ ಬದುಕನ್ನು ನಾವು ಮಾರ್ಪಡಿಸುತ್ತ ಅಂತಹ ಸನ್ನಿವೇಶಗಳಿಗೆ ನಮ್ಮನ್ನು ನಾವು ಅಳವಡಿಸಿಕೊಂಡರೆ ಮಾತ್ರ ನಿಜವಾದ ನೆಮ್ಮದಿ. ಸಂತಸ ಪಡೆಯುತ್ತೇವೆ ಅನ್ನೋದಂತೂ ಸತ್ಯ. ನಾವು ಕಾಣುವ ಕನಸುಗಳು ದೊಡ್ಡದಾಗಿದ್ದರೆ ಖಂಡಿತ ತಪ್ಪಿಲ್ಲ. ಆದರೆ ಅದೆಲ್ಲ ನನ್ನ ಸಾಗಿಸುವ ಶಕ್ತಿ ಮನಸ್ಸಿನಲ್ಲಿ ದೃಢ ನಿಶ್ಚಯ ನಮ್ಮಲ್ಲಿದ್ದರೆ ಮಾತ್ರ ಆ ಕನಸಿಗೆ ಒಂದು ಬೆಲೆ. ಇಲ್ಲದಿದ್ದರೆ ನಾವು ಸಹ ಅಂಬಾನಿಯಂತಾಗಬೇಕೆಂದು ಬಯಸಿದರೆ ಸಾಮಾನ್ಯವಾಗಿ ಜೀವಿಸುವ ಬದುಕು ನಮ್ಮಿಂದ ಕೈತಪ್ಪಿ ಹೋಗುವ ಸಂಭವವಿರುತ್ತದೆ. ನಾವು ಬಾಳುವ ಬದುಕಲ್ಲಿ ಸದಾಕಾಲ ವಿಶ್ವಾಸವಿರಬೇಕು. ಆದರೆ ಅತಿಯಾದ ಆತ್ಮವಿಶ್ವಾಸವಿರಬಾರದಷ್ಟೇ. ಅದಿದ್ದರೆ ಮಾತ್ರ ಬದುಕು ದುಸ್ತರವೆನಿಸುವುದು. ನಮ್ಮ ಬದುಕನ್ನು ಮತ್ತೊಬ್ಬರ ಬದುಕಿನೊಂದಿಗೆ ಹೋಲಿಸಿದಾಗಲೇ ಸಮಸ್ಯೆ ಉದ್ಭವವಾಗುತ್ತದೆ. ಹಾಗೊಂದು ವೇಳೆ ಹೋಲಿಸಿಕೊಳ್ಳುವ ಸಂದರ್ಭ ಬಂದರೆ ನಮಗಿಂತ ಯಾರಿಗೆ ಕಮ್ಮಿಯಾದ ಅವಕಾಶ ಸಿಕ್ಕಿರುವುದೋ ಅಂಥವರೊಡನೆ ಹೋಲಿಸಿಕೊಂಡಾಗ ನಮಗೆ ಆ ಭಗವಂತ ಇಷ್ಟಾದರೂ ಕರುಣಿಸಿದ್ದಾನೆ ಅನ್ನುವ ಸತ್ಯದ ಅರಿವಾಗಿ ಬದುಕು ಸಹನೀಯವೆನಿಸುವುದು. ನಾವು ಎದುರಿಸುವ ಬದುಕಿನಲ್ಲಿ ಅದೆಷ್ಟೋ ರೀತಿಯಲ್ಲಿ ಅಡೆತಡೆಗಳಿದ್ದರೂ ಅವುಗಳನ್ನೆಲ್ಲ ನಿವಾರಿಸುವ ಶಕ್ತಿಯನ್ನು ಸಹ ಆ ಭಗವಂತನೇ ನಮಗೆ ಕೊಟ್ಟಿರುತ್ತಾನೆಂಬ ಸತ್ಯವನ್ನು ಮಾತ್ರ ನಾವು ಮರೆತಂತಿರುತ್ತೇವೆ. ನಾವು ಯಾವಾಗಲೂ ಏನು ಬೇಡದೆ ಚಿಂತೆಗಳಲ್ಲಿ ಆ ಕ್ಷಣದಲ್ಲಿ ನಿವಾರಣೆಯಾಗದ ಯೋಚನೆಗಳಲ್ಲಿ ಮುಳುಗಿ ಬದುಕನ್ನು ಅದರಲ್ಲಿರುವ ಅಮೂಲ್ಯವಾದ ಕ್ಷಣಗಳನ್ನು ಆಸ್ವಾದಿಸದೆ ಕಳೆದು ಬಿಡುತ್ತೇವೆ. ಮುಂದೆ ಇದರ ಹರಿವಾಗುವ ಕಾಲ ಬಂದಾಗ ನಾವು ಮೌಲ್ಯಯುತವಾದುದೊಂದು ನಿಧಿಯ ಕಳೆದುಕೊಂಡೆವೆಂದು ಪರಿತಪಿಸಿ ಗೋಳಿಡುತ್ತೇವೆ. ಅದೆಂದಿಗೂ ನಮ್ಮ ಪಾಲಿಗೆ ನಿಲುಕದ ನಕ್ಷತ್ರವಾಗಿ ಬಿಡುತ್ತದೆ. ಆಗಾಗ ಬಾರದೆಂದರೆ ನಮಗಿರುವ ಯೋಗ್ಯತೆಯನ್ನು ಪರಿಗಣಿಸಿ ನಮ್ಮ ಗುರಿಯ ತಲುಪುವ ನಿಶ್ಚಯ ಮಾಡಬೇಕಿದೆ. ಬದುಕಿನ ವಿಧ ವಿಧ ಮುಖಗಳು ವಿವಿಧ ಮಜಲುಗಳು ನಮಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿಯೇ ನಿತ್ಯ ಕಾಣಸಿಗುತ್ತದೆ. ಒಂದು ಉದ್ಯಾನವನದಲ್ಲಿ ನಡೆಯುತ್ತಾ ಗಮನಿಸುವುದಾದರೆ ಅರಳುತ್ತಿರುವ ಹೂವಿರಬಹುದು, ಕಿಲಕಿಲನೆ ನಗುತ್ತಿರುವ ಮಗುವಿರಬಹುದು, ತಮ್ಮ ಬಜ್ಜು ಬಾಯಿಯಲ್ಲಿ ನಗುತ ಹರಟುವ ಇಳಿ ಪ್ರಾಯದವರ ಆ ಮುಗ್ಧ ನಗುವಿನಲ್ಲಿ ಯಾವುದೇ ಅಮ್ಮು ಬಿಮ್ಮುಗಳಿಲ್ಲದೆ ಆಗಸದಲ್ಲಿ ಹಾರಾಡುವ ಹಕ್ಕಿಗಳ ಕಲರವ ನೋಡುತ್ತಾ ನಮ್ಮ ಗೋಳನ್ನೆಲ್ಲ ಮರೆತು ನಾವು ಬಾಳುವ ಬದುಕನ್ನು ಸುಂದರಗೊಳಿಸುವ ಪ್ರಯತ್ನವನ್ನಾದರೂ ಮಾಡಬಹುದಲ್ಲವೇ? ಇನ್ನಾದರೂ ಕೊರಗದೆ ಚಿಂತಿಸದೆ ಪ್ರತಿ ಕ್ಷಣವನ್ನು ಆಸ್ವಾದಿಸಿ ನಗುತ್ತ ಬದುಕಿಬಿಡಿ. ಹಾಗೂ ಮತ್ತೊಂದು ವಿಷಯವನ್ನು ನೋಡುವುದಾದರೆ ಒಂದು ಬಸ್ ಪ್ರಯಾಣ ಒಂದು ಜೀವನ ಪಾಠ. ಮಧ್ಯಾಹ್ನದ ಬಿಸಿಲು, ಬಸ್ ಸ್ಟ್ಯಾಂಡ್ನಲ್ಲಿ ಜನರ ಗದ್ದಲ, ಗ್ರಾಮದ ಹಳೆಯ ಕೆಂಪು ಬಸ್ ಧೂಳು ಎಬ್ಬಿಸುತ್ತ ಬಂದು ನಿಂತಿತು. ಜನ ಎಲ್ಲ ಒದ್ದಾಡುತ್ತಾ ಬಸ್ ಹತ್ತೋಕೆ ನುಗ್ಗುತ್ತಿದ್ದರು. ಅದರ ಮಧ್ಯೆ ಒಬ್ಬ ಮುದುಕ ಕೈಯಲ್ಲಿ ಹಳೆಯ ಚೀಲ, ಕಣ್ಣುಗಳಲ್ಲಿ ದಣಿವು ಬಸ್ ಮೆಟ್ಟಿಲು ನೋಡುತ್ತಾ ನಿಧಾನವಾಗಿ ಕಾಲು ಎತ್ತಿದರು. ಮೊದಲ ಮೆಟ್ಟಿಲೇ ಅವರಿಗೆ ಬೆಟ್ಟದಷ್ಟು ಕಷ್ಟವಾಗಿ ಕಾಣಿಸಿತು. ಹಿಂದೆ ನಿಂತಿದ್ದ ಮಗ ಮಾತ್ರ ಅಸಹನೆಯಿಂದ, ಅಪ್ಪ ಬೇಗ ಹತ್ತಿ, ಹಿಂದೆ ಎಲ್ಲರಿಗೂ ಕಾಯುತ್ತಿದ್ದಾರೆ ಎಂದು ಜೋರಾದ ಧ್ವನಿಯಲ್ಲಿ ಹೇಳಿದ. ತಂದೆ ಏನು ಮಾತನಾಡಲಿಲ್ಲ. ಮತ್ತೊಂದು ಮೆಟ್ಟಿಲು ಹತ್ತಲು ಪ್ರಯತ್ನಿಸಿದರು, ಕಾಲು ನಡುಗಿತು. ಅಷ್ಟರಲ್ಲಿ ಕಂಡಕ್ಟರ್ ಮುಂದೆ ಬಂದು, ಅಯ್ಯ ನಿಧಾನ, ನಾನು ಇದ್ದೀನಿ ಎಂದು ಅವರ ಕೈ ಹಿಡಿದು ನಿಧಾನವಾಗಿ ಮೇಲೆ ಕರೆತಂದು ಒಂದು ಸೀಟಿನಲ್ಲಿ ಕೂರಿಸಿದ ನಂತರ ಕಂಡಕ್ಟರ್ ಆ ಹುಡುಗನ ಕಡೆ ನೋಡಿದ.
ಅವನ ಧ್ವನಿ ಜೋರಾಗಿರಲಿಲ್ಲ.

ಆದರೆ ಮಾತು ನೇರವಾಗಿ ಹೃದಯಕ್ಕೆ ತಗುಲಿತು. ತಮ್ಮ, ಇವತ್ತು ನಿಮಗೆ ಇವರ ನಿಧಾನ ಕೋಪ ಬರುತ್ತಿದೆ ಅಲ್ವಾ? ಆದರೆ ಒಂದು ಕಾಲದಲ್ಲಿ ಇದೇ ಕೈಗಳು ನಿನ್ನನ್ನು ಹಿಡಿದು ನಡೆಯಲು ಕಲಿಸಿರಬಹುದು. ನೀನು ಬಿದ್ದು ಹತ್ತಾಗ ಇದೇ ಭುಜ ನಿನ್ನನ್ನು ಒತ್ತಿರಬಹುದು. ಶಾಲೆಗೆ ಬಸ್ ತಪ್ಪಬಾರದೆಂದು ಇದೇ ಕಾಲು ಓಡಿರಬಹುದು. ಈಗ ವಯಸ್ಸಾಗಿದೆ ಅಷ್ಟೇ, ಮರ ನಿಧಾನವಾಗಿ ಒಣಗುತ್ತಿದೆ. ಅಂದರೆ ಅದರ ನೆರಳನ್ನು ಮರೆತು ಬಿಡಬಾರದು. ಬಸ್ ಒಳಗೆ ಕ್ಷಣಕಾಲ ಮೌನ. ಕಂಡಕ್ಟರ್ ಶಿಲ್ಪಿ ಹೂದಿ ರೈಟ್ ಎಂದರು. ಬಸ್ ಮುಂದೆ ಸಾಗಿತು. ಹುಡುಗನ ಮುಖ ಬದಲಾಗಿತ್ತು. ತಂದೆಯ ಕಡೆ ನೋಡಿದ. ಮೊದಲ ಬಾರಿ ಅವನ ನಡುಗುವ ಕೈ ಅವನಿಗೆ ಕಾಣಿಸಿತು. ಅವನು ನಿಧಾನವಾಗಿ ತಂದೆಯ ಚೀಲವನ್ನು ಕೈಯಲ್ಲಿ ತೆಗೆದುಕೊಂಡು ಅಪ್ಪನ ಪಕ್ಕ ಕೂತು, ಅಪ್ಪ ಇಲ್ಲಿ ನಾನು ಇದ್ದೀನಿ ಎಂದು ಕಿವಿಯಲ್ಲಿ ಉಸುರಿದ. ತಂದೆ ಏನು ಹೇಳಲಿಲ್ಲ. ಆದರೆ ಅವರ ಕಣ್ಣೆಂಚಿನಲ್ಲಿ ಮಿನುಗಿದ ನೀರು ಸಾವಿರ ಮಾತಿಗಿಂತ ದೊಡ್ಡದು. ಕಂಡಕ್ಟರ್ ಟಿಕೆಟ್ ಕೇಳುತ್ತಾ ಸಣ್ಣಗೆ ನಕ್ಕ. ಜೀವನದಲ್ಲಿ ಕೆಲವರು ಟಿಕೆಟ್ ಮಾತ್ರ ಕೊಡುವುದಿಲ್ಲ, ಒಂದು ಪಾಠವನ್ನು ಕೊಟ್ಟು ಹೋಗುತ್ತಾರೆ. ಆ ಕ್ಷಣಕ್ಕೆ ಆ ಗಾದೆ ಮತ್ತೆ ನೆನಪಾಯಿತು. ಹಣ್ಣೆಲೆ ಬೀಳುವಾಗ ಹಸಿರೆಲೆ ನಗಾಡುತ್ತೆ, ಆದರೆ ಒಂದು ದಿನ ಆ ಹಸಿರೆಲೆಯು ಹಣ್ಣೆಲೆಯಾಗುತ್ತದೆ ಅನ್ನೋದನ್ನು ಜೀವನ ತುಂಬ ನಿಧಾನವಾಗಿ ಕಲಿಸುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಬದುಕೆಂಬ ಮೂರಕ್ಷರದ ಅಚ್ಚರಿ ಹಾಗೂ ಒಂದು ಬಸ್ ಪ್ರಯಾಣ ಒಂದು ಜೀವನ ಪಾಠ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೇ, ಇದುವರೆಗೂ ಬದುಕೆಂಬ ಮೂರಕ್ಷರದ ಅಚ್ಚರಿ ಹಾಗೂ ಒಂದು ಬಸ್ ಪ್ರಯಾಣ ಒಂದು ಜೀವನದ ಪಾಠ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಯಿತು.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್: ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್, ಫ್ಲಾವಿಯೋ ಕೊಬೋಲಿ ಹಣಾಹಣಿ. ವಾರ್ತೆಗಳ ವಿವರ: ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ದರ ತೀವ್ರವಾಗಿ ಏರಿಕೆಯಾಗುತ್ತಿದ್ದರೂ ಭಾರತದ ಗೃಹ ಬಳಕೆಯ ಗ್ರಾಹಕರಿಗೆ ಜಾಗತಿಕ ಮಟ್ಟದಲ್ಲೇ ಅತ್ಯಂತ ಕಡಿಮೆ ದರದಲ್ಲಿ ಅಡುಗೆ ಅನಿಲವನ್ನು ಒದಗಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ನೆರೆಯ ಯಾವುದೇ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಸಿಲಿಂಡರ್ ಬೆಲೆ ಕಡಿಮೆ ಇದೆ, ಅಷ್ಟೇ ಅಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಕೆನಡಾದಂತಹ ಮುಂದುವರಿದ ಆರ್ಥಿಕತೆ ಹೊಂದಿರುವ ದೇಶಗಳಿಗಿಂತಲೂ ಭಾರತದಲ್ಲಿ ಗ್ಯಾಸ್ ದರ ಕೈಗೆಟುಕುವಂತಿದೆ ಎಂದು ಸ್ಪಷ್ಟಪಡಿಸಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಪ್ರತಿ 14.2 ಕೆಜಿ ಸಿಲಿಂಡರ್ ದರವನ್ನು 29 ರೂಪಾಯಿ ಹೆಚ್ಚಳ ಮಾಡಲಾಗಿದ್ದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಬ್ಸಿಡಿಯನ್ನು ಮುಂದುವರಿಸಲಾಗಿದೆ. ದೆಹಲಿಯಲ್ಲಿ ಸಾಮಾನ್ಯ ಗ್ರಾಹಕರಿಗೆ ಗೃಹ ಬಳಕೆಯ ಸಿಲಿಂಡರ್ನ ಚಿಲ್ಲರೆ ಮಾರಾಟ ದರ 942 ರೂಪಾಯಿಯಾಗಿದೆ. ಆದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ವಾರ್ಷಿಕವಾಗಿ ಮೊದಲ 4 ರೀಫಿಲ್ಗಳವರೆಗೆ ತಲಾ 300 ರೂಪಾಯಿಗಳ ಸಬ್ಸಿಡಿ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಈ ನೇರ ನಗದು ವರ್ಗಾವಣೆ ಡಿಬಿಟಿ ಯೋಜನೆಯಿಂದಾಗಿ ಉಜ್ವಲ ಯೋಜನೆಯ ಗ್ರಾಹಕರಿಗೆ

0: ಪ್ರತಿ ಸಿಲಿಂಡರ್ ಕೇವಲ 642 ರೂಪಾಯಿ ದರದಲ್ಲಿ ಲಭ್ಯವಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಸ್ತುತ ಅಂತಾರಾಷ್ಟೀಯ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ 14.2 ಕೆಜಿ ದೇಶೀಯ ಸಿಲಿಂಡರ್ನ ಪೂರೈಕೆ ವೆಚ್ಚವು 1600 ರೂಪಾಯಿಗೂ ಅಧಿಕ ತಲುಪಿದ್ದು, ಸದ್ಯ ಪ್ರತಿ ಸಿಲಿಂಡರ್ ಮೇಲೆ ಸುಮಾರು 700 ರೂಪಾಯಿ ನಷ್ಟವನ್ನು ಸರ್ಕಾರವೇ ಭರಿಸುತ್ತಿದೆ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಜಂಟಿ ಆಯೋಗದ ಸಭೆಯು 4 ವರ್ಷಗಳ ನಂತರ ಇಂದು ನವದೆಹಲಿಯಲ್ಲಿ ಸಮಾವೇಶಗೊಂಡಿದ್ದು, ಈ ಅವಧಿಯಲ್ಲಿ ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಪ್ರಗತಿಯಾಗಿದೆ ಎಂದು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ತಿಳಿಸಿದ್ದಾರೆ. ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಳೆದ ವರ್ಷವಷ್ಟೇ ಉಭಯ ದೇಶಗಳು ತಮ್ಮ ರಾಜತಾಂತ್ರಿಕ ಬಾಂಧವ್ಯದ 75ನೇ ವರ್ಷದ ಮೈಲಿಗಲ್ಲನ್ನು ಆಚರಿಸಿರುವುದನ್ನು ಸ್ಮರಿಸಿದರು. ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ವಿಸ್ತರಿಸುವ ಆಶಯ ವ್ಯಕ್ತಪಡಿಸಿದ ಸಚಿವರು, ರಾಜಕೀಯ, ರಕ್ಷಣೆ, ಭದ್ರತೆ, ಸಾಗರ ಸಹಕಾರ, ವ್ಯಾಪಾರ ಹೂಡಿಕೆ, ಆರೋಗ್ಯ, ಔಷಧೀಯ ವಲಯ, ಆಹಾರ ಭದ್ರತೆ, ಪ್ರವಾಸೋದ್ಯಮ, ಶಿಕ್ಷಣ ಹಾಗೂ ಸಾಂಸ್ಕೃತಿಕ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಕುರಿತು ವಿಸ್ತೃತ ಮಾತುಕತೆ ನಡೆಸಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ದೇಶದ ಜನತೆಗೆ ಸುರಕ್ಷಿತ ಹಾಗೂ ಸ್ವಚ್ಛ ಆಹಾರ ಸೇವನೆಯ ಮಹತ್ವವನ್ನು ಪುನರುಚ್ಚರಿಸಿದ್ದಾರೆ. ಆರೋಗ್ಯಕರ ಭವಿಷ್ಯಕ್ಕಾಗಿ ಸುರಕ್ಷಿತ ಮತ್ತು ನೈರ್ಮಲ್ಯಯುತ ಆಹಾರವನ್ನು ಖಚಿತಪಡಿಸುವಲ್ಲಿ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ನಾಗರಿಕರು ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸದೃಢ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶವನ್ನು ಅವರು ಉಲ್ಲೇಖಿಸಿ, ಅಡುಗೆ ಎಣ್ಣೆಯ ಬಳಕೆಯನ್ನು 10% ಕಡಿಮೆ ಮಾಡಿ ಸಮತೋಲಿತ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತೆ ಜನರಿಗೆ ಮನವಿ ಮಾಡಿದರು. ಇದು ಉತ್ತಮ ಆರೋಗ್ಯ ಮತ್ತು ಬಲಿಷ್ಠ ರಾಷ್ಟ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದರು. ಸಮಸ್ಯೆಯಿಂದ ಪರಿಹಾರದವರೆಗೆ ಎಲ್ಲೆಡೆ ಸುರಕ್ಷಿತ ಆಹಾರ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಆಹಾರ ಉತ್ಪಾದನೆ, ಸಂಸ್ಕರಣೆ, ಸಾಗಣೆ ಮತ್ತು ಬಳಕೆಯ ಪ್ರತಿಯೊಂದು ಹಂತದಲ್ಲೂ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯವೆಂಬ ಸಂದೇಶವನ್ನು ಈ ವರ್ಷದ ಆಚರಣೆ ಸಾರುತ್ತದೆ. ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಅಂಕಗಳ ಪರಿಶೀಲನೆ ಹಾಗೂ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಆನ್ಲೈನ್ ಪೋರ್ಟಲ್ ಇಂದು ಮಧ್ಯರಾತ್ರಿಯವರೆಗೆ ತೆರೆದಿರಲಿದ್ದು, ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ಗಡುವಿನೊಳಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದೆ. ಮುಂಬರುವ ದಶಕದಲ್ಲಿ ಜಾಗತಿಕ ತೈಲ ಬೇಡಿಕೆಯ ಒಟ್ಟು ಬೆಳವಣಿಗೆಯಲ್ಲಿ ಭಾರತವೇ ಅರ್ಧದಷ್ಟು ಪಾಲನ್ನು ಹೊಂದಿರಲಿದ್ದು, ಜಾಗತಿಕ ವಿದ್ಯುತ್ ಬಳಕೆಯ ಹೆಚ್ಚಳದಲ್ಲಿ 15% ಕೊಡುಗೆ ನೀಡಲಿದೆ ಎಂದು ರಷ್ಯಾದ ರೊಸ್ನೆಫ್ಟ್ ತೈಲ ಸಂಸ್ಥೆಯ ಮುಖ್ಯಸ್ಥ ಇಗೋರ್ ಸಿಚಿನ್ ತಿಳಿಸಿದ್ದಾರೆ. ಸೇಂಟ್ ಪೀಟರ್ಸ್ಬರ್ಗ್ ಅಂತಾರಾಷ್ಟೀಯ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು, 2035ರ ವೇಳೆಗೆ ಭಾರತದ ತೈಲ ಬಳಕೆಯು 44% ಹೆಚ್ಚಳ ಕಂಡು ದಿನಕ್ಕೆ ಸುಮಾರು 8 ದಶಲಕ್ಷ ಬ್ಯಾರಲ್ಗಳಿಗೆ ತಲುಪಲಿದೆ ಹಾಗೂ ವಿದ್ಯುತ್ ಬೇಡಿಕೆಯು 80% ಏರಿಕೆಯಾಗಿ 3000 ಟೆರಾವ್ಯಾಟ್ ಪ್ರತಿ ಗಂಟೆಗೆ ತಲುಪಲಿದೆ ಎಂದು ಅಂದಾಜಿಸಿದರು. ಭಾರತವನ್ನು ಜಾಗತಿಕ ಇಂಧನ ಮಾರುಕಟ್ಟೆಯ ವಿಶಿಷ್ಟ ಹಾಗೂ ಪ್ರಮುಖ ಕಾರ್ಯತಂತ್ರದ ಪಾಲುದಾರ ರಾಷ್ಟ ಎಂದು ಅವರು ಬಣ್ಣಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ನವದೆಹಲಿಯಲ್ಲಿ ಇಂದು ಮುಂಜಾನೆ ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಅಭಿಯಾನದ 77ನೇ ಆವೃತ್ತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸೈಕಲ್ ಚಾಲನೆಯು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದರ ಜೊತೆಗೆ ಇಂದಿನ ಪ್ರಮುಖ ಸಮಸ್ಯೆಯಾದ ಸಂಚಾರ ದಟ್ಟಣೆಗೆ ಅತ್ಯುತ್ತಮ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಉದ್ಯೋಗ ನಿಮಿತ್ತ ಯುಎಇನಲ್ಲಿ ಸಿಲುಕಿ ಕಳೆದ 3 ವರ್ಷಗಳಿಂದ ಕುಟುಂಬದೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದ ಒಡಿಶಾದ ಹಸ್ತಾ ಮಹಾನಂದ ಎಂಬ ಮಹಿಳೆಯನ್ನು ದುಬೈನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಕಚೇರಿಯು ಯಶಸ್ವಿಯಾಗಿ ರಕ್ಷಿಸಿದೆ. ಹಸ್ತಾ ಅವರ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಾಗ ಆತಂಕಗೊಂಡ ಸಂಬಂಧಿಕರು ಒಡಿಶಾ ಹೈಕೋರ್ಟ್ ಮೊರೆ ಹೋಗಿದ್ದರು. ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದ ದುಬೈನ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಮಹಿಳೆಯನ್ನು ಪತ್ತೆ ಹಚ್ಚಿದ್ದಾರೆ. ಭಾರತದ ಸಾರ್ವಜನಿಕ ಪ್ರಸಾರ ಸೇವೆ ಆಕಾಶವಾಣಿಯು ತನ್ನ 90 ವರ್ಷಗಳ ಐತಿಹಾಸಿಕ ಪಯಣವನ್ನು

ಯಶಸ್ವಿಯಾಗಿ ಪೂರೈಸಿರುವುದಕ್ಕೆ ಆಂಧ್ರಪ್ರದೇಶದ ರಾಜ್ಯಪಾಲರಾದ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರು ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ. ಭಾರತೀಯ ಸಾರ್ವಜನಿಕ ಪ್ರಸಾರ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿರುವ ಅವರು, ಕಳೆದ 9 ದಶಕಗಳಿಂದ ಸಮಾಜಕ್ಕೆ ಆಕಾಶವಾಣಿ ನೀಡಿರುವ ಅಮೂಲ್ಯ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ದೇಶದ ಕೋಟ್ಯಂತರ ಜನರಿಗೆ ನಿರಂತರವಾಗಿ ಮಾಹಿತಿ, ಶಿಕ್ಷಣ ಮತ್ತು ಮನರಂಜನೆಯನ್ನು ತಲುಪಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ. ನಾಗರಿಕರನ್ನು ಪರಸ್ಪರ ಜೋಡಿಸುವಲ್ಲಿ ಹಾಗೂ ಸಾರ್ವಜನಿಕ ಜಾಗೃತಿ ಮೂಡಿಸುವಲ್ಲಿ ಈ ಸಂಸ್ಥೆಯ ಸೇವೆ ಅನನ್ಯವಾಗಿದೆ ಎಂದು ರಾಜ್ಯಪಾಲರು ಹೇಳಿದ್ದಾರೆ. ಕರಾವಳಿ ಕರ್ನಾಟಕ, ಕೇರಳ ಮತ್ತು ಮಾಹೆಯ ಕೆಲವು ಪ್ರದೇಶಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು ಆಂಧ್ರಪ್ರದೇಶ, ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಶಾ, ತೆಲಂಗಾಣ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ರಾಜ್ಯಗಳ ವಿವಿಧೆಡೆ ಸಿಡಿಲು ಹಾಗೂ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಈ ಭಾಗಗಳಲ್ಲಿ ಮುನ್ನೆಚ್ಚರಿಕೆ ವಹಿಸುವಂತೆ ಸಾರ್ವಜನಿಕರಿಗೆ ಸೂಚಿಸಲಾಗಿದೆ. ನವಾ ಚಂಡೀಗಢದ ಮುಲ್ಲನಪುರ ಮಹಾರಾಜ ಯದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ 2ನೇ ದಿನದಾಟದಲ್ಲಿಂದು ತನ್ನ ಮೊದಲನೇ ಇನ್ನಿಂಗ್ಸ್ ಮುಂದುವರೆಸಿರುವ ಭಾರತ ಇತ್ತೀಚಿನ ವರದಿಯಂತೆ 8 ವಿಕೆಟ್ನಷ್ಟಕ್ಕೆ 544 ರನ್ ಗಳಿಸಿ ಆಡುತ್ತಿತ್ತು. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ವಿಭಾಗದ ಫೈನಲ್ನಲ್ಲಿಂದು ಜರ್ಮನಿಯ ಅಲೆಕ್ಸಾಂಡರ್ ಜೆರೆವ್ ಮತ್ತು ಇಟಲಿಯ ಫ್ಲಾವಿಯೋ ಕೊಬೋಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6:30 ಆರಂಭವಾಗಲಿದೆ. 661 ಕೋಟಿ ರೂಪಾಯಿ ಸರ್ಕಾರಿ ನಿಧಿ ದುರುಪಯೋಗ ಮತ್ತು ವಂಚನೆ ಪ್ರಕರಣದ ತನಿಖೆಯ ಭಾಗವಾಗಿ ಕೇಂದ್ರ ತನಿಖಾ ದಳ ಸಿಬಿಐ ನಿನ್ನೆ ಚಂಡೀಗಢ, ಪಂಚಕುಲ ಮತ್ತು ದೆಹಲಿ ಎನ್ಸಿಆರ್ ಪ್ರದೇಶಗಳಲ್ಲಿರುವ 6 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಈ ಪ್ರಕರಣವು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಯು ಫೈನಾನ್ಸ್ಗೆ ಸಂಬಂಧಿಸಿದ ವಂಚನೆ ಪ್ರಕರಣವಾಗಿದ್ದು, ಹರಿಯಾಣ ಸರ್ಕಾರದ 8 ಇಲಾಖೆಗಳು ಹಾಗೂ ಚಂಡೀಗಢ ಮಹಾನಗರ ಪಾಲಿಕೆಯ 2 ಇಲಾಖೆಗಳು ಮತ್ತು ಕ್ರೆಸ್ಟ್ ಚಂಡೀಗಢ ಸಂಸ್ಥೆಯ ಸರ್ಕಾರಿ ನಿಧಿಗಳ ದುರುಪಯೋಗಕ್ಕೆ ಸಂಬಂಧಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ದ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ದ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜೆರೆವ್, ಫ್ಲಾವಿಯೋ ಕೊಬೋಲ್ಲಿ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ಇನ್ನು ಮುಂದೆ ನಮ್ಮನೆಯಲ್ಲಿ ಇದ್ದ ಹಾಡು ಹಸೆ ಕಾರ್ಯಕ್ರಮ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

0: ಈಶ್ವರೇ.
1: ಸರಗುರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಹಾಡು ಎಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
2: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
2: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
1: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
2: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ

0: ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೆಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೇ.
3: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
0: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
3: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
4: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ.
0: ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
5: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
6: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
6: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
6: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
7: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
8: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
9: ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಇಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಜಯಪುರ ಹೋಬಳಿಯ ಹನುಮನಹಳ್ಳಿಯ ಶ್ರೀಮತಿ ವಿದ್ಯಾಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
10: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮೀ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ

0: ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರದಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ HD Kote ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿ ಆರ್ಥಿಕವಾಗಿ ಸಬಲರಾಗಿರುವ ಜೈಪುರ ಹೋಬಳಿಯ ಅನುಗನಹಳ್ಳಿಯ ಶ್ರೀಮತಿ ವಿದ್ಯಾಶ್ರೀರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್,
1: ಥ್ಯಾಂಕ್ ಯು. ಮೇಡಮ್,
0: ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂತೆ ಕೆಲಸನ ಮಾಡ್ತಾ ಇದ್ದೀರಾ, ಅದಕ್ಕಾಗಿ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಸೋ ಮಚ್.
0: ಸೊ ಮೂಲತಃ ಎಲ್ಲಿಯವರು, ನಿಮ್ಮ ಅದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್.
1: ಹಾ ಮೇಡಮ್, ನಾನು ಮೂಲತಃ ಹಳ್ಳಿಯವಳೇನೆ, ಅನಗಳ್ಳಿ ಅಂತ ನಮ್ದು, ಮೈಸೂರು ತಾಲೂಕು ಜೈಪುರ ಹೋಬಳಿ. ಅಲ್ಲಿಂದ ನಾನು ಡಿಗ್ರಿ ಮಾಡಿದೆ, ಡಿಗ್ರಿ ಮಾಡಿ ಮದ್ವೆ ಆಯ್ತು, ಮಗು ಆಯ್ತು, ಮನೇಲೆ ಇದ್ದೆ. ಆಮೇಲಿಂದ ಏನ್ ಬಿಡು, ಇನ್ ಮಗು ನೋಡ್ಕೊಳ್ಳೋದೇ ಅಲ್ವಾ ಅಂತ ಸುಮ್ನಿದ್ದೆ. ಸುಮ್ನಿದ್ದಾಗ ನನ್ಗೊಂದ್ ಸಿಕ್ಕ ಆಪರ್ಚುನಿಟಿ ಇದು, ಅದಕ್ಕೆ ನನ್ಗೆ ತುಂಬಾ ಖುಷಿ ಇದೆ. ಈಗ ನಮ್ ಜೀವನನೇ ಅದರಿಂದ ನಡೆಸ್ತಾ ಇದೀನಿ ಅಂದ್ರೆ ಸಖತ್ ಖುಷಿ ಆಗುತ್ತೆ ಮೇಡಮ್. ನಮ್ಗೆ ಹೇಳ್ಕೊತಂತ ಮೇಡಮ್ ಆಗಿರ್ಬೋದು, ಸೇರಿಸ್ತಂತ ಮೇಡಮ್ ಆಗಿರ್ಬೋದು, ಅವ್ರಿಗೆಲ್ಲ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ.
0: ಓಕೆ ಮೇಡಮ್, ಏನ್ ಶಿಕ್ಷಣ ಪಡ್ಕೊಂಡಿದೀನಿ ಅಂತ ಹೇಳಿದ್ರೆ ನೀವು
1: ಓದಿರೋದ? BCA.
0: BCA ಮಾಡಿರುವಂತದ್ದು. ಕುಟುಂಬದಲ್ಲಿ ಯಾರ್ಯಾರು ಇದ್ರಿ ಮೇಡಮ್?
1: ಕುಟುಂಬದಲ್ಲಿ ಗಂಡ, ಮಗು, ನಾನು, ಅತ್ತೆ, ಮಾವ, ನಾದ್ನಿ. ನಾದ್ನಿನು ಸುಧಾ ನನ್ ಜೊತೆಗೆ ಸೇರ್ಕೊಂಡು ಅವಳನ್ನು ಕಲ್ತಿದ್ದು, ಇಬ್ರು ಒಟ್ಟಿಗೆ ಕಲ್ತಿ ಇವಾಗ ಒಂದೇ ಮನೇಲಿ ಇಬ್ರು ಒಟ್ಟಿಗೆ ಮಾಡ್ತಾ ಇದೀವಿ. ಎಲ್ಲೇ ಮದ್ವೆ ಹೋದ್ರು ಇಬ್ರು ಒಟ್ಟಿಗೆ ಹೋಗ್ತಿವಿ.
0: ಮೇಡಮ್, ಅಂದ್ರೆ ಇವಾಗ ನೀವು RLC ಬ್ಯೂಟಿಷಿಯನ್ ತರಬೇತಿಯನ್ನ ಯಾವಾಗ ಪಡ್ಕೊಂಡ್ರಿ ಮೇಡಮ್?
1: ಮೇಡಮ್, ಹೋದ ವರ್ಷ.
0: ಒಂದ್ ವರ್ಷ ಆಯ್ತಾ ನೀವು ಈ ಒಂದು ತರಬೇತಿ? ಓಕೆ, ಅಂದ್ರೆ ನಿಮ್ಗೆ ಹೇಗ್ ಗೊತ್ತಾಯ್ತು ಈಗ ಜೈಪುರ ಸೆಂಟ್ರಲ್ಲಿ ಒಂದು ತರಬೇತಿಯನ್ನ ಕೊಡ್ತಾ ಇದಾರೆ ಅಂತ?
1: ನನಗ್ ಗೊತ್ತಿರ್ಲಿಲ್ಲ ಮೇಡಮ್. ರುಕ್ಮಿಣಿ ಅಂತ ಮೇಡಮ್, ಅವರು ಬಂದು ಊರಲ್ಲಿ ಹೇಳಿದ್ರು ಇದ್ರ ಬಗ್ಗೆ, ಹಿಂಗೆ ಹೇಳ್ಕೊಡ್ತಾ ಇದಾರೆ, ಹಂಗೆ ಕಲಿಯಕ್ಕೆ ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಳಿ ಅಂತ. ನಂಗು ತುಂಬಾ ದಿನದಿಂದ ಕಲಿಬೇಕು ಅನ್ನೋ ಆಸೆ ಇತ್ತು, ಬಟ್ ಮಗು ಇದ್ದಿದ್ ಕಾರಣದಿಂದ ಕಲಿಯಕ್ಕೆ ಬೇರೆ ಕಡೆ ಹೋಗಿ ಕಲಿಯಕ್ಕೆ ಆಗಿರ್ಲಿಲ್ಲ. ಹಂಗೆ ಮತ್ತೆ ಬೇರೆ ಕಡೆ ಕಲಿತೀನಿ ಅಂದ್ರು ತುಂಬಾ ದುಡ್ಡು ಕೊಟ್ಟು ಕಲಿಬೇಕು, ಅದೆಲ್ಲ ಯೋಚನೆ ಇತ್ತು ಮನ್ಸಲ್ಲಿ, ಅದಕ್ಕೇನೆ ಕಲ್ತಿರ್ಲಿಲ್ಲ. ರುಕ್ಮಿಣಿ ಮೇಡಮ್ ಬಂದು ಹೇಳ್ದಾಗ, ಹಿಂಗೆ ಹೇಳ್ಕೊಡ್ತಾರೆ ಅಂತ ಹೇಳ್ದಾಗ ನಮಗೂ ಒಂದು ಖುಷಿ ಆಯ್ತು, ಹೋಗ್ ನೋಡೋಣ. ಅಯ್ಯೋ, ಹಂಗೆ ಒಂದ್ ಕಡೆ ಅನಿಸ್ತು, ಸಿಟಿಗಳಲ್ಲಿ ಹೇಳ್ಕೊಡೋದೆಲ್ಲ ಒಂಥರ ಇವಾಗಿನ ಟ್ರೆಂಡಿ ಆಗಿರುತ್ತೆ, ಇಲ್ಲಿ ಹಳ್ಳಿಲಿ ಹೇಳ್ಕೊಡ್ತಾರೆ ಹೆಂಗಿರುತ್ತೋ ಏನೋ ಅನ್ನೋ ಒಂದ್ ಮನಸ್ಥಿತಿಲೇ ಹೋಗಿದ್ದು. ಆದ್ರೆ ಯಾವ ಸಿಟಿಲಿಗೂ ಕಡಿಮೆ ಇಲ್ಲ ಅನ್ನೋ ತರ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಅದು ನಮ್ಗೆ ಸಖತ್ ಖುಷಿ.
0: ಹೌದು ಮೇಡಮ್. ಒಟ್ಟಾರೆ 3 ತಿಂಗಳ ತರಬೇತಿಯಲ್ಲಿ ನೀವು ಏನೇನೆಲ್ಲ ಕಲ್ತ್ರಿ ಮೇಡಮ್? ಈಗ ಡೇ ಫಸ್ಟ್ ಅಲ್ಲಿ ಹೋದಾಗ ಹೇಗಿತ್ತು, ಮುಗಿಯೋ ಅಷ್ಟರಲ್ಲಿ ಏನೇನೆಲ್ಲ ಕಲ್ತಿ ನೀವು ಒಬ್ಬ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಿದ್ರ, ಇದರ ಅನುಭವವನ್ನ ಹಂಚ್ಕೊಳ್ಳೋದಾದ್ರೆ ಮೇಡಮ್?
1: ಮೊದಲನೇ ದಿನ ಹೋದಾಗ ಮೇಡಮ್ ಮೆಹಂದಿ ಇದನ್ನೆಲ್ಲ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಮೆಹಂದಿ ಲೈನ್ ಹಾಕೋಕ್ಕೂ ಸುದಾ ಬರ್ತಿರ್ಲಿಲ್ಲ ನಮಗೆ, ಅಲ್ಲಿಂದ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲಿಂದ ಐಬ್ರೋಸು, ಫೇಷಿಯಲ್ಲು, ವ್ಯಾಕ್ಸು, ಮೆನಿಕ್ಯೂರು, ಪೆಡಿಕ್ಯೂರು, ಹೆಡ್ ಮಸಾಜು, ಫೇಷಿಯಲ್ಲು, ಥ್ರೆಡ್ನಿಂಗು, ಎಲ್ಲ ಡಿಟ್ಯಾನು, ಆಮೇಲೆ ಫೇಸ್ದು ಏನೇನು ಇರುತ್ತೆ ಈಗ ಕ್ಲೀನಪ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಹೇಳ್ಕೊಟ್ರು. ಆಮೇಲಿಂದ ಮೇಕಪ್ಗೆ ಬಂದರು, ಹೇರ್ ಸ್ಟೈಲು ಹತ್ತು ಥರ ಹೇರ್ ಸ್ಟೈಲ್ ಹೇಳ್ಕೊಟ್ರು, ಸ್ಯಾರಿ ಡ್ರೆಪ್ಪಿಂಗಲ್ಲಿ ಹೇಳ್ಕೊಟ್ರು, ಆಮೇಲೆ ಮೇಕಪ್ 3 ಥರ ಮೇಕಪ್ ಹೇಳ್ಕೊಟ್ರು ಮೇಡಮ್.
0: ಸೊ ಈ 3 ತಿಂಗಳ ತರಬೇತಿಲಿ ಇಷ್ಟೆಲ್ಲ ನೀವು ಕಲ್ತ್ರಿ?
1: ಹೌದು.
0: ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಿದ್ರಿ ಅಂತ ಅನಿಸ್ತಾ ಮೇಡಮ್ ಹೇಗೆ?
1: ತುಂಬಾ ಚೆನ್ನಾಗಿ ಮೇಡಮ್. ನಾವು ಮನ್ಸಿಟ್ಟು ಕಲ್ತ್ರೆ, ಇದ್ರಲ್ಲೇನೆ ನಾವು ಮನ್ಸಿಟ್ಟು ಕಲ್ತ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ 3 ತಿಂಗಳಲ್ಲಿ ಗೊತ್ತಾಯ್ತು ನಮಗೆ.
0: ಅಂದ್ರೆ ಈಗ ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ನೀವು ಬೇರೆ ಬೇರೆ ಕೆಲಸಗಳನ್ನ ನಿರ್ವಹಿಸಬಹುದಿತ್ತು, ಅದರಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನ ಪಡ್ಕೊಂಡು ಒಬ್ಬ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್?
1: ನಾನು ಮದ್ವೆ ಮುಂಚೆ ತಮಿಳ್ನಾಡಲ್ಲಿ ಕೆಲಸ ಮಾಡ್ತಾ ಇದ್ದೆ, DLF IT ಪಾರ್ಕ್ ಅಲ್ಲಿ. ಅಲ್ಲಿಂದ ಮದ್ವೆ ಆದ್ಮೇಲಿಂದ

0: ಮಾಮೂಲಿ ಹಿಂಗೆ ಮನೆ ಸಂಸಾರ ಅಂತ ಆಯ್ತು, ಮಕ್ಕಳಾಯ್ತು. ಅದಾದ್ಮೇಲಿಂದ ಅಯ್ಯೋ ಎಲ್ಲೂ ಹೋಗೋದ್ ಬೇಡ, ಮನೇಲೆ ಇರೋಣ ಅಂತ ಅನ್ನಿಸ್ತಿತ್ತು. ಮಗು ಅಂದ್ಮೇಲೆ ಎಲ್ಗೂ ಹೋಗಕ್ಕಾಗಲ್ಲ, ಬೇರೆ ಕಡೆ ಈಗ ಬೇರೆ ಊರ್ಗಂತೂ ಹೋಗಕ್ಕೆ ಆಗಲ್ಲ ಮಗು ಬಿಟ್ಟಿ ಅಂತ ಅನ್ನಿಸ್ತಿತ್ತು. ಆಮೇಲಿಂದ ಇಲ್ಲಿ ಹೇಳದ್ಮೇಲೆ ಒಂದ್ ಅನ್ನಿಸ್ತು, ಯಾಕೆ ಕಲಿಬಾರ್ದು, ಯಾಕೆ ನಾನ್ ಮಾಡಬಾರ್ದು ಅಂತ ಅನ್ನಿಸ್ತು. ಅವಾಗ ಹೋಗಿ ಸೇರಿ ಕಲ್ತಿದ್ದೆ, ಈ ಕಲ್ತಿ ನಡೆಸ್ದೆ. ಅದರಿಂದನೇ ಹೇಳ್ಬೇಕು ಅಂದ್ರೆ ಅದರಿಂದನೇ ನಮ್ಮ ಇವಾಗ ಏನಿದೆ, ನನ್ನ ಸ್ವಂತವಾಗಿ ದುಡಿಮೆ ಏನಿದೆ ಅದೆಲ್ಲ ಇದರಿಂದನೇ ಮಾಡ್ತಾ ಇರೋದು.
1: ಓಕೆ, ಅಂದ್ರೆ ಈಗ ಟ್ರೈನಿಂಗ್ 3 ತಿಂಗಳ ತರಬೇತಿ ಪಡ್ಕೊಂಡೆ ಅಂತ ಹೇಳಿದ್ರಿ, ಸೊ ಅಲ್ಲಿ ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ ಮೇಡಮ್.
0: ಅಲ್ಲಿ ಅನುಭವ ವಿಆರ್ಎನ್ಸಿನಲ್ಲಿ ಮೇಡಮ್ ಸರ್ ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ಈ ಸ್ಟೂಡೆಂಟ್ಗಳು ಈಗ ಏನೋ ಹೇಳ್ಕೊಡ್ಬೇಕು ಅನ್ನೋ ತರ ಹೇಳ್ಕೊಡಲ್ಲ, ತುಂಬಾ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಸರ್ ಸಪೋರ್ಟ್ ಆಗಿರ್ಬೋದು, ಮೇಡಮ್ ಸರ್ ನಮ್ಮ ನೇತ್ರ ಮೇಡಮ್ ಸಪೋರ್ಟ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಏನೇನು ಹೇಳ್ಕೊಡ್ಬೋದು ಅದನ್ನೆಲ್ಲ ಹೇಳ್ಕೊಡ್ತಾರೆ. ಮತ್ತೆ ಹೆಂಗಿರ್ಬೇಕು ಕ್ಲಾಸ್ ಅಲ್ಲಾದ್ರೂ, ನಾವೀಗ ಒಂದು ನಮ್ಗೆ ಕಾಲೇಜ್ ಎಲ್ಲ ಮುಗ್ದಿ ಸುಮಾರು ವರ್ಷ ಆಗೋಗಿದೆ, ಅದ್ರ ಅನುಭವನ ಮತ್ತೆ ರೀಕ್ರಿಯೇಟ್ ಮಾಡ್ಕೊಟ್ರು ಅದು. ಆಮೇಲೆ ನಮ್ ನೇತ್ರ ಮೇಡಮ್ ಒಂದೊಂದು ಈಗ ಏನು ಐಬ್ರೋಸೇ ಇರ್ಬೋದು, ಒಂದೊಂದು ಕೂದ್ಲು ಕೀಳೋದು ಹೆಂಗಿರುತ್ತೆ, ಹೆಂಗ್ ಕೀಳ್ಬೇಕು ಅನ್ನೋದ್ರಿಂದ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ದು. ಫುಲ್ ಎಲ್ಲಾನು ಹಂಗೆ ಹೇಳ್ಕೊಟ್ರು, ಕ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು, ಅನುಭವ ಅಂತೂ ತುಂಬಾ ಚೆನ್ನಾಗಿತ್ತು ಮೇಡಮ್.
1: ಈಗ ಮಹಿಳೆಯರ ಕಾರ್ಯನಿರ್ವಹಿಸುವಂತ ಸ್ಥಳ ಅದು, ಸೇಫ್ಟಿ ಪರ್ಪಸ್ ಆದ್ರೆ ಏನೆಲ್ಲ ಅನುಕೂಲಗಳಿತ್ತು ಮೇಡಮ್ ನಿಮ್ಗೆ?
0: ಸೇಫ್ಟಿ ಪರ್ಪಸ್ ಅಂತ ಎಲ್ಲ ಆತರ ಅನುಕೂಲನು ಇತ್ತು ಮೇಡಮ್. ಈಗ ಊಟ ನಾವೇ ತಗೊಂಡೋಗ್ತಾ ಇದ್ವಿ, ಸರ್ ಅಷ್ಟೇನೆ, ಅಷ್ಟೇ ಹೆಣ್ಮಕ್ಳು ಅಂತ ಅಷ್ಟೇ ಕಾಳಜಿ ವಹಿಸ್ತಿದ್ರು, ಅಷ್ಟೇ ಈಗ ಏನಂತಾರೆ ಮಾಮೂಲಿ ಈಗ ಹೆಣ್ಮಕ್ಳಿರೋ ಜಾಗ ಅಂತಂದ್ರೆ ಹೆಂಗಿರುತ್ತೆ ಅದನ್ನೆಲ್ಲ ನಮ್ ಸರ್ ನೋಡ್ಕೋತಿದ್ರು. ನಮ್ಗಲ್ಲಿ ಯಾವ್ದೇ ತೊಂದ್ರೆ ಅಂತದಂತ ಯಾವ್ದೇ ಒಂದು, ಇಲ್ಲಿ 3 ತಿಂಗಳಲ್ಲಿ ನಮ್ಗೆ ಒಂದು ದಿನನು ಒಂದು ಹೆಣ್ಮಕ್ಳಿಗೆ ಒಂದು ತೊಂದ್ರೆ ಆಯ್ತು ಅನ್ನೋದಲ್ಲಿ ಎಲ್ಲೂ ಕಾಣ್ಲಿಲ್ಲ.
1: ಒಂದು ವರ್ಷದ ಹಿಂದೆ ವಿಆರ್ಎಲ್ಸಿ ಸೆಂಟರ್ ಅಲ್ಲಿ 3 ತಿಂಗಳ ತರಬೇತಿಯನ್ನ ಪಡ್ಕೊಂಡ್ರಿ, ಬ್ಯೂಟಿಷಿಯನ್ ತರಬೇತಿ.
0: ಹೌದು.
1: ಸೊ ತದನಂತರದಲ್ಲಿ ನೀವು ಸ್ವ ಉದ್ಯೋಗವನ್ನ ಯಾವಾಗ ಆರಂಭ ಮಾಡಿದ್ರಿ ಮೇಡಮ್?
0: ಅದಾಗ ಇದು ಟ್ರೈನಿಂಗ್ ಅಲ್ಲಿ ಇದ್ದಿದ್ದಂಗೆನೆ ನಮಗ್ ಮದ್ವೆಗಳು ಆರ್ಡರ್ ಬರಕ್ ಸ್ಟಾರ್ಟ್ ಆಯ್ತು. ಮೇಕಪ್ ಕಲ್ತಿದ್ದಂಗೆನೆ ನಾವು ಈಗ ನಮ್ಮ ಫ್ಯಾಮಿಲಿಲೆಲ್ಲ ಹೇಳ್ಕೊಂಡ್ವಿ, ನಾವು ಕಲ್ತಿದೀವಿ, ಯಾವ್ದಾದ್ರು ಮದ್ವೆ ಇದ್ರೆ ನಮ್ಗೆ ಹೇಳಿ ಅಂತ ಹೇಳಿದ್ವಿ. ಅವ್ರು ನಮ್ಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಹಂಗ್ ಕಲ್ತಿದ ತಕ್ಷಣನೆ ನಮ್ಗೆ ಮದ್ವೆಗಳ ಆರ್ಡರ್ ಸಿಗಕ್ ಸ್ಟಾರ್ಟ್ ಆಯ್ತು. ಅಂದ್ರೂ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಸಖತ್ ಭಯ, ಫಸ್ಟ್ ಟೈಮ್ ಮಾಡಕ್ ಹೋಗ್ತಾ ಇದೀವಿ ಹೆಂಗ್ ಬರುತ್ತೋ ಏನೋ ಅನ್ನೋ ತರನೇ ಸ್ಟಾರ್ಟ್ ಆಯ್ತು. ಇವಾಗ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಅದು ಅಭ್ಯಾಸ ಆಗೋಯ್ತು. ನಾವ್ ಏನೇ ಕಲ್ತಿದ್ರು ಈಗ ಹೋಗ್ ಮಾಡ್ತೀವಿ ಅಂದಾಗ ಎಂತವ್ರಿಗೆ ಆದ್ರೂ ಭಯ ಇದ್ದೇ ಇರುತ್ತೆ ಅಲ್ವಾ ಮೇಡಮ್. ನಾನು ಎಷ್ಟೇ ಚೆನ್ನಾಗಿ ಕಲ್ತಿರ್ಬೋದು, ಈಗ ಬೇರೆ ಕಡೆ ಹೋಗ್ ಮಾಡ್ತೀವಿ ಅಂತಂದಾಗ ಭಯ ಅಂತೂ ಇದ್ದೇ ಇರುತ್ತೆ. ಹಂಗೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಹಂಗೆ ಆಯ್ತು. ಆಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾ ಈಗ್ಲೂ ಆಗತ್ತೆ ಭಯ, ಆದ್ರೂ ಹೋಗ್ತಾ ಹೋಗ್ತಾ ಹೋಗ್ತಾ ಸರಿ ಹೋಯ್ತು.
1: ಪ್ರಸ್ತುತ ಬಿಸ್ನೆಸ್ ಹೇಗ್ ನಡೀತಾ ಇದೆ ಮೇಡಮ್?
0: ಚೆನ್ನಾಗಿ ನಡೀತಾ ಇದೆ ಮೇಡಮ್, ಬಿಸ್ನೆಸ್ ಗೆ ತೊಂದ್ರೆ ಇಲ್ಲ, ಮದುವೆ ಆರ್ಡರ್ ಆದ್ರೂ ಸಿಗುತ್ತೆ, ಇಲ್ಲಾಂದ್ರೆ ಒಂದು ಅಟ್ ಲೀಸ್ಟ್ ಐಬ್ರೋಸ್ ಆದ್ರೂ ಬಂದೇ ಬರ್ತಾರೆ, ಇಲ್ಲ ಫೇಶಿಯಲ್ ಆದ್ರೂ ಬಂದೇ ಬರ್ತಾರೆ ಮದುವೆ ಆರ್ಡರ್ ಇಲ್ಲ ಅಂತಂದ್ರೆ.
1: ಪ್ರಸ್ತುತ ನಿಮ್ಮ ಒಂದು ಸರ್ವಿಸ್ ಅಥವಾ ಕೆಲಸ ಕಾರ್ಯ ಅಂದ್ರೆ ಏನೇನೆಲ್ಲ ನೀವು ಜನಗಳಿಗೆ ಸರ್ವಿಸ್ ಕೊಡ್ತಾ ಇದ್ದೀರಿ ಮೇಡಮ್?
0: ಫೇಶಿಯಲ್ ಕೊಡ್ತೀನಿ ಮೇಡಮ್, ಮನೆಗೆ ಕರೆದ್ರೆ ಹೋಮ್ ಸರ್ವಿಸ್ ಕೊಡ್ತೀವಿ, ಮೆನಿಕ್ಯೂರ್ ಪೆಡಿಕ್ಯೂರ್ ಐಬ್ರೋಸ್ ಮನೆಗೆ ಬರ್ತಾರೆ, ಮೆಹಂದಿ ಹಾಕಕ್ ಹೋಗ್ತೀವಿ, ಇಷ್ಟು ಮಾಡ್ತಾ ಇದೀವಿ ಮೇಡಮ್.
1: ಇವಾಗ ಟ್ರೈನಿಂಗ್ ನಿಂದನೇ ಹಣ ಒಟ್ಟಾರೆ ಸಂಪಾದನೆ ಮಾಡಕ್ ಶುರು ಮಾಡಿದ್ರಿ?
0: ಹೌದು ಹೌದು.
1: ಬೇರೆಯವ್ರಿಗೂ ಏನಾದ್ರೂ ಈ ತರಬೇತಿ ಕೊಡ್ತಾ ಇದೀರಾ ಹೇಗೆ ಮೇಡಮ್?
0: ಇಲ್ಲ ಮೇಡಮ್, ನಾವು ಹೋಗಿ ಸೇರ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ, ಸೇರ್ಕೋತೀವಿ ಅಂತ ಇಂಟ್ರೆಸ್ಟ್ ಇರೋರ್ಗೆ ಸೇರ್ಕೊಳ್ಳಿ ಅಂತ ಹೋಗಿ ಹೇಳ್ತಾ ಇದ್ವಿ.
1: ಈ ಮುಂಚೆ ಯಾವ ವೃತ್ತಿಯನ್ನ ಮಾಡ್ತಾ ಇದ್ರಿ?
0: ನಾನು ತಮಿಳ್ನಾಡಲ್ಲಿದ್ದೆ ಮೇಡಮ್, DLF IT ಪಾರ್ಕ್ ಅಲ್ಲಿ ಇದ್ದೆ ನಾನು. ಅಲ್ಲಿಂದ ಮತ್ತೆ ಮೈಸೂರಿಗೆ ಮದ್ವೆ ಫಿಕ್ಸ್ ಆದ್ಮೇಲೆ ಮೈಸೂರಿಗೆ ಬಂದಿದ್ದು.
1: ಅಂದ್ರೆ ನಿಮ್ದೆಲ್ಲ ಫ್ಯಾಮಿಲಿ ಅಲ್ಲಿ ಇದ್ರ ತಮಿಳ್ನಾಡಲ್ಲಿ?
0: ಇಲ್ಲ ಇಲ್ಲ, ನಾನ್ ಮಾತ್ರ ಕೆಲ್ಸಕ್ಕೆ ಹೋಗಿದ್ದಲ್ಲಿಗೆ.
1: ಹೇಗ ಅನ್ಸುತ್ತೆ ಮೇಡಮ್ ಅಲ್ಲಿ ಒಂದು ಸ್ಯಾಲರಿಗೆ ಕೆಲಸ ಮಾಡ್ತಾ ಇದ್ರಿ? ಪ್ರಸ್ತುತ ನೀವೇ ಒಂದು ಸ್ವಂತ ಉದ್ಯೋಗ,
0: ಏನೋ ಪ್ರೆಷರ್ ಅಲ್ಲಿ ಕೆಲಸ ಮಾಡೋದಕ್ಕಿಂತ ಸ್ವಂತ ನಾವೇ ಮಾಡ್ತಾ ಇದೀವಿ ಅಂದ ಖುಷಿ ಆಗುತ್ತೆ. ಯಾರ್ದೋ ಕೈ ಪ್ರೆಷರ್ ಅಲ್ಲಿ ಟಾರ್ಗೆಟ್ ಅಲ್ಲಿ ಕೆಲಸ ಮಾಡೋದಕ್ಕಿಂತ ಈಗ ನಾವೇ ನಮ್ ಕೈಯಲ್ಲಿ ನಾವೇ ಮಾಡ್ತಾ ಇದೀವಿ ಅಂದಾಗ ತುಂಬಾ ಖುಷಿ ಆಗುತ್ತೆ.
1: ಬಿಸ್ನೆಸ್ ನ ಆರಂಭ ಮಾಡ್ಬೇಕು ಅಂತ ಯಾವಾಗ ಅನ್ನಿಸ್ತು ನಿಮಗೆ?
0: ಕಲಿತ ಕಲಿತಾನೆ ಅನ್ನಿಸ್ತು, ಯಾಕೆ ಮುಂದುವರಿಬಾರ್ದು ಇದ್ರಲ್ಲೇನೆ, ಯಾಕೆ ಯಾಕೆ ಮಾಡಬಾರ್ದು, ಯಾಕೆ ನನ್ನ ಕೈಯಲ್ಲಿ ಯಾಕೆ ಆಗಲ್ಲ, ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಕಲಿತ ಕಲಿತಾನೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆ.
1: ಸೊ ಬ್ಯೂಟಿಷಿಯನ್ ವೃತ್ತಿ ಜೊತೆಗೆ ಮನೆ ನಿರ್ವಹಣೆಯನ್ನ ಮಾಡ್ತಿದ್ದೀರಿ, ಹೊರಗಡೆ ಆರ್ಡರ್ ಮೇಕಪ್ ಅವು ಇವು ಬರುತ್ತೆ ಹೋಗೋದು ಅದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದೀರಿ ಮೇಡಮ್?
0: ಮನೆಯವ್ರ ಸಪೋರ್ಟ್ ಇಲ್ದೆ ಏನು ಮಾಡಕ್ ಆಗಲ್ಲ, ಮನೆಯವ್ರ ಸಪೋರ್ಟ್ ಇಲ್ದಿರ ಮನೆಯಿಂದ ಈಚೆನೂ ಹೋಗಕ್ ಆಗಲ್ಲ ಅಲ್ವ ಮೇಡಮ್. ಮನೇಲಿ ಅಷ್ಟು ಸಪೋರ್ಟ್ ಮಾಡ್ತಾ ಇದಾರೆ, ಮಾಡ್ತೀಯಾ ಕಲ್ತಿದೀರಾ ಹೋಗಿ ಮಾಡಿ ಮನೇಲೇ ಇದ್ದು ಏನ್ ಮಾಡ್ತೀರಾ ಮಾಡಿ ಅಂತ ಅವ್ರ ಸಪೋರ್ಟ್ ಕೊಡೋದಿಕ್ಕೆ ನಾವು ಹೋಗಿ ಮಾಡ್ತಾ ಇರೋದು.
1: ಪ್ರಸ್ತುತ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ?
0: ಚೆನ್ನಾಗಿ ನಡೀತಾ ಇದೆ.
1: ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ, ಪ್ರಸ್ತುತ ಆರ್ಥಿಕವಾಗಿ ಹೇಗೆ ಸಬಲರಾಗಿ.

0: ಮೇಡಮ್.
1: ಹಿಂದೆ ಆರ್ಥಿಕವಾಗಿ ಪ್ರತಿಯೊಂದು ರೂಪಾಯಿಗೂ ಸುದ ನಾನ್ ನನ್ ಸ್ವಂತ ನನ್ ಪ್ರತಿಯೊಂದು ಒಂದು ಏನೇ ತಗೋಬೇಕು ಅಂತಂದ್ರು ನನ್ ಗಂಡನ ಹತ್ರನೇ ಇಸ್ಕೊತಿದ್ದೆ. ಇದು ಇವಾಗ ನಾನೀಗ ಅವ್ರಿಗೆ ಕೊಟ್ಟು ನಾನೇ ಇಸ್ಕೊತೀನಿ, ಮತ್ತೆ ನನ್ ದುಡ್ಡು ಅಂತ ಕೊಟ್ಟು ಇಸ್ಕೊತೀನಿ ಆತರ. ಈಗ

0: ಫ್ರೆಂಡ್ಸ್ ಗಳಾದ್ರು ಮೇಡಮ್, ನನಗೆ ಹೊಸ ಹೊಸ ಫ್ರೆಂಡ್ಸ್ ಗಳಾದ್ರು, ಹೊಸ ಹೊಸ ಬೇರೆ ಬೇರೆ ಊರಿಂದ ಬರ್ತಿದ್ರು, ಅವ್ರ ಜೊತೆ ಎಲ್ಲ ಬೆರ್ತಿ ಕಲ್ತಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಬೇರೆ ಕಡೆ ಎಲ್ಲಿ ಕಲ್ತಿದ್ರು ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ವೇನೋ. ಜೈಪುರದಲ್ಲಿ ಕಲ್ತಿದ್ದು ಅಂತೂ ನಂಗೆ ಸಖತ್ ಖುಷಿ ಆಯ್ತು.
1: ಅಂದ್ರೆ ನಿಮ್ಗೆ ಕೈಗೆಟುಕುವ ದರದಲ್ಲಿ ಒಂದು ತರಬೇತಿ ಸಿಗ್ತಾ ಹೇಗೆ?
0: ಹೌದು, ಕೈಗೆಟುಕುವ ದರದಲ್ಲಿ. ಈಗ ಬೇರೆ ಕಡೆ ಮೈಸೂರಲ್ಲೇ ಕೇಳಿ ಮೇಡಮ್, ಬರೀ ಒಂದೊಂದ್ ತಿಂಗಳು ಕ್ಲಾಸ್ಗೆನೆ 1,00,000 ತಗೋತಾರೆ. ನಿಜಾನವಲ್ಲೆಲ್ಲ ಹೋಗಿ ಸೇರ್ ಕಲಿಯಕ್ ಆಗ್ತಿತ್ತ? ಅಲ್ಲಿ ಏನ್ ಹೇಳ್ಕೊಡ್ತಾರೆ ಸೇಮ್ ಅದೇ ತರ ಇಲ್ಲೂ ಹೇಳ್ಕೊಡ್ತಾರೆ ಅಂತಂದ್ಮೇಲೆ ಯಾಕೆ ಕಲಿಬಾರದು?
1: ಈಗ ಒಟ್ಟಾರೆ ಈಗ ನೀವು ಬ್ಯೂಟಿಷಿಯನ್ ಮತ್ತೆ
0: ಮೇಕಪ್
1: ಆರ್ಟಿಸ್ಟ್, ಅದ ಎರಡು ತರಬೇತಿ ಇಲ್ಲೇ ಪಡ್ಕೊಂಡ್ರ ನೀವು?
0: ಎರಡು ತರಬೇತಿನೂ ಅಲ್ಲೇ ಕಲ್ತಿ. ನಾನು ಅಲ್ಲಿಂದ ಕಲ್ತಿ ಬಂದ ಮೇಲೆ ನಾನು ಯಾವ್ದೇ ತರದ ಬೇರೆ ತರದ ಬೇರೆ 1 ಡೇ ಕ್ಲಾಸ್ ಆಗ್ಲಿ ಇಲ್ಲ 15 ದಿವಸಕ್ಕೆ ಯಾವ್ದಕ್ಕೂ ಹೋಗಿಲ್ಲ ಮೇಡಮ್. ಅಲ್ಲಿ ಏನ್ ಕಲ್ತಿದೀವಿ ಅದನ್ನೇ ಈಗ ಮಾಡ್ತಿರೋದು.
1: ಎಷ್ಟು ಅನುಕೂಲ ಆಯ್ತು ಮೇಡಮ್ ಈಗ ಸ್ಥಳೀಯ ಮಹಿಳೆಯರಿಗೆ? ಈಗ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಬರೀ ಕೆಂಚನಹಳ್ಳಿ, ಎಚ್ಡಿಕೋಟೆ, ಸರ್ಗೂರು ಭಾಗಕ್ಕೆ ಮಾತ್ರ ಸೀಮಿತ ಆಗಿರದೇನೆ, ಜೈಪುರ ತನಕ ಬಂದು ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ.
0: ಹೌದು, ನನಗ್ ಮಾತ್ರ ಅಲ್ಲ ಮೇಡಮ್, ಇವಾಗ ಟೈಲರಿಂಗ್ ಕಲತ್ರು, ಅಲ್ಲೂ ತುಂಬಾ ಜನ ಮಹಿಳೆಯರು, ತುಂಬಾ ಬಡ ಹುಡುಗಿರು ಬಂದಿದ್ದನ್ನ ನಾವು ನೋಡಿದೀವಿ. ಅಲ್ಲಿ ಹೇಳ್ತಿದ್ದ ನಾವು ಕೇಳಿದೀವಿ, ಇವಾಗ ಬಟ್ಟೆ ಹೊಲ್ದಿ, ಈಗ ನಾನು ಒಂದೆರಡು ಬ್ಲೌಸ್ ಹೊಲ್ದಿ, ಈಗ ನಾನೇ 4 ಕಾಸು ಸಂಪಾದನೆ ಮಾಡಿ ನನ್ನ ಹತ್ರ ಇಟ್ಕೋತೀನಿ ಅಂತ ಹೇಳೋದನ್ನ ಕೇಳಿದೀನಿ. ಈ ತರ ಟ್ರೈನಿಂಗು ಇಷ್ಟು ಕಡಿಮೆ ದರದಲ್ಲಿ ಕೊಟ್ಟಿ ಹೆಣ್ಮಕ್ಳನ್ನ ಒಂದು ಇಷ್ಟ ಎತ್ತರಕ್ಕೆ ತರ್ತಾ ಇದಾರೆ ಅಂತಂದ್ಮೇಲೆ ಅದು ಒಂಥರ ಹೇಳ್ಕೊಳಕ್ ಆಗಲ್ಲ, ಅಷ್ಟು ಖುಷಿ ಆಗತ್ತೆ.
1: ಅಂದ್ರೆ ಈಗ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಬರೀ ಮಹಿಳೆಯರಿಗೆ ಅಷ್ಟೇ ಅಲ್ದೇನೆ ಯುವಕ ಯುವತಿಯರಿಗೆ ಆಗಿರ್ಬೋದು, ಇವರಿಗೆಲ್ಲ ಸಾಕಷ್ಟು, ಈಗ ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ಮೊಬೈಲ್ ರಿಪೇರಿ, ಹಸು ಸಾಕಾಣಿಕೆ, ಕೃಷಿ, ರೇಷ್ಮೆ ಹುಳು ಸಾಕಾಣಿಕೆ, ಸೊ ಈ ರೀತಿ ನಾನಾ ರೀತಿಯ ತರಬೇತಿಗಳನ್ನ ಕೊಟ್ಟು ಸ್ವಾವಲಂಬನೆ ಜೀವನ ನಡೆಸಲು ಅನುಕೂಲ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್?
0: ಖುಷಿ ಆಗುತ್ತೆ ಮೇಡಮ್, ಇವಾಗ ಎಷ್ಟೋ ಡಿಗ್ರಿಗಳು ಓದಿ ಕೆಲಸ ಇಲ್ಲದೆ ಇದ್ದಾರೆ. ನೋಡಿದೀರಾ ಎಷ್ಟು ಡಿಗ್ರಿಗಳು, ಡಬಲ್ ಡಿಗ್ರಿ ಹೋಗ್ತಾರೆ, ಟ್ರಿಬಲ್ ಡಿಗ್ರಿ ಹೋಗ್ತಾರೆ. ಈಗ ನನ್ನ ಪ್ರಕಾರ ಈ ಡಿಗ್ರಿಗಳಿಗಿಂತ ನಮ್ಗೆ ಸ್ಕಿಲ್ಸ್ ಮುಖ್ಯ ಅನ್ಸುತ್ತೆ ನನಗೆ. ಇವಾಗ ಡಿಗ್ರಿಗಳಿಗಿಂತ ಸ್ಕಿಲ್ಸ್ ಇದ್ರೆ ನಾವು ಎಲ್ಲಿ ಬೇಕಾದ್ರೂ ಹೋಗಿ ಜೀವನ ಮಾಡ್ಬೋದು ಅಂತ ಅನ್ಸುತ್ತೆ. ಅದನ್ನ ನಾನು ನೋಡಿದ್ದೆ ಇಲ್ಲಿ ಕೆಂಚನಹಳ್ಳಿಲಿ. ನಾನು ನೋಡೆ ಈಗ ಸ್ಪೋಕನ್ ಇಂಗ್ಲಿಷ್ ಆಗಿರ್ಬೋದು, ಈಗ ಮೊಬೈಲ್ ರಿಪೇರಿ ಕಲ್ತಿ ಅವರೇ ಒಂದು ಸ್ವಂತ ಅಂಗಡಿ ಇಟ್ಕೊಂಡ್ರು ಅವ್ರ ಜೀವನ ನಡೆಯುತ್ತೆ ಇವಾಗ. ಅದಕ್ಕೆ ಯಾವ ಡಿಗ್ರಿ ತಗೊಂಡು ಏನ್ ಪ್ರಯೋಜನ ಅಂತ ಅನ್ಸುತ್ತೆ ಇವಾಗ. ಹೌದು,
1: ಈಗ ಬ್ಯೂಟಿಷಿಯನ್ ಜೊತೆಗೆ ಬೇರೆ ಏನೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಮೇಡಮ್?
0: ಬ್ಯೂಟಿಷಿಯನ್ ಅದೇ ಮೇಕಪ್ ಮಾಡ್ತೀವಿ ಮೇಡಮ್, ಮದುವೆ ಆರ್ಡರ್ ತಗೋತೀವಿ, ಮೆಹಂದಿ ಹಾಕ್ತಿವಿ, ಇದೆಲ್ಲ ಮಾಡ್ತಾ ಇದೀವಿ.
1: ಈ ಹಿಂದೆ ಇದ್ದಿದ್ದಕ್ಕೂ ನೀವು ಇವಾಗ್ಲೂ ಪ್ರಸ್ತುತ ತುಂಬಾ ಬದಲಾವಣೆಯನ್ನ ಕಂಡಿದ್ದೀರಿ ಆರ್ಥಿಕ ಪರಿಸ್ಥಿತಿಯಲ್ಲಿ.
0: ಹೌದು,
1: ನಿಮ್ಮ ಒಂದು ಸ್ವಂತ ಬೆಳವಣಿಗೆ ಸ್ವಬೆಳವಣಿಗೆಯನ್ನ ನೋಡೋದಾದ್ರೆ ಮೇಡಮ್, ಈ ಹಿಂದೆ ಹೇಗಿದ್ರಿ, ಪ್ರಸ್ತುತ ಹೇಗಿದ್ದೀರಿ?
0: ಹೌದು, ಇವಾಗ ನಂದೇ ಅಂತ ಸ್ವಂತ ಕೆಲ್ಸ ಇದೆ. ಈಗ ಮೇಕಪ್ ಏನೇನ್ ಬೇಕು ಎಲ್ಲಾ ಸಾಮಾನು ಇನ್ವೆಸ್ಟ್ ಮಾಡಿ ತಗೊಂಡಿದೀವಿ. ಅದು ನಾವೇನ್ ಸ್ವಂತ, ನಮ್ಗೆ ಅವಾಗ ಸದ್ಯಕ್ಕೆ ನಮ್ಗೆ ಇನ್ವೆಸ್ಟ್ ಮಾಡಷ್ಟು ಇರ್ಲಿಲ್ಲ. ಯಾರ ಹತ್ರನೋ ಮದ್ವೆ ಫಸ್ಟ್ ಆರ್ಡ್ರ್ ಬಂದಾಗ ಯಾರ ಹತ್ರನೋ ನನ್ನ ಫ್ರೆಂಡ್ ಹತ್ರ ಮೇಕಪ್ ಐಟಮ್ಸ್ ಇಸ್ಕೊಂಡೋಗಿ ಮಾಡಿದ್ದು ಮೇಡಮ್. ಅದ್ರಲ್ಲಿ ಬಂದಂತ ದುಡ್ಡಲ್ಲಿ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡಿ ಇವಾಗ 1,00,000 ಆದಷ್ಟು ಐಟಮ್ಸ್ ಗಳನ್ನ ತಗೊಂಡಿದೀವಿ ನಾವು. ಸುತ್ತಮುತ್ತ ಜನಗಳೆಲ್ಲ ಖುಷಿ ಪಡ್ತಾರೆ, ಅಯ್ಯೋ ಮನೇಲಿ ಇದ್ದಿ ಈ ತರ ಕಲ್ತಿ ಹಿಂಗಾದ್ರಲ್ಲ ಅಂತ ಸುತ್ತಮುತ್ತ ಜನ ಎಲ್ಲ ಖುಷಿ ಪಡ್ತಾರೆ. ಅದು ಖುಷಿ ಇದೆ ನಮಗೆ.
1: ಈಗ ಒಟ್ಟಾರೆ ಮನೆಯ ನಿರ್ವಹಣೆಯ ಜೊತೆಗೆ ಪೂರ್ತಿ ಸಮಯ ಬ್ಯೂಟಿಷಿಯನ್ ಮತ್ತೆ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸನ ನಿರ್ವಹಿಸ್ತಾ ಇದ್ರಿ.
0: ಹೌದು,
1: ಈಗ ನೀವು ಒಬ್ಬ ಮಹಿಳೆಯಾಗಿ ಇದುವರೆಗೂ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಮೇಡಮ್, ಈಗ ಜೀವನದಲ್ಲೇ ಆಗಿರ್ಬೋದು ಅಥವಾ ಒಂದು ವೃತ್ತಿ ಜೀವನದಲ್ಲೇ ಆಗಿರ್ಬೋದು, ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ?
0: ಸವಾಲುಗಳು ಅಂದ್ರೆ ಮೇಡಮ್ ಅದೇ ಮನೇಲಿ ಕಷ್ಟ ಇತ್ತು, ಈಗ ಸ್ವಂತ ದುಡಿಮೆ ಇಲ್ದಿರ ಕುತ್ಕೊಳ್ಳದೆ ಓದಿ

0: ಕೂತ್ಕೊಳ್ಳೋದೇ ಒಂದ್ ದೊಡ್ಡ ಸವಾಲು ಮೇಡಮ್. ಓದಿ ನಾನೇನು ಮಾಡ್ದೆ ಮನೇಲಿ ಕೂತಿದ್ದೀನಿ ಅಂದ್ರೆ ಅದೇ ದೊಡ್ಡ ಸವಾಲು. ಇವಾಗ ನಾನು ಯಾರ ಕೈ ಕೆಳಗಡೆನು ಕೆಲಸ ಮಾಡ್ದಿರಾ, ಸ್ವಂತ ನಾನ್ ದುಡಿತಾ ಇದ್ದೀನಿ ಅಂದ್ರೆ ಅದೇ ಖುಷಿ. ಅಷ್ಟೇ ಹೇಳ್ತೀನಿ ಅಷ್ಟೇ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಮೇಡಮ್? ನಿಮ್ಮ ಒಂದು ಸ್ವ ಉದ್ಯೋಗಕ್ಕೆ ಆಗಿರ್ಬೋದು ಅಥವಾ ಆರ್ಥಿಕ ಪರಿಸ್ಥಿತಿ ಇಷ್ಟೆಲ್ಲ ಸುಧಾರಿಸೋದಕ್ಕೆ ಕುಟುಂಬದ ಸಹಕಾರ ಹೇಗಿದೆ?
0: ತುಂಬಾ ಸಪೋರ್ಟ್ ಮಾಡ್ತಾರೆ. ಈ ಅತ್ತೆ ಮಾವ ಆಗಿರ್ಬೋದು,

0: ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಮೇಡಮ್. ನಾ ಮಗು ಇದೆ, ಮಗುನ ಮದ್ವೆಗೆ ಹೋದ್ರೆ ಒಂದೊಂದ್ ದಿನ ಎರಡೆರಡು ದಿನ ಆಗತ್ತೆ ಬರೋದು, ಅವಾಗೆಲ್ಲ ನಾವು ನೋಡ್ಕೋತೀವಿ, ನೀವು ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ತಾರೆ.
1: ಒಟ್ಟಾರೆ ಕುಟುಂಬದ ಸಹಕಾರದೊಂದಿಗೆ ಇಷ್ಟೆಲ್ಲ ಸಾಧನೆಯನ್ನ ಮಾಡ್ಲಿಕ್ಕೆ ಅನುಕೂಲವಾಗಿದೆ. ಮುಂದಿನ ಒಂದು ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್, ಏನೆಲ್ಲ ಗುರಿಯನ್ನ ಇಟ್ಕೊಂಡಿದ್ದೀನಿ ನಿಮ್ಮ ಜೀವನದಲ್ಲಿ?
0: ಒಂದು ಸ್ವಂತ ಪಾರ್ಲರ್ ಓಪನ್ ಮಾಡ್ಬೇಕು ಮೇಡಮ್. ಆಮೇಲೆ ಇನ್ನೂ ಚೆನ್ನಾಗಿ ಮೇಕಪ್ ಕಲ್ತು ಇನ್ನೂ 4 ಜನಕ್ಕೆ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ.
1: ನೀವೇ ಒಂದು ಟ್ರೈನಿಂಗ್ ಸೆಂಟರ್ನ ಆರಂಭ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರಿ. ಸೊ ನಿಮ್ ತರನೇ ಹಲವಾರು ಮಹಿಳೆಯರು ಸ್ವ ಉದ್ಯೋಗ ಮಾಡಬೇಕು, ಸ್ವಾವಲಂಬನೆ ಜೀವನ ನಡೆಸಬೇಕು, ಅಥವಾ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಮಾದರಿಯಾಗಿರ್ಬೇಕು ಅಂತ ಇರುವಂತ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿ ಮಾತು ಅಥವಾ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್?
0: ಈ ತರ ಸೆಂಟರ್ಗಳು ನಮ್ಗೆ ಕಾಣಿಸಲ್ಲ ಮೇಡಮ್. ಆಯ್ತಾ, ನಾವು ಅಟ್ಲೀಸ್ಟ್ ನಾವು ನಮ್ಗೆ ಯಾರಾದ್ರೂ ಸಜೆಸ್ಟ್ ಮಾಡಿದ್ರೆ ನಾವು ಹೋಗಿ ಕಲಿತೀವಿ ಕಲಿತೀವಿ ಅನ್ನೋ ಹೆಣ್ಮಕ್ಳಿಗೆ ಇಂಥ ಒಂದು VRLC ಅಂತ ಒಂದು ಏನಂತಾರೆ ಒಂದು ಪ್ಲಾಟ್ಫಾರ್ಮ್ ತುಂಬಾ ದೊಡ್ಡದು, ಇಂಥ ಎಲ್ಲ ಹೆಣ್ಮಕ್ಳಿಗೂ ಸಿಗ್ಬೇಕು, ಎಲ್ಲ ಹೆಣ್ಮಕ್ಳು ಸ್ವಂತವಾಗಿ ನಿಲ್ಬೇಕು ಅನ್ನೋದೇ ನನ್ನ ಆಸೆ.
1: ಸೊ ಮಹಿಳೆಯರಿಗೆ ಈ ತರದೆಲ್ಲ ಒಂದು ಅವಕಾಶಗಳು ಸಿಕ್ಕದನ್ನ ಬಳಸ್ಕೋಬೇಕು ಅನ್ನೋದನ್ನ ಸಂದೇಶ ತಿಳಿಸಬೇಕು,
0: ಇಂಥದನ್ನೆಲ್ಲ ಬಳಸ್ಕೋಬೇಕು ಅನ್ನೋದೇ ನನ್ನ ಆಸೆ.
1: ಕೊನೆಯದಾಗಿ ನಮ್ಮ ಜನ ಧ್ವನಿ ಕೇಳುಗರಿಗೆ ಅಥವಾ ಸಮುದಾಯದ ಜನತೆಗೆ ಏನ್ ಸಲಹೆ ಸಂದೇಶ ನೀಡೋದಕ್ಕೆ ಇಷ್ಟಪಡ್ತೀರಿ ಮೇಡಮ್?
0: ಮೇಡಮ್ ಏನ್ ಹೇಳ್ತೀನಿ ಅಂತಂದ್ರೆ, ಮಹಿಳೆಯರು ಈಗ ಗಂಡಸರು ದುಡ್ದೇ ದುಡಿತಾರೆ, ದುಡಿಯಲ್ಲ ಅಂತಲ್ಲ, ಆದ್ರೂ ಈಗಿನ ಕಾಲದಲ್ಲಿ ಯಾವಾಗ ಏನಾಗತ್ತೆ ಅನ್ನೋದು ನಿಜ ಗೊತ್ತಿರಲ್ಲ. ಅದಕ್ಕೆ ಅಂತ ಹೆಣ್ಮಕ್ಳು ತಮ್ಮ ಕೈಯಲ್ಲಿ ಯಾವ್ದಾದ್ರು ಒಂದ್ ಕೆಲ್ಸ ಇಟ್ಕೋಬೇಕು ಅಂತ ಹೇಳ್ತೀನಿ.
1: ಒಟ್ಟಾರೆ ಯಾವ್ದಾದ್ರು ಒಂದ್ ತರಬೇತಿಯನ್ನ ಪಡ್ಕೊಂಡು ಯಾವ್ದಾದ್ರು ಒಂದ್ ಕೆಲಸದಲ್ಲಿ ನಿರತರಾಗಿ ಅನ್ನೋದನ್ನ ಕಿವಿ ಮಾತು ಹೇಳ್ತಾ ಇದ್ದೀರಿ.
0: ಹೌದೌದು,
1: ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ, ಹಾಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.

0: ಕೇಳುಗರೇ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಸಬಲರಾಗಿರುವ ಜಯಪುರ ಹೋಬಳಿಯ ಅನುಗನಹಳ್ಳಿಯ ಶ್ರೀಮತಿ ವಿದ್ಯಾಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದು ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ ಭಯಪಡಬೇಡಿ, OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.

0: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
0: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
3: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
4: ಸೋ ಎನ್ನಿರೆ ಸೋಬಾನ ಬನ್ನಿರೆ.

ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನ

ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಆಕ್ಷೇಪ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ತಮ್ಮ ಸ್ವಕ್ಷೇತ್ರವಾದ ಕನಕಪುರಕ್ಕೆ ಆಗಮಿಸಿದ್ದು, ಹಾರೋಹಳ್ಳಿಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಬೆಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಹಾರೋಹಳ್ಳಿಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಜನರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಬಳಿಕ ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆ ನಡೆಸಿದ ಡಿಕೆ ಶಿವಕುಮಾರ್, ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈ ಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಧಾರವಾಡ ಜಿಲ್ಲೆಯ ನಾಗರಿಕರಿಗೆ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ತಿದ್ದುಪಡಿ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಧಾರವಾಡ ನಗರದ ಲಿಂಗಾಯತ ಭವನ ಹತ್ತಿರ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರ ತೆರೆಯಲಾಗಿದೆ. ಇಂದು ಸಂಜೆ ಕೇಂದ್ರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟಿಸಲಿದ್ದಾರೆ. ಸುಸಜ್ಜಿತವಾದ ನೂತನ ಆಧಾರ್ ಸೇವಾ ಕೇಂದ್ರ ಕುರಿತು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಪ್ರಾದೇಶಿಕ ಕಚೇರಿಯ ವ್ಯವಸ್ಥಾಪಕ ವಿಜಯ್ ಕುಮಾರ್ ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಇವತ್ತು ನಾವು ಧಾರವಾಡ ಜಿಲ್ಲೆಯಲ್ಲಿ ಒಂದು ಹೊಸದಾಗಿ ಆಧಾರ್ ಸೇವಾ ಕೇಂದ್ರ ಅನ್ನ ಇನಾಗ್ರೇಷನ್ ಮಾಡ್ತಾ ಇದೀವಿ. ಸೊ ಈ ಆಧಾರ್ ಸೇವಾ ಕೇಂದ್ರ ರೆಗ್ಯುಲರ್ ಆಧಾರ್ ಸೇವಾ ಕೇಂದ್ರಗಿಂತ ವಿಭಿನ್ನವಾಗಿರುತ್ತೆ. ಸೊ ಇಲ್ಲಿ ಟೋಟಲ್ 4 ಕಿಟ್ ಇರುತ್ತೆ. 4 ಕಿಟ್ ಅಂದ್ರೆ ಅಟ್ ಎ ಟೈಮ್ 4 ಜನ ರೆಸಿಡೆಂಟ್ಸ್ ಬಂದು ಅವ್ರದ್ದು ಏನೇ ಆಧಾರ್ ಸರ್ವಿಸ್ ಇದ್ರು ಅಪ್ಡೇಟ್ ಮಾಡ್ಕೋಬಹುದು. ಸೊ ಈ ಸೇವಾ ಕೇಂದ್ರದಲ್ಲಿ ದಿನಕ್ಕೆ 250-300 ಜನ ಆಧಾರ್ ಸರ್ವಿಸಸ್ ಅನ್ನ ಪಡಿಬಹುದು.
0: ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದ್ದು, ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸು

0: ಕಾವೇರಿ ನದಿ ಸ್ಥಿತಿಗತಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶ್ವೇತಪತ್ರ ಹೊರಡಿಸಲಿ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ರಾಜ್ಯದ ಹಣಕಾಸು ದುಸ್ಥಿತಿ ದೊಡ್ಡ ಪ್ರಮಾಣದಲ್ಲಿದೆ, ಆದರೆ ಸುಧಾರಿಸುವ ಚಿಂತನೆ ಈವರೆಗೂ ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿ ಕುರಿತು ರಾಜ್ಯದ ಜನತೆಗೆ ಮಾಹಿತಿಯ ಅಗತ್ಯವಿದೆ. ಹಾಗಾಗಿ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಯಾದಗಿರಿ ರಾಯಚೂರು ಭಾಗದ ಪ್ರಮುಖ ಸಂಪರ್ಕ ಮಾರ್ಗವಾಗಿರುವ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಗೆ ಮಹತ್ವದ ಮುನ್ನಡೆ ದೊರೆತಿದ್ದು, ಯೋಜನಾ ವರದಿ ಡಿಪಿಆರ್ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಶಹಾಪುರ ಹತ್ತಿಗೂಡೂರು ಲಿಂಗಸಗೋರು ಮಾರ್ಗದಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳು ಹಾಗೂ ಸಂಚಾರದ ಒತ್ತಡವನ್ನು ಗಮನದಲ್ಲಿಟ್ಟುಕೊಂಡು ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಅಧಿಕಾರಿಗಳ ಗಮನ ಸೆಳೆದಿರುವುದಾಗಿ ಅವರು ತಿಳಿಸಿದ್ದಾರೆ. ಹತ್ತಿಗೂಡೂರು ತಿಂಠಿಣಿ ಸೇತುವೆ ಭಾಗದಿಂದ ಲಿಂಗಸುಗುರುವರೆಗಿನ ರಾಷ್ಟೀಯ ಹೆದ್ದಾರಿ 150A ರಸ್ತೆಯನ್ನು ಅಗಲೀಕರಣಗೊಳಿಸುವ ಅಗತ್ಯವನ್ನು ಸಚಿವಾಲಯದ ಕಾರ್ಯದರ್ಶಿಯವರಿಗೆ ಪತ್ರದ ಮೂಲಕ ಮನವರಿಕೆ ಮಾಡಿಕೊಡಲಾಗಿದೆ. ಈ ಮನವಿಗೆ ಸ್ಪಂದಿಸಿರುವ ಸಚಿವಾಲಯ ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಿಸಿದ ಡಿಪಿಆರ್ ಸಿದ್ದಪಡಿಸುವ ಕಾರ್ಯ ಆರಂಭಿಸಲು ಅನುಮತಿ ನೀಡಿದೆ ಎಂದು ಅವರು ತಿಳಿಸಿದ್ದಾರೆ. ಗೃಹ ಬಳಕೆಯ 14.2 kg ಅನಿಲ ಸಿಲಿಂಡರ್ ದರವನ್ನು 29 ರೂಪಾಯಿಗೆ ಏರಿಸಿರುವ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ತಿಂಗಳಿನಲ್ಲಿ 2ನೇ ಬಾರಿ ಸ್ತ್ರೀ ಸಾಮಾನ್ಯರು ಬಳಸುವ ಅಡುಗೆ ಅನಿಲ ದರ ಏರಿಕೆ ಮಾಡಲಾಗಿದ್ದು, ನಾಗರಿಕರಿಗೆ ಸುಮಾರು 90 ರೂಪಾಯಿ ಹೊರೆ ಬಿದ್ದಿದೆ ಎಂದರು. ಇದರಿಂದ ಬಡವರು ಮಧ್ಯಮ ವರ್ಗದವರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದ್ದು, ರಾಷ್ಟೀಯ ವೈದ್ಯಕೀಯ ಆಯೋಗದೊಂದಿಗೆ ಸಮನ್ವಯ ಸಾಧಿಸಲು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಬೆಂಗಳೂರಿನ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ ಪ್ರಾಧ್ಯಾಪಕ ಡಾ ಎಸ್ ವೆಂಕಟರಾಘವ ಅವರನ್ನು ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನಾಗಿ ನೇಮಿಸಿದೆ. ವೈದ್ಯಕೀಯ ಕಾಲೇಜು ಸ್ಥಾಪನೆ ಸಂಬಂಧ ಆಯೋಗದೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಪ್ರಕ್ರಿಯೆ ಪ್ರಾರಂಭಿಸಬೇಕು. ಕಾಲೇಜುಗಳಿಗೆ ಅಗತ್ಯವಿರುವ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ, ಮೂಲಸೌಕರ್ಯ, ವೈದ್ಯಕೀಯ ಉಪಕರಣಗಳು, ಮಾನವ ಸಂಪನ್ಮೂಲಗಳು ಹಾಗೂ ಇತರ ಶಾಸನಬದ್ಧ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಸಮಗ್ರ ಪ್ರಸ್ತಾವನೆಗಳನ್ನು ಸಿದ್ದಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ಉದ್ದೇಶದಿಂದ ಈ ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಲಾಗಿದೆ. ವಿಶೇಷಾಧಿಕಾರಿಯು ಕೂಡಲೇ ಕಾರ್ಯಪ್ರವೃತ್ತರಾಗಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅವಶ್ಯವಿರುವ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಬೇಕು. ಜಿಲ್ಲಾಡಳಿತ ಹಾಗೂ ಸಂಬಂಧಿತ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು. ಹಂತವಾರು ಕಾರ್ಯಯೋಜನೆಯನ್ನು ಸಿದ್ದಪಡಿಸಬೇಕು ಹಾಗೂ ಪ್ರಗತಿ ವರದಿಯನ್ನು ಕಾಲಕಾಲಕ್ಕೆ ಸರ್ಕಾರಕ್ಕೆ ಹಾಗೂ ನಿರ್ದೇಶನಾಲಯಕ್ಕೆ ನೀಡಬೇಕು ಎಂದು ಸೂಚಿಸಲಾಗಿದೆ. ವೈದ್ಯಕೀಯ ಕಾಲೇಜು ನಿರ್ಮಿಸಲು ನಗರದ ಹೊರವಲಯದ ಸ್ಯಾನಿಟೋರಿಯಂ ಬಳಿ ಈಗಾಗಲೇ 22 ಎಕರೆ 36 ಗುಂಟೆ ಜಾಗ ಗುರುತಿಸಲಾಗಿದೆ. ನಿವೇಶನ ಮತ್ತು ವಸತಿ ರಹಿತರಿಗೆ ವಸತಿ ನೀಡುವುದು ಸರ್ಕಾರದ ಕರ್ತವ್ಯ. ಹಲವು ವರ್ಷಗಳಿಂದ ಸರ್ಕಾರದಿಂದ ಮನೆ ನಿರ್ಮಿಸಬೇಕು. ನಿವೇಶನ ರಹಿತರು ವಸತಿ ರಹಿತರಿಗೆ ಆದ್ಯತೆ ಮೇರೆಗೆ ಸ್ವಂತ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವಾರು ಜನಪರ ಯೋಜನೆಗಳೊಂದಿಗೆ ವಸತಿ ನೀಡುವ ಯೋಜನೆಗೂ ಮಹತ್ವ ನೀಡಿದೆ ಎಂದು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿರುವ ಅರ್ಹ ಫಲಾನುಭವಿಗಳಿಗೆ ನೂತನ ಮನೆ ನಿರ್ಮಾಣ ಕಾಮಗಾರಿ ಆದೇಶ ಪ್ರತಿ ವಿತರಣಾ ಕಾರ್ಯಕ್ರಮದಲ್ಲಿ ಸುಮಾರು 400ಕ್ಕೂ ಅಧಿಕ ಫಲಾನುಭವಿಗಳಿಗೆ ಆದೇಶ ಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ಬಡವರ ಪರವಾಗಿದ್ದು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಗೌರವಯುತವಾಗಿ ಬಾಳ್ವೆ ನಡೆಸಲು ಬೇಕಾದ ಎಲ್ಲಾ ಸವಲತ್ತುಗಳನ್ನು ಆದ್ಯತೆ ಮೇರೆಗೆ ಒದಗಿಸುತ್ತಾ ಬಂದಿದೆ ಎಂದು ಅವರು ತಿಳಿಸಿದರು. ವಿಶ್ವ ಸೈಕಲ್ ದಿನಾಚರಣೆ ಅಂಗವಾಗಿ ದಾವಣಗೆರೆಯಲ್ಲಿಂದು ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ಸೈಕಲ್ ರ್ಯಾಲಿಗೆ

0: ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ರ್ಯಾಲಿಯು ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿತು. ಮುಂಜಾನೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಮಾಯಿಸಿದ್ದ ನೂರಾರು ಸೈಕಲ್ ಪ್ರಿಯರು ಉತ್ಸಾಹದಿಂದ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಬಳಿಕ ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟ ರ್ಯಾಲಿಯು ವಿದ್ಯಾರ್ಥಿ ಭವನ, ಹದಡಿ ರಸ್ತೆಯ ಐಟಿಐ ಕಾಲೇಜ್ ಗೇಟ್, ಕಾಫಿಡೇ ಸರ್ಕಲ್, ಡೆಂಟಲ್ ಕಾಲೇಜ್ ರಸ್ತೆ ಹಾಗೂ ಬಾಪೂಜಿ ಆಸ್ಪತ್ರೆ ಕ್ರಾಸ್ ಮಾರ್ಗವಾಗಿ ಸಾಗಿ ಸಾರ್ವಜನಿಕರ ಗಮನ ಸೆಳೆಯಿತು. ನಂತರ ಸೈಕಲ್ ರ್ಯಾಲಿ ಮರಳಿ ಜಿಲ್ಲಾ ಕ್ರೀಡಾಂಗಣದಲ್ಲಿಯೇ ಮುಕ್ತಾಯಗೊಂಡಿತು. ರ್ಯಾಲಿಯಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ವಿವಿಧ ವಯೋಮಾನದ ಸೈಕಲ್ ಪ್ರಿಯರು ಹಾಗೂ ಸಾರ್ವಜನಿಕರು ಸೈಕಲ್ ಚಲಾಯಿಸುವ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ದೈಹಿಕ ಆರೋಗ್ಯದ ಮಹತ್ವದ ಸಂದೇಶ ಸಾರಿದರು. ಯಾದಗಿರಿ ಜಿಲ್ಲೆಯಲ್ಲಿ ಹಾನಿಗೊಳಗಾದ ವಿದ್ಯುತ್ ಪರಿವರ್ತಕ ಟಿಸಿ ಮರುಜೋಡಣೆ ಕಾರ್ಯದಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಹೆಚ್ಚುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಶಶಿಧರ ಕುರೇರ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸುಟ್ಟ ಅಥವಾ ಹಾನಿಗೊಳಗಾದ ಟಿಸಿಗಳನ್ನು ತ್ವರಿತವಾಗಿ ಬದಲಾಯಿಸುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದ್ದು, ನಿರ್ಲಕ್ಷ್ಯ ಅಥವಾ ಅನಗತ್ಯ ವಿಳಂಬ ಕಂಡುಬಂದರೆ ಸಂಬಂಧಿಸಿದ ಸಿಬ್ಬಂದಿ ವಿರುದ್ದ ಅಮಾನತು ಸೇರಿದಂತೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಮುಂಗಾರು ಅವಧಿಯಲ್ಲಿ ಗಾಳಿ, ಮಳೆ ಹಾಗೂ ಪ್ರಕೃತಿ ವಿಕೋಪಗಳಿಂದ ವಿದ್ಯುತ್ ವ್ಯತ್ಯಯ ಉಂಟಾದರೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಬೇಕು. ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ನಿಗದಿತ 7 ಗಂಟೆಗಳ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು ಎಂದು ಅವರು ಸೂಚಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಾದ್ಯಂತ ಕೈಗಾರಿಕೆ, ಕಾರ್ಖಾನೆ, ವಿವಿಧ ವಾಣಿಜ್ಯ ಸಂಸ್ಥೆಗಳ ಮೇಲೆ ಅಧಿಕಾರಿಗಳು ಜಂಟಿ ದಾಳಿ ನಡೆಸಿ 28 ಬಾಲಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಮೈಸೂರು ಜಿಲ್ಲೆ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಮತಿ ಶೋಭಾರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ಲಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ. ಮೈಸೂರು ಜಿಲ್ಲೆಯ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಮತಿ ಸೋಬರ್ ಅವರು. ನೀವು ಕೂಡ ಕರೆ ಮಾಡಿ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳು, ಸ್ವ ಉದ್ಯೋಗ, ಯುವ ಮತ್ತು ಮಹಿಳಾ ಸಬಲೀಕರಣ, ಸಾಲ ಮತ್ತು ಸಹಾಯಧನ ಹಾಗೂ ನಿಗಮದ ಇನ್ನಿತರ ಯೋಜನೆಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
4: ನಮಸ್ತೆ, ಸ್ವಾಗತ.
3: ಮೇಡಮ್, ಮೊದಲನೇದಾಗಿ ಈ ಒಂದು ದೇವರಾಜ ಅರಸು ಹಿಂದುಳಿದ ವರ್ಗಗಳ ಒಂದು ಅಭಿವೃದ್ಧಿ ನಿಗಮದ ಒಂದು ಉದ್ದೇಶ ಇರ್ಬೋದು ಮತ್ತು ಆ ಒಂದು ಇಲಾಖೆಯ ಒಂದು ಪ್ರಮುಖ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಾವು ತಿಳಿಸಬಹುದು ಮೇಡಮ್?
4: ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿ ನಾನು ಜಿಲ್ಲಾ ವ್ಯವಸ್ಥಾಪಕರು ಹಾಗೂ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಮೈಸೂರು ವಿಭಾಗಕ್ಕೆ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ಹಲವಾರು ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅದರಲ್ಲಿ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ವರ್ಗ 1A, 2A, 3A, 3B ಜನಾಂಗದವರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಅದರಲ್ಲಿ ಈಗ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಹಾಗೂ ಅದರ ಅಡಿಯಲ್ಲಿ ಒಟ್ಟು 11 ನಿಗಮಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ.
3: ಯಾವ್ಯಾವ್ದು ಮೇಡಮ್, ಯಾವ್ಯಾವ್ದು 11 ನಿಗಮಗಳು ಕಾರ್ಯವನ್ನು ನಿರ್ವಹಿಸಿದೆ?
4: ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಒಂದು, ಮತ್ತೆ ಅದರಂತೆ ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ, ನಿಜಶರಣ ಅಂಬಿಗರ ಚೌಡಯ್ಯ.

0: ಅಭಿವೃದ್ಧಿ ನಿಗಮ, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮ, ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಹೀಗೆ 11 ನಿಗಮಗಳು ಕಾರ್ಯನಿರ್ವಹಿಸ್ತವೆ.
1: ಓಕೆ ಮೇಡಮ್, ಈಗ ತಾವು ಹೇಳಿದ್ರಿ 11 ನಿಗಮಗಳು ಈ ಒಂದು ಯೋಜನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರಿ. ಅಂದರೆ ಈ ಒಂದು ನಿಗಮದಿಂದ ಈ ಒಂದು ವರ್ಗಗಳಿಗೆ ಏನೇನು ಯೋಜನೆಗಳು ಅಥವಾ ಯಾವ್ಯಾವ ರೀತಿಯ ಒಂದು ಯೋಜನೆಗಳು ಸಿಗ್ತಾ ಇದೆ ಮೇಡಮ್ ಇಲಾಖೆ ವತಿಯಿಂದ?
0: ನಿಗಮದಿಂದ ಸ್ವಯಂ ಉದ್ಯೋಗ ಸಾಲ ಯೋಜನೆ, ಅಂದರೆ ಅವರು ಸ್ವಯಂ ಉದ್ಯೋಗ ಕೈಗೊಳ್ಳೋರಿಗೆ ನಮ್ಮ ನಿಗಮದಿಂದನೇ ನೇರವಾಗಿ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಹಾಗೆ ಗಂಗಾ ಕಲ್ಯಾಣ ಯೋಜನೆ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ 2 ಎಕರೆಯಿಂದ 5 ಎಕರೆ ಇರುವ ಸಣ್ಣ ರೈತ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆಸೋಕೆ ಒಂದು ಯೋಜನೆ ಇದೆ. ಮತ್ತೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ, ಇದು ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡೋರಿಗೆ ಸಿಇಟಿ ಮೂಲಕ ಪ್ರವೇಶ ಪಡೆದವರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದೀವಿ. ಮತ್ತೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಟ್ಯಾಕ್ಸಿ ಯೋಜನೆ, ಇದು ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ಕೊಡೋದು, ಅಂದ್ರೆ ನಮ್ಮಿಂದ ಸಬ್ಸಿಡಿ ಮಾತ್ರ ಕೊಡ್ತೀವಿ, ಉಳಿದಿದ್ದು ಬ್ಯಾಂಕ್ ಕೊಡ್ಬೇಕಾಗುತ್ತೆ.
1: ಮೇಡಮ್, ಈಗ ಹೇಳಿದ್ರಿ ಇದೀಗ ತಾವು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಿ, ಮತ್ತೆ ಗಂಗಾ ಕಲ್ಯಾಣ ಯೋಜನೆಗಳ ಬಗ್ಗೆ ಹೇಳಿದ್ರಿ, ಅರಿವು ಶೈಕ್ಷಣಿಕ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ವ್ಯವಸ್ಥೆ ಹೇಳಿದ್ರಿ, ಹಾಗೂ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳಿದ್ರಿ. ಈಗ ಈ ಒಂದು ಸ್ವ ಉದ್ಯೋಗ ಅಂತ ಬಂದಾಗ ಯಾವ್ಯಾವ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಇಲಾಖೆಯಿಂದ ಅವರುಗಳಿಗೆ ಈ ಒಂದು ಸಬ್ಸಿಡಿ ಇರ್ಬೋದು ಅಥವಾ ಸಹಾಯಧನವನ್ನು ತಾವು ನೀಡಬಹುದು ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ ಹಲೋ
2: ಹಲೋ.
1: ಹಾ ನಮಸ್ತೆ, ತಮ್ಮ ಹೆಸರು ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ದೇವರಾಜ್ ಅಂತ ಮಾತಾಡ್ತಾರೆ.
1: ಹಾ ದೇವರಾಜ್, ದೇವರಾಜ್ ಅವ್ರು ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ಮೇಡಮ್ ಇದ್ದಾರೆ.
2: ಮೇಡಮ್ ಹಲೋ.
0: ಹಲೋ ಹೇಳಿ.
2: ಹಾ ಮೇಡಮ್ ನಮಸ್ಕಾರ.
0: ನಮಸ್ತೆ
2: ಮೇಡಮ್, ಇದು ದೇವರಾಜ್ ಅವರು ಮೆಟ್ರಿಕ್ ಹಾಸ್ಟೆಲ್ ಐತಲ್ಲ ಮೇಡಮ್, ವಿದ್ಯಾರ್ಥಿನಿಲಿ, ನೀನು ಬರ್ತಾ ಮೇಡಮ್?
0: ಇಲ್ಲ, ಅದು ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಬರ್ತಾ ಇದೆ. ನಮ್ಮಲ್ಲಿ ಸಾಲ ಸೌಲಭ್ಯ ಮಾತ್ರ ಕೊಡೋದು, ಅದು ಎಲ್ಲಾ ತಾಲೂಕಲ್ಲೂ ಇಲಾಖೆ ಇದೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ.
2: ಇಲ್ಲಿವರೆಗೂ ಮಕ್ಕಳ ಯಾವ ಮಕ್ಕಳಿಗೂ ಸಹ ಸರ್ಕಾರಿ ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳನ್ನ 1ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳಂತ ಯಾವ ಮಕ್ಕಳು ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಮೇಡಮ್. ಹಾ ಮೇಡಮ್, ಯಾಕಂದ್ರೆ ಸ್ಕಾಲರ್ಶಿಪ್ ಅಂದ್ರೆ ಮೇಡಮ್ ಎಷ್ಟೋ ಮಕ್ಕಳಿಗೆ ಓದಕ್ಕೆ ವಿದ್ಯಾರ್ಥಿ ಬುಕ್ಗಳಿಗಾಗ್ಲಿ ಬ್ಯಾಗ್ ತಗೋಕಾಗ್ಲಿ ತುಂಬಾ ಅನುಕೂಲ ಆಗುತ್ತೆ ಮೇಡಮ್.
0: ಅದು ಇಲಾಖೆ ಅಧಿಕಾರಿಗಳನ್ನ ಕೇಳ್ಬೇಕಾಗುತ್ತೆ
2: ಮೇಡಮ್.
0: ಅದನ್ನ ಇವರು ಸರಿ ಕೇಳಿರ್ತೀನಿ, ಅವ್ರ ನಂಬರ್ ಕೊಟ್ಟಿರ್ತೀನಿ, ತಾವೊಂದ್ಸರಿ ಕಾಲ್ ಮಾಡ್ಬಿಟ್ಟು ಕೇಳ್ಕೊಡಿ.
2: ಅಂದ್ರೆ ಅವ್ರು ಏನ್ ಮಾಡ್ತಾರೆ ಮೇಡಮ್, ಸ್ಕಾಲರ್ಶಿಪ್ ಆದಾಯ ಕಡಿಮೆ ಕೇಳ್ತಾರೆ. ಅಂದ್ರೆ ಆದಾಯ 40,000 ಒಳಗಡೆ ಇರ್ಬೇಕು ಅಂತ. ಇವ್ರು ಏನ್ ಮಾಡ್ತಾರೆ, ವಿಎಗಳು ಎಲ್ಲ ಕುತ್ಕೊಂಡು ಎಲ್ಲ ಪ್ರತಿಯೊಬ್ಬ ಆಡಿ ಟ್ರೈಬಲ್ ಸಹ 70,000 ಆದಾಯಿಸ್ತಾರೆ ಮೇಡಮ್.
1: ಈಗ ಮೇಡಮ್ ಮಾತನಾಡ್ತಕ್ಕಂಥದ್ದು ಈಗ ಸ್ವ ಉದ್ಯೋಗ ಇರ್ಬೋದು, ಮತ್ತೆ ಗಂಗಾ ಕಲ್ಯಾಣ ಯೋಜನೆ, ಈ ತರದ್ದು ಇದಕ್ಕೆ ಸಂಬಂಧಪಟ್ಟಂತೆ ದೇವರಾಜ್ ಅರಸು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದಾರೆ. ಈಗ ಇದು ಸ್ಕಾಲ
2: ಅದು ಇದೆ ಸರ್.
1: ಹಾ ಹೇಳಿ
2: ಮೇಡಮ್. ಮತ್ತೆ ಮೇಡಮ್ ಹಲೋ
0: ಹೇಳಿ.
2: ಇದು ಗಂಗಾ ಕಲ್ಯಾಣ ಯೋಜನೆನ ಈಗ MLA ಕೋಟೆ ಬಿಟ್ರೆ ಈಗ ಪ್ರತಿಯೊಬ್ಬ ವ್ಯಕ್ತಿನೂ ಅಂದ್ರೆ ಈಗ ಅದನ್ನ ಬೇರೆ ತಗೋಕಾಗಲ್ಲ ಮೇಡಮ್.
0: ಅದು ಏನಾಗಿದೆ ಅಂದ್ರೆ ಸರ್ಕಾರದಿಂದನೇ ಮಾಡಿರೋದು, ಕ್ಷೇತ್ರದ MLA ಅವರ ಅಧ್ಯಕ್ಷತೆಯಲ್ಲೇನೆ ಆಯ್ಕೆ ಸಮಿತಿ ಮಾಡಿದ್ದಾರೆ, ಅವ್ರ ಅಧ್ಯಕ್ಷತೆನೆ ಆಯ್ಕೆ ಆಗ್ಬೇಕಾಗುತ್ತೆ.
2: ಯಾಕಂದ್ರೆ ಈಗ ಯಾರು MLA ಶಾಸನ ಪತ್ತೆ ಇರ್ಬೇಕು ಅವ್ರು ಮಾತ್ರ ಅವಕಾಶ ಸಿಗುತ್ತೆ ಮೇಡಮ್. ಈಗ ಒಂದು ಲೋನ್ ತಗೋಬೇಕಾಗ್ಲಿ, ಒಂದು ಬಟ್ಟೆ ಮಿಷಿನ್ ತಗೋಬೇಕಾಗ್ಲಿ, ಪ್ರತಿಯೊಂದು ಸೌಲಭ್ಯಗಳ ಈಗ ಜವರಾಸು ಈಗ ಜವರಾಸ್ ಅವರು ಪಾಪ ಜನಗಳಿಗೆ ಅಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳ ಸೌಲಭ್ಯ ಸಿಕ್ಕಿ ಎಂಬುದು ಒಂದು ಕಾರ್ಯ ಯೋಜನೆ ಮಾಡಿದ್ರು ಮೇಡಮ್, ಯೋಜನೆ ತಂದ್ರು. ಇವತ್ತು ಅದನ್ನ ಶಾಸಕರ ಕೈಗಳಿತ್ತು, ಅದು ಪಾಪ ಯಾವ ಅಂದ್ರೆ ಯಾವ ಪಾಪ ರೈತ ಮಕ್ಕಳಿಗೂ ಸಹ ಸಿಕ್ಕಿಲ್ಲ ಮೇಡಮ್.
0: ಅದೇ ಅದು ಸರ್ಕಾರದಿಂದನೇ ಆದೇಶ ಆಗಿರೋದು, ಸರ್ಕಾರದಿಂದನೇ ಆದೇಶ ಆಗಿರೋದು, ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗ್ಬೇಕು ಅದು
2: ಮೇಡಮ್. ಈಗ ಅದ್ ಬಿಟ್ರೆ ಮೇಡಮ್ ಬೇರೆ ಏನಾದ್ರು
0: ನಮ್ಮ ನಿಗಮದಿಂದ ಎಜುಕೇಶನ್ ಲೋನ್ ಇದೆ, PUC ಆಗಿ ವೃತ್ತಿಪರ ಕೋರ್ಸ್ಗಳಿಗೆ CET ಮೂಲಕ ಪ್ರವೇಶ ಪಡಿತಾರಲ್ಲ ಅಂತವ್ರಿಗೆ ನಮ್ಮಿಂದ ಸಾಲ ಕೊಡ್ತೀವಿ. ಇಂಜಿನಿಯರಿಂಗ್ ಆದ್ರೆ 4 ವರ್ಷ ಅಂದ್ರೆ ಮ್ಯಾಕ್ಸಿಮಮ್ 1 ವರ್ಷಕ್ಕೆ 1 ಲಕ್ಷದವರೆಗೆ ಅವ್ರ ಫೀಸ್ ಸ್ಟ್ರಕ್ಚರ್ ತಗೊಂಡು ಅವ್ರಿಗೆ ಬಿಡುಗಡೆ ಮಾಡ್ತೀವಿ. ಅದು ಅದೊಂದು ಸ್ಕೀಮ್ ಇದೆ
2: ಮೇಡಮ್.
0: ಅದಿಲ್ಲ,

0: ಜಿಲ್ಲಾ ಪಂಚಾಯತ್ ಸಿಇಒ ಅಧ್ಯಕ್ಷತೆಯಲ್ಲಿ ಇರ್ತದೆ.
1: ಮೇಡಮ್ ಇನ್ನೊಂದು, ಈಗ ಮಹಿಳೆಯರು ಸಂಘ ತರ ಮಾಡ್ಕೊಡ್ರಿ ಮೇಡಮ್, ಈಗ ಅವ್ರಿಗೆ ಏನಾದ್ರು ನಿಮ್ಮ ಸೌಲಭ್ಯ ಸಿಗುತ್ತಾ? ನಿಮ್ಮ
0: ಮೊದ್ಲೆಲ್ಲ ಈಗ ನಿಗಮಗಳು ಬೇರೆ ಆಗಕ್ಕಿಂತ ಮೊದ್ಲು ಸ್ವಸಹಾಯ ಸಂಘಗಳಿಗೆ ಲೋನ್ ಕೊಡ್ತಾ ಇದ್ರು, ಒಂದೇ ಕಡೆ ಒಂದೇ ಕ್ಯಾಸ್ಟ್ ಅವ್ರು 10 ಜನ ಈಗ ಸಿಗ್ತಾ ಇಲ್ಲ. ಎಲ್ಲ ನಿಗ ಕ್ಯಾಸ್ಟ್ ವೈಸ್ ಈಗ ನಿಗಮಗಳಾಗಿರೋದ್ರಿಂದ ಒಂದೇ ಕಡೆ ಒಂದೇ

0: ಬೇಕಲ್ಲ ನಮ್ಗೆ, ಒಂದೇ ಕ್ಯಾಸ್ಟರ್ ಬೇಕಾಗುತ್ತೆ. ಅದರಿಂದಾಗಿ ಇಂಡಿವಿಜುವಲ್ ಆಗಿ ಅರ್ಜಿ ಹಾಕೊಳ್ಳಿ ನಮ್ಮಲ್ಲಿ ಆನ್ಲೈನ್ ಮೂಲಕ ಅರ್ಜಿ. ಈಗ ಕಾಲ್ ಮಾಡ್ತೀವಿ ತಿಂಗಳಲ್ಲಿ.
1: ಈಗ ಮೇಡಮ್ ಇಂಡಿವಿಜುವಲ್ ಅಪ್ಲಿಕೇಶನ್ ಹಾಕೋರು ಅದು ಶಾಸ್ತ್ರ ಕೈಗೆ ಹೋಗ್ಬೇಕು.
0: ಹೌದು,
1: ಅದು ಯಾರು ಶಾಸ್ತ್ರನ ಯಾರು ಪರಿಚಯ ಇದ್ರೆ ಅವ್ರು ಮಾತ್ರ ಅವಕಾಶ ಸಿಗತ್ತೆ. ಈಗ ಬಡವರು, ಈಗ ರೈತರು ಯಾವ್ದು ಕಟ್ಟೆ ಮುಂದಿರೋಣ, ಮಕ್ಳು ವಿದ್ಯಾಭ್ಯಾಸ ಮಾಡೋಣ, ಆರ್ಥಿಕ ಮುಂದುವರೋಣ ಅಂತಿದ್ರೆ ಈ ತರ ರಾಜಕಾರಣಿಗಳಿಗೆ ಇರಿದ್ರೆ ಮಾತ್ರ ಅವಕಾಶ.
0: ಅರ್ಜಿ ಹಾಕ್ಬಿಟ್ಟು ತಾವೊಂದ್ಸರಿ ಭೇಟಿ ಮಾಡಿ ಎಮ್ ಎಲ್ ಎವ್ರನ್ನ ಈ ತರ ಹೇಳಿ ಮಾಡ್ಕೊಡ್ತಾರೆ. ಪರಿಚಯ ಅಂತಲ್ಲ, ಅವರು ಹೋಗಿ ಭೇಟಿ ಮಾಡಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ, ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾರೆ.
2: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದೆ. ಹಾ ಮೇಡಮ್, ಈಗ ನಾನು ಮೊದಲೇ ಹೇಳಿದಂಗೆ ಈಗ ತಮ್ಮ ಈ ಒಂದು ಡಿ ದೇವರಾಜರ್ಸ್ ಅಭಿವೃದ್ಧಿ ನಿಗಮದ ಮೂಲಕ ಈ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಉದ್ಯೋಗಕ್ಕೆ ತಮ್ಮ ಇಲಾಖೆಯಿಂದ ಸೇವಾ ಸೌಲಭ್ಯಗಳು ಅಥವಾ ಸಹಾಯಧನ ಸಿಗುತ್ತೆ ಮೇಡಮ್?
0: ಇದು ನಮ್ಮಲ್ಲಿ ವ್ಯಾಪಾರ, ಸೇವಾ ವಲಯ ಮತ್ತೆ ಕೃಷಿಯೇತರ ಚಟುವಟಿಕೆಗಳಿಗೆ ಒಂದು ಸಾಲ ಸೌಲಭ್ಯ ಕೊಡ್ತೀವಿ. ಕೃಷಿಯೇತರ ಚಟುವಟಿಕೆ ಅಂದ್ರೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಇದೆಲ್ಲ ಕೊಡ್ತೀವಿ. ವ್ಯಾಪಾರ, ಯಾವ ವ್ಯಾಪಾರ ಮಾಡಿದ್ರು ನಮ್ಮಿಂದ ಸಾಲ ಸೌಲಭ್ಯ ಕೊಡ್ತೀವಿ. ಅದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗ್ಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಕಾಲ್ ಮಾಡ್ತೀವಿ, ಆಗ ಗ್ರಾಮವನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಅಲ್ಲಿ. ಅದನ್ನು ಪಟ್ಟಿ ಮಾಡಿಬಿಟ್ಟು ನಾವು ಮಾನ್ಯ ಶಾಸಕರಿಗೆ ಪಟ್ಟಿ ಸಲ್ಲಿಸ್ತೀವಿ. ಅವರೊಂದು ದಿನಾಂಕ ಗೊತ್ತುಪಡಿಸ್ತಾರೆ ಸಭೆಗೆ, ಆ ದಿನ ಆಯ್ಕೆ ಆಗುತ್ತೆ.
2: ಇಷ್ಟು ಜನಗಳಿಗೆ ಈ ಒಂದು ವರ್ಷದಲ್ಲಿ ಇಷ್ಟು ಜನಗಳಿಗೆ ನಾವು ಈ ಒಂದು ಯೋಜನೆಗಳನ್ನ ತಲುಪಿಸ್ಬೇಕು ಅಂತಕ್ಕಂತ ಗುರಿ ಇದೆಯಾ ಅಥವಾ ಹೇಗೆ?
0: ಹೌದು, ನಮಗೆ ಕ್ಷೇತ್ರವಾರು ಗುರಿ ನಿಗದಿಪಡಿಸಿ ಕ್ರಿಯೆ ಯೋಜನೆ ಮಾಡ್ತಾರೆ ಕೇಂದ್ರ ಕಚೇರಿಯಿಂದ, ಅದ್ರ ಪ್ರಕಾರ ನಮ್ಮಲ್ಲಿ ಆಯ್ಕೆ ಆಗುತ್ತೆ.
2: ಓಕೆ, ಎಷ್ಟು ಸಾಲ ಸೌಲಭ್ಯ ಸಿಗುತ್ತೆ ನಮಗೆ? ಹೈನುಗಾರಿಕೆ ಇರ್ಬೋದು, ವ್ಯಾಪಾರ ಇರ್ಬೋದು,
0: ನಮ್ಮಲ್ಲಿ ನೇರ ಸಾಲ 1 ಲಕ್ಷದವರೆಗೆ, ಅದರಲ್ಲಿ 20,000 ಸಬ್ಸಿಡಿ ಬರುತ್ತೆ. 80,000 4% ಬಡ್ಡಿ, ವರ್ಷಕ್ಕೆ 4% ಬಡ್ಡಿಲಿ ಕಟ್ಟಬೇಕಾಗುತ್ತೆ.
2: 20,000 ಬರುತ್ತೆ ಸ್ವಉದ್ಯೋಗಕ್ಕೆ,
0: ಸಹಾಯಧನ 20,000 ಬರುತ್ತೆ.
2: ಓಕೆ ಮೇಡಮ್, ಈಗ ತಾವು ಸಾರಥಿ ಯೋಜನೆ ಬಗ್ಗೆ ಹೇಳಿದ್ರಿ, ಹೇಗೆ ಈ ಒಂದು ಯೋಜನೆಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ಏನ್ ಅರ್ಹತೆಗಳಿರ್ಬೇಕು, ಏನ್ ಮಾನದಂಡಗಳಿರ್ಬೇಕು ಮೇಡಮ್?
0: ಇವರು ಲೈಸೆನ್ಸ್ ಇರಬೇಕು, ಗೂಡ್ಸ್ ಅಥವಾ ಟ್ಯಾಕ್ಸಿ ಇದು ಕೊಡ್ತೀವಿ ನಾವು, ಅದರಲ್ಲಿ ಲೈಸೆನ್ಸ್ ಇದ್ರೆ ನಾವು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಅರ್ಜಿ ಹಾಕೊಂಡ್ರೆ ನಾವು ಅದನ್ನ ಶಾಸಕರ ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ. ಆಗ ಅವರು ದಿನಾಂಕ ಗೊತ್ತುಪಡಿಸಿದ ದಿನ ಆಯ್ಕೆ ಸಮಿತಿ ಮಾಡಿಬಿಟ್ಟು ಅದನ್ನ ಕೇಂದ್ರ ಕಚೇರಿಗೆ ಕಳಿಸ್ತಿದೆ ಪಟ್ಟಿವಿನ, ಅಲ್ಲಿಂದ ಅನುಮೋದನೆ ಬರುತ್ತೆ. ಆ ಪಟ್ಟಿನ ನಾವು ಈಗ ಅರ್ಜಿಗಳನ್ನೆಲ್ಲ ಬ್ಯಾಂಕಿಗೆ ಕಳಿಸ್ತೀವಿ, ಬ್ಯಾಂಕಿಂದ ಅವರು ಸ್ಯಾಂಕ್ಷನ್ ಕೊಡಬೇಕು ಇಷ್ಟು ಮಂಜೂರು ಮಾಡಿದೀವಿ ಅಂತ. ಅದ್ರ ಮೇಲೆ ನಮಗೆ 50% ಅಂದ್ರೆ 5 ಲಕ್ಷ ಆದ್ರೆ 2.5 ಲಕ್ಷ ಸಬ್ಸಿಡಿ ಬರುತ್ತೆ, 6 ಲಕ್ಷ ಆದ್ರೆ 3 ಲಕ್ಷ ಮ್ಯಾಕ್ಸಿಮಮ್, 3 ಲಕ್ಷ ಸಬ್ಸಿಡಿ ಕೊಡ್ತೀವಿ ನಮ್ಮಿಂದ,
2: 3 ಲಕ್ಷ
0: ಉಳಿದಿದ್ದು ಬ್ಯಾಂಕು ಕೊಡ್ಬೇಕಾಗುತ್ತೆ.
2: ಬ್ಯಾಂಕ್ ಕಟ್ಕೊಂಡು
0: ಬ್ಯಾಂಕಲ್ಲಿ ಕಟ್ಕೋಬೇಕು,
2: ಆ ಸಬ್ಸಿಡಿ ಹಣ ಕೂಡ ಅವ್ರಿಗೆ ಉಚಿತವಾಗಿ ಇರುತ್ತೆ
0: ನಮ್ಮಿಂದ ಬ್ಯಾಂಕಿಗೆ. DBT ಆಗುತ್ತೆ ಇದೆಲ್ಲ, ಯಾವ್ದು ಚೆಕ್ ಮೂಲಕ ಯಾವ್ದು ಕೊಡೋದಿಲ್ಲ, DBT ಮೂಲಕ ಬ್ಯಾಂಕಿಗೆ ಕಳಿಸ್ತಾರೆ. ಎಲ್ಲ ನಮ್ಮಲ್ಲಿ ಸ್ಕೀಮ್ ಇರೋದೆಲ್ಲ ಈಗ DBT ಮಾಡಿರೋದ್ರಿಂದ DBT ಮೂಲಕನೇ ಆಗ್ತದೆ. ಮೊದಲೆಲ್ಲ ಚೆಕ್ ಕೊಡ್ತಾ ಇದ್ರು, ಈಗ ಅದು ಇಲ್ಲ, ಈಗ DBT ಮಾಡ್ಬೇಕು.
2: ಇದು ವಾಹನ ಖರೀದಿ, ಅದೇ ರೀತಿ ಈಗ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಕೂಡ ಹೇಳ್ತಾ ಇದ್ರಿ, ಇದನ್ನ ಹೇಗೆ ಎಲ್ಲಾ ವರ್ಗದವರು ಕೂಡ, ಈ ಒಂದು 11 ವರ್ಗ ಬರುತ್ತೆ ಅಂದ್ರೆ 11 ವರ್ಗದವರು ಕೂಡ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನ ಪಡೆದುಕೊಳ್ಬಹುದಾ ಅಥವಾ ಹೇಗೆ ಮೇಡಮ್?
0: ಹೌದು, 11 ನಿಗಮದಲ್ಲೂ ಗಂಗಾ ಕಲ್ಯಾಣ ಯೋಜನೆ ಇದೆ. ಕನಿಷ್ಠ 2 ಎಕರೆಯಿಂದ 5 ಎಕರೆ ಒಳಗೆ ಜಮೀನು ಇರಬೇಕು, ಸಣ್ಣ ರೈತರ ಆಗಿರ್ಬೇಕು. ಅವರು ಸಣ್ಣ ರೈತರು ಪ್ರಮಾಣ ಪತ್ರ ಕೊಡ್ಬೇಕಾಗುತ್ತೆ, ಮತ್ತೆ ಅವರ ಚೆಕ್ ಬಂದಿ RTC ದಾಖಲಾತಿಗಳೆಲ್ಲ ತಗೊಂಡು ಅವ್ರ ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ. ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಆದವ್ರನ್ನ ಕೇಂದ್ರ ಕಚೇರಿಗೆ ಕಳಿಸ್ಬಿಟ್ಟು ಅಲ್ಲಿಂದ ಅಪ್ರೂವಲ್ ಬಂದ ಮೇಲೆ ನಾವು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ನಮ್ಮ ಏಜೆನ್ಸಿ ಕೇಂದ್ರ ಸ್ಟೇಟ್ ಲೆವೆಲ್ ಟೆಂಡರ್ ಆಗುತ್ತೆ, ಅಲ್ಲಿ ಏಜೆನ್ಸಿ ಫಿಕ್ಸ್ ಆದ್ಮೇಲೆ ಆ ಏಜೆನ್ಸಿಯವರೇ ಬಂದು ಕೊಳವೆ ಬಾವಿ ಕೊರೀತಾರೆ. ಅದ್ರ ನಂತರ ಅವರಿಗೆ ಪಂಪ್ ಸೆಟ್ಟು 2 ವರ್ಷದಿಂದ ಪಂಪ್ ಸೆಟ್ ಕೊಡ್ತಾ ಇಲ್ಲ, ಉಳಿಕೆ ಅಮೌಂಟ್ ನ DBT ಮಾಡ್ತಾ ಇದಾರೆ ಪಂಪ್ ಸೆಟ್ಗೆ. ಮೊದಲೇ ಪಂಪ್ ಸೆಟ್ ಕೊಡ್ತಾ ಇದ್ರು, ಈ ವರ್ಷನು ಪಂಪ್ ಸೆಟ್ಟೆ ಕೊಡ್ತಾರೆ. 25-26 ಸಾಲದಿಂದ ಎಲ್ಲ ಪಂಪ್ ಸೆಟ್ಟೆ ಕೊಡ್ತಾರೆ. 21-22ರಿಂದ 24ವರೆಗೆ DBT ಮಾಡ್ತಾ ಇದ್ದಾರೆ ಉಳಿಕೆ ಅಮೌಂಟ್. ಅವ್ರಿಗೆ ಪಂಪ್ ಸೆಟ್ ನಾವೇ KEB ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ KEB ಆನ್ಲೈನ್ ರಿಜಿಸ್ಟ್ರೇಷನ್ ಹಣನು ಕಟ್ತೀವಿ, ಠೇವಣಿ ಹಣನ. ಉಳಿದಿದ್ದ ಅಮೌಂಟ್ ಅವರಿಗೆ DBT ಆಗುತ್ತೆ.
2: ಅಂದ್ರೆ ಇದೆಲ್ಲ ಕೂಡ ಉಚಿತವಾಗಿ
0: ಗಂಗಾ ಕಲ್ಯಾಣ ಯೋಜನೆಯಲ್ಲೆಲ್ಲ ಉಚಿತವಾಗಿ. ಅವ್ರಿಗೆ ಏನ್ ಕೊಳವೆ ಬಾವಿ ಕೊಳೆದು ಉಳಿದಿದ್ದ ಅಮೌಂಟ್ ಇರುತ್ತಲ್ಲ, ಅದಾಗ ಇನ್ನು ಪಂಪ್ ಸೆಟ್ಗೆ ಏನ್ ಬೇಕಾಗುತ್ತೆ ಅಷ್ಟೇ ನಾವು ಕೊಡ್ತೀವಿ. ಅಂದ್ರೆ ಉಳಿದಿದ್ದ ಅಮೌಂಟ್ ಅವ್ರು ಹಾಕೋಬೇಕಾಗುತ್ತೆ.
2: ಓಕೆ, ಅಂದ್ರೆ ಈ ಈ ಒಂದು ಸೌಲಭ್ಯಗಳನ್ನೆಲ್ಲ ಪಡೆದುಕೊಳ್ಬೇಕು ಅಂದ್ರೆ ಕೂಡ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾ?

0: ಏನೇನು
1: ಒಂದು ಅರ್ಜಿಗಳು ಅಂದ್ರೆ ದಾಖಲಾತಿಗಳು ಬೇಕಾಗುತ್ತೆ, ಮಾನದಂಡಗಳಿರುತ್ತೆ?
2: ಅರ್ಜಿಗೆ ಅಂತಂದ್ರೆ ಅವ್ರದ್ದು ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡ್, ಮತ್ತೆ ಅವ್ರದ್ದು ಆರ್ ಟಿ ಸಿ ವಂಶ ವೃಕ್ಷ ಚೆಕ್ ಬಂದಿ, ಮತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಪತ್ರ, ಅದೊಂದು ಹಾಕ್ಬೇಕಾಗುತ್ತೆ ಅರ್ಜಿ ಜೊತೆಗೆ. ಅದನ್ನ ಪರಿಶೀಲನೆ ಮಾಡಿ ನಾವು ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ.
1: ಇದು ಕೂಡ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ಆಯ್ಕೆ ಆಗುತ್ತೆ. ಓಕೆ ಮೇಡಮ್, ಇದರ ಜೊತೆಗೆ ಒಂದು ಯುವ ಜನರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಏನಾದ್ರು ಉದ್ಯೋಗಕ್ಕಾಗಿ ನಿಗಮದಿಂದ ಏನಾದ್ರು ಸೌಲಭ್ಯಗಳು ಸಿಗ್ತಾ ಇದೆಯಾ ಯುವಕರಿಗೆ, ಹೇಗೆ ಮೇಡಮ್?
2: ಅದೇ ಸ್ವಯಂ ಉದ್ಯೋಗ ಅಂದ್ರೆ ಸಾಲ ಸೌಲಭ್ಯನೇ ನಾವು ಕೊಡ್ತಾ ಇರೋದು, ಬೇರೆ ಯಾವ್ದು ಯೋಜನೆಗಳು ಇಲ್ಲ.
1: ಮತ್ತೆ
2: ಮಹಿಳೆಯರಿಗೆ ಟೈಲರಿಂಗ್ ಮಿಷಿನ್ ಒಂದು ಕೊಡ್ತೀವಿ ನಾವು ಉಚಿತವಾಗಿ.
1: ಟೈಲರಿಂಗ್ ಕಲ್ತಿರ್ಬೇಕು ಅವರು,
2: ಟೈಲರಿಂಗ್ ಕಲ್ತಿರ್ಬೇಕು ಅಂತ ಅವ್ರಿಗೆ, ಅದು ಆನ್ಲೈನ್ ಮೂಲಕನೇ ಅರ್ಜಿ ಹಾಕ್ಬೇಕು, ಅದು ಎಮ್ ಎಲ್ ಎ ಸೆಲೆಕ್ಷನ್ ಆಗ್ಬೇಕು, ಅದನ್ನ ನಾವು ಟೈಲರಿಂಗ್ ಮಿಷಿನ್ನೇ ಕೊಡ್ತಾ ಇದೀವಿ.
1: ಅಂದ್ರೆ ಅವರು ಎಷ್ಟು 3 ತಿಂಗಳ ಒಂದು ತರಬೇತಿಯನ್ನು ಪಡ್ಕೊಂಡು ಪ್ರಮಾಣ ಪತ್ರ ಸಲ್ಲಿಸಬೇಕಾಗುತ್ತೆ?
2: ಅನುಭವ ಪತ್ರ ಕೊಟ್ರೆ ಸಾಕದ, ಇಂತಲ್ಲಿ ಪ್ರಮಾಣ ಪತ್ರ ಕಲ್ತಿದೀನಿ ಅಂತ ಕೊಟ್ರು ಸಾಕು, ಟೈಲರಿಂಗ್
1: ಮಾಡ್ತಾ ಇರ್ಬೇಕು. ಮೇಡಮ್, ಈಗ ವಿದ್ಯಾರ್ಥಿಗಳಿಗೆ ಈಗ ನಿಗಮದ ವತಿಯಿಂದ ತಾವು ಹೇಳಿದ್ರೆ ಶೈಕ್ಷಣಿಕ ನೆರವುಗಳು ಅಂತ ಹೇಳಿದ್ರೆ ಈಗ ಇಂಜಿನಿಯರಿಂಗ್ ಇರ್ಬೋದು ಆ ಥರ, ಅದೇ ರೀತಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ನಿಗಮದಿಂದ ಬೇರೆ ಏನೇನು
2: ಇಂಜಿನಿಯರಿಂಗ್, ಡೆಂಟಲ್, ಮೆಡಿಕಲ್ ಇಂಥ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಸೌಲಭ್ಯ ಕೊಡ್ತಾ ಇದ್ದೀವಿ. ಸಾಲ ಅಂದರೆ 2% ಬಡ್ಡಿಲಿ ಅವರು ವಾಪಸ್ ಕಟ್ಟಬೇಕಾಗುತ್ತೆ. ಈಗ ಇದು 4 ವರ್ಷದ ಕೋರ್ಸಿಗೆ 4 ವರ್ಷನೂ ನಾವು ವರ್ಷಕ್ಕೆ 1 ಲಕ್ಷದವರೆಗೆ, ಮ್ಯಾಕ್ಸಿಮಮ್ 1 ಲಕ್ಷದವರೆಗೆ ಅವ್ರ ಫೀ ಸ್ಟ್ರಕ್ಚರ್ ಏನಿರುತ್ತೆ ಅಷ್ಟೇ ಅಮೌಂಟ್ನ ನಾವು DBT ಮಾಡ್ತೀವಿ. ಇದು ಜಿಲ್ಲಾ ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಆಯ್ಕೆ ಸಮಿತಿಲಿ ಆಯ್ಕೆ ಆಗುತ್ತೆ. ಅಲ್ಲಿ ಆಯ್ಕೆ ಆದ ನಂತರ ನಾವು ದಾಖಲಾತಿಗಳನ್ನ ಪಡ್ಕೊಂಡು ಕೇಂದ್ರ ಕಚೇರಿಗೆ ಕಳಿಸ್ತೀವಿ. ಅಲ್ಲಿಂದ ಅನುಮೋದನೆ ಬಂದ್ಮೇಲೆ ಮತ್ತೆ ಪುನಃ ಡಾಕ್ಯುಮೆಂಟ್ ಮಾಡಿ ಕೇಂದ್ರ ಕಚೇರಿಗೆ ಕಳಿಸಿದ್ರೆ ಅಲ್ಲಿಂದ DBT ಆಗುತ್ತೆ.
1: ಅಂದ್ರೆ ಅವರು ಈ ಒಂದು ಕೋರ್ಸ್ ಮುಗಿದ ಮೇಲೆ ಅವರು ಮರುಪಾವತಿ ಮಾಡಬೇಕಾ ಅಥವಾ ಅವರು ಎಜುಕೇಶನ್ ಮಾಡ್ತಿರ್ಬೇಕಾದ್ರೆ ಮರುಪಾವತಿ
2: ಕೋರ್ಸ್ ಮುಗಿದು ಆರು ತಿಂಗಳಿಂದ ಮಾಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಕೆಲಸ ಸಿಕ್ಕಿದ್ರೆ 2 ತಿಂಗಳಿಂದ ಲೋನ್ ಕಟ್ಟಬೇಕಾಗುತ್ತೆ.
1: ಅಂದ್ರೆ ಈಗ ತಾವ್ ಹೇಳಿದ್ರಿ, ಈಗ ಅಂದ್ರೆ ಎಲ್ಲ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಇರ್ಬೋದು, ಡೆಂಟಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅವರು ಒಂದು ಫೀಸ್ ಎಷ್ಟು ಕಟ್ಟಿರ್ತಾರೆ ಅಷ್ಟು ಅಮೌಂಟ್ ಅನ್ನು ಕೂಡ ತಾವು ತಮ್ಮ ಇಲಾಖೆಯಿಂದ
2: ಫೀ ಸ್ಟ್ರಕ್ಚರ್ ಸ್ಟಡಿ ಸರ್ಟಿಫಿಕೇಟ್, ಮತ್ತೆ CET ಅಡ್ಮಿಷನ್ ಆರ್ಡರ್, ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡ್ ಇದೆಲ್ಲ ತಗೋತೀವಿ.
1: ಓಕೆ ಮೇಡಮ್, ಮತ್ತೊಂದು ಕರೆ ಇದೆ. ಹಲೋ
3: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ
3: ಸರ್? ಕೋಟೆಯಿಂದ.
1: ತಮ್ಮ ಹೆಸರು?
3: ಅಶೋಕ್ ಅಂತ.
1: ಹಾ ಅಶೋಕ್ ಅವ್ರು ಹೇಳಿ, ನಮ್ಮ ಜೊತೆ ಡಿ ದೇವರಾಜರ್ ಸಹ ನಿಗಮದ ಮೇಡಮ್ ಇದ್ದಾರೆ, ಶೋಭಾ ಮೇಡಮ್ ಅವ್ರು ಇದ್ದಾರೆ, ಹೇಳಿ
3: ಸರ್. ನಮ್ಮ ಸ್ವಲ್ಪ ಸರ್ ಹಾಸ್ಟೆಲ್ ಹೆಣ್ಮಕ್ಳು ಸ್ವಲ್ಪ ವ್ಯವಸ್ಥಿತ ಇಲ್ಲ ಸರ್, ಮಕ್ಕಳಿಗೆ ಸ್ವಲ್ಪ ಟಾಯ್ಲೆಟ್ ಮತ್ತೆ ಇದು ಸ್ನಾನ ಮಾಡೋದೆಲ್ಲ ಸ್ವಲ್ಪ ವ್ಯವಸ್ಥೆ ಕ್ಲೀನ್ನೆಸ್ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ. ಮಕ್ಕಳು ಸ್ವಲ್ಪ ಹಾಸ್ಟೆಲ್ ಸೇರ್ಕೋತಾರೆ, ಆದ್ರೂ ಪುನಃ ಪಡೋದು ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆದ್ರೆ ಸ್ವಲ್ಪ ಸರ್.
2: ಹಲೋ
3: ಹಲೋ,
2: ಈಗ ಹಾಸ್ಟೆಲ್ ಎಲ್ಲ ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಬರ್ತದೆ. ಹಲೋ
3: ಮೇಡಮ್, ಹೇಳಿ.
2: ಅದೇ ಇಲಾಖೆ ಅಡಿ ಬರ್ತದೆ ಹಾಸ್ಟೆಲ್, ಅದೇ ಹಾಸ್ಟೆಲ್ ಎಲ್ಲ ಇಲಾಖೆ ಅಡಿ ಬರ್ತದೆ. ಅಲ್ಲಿ ತಾಲೂಕ ಅಧಿಕಾರಿ ಇದಾರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕ್ ಅಧಿಕಾರಿ ಇದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಇದು ನಿಮ್ಮ ಏನು ತೊಂದರೆ ಹೇಳಿದ್ರೆ ಅದನ್ನ ನಾನು ಮಾತಾಡ್ತೀನಿ, ಅವ್ರಿಗೆ ಇದನ್ನ ಗಮನಕ್ಕೆ ತರ್ತೀನಿ.
3: ಅದೇ ಮೇಡಮ್, ಹಳ್ಳಿ ಮಕ್ಕಳು ಬಂದು ಹಾಸ್ಟೆಲ್ಗೆ ಅಡ್ಮಿಷನ್ ಆಗ್ಬಿಡ್ತಾರೆ.
2: ಹೌದು,
3: ಆಮೇಲೆ ಸ್ವಲ್ಪ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮೇಡಮ್, ಮಕ್ಕಳಿಗೆ ಸ್ನಾನ ಮಾಡಕ್ಕೆ ಟಾಯ್ಲೆಟ್ಗೆ ತುಂಬಾ ವ್ಯವಸ್ಥೆ ಸ್ವಲ್ಪ ಕಡಿಮೆ.
2: ಆಯ್ತು, ನಾನು ಅದು ಅವರ ಇಲಾಖೆ ಅಧಿಕಾರಿ ಗಮನಕ್ಕೆ ತರ್ತೀನಿ.
3: ಅದನ್ನ ಸ್ವಲ್ಪ ಮೇಡಮ್, ಹೋದ ಸರಿ ಮಾಡ್ತಾ ಇದ್ರೆ ಅದೇನು ಆಗ್ತಾ ಇಲ್ಲ ಮೇಡಮ್, ಸರಿ ಮಾಡ್ಕೊಡಿ ಸರ್.
2: ಆಯ್ತು ಮಾತಾಡ್ತೀನಿ,
1: ಧನ್ಯವಾದಗಳು ಅಶೋಕ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ, ಈಗ ವಿದ್ಯಾರ್ಥಿಗಳಿಗೆ ನಿಗಮದಿಂದ ಶೈಕ್ಷಣಿಕವಾಗಿ ಏನೇನು ನೆರವು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಅದೇ ರೀತಿ ತರಬೇತಿಗಳಿಗೆ ಏನಾದ್ರೂ ಅವಕಾಶ ಇದೆಯಾ ನಿಮ್ಮ ಒಂದು ನಿಗಮದಿಂದ, ಹೇಗೆ ಮೇಡಮ್?
2: ಅಲ್ಲಿ ತರಬೇತಿ ಯೋಜನೆ ಮೊದಲು ಕೊಟ್ಟಿದ್ದಾರೆ ಹಿಂದೆ ಸಾಲಲ್ಲಿ, ಆದ್ರೆ ಈಗ ಯಾವುದು ತರಬೇತಿ ಯೋಜನೆಗಳು ಕೊಡ್ತಾ ಇಲ್ಲ. ಅದು ನೋಡಿ, ನಮ್ಮ ಕೇಂದ್ರ ಕಚೇರಿಗೆ ಏನ್ ಮಾತಾಡಿ ಅದನ್ನ ತರಬೇತಿ ಯಾವ್ದಾದ್ರು ಕೊಡೋಗಿದ್ರೆ ಮಾತಾಡ್ಬೇಕಾಗುತ್ತೆ. ಅದು ನನಗೆ ನಮ್ಮ MD ಅವ್ರ ಗಮನಕ್ಕೆ
1: ತರ್ತೀನಿ. ಸೊ ಕೌಶಲಾಭಿವೃದ್ಧಿ ತರಬೇತಿಗಳ ಬಗ್ಗೆ ಏನಾದ್ರೂ ಇಲಾಖೆಯಿಂದ ಅವರುಗಳಿಗೆ, ಮಹಿಳೆಯರಿಗಿರ್ಬೋದು, ಯುವಕರಿಗೆ ಕೌಶಲಾಭಿವೃದ್ಧಿ ತರಬೇತಿಗಳು ಕೂಡ
2: ಅದು ಅಮೃತ

0: ನಡೆ ಯೋಜನೆ ಅಂತ ಒಂದು ಸ್ಕೀಮ್ ಇದೆ, ಅದನ್ನ ನಾವು ನಮ್ಮ ನಿಗಮದಿಂದ ಅನುಷ್ಠಾನಗೊಳಿಸ್ತಾ ಇದೀವಿ. ಅದು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ನಾವು ಅದನ್ನ ಕೊಡ್ತಾ
1: ಇದೀವಿ.
0: ಮತ್ತೆ ನಮ್ಮಲ್ಲಿ ಫಾರಿನ್ ಎಜುಕೇಶನ್ ಇದೆ, ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋಂಥವ್ರಿಗೆ ಸೊ ನಮ್ಮಲ್ಲಿ ಸಾಲ ಸೌಲಭ್ಯ ಕೊಡ್ತಾ ಇದೀವಿ. ಅದು ಮ್ಯಾಕ್ಸಿಮಮ್.
1: ಓಕೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ಒಂದು ಕರೆ ಇದೆ. ಹಲೋ ಹಲೋ
2: ಹಲೋ.
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನಮಸ್ತೆ ಸರ್, ನಾಗರಾಜು ಅಂತ ಮಾಡೋದಿಂದ ಮಾತಾಡ್ತಿದ್ದೆ.
1: ಹಾಂ ನಾಗರಾಜು ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ಶೋಭಾ ಮೇಡಮ್ ಇದ್ದಾರೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ಹೇಳಿ.
2: ಈ ಗ್ರಾಮೀಣ ಯುವಕರಿಗೆ ಈ ಟಿಲ್ಲರು ಟ್ರ್ಯಾಕ್ಟರ್ ಮತ್ತೆ ಪಂಪ್ ಸೆಟ್ಗಳು
0: ಸರ್, ಅದು ನಮ್ಮಲ್ಲಿಗ ಅಮೌಂಟ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ 2 ಲಕ್ಷದವರೆಗೆ ಲೋನ್ ಕೊಡ್ತಾ ಇದೀವಿ ಸರ್. 2 ಲಕ್ಷಕ್ಕಿಂತ ಅದು ಮ್ಯಾಕ್ಸಿಮಮ್ ಹೆಚ್ಚುವರಿ ಆಗೋದ್ರಿಂದ ನೀವು ಬ್ಯಾಂಕ್ ಮೂಲಕ ಸಾಲ ತಗೋಬೇಕಾಗುತ್ತೆ. ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ರೆ ನಾವು ಅದನ್ನ ಕಮಿಟಿಗಿಟ್ಟು ಸೆಲೆಕ್ಷನ್ ಮಾಡಿಸ್ಬಿಟ್ಟು ಅದು ಅರ್ಜಿನ ಬ್ಯಾಂಕಿಗೆ ಕಳಿಸ್ತೀವಿ, ಬ್ಯಾಂಕಿಂದ ಸ್ಯಾಂಕ್ಷನ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ 5 ಲಕ್ಷ ಯೂನಿಟ್ ಕಾಸ್ಟ್ ಇರುತ್ತೆ, ಅದರಲ್ಲಿ 1 ಲಕ್ಷ ನಮ್ಮಿಂದ ಸಬ್ಸಿಡಿ ಬರುತ್ತೆ. 5 ಲಕ್ಷ ಆದರೆ 20% ಸಬ್ಸಿಡಿ ಬರುತ್ತೆ, ಉಳಿದಿದ್ದು ಬ್ಯಾಂಕ್ ಕೊಡಬೇಕಾಗುತ್ತೆ. ಅದು ಕೃಷಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ, ನಮ್ಮಲ್ಲಿ ಮಾಡಬೇಕು ಅಂದ್ರೆ ನೀವು ಬ್ಯಾಂಕ್ ಮೂಲಕ ಮಾಡಬೇಕಾಗುತ್ತೆ. ಬೀದಿ ಬದಿ ವ್ಯಾಪಾರಿ ನಮಗೆ ಬರಲ್ಲ, ಆದ್ರೂ ನಾನು ಸ್ವಯಂ ಉದ್ಯೋಗ ತಗೊಳ್ಳೋರಿಗೆ ಸ್ವಯಂ ಉದ್ಯೋಗದಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಅದು MLA ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಇರುತ್ತೆ, ಅಲ್ಲಿ ಸೆಲೆಕ್ಷನ್ ಆಗ್ಬೇಕು. ಹೌದು, ಫಾರಿನ್ ಹೋಗೋ ವಿದೇಶಿ ವಿದ್ಯಾಲಯಗಳಲ್ಲಿ ಸಾಲ, ಅದೇ ಉನ್ನತ ವ್ಯಾಸಂಗ ಮಾಡೋಂಥವ್ರಿಗೆ ನಮ್ಮಿಂದ ಸಾಲ ಕೊಡ್ತೀವಿ. ಮ್ಯಾಕ್ಸಿಮಮ್ 50 ಲ್ಯಾಕ್ ಇರುತ್ತೆ, ಇಂಟ್ರೆಸ್ಟ್ ಫ್ರೀ, ಅದು ಬಡ್ಡಿ ರಹಿತ ಸಾಲ, ಅದಕ್ಕೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ.
1: ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ನೀವು ನಾಗರಾಜ್ ಅವ್ರು ಕರೆ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ರಿ, ಅಂದರೆ ವಿದೇಶಿ ಶಿಕ್ಷಣ ಮಾಡೋರಿಗೆ ಇಲಾಖೆಯಿಂದ ನಮ್ಮಲ್ಲಿ ಶಾಲಾ ಸೌಲಭ್ಯ ಸಿಗುತ್ತೆ ಅಂತ ಹೇಳಿದ್ರಿ, ಅಂದರೆ ಹೇಗೆ ಮೇಡಮ್, ಯಾವ ಥರ ಇದನ್ನು ಪಡೆದುಕೊಳ್ಬೇಕು, ಯಾವ ಥರ ಒಂದು ಉನ್ನತ ವ್ಯಾಸಂಗ ಮಾಡೋರಿಗೆ ಈ ಒಂದು ಸೌಲಭ್ಯ ಸಿಗ್ತಾ ಇದೆ, ಹೇಗೆ ಮೇಡಮ್?
0: ಇದು ಸ್ನಾತಕೋತ್ತರ ಪದವೀಧರರಿಗೆ, PhD ಪದವರಿಗೆ, ಇದೇ ಅದೇ ಫಾರಿನ್ ಎಜುಕೇಷನ್ ಅಂತ ನಮ್ಮಲ್ಲಿ ಲೋನ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಅದೇ ಗರಿಷ್ಠ 50 ಲಕ್ಷ, ವರ್ಷಕ್ಕೆ 25 ಲಕ್ಷದಾಗೆ 50 ಲಕ್ಷದವರೆಗೆ ಸಾಲ ಕೊಡ್ತೀವಿ ನಾವು, ಅದು ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತೀವಿ. ಸ್ನಾತಕೋತ್ತರ ಪೋಸ್ಟ್ ಡಾಕ್ಟರಲ್ PhD ಕೋರ್ಸ್ಗಳಿಗೆ ಮಾತ್ರ,
1: PhD ಕೋರ್ಸ್ಗಳು ಮತ್ತೆ ಡಾಕ್ಟರ್ ಮಾಡತಕ್ಕಂತ 50 ಲಕ್ಷ ಅಷ್ಟು ಸಾಲ ಕೊಡ್ತಾ ಇದ್ದಾರೆ, ಕೊಡ್ತೀವಿ ಅಂತ ಹೇಳಿದ್ರೆ ಹೇಗೆ ಮೇಡಮ್, ಇದನ್ನ ಅವ್ರು ಮರುಪಾವತಿ ಹೇಗೆ ಮಾಡ್ಬೇಕು ಅಂತ ಹೇಳಿದ್ರೆ, ಶೂನ್ಯ ಬಡ್ಡಿ ಅಂದ್ರೆ ಯಾವ್ದೇ ರೀತಿ ಬಡ್ಡಿ ಇಲ್ಲದೆ ರೀತಿನಲ್ಲಿ ಅವ್ರು ಮರುಪಾವತಿ ಮಾಡ್ಬೇಕು ಅಂತ?
0: ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೇಕು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ ನಂತರ ಅದನ್ನ ಕೇಂದ್ರ ಕಚೇರಿಯಲ್ಲಿ ನಮಗೆ ಪಟ್ಟಿ ಕಳಿಸ್ತಾರೆ, ಇವರು ದಾಖಲಾತಿಗಳು ಕಳಿಸಿ ಅಂದ್ರೆ ಸಾಲ ಪೂರ್ವ ದಾಖಲಾತಿಗಳಿರುತ್ತೆ, ಅಲ್ಲಿ ವೀಸಾ ಪಾಸ್ಪೋರ್ಟ್ ಕಾಲೇಜಿಂದ ಅಡ್ಮಿಷನ್ ಆರ್ಡ್ರು ಇದೆಲ್ಲ ಕೇಳ್ತೀವಿ, ಅದೆಲ್ಲ ಕೊಟ್ಟಮೇಲೆ ಕೇಂದ್ರ ಕಚೇರಿ ಕಳಿಸಿದ ನಂತರ ಅಲ್ಲಿ ಆಯ್ಕೆ ಸಮಿತಿ ಇರುತ್ತೆ ಕೇಂದ್ರ ಕಚೇರಿಯಲ್ಲಿ, ಅಲ್ಲಿಂದ ಆಯ್ಕೆ ಮಾಡಿ ನಮಗೆ ಪಟ್ಟಿ ಕಳಿಸ್ತಾರೆ. ಅವರಿಂದ ಕೊಲ್ಯಾಟ್ರಲ್ ಸೆಕ್ಯೂರಿಟಿಗೆ ಏನೋ ಡಾಕ್ಯುಮೆಂಟು, ಅಂದರೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಮೂಲ, ಅವರು ನಿವೇಶನ ಕೊಡೋದಾದ್ರೆ ಮೂಲ, ಅವರು ಏನು ಕ್ರಯ ಪ್ರಕರಣ ಏನಿದೆ, ದಾಖಲಾತಿಗಳೊಂದು ಲೀಸ್ಟ್ ಇದೆ, ಅದು ಅವರು ಫಲಾನುಭವಿಗಳಿಗೆ ಕೊಡ್ತೀವಿ, ಅವರು ಅದೇ ಅಭ್ಯರ್ಥಿಗಳಿಗೆ, ಅವರು ಆ ಡಾಕ್ಯುಮೆಂಟ್ ಕೊಟ್ಟ ನಂತರ ಕೇಂದ್ರ ಕಚೇರಿಗೆ ಕಳಿಸ್ತೀವಿ, ಅಲ್ಲಿಂದ ಅಡ್ಮಿನ್ ಅಪ್ರೂವಲ್ ಲಾಯರ್ ಇಂದ ತಗೋತಾರೆ ಅವರು ಕಚೇರಿಯಲ್ಲಿ. ಆ ಲಾಯರು ಅವರು ಇನ್ನೂ ಏನಾದ್ರು ದಾಖಲಾತಿ ಬೇಕು ಅಂತಂದ್ರೆ ಅವರು ನಮಗೆ ತಿಳಿಸಿದ ನಂತರ ನಾವು ಪುನಃ ಏನ್ ಬೇಕು ಅದನ್ನು ಕೇಳ್ತೀವಿ, ಮತ್ತೆ ಪುನಃ ಅದನ್ನ ದಾಖಲಾತಿ ಮಾಡ್ತೀವಿ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಏನೇನ್ ಬೇಕು ತಗೊಳ್ಬೇಕಾದ್ರೆ ಅದನ್ನ ದಾಖಲಾತಿ ತಗೊಂಡು ಕೇಂದ್ರ ಕಚೇರಿಗೆ ಕಳಿಸ್ತೀವಿ, ಅಲ್ಲಿಂದ ಹಣ ಬಿಡುಗಡೆ DBT.
1: ಮರುಪಾವತಿ ವ್ಯವಸ್ಥೆ ಹೇಗೆ?
0: ಎಜುಕೇಶನ್ ಮುಗಿದ್ಮೇಲೆ ಇದು 6 ತಿಂಗಳು ಟೈಮ್ ಇರುತ್ತೆ, ಎಜುಕೇಶನ್ ಮುಗಿದು ಅದರ ನಂತರ ಲೋನ್ ಕಟ್ಟಬೇಕಾಗುತ್ತೆ.
1: ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ಬೇಕು,
0: ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ.
1: ಓಕೆ ಮೇಡಮ್, ಈಗ ಇದ್ರ ಜೊತೆಗೆ ಈ ಒಂದು ಗ್ರಾಮೀಣ ಪ್ರದೇಶದ ಜನರು ಈ ಒಂದು ನಿಗಮದ ಯೋಜನೆಗಳ ಒಂದು ಪ್ರಯೋಜನವನ್ನು ಪಡೆಯಲ್ಲ, ಯಾಕಂದ್ರೆ ಎಷ್ಟೋ ಜನಗಳಿಗೆ ನಿಗಮದಿಂದ ಏನೇನು ಯೋಜನೆಗಳಿದೆ, ಏನೇನು ಸೌಲಭ್ಯಗಳಿದೆ ಅಂತಾನೆ ಗೊತ್ತಾಗಲ್ಲ. ಹಾಗಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖವಾಗಿ ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಬೇಕು ಅಂತಂದ್ರೆ

0: ಅಂದ್ರೆ ಇಲಾಖೆಯಿಂದ ಏನು ಅವ್ರಗಳಿಗೆ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಅಥವಾ ಆ ಥರದ್ದು ಏನಾದ್ರು ಒಂದು ವ್ಯವಸ್ಥೆ ಇದೆಯಾ?
1: ಕೇಂದ್ರ ಕಚೇರಿಯಿಂದ ಕ್ರಿಯಾ ಯೋಜನೆ ಬಂದು ಪತ್ರಿಕಾ ಪ್ರಕಟಣೆ ಕೊಡ್ತೀವಿ ಪೇಪರ್ ಅಲ್ಲಿ, ಆಕಾಶವಾಣಿಲೂ ನಾವು ಆಕಾಶವಾಣಿಗೂ ಕೊಡ್ತೀವಿ, ಅದು ಅಲ್ಲಿ ಪ್ರಚಾರ ಆಗುತ್ತೆ. ಮತ್ತೆ ನಾವು ತಾಲೂಕು ವಹಿಸು ತಾಲೂಕು ಇಒ ಆಫೀಸಿಗೆ ಎಲ್ಲ ಪತ್ರಿಕಾ ಪ್ರಕಟಣೆ ಕೊಟ್ಟು ಅದನ್ನ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಕ್ಕೆ ನಾವು ಇದು ಮಾಡ್ತೀವಿ. ಮತ್ತೆ ಈ ತರ ಮಾಡಬಹುದು. ಇನ್ನು ನಮ್ಮಲ್ಲಿ ಇನ್ನು ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಮಾಡಕ್ಕೆ ಸ್ವಲ್ಪ ನಮ್ಮಲ್ಲಿ ಸ್ಟಾಫ್ಗಳು ಕಡಿಮೆ ಇರೋದ್ರಿಂದ, ತಾಲೂಕಲ್ಲಿ ಒಬ್ಬರು ಇರ್ತಾರೆ, ಅದರಿಂದ ಕಷ್ಟ.
0: ಮೇಡಮ್, ಈಗ ಒಂದು ಜಿಲ್ಲೆಯಲ್ಲಿ ಈಗ ಒಂದು ವರ್ಷದ ಅವಧಿಯಲ್ಲಿ ಒಂದು ಜಿಲ್ಲೆಗೆ ಎಷ್ಟು ಮಂದಿ ಈ ಒಂದು ಫಲಾನುಭವಿಗಳ ಒಂದು ಯೋಜನೆಗಳನ್ನ ಪಡೆದುಕೊಳ್ಬಹುದು ಮೇಡಮ್? ಹೇಗೆ
1: ಈ ವರ್ಷ ನಮ್ಮ ಜಿಲ್ಲೆಗೆ 25-26, ಕಳೆದ ವರ್ಷ ಎಲ್ಲ ಟಾರ್ಗೆಟ್ ಎಲ್ಲ ತುಂಬಾ ಕಡಿಮೆ ಇತ್ತು. ಈ ವರ್ಷ ನಮಗೆ ಎಲ್ಲಾ ನಿಗಮದಿಂದ ಸೇರಿ ಒಂದು 2700 ಫಲಾನುಭವಿಗಳಿಗೆ 50 ಕೋಟಿ ಹಣ ಬಿಡುಗಡೆ ಆಗಿರುತ್ತೆ.
0: 2700 ಜನಕ್ಕೆ 50 ಕೋಟಿ ಹಣ ದೇವರಾಜರಸ ಅಭಿವೃದ್ಧಿ ನಿಗಮದಲ್ಲಿ ಆಗುತ್ತೆ. ಈ ಒಂದು ಹಣದಲ್ಲಿ ವಿವಿಧ ಯೋಜನೆಗಳ
1: ಎಲ್ಲಾ ಯೋಜನೆಗಳು ಸೇರಿ ನಮಗೆ ಇಷ್ಟು ಹಣ ಬಿಡುಗಡೆ ಆಗಿದೆ ಈ ವರ್ಷ.
0: ಒಂದು ವರ್ಷಕ್ಕೆ 2700 ಜನ ಫಲಾನುಭವಿಗಳು ಆಯ್ಕೆ,
1: ಇಷ್ಟು ಗುರಿ ನಿಗದಿಪಡಿಸಿದ್ರು. ಈಗ ಟಾರ್ಗೆಟ್ ಎಲ್ಲ ನಾವು ಅಚೀವ್ ಮಾಡಿದೀವಿ. ಈಗ ಸ್ವಾವಲಂಬಿ ಸಾರಥಿ ಯೋಜನೆ ಮಾತ್ರ ಈಗ ಬ್ಯಾಂಕಿಂದ ಎಲ್ಲ ಸ್ಯಾಂಕ್ಷನ್ ಬರ್ತಾ ಇದೆ, ಬ್ಯಾಂಕಿಗೆಲ್ಲ ಅರ್ಜಿ ಕಳಿಸಿದ ಈಗ ಸ್ಯಾಂಕ್ಷನ್ ಬರ್ತಾ ಇದೆ, ಇದು ನಾವು ಗುರಿನ ಸಾಧಿಸ್ತೀವಿ.
0: ಮೇಡಮ್, ಈ ವರ್ಷ ಅಂದ್ರೆ 2026-27 ಈ ಒಂದು ನಿಗಮದಿಂದ ಸಾಲ ಸೌಲಭ್ಯ ಇರ್ಬೋದು ಅಥವಾ ಸಾರಥಿ ಯೋಜನೆ ಇರ್ಬೋದು ಅಥವಾ ತಮ್ಮ ಇಲಾಖೆ ಯೋಜನೆಗಳನ್ನ ಪಡೆದುಕೊಳ್ಳೋದಕ್ಕೆ ಯಾವಾಗ ಯಾವ ಸಂದರ್ಭದಲ್ಲಿ ಅರ್ಜಿಗಳು ಪ್ರಾರಂಭ ಆಗುತ್ತೆ, ಹೇಗೆ ಮೇಡಮ್?
1: ಈ ಮೇ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡಬೇಕಿತ್ತು, ಆದ್ರೆ ಜೂನ್ ಈ ತಿಂಗಳಲ್ಲಿ ಮಾಡ್ತಾರೆ. ಜೂನ್ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡ್ತಾರೆ, ಕ್ರಿಯಾ ಯೋಜನೆ ಬರುತ್ತೆ, ನಾವು ಪತ್ರಿಕಾ ಪ್ರಕಟಣೆ ಎಲ್ಲ ಹೊರಡಿಸಿ ಪ್ರಚಾರ ಮಾಡಿಸ್ತೀವಿ, ಅದ್ರ ನಂತರ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ.
0: ಮೇಡಮ್, ಇದ್ರ ಜೊತೆಗೆ ಈಗ ಈ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಮಗೆ ಕೆಲವೊಂದು ಕಡೆ ಸವಾಲುಗಳು ಬರಬಹುದು, ಆ ಒಂದು ಯೋಜನೆಯ ಅನುಷ್ಠಾನ ತರ್ತಕ್ಕಂಥದ್ದು ಇರ್ಬೋದು, ಮತ್ತೆ ಹೇಗೆ ಈ ಒಂದು ಯೋಜನೆಯಲ್ಲಿ ಒಂದು ಅನುಷ್ಠಾನ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದ್ರು ಸಮಸ್ಯೆಗಳು ಅಥವಾ ಸವಾಲುಗಳು ಆಗ್ತಾ ಇದೆ, ಹೇಗೆ ಮೇಡಮ್?
1: ಸಮಸ್ಯೆಗಳು ಅಂತ ಏನು ಬರ್ತಾ ಇಲ್ಲ. ಆಯ್ಕೆ ಸಮಿತಿ MLA ಇರೋದ್ರಿಂದ ನಮಗೂ ಸಿಗ್ತಾ ಇಲ್ಲ ಅನ್ನೋದು ಸ್ವಲ್ಪ ಗೊಂದಲ ಇದೆ. ಅಂತದನ್ನ ನಾವು ಪರಿಹಾರ ಮಾಡ್ತೀವಿ, MLA ಅವ್ರ ಹತ್ರನೇ ಭೇಟಿ ಮಾಡಿ ಅಂತ ಹೇಳಿ.
0: ಅಂದ್ರೆ ಈಗ ಎಲ್ಲಾ ಯೋಜನೆಗಳು ಕೂಡ ನೇರವಾಗಿ MLA ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗುತ್ತ ಅಥವಾ ತಮ್ಮ ಒಂದು ಅಂಡರ್ಲಿ ತಮ್ಮ ಇಲಾಖೆ ಮುಖಾಂತರ ಯಾವುದು ಕೂಡ ಫಲಾನುಭವಿಗಳಿಗೆ ಸಿಗ್ತಕ್ಕಂತ ಯೋಜನೆಗಳು ಯಾವುದು ಇಲ್ವಾ, ಹೇಗೆ?
1: ನಮ್ಮ ನಿಗಮದಿಂದನೇ ಯಾವುದು ಆಯ್ಕೆ ಮಾಡುವಂತ ಸ್ಕೀಮ್ಗಳಿಲ್ಲ. ಅದೇ ಎಜುಕೇಶನ್ ಲೋನ್ ಒಂದು ಮಾತ್ರ, ಅದೇ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆಗುತ್ತೆ. ಅಲ್ಲಿ ಡಾಕ್ಯುಮೆಂಟ್ ಎಲ್ಲ ಸರಿ ಇದ್ದವ್ರು ಎಲ್ಲ ಆಯ್ಕೆ ಆಗುತ್ತೆ.
0: ಮೇಡಮ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ಗ್ರಾಮೀಣ ಪ್ರದೇಶದ ಜನಗಳಿಗೆ ಈ ಒಂದು ಯೋಜನೆಗಳ ಬಗ್ಗೆ ಹೇಗೆ ನಾವು ಅರಿವನ್ನು ಮೂಡಿಸ್ತೇವೆ ಮತ್ತೆ ಸೌಲಭ್ಯಗಳನ್ನು ತಿಳಿಸ್ತೇವೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅದೇ ರೀತಿ ಈಗ ನಿಗಮದ ವತಿಯಿಂದ ಏನಾದ್ರು ಉದ್ಯಮಶೀಲತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನಾದ್ರು ಪ್ರೋತ್ಸಾಹಧನ ಆ ಥರದ ಏನಾದ್ರು ನೀಡ್ತಕ್ಕಂಥ ವ್ಯವಸ್ಥೆ ಇದೆಯಾ, ಹೇಗೆ ಮೇಡಮ್?
1: ಪ್ರೋತ್ಸಾಹಧನ ಅಂತ ಕೊಡುವಂಥದ್ದು ಯಾವುದೋ ಸ್ಕೀಮ್ಗಳಿಲ್ಲ ನಮ್ಮಲ್ಲಿ, ಎಲ್ಲ ಸಾಲ ಯೋಜನೆಗಳು
0: ಎಲ್ಲ ಸಾಲ ಯೋಜನೆಗಳು ಸಹಾಯಧನಗಳನ್ನ ಪಡ್ಕೊಳ್ಳೋದು ಮರುಪಾವತಿ ವ್ಯವಸ್ಥೆ ಮಾತ್ರ ಇರುತ್ತೆ.
1: ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ಫ್ರೀಯಾಗಿ ಎಲ್ಲ ನಮ್ಮಿಂದನೇ ಆಗುತ್ತೆ. ಮತ್ತೆ ಹೊಲಿಗೆ ಯಂತ್ರ ಒಂದು ಫ್ರೀ ಕೊಡ್ತೀವಿ, ಅದೇನು ವಾಪಸ್ ಕಟ್ಟೋಗೆ ಅದು ಇರೋದಿಲ್ಲ. ಗಂಗಾ ಕಲ್ಯಾಣ ಯೋಜನೆ ಅಷ್ಟೇ ನಮ್ಮಿಂದನೇ ಅನುಷ್ಠಾನಗೊಳಿಸ್ತೀವಿ.
0: ಮೇಡಮ್, ಇದ್ರ ಜೊತೆಗೆ ಈಗ ಒಂದ್ ವೇಳೆಗೆ ತಾವು ಹೇಳಿದ್ರಿ, ಈಗ ನಮ್ದೆಲ್ಲ ಸಾಲ ಸೌಲಭ್ಯ ವ್ಯವಸ್ಥೆನೆ ಮಾತ್ರ ನಾವು ಕೊಡ್ತಾ ಇರ್ತೀವಿ ಅಂತ ಹೇಳಿದ್ರಿ, ಈಗ ಒಂದ್ ವೇಳೆ ಸಾಲ ಪಡೆದ ಫಲಾನುಭವಿಗಳು ಅವ್ರು ಮರುಪಾವತಿ ಮಾಡದಿದ್ರೆ ಹೇಗೆ ಯಾವ ತರ ಸರಿಯಾದ ರೀತಿಯಲ್ಲಿ ಪಾವತಿ ಮಾಡ್ತಿದ್ರು, ಒಂದ್ ವೇಳೆ ಅವ್ರು ಮಾಡ್ಲಿಲ್ಲ ಅಂತಂದಾಗ ಏನು ಇಲಾಖೆಯಿಂದ ಏನಾದ್ರು ಅವ್ರಗಳಿಗೆ ಬೇರೆ ತರ ವ್ಯವಸ್ಥೆ ಇರುತ್ತಾ, ಹೇಗೆ ಮೇಡಮ್?
1: ನಮ್ಮಲ್ಲಿ ತಾಲೂಕು ಆಫೀಸರ್ಸ್ ಭೇಟಿ ಫಲಾನುಭವಿಗಳನ್ನ ಭೇಟಿ ಮಾಡಿ ಸಾಲ ಮರುಪಾವತಿಗೆ ಮಾಡುತ್ತಾರೆ. ಕಟ್ತಿದ್ದಂತವ್ರಿಗೆ 3 ನೋಟಿಸ್ ಕೊಡ್ತೀವಿ, ನೋಟಿಸ್ ಕೊಟ್ಟು ವಸೂಲಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ
0: ಇದ್ದೀವಿ. ಈಗ ಒಂದು ವೇಳೆ ಈಗ ಈ ವರ್ಷ ಸಾಲ ಮರುಪಾವತಿ ಆಗಿರುತ್ತೆ, ಅವರು ಯಾವಾಗಿಂದ ಈ ಒಂದು ಯೋಜನೆಯನ್ನ ಅಂದ್ರೆ ಮರುಪಾವತಿಯನ್ನ ಮಾಡೋದಕ್ಕೆ ಶುರು ಮಾಡಬೇಕಾಗುತ್ತೆ?
1: ಅದೇ ಸಾಲ ಕೊಟ್ಟು 2 ತಿಂಗಳಿಂದಾನೆ ಲೋನ್ ಕಟ್ಟಬೇಕಾಗುತ್ತೆ. ಸ್ವಯಂ ಉದ್ಯೋಗ ಸಾಲ ಯೋಜನೆಯಲ್ಲಿ ಎಜುಕೇಶನ್ ಲೋನ್ ಆದ್ರೆ 1000 ಎಜುಕೇಶನ್ ಮುಗಿದು 6 ತಿಂಗಳಿಂದ ಕಟ್ಟಬೇಕಾಗುತ್ತೆ. ನಮಗೆ ಎಜುಕೇಶನ್ ಲೋನ್ ಅಲ್ಲಿ ಸಾಲ ಮರುಪಾವತಿ

0: ಹಾಕ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಸಾಲ ಪಡೆದವರೆಲ್ಲ ಲೋನ್ ಕಟ್ತಾ ಇದ್ದಾರೆ. ನಮ್ಗೆ ಸ್ವಯಂ ಉದ್ಯೋಗದಲ್ಲಿ ಸ್ವಲ್ಪ ಲೋನ್ ಕಟ್ಟೋದು ಕಡಿಮೆ ಇದೆ.
1: ಜೊತೆಗೆ ಈಗ
0: ಮನ್ನಾ ಆಗುತ್ತೆ ಅಂತ ಒಂದು ಭಾವನೆ ಇದೆ, ಆದ್ರೆ ಮನ್ನಾ ಆಗಲ್ಲ, ಮನ್ನಾ ಆಗಲ್ಲ.
2: ಓಕೆ, ಈಗ ಮೇಡಮ್ ಸಾಮಾನ್ಯವಾಗಿ ತಾವು ಈಗ ತಮ್ಮ ಈ ಒಂದು ಇಲಾಖೆಯಿಂದ ಸಾಕಷ್ಟು ಯೋಜನೆಗಳು ಜನಗಳಿಗೆ ಸಿಗ್ತಾ ಇದೆ. ಅಂದ್ರೆ ಈಗ ತಾವು ಹೇಳ್ದಂಗೆ ಸ್ವಉದ್ಯೋಗ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಸಾರಥಿ ಯೋಜನೆ ಇರ್ಬೋದು, ಅಥವಾ ಗಂಗಾ ಕಲ್ಯಾಣ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಈ ತರದ ಒಂದು ಯೋಜನೆಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹೇಗೆ ಅದನ್ನ ಫಲಾನುಭವಿಗಳು ಸರಿಯಾಗಿ ಪಡೆದುಕೊಳ್ತಾ ಇದ್ದಾರಾ, ಅಥವಾ ಅದ್ರ ಪಡೆದುಕೊಂಡಿರೋ ಆರ್ಥಿಕವಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ಫಲಾನುಭವಿಗಳೇನಾದ್ರೂ ತಾವು ಹೇಳ್ಬೋದು ಹೇಗೆ ಮೇಡಮ್?
0: ನಾವು ಗಂಗಾ ಕಲ್ಯಾಣ ಯೋಜನೆ ಸೌಲಭ್ಯ ಪಡೆದವರೆಲ್ಲ
2: ಹೌದು
0: ಯಶಸ್ವಿ ಆಗಿದ್ದಾರೆ, ಅಭಿವೃದ್ಧಿ ಹೊಂದಿದ್ದಾರೆ. ನಾವು ಯಶೋಗಾಥೆಗಳನ್ನ ಕೇಂದ್ರ ಕಚೇರಿ ಕಳಿಸ್ಕೊಡ್ತೀವಿ. ಲೋನ್ ತಗೊಂಡವರು ಅಂಗಡಿ ಎಲ್ಲ ಇಟ್ಟುಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ, ಹೈನುಗಾರಿಕೆ ಮಾಡ್ತಾ ಇರ್ತಾರೆ, ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು 10% ಸ್ವಲ್ಪ ಉಪಯೋಗಿಸ್ಕೊಂಡಿರೋದು ಕಡಿಮೆ ಇರುತ್ತೆ, ಇನ್ನೆಲ್ಲ 90% ಎಲ್ಲ ಉಪಯೋಗಿಸ್ಕೊಂಡಿರ್ತಾರೆ. ಗಂಗಾ ಕಲ್ಯಾಣ ಯೋಜನೆ ಕೊಳವೆ ಬಾವಿ ಕೊರೆಯೋದು, ಅಲ್ಲಿ ಯಾರು ಜಮೀನಲ್ಲೇ ಕೊಳವೆ ಬಾವಿ ಕೊರೆಯೋದ್ರಿಂದ ಅದಂತೂ 100%
2: ಯಶಸ್ವಿ. ತಮ್ಮಲ್ಲಿ
0: ಮತ್ತೆ ಎಜುಕೇಶನ್ ಲೋನ್ ತಗೊಂಡವರು ಎಲ್ಲರೂ ಉದ್ಯೋಗದಲ್ಲಿ ಇರ್ತಾರೆ.
2: ಹೌದು, ಈಗ ತಾವು ಈಗ ತಮ್ಮಲ್ಲಿ ಸಾಲ ಸೌಲಭ್ಯವನ್ನು ಪಡೆದಂತಹ ಈಗ ಒಬ್ಬರು ಅಂದ್ರೆ ವ್ಯಾಪಾರ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಇನ್ನೇನೋ ಒಂದು ಚಟುವಟಿಕೆಗೆ ಸಂಬಂಧಪಟ್ಟಂತೆ ಸಾಲ ತೆಗೆದುಕೊಂಡಕ್ಕಂಥವ್ರನ್ನ, ಸೊ ತಾವೇನಾದ್ರು ಭೇಟಿ ಮಾಡ್ತಕ್ಕಂಥದ್ದು, ಅವರನ್ನ ಫಾಲೋಅಪ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ ಅಥವಾ ಹೇಗೆ ಮೇಡಮ್?
0: ಮಾಡ್ತೀವಿ, ಅವ್ರನ್ನ ಭೇಟಿ ಮಾಡಿ ಅವರು ಅಭಿವೃದ್ಧಿ ಹೊಂದಿದಾರ ಹೇಗೆ, ಮೊದಲೇ ಇದ್ರಿ ಯಶೋಗತೆ ಎಲ್ಲ ತಗೊಳ್ತೀವಿ ನಾವು, ಮತ್ತೆ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸ್ತೀವಿ ನಾವು.
2: ಮೇಡಮ್, ಇದ್ರ ಜೊತೆಗೆ ಈಗ ತಮ್ಮ ಇಲಾಖೆ ಬಗ್ಗೆ ಈ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ಸಾರ್ವಜನಿಕರೇನಾದ್ರು ಮಾಹಿತಿಯನ್ನು ಪಡಿಬೇಕು ಅಂತಂದಾಗ ಯಾರನ್ನ ಸಂಪರ್ಕಿಸ್ಬೋದು? ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಯಾರನ್ನ ಅವರು ಸಂಪರ್ಕ ಮಾಡೋದ್ರಿಂದ ಈ ಯೋಜನೆಗಳ ಬಗ್ಗೆ ಅವರು ಮಾಹಿತಿಯನ್ನು ಪಡೆದುಕೊಳ್ಬೋದು ಮೇಡಮ್?
0: ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ನಾವು ಕೆಲಸ ನಿರ್ವಹಿಸ್ತೀವಿ, ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ನಮ್ಮ ಕೇಂದ್ರ ಕಚೇರಿಲೇ ಕೆಲಸ ನಿರ್ವಹಿಸ್ತಿರ್ತಾರೆ. ಎಲ್ಲ ತಾಲೂಕಿಗೂ ಒಬ್ಬರು ಅಂದ್ರೆ ಕ್ಷೇತ್ರವಾರು ನಮಗೆ ADO ಇರ್ತಾರೆ, ಸಹಾಯಕ ಅಭಿವೃದ್ಧಿ ಅಧಿಕಾರಿ ಅಂತ, ಅವ್ರನ್ನ ಭೇಟಿ ಮಾಡಿ ಮಾಹಿತಿ
2: ಪಡ್ಕೊತಾರೆ. ಮೇಡಮ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ತಾ ಇದ್ರೆ, ಈಗ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳಿದೆ ಅದನ್ನ ಹೇಗೆ ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರೆ, ಈಗ ತಾವು 11 ವರ್ಗಗಳನ್ನ ಹೇಳಿದ್ರಿ, 11 ವರ್ಗಗಳು ಕೂಡ ನಮ್ಮ ಈ ಒಂದು ಇಲಾಖೆ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಗಳನ್ನ ಪಡೆದುಕೊಳ್ಬಹುದು ಅಂತ ಹೇಳಿದ್ರಿ. ಈಗ ಆ ಒಂದು 11 ವರ್ಗಗಳಿಗೂ ಕೂಡ ಸೀಮಿತವಾಗಿ ಇದಿಂತೆ ಯೋಜನೆಗಳನ್ನ ಪಡೆದುಕೊಳ್ಬೇಕು ಅಂತಿದೆ, ಅಥವಾ ಎಲ್ಲಾ ಯೋಜನೆಗಳನ್ನು ಕೂಡ ಎಲ್ಲಾ ವರ್ಗದ ಜನ?
0: ಎಲ್ಲಾ ಯೋಜನೆಗಳು ಎಲ್ಲಾ ನಿಗಮಗಳಲ್ಲೂ ಇದೆ. ಆದ್ರೆ ಅಂದ್ರೆ ಒಂದು ವೀರಶೈವ ಲಿಂಗಾಯತ ನಿಗಮದಲ್ಲಿ ಒಂದು ಹೆಸರು ಚೇಂಜ್ ಇದೆ, ಗಂಗಾ ಕಲ್ಯಾಣ ಯೋಜನೆ ಬದಲು ಜೀವಜಲ ಯೋಜನೆ ಅಂತ ಬಂದಿದೆ. ನೇರ ಸಾಲ ಬದಲಾಗಿ ಕಾಯಕ ಕಿರಣ ಅಂತ ಇದೆ. ಅದೊಂದು ಬಿಟ್ಟರೆ ಇನ್ನೆಲ್ಲ ಸ್ಕೀಮ್ಗಳು ಒಂದೇ ರೀತಿ ಇದೆ. ಮತ್ತೆ ವಿಶ್ವಕರ್ಮ ನಿಗಮದವರಿಗೆ ಪಂಚವೃತ್ತಿ ಯೋಜನೆ ಅಂತ ಒಂದು ಹೊಸ ಅದೊಂದು ಸ್ಕೀಮ್ ಜಾಸ್ತಿ ಇದೆ.
2: ಹೇಗೆ ಮೇಡಮ್, ಈಗ ಸಾಮಾನ್ಯವಾಗಿ ಈಗ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸಾಕಷ್ಟು ಮಹಿಳೆಯರು ಇದರ ಸೌಲಭ್ಯವನ್ನು ಪಡೆದುಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಬಹುದು? ಯಾರು ಈ ಒಂದು ವಿಶ್ವಕರ್ಮ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ?
0: ವಿಶ್ವಕರ್ಮ ನಿಗಮದಿಂದ ವಿಶ್ವಕರ್ಮ ಜನಾಂಗದವರು ಸಾಲ ಸೌಲಭ್ಯ ಪಡ್ಕೋಬಹುದು. ಅದರಲ್ಲಿ ಸ್ವಯಂ ಉದ್ಯೋಗ ಯೋಜನೆ, ಪಂಚವೃತ್ತಿ, ಎಜುಕೇಶನ್ ಲೋನು, ಗಂಗಾ ಕಲ್ಯಾಣ ಯೋಜನೆ, ಎಲ್ಲ ಯೋಜನೆಗಳು ಇದರಲ್ಲಿ ಇರುತ್ತೆ. ಸ್ವಾವಲಂಬಿ ಸಾರಥಿ ಮತ್ತೆ ಪಂಚವೃತ್ತಿ ಯೋಜನೆ ಅಂದ್ರೆ ಇದರಲ್ಲಿ ಈಗ 5 ವೃತ್ತಿಗಳಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ತೀವಿ. ಚಿನ್ನ ಬೆಳ್ಳಿ ಕೆಲಸ, ಮರ ಕೆಲಸ, ಕಬ್ಬಿಣ ಕೆಲಸ, ಶಿಲ್ಪ ಕೆಲಸ, ಇಂಥದಕ್ಕೆ 5 ಕೆಲಸಕ್ಕೆ ಮಾತ್ರ ಸಾಲ ಸೌಲಭ್ಯ ಕೊಡ್ತೀವಿ.
2: ಈ ಒಂದು ವಿಶ್ವಕರ್ಮ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು
0: ಜನಾಂಗದವರು
2: ಮಾತ್ರ ಪಡ್ಕೊಳ್ಬಹುದು ಅಷ್ಟೇ, ಬೇರೆ ಯಾರು ಕೂಡ ಪಡ್ಕೊಳ್ಳೋ ಅವಶ್ಯಕತೆ
0: ಇಲ್ಲ.
2: ಓಕೆ ಮೇಡಮ್, ಈಗ ಉಪ್ಪಾರ ವರ್ಗ ಅಂತ ಹೇಳಿದ್ರಿ, 2A 2B ಇವ್ರಿಗೆಲ್ಲ ಕೂಡ ಹೇಳಿದ್ರಿ, ಇವರು ಯಾವ್ಯಾವ ಒಂದು ಯೋಜನೆಗಳ ಮೂಲಕ ಈ ಒಂದು ಫಲಾನುಭವನ ಪಡ್ಕೊಳ್ಬಹುದು?
0: ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಅಂದ್ರೆ ಉಪ್ಪಾರ ಜನಾಂಗ ಮೊದಲು ದೇವರಾಜ ಅರಸ ನಿಗಮದ ಜೊತೆನೆ ದೇವರಾಜ ಅರಸ ನಿಗಮದ ಲೋನ್ ಕೊಡ್ತಾ ಇದ್ವಿ, ಅದು ನಿಗಮ ಬೇರೆ ಆಯ್ತು. ಅದ್ರ ನಂತರ ನಮ್ಮಲ್ಲಿ ಸ್ವಯಂ ಉದ್ಯೋಗ ಯೋಜನೆ, ಉಪ್ಪಾರ ಜನಾಂಗದವ್ರಿಗೆ ಮಾತ್ರ ಸ್ವಯಂ ಉದ್ಯೋಗ ಯೋಜನೆ, ದೇವರಾಜ ಅರಸ ನಿಗಮದಲ್ಲಿ ಏನ್ ಸಾಲ ಕೊಡ್ತೀವಿ ಅದೇ ರೀತಿ ಇದು ಸ್ಕೀಮ್ಗಳು ಇದಾವೆ. ಆಗ

0: ಅವಲಂಬಿಸಾರತಿ ಬ್ಯಾಂಕ್ ಮೂಲಕ, ಮತ್ತೆ ಗಂಗಾ ಕಲ್ಯಾಣ ಯೋಜನೆ, ಎಜುಕೇಶನ್ ಲೋನ್, ಎಲ್ಲ ಸ್ಕೀಮ್ಗಳು ದೇವರಾಜರಸ್ ನಿಗಮ.
1: ಮೇಡಮ್, ಈಗ ತಾವು ಈ ಹೈನುಗಾರಿಕೆ ಮತ್ತು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಇಲಾಖೆಯಿಂದ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಅದರಲ್ಲಿ ಈಗ ಹೈನುಗಾರಿಕೆ ಇರ್ಬೋದು, ಕೃಷಿ ಚಟುವಟಿಕೆಗಳಿರ್ಬೋದು, ಅದರಲ್ಲಿ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಇಲಾಖೆಯಿಂದ ಸಾಲ ಸೌಲಭ್ಯ ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ, ಹೇಗೆ ಮೇಡಮ್?
0: ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಕೃಷಿಯೇತರ ಚಟುವಟಿಕೆ ಅಂದರೆ ಹೈನುಗಾರಿಕೆ, ಕೃಷಿ, ಕುರಿ ಸಾಕಾಣಿಕೆ ಇಂಥದಕ್ಕೆಲ್ಲ ಸಾಲ ಸೌಲಭ್ಯ ಕೊಡ್ತೀವಿ. ಮತ್ತೆ ಸ್ವಯಂ ಇದು ವ್ಯಾಪಾರ ಆದ್ರೆ ಯಾವ ವ್ಯಾಪಾರ ಅನ್ನಾದ್ರೂ ಮಾಡಬಹುದು, ಅದಕ್ಕೆ ಅಂಗಡಿ, ಸಣ್ಣ ವ್ಯಾಪಾರ ಅಂದ್ರೆ ದಿನಸಿ ಅಂಗಡಿ ವ್ಯಾಪಾರ ಅಂದ್ರೆ ಎಲ್ಲ ವ್ಯಾಪಾರಕ್ಕೂ ಸಾಲ ಸೌಲಭ್ಯ ಕೊಡ್ತೀವಿ. ಸೇವಾ ವಲಯ ಅಂತಂದ್ರೆ ಹೇರ್ ಕಟಿಂಗ್ ಸೆಲೂನ್, ಈಗ ಸವಿತಾ ಸಮಾಜದಿಂದ ಮಾಡೋದ್ರಿಂದ ಈಗ ಅದು ಸೇವಾ ಸವಿತಾ ಸಮಾಜ ನಿಗಮನೇ ಬೇರೆ
1: ಆಗಿರೋದ್ರಿಂದ
0: ಅಲ್ಲಿ ಸಾಲ ಸೌಲಭ್ಯ
1: ತಗೋಬೇಕು. ಮೇಡಮ್, ಈಗ ತಾವು ಈಗ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜನಗಳಿಗೆ ಅಂದ್ರೆ ಗ್ರಾಮೀಣ ಪ್ರದೇಶ ಜನಗಳಿಗೆ ಇದ್ರ ಬಗ್ಗೆ ಸ್ವಲ್ಪ ಇದಿದೆ, ಅಂದ್ರೆ ಹೇಗೆ ಯಾವ ತರ ಪಡೆದುಕೊಳ್ಬೇಕು, ಎಲ್ಲ ಅಪ್ಲೈ ಮಾಡ್ಬೇಕು, ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದೆ. ಇದನ್ನ ಈ ಯೋಜನೆಯನ್ನ ಪಡೆದುಕೊಳ್ಬೇಕು ಅಂದ್ರೆ ಈಗ ಅರ್ಹ ಫಲಾನುಭವಿಗಳು ಯಾವ ತರ ಒಂದು ಮಾನದಂಡವನ್ನು ಹೊಂದಿರಬೇಕು, ಯಾವ ತರ ಲೈಸೆನ್ಸ್ ಅನ್ನ ಹೊಂದಿರಬೇಕು ಅನ್ನೋದ್ರ ಬಗ್ಗೆ ತಾವು ಸ್ವಲ್ಪ ವಿವರವಾಗಿ ತಿಳಿಸ್ಬೋದು ಮೇಡಮ್?
0: ಜಾತಿ ಅದು ನಮ್ಮ ನಿಗಮಕ್ಕೆ ಸಂಬಂಧಪಟ್ಟ ಜಾತಿ ಆದಾಯ ಪತ್ರ ಇರಬೇಕು, ಅವರು ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್, ಬ್ಯಾಡ್ಜ್ ಏನು ಈಗ ಕೇಳ್ತಾ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ನಾವು ಕೊಟೇಶನ್ ಒಂದು ತಗೋತೀವಿ ಏಜೆನ್ಸಿ ಕಂಪ್ನಿಯಿಂದ, ಆ ಕೊಟೇಶನ್ ಕೊಟ್ಟರೆ ಆ ಕಂಪನಿ ಇದು ಈಗ ನಾವು ಬ್ಯಾಂಕಿಗೆ ಅರ್ಜಿ ಕಳಿಸ್ತೀವಿ, ಬ್ಯಾಂಕಿಂದ ಇಷ್ಟು ಮಂಜೂರು ಮಾಡಿದ್ದೀವಿ ಅಂತ ಅವರು ನಮಗೊಂದು ಮಂಜೂರಾತಿ ಪತ್ರ ಕೊಡ್ತಾರೆ. ಅಂದರೆ ನಮಗೆ 50% ಸಬ್ಸಿಡಿ ಇದೆ, ಮ್ಯಾಕ್ಸಿಮಮ್ 3 lakh ಸಬ್ಸಿಡಿ ಕೊಡ್ತೀವಿ. ಅದು ನಾವೀಗ ಬ್ಯಾಂಕಿಗೆ ಕಳಿಸಿದ ಮೇಲೆ ಅವರು ಮಂಜೂರಾತಿ ಪತ್ರ ಕೊಟ್ಟಮೇಲೆ ನಮ್ಮಿಂದ ದಾಖಲಾತಿ ಮಾಡಿಬಿಟ್ಟು ಕೇಂದ್ರ ಕಚೇರಿಗೆ ನಮ್ಮಿಂದ MD ಲಾಗಿನ್ಗೆ ನಮ್ಮ ಆನ್ಲೈನ್ ಪುಷ್ ಮಾಡ್ತೀವಿ. ಅಲ್ಲಿದ್ದ ಅವರು ಡಾಕ್ಯುಮೆಂಟ್ ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಅವ್ರು DBT K2 ಪುಷ್ ಮಾಡ್ತಾರೆ. ಅಲ್ಲಿಂದ ಅವರಿಗೆ ಬ್ಯಾಂಕಿಗೆ ಹಣ ಹೋಗುತ್ತೆ, ನಮ್ಮ ಸಬ್ಸಿಡಿ ಅಮೌಂಟು ಅವರು ಬ್ಯಾಂಕಿನ ಪಾಲಿನ ಹಣನ ಸೇರಿಸ್ಬಿಟ್ಟು ಇದಕ್ಕೆ ಇವರಿಗೆ ಫಲಾನುಭವಿ ಇದಕ್ಕೆ ಕೊಡ್ತಾರೆ, ಬ್ಯಾಂಕಿಗೆ ಅಲ್ಲ ಕಂಪ್ನಿಯವರಿಗೆ ಅವರು ಕಾರು ಬಿಡುಗಡೆ.
1: ಓಕೆ ಮೇಡಮ್, ಒಂದು ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನಮ್ಮ ಹೆಸರು ಶಮಂತ್ ಕುಮಾರ್, ಹೊಸಕೋಟೆ ಗ್ರಾಮ, ಬರಗೂರು ತಾಲೂಕು.
1: ಶಮಂತ್ ಕುಮಾರ್ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್, ಅದೇನೇ ಸರ್, ಇದು OBC ಸ್ಕೀಮ್ ಅಲ್ಲಿ ಅಂಬೇಡ್ಕರ್ ನಿಗಮ ಮಂಡಳಿ ಕಡೆಯಿಂದ ಏನೇನು ಸ್ಕೀಮ್ಗಳಿದೆ, ಮಾಹಿತಿ?
1: ಅದೇ ಇವತ್ತು ಮೇಡಮ್ ದೇವರಾಜರಸು ನಿಗಮದ ಬಗ್ಗೆ ಮಾತನಾಡ್ತಾರೆ, ಕೇಳಿಸ್ಕೊಳಿ OBC ಸಂಬಂಧಪಟ್ಟಂತೆ ಆ ದೇವರಾಜರಸು ನಿಗಮದಲ್ಲಿ ಏನೇನು ಇದೆ ಅನ್ನೋದ್ರ ಬಗ್ಗೆ.
0: ಹಲೋ, ತಾವು ಯಾವ ಕ್ಯಾಸ್ಟ್ ತಮ್ದು? ನಮ್ಮ ಒಕ್ಕಲಿಗ ಅಂದ್ರೆ ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಉದ್ಯೋಗ ಸಾಲ ಯೋಜನೆ. ಹಲೋ, ಸ್ವಯಂ ಉದ್ಯೋಗ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ರೆ ಟ್ಯಾಕ್ಸಿ, ಮತ್ತೆ ನಮಗೆ ಎಜುಕೇಶನ್ ಲೋನ್, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಇಷ್ಟು ಸ್ಕೀಮ್ಗಳಿದ್ದಾವೆ. ಅಂದ್ರೆ ಇದು ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋರಿಗೆ ಸಾಲ ಯೋಜನೆ, ಇಷ್ಟು ಸ್ಕೀಮ್ಗಳಿದ್ದಾವೆ. ತಮ್ಗೆ ಯಾವ್ದ್ರ ಬಗ್ಗೆ ಮಾಹಿತಿ ಬೇಕು? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಣ್ಣ ರೈತರಾಗಿರ್ಬೇಕು, ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ಬೇಕು, 2 ಎಕರೆಯಿಂದ 5 ಎಕರೆ ಒಳಗೆ ಜಮೀನು ಇರಬೇಕು, ಖುಷ್ಕಿ ಜಮೀನು ಆಗಿರ್ಬೇಕು, ನೀರಾವರಿ ಸೌಲಭ್ಯ ಹೊಂದಿರಬಾರ್ದು ಅಂತವ್ರಿಗೆ ನಾವು ಸೌಲಭ್ಯ ಕೊಡ್ತೀವಿ. ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡು, ಮತ್ತೆ RTC ವಂಶ ವೃಕ್ಷ ಚೆಕ್ ಬಂದಿ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಪತ್ರ, ನೀರಾವರಿ ಸೌಲಭ್ಯ ಹೊಂದಿಲ್ಲದಿರುವ ಬಗ್ಗೆ ಗ್ರಾಮ ಲೆಕ್ಕಾಧಿಕಾರಿಯಿಂದ ಒಂದು ದೃಢೀಕರಣ ತಗೋಬರ್ಬೇಕಾಗುತ್ತೆ. ಅಷ್ಟು ಡಾಕ್ಯುಮೆಂಟ್ನ ಆನ್ಲೈನಲ್ಲಿ ಅರ್ಜಿ ಹಾಕೋಬೇಕು. ನಮಗೆ ಈ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡಬಹುದು, ನಾವು ಪತ್ರಿಕಾ ಪ್ರಕಟಣೆ ಎಲ್ಲ ಕೊಡ್ತೀವಿ, ಆಗ ನೋಡಿಕೊಂಡು ಅರ್ಜಿ ಹಾಕಿ ಆನ್ಲೈನಲ್ಲಿ.
3: ಗ್ರಾಮ

0: ನಲ್ಲಿ ಅರ್ಜಿ ಹಾಕೋಬೇಕು. ನೀವು ಅರ್ಜಿ ಹಾಕಿದ ಪಟ್ಟಿ ಮಾಡಿಬಿಟ್ಟು ನಾವು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗಬೇಕು, ಅವ್ರಿಗೆ ಕಳಿಸ್ಕೊಡ್ತೀವಿ ಪಟ್ಟಿನ, ಅಲ್ಲಿ ಆಯ್ಕೆ ಆಗಿ ಬರಬೇಕು. ನಿಮಗೆ ಎಷ್ಟು ಎಕರೆ ಜಮೀನು ಇದೆ? ಸರಿ, ಅಪ್ಲಿಕೇಶನ್ ಹಾಕೊಳ್ಳಿ ಈ ವರ್ಷ.
1: ಓಕೆ, ಧನ್ಯವಾದಗಳು ಸಮಂತ್ ಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ತಾವು ಈ ಅರಿವು ಶೈಕ್ಷಣಿಕ ಮತ್ತು ವಿದೇಶಿ ವ್ಯಾಸಂಗದ ಬಗ್ಗೆ ಸಾಕಷ್ಟು ಜನಗಳಿಗೆ, ಯಾಕಂದ್ರೆ ತುಂಬಾ ಜನ ಇತ್ತೀಚೆಗೆ ವಿದೇಶ ವ್ಯಾಸಂಗಕ್ಕೆ ಹೋಗ್ತಾ ಇರ್ತದೆ, ಮೆಡಿಕಲ್ ಸೀಟ್
0: ಈಗ ಈ ವರ್ಷ ಅಂದ್ರೆ ಈಗೆಲ್ಲ ತುಂಬಾ ಫಾರಿನ್ ಎಜುಕೇಶನ್
1: ಬರ್ತಾ ಇದಾರೆ. ಹಾಗಾಗಿ ಈ ಇದಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ತುಂಬಾ ಕೆಲವರುಗಳಿಗೆ ಗೊತ್ತಿರಲ್ಲ, ನಾವು ಫಾರಿನ್ನಲ್ಲಿ ಎಜುಕೇಶನ್ ಮಾಡಿದ್ರೆ ಈ ತರ ನಿಗಮದಿಂದ ನಮ್ಗೆ ಯಾವುದೇ ರೀತಿಯ ಬಡ್ಡಿ ಇಲ್ಲದ ರೀತಿ ಸಾಲ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲ. ಹಾಗಾಗಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರವಾಗಿ ತಿಳಿಸ್ಬೋದಾ, ಹೇಗೆ ಯಾವ ತರ, ಅಂದ್ರೆ ಈಗ ಮೆಡಿಕಲ್ ಮಾಡೋರಿಗೆ ಮಾತ್ರನ ಅಥವಾ ಪಿ ಎಚ್ ಡಿ ಮಾಡೋರು ಮಾತ್ರನ ಅಥವಾ ವಿದೇಶದಲ್ಲಿ ಯಾವುದೇ ರೀತಿ ಒಂದು ವ್ಯಾಸಂಗ ಮಾಡಿದ್ರು ಕೂಡ ಅವ್ರು ಸಾಲ ಸೌಲಭ್ಯವನ್ನು ಪಡಿಬೋದಾ?
0: ವ್ಯಾಸಂಗ ಅಂತಂದ್ರೆ ಎಲ್ಲಾ ಇದಕ್ಕೂ ಎಜುಕೇಶನ್ ಕೊಡಲ್ಲ ನಾವು, ಸ್ನಾತಕೋತ್ತರ ಪದವಿಗಳಿಗೆ ಕೊಡ್ತೀವಿ. ಸ್ನಾತಕೋತ್ತರ ಪೋಸ್ಟ್ ಡಾಕ್ಟರಲ್ ಪಿ ಎಚ್ ಡಿ ಕೋರ್ಸ್ಗಳಿಗೆ ಮಾತ್ರ ಕೊಡ್ತೀವಿ.
1: ಅಂದ್ರೆ ಈಗ ಅವರು ಮೊದಲನೇದಾಗಿ ಹೋಗಿ ಅಲ್ಲಿ ದಾಖಲಾತಿ ಆದ್ಮೇಲೆ ಕೊಡ್ತೀರಾ, ಅಥವಾ ಅವ್ರು ಹೋಗಕ್ ಮುಂಚೆನೆ ಈ ಸೌಲಭ್ಯ ಸಿಗುತ್ತಾ ಹೇಗೆ ಮೇಡಮ್?
0: ಅಂದ್ರೆ ಅವ್ರು ಅಲ್ಲಿಂದ ವೀಸಾ ಪಾಸ್ಪೋರ್ಟ್ ಆಗಿರ್ಬೇಕು, ಕಾಲೇಜಿಂದ ಏರ್ ಟಿಕೆಟ್ ಆಗಿರ್ಬೇಕು, ಇದೆಲ್ಲಾನು ತಗೊಂಡು ಇಲ್ಲ ಅಪ್ಲಿಕೇಶನ್ ಹಾಕೋಬೇಕು ಫಸ್ಟ್. ಅಪ್ಲಿಕೇಶನ್ ಹಾಕೊಂಡ್ಮೇಲೆ ಅವರು ಮತ್ತೆ ಕಾಲೇಜ್ ಅವರು ಇದೊಂದು ಅಂದ್ರೆ ಅದು ವಯಸ್ಸಿದೆ, ಮ್ಯಾಕ್ಸಿಮಮ್ 32 ವರ್ಷ, 18 ರಿಂದ 32 ವರ್ಷದೊಳಗೆ ಇರ್ಬೇಕು ಅವರು.
1: ಅಂದ್ರೆ
0: ಇವರು ಇದು ಇಂಜಿನಿಯರಿಂಗ್ ಮಾಡಿ ಹೋಗೋರಿಗೆ ಈಗ ಅವರು 60% ಪಾಸ್ 60% ಇರ್ಬೇಕು ಮಾರ್ಕ್ಸ್. ಇದು ಪ್ರವೇಶ ಪತ್ರ, ವೀಸಾ, ಪಾಸ್ಪೋರ್ಟ್, ಏರ್ ಟಿಕೆಟ್ ಪ್ರತಿ ಒದಗಿಸ್ಬೇಕು ಮೊದಲು ಅಪ್ಲಿಕೇಶನ್ ಹಾಕುವಾಗ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ. ಮತ್ತೆ QR ಕೋಡ್, ವರ್ಲ್ಡ್ ರ್ಯಾಂಕಿಂಗ್ 1000 ಇರಬೇಕು ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿ 1000 QR ಕೋಡ್.
1: ಓಕೆ ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಮತ್ತೊಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು?
2: ಗೋವಿಂದರಾಜ್ ಅಂತ ಹೇಳಿ.
1: ಹಾ ಗೋವಿಂದರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಸರ್, ಇವಾಗ ದೇವರಾಜ್ಯ ನಿಗಮದಿಂದ ಸ್ವಯಂ ಉದ್ಯೋಗಕ್ಕೆ ಏನಾದ್ರೂ ಅವಕಾಶ ಇದೆಯಾ, ಮತ್ತೆ ಅದ್ರ ಸಬ್ಸಿಡಿ ಬರುತ್ತೆ?
0: ಸ್ವಯಂ ಉದ್ಯೋಗ ಸಾಲ ಯೋಜನೆ ನಮ್ಮ ನಿಗಮದಿಂದ, ತಮ್ದು ಯಾವ ಕ್ಯಾಸ್ಟ್ ಬರುತ್ತೆ?
2: ಇದೆ ಮೇಡಮ್, ಜೈನ್ ಅಂದ್ರೆ
0: ಜೈನ್ ನಮ್ಮ ನಿಗಮ ಅಂಡರ್ ಬರಲ್ಲ, ಅದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಸೌಲಭ್ಯ ಕೊಡ್ತಾರೆ. ಅಲ್ಲೂ ಸ್ವಯಂ ಉದ್ಯೋಗ ಸಾಲಕ್ಕೆ ಇದೆ. ಈಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಲ್ಲೂ. ಹಲೋ, ಅದೇ ಆನ್ಲೈನ್ ಅಲ್ಲಿ ಗ್ರಾಮವನ್ನಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ.
1: ಧನ್ಯವಾದಗಳು ಗೋವಿಂದರಾಜ್ ಅವರೇ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ, ಈಗ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ನಾವು ಈ ಥರ ಎಲ್ಲ ದಾಖಲಾತಿಗಳನ್ನು ಕೊಟ್ಟಾಗ ನಾವು ಸಾಲ ಸೌಲಭ್ಯನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಈಗ ಅದನ್ನು ಅವರು ಮರುಪಾವತಿ ಮಾಡಬೇಕಂದ್ರೆ ಅವರು ಉದ್ಯೋಗಕ್ಕೆ ಸೇರಿದ ನಂತರದಲ್ಲೇ ಮರುಪಾವತಿ ಮಾಡಬೇಕಾ, ಅಥವಾ ಅವರು ಎಜುಕೇಷನ್ ಮುಗಿದು 6 ತಿಂಗಳಲ್ಲಿ ಮತ್ತೆ ಮರುಪಾವತಿ ಮಾಡೋದಕ್ಕೆ ಶುರು ಮಾಡಬೇಕಾ, ಹೇಗೆ ಮೇಡಮ್?
0: ಎಜುಕೇಷನ್ ಮುಗಿದು 6 ತಿಂಗಳ ನಂತರ ಮರುಪಾವತಿ ಮಾಡಬೇಕಾಗುತ್ತೆ.
1: ಓಕೆ,
0: ಅಂದ್ರೆ ಅದು 36 ಮೊದಲು 36 ಕಂತು ಕಟ್ಟಬೇಕಾಗಿತ್ತು 3 ವರ್ಷದಲ್ಲಿ, ಈಗ 60 ಕಂತು
1: ಮಾಡಿದ್ದಾರೆ. ಈ ಒಂದು ಯೋಜನೆಯನ್ನ ಪಡೆದುಕೊಳ್ಬೇಕು ಅಂದ್ರೆ ಯಾವಾಗ ಬೇಕು ಅರ್ಜಿ ಆಗುತ್ತೆ, ಅಥವಾ ಇದಕ್ಕೂ ಕೂಡ ಈ ಒಂದು ಕಾಲಮಿತಿನಲ್ಲೇ ಹಾಕಬೇಕು?
0: ಕಾಲಮಿತಿಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ.
1: ಅಂದ್ರೆ ಇಲಾಖೆಯಿಂದ ಯಾವಾಗ ಕಾಲ ಮಾತ್ರ ಹಾಕಬೇಕು?
0: ನಮ್ಮಲ್ಲಿ 1 ತಿಂಗಳು 2 ತಿಂಗಳು ಕೊಟ್ಟಿರ್ತಾರೆ, ಅದೇ ಅರಿವು ಯೋಜನೆಯಲ್ಲಿ ಅದು ಕೊನೆ ದಿನಾಂಕ ಅಂತಿಲ್ಲ, ಯಾವಾಗಾದ್ರೂ ಅರ್ಜಿ ಹಾಕೋಬಹುದು. ಅಂದ್ರೆ ಅವರು ಲಾಸ್ಟ್ ಅಲ್ಲಿ ಮೆಡಿಕಲ್ ಎಲ್ಲ ಕೊನೆಗೆ ಸೀಟ್ ಸಿಗುತ್ತೆ ಅವ್ರಿಗೆ, ಅದರಿಂದಾಗಿ ಕೊನೆವರೆಗೂ ಕ್ಲೋಸ್ ಮಾಡಲ್ಲ. ಇದು ಸ್ವಯಂ ಉದ್ಯೋಗ ಇದಕ್ಕೆಲ್ಲ ಈಗ ಇಂಥ ತಿಂಗಳು ಅಂತ ಇರುತ್ತೆ, ಇಷ್ಟು ದಿನಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ, ಆಗ ಅದನ್ನ ಕ್ಲೋಸ್ ಮಾಡ್ತಾರೆ.
1: ಓಕೆ ಮೇಡಮ್, ಈಗ ತಮ್ಮನ್ನ ಈಗ ತಮ್ಮ ಇಲಾಖೆ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಥವಾ ತಮ್ಮ ಇಲಾಖೆ ಸೌಲಭ್ಯಗಳು ಪಡೆದುಕೊಳ್ಬೇಕು ಅಂದ್ರೆ ಕೆಲವು ಸಾಮಾನ್ಯ ತಾಲೂಕು ಕೇಂದ್ರಗಳಲ್ಲಿ ಕಚೇರಿಗಳಿರ್ತವೆ,

0: ಒಂದು ವೇಳೆ ಅಲ್ಲಿ ಇಲ್ಲ ಅಂದಾಗ ತಮ್ಮನ್ನು ಹೇಗೆ ಭೇಟಿ ಮಾಡಬಹುದು, ಯಾವ ಒಂದು ತಮ್ಮ ಕಚೇರಿ ವಿಳಾಸವನ್ನು ತಿಳಿಸಬಹುದು ಮೇಡಮ್?
1: ಕಚೇರಿ ವಿಳಾಸ ಸರಸ್ವತಿಪುರಂ, ನಮ್ಮ ಕಚೇರಿ ಇರೋದು ಸರಸ್ವತಿಪುರಂ, ಅಪೋಲೋ ಹಾಸ್ಪಿಟ್ಲ್ ಪಕ್ಕದಲ್ಲೇ ಇದೆ, ಸರಸ್ವತಿಪುರಂ ಸೇರುತ್ತೆ.
0: ಓಕೆ ಓಕೆ ಮೇಡಮ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಅಥವಾ ಹಿಂದುಳಿದ ವರ್ಗಗಳ ಜನತೆಗೆ ತಮ್ಮ ಈ ಇಲಾಖೆ ಬಗ್ಗೆ ಸಂದೇಶ ಮತ್ತು ಸಲಹೆ ನೀಡೋದಾದ್ರೆ, ತಮ್ಮ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಏನು ಮೇಡಮ್?
1: ಅಂದರೆ ತಮ್ಮಲ್ಲಿ ಆರ್ಥಿಕವಾಗಿ ಹಿಂದುಳಿದ ಅವರು ನಮ್ಮ ನಿಗಮದಿಂದ ಸಾಲ ಸೌಲಭ್ಯ ಪಡೆದು ಆರ್ಥಿಕವಾಗಿ ಮುಂದುವರಿಬೇಕು, ಸಾಲ ಪಡೆದು ಮರುಪಾವತಿನ ಮಾಡಬೇಕು, ನಮ್ಮ ನಿಗಮದ ಯೋಜನೆಗಳನ್ನ ಉಪಯೋಗಿಸ್ಕೊಳ್ಳಿ ಅಂತ ನಾನು.
0: ಓಕೆ, ತುಂಬ ಧನ್ಯವಾದಗಳು ಮೇಡಮ್. ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಿ ದೇವರಾಜರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ತಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
1: ಥ್ಯಾಂಕ್ ಯು
0: ಕೇಳುಗರೇ. ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಡಿ ದೇವರಾಜರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಡಿ ದೇವರಾಜರಸು ಅಭಿವೃದ್ಧಿ ನಿಗಮದ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಮತಿ ಸೋಬರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.

ಸಿಯಾಜ್ ನದ್ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮೊದಲ ಕ್ರಿಕೆಟ್ ವಿಶ್ವಕಪ್ನ ಮೊದಲ ಪಂದ್ಯ ಜಯಿಸಿದ ದಿನ ಹಾಗೂ ವಿಶ್ವ ಆಹಾರ ಸುರಕ್ಷತಾ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಆಹಾರ ಸುರಕ್ಷತೆಯ ಮಹತ್ವವನ್ನು ಎತ್ತಿ ತೋರಿಸಲು ಮತ್ತು ಆಹಾರದಿಂದ ಹರಡುವ ಅಪಾಯಗಳನ್ನು ಗುರುತಿಸಲು, ತಡೆಗಟ್ಟಲು ಮತ್ತು ನಿರ್ವಹಿಸಲು ಜಾಗತಿಕ ಕ್ರಮವನ್ನು ಪ್ರೇರೇಪಿಸಲು ಪ್ರತಿ ವರ್ಷ ಜೂನ್ 7ರಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಆಹಾರವು ಆಶ್ರಯ ಮತ್ತು ನೀರಿನ ಜೊತೆಗೆ ಮಾನವನ ಬದುಕುಳುವಿಕೆಯ ಅಡಿಪಾಯವನ್ನು ರೂಪಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಅಭಿವೃದ್ಧಿ ಹೊಂದಲು ಶುದ್ಧ ಗಾಳಿ, ಸುರಕ್ಷಿತ ನೀರು, ಪೌಷ್ಟಿಕ ಆಹಾರ ಮತ್ತು ಸರಿಯಾದ ಬಟ್ಟೆಗಳನ್ನು ಅವಲಂಬಿಸಿರುತ್ತಾನೆ. ಆಹಾರವು ಕೇವಲ ಪೋಷಣೆಗಿಂತ ಹೆಚ್ಚಿನದಾಗಿದೆ. ಇದು ನಮ್ಮ ದೇಹವನ್ನು ಸಂಪೋಷಿಸುವ ಮತ್ತು ಆಹಾರ ಭದ್ರತೆಯನ್ನು ಬಲಪಡಿಸುವಲ್ಲಿ, ಸಾರ್ವಜನಿಕ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ, ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವಲ್ಲಿ, ನ್ಯಾಯಯುತ ಮಾರುಕಟ್ಟೆಯನ್ನು ಪ್ರವೇಶವನ್ನು ಸಕ್ರಿಯಗೊಳಿಸುವಲ್ಲಿ, ಕೃಷಿ ಮತ್ತು ಪ್ರವಾಸೋದ್ಯಮವನ್ನು ಬೆಂಬಲಿಸುವಲ್ಲಿ ಮತ್ತು ವಿಶ್ವಾದ್ಯಂತ ಸುಸ್ಥಿರ ಅಭಿವೃದ್ಧಿಯನ್ನು ಚಾಲನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು ಮತ್ತು ವಿಟಮಿನ್ ಸೇರಿದಂತೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವ ಮೂಲಕ ಬೆಳವಣಿಗೆಯನ್ನು ಬೆಂಬಲಿಸುವ ಪ್ರಾಥಮಿಕ ಶಕ್ತಿಯ ಮೂಲವಾಗಿದೆ. ವಿಶ್ವ ಆಹಾರ ದಿನವು ಸುರಕ್ಷಿತ ಆಹಾರ ಹಂಚಿಕೆಯ ಜವಾಬ್ದಾರಿಯಾಗಿದೆ ಮತ್ತು ಜಾಗತಿಕ ಆದ್ಯತೆಯಾಗಿದೆ ಎಂಬುದು ಪ್ರಬಲ ಜ್ಞಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಆಹಾರದಿಂದ ಹರಡುವ ರೋಗಗಳ ವ್ಯಾಪಕ ಜಾಗತಿಕ ಹೊರೆಯನ್ನು ಗುರುತಿಸಲಾಗುತ್ತದೆ. ಇದು ಎಲ್ಲ ವಯಸ್ಸಿನ ವ್ಯಕ್ತಿಗಳಿಗೆ ಸೋಂಕು ತರುತ್ತದೆ. ಮುಖ್ಯವಾಗಿ 5 ವರ್ಷದವರೆಗಿನ ಮಕ್ಕಳು ಮತ್ತು ಕಡಿಮೆ ಆದಾಯದ ರಾಷ್ಟ್ರಗಳಲ್ಲಿ ವಾಸಿಸುವ ಜನರು. ಆದ್ದರಿಂದ 2018ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಪ್ರತಿ ವರ್ಷ ಜೂನ್ 7ರಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸುವುದಾಗಿ ಘೋಷಿಸಿತು. ವ್ಯಾಪಕವಾದ ಆಹಾರದಿಂದ ಹರಡುವ ರೋಗವನ್ನು ಎದುರಿಸಲು ಆಹಾರ ಸುರಕ್ಷತೆಗಾಗಿ ಅಂತಾರಾಷ್ಟ್ರೀಯ ಪ್ರಯತ್ನಗಳನ್ನು

ಸ್ಥಾಪಿಸಲು ವಿಶ್ವ ಆರೋಗ್ಯ ಸಭೆಯು 2020ರಲ್ಲಿ ನಿರ್ಣಯವನ್ನು ಜಾರಿಗೆ ತಂದಿತು. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಮತ್ತು WHO ಸದಸ್ಯ ರಾಷ್ಟ್ರಗಳು ಮತ್ತು ಇತರೆ ಸಂಬಂಧಿತ ಸಂಸ್ಥೆಗಳ ಸಹಯೋಗದಿಂದ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲು ಅನುವು ಮಾಡಿಕೊಡಬಹುದು. ಹಾಗಾಗಿ ಈ 7ನೇ ವಾರ್ಷಿಕೋತ್ಸವದ ವರ್ಷದಲ್ಲಿ ನೀರು ಮತ್ತು ಆಹಾರ ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸಲು 2026ರ ಥೀಮ್ ಅನ್ನು ನೋಡುವುದಾದರೆ ಆಹಾರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ವೈಜ್ಞಾನಿಕ ಜ್ಞಾನದ ನಿರ್ಣಾಯಕ ಪಾತ್ರವನ್ನು ಒತ್ತಿ ಹೇಳುತ್ತದೆ. ವಿಜ್ಞಾನವು ಅಡಿಪಾಯವನ್ನು ಒದಗಿಸಿದರೂ ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವುದು ಆ ಜ್ಞಾನದ ಅನ್ವಯವಾಗಿದೆ ಎಂದು ಇದು ಒತ್ತಿ ಹೇಳುತ್ತದೆ. ಹೊರೆಯಿಂದ ಪರಿಹಾರದವರೆಗೂ ಎಲ್ಲೆಡೆ ಸುರಕ್ಷಿತ ಆಹಾರ ಎಂಬ ಘೋಷಣೆಯು ಕೇಂದ್ರ ಬಿಂದುವಾಗಿದ್ದು ವಿಜ್ಞಾನ ಆಧಾರಿತ ಅಭ್ಯಾಸಗಳನ್ನು ಕಾರ್ಯಗತಗೊಳಿಸಲು ಸರ್ಕಾರಗಳಿಂದ ಗ್ರಾಹಕರವರೆಗೆ ಎಲ್ಲ ವಲಯಗಳಲ್ಲೂ ಸಾಮೂಹಿಕ ಜವಾಬ್ದಾರಿಯನ್ನು ಒತ್ತಿ ತೋರಿಸುತ್ತದೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ ಮೊದಲ ಏಕದಿನ ಕ್ರಿಕೆಟ್ ವಿಶ್ವಕಪ್ 1975ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆಯಿತು. ಅಧಿಕೃತವಾಗಿ ಫ್ಯೂಡಿನೆನ್ಷಿಯಲ್ ಕಪ್ ಎಂದು ಕರೆಯಲ್ಪಟ್ಟ ಈ ಪಂದ್ಯಾವಳಿಯು ಏಕದಿನ ಅಂತಾರಾಷ್ಟ್ರೀಯ ಅಂದರೆ ODI ಕ್ರಿಕೆಟ್ ಇತಿಹಾಸದ ಮೊದಲ ಪ್ರಮುಖ ಪಂದ್ಯವಾಗಿದೆ. ಈ ಐತಿಹಾಸಿಕ ಟೂರ್ನಿಯವು ಜೂನ್ 7ರಿಂದ ಜೂನ್ 21ರವರೆಗೆ 1975ರಲ್ಲಿ ನಡೆಯಿತು. ಇದರಲ್ಲಿ ಇಂಗ್ಲೆಂಡ್, ನ್ಯೂಜಿಲೆಂಡ್, ಭಾರತ, ಪೂರ್ವ ಆಫ್ರಿಕಾ, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್, ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ಸೇರಿದಂತೆ ಒಟ್ಟು 8 ತಂಡಗಳು ಭಾಗವಹಿಸಿದವು. ಪ್ರತಿಯೊಂದು ಪಂದ್ಯವು ತಲಾ 60 ಓವರ್ಗಳದಾಗಿತ್ತು. ಫೈನಲ್ ಪಂದ್ಯದ ವಿಜೇತರು ಜೂನ್ 21, 1975ರಂದು ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿಯಾದವು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
2: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
3: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
4: ಹ್ಞೂ ಕಣೆ, ಆಯ್ತು ತರ್ತೇನೆ.
3: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
4: ಮತ್ತಿನ್ನೇನ್ ಮಾಡ್ಲೆ?
3: ಬ್ಯಾಗ್ ಕೊಡ್ತೀನಿ ಇರಿ.
4: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
3: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
4: ಹಾ, ಹೋಗಿದ್ದು.
3: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
4: ಹಾ ಹೇಳಿದ್ರು.
3: ಮತ್ತೆ ಅದೇ ತಪ್ಪ ಮಾಡಿದ್ರೆ ಹೆಂಗೆ?
4: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
3: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
4: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
5: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ

ಅಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.
1: ಇನ್ನು ಮುಂದೆ ಕೇಳಿಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 36 ಕುರಿತು. SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಅರೆಗಣ್ಣು ನಮದೆಂದು
5: ಅರೆಗಣ್ಣು ನಮದೆಂದು
4: ಕೊರ ಕೊರಗಿ ಫಲವೇನು
5: ಕೊರ ಕೊರಗಿ ಫಲವೇನು
4: ಅರೆ ಬೆಳಕು ಧರೆಯೊಳ್
5: ಅರೆ ಬೆಳಕು ಧರೆಯೊಳ್
4: ಎಂದ್ ಒರಲಿ ಸುಖವೇನು
5: ಎಂದ್ ಒರಲಿ ಸುಖವೇನು
4: ಇರುವ ಕಣ್
5: ಇರುವ ಕಣ್
4: ಇರುವ ಬೆಳಕಿನೊಳ್
5: ಇರುವ ಬೆಳಕಿನೊಳ್
4: ಆದಿನಿತ ನೋಡಿ
5: ಆದಿನಿತ ನೋಡಿ
4: ಪರಕಿಸಿದೊಡೆ ಅದು ಲಾಭ
5: ಪರಕಿಸಿದೊಡೆ ಅದು ಲಾಭ
4: ಮಂಕುತಿಮ್ಮ
5: ಮಂಕುತಿಮ್ಮ
4: ಸೊ ಬೆಳಕು ಕಣ್ಣಿನ ನಡುವೆ ಇರುವಂತಹ ಒಂದು ಆಟವನ್ನು DVG ಅವರು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಮಂದಾಕ್ಷಿ ನಮಗಿದೆ, ನಮಗೆ ಪೂರ್ತಿ ಕಾಣಿಸ್ತಾ ಇಲ್ಲ ಅಂತ ನಾವು ಅಳ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ? ಸಮಸ್ಯೆಗಳು ಎಷ್ಟೇ ಬಂದರೂ ಕೂಡ ಆ ಸಮಸ್ಯೆಗಳಿಗೆ ಬಗ್ಗದೆ ಸಮಸ್ಯೆಗಳಿಗೆ ಸೋಲದೆ ಸದಾಕಾಲ ಆಶಾದಾಯಕವಾದಂತಹ ಆಶಾಭಾವವನ್ನು ಮನಸ್ಸಿನಲ್ಲಿ ನಾವು ತುಂಬಿಕೊಂಡಿರಬೇಕು ಅನ್ನುವಂಥದ್ದು DVG ಅವರ ಕಗ್ಗದ ಅತ್ಯಂತ ಮುಖ್ಯವಾದಂತಹ ಒಂದು ಸಂದೇಶ. ಆ ಸಂದೇಶ ಇಲ್ಲಿ ಬಹಳ ಬಲವಾಗಿ ಪ್ರತಿಫಲಿತವಾಗ್ತಾ ಇದೆ. ಇದುವರೆಗೂ ನಾವು ನೋಡಿದ್ವಿ, ನಮಗೆ ಜೀವನದಲ್ಲಿ ಸರಿಯಾಗಿ ಕಾಣಿಸಲ್ಲ, ಮಂದಾಕ್ಷಿ ಇದೆ, ಜೀವನದ ಪಥವನ್ನು ಬೆಳಗುವಂಥ ಬೆಳಕು ಸಾಕಷ್ಟು ನಮಗೆ ಸಿಗ್ತಾ ಇಲ್ಲ, ಅದು ಏರುಪೇರುಗಳಾಗ್ತಾ ಇರುತ್ತೆ, ನಮಗೆ ಕಾಣಿಸಲ್ಲ ಅಂತ. ಜೊತೆಗೆ ಯಾವುದೋ ಒಂದು ಪರದೆ ಇದೆ, ಆ ಪರದೆ ಹಿಂದೆ ಎಲ್ಲ ಜೀವನದ ರಹಸ್ಯ ಸೇರ್ಕೊಂಡ್ಬಿಟ್ಟಿದೆ, ಸೊ ಹಾಗಾಗಿ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಹೀಗೆ ಈ ನಕಾರಾತ್ಮಕವಾದಂಥ ವಿಚಾರಗಳು ತುಂಬಿದ್ರೂ ಕೂಡ ಅಯ್ಯೋ ಇದು

ಸರಿ ಇಲ್ಲ ಅಂತ ಅಂತ ಅಳತಾ ಕೂತ್ಕೊಂಡಿದ್ರೆ ಅದೇನಾದರೂ ಸರಿ ಹೋಗುತ್ತಾ? ಅದೇನು ಸರಿ ಹೋಗಲ್ಲ. ಅದರ ಬದಲಿಗೆ ಅದನ್ನು ಬಿಟ್ಟು, ಅದನ್ನು ದಾಟಿ ನಾನು ಏನು ಇದೆಯೋ ಅದನ್ನು ನಾನು ಉಪಯೋಗಿಸ್ಕೊಳ್ತಾ ಮುಂದಕ್ಕೆ ಹೋಗ್ತೀನಿ ಅನ್ನೋಂಥ ಮಾನಸಿಕ ಧಾರ್ಷ್ಟ್ಯ ನಮಗೆ ಬೇಕಾಗತ್ತೆ. ಸೊ ಅದನ್ನು ಇಲ್ಲಿ ಡಿ ವಿ ಜಿ ಅವರು ಬಹಳ ಪ್ರಮುಖವಾಗಿ ಎತ್ತಿ ತೋರಿಸ್ತಾ ಹೇಳ್ತಾ ಇದ್ದಾರೆ. ಅರೆ ಕಣ್ಣು ನಮಗೆ ಅಂಥೇಳಿ ಕೊರಗ್ತಾ ಕೊರಗ್ತಾ ಏನು ಪ್ರಯೋಜನ? ಸುಮ್ಮನೆ ಕೂತಿರ್ತೀವಿ, ನಾವೇನು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿರೋಂಥ ಬೆಳಕು ಸಾಕಷ್ಟು ಇಲ್ವಲ್ಲಪ್ಪ ಅಂತ ನಾವು ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಏನು ಪ್ರಯೋಜನ ಆಯಿತು? ಏನು ಪ್ರಯೋಜನ ಆಗಲ್ಲ. ನಮ್ಮಲ್ಲಿ ಹೆಚ್ಚಿನ ಸರ್ತಿ ನಾವು ಮಾಡುವಂಥದ್ದು ಅದೇನೆ. ಅದು ಮಾಡೋದು ಸುಲಭ, ಆ ಥರ ಮಾಡುವಂಥದ್ದು ಬಹಳ ಸುಲಭ. ಏನು, ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂಥೇಳಿ ಸುಮ್ಮನೆ ಕೂತ್ಕೊಂಬಿಡೋದು, ಅಯ್ಯೋ ನನಗೆ ಕಾಣಿಸ್ತಾ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಬಿಡೋದು, ಅದು ಬಹಳ ಸುಲಭ. ಅದು ಆಂತರಿಕವಾಗಿ ನಮ್ಮ ಸಾಮರ್ಥ್ಯವನ್ನು ಗುರುತಿಸ್ಕೊಳ್ಳದೆ ಅಥವಾ ಸಾಮರ್ಥ್ಯ ಇದ್ದರೂ ಕೂಡ ಸೋಮಾರಿತನದಿಂದಲೋ ಏನೋ ಒಂದು ಭಾವನೆಯಿಂದ ಮಾಡಬೇಕಾದಂಥ ಕೆಲಸದಿಂದ ನುಣಿಚಿಕೊಂಡು ತಪ್ಪಿಸ್ಕೊಂಡು ಹೋಗುವಂಥ ಒಂದು ಪ್ರವೃತ್ತಿ, ಇದನ್ನು ನಾವು ಬಹಳ ಸಾಮಾನ್ಯವಾಗಿ ಕಾಣ್ತೀವಿ. ಹಾಗೆ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ ಅಂತಂದರೆ ಆಗದೇ ಇರೋದಕ್ಕೆ ಹೊರಗಿನ ಒಂದು ವಿಚಾರವೇ ಕಾರಣ ಅಂಥೇಳಿ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋಂಥ ಒಂದು ಪ್ರಯತ್ನವೂ ಕೂಡ ನಾವು ಬಹಳ ಸುಲಭವಾಗಿ ಮಾಡಿಬಿಡ್ತೀವಿ. ಸೊ ಅದು ಯಾವ ಕಾರಣಕ್ಕೂ ಕೂಡ ಆಕ್ಷೇಪಣೀಯ, ಅದನ್ನು ಸರಿಯಾಗಿ ನಾವು ಮಾಡಬಾರ್ದು, ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾ ಡಿ ವಿ ಜಿ ಅವರು ಹೇಳ್ತಾರೆ, ಇರೋ ಸಾಮರ್ಥ್ಯದ ಬಗ್ಗೆ ನೀನು ಯೋಚನೆ ಮಾಡಪ್ಪ ಅಂತ. ಇರೋ ಕಣ್ಣು ಮಂದಾಕ್ಷಿ ನಿಜ, ಆದರೆ ಮಂದವಾಗಾದರೂ ಕಾಣಿಸ್ತಾ ಇದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡು ಅಂತ. ಸೊ ನಾವು ವಿಶೇಷವಾಗಿ ವಿಶೇಷ ಚೇತನರು ಯಾರಿರ್ತಾರೆ ಅವ್ರ ಜೊತೆ ಕೆಲಸ ಮಾಡುವಾಗ ಈ ಮನೋಭಾವವನ್ನು ನಾವು ಬಹಳ ಕಾಣ್ತೀವಿ. ಈಗ ಅಕಸ್ಮಾತ್ ಯಾರಿಗೋ ದೃಷ್ಟಿದೋಷ ಇದೆ ಅಂತ ಅನ್ಕೋಣ, ಆವಾಗ ಏನಾಗುತ್ತೆ ಅವರಿಗೂ ಕೂಡ ಏನನ್ಸುತ್ತೆ, ಅಯ್ಯೋ ನನಗೆ ಕಣ್ಣು ಕಾಣಿಸಲ್ಲ ಅಂತ. ಸುತ್ತಮುತ್ತ ಇದ್ದವ್ರಿಗೆಲ್ಲ ಏನನ್ಸುತ್ತೆ, ಓ ಇವನಿಗೆ ಕಣ್ಣು ಕಾಣಿಸಲ್ಲ. ಹಾಗೆ ಯಾರೋ ಒಬ್ಬರು ದುರದೃಷ್ಟವಶಾತ್ ಅವ್ರಿಗೆ ಕಾಲು ಆ್ಯಂಪ್ಯುಟೇಷನ್ ಆಗಿಬಿಟ್ಟಿದೆ ಅಂತ ಅನ್ಕೋಣ, ಒಂದು ಕಾಲಿದೆ ಇನ್ನೊಂದು ಕಾಲು ಇಲ್ಲ, ಆವಾಗ ನಮ್ಗೆ ತಕ್ಷಣ ಕಾಣಿಸೋದೇನು, ಓ ಇವ್ರ ಕಾಲು ಇಲ್ಲ ಅಂತ. ಬಲಗಾಲು ಕಟ್ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಎಡಗಾಲು ಇದೆಯಲ್ಲ, ಇರೋಂಥ ಎಡಗಾಲಿನ ಕಡೆ ನಮ್ಮ ಗಮನ ಹೋಗಲ್ಲ, ಇಲ್ಲದೇ ಇರೋಂಥ ಬಲಗಾಲಿನ ಕಡೆ ನಾವು ಎತ್ತು ತೋರಿಸ್ತಾ ಓ ಇವನಿಗೆ ಕಾಲು ಇಲ್ಲ ಅಂತ ಮಾತಾಡ್ತೀವಿ. ಅದೇ ಮನೋಭಾವ ಆ ವ್ಯಕ್ತಿಯಲ್ಲೂ ಕೂಡ ಬಂದ್ಬಿಟ್ಟಿರುತ್ತೆ. ದುರದೃಷ್ಟವಶಾತ್ ಆ ಥರದ ಕೀಳರಿಮೆ ನಮ್ಮೆಲ್ಲರಲ್ಲೂ ಕೂಡ ಬಂದ್ಬಿಡುತ್ತೆ. ವಿಶೇಷವಾಗಿ ಯಾವುದೋ ಒಂದು ಇಲ್ಲ ಅನ್ನೋಂಥ ಭಾವನೆಯನ್ನೇ ನಮ್ಮ ಸಮಾಜ ಎತ್ತಿ ತೋರಿಸ್ತಾ ಇದ್ದರೆ, ಓ ನಿನಗದಿಲ್ಲ ನಿನಗದಿಲ್ಲ ಅಂತಲೇ ಹೇಳ್ತಾ ಇದ್ದರೆ ಅವ್ರ ಮನಸ್ಸಿನಲ್ಲೂ ಅದೇ ಬೇರೂರು ಬಿಡುತ್ತೆ, ನನಗೆ ಕಣ್ಣು ಕಾಣಲ್ಲ, ನನಗೆ ಕಾಲು ಇಲ್ಲ, ನನಗೆ ಕಿವಿ ಕೇಳಲ್ಲ. ಸೊ ಹಾಗೆ ಈ ಡಿಸೆಬಿಲಿಟಿ ಅನ್ನೋಂಥ ಪದ ಇದೆಯಲ್ಲ, ಆ ಡಿಸೆಬಿಲಿಟಿ ಪದವನ್ನು ನಾನು ಯಾವಾಗಲೂ ಬಿಡಿಸಿ ಹೇಳ್ತೀನಿ, ಡಿಸ್ ಎಬಿಲಿಟಿ ಅಂತ. ನಮಗೆ ಯಾವಾಗಲೂ ಆ ಡಿಸ್ ಅನ್ನೋದು ಮಾತ್ರ ಕಾಣಿಸ್ತಾ ಇರುತ್ತೆ, ಎಬಿಲಿಟಿ ಅನ್ನೋದು ಕಣ್ಣಿಗೆ ಕಾಣೋದೇ ಇಲ್ಲ. ಅದು ದುರದೃಷ್ಟ, ಯಾಕೆಂದರೆ ಕಣ್ಣು ಸರಿಯಾಗಿ ಕಾಣಿಸ್ದೇ ಇರೋಂಥ ವ್ಯಕ್ತಿಯಲ್ಲಿ ಬೇರೆ ಅನೇಕ ಸಾಮರ್ಥ್ಯಗಳಿರುತ್ತೆ, ಎಬಿಲಿಟೀಸ್ ಇರುತ್ತೆ, ಆ ಎಬಿಲಿಟೀಸ್ನ ನಾವು ನೋಡೋಕ್ಕೆ ಹೋಗಲ್ಲ. ಸೊ ಏನು ಇದೆಯೋ ಅದರ ಕಡೆ ನಮ್ಮ ಗಮನ ಹೋಗಬೇಕು, ಏನು ಇಲ್ಲವೋ ಅದನ್ನೇ ಎತ್ತಿ ಹಿಡಿತಾ ಹೋದರೆ ಇರೋದೂ ಕೂಡ ಕೆಲಸ ಮಾಡದೇ ಇರೋಂಥ ಪರಿಸ್ಥಿತಿಯನ್ನು ನಾವು ತಲುಪಿಬಿಡ್ತೀವಿ. ಸೊ ಹಾಗಾಗಿ ಇರುವ ಒಂದು ಸಾಮರ್ಥ್ಯಗಳನ್ನು ಚೆನ್ನಾಗಿ ಬಳಸುವಂಥದ್ದು ಬಹಳ ಬಹಳ ಮುಖ್ಯವಾಗುತ್ತೆ. ಅದು ಕ್ರಮೇಣ ನಾವು ನಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಿಧಾನವಾಗಿ ಇರೋಂಥ ಸಾಮರ್ಥ್ಯದ ಕಡೆ ನಾವು ಗಮನ ಕೊಟ್ಟರೆ, ನನಗೆ ಎಷ್ಟು ಕಾಣಿಸುತ್ತೋ ಆ ದೃಷ್ಟಿಯನ್ನೇ ಬಳಸಿ ನಾನೇನೋ ಮಾಡ್ತೀನಿ ಅಂತ ಪ್ರಯತ್ನ ಪಟ್ಟರೆ, ಆಗ ನನ್ನ ಶರೀರದಲ್ಲಿರುವಂಥ ಬೇರೆ ಅವಯವಗಳ ಸಾಮರ್ಥ್ಯ ಈ ದೃಷ್ಟಿಯ ಒಂದು ಸಾಮರ್ಥ್ಯಕ್ಕೆ ಸೇರಿಕೊಳ್ಳುತ್ತೆ. ಈಗ ಉದಾಹರಣೆಗೆ ಕಣ್ಣಿನ ದೃಷ್ಟಿ ಕಡಿಮೆ ಇದೆ ಅಂತಂದರೆ ಕಣ್ಣಿನಿಂದ ನಾನು ಏನು ತಿಳ್ಕೊಳ್ಬಹುದಾಗಿತ್ತೋ ಅದನ್ನು ಕೈಗಳು ನನಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತವೆ, ಯಾಕೆ ನಾನು ಅದನ್ನು ಮುಟ್ಟಿ ನೋಡಿ ಅರ್ಥ ಮಾಡಿಕೊಳ್ಬಲ್ಲೆ. ಸೊ ಹಾಗೆ ಇರುವ ಕಣ್ಣು
ಮತ್ತೆ ಬೇರೆ ಎಲ್ಲ ಅವಯವಗಳು. ಆಗ್ಲೇ ಕಳೆದ ಸರ್ತಿ ನಾನು ಹೇಳ್ದಂಗೆ ಕಣ್ಣು ಅನ್ನೋ

0: ಅನ್ನುವಂಥದ್ದು ಒಂದು ಸಂಕೇತವಾಗಿ ಉಪಯೋಗಿಸಿದರೆ ಅದು ಇತರ ಅವಯವಗಳಿಗೂ ಹೊಂದಾಣಿಕೆ ಆಗುತ್ತೆ. ಸೊ ಇರೋಂಥ ಕಣ್ಣು ಇರೋಂಥ ಕೈ ಜೊತೆ ಸೇರಿಕೊಳ್ಳುತ್ತೆ, ಇರೋಂಥ ಕಿವಿ ಜೊತೆ ಸೇರಿಕೊಳ್ಳುತ್ತೆ, ಕಾಲಿನ ಜೊತೆ ಸೇರಿಕೊಳ್ಳುತ್ತೆ. ಹಾಗೆ ಸೇರಿಕೊಳ್ತಾ ಜೊತೆಗೆ ಇರುವ ಬೆಳಕು ಎಷ್ಟು ಕಾಣಿಸ್ತಾ ಇದೆಯೋ ಅಷ್ಟು ಅದನ್ನು ನಾವು ಆದಿನಿತ ನೋಡಿ ಎಷ್ಟು ಸಾಧ್ಯನೋ ಅಷ್ಟು ನೋಡ್ತಾ ಇದ್ರೆ, ನೋಡ್ತಾ ಪರೀಕ್ಷಿಸಿದೊಡೆ ಅದನ್ನು ನಾವು ವಿಶ್ಲೇಷಣೆ ಮಾಡ್ತಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಆಗ ಅಯ್ಯೋ ಏನಾಗ್ತಾ ಇಲ್ಲ ನನ್ನ ಕೈಲಿ ಅಂತ ಅಂದ್ಕೊಂಡಿದ್ದಂತಹ ಒಂದು ನಿರಾಶಾ ಭಾವ ಏನಿದೆಯೋ ಅದನ್ನು ದಾಟಿ ಲಾಭದ ಕಡೆ ನಾವು ಆಲೋಚನೆ ಮಾಡ್ತೀವಿ. ನಾನು ಏನು ಇದರಿಂದ ಗಳಿಸಬಲ್ಲೆ ಅನ್ನೋದ್ರ ಕಡೆ ನಾನು ಯೋಚನೆ ಮಾಡ್ತೀನಿ. ಏನು ಕಳ್ಕೊಂಬಿಟ್ಟೆ, ನಿಜ ಕಳ್ಕೊಂಡಿದ್ದೀನಿ ನಿಜ, ಆದರೆ ಇರೋದನ್ನು ಬಳಸಿ ಹೇಗೆ ಬೆಳೆಯಬಲ್ಲೆ ಅನ್ನೋದನ್ನು ನಾವು ಆಲೋಚನೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಆಶಾಭಾವ ಪ್ರಬಲವಾಗಿ ಈ ಮುಕ್ತಕದಲ್ಲಿ ವ್ಯಕ್ತವಾಗಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 36 ಕುರಿತು ಎಸ್ ವಿ ವೈಯಮ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬುದ್ಧಿ ಭಾವಗಳ ಬೆಳಕಿನಲ್ಲಿ ಜೀವನದ ಗೆಲುವಿನ ದಾರಿ ಎಂಬ ವಿಷಯದ ಕುರಿತು ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ.

ರೇಡಿಯೋ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬುದ್ಧಿ ಭಾವಗಳ ಬೆಳಕಿನಲ್ಲಿ ಜೀವನದ ಗೆಲುವಿನ ದಾರಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮಾನವನ ಜೀವನದಲ್ಲಿ ಯಶಸ್ಸು, ಸಂತೋಷ ಮತ್ತು ಆತ್ಮೋನ್ನತಿ ಪಡೆಯಲು ಎರಡು ಶಕ್ತಿಗಳು ಅತ್ಯಂತ ಮುಖ್ಯ. ಅವುಗಳೇ ಮನಸ್ಸು ಮತ್ತು ಬುದ್ಧಿ. ಮನಸ್ಸು ನಮ್ಮ ಭಾವನೆಗಳ ಕೇಂದ್ರವಾಗಿದ್ದರೆ ಬುದ್ಧಿ ನಮ್ಮ ವಿವೇಕದ ದೀಪವಾಗಿದೆ. ಮನಸ್ಸು ಚಲನೆಯ ಶಕ್ತಿ, ಬುದ್ಧಿ ದಿಕ್ಕು ತೋರಿಸುವ ಶಕ್ತಿ. ಈ ಎರಡು ಸಮತೋಲನದಲ್ಲಿದ್ದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ. ಕೇವಲ ಬುದ್ಧಿವಂತಿಕೆ ಸಾಕಾಗುವುದಿಲ್ಲ, ಹಾಗೆಯೇ ಕೇವಲ ಭಾವನೆಗಳು ಸಾಕಾಗುವುದಿಲ್ಲ. ಭಾವನೆಗೆ ವಿವೇಕದ ದಾರಿ ಬೇಕು, ವಿವೇಕಕ್ಕೆ ಮನಸ್ಸಿನ ಶಕ್ತಿ ಬೇಕು. ಮನಸ್ಸು ಸ್ವಭಾವತಃ ಚಂಚಲ. ಅದು ಆಸೆ, ಭಯ, ಕೋಪ, ಸಂತೋಷ, ದುಃಖಗಳ ನಡುವೆ ನಿರಂತರವಾಗಿ ಓಡಾಡುತ್ತಿರುತ್ತದೆ. ಕೆಲವೊಮ್ಮೆ ಅದು ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ, ಕೆಲವೊಮ್ಮೆ ಕೆಳಕ್ಕೆಳೆಯುತ್ತದೆ. ಬುದ್ಧಿಯ ಕೆಲಸ ಮನಸ್ಸಿಗೆ ಸರಿಯಾದ ದಿಕ್ಕು ನೀಡುವುದು. ಬುದ್ಧಿ ದುರ್ಬಲವಾಗಿದ್ದರೆ ಮನಸ್ಸು ಇಂದ್ರಿಯಗಳ ಹಿಂದೆ ಓಡುತ್ತದೆ. ಮನಸ್ಸು ದುರ್ಬಲವಾಗಿದ್ದರೆ ಬುದ್ಧಿಯ ಒಳ್ಳೆಯ ನಿರ್ಧಾರಗಳನ್ನು ಪಾಲಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ಎರಡಕ್ಕೂ ಬಲ ಅಗತ್ಯ. ನಮ್ಮ ವೇದಗಳಲ್ಲಿ ಜಿತಂ ಜಗತ್ಕೇನ ಮನೋಹಿಹೇನ ಎಂದು ಹೇಳಲಾಗಿದೆ. ಅಂದರೆ ಮನಸ್ಸನ್ನು ಗೆದ್ದವನೇ ಜಗತ್ತನ್ನು ಗೆದ್ದವನಾಗುತ್ತಾನೆ. ಹೊರಗಿನ ಲೋಕವನ್ನು ಗೆಲ್ಲುವ ಮೊದಲು ಒಳಗಿನ ಮನಸ್ಸನ್ನು ಗೆಲ್ಲಬೇಕು. ಕೋಪ, ಅಸೂಹೆ, ಭಯ, ಆಲಸ್ಯ, ನಿರಾಶೆ ಇವೆಲ್ಲವೂ ಮನಸ್ಸಿನ ದುರ್ಬಲತೆಗಳೇ. ಮನಸ್ಸು ದೃಢವಾಗಿದ್ದರೆ ಸಂಕಷ್ಟಗಳ ನಡುವೆಯೂ ವ್ಯಕ್ತಿ ನಿಂತುಕೊಳ್ಳಬಲ್ಲನು. ವಿಫಲತೆ ಬಂದರೂ ಕುಗ್ಗುವುದಿಲ್ಲ, ಯಶಸ್ಸು ಬಂದರೂ ಅಹಂಕಾರಿಯಾಗುವುದಿಲ್ಲ.

ವೇದ ಮಂತ್ರಗಳಲ್ಲಿ ನಮ್ಮ ಬುದ್ಧಿ ಪ್ರಕಾಶಮಾನವಾಗಿರಲಿ, ಮನಸ್ಸು ಶಾಂತವಾಗಿರಲಿ ಎಂದು ಪ್ರಾರ್ಥಿಸಲಾಗಿದೆ. ಪ್ರಸಿದ್ಧ ಗಾಯತ್ರಿ ಮಂತ್ರದಲ್ಲಿಯೂ ಧಿಯೋಯೋ ನಮ್ ಪ್ರಚೋದಯಾತ್ ಎಂದು ಬುದ್ಧಿಗೆ ಬೆಳಕು ಕೋರುತ್ತೇವೆ. ಏಕೆಂದರೆ ಬುದ್ಧಿಯೇ ಸರಿಯಾದ ಮತ್ತು ತಪ್ಪಾದ ಮಾರ್ಗವನ್ನು ಗುರುತಿಸುತ್ತದೆ. ಬೆಳಕಿಲ್ಲದ ದಾರಿಯಲ್ಲಿ ಹೇಗೆ ನಡೆಯಲು ಸಾಧ್ಯವಿಲ್ಲವೋ ವಿವೇಕವಿಲ್ಲದ ಜೀವನವು ಹಾಗೆಯೇ ದಿಕ್ಕು ತಪ್ಪುತ್ತದೆ. ಜ್ಞಾನವು ಮಾಹಿತಿಯನ್ನು ಕೊಡಬಹುದು, ಆದರೆ ಬುದ್ಧಿಯೇ ಅದನ್ನು ಸರಿಯಾಗಿ ಬಳಸುವ ಶಕ್ತಿಯನ್ನು ನೀಡುತ್ತದೆ. ಸಂತರು ಮಾನವನನ್ನು ಕೇವಲ ದೇಹವಲ್ಲ, ದೇಹ ಮನಸ್ಸು ಆತ್ಮಗಳ ಸಮಗ್ರ ರೂಪ ಎಂದು ವಿವರಿಸುತ್ತಾರೆ. ಮಹಾತ್ಮರು ಇದನ್ನೇ ತಮ್ಮ ಜೀವನದಲ್ಲೂ ತೋರಿದ್ದಾರೆ. ಅವರ ಪ್ರಕಾರ ಮನಸ್ಸಿನ ಆರೋಗ್ಯ ಮತ್ತು ಬುದ್ಧಿಯ ಸ್ಪಷ್ಟತೆ ಇಲ್ಲದೆ ವ್ಯಕ್ತಿತ್ವದ ಪೂರ್ಣ ಬೆಳವಣಿಗೆ ಸಾಧ್ಯವಿಲ್ಲ. ಅವರು ಹೇಳುವಂತೆ ಮಾನವನ ಒಳ ಜೀವನ ಅಸ್ಥಿರವಾಗಿದ್ದರೆ ಹೊರಗಿನ ಸಾಧನೆಗಳಿಗೂ ಅರ್ಥ ಇರುವುದಿಲ್ಲ. ಆಧ್ಯಾತ್ಮಿಕ ಬೆಳವಣಿಗೆಯು ಈ ಆಂತರಿಕ ಶಕ್ತಿಗಳ ಮೇಲೆಯೇ ನಿಂತಿದೆ. ಗೀತೆಯಲ್ಲಿ ಶ್ರೀಕೃಷ್ಣನು ಮನಸ್ಸಿನ ಮಹತ್ವವನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ. ಉದ್ಧರೇತಾತ್ಮ ನಾತ್ಮ ನಮ ವಸಾದೆಹೇತ್, ಅಂದರೆ ಮನುಷ್ಯನು ತನ್ನ ಮನಸ್ಸಿನ ಮೂಲಕ ತಾನೇ ತನ್ನನ್ನು ಮೇಲೆ ಕೆತ್ತಿಕೊಳ್ಳಬೇಕು, ತಾನೇ ತನ್ನನ್ನು ಕೆಳಗಿಳಿಯಬಾರದು. ಗೀತೆಯ ಮತ್ತೊಂದು ಸಂದೇಶವೆಂದರೆ ದೃಢ ಸಂಕಲ್ಪ ಮತ್ತು ಸ್ಥಿರ ಬುದ್ಧಿ ಇದ್ದರೆ ಮನುಷ್ಯನು ಯಾವುದೇ ಗುರಿಯನ್ನು ಸಾಧಿಸಬಲ್ಲನು. ಮನಸ್ಸು ನಿಯಂತ್ರಣದಲ್ಲಿ ಇದ್ದರೆ ಅದು ಸ್ನೇಹಿತ, ನಿಯಂತ್ರಣ ತಪ್ಪಿದರೆ ಅದೇ ಶತ್ರು. ಮನಸ್ಸು ಮತ್ತು ಬುದ್ಧಿ ಎರಡು ಸೇರಿ ವ್ಯಕ್ತಿತ್ವವನ್ನು ನಿರ್ಮಿಸುತ್ತವೆ. ಮನಸ್ಸು ಉತ್ಸಾಹ ನೀಡುತ್ತದೆ, ಬುದ್ಧಿ ನಿಯಂತ್ರಣ ನೀಡುತ್ತದೆ. ಮನಸ್ಸು ಕನಸು ಕಾಣುತ್ತದೆ, ಬುದ್ಧಿ ಅದನ್ನು ವಾಸ್ತವಕ್ಕೆ ತರುತ್ತದೆ. ಮನಸ್ಸು ಭಾವನೆಗಳನ್ನು ಹುಟ್ಟಿಸುತ್ತದೆ, ಬುದ್ಧಿ ಅವುಗಳನ್ನು ಸಮತೋಲನದಲ್ಲಿ ಇರಿಸುತ್ತದೆ. ಈ ಎರಡು ಸೇರಿ ಮಾನವನ ಚರಿತ್ರೆಯನ್ನು ರೂಪಿಸುತ್ತವೆ. ಆಧ್ಯಾತ್ಮಿಕ ಜೀವನದಲ್ಲೂ ಈ ಎರಡರ ಪಾತ್ರ ಮಹತ್ವದ್ದಾಗಿದೆ. ಧ್ಯಾನ ಮಾಡಲು ಮನಸ್ಸಿನ ಏಕಾಗ್ರತೆ ಬೇಕು, ಸರಿಯಾದ ಮಾರ್ಗವನ್ನು ಹರಿಸಲು ವಿವೇಕ ಬುದ್ಧಿ ಬೇಕು. ಮನಸ್ಸು ಶಾಂತವಾಗಿದ್ದರೆ ಧ್ಯಾನ ಸಾಧ್ಯ, ಬುದ್ಧಿ ಪ್ರಕಾಶಮಾನವಾಗಿದ್ದರೆ ಆತ್ಮಜ್ಞಾನ ಸಾಧ್ಯ. ಆದ್ದರಿಂದ ನಮ್ಮ ಋಷಿಮುನಿಗಳು ಮನಸ್ಸಿನ ಶುದ್ಧತೆ ಮತ್ತು ಬುದ್ಧಿಯ ಸ್ಪಷ್ಟತೆಗಳಿಗೆ ಸಮಾನ ಮಹತ್ವ ನೀಡಿದ್ದಾರೆ. ಕಗ್ಗದ ಕವಿ ಇದನ್ನು ಸೊಗಸಾಗಿ ತಿಳಿಸಿದ್ದಾರೆ. ಶ್ರುತಿ ರುಹಕ್ಕೆ ಸುಮಫಲ ಮುಹೂರ್ತ ನಿಶ್ಚಿತವೇನು, ಮತಿಮನಂಗಳ ಕೃಷಿತಪಂ ಫಲವುಮಂತು. ಸತತ ಕೃಷಿ ಬೀಜಗುಣ, ಕಾಲ ವರ್ಷಗಳೊದವೆ ಪ್ರತಿಭೆ ವಿಕಸಿತ ಹೂದೋ. ಹೇಗೆ ಪ್ರಕೃತಿಯಲ್ಲಿ ಕಾಲದ ಮತ್ತು ಪರಿಸರದ ಒತ್ತಾಸೆಯಿಂದ ಫಲಗಳು ಬೆಳೆಯುತ್ತವೋ, ಹಾಗೆ ಮತಿಮನಗಳ ಕೃಷಿ ನಡೆದಾಗ ಜೀವನದ ತಪಸ್ಸಿನ ಫಲ ದೊರೆಯುತ್ತದೆ ಎನ್ನುತ್ತಾರೆ ಕವಿ. ಇಂದಿನ ಕಾಲದಲ್ಲಿ ಮಾಹಿತಿ ಹೆಚ್ಚಾಗಿದೆ, ಅವರ ಮನಸ್ಸಿನ ಶಾಂತಿ ಕಡಿಮೆಯಾಗಿದೆ. ಜ್ಞಾನ ಹೆಚ್ಚಾಗಿದೆ, ಆದರೆ ವಿವೇಕ ಕಡಿಮೆಯಾಗಿದೆ. ಆದ್ದರಿಂದ ಮಕ್ಕಳಿಂದ ದೊಡ್ಡವರವರೆಗೆ ಎಲ್ಲರೂ ಮನಸ್ಸು ಮತ್ತು ಬುದ್ಧಿಯನ್ನು ಬಲಪಡಿಸಿಕೊಳ್ಳಬೇಕು. ಉತ್ತಮ ಪುಸ್ತಕ ಓದುವುದು, ಧ್ಯಾನ ಮಾಡುವುದು, ಸತ್ಸಂಗ, ಸಕಾರಾತ್ಮಕ ಚಿಂತನೆ, ನಿಯಮಿತ ಜೀವನ, ಇವೆಲ್ಲವೂ ಮನಸ್ಸು ಮತ್ತು ಬುದ್ಧಿಗೆ ಬಲ ನೀಡುತ್ತವೆ. ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೂ, ಆಧ್ಯಾತ್ಮಿಕ ಎತ್ತರ ತಲುಪಬೇಕಾದರೂ ಮನಸ್ಸು ಮತ್ತು ಬುದ್ಧಿ ಎರಡನ್ನು ಬೆಳೆಸಬೇಕು. ಒಂದು ರಥದ ಎರಡು ಚಕ್ರಗಳಂತೆ ಇವು. ಎರಡು ಸಮತೋಲನದಲ್ಲಿ ಇದ್ದಾಗ ಮಾತ್ರ ಜೀವನದ ಪ್ರಯಾಣ ಸುಂದರವಾಗುತ್ತದೆ, ಯಶಸ್ಸು ಅರ್ಥಪೂರ್ಣವಾಗುತ್ತದೆ, ಜೀವನ ಸಾರ್ಥಕವಾಗುತ್ತದೆ. ಪ್ರಿಯ ಕೇಳುಗರೆ, ಕೇಳುದಲ್ಲಷ್ಟೊತ್ತು ಬುದ್ಧಿ ಭಾವಗಳ ಬೆಳಕಿನಲ್ಲಿ ಜೀವನದ ಗೆಲುವಿನ ದಾರಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬುದ್ಧಿ ಭಾವಗಳ ಬೆಳಕಿನಲ್ಲಿ ಜೀವನದ ಗೆಲುವಿನ ದಾರಿ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, PMSuryaghar.gov.in.
2: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PMSuryaghar.gov.in.

0: ಇನ್ನು ಮುಂದೆ ಕೇಳಿ ಬರೋಣ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ಹೆತ್ತಿಗೆ ಹಡಿಯ ಶ್ರೀಯುತ ಕಾಳಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಎತ್ತಿಗೆ ಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರ ಕುಡಿತನ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರೇ ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತ ಉತ್ತಮವಾಗಿಯೂ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಸರಗೂರು ತಾಲೂಕಿನ ಎತ್ತಿಗೆ ಹಾಡಿಯ ನಿವಾಸಿಗರಾದ ಶ್ರೀಯುತ ಕಾಳೆಯರವರು ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಕಾಳೆಯರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ.
2: ನಮಸ್ಕಾರ.
1: ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡಿಕೊಡೋದಾದ್ರೆ.
2: ಕಾಳೆಯ ಅಂತ, ಮತ್ತೆ ನನಗೆ 4 ಮಕ್ಕಳು, ಒಂದು ಹುಡುಗ ಅಂಗಲಿಗರು, 2-3 ಹೆಣ್ಮಕ್ಳು, ಒಬ್ಬಳು ತಮಿಳ್ನಾಡು ಹುಡುಗ ಆಗಿದ್ದಾಳೆ, ಅವಳು ಮಕ್ಕಳನ್ನ ಬಿಟ್ಬಿಟ್ಟು ಬೇರೆ ಕಡೆ ಹೊರಟು, ಮತ್ತೆ ಇನ್ನೆರಡು, ಒಬ್ಬಳು ಕಿರಿಯವಳು ಇಲ್ಲೇ ನಮ್ಮ ಮನೆಯಲ್ಲೇ ಇದ್ದಾಳೆ.
1: ಹಾಗೆ ಕಾಳೆಯರವರೇ, ತಾವು ಹಲವಾರು ವರ್ಷಗಳಿಂದ ಈ ಕುಡಿತಕ್ಕೆ ಒಳಗಾಗಿ ಹಲವಾರು ಕಷ್ಟಗಳನ್ನು ಕೂಡ ಅನುಭವಿಸ್ತಾ ಬಂದ್ರಿ, ನಂತರದಲ್ಲಿ ತಾವೇ ಈ ಸ್ವಂತ ಬುದ್ಧಿವಂತಿಕೆಯಿಂದ ಕುಡಿತವನ್ನು ಬಿಟ್ಟು ಆ ಒಂದು ವೇಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಇವಾಗ ಹೆಂಗಿದೆ ಜೀವನ ಕಾಳೆಯರವರು?
2: ಇವಾಗ ಪರವಾಗಿಲ್ಲ ಸರ್, ನಮ್ಮ ಜೀವನ ತಕ್ಕಂತೆ ನಾನು ಇದ್ದೀನಿ ಸರ್. ಜೀವನದಲ್ಲಿ ಏನೂ ತೊಂದರೆ ಇಲ್ಲ. ಎಣ್ಣೆ ಬಿಟ್ಟು ಮತ್ತೆ ನಾನು ಸುಮಾರು ಅಂದ್ರೆ ಒಂದು 30 ವರ್ಷಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನನಗ ಈಗ 52 ವರ್ಷ ಅಂದ್ರೆ ಸದ್ಯಕ್ಕೆ ಎಣ್ಣ ಪಣ್ಣ ಎಲ್ಲ ಬಿಟ್ಟು ಇವಾಗ ನಮ್ಗೆ ಸಂಸಾರ ಸಮೇತ ಮತ್ತೆ ನಮ್ಮ ಎಣ್ಣ ಹಿಂದೆ ಆಡಿ ನಮ್ಮ ಹೆಂಗಸರಾದ ಪರವಾಗಿ ಅವ್ರ ತಾಯಿ ಮನೆಗೆ ಹೊಂಟೋದ್ರು. ತಾಯಿ ಮನೆಗೆ ಹೋಗುವಾಗ ಒಂದು ವರ್ಷದ ಕಾಲ ಬರಲಿಲ್ಲ. ನನ್ನ ಜೀವನನ ಅವ್ರಿವ್ರ ಮನೆಯಲ್ಲಿ ಊಟ ತಿಂಡಿ ಅಂತ ನನ್ನ ತಂಗಿ ಅಂತ ಯಾರೂ ಅವಳಿಸ್ತಾ ಇರಲಿಲ್ಲ. ಮತ್ತೆ ಹೋದ್ರೆ ರೈತರ ಟಿಗಣಿ ಕೊಡ್ತಿದ್ರು, ಅದಕ್ಕೆ ತಕ್ಕಂತೆ ಕೆಲಸ ತಕ್ಕತ್ತಿದ್ರು. ಇಕ್ಕಿದ್ರು ಅವ್ರ ಅವ್ರ ಲಾಭ ಅವ್ರು ತಕ್ಕತ್ತಿದ್ರು, ಇಕ್ತಾ ಇದ್ರು ಅವ್ರ ಲಾಭ ತಕ್ಕತ್ತಾ ಇದ್ರು. ಏನೋ ಇದು ಯಾಕೆ ಶುರು ಆಗಲ್ಲ ಅಂದ್ಬಿಟ್ಟು ಪುನಃ ನಮ್ಮ ಹೆಂಗಸರ್ನೇ ನಮ್ಮ ಊರಲ್ಲೇ ಒಂದು ಹೊಸ ಒಂದು ಆಟ ತಕೊಂಬಂದಿದ್ರು, ಸೋಮು ಅಂತ, ಉಳಪ್ನರಟ್ಟಿ ಸೋಮು. ಅವ್ರನ್ನ ಆಗ ನಮ್ಮ ಹೆಂಗಸರು ಬಸರ ಕುಡಿದುಕೊಟ್ಟು ಕರ್ಕೊಂಬಂದ್ಬಿಡು ಅನ್ಕೊಂಡು ಫೋನನ್ನು ಆಗ ಕೀಪರ್ಸ್ ಹೊಟ್ಟಿದ್ದೆ, ಫೋನಲ್ಲಿ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ರು.

ಅವಾಗ ಇವತ್ತು ಬಟ್ಟೆನೆಲ್ಲ ಹೋಗ್ತೀನಿ, ನಾಳೆ ಬರ್ತೀನಿ, ನೀ ಎಣ್ಣೆ ಬಿಟ್ರೆ ಬರ್ತೀನಿ, ಇದಾರೆ ಬರಲಾ ಅಂತ ಹೇಳಿದ್ವಿ. ಆಗ ಸರಿ ಆಯಿತು ಬಾ, ತೊಂದ್ರೆ ಏನು ಕುಡ್ಕೋತೀನಿ, ನಾಳೆ ಹೆಂಗೆ ಕುಡಿಯಲ್ಲ ಅಂತ ಹೇಳ್ಕೊಂಡ್ವಿ. ಆವಾಗ ಅವಳು ಬಂದಳು, ಆಟೋ ದುಡ್ಡು 600 ರೂಪಾಯಿ ದುಡ್ಡು ಕೊಟ್ಟು ಅಲ್ಲಿಂದ ಬತ್ತಲೆ. ಪುನಃ ಅವಳು ಬಂದು ಒಂದಿನ ತಡೆಯೋಕ್ಕಾಗದೆ ಕುಡಿದ್ಬಿಟ್ಟು, ಪುನಃ ಮಾರನೇ ಅಕ್ಕ ಸ್ವಲ್ಪ ಯಾಕೆ ನನಗೆ ಬೇಜಾರಿತ್ತು, ಅವಳನ್ನೂ ತಗೊಬಂದು ಪುನಃ ಮತ್ತೆ ಕುಡಿದಾಗ ಪುನಃ ಇದೇ ಅನುಭವ ಬರ್ತದೆ ಅಂತ ತಿಳ್ಕೊಂಡು ನನ್ನ ಮನಸ್ಸಾತ್ವಲ್ಲೇ ನಾನೇ ತಿಳ್ಕೊಂಡೆ. ಆಮೇಲೆ ಒಂದು ಆಲೋಚನೆ ಏನಂತಂದ್ರೆ, ಅವ್ವ ನನ್ನ ಮಕ್ಕಳು ಮತ್ತೆ ಏನೋ, ಆಮೇಲೆ ಈ ಗಂಡು ಒಂದು ಅಂಗವಿಲಕರು, ಈ ಗಂಡು ಭವಿಷ್ಯ ಏನಾದ್ದು ಅನ್ನೋದೊಂದು ಪುನಃ ಅದು ಯಾರ ಮೇಲೆ ಒಂಥರ ಕ್ರೂಪ್ ಇಡ್ದಾಗಬಿಡ್ತು. ಇನ್ನು ಹೆಣ್ಮಕ್ಳೇನ ಕಂಡವ್ರ ಮನೆಗೆ ಹೋಗೋ ಹೋಗ್ಲಿ ಹತ್ತಾಗ ಎಲ್ಲರೂ ಜೀವನ ಮಾಡ್ತಾರ, ಇರೋದೊಂದು ಗಂಡು ಅಂಗವಿಲಕರ ಅವನಿಗೆ ಅವ್ರಮನ ಸಾಲ್ತಾ ಇಲ್ಲ, ಮುಂದಿನ ಜೀವನಕ್ಕೆ ಏನು ಮಾಡೋದು, ನಾನೇ ತಾನೇ ಧಾರಣೆ ಮಾಡಿದೆ ಇವ್ನು ತೋರಿಸ್ಬೇಕಾದ್ದು ಅಂದ್ಬಿಟ್ಟು ಒಂದು ಮನ್ಸತ್ರ ಇಟ್ಕೊಬಿಡ್ತಾರೆ. ಅಲ್ಲಿಗ ಏನು ಮಾಡಿದೆ, ಅವತ್ತು ನೈಟು ಸಂಘಘಟ ಕುಡ್ದು ಸಂಘದ ಮೇಲೆ ಇನ್ನು ಬೆಳಗನ ಅವತ್ತು ನೈಟ್ ಕುಡಿದ್ಬಿಟ್ಟು ಮನೆ ಕಂಡದ್ದು ಬೆಳಗ್ಗೆ ಜಾಕ ನಾನು ಮನೆ ಬಿಟ್ಟೆ ಹೋಗಿದ್ದೆ. ಸ್ವಲ್ಪ ನೀರು ಗೀರು ತಕೊಂಡು ಮತ್ತೆ ಒಂಚೂರು ಮಜ್ಜಿಗೆ ಜಾಗ ಕುಡ್ಕೊಂಡು ಹೆಂಗೆ ಜೀವನಕ್ಕೆ ತಕ್ಕಂಡು ಆರೋಗ್ಯನ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಮಜ್ಜಿಗೆ 4 ಟೈಮ್ ಮಜ್ಜಿಗೆ ನಾನು ಕುಡಿದೆ. ಫುಲ್ ಡ್ರಿಂಕ್ಸ್ ಆಗಿತ್ತಲ್ಲ, ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ನನ್ನ ಆರೋಗ್ಯನ ಸರವಾಗಲಿ ಅಂದ್ಬಿಟ್ಟು ಅವಸ ಗಂಟಕ್ಕೆ ಮನೆ ಬಿಟ್ಟೆ ಕಳೆದ. ಅವತ್ತು ಬಿಟ್ಟೆ ಅಣ್ಣ ಎಲ್ಲಿವರೆಗಂಟ ಎಣ್ಣೆ ಬಿಟ್ಟು ಒಂದು ಗಾಡಿ ತಗೊಂಡು, ಮತ್ತು ನನ್ನ ಸಂಸಾರವೂ ಚೆನ್ನಾಗಾಯಿತು. ಅವರು ಏನು ಮಾಡಬೇಕಾದ್ನೆಲ್ಲ ಮಾಡ್ತಿರಲಿಲ್ಲ, ಅವರು ನನಗಿಂತ ನಾನು ಎಣ್ಣೆ ಬಿಟ್ಟಾಗ ಅವರು ನಮಗಿಂತ ನಾವು ಎಷ್ಟು ಮಾಡ್ತೀನಿ ಅದರಿಂದ 2.5 ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ ಹೆಂಗಸ್ಗಳು. ಯಾಕಂದ್ರೆ ನಾವು ಕೂಲಿಗೆ ಹೋಗಿದ್ದೇವ್ರು, ಒಂದು ಜನ ಅಡ್ಜಸ್ಟ್ ಮಾಡ್ಕೊಂಡು ನಾನೇ ತಂದು ಹಾಕ್ತೀನಿ, ಬೇಕಾದ್ರೆ ನೀನೇ ಇದ್ದರು ಸರಿ ಇದ್ದರು ಪರವಾಗಿಲ್ಲ ಅನ್ನೋ ಥರ ಬಂದರು. ಆವಾಗ ನಮ್ಮ ಮನಸ್ಸು ಆಯಿತು ನೋಡು, ಇಷ್ಟು ಮಟ್ಟಿಗೆ ಮನೆನ ನಾವೇ ಹಾಳು ಮಾಡ್ಕೊಳ್ಳೋರು, ಜಮೀನು ನಮ್ಮ ಆತ್ಮದಲ್ಲಿ ನಾವೇ ಹಾಳು ಮಾಡ್ಕೊಳ್ಳೋರು ಅನ್ನೋ ಥರ ನನಗೂ ತಿಳಿದು ಬಂತು. ನನ್ನ ಮನಸ್ಸು ಒಂದು ಮನೆ ಮುಡ್ಕೋಬೇಕಾದ್ರೂ ನಾನೇ, ಒಂದು ಮನೆನ ಕಟ್ಕೊಳ್ಳೋರು ನಾನೇ, ಒಂದು ಮನೆ ಕಟ್ಕೋಬೋದು ಸಹಜ, ಅದನ್ನ ಮುಡ್ದಾಗಕ್ಕೆ ಎಷ್ಟು ಜನ್ಮ ಅನ್ನೋ ತರ್ಕ ಆಗ್ಬಿಡ್ತು. ಅದಕ್ಕೆ ನಮ್ಗೆ ಬೇಡ. ಆಗ ನಮ್ಮ ಹೆಂಗಸರು ಹೇಳಿದೆ, ಏ ಒಂದು ಗಾಡಿ ತಗೊಳ್ಳೋಣ ಅಂತ ಕೇಳಿದೆ. ತಕ್ಕಳ್ಳಿ ನೀವು ಇಷ್ಟೆಲ್ಲ ಖುಷಿಪಟ್ಟು ನಮ್ಗೆ ಎಣ್ಣೆ ಬಿಟ್ಟದೆ ನಮ್ಗೊಂದು ಸಂತೋಷ ಅಲ್ವಾ, ನೀವು ಬೇಕಾದ್ರೆ ತಗೊಳ್ಳಿ ಅಂತ ನಮ್ಮ ಹೆಂಗಸರು ಹೇಳಿದ್ರು. ಆಗ ಉಳ್ಳಿ ಸ್ವರಂಗೆ ಹೋಗ್ಬಿಟ್ಟು 30,000 ಕಟ್ಬಿಟ್ಟು ಕಡ್ದುಂಟದೆ ಕೊಡುಗೆ ಚೀಟಿಸ್ಗಳು, 30,000 ಕಟ್ಬಿಟ್ಟದೆ ಚೀಟಿಸ್ಕೊಂಡು ಕೊಡುಗುಂಟೆ. ಕೊಡಗಿನಿಂದ ಬಂದ್ಬಿಟ್ಟು 30,000 ಕೊಟ್ಟು 60,000 ಕೊಟ್ಟು ಗಾಡಿ ಡ್ರೈವ್ ಮಾಡಿಸ್ಕೊಂಡು ಮನೆ ಬಂದ್ವಿ. ಫೈನಾನ್ಸ್ ಎಷ್ಟು ಕಟ್ಬೇಕಾದ್ರೆ 160 ರೂಪಾಯಿ ದುಡ್ಡು ಕಟ್ಬೇಕಾಗಿತ್ತು ಫೈನಾನ್ಸ್. ಅದು ಒಂದೇ ವರ್ಷಕ್ಕೆ ಸಿಗ್ತಾ ಆಯ್ತು. ಅಕ್ಕ ಒಂದೇ ವರ್ಷಕ್ಕೆ ಕ್ಲಿಯರ್ ಮಾಡ್ಕೊಂಡು ಜಾಸ್ತಿ ಇದಿಲ್ವಲ್ಲ, ದುಡ್ಡು ಹೆವಿ ಇಲ್ವಲ್ಲ, 73,000 ರೆಡಿ ಕ್ಯಾಶ್ ಇತ್ತು, ಇನ್ನೆಷ್ಟು ಇದ್ದಲ್ಲಿ ಇನ್ನು 6 ತಿಂಗಳಿಗೆ ಕಟ್ ಮುಗಿಸ್ಬಿಟ್ಟು ಸರಿ ಅಂದ್ಬಿಟ್ಟದೆ. ಮೇಡಮ್ನ ಕಲಿ ಹೋಗ್ಬಿಟ್ಟದೆ ಸರ್ವಿಸ್ ಮಾಡಿಸ್ಕೊಂಡು. ಆಗ ಹಂಗು ಅಂತಂದ್ರು, ಇಷ್ಟೆಲ್ಲ ಬೆಳ್ಳ ಹೋಗಿದ್ರೆ ಕಾಳೆ ನೀರು ಗಾಡಿ ತಕೊ ಹೋಗ್ತಾಯಿರ ನಿಜವಾಗಿ ಹಿಡ್ಕೊಳ್ಳೋಕ್ಕೆ ತಾಕತ್ತಿಲ್ವಲ್ಲ, ಅದು ಬಿಡಿ ಎಲ್ಲ ದೇವ್ರು ಮಾಡ್ದಾಗ ಎಣ್ಣೆ ಬಿಟ್ಟಿದ್ವಿ. ಆಮೇಲೆ ನಾನು ಸ್ವಲ್ಪ ಹಾಳು ಕುಡ್ದಾಗಬೇಕಲ್ಲ, ಎಣ್ಣೆ ಕುಡಿದು ಸ್ವಲ್ಪ ಹಾಳು ವೀಕ್ನೆಸ್ ಆಗ್ಬಿಟ್ಟಿದ್ವಿ. ಆಗ ನಾನು ಏನೇನೋ ಒಂದು ಸ್ವಲ್ಪ ಕಡ್ಡಿ ಕಸಲಡ್ಡು ಲಸಿ ತಿನ್ನೋಕೆ ಸ್ಟಾರ್ಟ್ ಆಗ್ಬಿಟ್ಟಿ ಸ್ವಲ್ಪ. ಈಗ ಮೊಟ್ಟೆ ಹಸಿ ಗಿಸಿ ಮೊಟ್ಟೆ ಮತ್ತು ಕರ್ಣ ಅಡ್ಗೊಳಿ ಮೊಟ್ಟೆ ಇದೆಲ್ಲ ಕುಡಿಯೋಕೆ ಸ್ವಲ್ಪ ಹಾಳು ಇನ್ನೂ ಸ್ವಲ್ಪ ರದ್ದಾಗಿ. ಆಗ ಬಂದು ಬಂದ್ಬಿಟ್ಟು ಗಾಡಿ ತಗೊಂಡಾಗಿ ಮನೆ ನಿಲ್ಲಿಸ್ಬಿಟ್ಟು ಆವಾಗ ನಮ್ಮ ಅತ್ತೆ ಮನೇಲಿದ್ದೆ. ಅತ್ತೆ ಮನೇಲಿದ್ದು ಪುನಃ ನಾವು ಇರಲಿ, ನಾವು ಹೋಗ್ತೀನಿ ಊರಿಗೆ ಅಂದ್ಬಿಟ್ಟು ನಮ್ಮ ಊರಿಗೆ ಸ್ವಂತ ಊರಿಗೆ ಬಂದ್ಬಿಟ್ಟು ಎತ್ತಿತ್ತು. ನಮ್ಮ ಮುಟ್ಟೆ ಸ್ಥಳ ಸ್ವ ಎತ್ತಿಲ್ಲ. ಆಗ ಅಲ್ಲಿ ಬಂದು ಬಂದ್ಬಿಟ್ಟು ಒಂದು 2 ಎಕರೆ 3.5 ಎಕರೆ ಹೊಗ ಸೊಪ್ಪ ಹಾಕಿ, 3.5 ಎಕರೆ ಹೊಗ ಸೊಪ್ಪ ಹಾಕಿ ಒಂದು 60 ದುಡ್ಡು ಭಾಗ ವಾರಕ್ಕೆ ಮಾಡಿದ್ದು. ನಮ್ಗೆ ಸ್ವಂತ ಜಮೀನಿಲ್ಲ, ಭೂಮಿ ಬೇರೆಯವ್ರದ್ದು, ಅವರಲ್ಲಿ ವಾರಕ್ಕೆ ಮಾಡಿದ್ದೆ. ಅವರು ಹೊಸ ಖರ್ಚು ಹಾಕಿದ್ರು, ನಾನು ಹೊಸ ಖರ್ಚು ಹಾಕೋ ಮಟ್ಟದ ನನಗೆ ದೇವರು ದಾರಿ ತೋರಿಸ್ತು, ಅದೇ ಥರ ಬುದ್ಧಿನೂ ಕೊಡ್ತು. ಅಂದರೆ ಸದ್ಯಕ್ಕ ನಮ್ಮ ಬಾಮಾಯ್ಕ ಒಬ್ರಿಗೊಬ್ರು ಹೇಳ್ಕೊಂಡು ಹೇಳ್ಕೊಂಡ್ರೆ ಬಿಟ್ಬಿಟ್ರೆ ನಾನು ಹೆಂಗಿದ್ದಾರೆ ಗೊತ್ತಾಗಿ ಬಿಟ್ಬಿಟ್ರೆ ಬಿಡದ ಬೇಡಲೇ ಬಡ್ಡಿ, ಒಂದೊಂದು ಮನೆ ಕಟ್ಟೊಂಕೊಂಡ್ರೆ ಚೆನ್ನಾಗಿ ಮಕ್ಕ ಮರಿ ಬದುಕ್ತವ, ಒಬ್ರಿಗೊಬ್ರು ಸೊಲಹಿಸ್ಕೊಂಡು ಚಿಕಟಾಗಿ ಹೇಳು. ನನ್ನ ಬಾಮಾಯ್ಕಳು ಬಿಟ್ಬಿಟ್ರು ಇಬ್ಬರಿಗೆ, ನಾನು ಬಿಟ್ಬಿಟ್ಟೆ, ನಾನು ಬಿಟ್ಬಿಟ್ಟು ಹೇಳ್ಕೊಂಡು ನನ್ನ ಬಾಮಾಯ್ಕಳು ಬಿಟ್ಬಿಟ್ರು. ಈಗ ಒಳ್ಳೊಳ್ಳೆ ಮನೆ ಕಟ್ಟಿಸ್ತಾವ್ರೆ, ಬೇರೆಯವ್ರಿಗೆ ಯಾರಿಗೂ ಕೊಡಲಿಲ್ಲ, ಅವ್ರವ್ರ ಸಾಯಿರತಿನೇ ಮಾಡಿಸ್ತಾವ್ರೆ, ಬೇರೆಯವ್ರು ಕೊಟ್ಟರೆ ಡಿಸ್ಟಿಕ್ ಇಷ್ಟ ಜಾಸ್ತಿ ಹಾಕಿ ಅದೆಲ್ಲ ಮನೆಗಳು ಹೋಗ್ಬಿಡ್ತಾವ ಅನ್ನೋ ಉದ್ದೇಶಕ್ಕೆ ತಮ್ಮ ಸ್ವಂತ ದುಡ್ಡು ಹೊಸ ಹಾಕಿ ಮನೆಗಳು ಕ್ಲಿಯರಾಗಿ ಮನೆ ಮಾಡಿಸ್ತಾವ್ರೆ. ನನಗೆ ಮನೆ ಬಂದಿಲ್ಲ, ನಾನು ಸ್ವಲ್ಪ ದಿಂಡಿ ಗುಂಡಿ ಎಲ್ಲ ಗೂಡಿಸಿ ಗುಡ್ಡೆ ಹಾಕಿದ್ದೀನಿ, ಇನ್ನು ಹೊಸ ಮರಳು ಇದೆ, ಮರಳೆಲ್ಲ ಎತ್ತಿ ಗುಡ್ಡೆ ಹಾಕೊಂಡು ಕ್ಲಿಯರಾಗಿ ಬೇಸ್ ಮಟ್ಟ ಮಾಡಿ ಹಿಂದೆ ಮುಂದೆ ಹೊಸ ಮಾಡಿಸ್ಬೇಕು ಅಂದ್ಬಿಟ್ಟು ದೇವರು ಇಷ್ಟರ ಮಟ್ಟ ನಮ್ಮನ್ನ ನಮ್ಮನ್ನು ಬಿಡಿಸಿ ಈ ದಾರಿಗೆ ನಮ್ಮನ್ನ ಬದುಕೋಳ ರೂಟ್ಗೆ ನಮ್ಮನ್ನ ತಂದಿದ್ದೀನಿ. ನಮ್ಮ ಜೀವನ ಏನು ಕೆಡ್ಸ್ಕೊಳಕ್ಕೆ ಮಟ್ಟ ಮಾಡಿಲ್ಲ, ನಮ್ಮ ಜೀವನ ಇನ್ನೂ 4 ದಿನ ಇರಲೇನೋ ಉದ್ದೇಶಕ್ಕೆ ನಾವು ಎಣ್ಣೆ ಬಿಟ್ಟು ಮನೆ ಕಟ್ಟಬೇಕು ಅನ್ನೋ ಆಸ್ವಾದ, 1 ಎಕರೆ ಭೂಮಿನೇ ತೆಗಿಬೇಕು ಅನ್ನೋ ಆಸೆ ನಮ್ಗೆ ಈಗ ದೊರಕಿದೆ. ಈಗ ನಮಗೇನು ಶ್ರಮಸ್ತಿ ಅಂತ ಇಲ್ಲ. ನಮ್ಮ ತಂದೆ ತಾಯಿ ಇದ್ದಾಗ ಅವ್ರಿವ್ರ ಮನ ದನಗಿನ ಕಾದು ನಮ್ಮನ್ನ ಚೆನ್ನಾಗಿ ಸಾಕಿದ್ರು ತಕ್ಕಂತಾಗ ನಾವು ಅದುವಾಗ ಆಗಲಿಲ್ಲ, ಎಲ್ಲ ಎಣ್ಣೆ ಮೇಲಿಂದ ಜೀವನನ ಹಾಳು ಮಾಡ್ಕೊಂಡಿದ್ವಿ.

0: ಅಂದ್ರೆ ಸದ್ಯಕ್ಕೆ ನಮ್ಮ ಬುದ್ಧಿನೇ ಪುನಃ ವಾಪಸ್ ನಾನೇ ತಗೊಂಡು ನಮ್ಮ ಬುದ್ಧಿ ಪ್ರಕಾರವಾಗಿ ನಾವು ಈಗ ಬದುಕಕ್ಕೆ ಸ್ಟಾರ್ಟ್ ಆಗಿದೆ. ಈಗ ರೈತರು ಅಂತಾರ, ನಿಮ್ ಬುದ್ಧಿನ ನಮ್ಮ ಥರ ಕೊಟ್ಬಿಟ್ರಿ ರೈತರು ಅಂತಾರದು. ಈಗ ನಮ್ಮ ಲಿಂಗಸ್ರಿ ಯಾರಾಯ್ತಾರ, ಈಗ ನೀವೇ ಲಿಂಗ ಆಯ್ತರು, ಅವರೇ ನಮ್ಮ ಕುರುಬುರು ಆಗ್ಬಿಟ್ರ ಅಂತಾರ. ಆ ಮಟ್ಟಕ್ಕೆ ಜೀವನ ಲಿಂಗ ಅವ್ರ ಬೈಲೇ ಬರ್ತಾ ಅದ. ನಾವು ಎಣ್ಣೆ ಹೊಡಿತಿದ್ದವರು, ಇದೇನು ಅವ್ರ ಏ ಬಿಡು ಜಾತಿ ಕೂಡ ಕುಡಿತದ, ನಾವು ಕುಡಿಯಕ್ಕಂತ ಅಂತಿದ್ರು. ಈಗ ಅವ್ರ ಜೊತೆ ಕುಡಿತದ, ನಾವೇ ಈಗ ಬಿಟ್ಬಿಟ್ಟು ನಿಮ್ದಾಗ ನಮ್ಮ ಈಗ ನಮ್ಮ ಕುಟುಂಬದಲ್ಲಿ ಒಬ್ರು ಕುಡಿಯೋರಿಲ್ಲ. ಅಲ್ಲೇನು ಹೊರಗಡೆ ಏನಾದ್ರು ತಂಗಿ ಆಲ್ಟ್ ಆಗಿ ಬರೋರು ಮಾತ್ರ ಒಂದಿನ ನಮ್ಮ ಎದುರಿಗೂ ಕುಡಿಗಿಡೆ ಅಂತ ಸೀನು ಬಿಡ. ನಾವು ಕುಡಿಸೋದು ಬಿಡ, ಕುಡಿಬೇಕಾನೆ ಹೊರಗಡೆ ಕುಡಿದ್ಬಿಟ್ಟು ಇವತ್ತು ಮನೆಗಿದ್ದು ನಾಳೆ ರೈಟ್ ಅಂದ್ಬಿಡಿ. ಚೆನ್ನಾಗಿದ್ದ ಒಂದಿನದ ಒಂದು ವರ್ಷ ಇರಿ, ತಿನ್ನಿ ಗೇರಿ ಅಲ್ಲಿ ಇಲ್ಲಿ ಗೇರಿ ಚೆನ್ನಾಗಿರಿ. ಇಲ್ಲ ಕುಡಿತೀನಿ ಇವತ್ತು ಮನೆಗಿದ್ದಾರೆ ಬಂದರೂ ಕಳಿಸೋದು ಬೇಡಿ, ಚೆನ್ನಾಗಿ ಇವತ್ತು ನಿಮ್ಗೆ ಕುಡಿಬೇಕಂದ್ರೆ ಋಣ ಆಯ್ತು ಕುಡ್ಕೊಬಿಡಿ, ನಾಳೆ ಒತ್ತಾರೆ ಎದ್ದು ಬಸಕ್ಬಿಡಿ. ಇದು ರೂಢಿ, ಒಬ್ಬರಿಂದ ಒಬ್ರಿಗೆ ಬರ್ತದೆ. ಇದು ಒಂಥರ ಎಂಟ್ರಿಗೆ ಮುದರಿ. ಈಗ ನೀವು ಇಲ್ಲಿ ಕುಡಿದು ಬೀಸಾಕಿರ್ತಾರೆ, ನಾವು ಅದನ್ನು ಬೀಸಾಕಿರೋದ್ನೆ ನೀವು ಕುಡಿತಿರೋದು ಅಂದರೆ ಇದನ್ನ ಪುನಃ ಅನುಭವ ಮಾಡಬಾರ್ದು. ಇಲ್ಲಿ ನಿಮ್ಮಾಗ ಸ್ಥಳ ಕುಡಿವಿದೆ. ನನ್ನ ತಂಗಿ ನನ್ನ ಬಾಮಯ್ಯ ನನ್ನ ತಮ್ಮನ ಮಕ್ಕಳು ಅದೇ ಥರ ಈ ಚಳ್ಕಳಿಯಿಂದ ಇದ್ರು. ಅವರು ಅಲ್ಲಿ ಚಿಕ್ಕಾಬಟ್ಟೆ ಕುಡಿತಿದ್ರು, ತಾಯಿಗೂ ಹೊಡೆದು ಬಿಡೋದು, ತಮ್ಮನಿಗೂ ಹೊಡೆದು ಬಿಡೋದು, ಕಣಕ ತಿನ್ನಂಗಿಲ್ಲ ಎತ್ಕೊಳ್ಳೋದು ತಾಯಿಗ. ಇಲ್ಲಿ ಬಂದ್ಬಿಟ್ಟು ಈಗ ನೋಡಿತಾ ಕ್ಲೀನಾಗಿ ಯಾವನ್ ತಂಡು ಹೋಗಲ್ಲ, ಏನು ತಗದು ಹೋಗಲ್ಲ, ತಂದಾದ್ಮೇಲೆ ಅಟ್ಟ ಇಟ್ಟ ಕ್ಲೀನ್ ತನ ಬೀರ್ಕತ್ತಾರೆ. ಅಷ್ಟು ಬಿಟ್ರೆ ಅಷ್ಟಕ್ಕೂ ನಾವು ಅವಕಾಶ ಕೊಟ್ಟಿಲ್ಲ ಎಣ್ಣೆ ಹೊಡೆಯೋರ್ಗ. ಅಂದರೆ ನಮ್ಮಿಂದ ಅವರು ಸ್ವಲ್ಪ ಬುದ್ಧಿ ಕಲಿತಾವ್ರ ಅಂದ್ರೆ ನಮ್ಮ ಎದುರು ಅವರು ಬೀಳಿ ಮತ್ತೆ ಎಣ್ಣೆ ಅವರು ನಮ್ಗೆ ಕುಡಿಯೋದು ಇಲ್ಲ, ಕುಡಿಯೋರು ಸಹವಾಸ ಮಾಡ್ಕೊಳಕ್ ಹೋಗುತ್ತೇನೂ ಇಲ್ಲ. ನಮ್ಮ ದೊಡ್ಡಪ್ಪ ನಾನು, ಈಗ ನಮ್ಮ ದೊಡ್ಡಪ್ಪನಿಗೆ ಒಂದು ಬೆಲೆ ಅವ್ರ ಮಕ್ಕಳು ಕೊಡ್ತಾರೆ ಹೋಗ್ಲಿ. ಇನ್ನೊಂದು ಹತ್ತು ದಿನ ನೋಡ್ಬೇಕು, ಯಾಕಂದ್ರೆ ಇದು ಸಸಿ ಯಾವತ್ತಾರು ಬಾಯ ಕೊಟ್ಟದ ಒಂದು ಸ್ವಲ್ಪ ಯೋಚನೆ ಅವನು ಮಾಡ್ತಾ ಇರ್ತೀನಿ. ಅದು ಒಂದು ಸ್ವಲ್ಪ ನಮ್ಮ ಕೈ ಸಿಕ್ಬಿಟ್ಟ ಅಂದ್ರೆ ಅವನು ಬಿಡಿತೀನಿ. ಅವ್ರನ್ನ ಮೊದಲಾಗೆ ನುಗ್ಗ ಮರನ ಮುರ್ಸಾಕ ಮಕ್ಕಳನ್ನ ಓಡಿಸಾಕಂತ ಗಾದೆ ಇದೆ. ನನ್ನ ತಮ್ಮ ಇಲ್ಲ, ನನ್ನ ತಮ್ಮ ತೀರೋಬಿಟ ಆಗಲಿ, ನಮ್ಮ ಚಿಕ್ಕವನಿಗೆ ಒಬ್ಬನೇ ಮಗ ಇದ್ದು, ಅವಳು ಒಬ್ಬನೇ ಮಗ ಇದ್ದು, ಎರಡು ಮಗ ಗಂಡು ಮಗ ಇದ್ರು, ಒಂದು ಗಂಟೆ ಕಿರಿಯಮ್ಮ ಕುಡಿಯಲ್ಲ, ಅವ್ರನ್ನ ಕುಡಿತೀನಿ. ಅವ ಇಲ್ಲಿ ಬಂದರೂ ಕುಡಿಯೋದಿಲ್ಲ, ಚಿರ್ಕಳಿಗೆ ಹೋದ್ರು ಕುಡಿತೀನಿ. ಈಗ ಅವನು ಬಿಟ್ಬಿಟ್ಟು ಇಲ್ಲೇ ಪರ್ಮಿಟ್ ಆಗ್ಬಿಟ್ಟನು ಅವ್ರ ಅಣ್ಣಿ, ಇಲ್ಲೇ ಚಂದ ಅನ್ನೋ ತರಕ ಅವ್ನಿಗೆ ಹೋಗ್ಬಿಟ್ಟು. ಇಲ್ಲಿ ನಮ್ಗೆ ಯಾಕೆ ಅವ್ರ ಜೀವನಕ್ಕೆ ಅವ್ರು ಬದಿಕೊಂಡು ಜೀವನ ಮಾಡ್ಕೋಯ್ತಾರ? ಎಣ್ಣೆ ಒಂದು ಬಿಟ್ಬಿಟ್ರೆ ಯಾರು ಬೇಕಾದ್ರೆ ಜೀವನ ಮಾಡ್ಬೋದಲ್ಲ ಸರ್. ಈಗ ಎಣ್ಣೆ ಬಿಟ್ಬಿಡಲಿ, ಎಲ್ಲರೂ ಕುಡಿಕಂಬ್ಲ ಇಲ್ಲ ಅಂದ್ರೆ ನನಗೆ ಎಲ್ಲೂ ಗೇಕ್ ಹೋಗಿಲ್ಲ, ನನಗೊಂದು ಮುದ್ದೆ ಇಟ್ಕೊಡಿ ಅಂದ್ರೆ ಇವ್ನು ಕೇಳ್ಬೇಕಾ? ಇಕ್ಕ ಊಟ ಮಾಡ್ಬೋದು, ಅವ್ನ ಸಂತೋಷ ಅವ್ನ ಮನೆ ಅದು, ನಾವು ಹೇಳಂಗಿಲ್ಲ. ಅದಕ್ಕೆ ಎಣ್ಣೆ ಹೊಡೆಯವ್ರು ನಮ್ಮ ಹತ್ರಕ್ಕೆ ಯಾರನ್ನೂ ತಗೊಳ್ಳೋದಿಲ್ಲ.
1: ರಾಮೇಶ್ವರ ಒಟ್ಟಾರೆ ಹೇಳೋದಾದ್ರೆ ಕುಡಿತವನ್ನ ಬಿಟ್ಟ ನಂತರ ತಮ್ಮ ಒಂದು ಜೀವನ ತುಂಬಾ ಚೆನ್ನಾಗಿ ಹಾಕೊಂಡು ಹಾಗೆ ತಮ್ಮ ಒಂದು ಮನೆಯ ಪರಿಸ್ಥಿತಿ ನೋಡಿ ತಾವೇ ಸ್ವಂತ ಬುದ್ಧಿವಂತಿಕೆ ಇದ್ದೇ ಕುಡಿತವನ್ನ
0: ಬಿಟ್ಟಿದ್ದೀರಾ?
1: ಕುಡಿತವನ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಏನಾದ್ರು ತೊಂದರೆಗಳು ಉಂಟಾಗ್ತಿದ್ವ? ಕಾಳೆ
0: ಸಾರ್ ಹೊಟ್ಟೆನೋ ಎಲ್ಲ ಬತ್ತಿತ್ತು, ಆಮೇಲೆ ಹೊಟ್ಟೆ ನೋವು ಅಂದ್ರೆ ಒಳಗೆ ಆಮೇಲೆ ರಿಸರ್ಚ್ ಮಾಡುವಾಗ ಸ್ವಲ್ಪ ಇದೆಲ್ಲ ಇದೆಲ್ಲ ಒಂಥರ ಬತ್ತಿತ್ತು, ಒಂಥರ ಕೆಂಪು ಕೆಂಪು. ಅದರೆಲ್ಲ ನೋಡಿ ನೋಡಿ ನಮಗೂ ಸ್ವಲ್ಪ ಇದು, ಯಾಕಂದ್ರೆ ನಮ್ಮ ಶರೀರಕ್ಕೆ ನಾವೇ ಕೊಳ್ಳಿ ಉಡ್ಕೊಳೋರು ಇದೆಲ್ಲ ಬೇಡ ತರ್ಕ. ಆಮೇಲೆ ನಮ್ಮ ಹುಡುಗನದೊಂದು ಅಂಗದಲ್ಲಿ ಕೂಡ ಆರಾಧನೆ ಗೊತ್ತು ಅಂದ್ರೆ ಅವನಿಗೆ ಏನೋ ಒಂದು ಶಕ್ತಿ ವರ್ಮನ ಅಂದ ಏನೋ ಒಂದು ಅದೇ ತಕ್ಕಬಂದು ಮಾಡ್ಕೊಂಡಂತ ಕೆಪಾಸಿಟಿನೂ ಬೀಳ. ಅದಕ್ಕೆ ಈಗ ನಾನೇ ಸತ್ತಾದ್ಮೇಲೆ ಆ ಗಂಡ ಭವಿಷ್ಯ ಏನಾಯ್ತದೆ ಅನ್ನೋದು ನಾವೇ ತಿಳ್ಕೊಂಡು ನಮ್ಮ ಸ್ವಂತ ಬಿದ್ದಿದ್ದೆ ನಾವು ಬಿಟ್ಬಿಟ್ಟು ಈಗ ನಮ್ಮ ಮನ ಮಟ್ಟಲ್ದಲ್ಲಿ ಯಾವ ತೊಂದರೆ ನೀಡ ಸಹ ಕಿರಿಯಳಿ ಅಂತರೂ ಸಹ ಅವನ ಬೀಡಿ ಸೇಯಲ್ಲ, ಒಂದು ಸಿಗರೇಟ್ನ ಸೇಯಲ್ಲ, ಒಂದು ಧೂಮಪಾದ ಏನು ತೊಂದರೆ ಇಲ್ಲ ಸಹ. ಇನ್ನು ಹಳಿದ್ರೆ ಎಲ್ಲ ಕುಡಿತಿದ್ರು, ಈ ಹಳಿನು ಬಿಟ್ಬಿಟ್ಟು ಬಂದನು ಒಬ್ಬ ಜಂಪ ಅಂದಿದ್ದ ಕುಡಿತೀನ ಅವ ಬರ್ಗ್ಯವ ಅವನು ಕುಡಿತೀನ. ಅವನಿಗೀಗ ಒಂದು ಎರಡು ತಿಂಗಳಾಗದ ಬಿಟ್ಟು ಅಂದರೆ ಇನ್ನೊಂದು ದಿನ ನಾಲ್ಕು ದಿನ ನೋಡ್ಬೇಕು ಎಲ್ಲ ನಮ್ಮ ಬುದ್ಧಿನ ಅವನಿಗೂ ಹೇಳ್ಕೊಟ್ಟು ಸ್ವಲ್ಪ ಅವನು ಇದ್ದು ಹೇಳ್ಕೊಡ್ತಿದ್ದೆ. ಈಗ ನಮ್ಮ ಮಗಳಿಗೆ ಹೇಳ್ತಿದ್ದೆ, ನೀನು ಹಂಗೇನಾರು ಅವ್ನು ಕುಡಿತಾ ಗಿಡ್ತಾ ಅಂತಂದ್ರೆ ನೀನು ಏನು ಬೇಡ ನಿನ್ಗೊಂಡು ಮುದ್ದಿಟ್ಟು ಅಂದ್ಬಿಟ್ಟ ಬಂದ್ಬಿಡು, ಅಪ್ಪ ಇದ್ರೆ ಅಪ್ಪ ಹಾಕಿರ ಆದ ಮರದ ಗಿಡ ಹೋಗ್ಬೇಕಂದ್ರೆ ಬದೇಕಾ ಅಂತ ಹೇಳ್ತಿ. ಹುಟ್ಟಿಸ್ರ ಮಕ್ಕಳನ್ನ ಯಾರೂ ಹೊರಗಡೆ ಬಿಟ್ಬಿಡೋಕ್ಕಾಗಲ್ಲ ಸರ್, ಇಲ್ಲ ನೀನು ಕೊಡ್ಲಾಕ್ಬಿಡು ಅಂದ್ರೆ ಅಳಿಂದ ಅವ್ಕೆ ಬಿಡೋಕ್ಕಾಗಲ್ಲ. ಅವ್ರು ಹೇಳೋರಿಲ್ಲ ಕೇಳೋರಿಲ್ಲ ಕೊಡ್ಕೋ ಸಹ ಇಲ್ಲಬೇಕಾದ್ರೆ ಅವ್ರ ಇಷ್ಟ ಅದು ನಾವು ಕೊಡೋದು ಕೊಟ್ಟಿನೋ ನನ್ನ ಮನೇಲಿ ಒಂದು ಪರಿಮಾವ ಹಾಳು ಮಾಡ್ತೀನಿ ಅಂತಂದ್ರೆ ನಿನ್ನ ಪಡ ಬಂದ್ಬಿಡು, ನಿನ್ನ ಮಕ್ಕ ಮರಿನ ಎಲ್ಲನೂ ಕರ್ಕೊಂಬಂದ್ಬಿಡು ನಾ ಸಾಕ್ತೀನಿ ಅಂತ ಹೇಳಿದೆ. ಈಗ ಅವನು ಎರಡು ತಿಂಗಳ ಮೇಲಾಗದ, ಅದಕ್ಕೆ ನಾವು ಇದು ಮಾಡ್ತಾ ಇಲ್ಲ ಸರ್. ಇವಾಗ ಅದಕ್ಕೆ ಇವಾಗ ಎಲ್ಲ ನಮ್ಮ ಜೀವಂತ ಎಲ್ಲ ನನ್ನ ಬಾಮಕ್ಕಳು ಜೀವಂತ ಚೆನ್ನಾಗದ, ನನ್ನ ಜೀವಂತ ಚೆನ್ನಾಗದ, ಕ್ಲಿಯರ್ ಆಗಿ ಆರೋಗ್ಯದಲ್ಲಿ ಒಂದು ಬಿ ಪಿ ಶುಗರ ಯಾವುದರಲ್ಲಿ ಪ್ರಾಬ್ಲಮ್ಸೇ ಇಲ್ಲ. ಚೆಕಪ್ ಮಾಡ್ತಿರ್ತೀನಿ, ಅಲ್ಲದೆ ಬರ್ತದಲ್ಲ ಬೇಕಾದ್ರೆ ಗಾಡಿ ಬರ್ತದಲ್ಲ ಬಸ್ಸಂಗ್ ಬರೋ ಅದನ್ನು ಚೆಕ್ ಮಾಡಿಸ್ತಾ ಇರ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಅವಾಗ ಒಂದು ಸ್ವಲ್ಪ ನನಗೆ ನೋವು ಬಿ ಪಿ ಆಗ್ಬಿಟ್ಟು ಅಲ್ಲೇ ಮಾತ್ರೆ ಗಿತ್ರ ಕೊಟ್ಟು ತಗಸ್ಕೊಂಡು ನಮ್ಮ ರಕ್ತದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅದೇ ಎಣ್ಣೆ ಎಣ್ಣೆ ಹೊಡೆದಿದ್ವಲ್ಲ ಅದರ ಸ್ವಲ್ಪ ಬೇರೆ ಬೇರೆ

0: ಬರುತ್ತೆ ಜಾಸ್ತಿ, ಬಿ ಪಿ ಸ್ವಲ್ಪ ನೋಡಬೇಕು ಅಲ್ಲಿ, ಅಲ್ಲೇ ಮಾತ್ರೆ ಹತ್ರ ಕೊಟ್ಟು ಗುಣ ಆಗಿ ಏನು ನಮಗೆ ಏನು ತೊಂದರೆ ಇಲ್ಲ ಸರ್. ಶುಗರು ಇಲ್ಲ, ಶುಗರು ನಾರ್ಮಲು, ಬಿ ಪಿ ನಾರ್ಮಲು, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಮಕ್ಕಳನ್ನ ಸಂತೋಷ ಅವರಿವ್ರು ಸಂಗಡ ಮಾಡ್ಕೊಂಡು ಮಾಡ್ಕೊಂಡು ಜೀವನದಲ್ಲಿ ಫ್ರೆಂಡ್ಶಿಪ್ ಮೇಲೆ ಕಟ್ಕೊಂಡು ಅವ್ ಓದಕ್ಕೆ ನಾನು ಹೋಗೋದು, ನಾನು ಓದಕ್ಕೆ ಅವ್ ಬರೋದು ಅನ್ನೋ ತರಕ ಎಲ್ಲ ಮಾಡಿ ಫ್ರೆಂಡ್ಶಿಪ್ ಮೇಲೆ ಹೋಗೋದು ಕತ್ಗಳೋದಿಲ್ಲ. ಅವಾಗೆಲ್ಲ ಸಂಸಾರ ಇರ್ತಿರಲ್ಲ ಸರ್, ಸಂಸಾರ ಇರಲಿಲ್ಲ. ಒಳ್ಳೆ ಹುಡುಗರು ಚೆನ್ನಾಗಿ ಎಲ್ಬೇಕಾದ್ರು ಬಾರ್ ನಡೆ ಹೋದ್ರು ನಮ್ಗೆ, ಆಮೇಲೆ ಕುಡಿತ ಅವಾಗ ರಕ್ತ ಇದ್ದಾಗ ಚೆನ್ನಾಗಿ ಕುಡಿತಿದ್ದಾಗ ನಮ್ಗೇನು ತೋರಿಸ್ತಿರ್ಲಿಲ್ಲ. ಸ್ವಲ್ಪ ರಕ್ತ ಡೌನ್ ಆಯ್ತಾ ಆಯ್ತಾ ಎಲ್ಲ ತೋರಿಸ್ಕೊ ಬತ್ತಿತ್ತು. ಅದಕ್ಕೆ ನಮ್ಮ ಸಾವು ನಾವೇ ಯಾಕೆ ಕಾರಣ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾವು ಬಿಟ್ಬಿಟ್ರು ಸರ್.
1: ಅಂದ್ರೆ ಇವಾಗ ಎಷ್ಟು ವರ್ಷಗಳಾಯ್ತು ನೀವೇ ಕುಡಿತವನ್ನ ಬಿಟ್ಟು?
0: ನಾವು ಕುಡ್ತಾ ಬಿಟ್ಟು ಇನ್ನೇನೆ 7 ವರ್ಷ ತಕ್ಕ ಆಯ್ತು.
1: 7 ವರ್ಷ
0: ನಮ್ ಸ್ವಂತ ಬುದ್ಧಿ ಬಿಟ್ಟದ, ಗಾಡಿ ತಕೊಂಡು 8.5 ವರ್ಷ ಆಯ್ತು, 7 ವರ್ಷ ಆಯ್ತು ಬಿಟ್ಟು.
1: ಇವಾಗ ಕಾಡಿಯವರೇ ಮದ್ದು ತಗೊಳು ಹೆಚ್ಚು ಕುಡ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ನಿಮ್ಮ ಆಡಿಯವರಾಗಿರ್ಬೋದು ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಾ ಇದ್ರು ನಿಮ್ಮನ್ನ ನೋಡಿ ಅವಾಗ?
0: ಎಲ್ಲ ಅಂತಿದ್ರು, ಈ ಮುದಗಳು ನಾಯಿ ಕುಡಿಯ ಕುಡಿತಾವ ಮನೆಗೆ ಇರ್ತಾರಲ್ಲ ಸೊಪ್ತಾರಲ್ಲ, ಹೆಂಗ್ರಿ ಮಕ್ಕಳನ್ನೆಲ್ಲ ಬಡಿಯಾಕ ಬಡಿಯಾಕ ಮುದಗಳು ಎಷ್ಟು ಜನ ಕಾಯಿ ಕಡಿದಾರೆ ಎಲ್ಲ ಅಂತಿದ್ರು ಸಹ ಅದೆಲ್ಲ ಸಹಜ. ಯಾಕಂದ್ರೆ ನಾವು ಕುಡ್ತಾ ಆ ಕೆಲಸ ಮಾಡ್ತಿದ್ನು ಅಂತಿದ್ರು. ನಾವಾಗಿರ್ನು ಅನ್ಬೇಡಿ ಅನ್ನೋಕ್ಕಾಯ್ತಾ, ಎಲ್ಲ ಆಡ್ಲೇಬೇಕು ಅನ್ಲೇಬೇಕು. ಈಗ ನಮ್ಮ ಈಗ ಯಾರು ಆಡ್ತಾರ ಇತ್ತಗೆ ಹೋಗಿ ಬಾ ಅಂತಾರ, ಯಾಕಂತಂದ್ರೆ ನಮ್ಮ ಬುದ್ಧಿ ಬುಳ ಗದ್ದನೆ ಎಲ್ಲ ಚೆನ್ನಾಗಿದೆ, ನಮ್ದು ನಮ್ಮ ಆರೋಗ್ಯವೂ ಚೆನ್ನಾಗಿದೆ. ನಮ್ಮ ಆಮೇಲೆ ಒಬ್ಬರ ಜೊತೆ ಮಾತಾಡ್ಬೇಕು ಅಂದ್ರೆ ಲಕ್ಷಣವಾಗಿ ಅವ್ರಿಗೆ ತಕ್ಕಂಥ ಪ್ರೀತಿ ಅದು ಮಾತು, ಅವ್ರು ನಾವು ನಮ್ಮ ಪ್ರೀತಿ ಅವ್ರಿಗಿರ್ತ ಅವ್ರ ಪ್ರೀತಿ ನಮಗಿರ್ತ ಆ ಮಟ್ಟದಲ್ಲಿ ಯಾವ ರೈತರು ಸಹ ನಮ್ಮ ಈಗ ಕೆಟ್ಟೋಗಂತ ಯಾರು ಹೇಳಲ್ಲ. ನೀ ಚೆನ್ನಾಗಂತ ಎಲ್ಲ ಹೇಳ್ತಾರೆ, ಈಗಲೇ ಬಾ ಅಂತಾರ ನಮ್ಮನ್ನ ಈ ಕಡೆ ವಸಿ ಬಾ ಅಂತಾರ. ಮಾತು ಕತೆ ಆಡಿ ಕುಂತಿದ್ದು ಟೀ ಪಾಯಿ ಕುಡ್ಕೋ ಬಂದ್ರೆ ಸರ್ ತೊಂದರೆನೇ ಇಲ್ಲ ಸಾಹೇಬ್,
1: ಮೊದಲು ಕುಡಿತಿದ್ರೆ ಗೌರವನ ಕೊಡ್ತಾರೆ.
0: ಆ ಗೌರವನೂ ಇಲ್ಲ ಸರ್, ಯಾಕಂದ್ರೆ ಕುಡಿದ್ಬಿಟ್ಟು ಬಂದ ಮೊಬೈಲ ವಾಸನ ಆಚೆ ಕಡೆ ಸಿಗ್ತೀವಿ. ಯಾವ ಹೆಣ್ಮಕ್ಳು ಆಮೇಲೆ ಈಗ ಶಾಲೆಗೆ ಹೋಗೋ ಮಕ್ಕ ಬಂದು ನೀರು ನೀಡಿ ಅದು ಇದು ಕಾಲಕಾಯಿ ತೊಳಿತಿದ್ರು ಸರ್. ನಾವು ರೋಡ್ ಗಣಿ ನಡ್ಕೊ ಹೋಗಿ ಅವ್ನಗಳಿಗೆ ಮಾತಾಡ್ಬೇಕು, ಅವಾಗ ಒಂಥರ ಮೈಂಡು ಏ ಒಂಚೂರು ಇವ್ರು ಮಾತಾಡ್ಸ್ಬೇಕಂದ್ರೆ ನಡಿ ಅಂತಿದ್ರು. ಇವಾಗ ನೀನ್ ಬಾ ಕುದ್ಕೊಂಡ್ಗಳಿಗೆ ಹೋಗ ನಿನ್ಗೇನು ಆತರ ಇದೆ ಅಂತ ಗ್ರಾಮದವರು. ಏನ್ ತೊಂದರೆ ಇಲ್ಲ ನಮ್ಗಳಿಗ ಅಂದ್ರ, ಇವಾಗ ಬರ ಚೆನ್ನಾಗಿದ್ದೀಯ ಅವನ್ಗಳ ನೀರನ್ನ ಹಿಡಿಯ ಕುಡ್ಕೊ ಹೋಗು ಅಲ್ಲಿ ಎಣ್ಣೆ ಹೊಡಿತಾರೆ. ನಿಮ್ಮ ಮಾತಾಡೋ ಮಾತುಗಳಲ್ಲೇ ನಮ್ಮ ಮುಖ ಕೊಟ್ಟು ಮಾತಾಡ್ಸಕ್ ಆಯ್ತಿರ್ಲಿಲ್ಲ. ಇವಾಗ ಅಲ್ಲೋ ಬಾಯಿ ತೀರ್ಕೊಂಡು ಕ್ಲೀನಾಗಿ ನಿಮ್ಮ ಮಾತಿಗೆ ತಕ್ಕಂತೇವೆ ನೀವು ಬೆಳೆಯಾಗಿ ನೀವು ಜನಗಳಿಗಾಗಿ ಮತ್ತೆ ಜನನ ಪ್ರೀತಿಯಾಗಿ ಮಾತಾಡ್ಸ್ಕೊಂಡು ಸಂತೋಷ ಆಗಿ ಮಕ್ಕಳನ್ನು ಅಷ್ಟೇ ಮತ್ತೆ ಪ್ರೀತಿಯಾಗಿ ಮಾತಾಡ್ಸಿದ್ರಿ, ಪ್ರೀತಿಯಾಗಿ ಕರಿತಿದ್ರಿ. ಇವಾಗ 1 ಗಂಟೆ ಇದ್ರೆ 7 ಗಂಟೆ ತುಂಬ ಕುಂತಿದ್ದೆವು, ಯಾರು ಕ್ಯಾರಿ ಅನ್ನೋಂಗಿಲ್ಲ. ಈಗ ನಮ್ಗಳ ಸರಿ ಇಲ್ಲ ಬೇಕಾರ ನಮ್ಮಂಥವ್ರೇ ನಮ್ಮ ಜಾತಿ ಜಮ್ಮನೇ ಸ್ವಲ್ಪ ಅಲ್ಪ ಕುಡಿತಾರ, ಈಗ ನಿಮ್ಮಿಂದ ನಮಗೇನೋ ಒಂದು ತೊಂದರೆ ಇಲ್ಲ ಅನ್ನೋ ತರಕೆಲ್ಲ ಈಗ ರೈತರೇ ನಮ್ಗೆ ಬುದ್ಧಿ ಹೇಳ್ತಾರೆ. ಈ ಕಡೆ ಕೋಸಿ ಬಾನ ಮಟ್ಟಿಗೆ ಅವರು ಅವರ ಪಾಪ ಅವ್ರದಿಂದ ನಮ್ಮಿಂದ ಏನೋ ಅವ್ರಿಗೆ ತೊಂದರೆ ಇಲ್ಲ, ನಮಗೂ ಏನೋ ತೊಂದರೆ ಇಲ್ಲ. ಎತ್ತಗದಲ್ಲಿ ಅದೇ ಮಟ್ಟಿಗೆ ನಮ್ಮನ್ನೂ ಪಾಯಿಗಳು ಸಾಕ್ತಾವ್ರ ಜೀವನದಲ್ಲಿ ನಮಗೇನೋ ತೊಂದರೆ ಕೊಟ್ಟಿಲ್ಲ. ನಮಗಂದ್ರೆ ಜಾಸ್ತಿ ಕುಟುಂಬ ಇಲ್ಲ, ಅಲ್ಲಿ ಒಂದು 8 ಕುಟುಂಬವ, ಈಗ 4 ಮನೆ ಆಗಿದೆ, ಇನ್ನೂ 4 ಆಗಬೇಕು. ಸೈಟ್ ಇದೆ, ಈ 4 ದಿನ ಇವಾಗ ಈ ವರ್ಷ ಆ ಸೈಟ್ನ ಪತ್ತೆ ಮಾಡಿ ಅದೊಂದು ಕ್ರಾಪ್ ಇತ್ತು ಸರ್ಕಾರದದು, ಆ ಕ್ರಾಪ್ಲಿ ಇವಾಗ ಸೈಟ್ ನಮಗಾಗಿ ಇದೇ ನಮ್ಗೆ ಮನೆಯ ಅಂಡಿದಾಗಿ ಕೋಟೆಯಲ್ಲಿ ಸಮಾಜಕಂಡ ಇಲಾಖೆಯಲ್ಲಿ ಮನೇನ 5 ಮಾಡಿ 5 ರಲ್ಲಿ 4 ಬಂತು. ಆ 4 ರಲ್ಲಿ ಈಗ ನನ್ನ ತಂಗಿ ನನ್ನ ಬಾಮ ಕಡೆ ಇಬ್ರು ಮಾಡ್ತಾವ್ರೆ, ನನ್ನ ಬಾಮ ಇದ್ ಮಂಗ ಒಬ್ಬ ಅವನ ನಮ್ಮ ಚಿಕ್ಕಮ್ಮ ಅಂತ ಅವರು ಮಾಡ್ತಾವ್ರೆ. ನನಗೆ ಇನ್ನೂ ಬಂದಿಲ್ಲ, ನಮಗೂ ಇನ್ನೂ 3 ಸೀಟ್ನದು ಬರಬೇಕು, 4 ಸೀಟ್ನದು ನಮಗೆ ಬಂದಿಲ್ಲ, ಬರಬೇಕು ಬರಲಿ. ನಾವು ಗೌರ್ಮೆಂಟ್ಗಿಂದ ನಾವು ಕೊಟ್ಬಿಟ್ಕೊಂಡಿಲ್ಲ, ಯಾವಾಗ ಮನೆ ಬಿಡ್ತಾರೆ ಅವಾಗ ಮಾಡಿಸ್ಕೊಂಡು ಹೋಗ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ದಿಂಡು ಪೊಂಡೆ ಎಲ್ಲ ಮುಗಿಬಿಟ್ಟಿದ್ದೀನಿ, ಮತ್ತು ಕಾಡ್ಗಲ್ಲು ಮತ್ತು ಸೈಜು ಎಲ್ಲ ಬಿಟ್ಟಿದ್ದೀನಿ. ಹಿಂಗೆ ಮಾಡಬೇಕು, ನಾವು ಮನೆ ಬಿಟ್ಟಿಲ್ಲ, ಮನೆ ಬಿಟ್ಟಾಗ ನಾವು ಮಾಡ್ಬೇಕನ್ನ ಮಾಡ್ತಾ ಇದ್ದೀನಿ.
1: ಅಂದರೆ ಕುಡಿತ ಸಂದರ್ಭದಲ್ಲಿ ತಮ್ಮ ಒಂದು ಮನೆಯ ಜವಾಬ್ದಾರಿನ ಯಾರು ನೋಡ್ಕೊಂಡು ಹೋಗ್ತಿದ್ರು ಅವಾಗ?
0: ನಾನೇ ನೋಡ್ಬೇಕು ಸರ್, ನನಗೆ ಅಣ್ಣ ತಮ್ಮ ಯಾರು ತಂಗಿ ಯಾರು ಬಿಟ್ಟ ನಾನೇ ನೋಡ್ಬೇಕು. ಹುಡುದ್ರಿಗೆ ನಾವೇ ನೋಡ್ತೀನೋ ಅಂದ್ರೆ ಅದು ತಕ್ಕನ ಕೊಟ್ಟರು ಅವ್ರಿಗೆ ತೃಪ್ತಿ ಆಯ್ತಲ್ಲ ಇಲ್ವಲ್ಲ ಸರ್. ನಾವು ಏನೇನೋ ಒಂದು ಕಸ ಮಾಡ್ಕೊ ಹೋಯ್ತಿದ್ದು ಅವ್ರಿಗೂ ತಿಂದ್ರು ತೃಪ್ತಿ ಇಲ್ವಲ್ಲ. ಈಗ ಅನ್ನ ತಿಂದ್ರು ಅವ್ರಿಗೆ ಒಂಥರ ಮುಂದೆ ತಿನ್ನೋದಾಯ್ತಿತ್ತು, ಇವಾಗ ಆ ಸೊಪ್ಪು ತಿಂದ್ರು ಒಂಥರ ತುಪ್ಪ ತಿಂದಾಗತ್ತ ಸಮಾಧಾನ ಆದ ಮನಸ್ಸು ಪ್ರೀತಿ ವಿಶ್ವಾಸ ಚೆನ್ನಾಗದ. ನಮ್ಮ ಆತ್ಮದಲ್ಲಿ ನಾವು ಆ ಥರ ಕೆಟ್ಟ ಅಭ್ಯಾಸ ಮಾಡ್ಕೊ ಹೋಗ್ತಾ ಇಲ್ಲ, ನಮ್ಮ ಆತ್ಮ ಚೆನ್ನಾಗಿ ಮಡಿಕೊಂಡು ನಮ್ಮ ಹೃದಯನ ಕೆಡಿಸ್ಕೊಬಾರೋ ರೀತಿಯಲ್ಲಿ ಈಗ ನಮ್ಮ ಸಂಸಾರ ಚೆನ್ನಾಗಿ ಮಕ್ಕ ಮರಿಗೆ ಏನು ತಿಂದ್ರು ಒಂದು ಸೊಪ್ಪು ತಿಂದ್ರು ತುಪ್ಪ ತಿಂದಾಗಬೇಕು, ಆ ಮಟ್ಟಕ್ಕೆ ಸಂಸಾರ ಚೆನ್ನಾಗಿದೆ ಸರ್. ಮಕ್ಕಳಿಗೂ ಏನು ತೊಂದರೆ ಇಲ್ಲ, ಅವ್ರು ಏನು ಬೇಕಾದ್ರೂ ಯಾವಾಗ ಒಂದು ಚೀಲ ಹಾಕಿ ತಕ್ಕ ಬಂದ್ರೆ ಅವರ ಇನ್ನು ತಕ್ಕಬಾರ್ದವರ್ತಾನೆ ಏನಿತ್ತು ಇದೆಲ್ಲ ಆಡಿ ಅಂದು ಕೊಡೋದಕ್ಕೆ ಅದು ಯಾತಕ್ಕೆ ಬೇಕು.

ಅನ್ನೋ ತರ್ಕ ಮಕ್ಕಳದ ಚಿಂತೆ ಇತ್ತು, ಹೆಂಡತಿಗೂ ಚಿಂತೆ ಇತ್ತು. ಇವಾಗ ಆ ಥರ ಅನುಭವ ಇಲ್ವಲ್ಲ, ಏನು ತಕ್ಕ ಬಂದ್ರೆ ಒಂಥರ ಚಿನ್ನ ಮತ್ತೆ ಮಂತೊಂದು ಮುದ್ದ ತಿಂದಾಗ ನಮಗೆ ಸ್ವಲ್ಪ ತುಳುತ್ತಿ. ತೊಂದರೆ ಏನಿಲ್ಲ ಸರ್, ಎಲ್ಲರಿಗಿಂತ ಒಬ್ಬ ರೈತ ಭೂಮಿ ಮಾಡಿದಾರೆ ಅಂದ್ರೆ ತಪ್ಪಾಗಿ ನಾನು ಭೂಮಿ ಮಾಡಿದಿಲ್ಲ ಸರ್, ಕೂಲಿ ಮಾಡ್ತೀನಿ. ಕೂಲಿ ಮಾಡಿದವನ್ನ ಮನೇಲಿ ಈಗಲೂ ಆರು ಮೂಟ

0: ಇದನ್ನು ಬರಲಿಲ್ಲ. ಇವಾಗ 50 ತಕ ಬರಲಿ 100 ತಕ ಬರಲಿ ಅದು ನನ್ನ ಮನೆಯಲ್ಲಿ ಗಂಟಾಗಿರ್ತದೆ.
1: ಮತ್ತೆ ಸಂಪಾದನೆ ಮಾಡ್ಕೊಂಡು
0: ಕುಡಿಯೋಕೆ ಬಳಸ್ಕೊತೀನಿ. ಮತ್ತೆ ಮನೆಯಾಗ ಬರೀ ಬೆಲ್ಲ ಒಂದು ನನ್ನ ಮನೆಯಲ್ಲಿ ಏನ್ ಜಾಪ್ನಾಗ ಇರ್ತದೆ ಅದು ಒಂದು ತಂದಬೇಕೇ ಹೊರತು ಮಿಕ್ಕ ಬೇರೆ ಎಡಬಲ ಬೆಳ್ಳುಳ್ಳಿ ಈರುಳ್ಳಿ ಅದ್ರ ಬಗ್ಗೆ ಏನು ಕೇಳಬೇಡಿ ಸರ್. ಡೈರೆಕ್ಟ್ ಏನ್ ಜಾಪ್ನಾಗ ಇರ್ತದೆ ಬೆಲ್ಲ ಆದ್ರೆ ಒಂದೇ ಬೆಲೆ ಅದ್ರ ಮೇಲೆ ಇಲ್ಲ. ಈ ಮಟ್ಟಕ್ಕೆಲ್ಲ ಆಯ್ತು ಸರ್. ಇವಾಗ ನಮಗ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲ ನಮ್ಮ ಆತ್ಮ ಚೆನ್ನಾಗಿದೆ. ನಮ್ಮ ಮನೆ ಕುಟುಂಬದಲ್ಲಿ ನಾವು ತರಂತ ಪದಾರ್ಥಗಳಲ್ಲಿ ಅವರು ಏನು ತಿಂದರು ಸ್ವಲ್ಪ ಆರೋಗ್ಯದಲ್ಲಿ ಚೆನ್ನಾಗಿ ತಿಂತಾರೆ. ಮತ್ತೆ ನಾವು ಏನು ಕೊಟ್ಟರು ಅದು ಸೊಪ್ಪು ಅಂತ ಕೊಟ್ಟರು ಅವ್ರಿಗೆ ಒಂಥರ ಖುಷಿ ಇರ್ತದೆ.
1: ಕುಡಿತ ಸಂದರ್ಭದಲ್ಲಿ ತಮ್ಮ ಮನಸ್ಸು ಹತೋಟಿಗೆ ಇಡ್ತಾ ಇದ್ದಾರೆ
0: ಅನಿಸ್ತಿತ್ತು ಸಹ. ಹೆಂಡತಿ ಬಂಡೆ ಎಲ್ಲ ಹೊಡೆದು ಬಡ್ದು ಸಾಕಾಗಿ ಸಳಿತು ಹೋಗಿ ಅವಳು ಮನೆ ಬಿಟ್ಟು ಹೋಗಿ ನಾನು ಪರಿಸ್ಥಿತಿ ನಾಯಿಗಿಂತ ಕೀಳಾಗಿ ನಾಯಿನಿಗಿಂತ ಕೀಳಾಗಿದ್ದು ಮನುಷ್ಯ ಈಗ ಸ್ವಲ್ಪ ಅಂದ್ರೆ ನಾನು ಹೇಳ್ಬೇಕಾದ್ರೆ ಎತ್ತಗದಲ್ಲಿ ಊರೊಳಗೆ ತಿರುಗಾಡ ಮನುಷ್ಯನಾಗಿದ್ದೀನಿ ಸರ್. ಈಗ ನಾಯಿಗಿಂತ ಕೀಳಾಗಿದ್ದು ಮನುಷ್ಯ ನಾನು ಎತ್ತಗದಲ್ಲಿ ಊರೊಳಗೆ ಮನುಷ್ಯನಾಗಿ ತಿರುಗಾಮಟ್ಟು ಮಾಡಿದ್ದೆ ನನ್ನ ಆತ್ಮ ಸಾಕು ನನಗೆ ಅಷ್ಟೇ ಏನೇ ಬೇಡಿ ಅಲ್ವಾ. ಇವತ್ತು ಹೊಸ ಮನೆಗಿರೋ ನಾಳೆ ಗೆತ್ತಿನ ನಾಳೆ ಇವತ್ತು ನಮ್ಮ ಶರೀರ ಚೆನ್ನಾಗಿದ್ದಲ್ಲ ಸರ್. ಇವತ್ತು ನಮ್ಮ ಶರೀರ ಚೆನ್ನಾಗಿದ್ದು ನಾಳೆ ನಾನು ಇವತ್ತು ಮನೆಗಿದ್ರು ನಾಳೆ ಜೈತೀನಿ ಬಿಡ ಅನ್ನೋ ಧೈರ್ಯ ಅದ. ಆವಾಗ ಹಂಗಿಲ್ಲ ಕರೆಯೋರ್ಗೂ ಬೇಜಾರು, ಏನೋ ಕುಡಿತಾನ ಈಸ್ಕತ್ತಾನ ಅರ್ಧಂತರಕ್ಕೆ ದೊಡ್ಡಾಯ್ತಾನ ಅನ್ನೋ ತರ್ಕ ಕೊಡೋರ್ಗೂ ಒಂದಿಷ್ಟು ರೀ. ಈಗ ಮಧ್ಯಾಹ್ನ ಗಂಟೆ ಮಾಡ್ತೀನಿ ಸ್ವಲ್ಪ ಏನಾರು ನಮ್ಗೆ ಆ ಕಿಕ್ ಆಗ್ಲಿಲ್ಲ ಅಂತ ಕಾಲಕ್ಕೆ ನಾವು ಮಧ್ಯಾಹ್ನಕಾರ ಹೊಂಟಾಯ್ತೀವಿ. ಇವಾಗ ಹಂಗಿಲ್ವಲ್ಲ, ಯಾವನು ಬೇಕಾದ್ರೆ 5,000 ಕೊಡೋ ತನಕ ಧೈರ್ಯ ಅದಾವ. ಯಾಕಂದ್ರೆ ನಮ್ಮ ಎಲ್ಲ ನಮ್ಮ ಕೆಟ್ಟ ಅಭ್ಯಾಸನೆಲ್ಲ ಬಿಟ್ಟು ನೆಕ್ಸ್ಟ್ಗೆ ನಮ್ಮ ಲೆವೆಲ್ಗೆ ನಾವು ಹೋಯ್ತಿದ್ದಾಗ ಈಗ ನಮ್ಗೆ 5,000 ಕೊಡೋರು ನಿಗತ್ತಾಗವ್ರು 10,000 ಕೊಡೋರು ಅವರು ಒಬ್ಬೆಂಗ್ಸ್ ಕೊಡ್ತಾಳೆ ನಮಗೆ. ಇವಾಗ ಕೊಡ್ಯಾಕ ನಾಳೆ ಬರ್ತೀನಿ ಒಂದು ವಾರ ಕೆಲಸಕ್ಕೆ ಬಂದ್ರೆ ಆಗುತ್ತೆ ನಿಮ್ಮ ದುಡ್ಡು ಅಂದ್ರೆ ಆಯ್ತು ಬಾ ನಿನ್ಗೆ ಯಾಕೆ ಇಲ್ಲ ಅಂದ್ರೆ ಅಂತ ಕೇಳ್ತಾರೆ. ಆವಾಗ ಹಂಗಿಲ್ಲ, ಏ ಹೋಗೋ ಇವತ್ತೇ ವಿಪಟ್ಟಿ ಕುಡ್ಕಾಡ್ತೀನಿ ನಾಳೆ ಯಾವತ್ತಿನ ಸತ್ತದ ಅಂತಿದ್ರು. ನನ್ನ ಋಣದ ಮೇಲೆ ನೀನು ಸಾಯ್ಬೇಕ ಅಂತ ಈಗ ಋಣಕ್ಕೆ ಸಾಯಂಗಿಲ್ಲ ಅವ್ರಿಗೆ ಜೇದೆ ತಿರ್ಸ್ಬೇಕು ಆ ಮಟ್ಟ ಜನ್ಮ ಮಾಡಿ ಕಡಿಮೆ.
1: ಕಳೆಯರೇ ತಾವುಗಳು ಕುಡಿತ ಸಂದರ್ಭದಲ್ಲಿ ತಾವುಗಳು ಅನುಭವಿಸಿದಂತ ಕಷ್ಟಗಳನ್ನ ಇವಾಗ ನೀವು ಮಾಡಿಲಿ ಯಾರಾದ್ರೂ ಕುಡಿತಿದ್ರೆ ಅಂತವ್ರಿಗೆ ಏನಾದ್ರು ನಿಮ್ಮ ಕಷ್ಟಗಳನ್ನ ಹಂಚಿಕೊಂಡಿದ್ದಾರೆ ಏನು?
0: ಹಾ ಹೇಳಿದೀನಿ ಸರ್. ನಾವು ನಮ್ಮ ಈಗ ನನ್ನ ತಮ್ಮನ ಮಕ್ಕಳೇ ಬಂದ್ರು ಅವ್ರಿಗೂ ನಾವು ನೋಡಪ್ಪ ಇಲ್ಲಿ ಕುಡಿಬೇಕಂದ್ರೆ ನಮ್ಗೆ ಸಿಗಿ. ಯಾಕಂದ್ರೆ ನಾವು ಅದ್ರ ಕಸಬ ಆಡಿ ಬಿಟ್ಟಿರೋರು. ಆದ್ರೂ ಪುನಃ ನಾವು ಮತ್ತೆ ಅದನ್ನೆಲ್ಲ ನಮ್ಮ ಮನೆ ಈಗ ಹೊರಗಡೆ ಬೀಸಕ ಪಾತ್ರನಪ್ಪ ಅನ್ನೋದು ಮನೆಯೊಳಗೆ ತರಬೇಕು. ಅದು ಮನುಷ್ಯನಿಗಾದ್ರು ಇದ್ದಷ್ಟು ರೋಗ. ಏಕಂದ್ರೆ ನೀವು ಇವತ್ತು ಬಂದಿದ್ದಾರೆ, ಇವತ್ತು ಸಂಜೆ ಆಯಿತು, ನಾಳೆ ಒತ್ತರ ಎದ್ದು ನಿಮ್ಮ ಊರಿಗೆ ಹೊಂಟೋಗ್ಬಿಡಿ. ಇವತ್ತಿಗೆ ಬಂದಿರೋಕ ನಿಮ್ಗೆ ಕಳಿಸೋದು ಬೇಡಿ, ಇವತ್ತಿನ ಟೈಮು ತೀರೋಗ್ಬಿಡಲಿ, ನಾಳೆಗೆ ನೀವು ಒತ್ತಾರೆ ನಿಮ್ಮ ಸಂಸಾರ ಕಟ್ಕೋ ಹೋಯ್ತಾರೆ ಅಂತ.
1: ಬಹಳ ಸಂತೋಷ ಕಾಳಯ್ಯರವ್ರೆ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀನಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವ ಇಷ್ಟು ಕುಟುಂಬಗಳಿಗೆ ಕೊನೆಯದಾಗಿ ಏನು ಕ್ಯೂ ಮಾತ್ರ ಇಷ್ಟಪಡ್ತೀರ ಅವಾಗೆಲ್ಲ?
0: ನಾವು ಹೇಳೋದಂದ್ರೆ ಇರೋರು ನಮ್ಮ ಅದೇ ಈ ಎಣ್ಣ ಒಡೆಯವರು ದಿನಾಂಕ ಅವರು ಬಾಳ್ಮೆಕೆ ಇಲ್ಲ. ನಾವು ಈಗಲೂ ನೋಡ್ತಾ ಇದ್ದೇನೆ ಅನ್ನ ತಿಂದು ಬೆಳೆದನ್ನೇ ಬದುಕೋದ ಕಷ್ಟ, ಇನ್ನು ಇಷ ತಿಂದು ಕುಡ್ದಂಗೆ ಬದುಕಕ್ಕಂತ ಸಹ ಬಿಟ್ಟು ಬಿಡಲೆ. ಅವ್ರಿಗೂ ನಮ್ಮಂಥ ಹೃದಯ ಅವ್ರಿಗೂ ಸಿಗಲಿ. ಬೇರೆಯವ್ರಿಗೆ ಅವ್ರನ್ನ ಕೆಟ್ಟಾಗಿಂತ ಯಾವ ಜಾತಿಯಾಗಿರಲಿ ಯಾವ ಕುಡುವರಾಗಲಿ ಅವರು ನೀವು ಕುರ್ತ ಮಾಡಿ ನೀವು ಸಾಯಿರಿ ಅಂತ ಯಾರೂ ಹೇಳಲ್ಲ ಸಹ. ಎಲ್ಲರೂ ಬಿಟ್ಬಿಟ್ಟು ಚೆನ್ನಾಗಿ ಇವತ್ತು ಇಲ್ಲ ಸಹ ಸೊಪ್ಪು ಕುಡಿದು ಗಾಂಬಲಿ ಕುಡಿದು ಜೀವನ ಮಾಡಿ ನಾಳೆದ್ದು ನಮ್ಮ ಕೆಲಸ ಕಾರ್ಯನ ಮಾಡಿರೋ ಬಿಟ್ಟು ಬಿಗೈತಿಲ್ಲ ಸರ್. ಅವರೆಲ್ಲರೂ ಬಿಟ್ಬಿಡಲಿ. ಕುರ್ತ ಅಂತ ಯಾವುದು ಕೆಟ್ಟದು ಯಾವುದು ಅಲ್ಲ. ಅದು ಒಂದು ಚೂರು ಕುಡಿಯೋ ತನಕ ಒಂದು ತಿನ್ನೇ ಕುಡಿಬೇಕು ಅನ್ನಿಸ್ತದ. ಕುಡಿಯೋ ಗಂಟ ಒಂದು ಚೂರು ಸಾಕು ಅನ್ನಿಸ್ತದೆ ಅಷ್ಟೇ. ಇನ್ನು ಆಯ್ತಾ ದಿನಕ್ಕೆ ಆಯ್ತಾ ಆಯ್ತಾ ತಾಳಿಗೆ ಹೇಳ್ತಾ ಹೇಳ್ತಾ ಇನ್ನೊಂದು ಚೂರು ಕುಡಿಬೇಕಂದಾಗ ಮನುಷ್ಯ ಮನೆಗೆ ಬಂದು ಸೇರಲ್ಲ ಸರ್. ಈ ಪರಿಸ್ಥಿತಿ ಆಗಿದೆ. ಅದಕ್ಕೆ ಕುಡಿಯೋರು ಯಾರು ಪಾಪ ನಮ್ಮಂಗೆ ಅವರು ಅಣ್ಣ ತಮ್ಮರಾಗಿ ಬದುಕಲಿ, ಯಾವ ಜನಂಗೆ ಆಗಿರಲಿ ಯಾರಾಗಲಿ ನಮ್ಮಂಗೆ ಅವ್ರಿಗೂ ಒಂದು ಒಳ್ಳೆ ಹೃದಯ ಕೊಟ್ಟು ಜನಗಳಿಗೆ ಒಳ್ಳೆ ಆತ್ಮ ಹುಟ್ಟಿ ಅವರು ನಮ್ಮಂಗೆ ಗೇದು ತಿನ್ನೋ ಮಟ್ಟಿಗೆ ಅವ್ರಿಗೂ ಒಂದು ಆತ್ಮ ಚೆನ್ನಾಗಿ ಕೊಡಲಿ ಅಷ್ಟೇ ನಮ್ಗೆ ಹೇಳ್ತಾರೆ.
1: ಬಹಳ ಸಂತೋಷ ಕಾಳಿಯರವರೇ. ಇಷ್ಟೊತ್ತು ನಮ್ಮೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರಬಹುದು, ಕೌಟುಂಬಿಕವಾಗಿರಬಹುದು, ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸ್ತಾ ಬಂದು ನಂತರದಲ್ಲಿ ತಾವೇ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ. ಇದೇ ರೀತಿ ತಮ್ಮ ಒಂದು ಜೀವನ ಸುಖವಾಗಿ ನಡ್ಕೋಗ್ಲಿ ಅಂತ ನಾವು ಕೂಡ ಆಶಿಸುತ್ತಾ, ಹಾಗೆಯೇ ಇಷ್ಟೊಂದು ಹೇಳ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಈ ಒಂದು ಮದ್ಯಪಾನ ಸೇವಿಸ್ತಕ್ಕಂಥ ಮದ್ಯ ಪ್ರಿಯರಿಗೆ ಸ್ಫೂರ್ತಿದಾಯಕವಾಗಿರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು.
0: ಧನ್ಯವಾದಗಳು.
1: ಪ್ರಿಯ ಕೇಳುಗರೇ, ಕೇಳ್ತಿದ್ರು ಇಷ್ಟೊತ್ತು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಎತ್ತಿಗೆಹಾಡಿಯ ನಿವಾಸಿಗರಾದ ಶ್ರೀಯುತ ಕಾಳಯ್ಯರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನ ಧ್ವನಿ.

0: ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಇದುವರೆಗೂ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ಹೆತ್ತಿಗೆ ಹಡಿಯ ಶ್ರೀಯುತ ಕಾಳಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪರಿಸರಕ್ಕೊಂದು ಉಪವಾಸ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋಳು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ಕೇಳುಗರ ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪರಿಸರಕ್ಕೊಂದು ಉಪವಾಸ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಪ್ರತಿ ವರ್ಷ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತೇವೆ. ಇಂದು ಸಂಭ್ರಮದ ಆಚರಣೆಯೂ ಅಲ್ಲ, ಕಾಳಜಿಯ ಆಚರಣೆಯೂ ಅಲ್ಲ ಎನಿಸುವಂತಾಗಿದೆ. ಆ ದಿನ ಕೆಲವರು ಮರಗಳನ್ನು ನೆಡುತ್ತಾರೆ, ಇನ್ನು ಕೆಲವರು ಕಸ ಆಯ್ದು ಬಿಡುತ್ತಾರೆ, ಇನ್ನು ಕೆಲವರು ಸ್ಪೀಡ್ ವಾಲ್ಗಳನ್ನು ಮಾಡಿ ಅಲ್ಲಲ್ಲಿ ಬಿಸಾಡುತ್ತಾರೆ. ಅರಣ್ಯ ಇಲಾಖೆಯವರು ಉಚಿತವಾಗಿ ಸಸಿಗಳನ್ನು ವಿತರಿಸುತ್ತಾರೆ. ಇವೆಲ್ಲವೂ ಕೇವಲ ಆಚರಣೆಗಳು. ಪರಿಸರವನ್ನು ನೀವು ನಿಜಕ್ಕೂ ಸುಧಾರಿಸುತ್ತೇವೆ ಎಂದರೆ ಹೌದೆನ್ನಲು ಕಷ್ಟವಾಗುತ್ತದೆ. ಪರಿಸರವನ್ನು ನಿಜಕ್ಕೂ ಸಂರಕ್ಷಿಸಿ ಬಳಸುವವರು ಮಾಡಬೇಕಾದದ್ದು ಈ ಆಚರಣೆಗಳಲ್ಲ, ಬದಲಿಗೆ ನಿತ್ಯದ ಸಣ್ಣ ಪುಟ್ಟ ಚಟುವಟಿಕೆಗಳನ್ನು ಬದಲಿಸಿಕೊಂಡರೆ ಸಾಕು, ಪರಿಸರವನ್ನು ಸುರಕ್ಷಿಸುವತ್ತ ಸಾಕಷ್ಟು ಕೊಡುಗೆ ನೀಡಬಹುದು. ದೈನಂದಿನ ಚಟುವಟಿಕೆಗಳಲ್ಲಿ ಪರಿಸರಕ್ಕೆ ಹಾನಿ ಉಂಟು ಮಾಡುವ ಕೆಲವು ಅಂಶಗಳಿವೆ, ಅವುಗಳನ್ನು ಇಲ್ಲಿ ಒತ್ತಿ ಹೇಳುವುದು ಬಹು ಪ್ರಮುಖ ವಿಷಯವಾಗಿದೆ. ಮೊದಲನೆಯದು ನೀರಿನ ಅಪಬಳಕೆ ಅಥವಾ ಅತಿಯಾದ ಬಳಕೆ. ಎರಡನೆಯದು ಆಹಾರ ವ್ಯರ್ಥ ಮಾಡುವುದು. ಮೂರನೆಯದು ಖರೀದಿ ವ್ಯವಹಾರ. ಈ ಎಲ್ಲ ಚಟುವಟಿಕೆಗಳಲ್ಲೂ ಇತ್ತೀಚೆಗೆ ನಮ್ಮ ಅಭ್ಯಾಸಗಳು ಬದಲಾಗಿವೆ. ಇವೆಲ್ಲವೂ ಪರಿಸರವನ್ನು ಅತ್ಯಂತ ಶೀಘ್ರವಾಗಿ ಹಾಳುಗೆಡಿಸುತ್ತಿರುವ ಪ್ಲಾಸ್ಟಿಕ್ ಆಗಿದೆ. ತ್ಯಾಜ್ಯಗಳ ಸಮಸ್ಯೆಯನ್ನು ಇನ್ನಷ್ಟು ಗಂಭೀರವಾಗಿಸುತ್ತಿವೆ. ಆನ್ಲೈನ್ ಆಹಾರ ಖರೀದಿ ಇತ್ತೀಚೆಗೆ ಈ ಸಮಸ್ಯೆಯನ್ನು ಕೂಟವನ್ನು ಎತ್ತರಿಸಿಬಿಟ್ಟಿದೆ. ಕಳೆದ 5 ವರ್ಷಗಳಲ್ಲಿ ಆನ್ಲೈನ್ ಖರೀದಿ ವ್ಯವಹಾರ ಪ್ರತಿ ವರ್ಷವೂ ಶೇಕಡ 30-40% ಅಧಿಕವಾಗುತ್ತಿತ್ತು. ಇದಕ್ಕಾಗಿ ಬೇಕಾದ ಪ್ಯಾಕಿಂಗ್ ವಸ್ತುಗಳ ಬೇಡಿಕೆಯು ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚತೊಡಗಿದೆ. ಇವುಗಳಲ್ಲಿ ಅತಿ ಹೆಚ್ಚಿನವು ರಟ್ಟಿನ ಡಬ್ಬಗಳು, ಪ್ಲಾಸ್ಟಿಕ್ ಚೀಲ, ಹೊದಿಕೆ ಹಾಗೂ ಒಳಪದರಗಳು, ಫ್ರಿಜ್ಜು, ಫೋನು, ಸಾಬೂನು, ಕ್ರೀಮ್ ಮೊದಲಾದ ಕೊಳೆಯದ ವಸ್ತುಗಳ ಪ್ಯಾಕೇಜ್ನಲ್ಲಿ ಬಹುತೇಕವನ್ನು ಮರುಬಳಕೆಗೆಂದು ರದ್ದಿಯಾಗಿ ಕೊಡುವ ಅವಕಾಶವಿದೆ. ಆದರೆ ಆಹಾರದ ಪ್ಯಾಕಿಂಗ್ ಬೇರೆ ಇದೇ ಸಮಸ್ಯೆಯನ್ನು ತಂದುಕೊಡುತ್ತದೆ. ಆಹಾರದ ಪ್ಯಾಕಿಂಗ್ನಲ್ಲಿ ವಸ್ತುಗಳಲ್ಲಿ ಅತಿ ಹೆಚ್ಚಿನವು ಒಮ್ಮೆ ಬಳಸಿ ಬಿಸಾಳುವಂತಹ ವಸ್ತುಗಳಾದ್ದರಿಂದ ಇವುಗಳೊಡ್ಡುವ ಸಮಸ್ಯೆಯ ಪ್ರಮಾಣ ಇನ್ನೂ ಹೆಚ್ಚಿನದು. ಭಾರತದಲ್ಲಿ ಆಹಾರ ಉದ್ಯಮವೊಂದು ಸುಮಾರು 5 ಲಕ್ಷ ಟನ್ಗಳಿಂದ 6 ಲಕ್ಷ ಟನ್ಗಳ ಪ್ರಮಾಣದ ಪ್ಯಾಕೇಜಿಂಗ್ ವಸ್ತುಗಳನ್ನು ಬಿಸಾಡುತ್ತದೆ. ಈ ವರ್ಷ ಇದು ಇನ್ನು 2 ಲಕ್ಷ ಟನ್ಗಳಷ್ಟು ಹೆಚ್ಚುತ್ತದೆ ಎಂದು ಅಂದಾಜಿಸಿದೆ. ಇದಕ್ಕೆ ಮುಖ್ಯ ಕಾರಣ ಜೊಮ್ಯಾಟೊ, ಸ್ವಿಗ್ಗಿ ಮೊದಲಾದ ಆನ್ಲೈನ್ ಆಹಾರ ಖರೀದಿ ಸೇವೆಗಳನ್ನು ಹೆಚ್ಚೆಚ್ಚು ಜನರು ಬಳಸಲು ಆರಂಭಿಸಿದ್ದಾರೆ. 5 ವರ್ಷಗಳಲ್ಲಿ ಹೀಗೆ ಆನ್ಲೈನ್ ಆಹಾರವನ್ನು ಖರೀದಿಸುವವರ ಸಂಖ್ಯೆ 10 ಪಟ್ಟು ಹೆಚ್ಚಿದೆ. ಕಳೆದ ವರ್ಷ ಪ್ರತಿದಿನವೂ ಏನಿಲ್ಲವೆಂದರೂ 80-90 ಲಕ್ಷ ಮಂದಿ ಆನ್ಲೈನ್ನಲ್ಲಿ ಆಹಾರವನ್ನು ಕೊಂಡಿದ್ದರು. ಆನ್ಲೈನ್ ಆಹಾರವನ್ನು ಒದಗಿಸುವ ಸೇವೆಗಳು ಬಳಸುವ

0: ಪ್ಯಾಕೇಜಿಂಗ್ ವಸ್ತುಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳೇ ಅಧಿಕ. ಇವು ಒಟ್ಟಾರೆ ಬಳಕೆಯಾಗುವ ಪ್ಯಾಕೇಜಿಂಗ್ ವಸ್ತುಗಳಲ್ಲಿ ಶೇಕಡ 60% ಇವೆ. ನಂತರ ಸ್ಥಾನ ಪೇಪರ್ ಮತ್ತು ರಟ್ಟಿನದು. ಇನ್ನು ಅಲ್ಯೂಮಿನಿಯಂ ಮತ್ತು ಪರಿಸರ ಸ್ನೇಹಿ ಎನಿಸುವ ಪ್ಯಾಕೇಜಿಂಗ್ಗಳ ಪ್ರಮಾಣ ಕೇವಲ ಶೇಕಡ 10% ಅಷ್ಟೆ. ಅಲ್ಲದೆ ಒಮ್ಮೆ ಬಳಸಿ ಬಿಸಾಡುವ ಸ್ಪೂನ್ಗಳ ಹಾವಳಿಯೂ ಇದೆ. ಇದು ಪ್ಯಾಕೇಜಿಂಗ್ ಭಾಗವಲ್ಲ. ಆಹಾರ ಪ್ಯಾಕೇಜಿಂಗ್ ತ್ಯಾಜ್ಯಗಳಲ್ಲಿ ಮುಕ್ಕಾಲು ಪಾಲು ಕೇವಲ ಪಿಜ್ಜಾ ಪ್ಯಾಕ್ ಮಾಡಲು ಬಳಸುವ ರಟ್ಟು ಹಾಗೂ ಇನ್ನಿತರ ಆಹಾರ ಪದಾರ್ಥಗಳು ಅಥವಾ ಪಲ್ಯ ಮೊದಲಾದವು ಸೋರದಂತೆ ಬಳಸುವ ಪ್ಲಾಸ್ಟಿಕ್ ಸಾಮಗ್ರಿಗಳಾಗಿವೆ. ಇತ್ತೀಚೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿರ್ದೇಶನದಂತೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ಗಳ ಬಳಕೆ ಕಡಿಮೆ ಮಾಡಬೇಕಾಗಿರುವುದರಿಂದ ಆನ್ಲೈನ್ ಆಹಾರ ಸೇವೆಗಳ ಕಂಪನಿಗಳು ಹಲವು ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಉದಾಹರಣೆಗೆ ಜೊಮ್ಯಾಟೊ ಪ್ಲಾಸ್ಟಿಕ್ ಡಬ್ಬಿಗಳ ಬದಲಿಗೆ ಕಬ್ಬಿನ ನಾರಿನಿಂದ ಮಾಡಿದ ಬಯೋಡಿಗ್ರೇಬಲ್ ಮುಚ್ಚಳವನ್ನು ಬಳಸುವುದಾಗಿ ಹೇಳತೊಡಗಿದೆ. ಇದರಿಂದ ಸುಮಾರು 12 ಲಕ್ಷ ಟನ್ಗಳಷ್ಟು ಪ್ಲಾಸ್ಟಿಕ್ ಬಳಕೆ ಕಡಿಮೆಯಾಗಿದೆ ಅಂತೆ. ಇನ್ನು ಸ್ವಿಗ್ಗಿ ಕಂಪನಿಯು ಪ್ಯಾಕೇಜಿಂಗ್ಗಳ ಮೇಲೆ ವಿವರಗಳನ್ನು ಮುದ್ರಿಸಲು ತಿನ್ನಲು ಯೋಗ್ಯವಾದ ಶಾಹಿಯನ್ನು ಬಳಸುತ್ತಿದೆ. ಅಲ್ಲದೆ ಕಾಂಪೋಸ್ಟ್ಗೆ ಯೋಗ್ಯವಾದಂತಹ ಪ್ಯಾಕೇಜಿಂಗ್ ವಸ್ತುಗಳನ್ನು ಬೆಂಗಳೂರು ಮತ್ತು ಮುಂಬೈನಲ್ಲಿ ಬಳಸುತ್ತಿದೆ. ಡಬ್ಬಾ ಡ್ರಾಪ್ ಎನ್ನುವ ಯೋಜನೆ ಅಡಿ ಬೃಹತ್ ಪ್ರಮಾಣದಲ್ಲಿ ಸರಬರಾಜು ಮಾಡುವ ಗ್ರಾಹಕರಿಗೆ ಸ್ಟೀಲ್ನ ಡಬ್ಬಗಳಲ್ಲಿ ಆಹಾರವನ್ನು ಒದಗಿಸುತ್ತಿವೆ. ಇವೆಲ್ಲ ಕ್ರಮಗಳು ಸ್ವಾಗತಾರ್ಹವೆ. ಆದರೂ ಪ್ರತಿ ವರ್ಷ ಶೇಕಡ 30% ಪ್ರಮಾಣದಲ್ಲಿ ಹೆಚ್ಚುತ್ತಿರುವ ಗ್ರಾಹಕರಿಂದಾಗಿ ಪರಿಸರದ ಮೇಲೆ ಈ ಒತ್ತಡ ಹೆಚ್ಚುತ್ತಲೇ ಹೋಗಿದೆ. ಹಾಗಿದ್ದರೆ ಗ್ರಾಹಕರಿಗೆ ನಾವೇನು ಮಾಡಬಹುದು? ಅಂದರೆ ಒಮ್ಮೆ ಬಳಸಿ ಬಿಸಾಡಬಹುದಾದ ಪ್ಲಾಸ್ಟಿಕ್ಕನ್ನು ಬಳಸುವ ಕಂಪನಿಗಳಿಂದ ಆಹಾರ ಪಡೆಯುವುದನ್ನು ಕಡಿಮೆ ಮಾಡಬಹುದು. ಅವಶ್ಯಕವಲ್ಲದೆ ಇಂತಹ ಸೇವೆಗಳಿಂದ ಆಹಾರ ತರಿಸಿಕೊಳ್ಳುವುದನ್ನು ತಡೆಯಬಹುದು. ಅಥವಾ ಅತಿ ಹೆಚ್ಚು ಪ್ಯಾಕೇಜಿಂಗ್ ಬಳಸುವ ಪಿಜ್ಜಾ ಅಥವಾ ಇನ್ನಿತರ ಆಹಾರ ತಿನಿಸು ಮೊದಲಾದವುಗಳನ್ನು ಆನ್ಲೈನ್ ತರಿಸಿಕೊಳ್ಳುವುದನ್ನು ಕಡಿಮೆ ಮಾಡಬಹುದು. ಪರಿಸರದ ಬಗ್ಗೆ ಹೋರಾಡಿದರೂ ಒಂದು ಹೊತ್ತಿನ ಉಪವಾಸವನ್ನು ಮಾಡಿದರೂ ಕಾಳಜಿ ತೋರಿಸಬಹುದು. ಕೇಳುಕುರೆ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪರಿಸರಕ್ಕೊಂದು ಉಪವಾಸ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪರಿಸರಕ್ಕೊಂದು ಉಪವಾಸ ಎಂಬುದರ ಕುರಿತು ಕುಮಾರ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದ ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹ ಕೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾ ಕುಮಾರ.

0: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ರೀ, ಮನೆ ಖರ್ಚಿಗೆ ಹಣ ಕೊಡಿ.
4: ಇದು ರೇಷನ್ಗೆ 15,000, ತರಕಾರಿಗೆ 2,000,
3: ಮತ್ತೆ ವಿದ್ಯುತ್ ಬಿಲ್ಲಿಗೆ
4: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
3: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
4: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
5: ಇನ್ನು ಮುಂದೆ ಕೇಳಿ ಬರೋಣ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುನಾಳು ಬಾಬೆಳಕೆ ಕಾರ್ಯಕ್ರಮ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ.

ಫ್ರಾನ್ಸಿಸ್ ಆಫ್ ಎಸಿಸಿ ಅಂತ, ಬಹು ದೊಡ್ಡ ಸಂತ ಆತ. ಆತ ಒಂದು ಸಲ ತನ್ನ ಶಿಷ್ಯ ಲಿಯೋನ್ ಕರ್ಕೊಂಡು ತೀರ್ಥಯಾತ್ರೆಗೆ ಹೊರಟಿದ್ದ. ಉದ್ದೇಶ ಸ್ಯಾನ್ ಮ್ಯಾರಿನೋ ಅಂತ ಒಂದು ಊರಿಗೆ ಹೋಗಬೇಕು. ನಡ್ಕೊಂಡು ಹೊರಟ್ರಿಬ್ರು. ಇನ್ನೊಂದು ಅರ್ಧ ದಿವಸ ನಡೆದ್ರೆ ಸ್ಯಾನ್ ಮ್ಯಾರಿನೋ ಪಟ್ಟಣ ಬರ್ತದೆ ಅಂತ ಗೊತ್ತಿತ್ತು. ದಾರಿಯಲ್ಲಿ ಮೋಡ ಕವಿತು, ಮಳೆ ಬೀಳೋಕೆ ಶುರು ಆಯಿತು. ಅದು ಏನು ಮಳೆ, ಅದು ಗುಡುಗು ಮಿಂಚು ಅಬ್ರ ರಪರಪ ಮಳೆ ಹೊಡೆದ್ರೆ ಮುಂದೆ 10 ಅಡಿ ರಸ್ತೆ ಕಾಣಿಸ್ತಿರ್ಲಿಲ್ಲ. ಕೆಸರು ಹೊಂಡ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದೇವೆ. ದಬ ದಬ ಒಂದು 2 ಸಲ ಬಿದ್ದರು ಇವರು. ಬಿದ್ದು ಬಟ್ಟೆ ಎಲ್ಲ ರಾಡಿಯಾಗಿ ಹೋಯ್ತು. ಹೆಗಲಿಗೆ ಹಾಕ್ಕೊಂಡಿದ್ದಿರಲ್ಲ ಚೀಲ, ಇರೋವಂಥ ವಸ್ತುಗಳೆಲ್ಲ ನೆನೆದು ಹೋಯ್ತು. ದಾರಿಲಿ ತಿನ್ನೋಗ್ಬೇಕು ಅಂತ ಒಂದಿಷ್ಟೇನೋ ಇಟ್ಕೊಂಡಿದ್ದಿರಲ್ಲ, ರಾಡಿ ನೀರಲ್ಲಿ ನೆಂದು ಪ್ರಯೋಜನ ಇಲ್ದಂಗಾಯ್ತು. ಬಿಸಾಕ್ಬಿಟ್ರು. ಆಶ್ರಯ ಕೊಡಬೇಕು ಅಂದ್ರೆ ಮರನೂ ಇಲ್ಲ, ಒಂದು ಬಿಲ್ಡಿಂಗ್ ಇಲ್ಲ. ಅಲ್ಲಿ ಹಂಗೆ ನಡ್ಕೊಂಡು ಬರ್ತಾ ಇದ್ರು. ಹಸಿವಿಂದ ಕಂಗಾಲಾಗಿದೆ, ಸುಸ್ತಾಗಿದೆ, ಮೈ ನಡುಗ್ತಾ ಇದ್ದಾರೆ ಚಳಿಯಿಂದ. ಇನ್ನೂ ಸ್ಯಾನ್ ಮ್ಯಾರಿನೋ ಪಟ್ಟಣ ದೂರಲ್ಲಿ ಕಾಣಿಸ್ತಾ ಇದೆ, ಬೆಳಕು ಕಾಣಿಸ್ತಾ ಇದೆ. ಹೀಗೆ ನಡ್ಕೊಂಡು ಹೋದ್ರೆ ಬಹುಶಃ ಮಧ್ಯರಾತ್ರಿ ಹೊತ್ತಿಗೆ ಮುಟ್ಟಬಹುದು ಅಂತ ಅನ್ನಿಸ್ತು. ಆ ಹೊತ್ತಲ್ಲಿ ಆ ಗುರು ಫ್ರಾನ್ಸಿಸ್ ತನ್ನ ಶಿಷ್ಯನಿಗೆ ಥಟ್ಟನೆ ಕೇಳ್ತಾನೆ, ಲಿಯೋ ನಿಜವಾದ ಸಂತ ಅಂತ ಯಾರನ್ನು ಕರಿಬಹುದು ಕಣೋ? ನೋಡಿ ಸಿಚುವೇಶನ್ ಏನಿದೆ ನೋಡಿ, ಪರಿಸ್ಥಿತಿ. ಚಳಿಯಲ್ಲಿ ನೆಂದಿದ್ದಾರೆ, ಹೊಟ್ಟೆ ಕಾದು ಹಂಚಾಗಿದೆ, ದೂರ ಇದೆ, ಸಂಕಟ ಆಗಿದೆ, ಬಟ್ಟೆಯೆಲ್ಲ ನೆಂದು ಹೋಗಿದೆ ಅಂತ ಹೊತ್ತಲ್ಲಿ ಕೇಳ್ತಾನೆ, ಸಂತ ಅಂತ ಯಾರನ್ನ ಕರಿಬೇಕು ಅಂತ. ಲಿಯೋ ಉತ್ತರಕ್ಕೆ ತಡಕಾಡ್ಬಿಟ್ಟ. ಫ್ರಾನ್ಸಿಸ್ನ ಹೇಳ್ತಾನೆ, ಯಾರು ಕುರುಡನಿಗೆ ಕಣ್ಣು ನೀಡ್ತಾನೋ ಅವನು ಸಂತ ಅಲ್ಲ, ಯಾರು ರೋಗಿಗೆ ಆರೋಗ್ಯ ಕರುಣೆ ಮಾಡ್ತಾನೋ ಅವನು ಸಂತ ಅಲ್ಲ, ಯಾರು ಸತ್ತವನಿಗೆ ಜೀವದಾನ ಮಾಡ್ತಾನೋ ಅವನು ಸಂತ ಅಲ್ಲ. ಫ್ರಾನ್ಸಿಸ್ ಹೇಳ್ತಾನೆ, ಯಾವನು ಪಕ್ಷಿಗಳ ಪ್ರಾಣಿಗಳ ಗಿಡ ಕಲ್ಲು ಮರಗಳ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಾನೋ ಅವನು ಸಂತ ಅಲ್ಲ, ಇಡೀ ಪ್ರಪಂಚದ ಜ್ಞಾನವನ್ನು ತಲೆಯಲ್ಲಿ ತುಂಬಿಕೊಂಡಿದ್ದಾನಲ್ಲ ಅವನು ಸಂತ ಅಲ್ಲ. ಬರೀ ಯಾರು ಸಂತ ಅಲ್ಲ ಅಂತ ಹೇಳ್ಕೊಂಡು ಹೋಗ್ತಿದ್ದಾನೆ. ಪ್ರವಾಸ ಮೌನದಲ್ಲಿ ನಡೀತು. ಇನ್ನು ಸ್ಯಾನ್ ಮ್ಯಾರಿನೋ ಪಟ್ಟಣ ಹತ್ತಿರ ಬರ್ತಾ ಇತ್ತು, ಬೆಳಕುಗಳು ಕಾಣಿಸ್ತಾ ಇತ್ತು. ಕೊನೆಗೊಂದು ಮಾತು ಹೇಳಿದ ಫ್ರಾನ್ಸಿಸ್, ಯಾವನು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾನೋ ಅವನು ಸಂತ ಅಲ್ಲ ಅಂದ. ಲಿಯೋನಿ ತಡ್ಕೊಳ್ಳೋಕೆ ಆಗಲಿಲ್ಲ. ಅಲ್ಲ ಗುರುಗಳೇ, ಅವ

ಎತ್ತಿಂದ ನೋಡ್ತಾ ಇದ್ದೀನಿ. ಯಾರು ಸಂತ ಅಲ್ಲ, ಸಂತ ಅಲ್ಲ, ಸಂತ ಅಲ್ಲ ಅಂತಿದ್ದೀರಿ, ಹಾಗಾದ್ರೆ ಸಂತ ಯಾರು? ಫ್ರಾನ್ಸಿಸ್ ಆದ ಮೇತನ್ನ ನಮ್ಮ ಮನಸ್ಸಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಈಗ ನಾವು ಸ್ಯಾನ್ ಮ್ಯಾರಿನೋ ಪಟ್ಟಣಕ್ಕೆ ಹೋಗ್ತೇವೆ. ಚಳಿಯಲ್ಲಿ ನೆಂದು ಹೋಗಿದ್ದೇವೆ, ಹಸಿವೆ ಕಂಗಾಲಾಗಿದ್ದೇವೆ, ಒಂದು ಬಾಗಿಲು ಬಡಿತೇವೆ. ಎಷ್ಟೋತ್ತಿನ ಬಾಗಿಲು ಬಡದ ಮೇಲೆ ಒಬ್ಬ ಯಜಮಾನ ಬರ್ತಾನೆ, ಯಾರೋದು ಈ ರಾತ್ರಿಯಲ್ಲಿ ಅಂತಾನೆ. ನಾವು ಹೇಳ್ತೀವಿ, ನಾವು ಸ್ವಾಮಿ ಇಬ್ಬರು ಸಂತರು ಬಂದಿದ್ದೇವೆ, ಚಳಿಯಲ್ಲಿ ನೆಂದು ಹೋಗಿದ್ದೇವೆ, ಹಸಿದು ಕಂಗಾಲಾಗಿದ್ದೀವಿ, ಒಂದು ದಿವಸ ಆಶ್ರಯ ಸಿಕ್ಕಿತೆ ಅಂತ ಕೇಳ್ತೀವಿ ಯಜಮಾನನಿಗೆ. ಯಜಮಾನ ಅಲ್ಲೇ ಕಿಡಿಕಿಯಿಂದ ಕೂಗ್ತಾನೆ, ದರಿದ್ರಗಳು, ಸೋಮಾರಿಗಳು, ಪರಪೀಡಕರು, ನಡಿರಾಚೆ ಅಂತಾನೆ. ನಾವು ಮತ್ತೆ ಹೇಳ್ತೀವಿ, ಸ್ವಲ್ಪ ಸ್ಥಳ ಕೊಡ್ತೀರಾ, ನಾನು ಏನೂ ಬೇಕಾಗಿಲ್ಲ, ಊಟ ಕೊಡೋದು ಬೇಡ, ಚಳಿಯಲ್ಲಿ ನಿಂತ್ಕೊಳ್ಳೋಕ್ಕೋಸ್ಕರ ಜಾಗ ಕೊಟ್ಟರೆ ಸಾಕು, ನಿಂತ್ಕೋತೀವಿ ಅಂತೀವಿ. ಆಗ ಅವನು ಏನು ಮಾಡ್ತಾನೆ ಗೊತ್ತಾ, ಜಾಗ ಬೇಕಾ ನಿಮಗೆ, ಕೋಪದಿಂದ ಹೊರಗೆ ಬರ್ತಾನೆ, ಕೈಯಲ್ಲೊಂದು ಕೋಲ್ ತಂದಿದ್ದಾನೆ, ಕೋಲಿ ನಮ್ಮ ಚೆನ್ನಾಗಿ ರಪರಪರಪ ಹೊಡಿತಾನೆ, ರಸ್ತೆಗೆ ತಳ್ತಾನೆ, ಹೋಗ್ರಿ ಪೀಡಿಗಳು ನೀವು ಅಂತಾನೆ. ನಾವು ಬೈಲಲ್ಲಿ, ಚಳಿಯಲ್ಲಿ, ಮಳೆಯಲ್ಲಿ ನೆನೀತಾ ನಿಂತ್ಕೋತೀವಿ. ಹಾಗೇನೆ ಆ ಹೊತ್ತಿನಲ್ಲಿ ನಾವು ಕೋಪ ಮಾಡಿಕೊಳ್ಳದೆ ಶಾಂತವಾಗಿದ್ದು ಅವನಿಗೆ ಒಳ್ಳೆಯದನ್ನೇ ಬಯಸುವಂತಿದ್ರೆ, ನಮ್ಮ ಮನಸ್ಸು ಪೂರ್ತಿ ಖಾಲಿಯಾಗಿ ಪ್ರಶಾಂತತೆಯಲ್ಲಿದ್ದರೆ, ಆ ಮನೆ ಯಜಮಾನನಲ್ಲೂ ಭಗವಂತನನ್ನೇ ಕಾಣೋ ಸಾಧ್ಯ ಆದರೆ ಅದು ನಿಜವಾಗ ಸಂತತನ ಅಂತ. ಎಷ್ಟು ದೊಡ್ಡ ಮಾತು ಸ್ವಾಮಿ, ಸಂತತನ ಅನ್ನುವಂಥದ್ದು ಸ್ನೇಹಿತರೆ ಇದು ಆಂತರಿಕ ಗುಣ, ಮೇಲೆ ಹಾಕ್ಕೊಳ್ಳೋ ಬಟ್ಟೆಯಿಂದ ಬರೋದಲ್ಲ, ನೀವು ಕೂತಿರುವಂಥ ಪೀಠದಿಂದ ಬರೋದಲ್ಲ. ನಾವೆಲ್ಲ ಹೊರಗೆ ಬದುಕೋದೇ ಹೆಚ್ಚಾಗ್ಬಿಟ್ಟಿದೆ, ನಮ್ಮ ಆತ್ಮಪ್ರಜ್ಞೆಯಲ್ಲಿ ಬದುಕುವ ಕ್ಷಣಗಳು ತುಂಬ ಅಪರೂಪ ಆಗಿದ್ದಾವೆ. ಫ್ರಾನ್ಸಿಸ್ ಹೇಳ್ತಾನೆ, ಬಹಳಷ್ಟು ಜನ ಸಂತರ ಬಟ್ಟೆ ಹಾಕ್ಕೊಂಡು ಹೊರ ಪ್ರಪಂಚದಲ್ಲೇ ಕಳೀತಾರೆ, ಕೆಲವರು ಸನ್ಯಾಸಿಯ ಬಟ್ಟೆ ಕೂಡ ಹಾಕ್ಕೊಳ್ಳದೆ ಒಳಗೆ ಅಂತರಿಕ್ಷ ವೀಕ್ಷಣೆಯಲ್ಲಿ ಇರ್ತಾರೆ. ಸಂತತನ ಬರೋದು ಹಾಕಿಕೊಂಡು ಬಟ್ಟೆಯಿಂದಲ್ಲ, ಮನಸ್ಸಿನ ಪರಿಪಾಕದಿಂದ ಅಂತ ಹೇಳಿದಂಥ ಫ್ರಾನ್ಸಿಸ್ಸಿನ ಮಾತು ನಮ್ಮ ಮಾರ್ಗದರ್ಶಿ ಆಗಬೇಕು.

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗರ್ ಅವರು ಪ್ರಸ್ತುತಪಡಿಸಿದ ಕರುನಾಳು ಬಬಳಿಕೆ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳನ್ನು.
2: ಪಂಡಿತ ಪೂಜಕ ಭೂಷಣ ಭವ್ಯನಾಥನ ನಿಜ ದೇವುಡು ರಾಮುಡು ಕೈ ಜಗಮುಲನ್ನೇ ಭಜಿಂತಿ ಭಗವಂತುಡು ಸೀತಾರಾಮುಡು ನಿಜ ದೇವುಡು ರಾಮುಡು ಶರಣಾಗ್ರತ ತ್ರಾಣುಡು ಅಭಯ ಪ್ರದ ಬಿರುದು ಗಲ್ಲಿನ ತೀರುಡು ಶರಣಾಕೃತ ತ್ರಾಣುಡು ಅಭಯ ಪ್ರದ ಬಿರುದು ಗಲ್ಲಿನ ತೀರುಡು ಪರಮ ಕರುಣಾ ಕರುಣು ನಿರ್ಮಲ ಸ್ಮರಿತ ತೇಜೋ ಮಹಿಮ ಕಲಮಲ ಪರಮ ಕರುಣಾ ಕರುಣು ನಿರ್ಮಲ ಸ್ಮರಿತ ತೇಜೋ ಮಹಿಮ ಕಲಮಲ ವರಸು ದರ್ಶನ ಧರಿಸಿ ವೆಂಕಟ ಗಿರಿಯೊಳ್ಳೆ ನಸಿದ ಸಾರ್ವಭೌಮ ಸೀತಾರಾಮುಡು ನಿಜ ದೇವುಡು ರಾಮುಡು ಉರಿತೌಗ ಪರಿಹಾರುಡು ನಿರುಪಮ ಸುಂದರ ಪೀತಾಂಬರ ದಾರುಡು ಧರುಸು ಪುತ್ರಿ ಶತ್ರುಗಿತ್ರಿ ಭರತ ಲಕ್ಷ್ಮಣ ಮಾರು ಧರುಸು ಪುತ್ರಿ ಶತ್ರುಗಿತ್ರಿ ಭರತ ಲಕ್ಷ್ಮಣ ಮಾರುತಿ ಇತ ಧರಣಿ ತುಳಸಿ ರಾಮ ದಾಸುನಿ ವರಮುಲ ಸಗಿನ ಸಾರ್ವಭೌಮುಡು ನಿಜ ದೇವುಡು ರಾಮುಡು ಕೈ ಜಗಮುಲನ್ನೇ ಬದಿಯಂತಿ ಭಗವಂತುಡು ಸೀತಾರಾಮುಡು ನಿಜ ದೇವುಡು ರಾಮುಡು ಸುಮಧ್ರಮಾರಮಣ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಸರ್ವೋರ್ ಕಷ್ಟ ನಿವಾರಣೆ ಮಾಡೋ ನರಸಿಂಹ ಗೋವಿಂದ ಗೋವಿಂದ.
0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ. ರಾವಣನ ಮೂಲ ಬಲ ಕಂಡು ಕಪಿಸೇನೆ, ರಾವಣನ ಮೂಲ ಬಲ ಕಂಡು ಕಪಿಸೇನೆ, ಆವಾಗಲೇ ಬೆದರಿ ಹೋಗಿದವು. ರಾವಣನ ಮೂಲ ಬಲ ಕಂಡು ಕಪಿಸೇನೆ, ಆವಾಗಲೇ ಬೆದರಿ ಹೋಗಿದವು.

0: ನರನಾಗಿ ಇರಬಾರದೆಂದೆಣಿಸಿ ನರನಾಗಿ ಇರಬಾರದೆಂದೆಣಿಸಿ ದೇವರಾಮಚಂದ್ರ ಜಗವೆಲ್ಲ ತಾನಾದ ದೇವರಾಮಚಂದ್ರ ಜಗವೆಲ್ಲ ತಾನಾದ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದ ರಲ್ಲಿ ಶ್ರೀರಾಮ ಅವನಿಗೆ ಇವ ರಾಮ ಇವನಿಗೆ ಅವ ರಾಮ ಅವನಿಗೆ ಇವ ರಾಮ ಇವನಿಗೆ ಅವ ರಾಮ ಅವನಿ ನೋಡಿ ಪರಿ ಸುಪಿಂಕೆ ರವಿ ಅಸುರ ಉರುಳರೆಲ್ಲರೂ ಸುರ ದುರುಳರೆಲ್ಲರು ಅವರವರೆ ಹೊಡೆದಾಡಿ ಅದರಾಗಿ ಹೋದರು ಅವರವರೆ ಹೊಡೆದಾಡಿ ಅದರಾಗಿ ಹೋದರು ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದ ರಲ್ಲಿ ಶ್ರೀರಾಮ ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದ ಅರುಷದಲ್ಲಿ ಪುರಂದರ ವಿಠಲರಾಯನ ಕ್ಷಣದಲ್ಲಿ ಪುರಂದರ ವಿಠಲರಾಯನ ಕೊನೆಗೊಡೆಯನು ನಾನೊಬ್ಬನಾಗಿ ನಿಂತ ಕೊನೆಗೊಡೆಯನು ನಾನೊಬ್ಬನಾಗಿ ನಿಂತ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೀನಿ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ.
2: ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನೆಲ್ ಅಳವಡಿಸೋಣ ಅಂತ ಹೇಳ್ತಿದ್ರು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ.
1: ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
3: ಸೂರ್ಯಘರ್.
4: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳು ಬಿತ್ತರಗೊಂಡವು.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.

ಇನ್ನು ಮುಂದೆ ಕೇಳಿಬರೋಣ ವಿಶ್ವ ಪರಿಸರ ದಿನದ ಹಿನ್ನೆಲೆ ಹಾಗೂ ಗುರಿ ಉದ್ದೇಶ ಮತ್ತು ಪರಿಸರ ಸಮತೋಲನದ ಪ್ರಾಮುಖ್ಯತೆ ಕುರಿತು ಎಚ್ಡಿಕೋಟೆ ತಾಲೂಕಿನ ಇಟ್ನ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಿಕೊಂಡು ಬರಲಾಗ್ತದೆ. ಪರಿಸರದ ಸಂರಕ್ಷಣೆ ಕುರಿತು ಜಾಗೃತಿ ಹಾಗೂ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ದಿನವನ್ನು ಮೀಸಲಿರಿಸಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗ್ತಾ ಇದೆ. ಹೌದು, ಇಂದಿನ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಿಶ್ವ ಪರಿಸರ ದಿನದ ಹಿನ್ನೆಲೆ, ಇದರ ಆಚರಣೆಯ ಗುರಿ ಉದ್ದೇಶಗಳು, ಪರಿಸರದ ಸಂರಕ್ಷಣೆಯಲ್ಲಿ ಸಮುದಾಯ ಹಾಗೂ ಸರ್ಕಾರದ ಪಾತ್ರ, ಈ ಎಲ್ಲ ವಿಷಯಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಶರಿಕೋಟೆ ತಾಲೂಕಿನ ಇಟ್ನ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಶ್ವ ಪರಿಸರ ದಿನದ ಕುರಿತು ಮತ್ತಷ್ಟು ವಿಶೇಷ ಮಾಹಿತಿಗಳನ್ನು ತಿಳಿದು ಬರೋಣ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
1: ಸಮಸ್ತ ಕೇಳುಗರಿಗೂ ಸಹ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ.
0: ಮೇಡಮ್, ತಮಗೂ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಮೇಡಮ್, ನಾವು ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಹಲವಾರು ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ ಮೇಡಮ್. ಈ ಪರಿಸರ ದಿನ, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೂ ಮುಂಚೆ ಪರಿಸರ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಮೇಡಮ್. ಹಾಗಿದ್ರೆ ಪರಿಸರ ಅಂದರೆ ಏನು ಮೇಡಮ್? ಭೂಮಿಯ ಮೇಲೆ ಪರಿಸರದ ಮಹತ್ವ ಎಂತಹದ್ದು?
1: ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ಜೀವ ಜಗತ್ತು ಮತ್ತು ಅಜೀವ ವಸ್ತುಗಳ ಸಮೂಹ. ಗಾಳಿ, ನೀರು, ಮಣ್ಣು, ಮರಗಳು, ಪ್ರಾಣಿ, ಮಾನವರು, ಪರ್ವತಗಳು, ನದಿಗಳು, ಇವೆಲ್ಲವೂ ಪರಿಸರದ ಅಂಗಗಳಾಗಿವೆ. ಜೀವಿಗಳು ಬದುಕಲು ಅಗತ್ಯವಾದ ಎಲ್ಲ ಸಹಜ ಅಂಶಗಳ ಒಟ್ಟು ರೂಪವೇ ಈ ಪರಿಸರ. ಭೂಮಿಯ ಮೇಲೆ ಪರಿಸರದ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಭೂಮಿಯ ಜೈವಿಕ ಸಿರಿಯು ಮಾನವ ಜನಾಂಗದ ಉಳಿವಿಗೆ ಅತೀ ಮುಖ್ಯ. ಪರಿಸರವಿಲ್ಲದೆ ಜೀವಿಗಳ ಅಸ್ತಿತ್ವವೇ ಸಾಧ್ಯವಿಲ್ಲ. ಉಸಿರಾಟಕ್ಕೆ ಗಾಳಿ, ಕುಡಿಯಲು ನೀರು, ತಿನ್ನಲು ಆಹಾರ ಪರಿಸರದಿಂದಲೇ ದೊರೆಯುತ್ತವೆ. ಪ್ರತ್ಯಕ್ಷ ಹಾಗೂ ಪರೋಕ್ಷ ಲಾಭಗಳೂ ಸಹ ಇವೆ. ಕಾಡುಗಳು ತಾಪಮಾನವನ್ನು ನಿಯಂತ್ರಿಸಿ ಮಳೆಪಾತಕ್ಕೆ ಸಹಾಯ ಮಾಡ್ತಾ ಹೋದರೆ, ಅನೇಕ ಪ್ರಾಣಿ ಪಕ್ಷಿಗಳು ಹಾಗೂ ವೈವಿಧ್ಯಮಯ ಸಸ್ಯಗಳಿಗೆ ಪರಿಸರವೇ ಆಶ್ರಯವಾಗಿದೆ. ಸ್ವಚ್ಛ ಪರಿಸರ ಆರೋಗ್ಯಕರ ಜೀವನಕ್ಕೆ ಕಾರಣವಾಗ್ತಾ ಇದೆ. ಇಂಧನ, ಔಷಧಿ, ಆಹಾರ, ಮರದ ವಸ್ತುಗಳು, ಪ್ರಾಣವಾಯು, ಆಮ್ಲಜನಕ, ಪರಿಸರ ವ್ಯವಸ್ಥೆ ಉಳಿಯಲು ಪರಾಗಸ್ಪರ್ಶಕ ಸ್ತರಗಳು ಎಲ್ಲ ಈ ಪರಿಸರದಿಂದಲೇ ಸಿಗ್ತಾ ಇದೆ. ಇಷ್ಟೆಲ್ಲ ಮಹತ್ವಯುತವಾದ ಭೂಮಿಯ ಜೀವ ವೈವಿಧ್ಯವನ್ನು ಪಾಲಿಸಿ ಪೋಷಿಸುವ ನೈತಿಕ ಕಾರ್ಯ, ಅದನ್ನು ಸುಸ್ಥಿತಿಯಲ್ಲಿ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕಾಗಿರುವ ಮಹತ್ತರವಾದಂತಹ ಹೊಣೆಗಾರಿಕೆ ನಮ್ಮ ಮೇಲಿದೆ. ಇದು ನಮ್ಮ ಪರಿಸರದ ಬಗ್ಗೆ.
0: ಹಾಗಿದ್ರೆ ಮೇಡಮ್, ಈ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ಲಾಗ್ತಾ ಇದೆಯಲ್ಲ, ಈ ಜೂನ್ 5ರಂದು ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಯಾವ ಕಾರಣದಿಂದ ಈ ಪರಿಸರ ದಿನಾಚರಣೆಯನ್ನು ಈ ಜೂನ್ 5ರಂದು ಆಚರಿಸಿಕೊಂಡು ಬರಲಾಗ್ತಾ ಇದೆ ಮೇಡಮ್? ಇದರ ಹಿನ್ನೆಲೆ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿ.
1: ಯಾವುದೇ ದಿನಾಚರಣೆಗಳ ವಿಶೇಷತೆ ಅನ್ನೋದು ಹೇಗೆ ಶುರುವಾಯಿತು ಅನ್ನೋದ್ರ ಮೇಲೆ ನಿಂತಿದೆ. ಸ್ವೀಡನ್ನ ಸ್ಟಾಕ್ ಹೋಮ್ನಲ್ಲಿ 1972

0: ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ದ ಹ್ಯೂಮನ್ ಎನ್ವಿರಾನ್ಮೆಂಟ್ ಮಾನವ ಪರಿಸರ ಸಮ್ಮೇಳನದಲ್ಲಿ ಪರಿಸರದ ಮಹತ್ವವನ್ನ ಮನಗಂಡಂತಹ ವಿಶ್ವ ರಾಷ್ಟ್ರಗಳು ಜೂನ್ 5 ವಿಶ್ವ ಪರಿಸರ ದಿನವನ್ನಾಗಿ ಘೋಷಿಸಿತು. ಆದರೆ 2 ಕಾಲ ಚರ್ಚೆ ನಡೆಸಿ 1974 ಜೂನ್ 5 ಮೊಟ್ಟ ಮೊದಲ ಬಾರಿಗೆ ಈ ದಿನವನ್ನು ಅಮೆರಿಕದ ಸ್ಪೋಕನ್ ಎಂಬ ಊರಲ್ಲಿ ಆಚರಿಸಲಾಯಿತು. ಅದರ ಮೊದಲ ಥೀಮ್ ಬಂದು ಓನ್ಲಿ ಒನ್ ಅರ್ತ್, ಅಂದರೆ ಒಂದೇ ಭೂಮಿ.
1: ಹೌದು.
0: ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ವಿಭಿನ್ನ ಮತ್ತು ನಿರ್ದಿಷ್ಟ ಧ್ಯೇಯ ಘೋಷವಾಕ್ಯದೊಂದಿಗೆ ಈ ದಿನವನ್ನು ಜಾಗತಿಕವಾಗಿ ಆಚರಿಸಲು ಪ್ರಾರಂಭಿಸಲಾಯಿತು. ಹಾಗಾದರೆ ಈ ಥೀಮ್ನ ಹೇಗೆ ಕೊಡ್ತಾರೆ, ಯಾವ ದೇಶಗಳು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುತ್ತೆ ಅಂತ ತಿಳ್ಕೊಳ್ಳೋದಾದರೆ, ದ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ಇದು ಪರಿಸರ ದಿನದ ಅಧಿಕೃತ ಜಾಗತಿಕ ಥೀಮನ್ನು ಗೊತ್ತುಪಡಿಸುತ್ತೆ. ವಿಶ್ವ ಪರಿಸರ ದಿನವು ಸಾರ್ವಜನಿಕ ಸಂಪರ್ಕಕ್ಕಾಗಿ ಜಾಗತಿಕ ವೇದಿಕೆಯಾಗಿದ್ದು ವಾರ್ಷಿಕವಾಗಿ 143 ಹೆಚ್ಚಿನ ದೇಶಗಳು ಈ ದಿನಾಚರಣೆಯಲ್ಲಿ ಭಾಗವಹಿಸ್ತಾ ಹೋಗುತ್ತೆ. ಇದು ಈ ದಿನಾಚರಣೆ ಹೇಗೆ ಶುರುವಾಯಿತು ಅನ್ನೋದಕ್ಕೆ ಒಂದು ಹಿನ್ನೆಲೆ ಆಗಿದೆ.
1: ಹಾಗಿದ್ರೆ ಮೇಡಮ್, ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ, ಹಾಗೆಯೇ ಜೂನ್ 5 ಈ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಗುರಿ ಉದ್ದೇಶಗಳನ್ನು ಒಳಗೊಂಡಿತ್ತು ಮೇಡಮ್ ಈ ಆಚರಣೆ?
0: ಒಂದು ದಿನಾಚರಣೆ ಯಶಸ್ವಿ ಆಗಬೇಕು ಅಂದರೆ ಅದರದ್ದು ಉದ್ದೇಶ ತುಂಬ ಪ್ರಮುಖವಾಗಿರಬೇಕು. ಹೇಗೆ ಅದರ ಗುರಿ ಉದ್ದೇಶಗಳು ಅಂತ ನಾವು ತಿಳ್ಕೊಳ್ತಾ ಹೋದರೆ, ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂಥದ್ದಾಗಿದೆ. ಅಂದರೆ ನಿಸರ್ಗದ ರಕ್ಷಣೆಗೆ ಸಕ್ರಿಯ ಕ್ರಮಗಳನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಗಿಡಮರಗಳನ್ನು ಬೆಳೆಸೋದು ಮತ್ತು ಅರಣ್ಯ ನಾಶವನ್ನು ತಡೆಯುವಂಥದ್ದು, ಜಾಗತಿಕ ತಾಪಮಾನ ಏರಿಕೆ, ಮಾಲಿನ್ಯ ನಿಯಂತ್ರಣ ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವಂತೆ ಜನರಲ್ಲಿ ಪ್ರೇರೇಪಿಸುವಂಥದ್ದು ಕೂಡ ಸಹ ಇದೆ. ಇದರ ಜೊತೆಗೆ ಸುಸ್ಥಿರ ಅಭಿವೃದ್ಧಿ ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂತೆ ಜನರಲ್ಲಿ ನಾವು ಉತ್ತೇಜಿಸೋದು ಕೂಡ ಇದರದ್ದು ಉದ್ದೇಶ. ಇದರ ಜೊತೆಗೆ ಪರಿಸರ ಸ್ನೇಹಿ ಅಭಿವೃದ್ಧಿ ಪಡಿಸಲು ಅಭಿಯಾನಗಳನ್ನು ಆರಂಭಿಸೋದು ಮತ್ತು ಪರಿಸರ ಪ್ರತಿಯೊಂದು ಜೀವಿಗೆ ಎಷ್ಟು ಮುಖ್ಯ ಎನ್ನುವುದರ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ದು ಇದರ ಪ್ರಮುಖ ಗುರಿ ಮತ್ತು ಉದ್ದೇಶಗಳಾಗಿವೆ.
1: ಹಾಗೇನೆ ಮೇಡಮ್, ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹಾಗಿದ್ರೆ ಈ ವರ್ಷ ಅಂದ್ರೆ 2026 ವಿಶ್ವ ಪರಿಸರ ದಿನದ ಘೋಷವಾಕ್ಯ ಏನು, ಅದನ್ನ ವಿವರವಾಗಿ ತಿಳಿಸ್ಕೊಡಿ.
0: ವಿಶ್ವಸಂಸ್ಥೆಯ ದ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಪ್ರತಿ ವರ್ಷ ಜೂನ್ 5 ಆಚರಿಸಲಾಗುವ ಈ ಪರಿಸರ ದಿನಕ್ಕೆ ಒಂದು ನಿರ್ದಿಷ್ಟವಾದ ಘೋಷವಾಕ್ಯವನ್ನು ನೀಡುತ್ತದೆ ಹಾಗೂ ಆಚರಿಸಲು ಕೆಲವೊಂದು ಹೋಸ್ಟ್ ದೇಶಗಳನ್ನು ಸಹ ಸೂಚಿಸುತ್ತೆ. ಪ್ರಸ್ತುತ ವರ್ಷದ ಅಂದರೆ 2026 ಈ ಪರಿಸರ ದಿನಾಚರಣೆಯ ಘೋಷವಾಕ್ಯ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್, ಅಂದರೆ ಪ್ರಕೃತಿಯಿಂದ ಸ್ಫೂರ್ತಿ ಪಡೆಯೋಣ, ಅದು ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಅಂತ. ಅಂದರೆ ಈ ದಿನದ ಜಾಗತಿಕ ಕಾರ್ಯಕ್ರಮವನ್ನು ಅಜರ್ಬೈಜಾನ್ ದೇಶದ ಬಾಕು ನಗರದಲ್ಲಿ ಆಯೋಜಿಸಲಾಗಿದೆ. ಸೊ ಈ ವರ್ಷದ ಪರಿಸರ ದಿನಾಚರಣೆಯ ಘೋಷವಾಕ್ಯ ಬಂದು ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಅಂಡ್ ಫಾರ್ ಅವರ್ ಫ್ಯೂಚರ್. ಆ ಒಂದು ದೇಶಗಳು ಅದನ್ನ ಹೋಸ್ಟ್ ಆಗಿ ತಗೊಂಡು ಆ ಕಾರ್ಯಕ್ರಮವನ್ನು ಏನೇನ್ ಮಾಡಬೇಕು ಆ ವರ್ಷದಲ್ಲಿ ಅನ್ನೋದನ್ನ ತಿಳಿಸ್ತಾ ಹೋಗಿರುತ್ತೆ. ಈ ವರ್ಷ ಅಜರ್ಬೈಜಾನ್ ದೇಶದ ಬಾಕು ನಗರದಲ್ಲಿ ಇದನ್ನ ಆಯೋಜನೆ ಮಾಡಿದೆ.
1: ಹಾಗಿದ್ರೆ ಮೇಡಮ್, ಈ ವಿಶ್ವ ಪರಿಸರ ದಿನಾಚರಣೆ ಅಂತದಾಗಿರ್ಬೋದು, ಪರಿಸರ ದಿನಾಚರಣೆ ದಿನ ಒಂದಷ್ಟು ಪರಿಸರನ ಸ್ವಚ್ಛತೆ ಮಾಡೋದಾಗಿರ್ಬೋದು, ಆ ದಿನ ಕೆಲವೊಂದು ಗಿಡಗಳನ್ನು ನೆಟ್ಬಿಟ್ಟು ಆಚರಣೆ ಮಾಡುವಂಥದ್ದು, ಕೆಲವೊಂದು ಸನ್ನಿವೇಶಗಳನ್ನು ನಾವು ಗಮನಿಸಿರ್ತೀವಿ. ಹಾಗಿದ್ರೆ ವಿಶ್ವ ಪರಿಸರ ದಿನಾಚರಣೆ ಸೂಕ್ತ ವಿಧಾನ ಹಾಗೂ ಅದರ ಅರಿವಿನ ಮಹತ್ವವನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ.
0: ಪರಿಸರ ದಿನಾಚರಣೆ ಅನ್ನೋದು ಕೇವಲ ಜೂನ್ 5 ಅಷ್ಟೇ ಮೀಸಲಾಗಿರುತ್ತೆ, ವರ್ಷದ ಬೇರೆ ದಿನಗಳಲ್ಲೂ ಕೂಡ ನಾವು ಅದನ್ನ ಮಾಡ್ತಾ ಹೋಗ್ಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಬರುವಂತ ಈ 5 ಆ ಒಂದು ದಿನದ ನೆನಪಿಗೋಸ್ಕರ ಶಾಲಾ ಕಾಲೇಜುಗಳಲ್ಲಿ ಸಸಿಗಳನ್ನ ನೆಡುವಂಥದ್ದು, ಪರಿಸರ ಜಾಗೃತಿ ಜಾಥಾ ಮತ್ತು ರ್ಯಾಲಿಗಳನ್ನ ನಡೆಸುವಂಥದ್ದು, ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಚಿತ್ರಕಲೆ ಮತ್ತು ಚರ್ಚಾ ಸ್ಪರ್ಧೆಗಳನ್ನ ಆಯೋಜಿಸುವುದು, ನಾಟಕ ಪ್ರದರ್ಶನ ಮೈಮ್ ಶೋಗಳ ಮೂಲಕ ಪರಿಸರವನ್ನ ಉಳಿಸ್ಬೇಕು ಅಂತ ಈ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಾವು ಪ್ರೇರೇಪಿಸುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಶ್ರಮದಾನದ ಮೂಲಕ ಸುತ್ತಮುತ್ತಲಿನ ಪ್ರದೇಶಗಳನ್ನ ಸ್ವಚ್ಛಗೊಳಿಸುವುದು, ಪ್ಲಾಸ್ಟಿಕ್ ಬಳಕೆಯ ದುಷ್ಪರಿಣಾಮವನ್ನ ಈ ಶಾರ್ಟ್ ರೀಲ್ಸ್ ಮತ್ತೆ ಶಾರ್ಟ್ ಫಿಲಮ್ಸ್ಗಳ ಮೂಲಕ ಜನವರಿಗೆ ಮನವರಿಕೆ ಮಾಡ್ಕೊಳ್ಳೋಂಥದ್ದು. ಉದಾಹರಣೆಗೆ ಹೇಳೋದಾದ್ರೆ, 1 ವರ್ಷದಲ್ಲಿ ಏನಿಲ್ಲ ಅಂದ್ರೂ 400 ಮಿಲಿಯನ್

0: ಟನ್ರಷ್ಟು ಹೊಸ ಪ್ಲಾಸ್ಟಿಕ್ ಅನ್ನ ಒನ್ ಟೈಮ್ ಯೂಸ್ಗೋಸ್ಕರ ನಾವು ಅದನ್ನ ಉತ್ಪಾದನೆ ಮಾಡ್ತಾ ಇದೀವಿ,
1: ಏಕಬಳಕೆ ಪ್ಲಾಸ್ಟಿಕ್.
0: ಹೌದು, ಆದ್ರೆ ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಅದನ್ನ ಮತ್ತೆ ಮರುಬಳಕೆ ಮಾಡ್ತಾ ಇದ್ರೆ ಅದರಿಂದ ಆಗುವಂತ ಹಾನಿಗಳೇನೇನು ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಇನ್ನ ಕೆಲವ್ರಿಗೆ ಈಗ ಬೆಂಗಳೂರಂತ ಅಥವಾ ದೊಡ್ಡ ದೊಡ್ಡ ನಗರಗಳಲ್ಲಿ ಮರ ಗಿಡಗಳನ್ನ ನೆಡಲು ಜಾಗ ಇರೋದಿಲ್ಲ, ಅವ್ರುಗಳು ಟೆರೇಸ್ ಗಾರ್ಡನಿಂಗ್ ಮಾಡ್ಕೊಳ್ತಾ ಹೋಗ್ಬೋದು. ಅಥವಾ ಯಾವ್ದಾದ್ರು ಒಂದು ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರೋರ್ಗೆ ನಾವು ಉಡುಗೊರೆಗಳನ್ನ ಕೊಡೋದಕ್ಕೋಸ್ಕರ ನಾವು ಈ ಗಿಡಗಳನ್ನ ಉಡುಗೊರೆಯಾಗಿ ಕೊಡೋ ಅಂತಹ ಹೊಸ ಕ್ರಮಗಳನ್ನು ಸಹ ಇದ್ ಮಾಡ್ಬೋದು. ಉದಾಹರಣೆಗೆ ನಮ್ಮ ಅಣ್ಣನ ಮಗನ ಹುಟ್ಟಿದ ಹಬ್ಬದ ಕಾರ್ಯಕ್ರಮಕ್ಕೆ ರಿಟರ್ನ್ ಗಿಫ್ಟ್ ಆಗಿ ಈ ಹೂವಿನ ಗಿಡಗಳನ್ನ ಅಥವಾ ಔಷಧೀಯ ಸಸ್ಯಗಳನ್ನ ನಾವು ಉಡುಗೊರೆಯಾಗಿ ಪಡೆದಿದ್ದು ಒಂದು ನಿದರ್ಶನ ನಿಮಗೆ ತಿಳಿಸ್ಬೋದು. ಇನ್ನೂ ಒಂದು ಕಾರ್ಯಕ್ರಮ ಮಾಡ್ಬೋದು, ಹೇಗೆ ಅಂದ್ರೆ ಹುಟ್ಟಿದ ಹಬ್ಬದ ನೆನಪಿಗಾಗಿ ಆ ಹೆಸರಿನಲ್ಲಿರುವಂತಹ ಅಕ್ಷರಗಳ ಸಂಖ್ಯೆಗೆ ಅನುಗುಣವಾಗಿನೂ ಸಹ ಗಿಡಗಳನ್ನ ನೆಡೆಸುವಂತಹದ್ದು ಒಂದು ಉತ್ಸಾಹವನ್ನ ಹೆಚ್ಚಿಸುವಂತಹ ಕಾರ್ಯಕ್ರಮ ಆಗಿದೆ. ಹಾಗಾದ್ರೆ ಇದು ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಯನ್ನ ಅರಿತುಕೊಳ್ಳಲು ಈ ದಿನ ನೆರವಾಗುತ್ತೆ ಅಂತ ಹೇಳ್ಬೋದು. ಪರಿಸರ ನಾಶದಿಂದ ಭವಿಷ್ಯದಲ್ಲಿ ಎದುರಾಗುವಂತಹ ಗಂಡಾಂತರಗಳ ಬಗ್ಗೆ ಎಚ್ಚೆತ್ತುಕೊಳ್ಳಲು ಮತ್ತು ಪ್ರಕೃತಿಯನ್ನು ಗೌರವಿಸಲು ಇದು ಪ್ರೇರೇಪಿಸುತ್ತದೆ. ಮಾನವನ ಆರೋಗ್ಯ ಸಂರಕ್ಷಣೆ, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆ, ಹವಾಮಾನ ಬದಲಾವಣೆ, ಮುಂದಿನ ಪೀಳಿಗೆಗೆ ಭದ್ರತೆಯನ್ನ ಕೊಡುವಂಥದ್ದು ಮತ್ತೆ ಈ ಇದರ ಎಲ್ಲದರ ಬಗ್ಗೆ ಅರಿವನ್ನ ಮೂಡಿಸುವಂಥದ್ದು ಕೂಡ ಆಗಿದೆ ಈ ಪರಿಸರ ದಿನಾಚರಣೆ.
1: ಹಾಗೇನೆ ಮೇಡಮ್, ಈ ಪರಿಸರದ ಸಂರಕ್ಷಣೆ ಬಗ್ಗೆ ಮತ್ತೆ ಪರಿಸರದ ಕುರಿತು ಜನರಲ್ಲಿ ಒಂದಷ್ಟು ಅರಿವು ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಕಾನೂನುಗಳು ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ, ಪರಿಸರದ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ನಾವು ಗಮನಿಸ್ತೇವೆ ಮೇಡಮ್. ಆ ನಿಟ್ಟಿನಲ್ಲಿ ಈ ದಿನ ಈ ಪರಿಸರ ಸಂರಕ್ಷಣೆ ಕುರಿತಂತೆ ಇರುವಂತಹ ಕಾನೂನುಗಳಿಗಾಗಿರ್ಬೋದು, ನಿಯಮಗಳಾಗಿರ್ಬೋದು, ಇವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಮೇಡಮ್.
0: ಹೌದು, ಭಾರತದಲ್ಲಿ ಪರಿಸರ ರಕ್ಷಣೆಗಾಗಿ ಜಾರಿಯಲ್ಲಿರುವಂತಹ ಪ್ರಮುಖ ಕಾನೂನುಗಳು ಹೀಗಿವೆ. 1986 ಪರಿಸರ ಸಂರಕ್ಷಣೆ ಕಾಯ್ದೆ, 1972 ವನ್ಯಜೀವಿ ಸಂರಕ್ಷಣೆ ಕಾಯ್ದೆ, ಹಾಗೂ 1974 ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ, 1981 ವಾಯುಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ, ಮತ್ತು 1980 ಅರಣ್ಯ ಸಂರಕ್ಷಣೆ ಕಾಯ್ದೆ, 2002 ಜೈವಿಕ ವೈವಿಧ್ಯತೆಯ ಅಧಿನಿಯಮ. ಇದೆಲ್ಲರದರ ಜೊತೆಗೆ ಒಂದು ವಿಶೇಷ ನ್ಯಾಯಮಂಡಳಿಯನ್ನ ಕೂಡ ಸ್ಥಾಪಿಸಿದೆ. ಅದ್ಯಾವುದು ಅಂತ ಕೇಳಿದ್ರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಕರಿತೀವಿ. ಇದು ಪರಿಸರಕ್ಕೆ ಸಂಬಂಧಿಸಿದ ವಿವಾದಗಳಾಗಿರಬಹುದು, ನಷ್ಟ ಪರಿಹಾರ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು 2010 ಈ ವಿಶೇಷ ನ್ಯಾಯಮಂಡಳಿಯನ್ನು ಸ್ಥಾಪಿಸಲಾಗಿದೆ. ಮತ್ತೆ ಈ ಎಲ್ಲ ಮೇಲ್ಕಂಡ ಕಾನೂನುಗಳ ಉಲ್ಲಂಘನೆಯಾದರೆ ದಂಡನೆ ಮತ್ತು ಜೈಲು ಶಿಕ್ಷೆಗೆ ಅರ್ಹವಾಗಿರ್ತಾರೆ. ಇದಿಷ್ಟು ಕೂಡ ಕಾಯ್ದೆ ಮತ್ತು ನಿಯಮಾವಳಿಗಳು.
1: ಹಾಗೇನೆ ಮೇಡಮ್, ಸರ್ಕಾರ ಆಗಿರ್ಬೋದು, ನ್ಯಾಯಾಲಯಗಳಾಗಿರ್ಬೋದು, ಈ ಪರಿಸರ ಸಂರಕ್ಷಣೆ ಕುರಿತು ಎಷ್ಟೆಲ್ಲ ಕಾನೂನುಗಳು ಕಾಯ್ದೆಗಳು ಮಾಡಿದ್ರು, ಆದರೆ ಆ ಕಾನೂನುಗಳ ಬಗ್ಗೆ ಅವರು ಭಯವನ್ನು ಪಡೆದೆ, ಪರಿಸರ ನಮ್ಮದು, ನಾವು ಪರಿಸರವನ್ನು ಉಳಿಸಿದ್ರೆ ಅದು ನಮ್ಮ ಭವಿಷ್ಯಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ, ನಮ್ಮ ಮುಂದಿನ ಪೀಳಿಗೆಗೆ ಅದು ಅನುಕೂಲ ಆಗುತ್ತೆ ಅನ್ನೊಂದು ಮನಸ್ಸಲ್ಲಿದ್ದರೆ ಸಮುದಾಯದವರು ಯಾವುದೇ ಕಾನೂನಿಗೆ ಭಯಪಟ್ಟು ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಪರಿಸರ ಸಂರಕ್ಷಣೆಯಲ್ಲಿ ಸಮುದಾಯ ಯಾವ ರೀತಿಯಾದಂಥ ಸೂಕ್ತ ಪಾತ್ರವನ್ನು ವಹಿಸಬೇಕಾಗಿದೆ ಮೇಡಮ್?
0: ಹೌದು, ಖಂಡಿತವಾಗಿ ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸಮುದಾಯವು ಒಗ್ಗೂಡಿ ತಮ್ಮ ಹಳ್ಳಿ ಅಥವಾ ನಗರಗಳಲ್ಲಿ ಗಿಡಮರಗಳನ್ನು ನೆಡೋದು, ಕೆರೆ ಕುಂಟೆಗಳ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು, ತ್ಯಾಜ್ಯ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಮಾಡುವುದು ಮತ್ತು ಪ್ಲಾಸ್ಟಿಕ್ ಮುಕ್ತ ವಾತಾವರಣ ನಿರ್ಮಿಸುವಲ್ಲಿ ಅತ್ಯಂತ ಪ್ರಮುಖ ಮತ್ತು ನಿರ್ಣಾಯಕ ಪಾತ್ರ ವಹಿಸ್ಬೋದು ಅಂತ ನಾನಾದರೂ ತಿಳಿಸ್ತೇನೆ. ಇದ್ರ ಜೊತೆಗೆ ಗಿಡಮರಗಳನ್ನ ಬೆಳೆಸುವುದರ ಮೂಲಕ ವಾಯುಮಾಲಿನ್ಯ ಕಡಿಮೆಯಾಗಿ ಉತ್ತಮ ಮಳೆಯಾಗುತ್ತೆ ಮತ್ತೆ ಮಳೆ ಆಗಲು ನೆರವಾಗುತ್ತೆ ಅನ್ನೋದನ್ನ ಅವ್ರಿಗೆ ನಾವು ತಿಳಿಸ್ಬೇಕು. ಕಸವನ್ನ ಸರಿಯಾಗಿ ವಿಂಗಡಿಸಿ ಅದನ್ನ ವಿಲೇವಾರಿ ಮಾಡಬೇಕು. ಪ್ಲಾಸ್ಟಿಕ್ ಬದಲಿಗೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸುವಂಥದ್ದು, ನೀರನ್ನ ಪೋಲ್ ಮಾಡದೆ ನೀರಿನ ಮೂಲಗಳನ್ನು ಸ್ವಚ್ಛವಾಗಿಡುವುದು, ಹಾಗೂ ಸೌರಶಕ್ತಿ ಮತ್ತು ಪವನಶಕ್ತಿ ಮುಂತಾದ ನವೀಕರಿಸಬಹುದಾದ ಇಂಧನ ಮೂಲಗಳನ್ನ ಬಳಸೋದ್ರಿಂದ ಈ ಪೆಟ್ರೋಲ್ ಡೀಸೆಲ್ ಅದಕ್ಕಿರುವಂತಹ ಕೆಲವೊಂದು ಪ್ರೆಷರ್ನ ನಾವು ಕಡಿಮೆ ಮಾಡಬಹುದು. ವಸ್ತುಗಳನ್ನ ಅನಗತ್ಯವಾಗಿ ಬಿಸಾಡದೆ ಮರುಬಳಕೆ ಮತ್ತು ಮಿತ ಬಳಕೆ, ರೆಡ್ಯೂಸ್ ಅಂಡ್ ರೀಯೂಸ್ ಅಂತ ಕರಿತೀವಿ. ಇದನ್ನ ಮಾಡುವುದರ ಮೂಲಕ ಪ್ರತಿಯೊಬ್ಬರೂ ಸಹ ಈ ಪರಿಸರ ಉಳಿಸುವಲ್ಲಿ ಭಾಗಿಯಾಗ್ಬೋದು ಅಂತ ತಿಳಿಸ್ತೇನೆ ನಾನು.

0: ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲೇ ಮಾತಾಡಿದ್ರಿ ಮೇಡಮ್, ಪರಿಸರ ಅಂತ ಬಂದಂಥ ಸಂದರ್ಭದಲ್ಲಿ ಕಾಡು ಬರುತ್ತೆ, ಕಾಡಲ್ಲಿರುವಂಥ ವನ್ಯಜೀವಿಗಳು ಬರ್ತವೆ, ಹಾಗೆಯೇ ನಮ್ಮ ಗ್ರಾಮ ಬರುತ್ತೆ, ಹಳ್ಳಿ ಬರುತ್ತೆ, ಇದೆಲ್ಲ ಕೂಡ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು. ಕೇವಲ ಪರಿಸರದ ಸಂರಕ್ಷಣೆಯಲ್ಲಿ ಸರ್ಕಾರ ಪಾತ್ರ ವಹಿಸೋ ಜೊತೆಗೆ ಸಮುದಾಯದ ಪಾತ್ರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಮೇಡಮ್, ಈಗ ಪ್ರಸ್ತುತವಾಗಿ ನಮ್ಮ ವನಸಿರಿ ನಾಡು ಅಂದರೆ ಹೆಚ್ಚು ಕೂಡ ಸರಗೂರು ಅರಣ್ಯಕ್ಕೆ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿದೆ, ವನ್ಯಜೀವಿಗಳನ್ನು ಹೆಚ್ಚಾಗಿ ಹೊಂದಿದೆ, ಬಹಳಷ್ಟು ವನ್ಯ ಸಂಪತ್ತನ್ನು ಹೊಂದಿದೆ ಮೇಡಮ್. ಇತ್ತೀಚಿನ ಕೆಲವೊಂದು ತಿಂಗಳುಗಳಲ್ಲಿ ನಾವು ಮಾನವ ಮತ್ತು ವನ್ಯಜೀವಿ ಸಂಘರ್ಷವನ್ನು ಗಮನಿಸಿದ್ವಿ. ಈ ನಿಟ್ಟಿನಲ್ಲಿ ಅರಣ್ಯ ಹಾಗೂ ವನ್ಯಜೀವಿಗಳಿಂದ ದೂರ ಇದ್ದು ಅದನ್ನು ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯ ಸಾರ್ವಜನಿಕರಿಗೆ ಇದರ ಕುರಿತು ಯಾವ ರೀತಿಯಾದಂಥ ಜಾಗೃತಿ ಹಾಗೂ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್?
1: ಮೊದಲಿಗೆ ನಾನು ಹೇಳಬೇಕು ಅಂದರೆ ಅವರ ಸ್ಥಾನದಲ್ಲಿ ನಾವಿದ್ದೀವಿ, ಅವರ ಜಾಗಗಳಲ್ಲಿ ನಾವೆಲ್ಲ ಇದ್ದೀವಿ. ವೃಕ್ಷೋ ರಕ್ಷತಿ ರಕ್ಷಿತಃ ಅನ್ನುವಂತಹ ಒಂದು ಮಾತನ್ನು ಹೇಳ್ತೀನಿ. ನಮ್ಮನ್ನು ಪೊರಿತಾ ಇರುವಂತಹ, ನಮ್ಮನ್ನು ಪೊರೆಯುತ್ತಿರುವ ನೆಲ ಜಲ ಸೇರಿದಂತೆ ನಿಸರ್ಗದ ನಡುವೆ ಸ್ವಚ್ಛಂದದ ಬದುಕು ನಮ್ಮದಾಗಬೇಕಿದ್ದರೆ ಅದೆಲ್ಲವನ್ನ ನಾವು ಆರೋಗ್ಯಕರವಾಗಿ ಕಾಪಾಡಬೇಕು. ಪರಿಸರದ ಮೇಲಿನ ದೌರ್ಜನ್ಯ ಮತ್ತು ಆ ಸ್ಥಾನಗಳ ಹಸ್ತಕ್ಷೇಪವನ್ನು ಮೊದಲು ನಿಲ್ಲಿಸಬೇಕು. ಪ್ರಕೃತಿಯನ್ನು ನಾವು ರಕ್ಷಿಸಿದರೆ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತದೆ. ಈ ಸುಂದರವಾದ ಭೂಮಿ ಕೇವಲ ನಮಗಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ಸಹ ಸೇರಿದೆ. ಭೂಮಿ ಯಾವುದೂ ಸಹ ವಾದಿಸೋದಿಲ್ಲ ನಮ್ಮ ಜೊತೆ, ಅದು ಮಾತುಕತೆನೂ ಕೂಡ ನಡೆಸೋದಿಲ್ಲ, ಅದು ಕೇವಲ ಸೂಚನೆಗಳನ್ನಷ್ಟೇ ಕಳುಹಿಸ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಏರುತ್ತಿರುವಂತಹ ಸಮುದ್ರ ಮಟ್ಟ, ಕಾಡ್ಗಿಚ್ಚು, ಉಷ್ಣ ಅಲೆಗಳು, ಕರಗುತ್ತಿರುವ ಹಿಮನದಿಗಳು, ಮತ್ತು ನಾವು ಏನು ಗ್ಲೋಬಲ್ ವಾರ್ಮಿಂಗಿನ ಸಹಜ ಸ್ಥಿತಿಗಿಂತ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟುಕ್ಕಿಂತ ಹೆಚ್ಚು ತನ್ನ ಮಿತಿಯನ್ನ ದಾಟ್ತಾ ಇದೆ. ಇದ್ರ ಬಗ್ಗೆ ನಮಗೆ ದಶಕಗಳ ಹಿಂದೆಯೇ ವಿಶ್ವವು ಈ ಹವಾಮಾನ ಬದಲಾವಣೆಯ ಬಗ್ಗೆ ಮುನ್ನೆಚ್ಚರಿಕೆಗಳನ್ನ ಕೊಟ್ಟಿವೆ. ಅದಾದರೂ ನಾವು ಗಮನ ಹರಿಸಿಲ್ಲ. ಇನ್ನಾದರೂ ಅದನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾದರೆ ನನ್ನ ಸಮಸ್ತ ಕೇಳುಗರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಬನ್ನಿ ಹಿಂದೆ ಒಂದು ಸಸಿ ನೆಡೋಣ, ಪ್ಲಾಸ್ಟಿಕ್ ಬಳಕೆಯನ್ನು ಸಾಧ್ಯವಾದಷ್ಟು ತಗ್ಗಿಸೋಣ. ನಮ್ಮ ದೈನಂದಿನ ಚಿಕ್ಕ ಚಿಕ್ಕ ಬದಲಾವಣೆಗಳು ಈ ಪರಿಸರದಲ್ಲಿ ದೊಡ್ಡ ಮಟ್ಟದ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಸೊ ಸ್ವಚ್ಛ ಹಸಿರು ಮತ್ತು ಸುಂದರ ಪರಿಸರಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ.
0: ಮೇಡಮ್, ಹಾಗೇನೆ ಈಗ ಯಾವುದೇ ಒಂದು ವಿಷಯದ ಕುರಿತು, ಯಾವುದೇ ಒಂದು ವಸ್ತುವಿನ ಕುರಿತು ಜಾಗೃತಿಯನ್ನು ಮೂಡಿಸಿ ಅದನ್ನು ಉಳಿಸೋ ಮತ್ತು ಬೆಳೆಸೋ ನಿಟ್ಟಿನಲ್ಲಿ ನಾವು ಮೂಲದಿಂದ ಕೆಲಸವನ್ನು ಶುರು ಮಾಡಬೇಕಾಗತ್ತೆ ಮೇಡಮ್. ಆ ನಿಟ್ಟಿನಲ್ಲಿ ಗಮನಿಸ್ತಂದರೆ ತಾವು ಕೂಡ ಒಬ್ಬ ಶಿಕ್ಷಕಿಯಾಗಿ ಹಲವಾರು ಮಕ್ಕಳಲ್ಲಿ ಒಂದಷ್ಟು ಜ್ಞಾನವನ್ನು ತುಂಬ್ತಾ ಇದ್ದೀರ, ಒಂದಷ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಪರಿಸರಕ್ಕೆ ಸಂಬಂಧಪಟ್ಟಂಥ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರ ಮೇಡಮ್. ಈ ನಿಟ್ಟಿನಲ್ಲಿ ಒಬ್ಬ ಶಿಕ್ಷಕಿಯಾಗಿ ಆಗಿರ್ಬೋದು ಅಥವಾ ಒಬ್ಬ ತಾಯಿಯಾಗಿ ಆಗಿರ್ಬೋದು, ಮಕ್ಕಳಲ್ಲಿ ಈ ಪರಿಸರದ ಕುರಿತು ಒಂದಷ್ಟು ಅರಿವನ್ನು ಮೂಡಿಸಿ ಜಾಗೃತಿಯನ್ನು ಮೂಡಿಸಿ ಮುಂದೆ ಅವರು ಒಂದು ಒಬ್ಬ ಒಳ್ಳೆಯ ನಾಗರಿಕನಾಗಿ ಪರಿಸರದ ಸಂರಕ್ಷಣೆಯಲ್ಲಿ ತೊಡಸ್ಕೊಳ್ಳೋ ನಿಟ್ಟಿನಲ್ಲಿ ಶಿಕ್ಷಕರಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಅವರ ಪಾತ್ರ ಹೇಗಿರುತ್ತೆ?
1: ಹೌದು, ಈ ಪರಿಸರಕ್ಕೆ ಸಂಬಂಧಿಸಿದಂತೆ ಟೀಚರ್ಸ್ ಮತ್ತೆ ಪೋಷಕರು ಇಬ್ಬರಿಗೂ ಕೂಡ ಸಮನಾಗಿರುವಂತಹ ಜವಾಬ್ದಾರಿ ಇದೆ. ಆಸ್ ಎ ಟೀಚರ್ ಆಗಿ ನಾನು ಹೇಳೋದಾದ್ರೆ, ನಮ್ಮ ಶಾಲೆಯಲ್ಲಿ ನಮ್ಮದೇ ಆದಂತಹ ಒಂದು ಶಾಲಾ ಕೈತೋಟವನ್ನು ನಿರ್ಮಿಸುವಂಥದ್ದು, ಮತ್ತು ಆ ಶಾಲಾ ಕೈತೋಟಕ್ಕೆ ಮಕ್ಕಳನ್ನ ತೊಡಗಿಸ್ಕೋಬೇಕು. ಈ ಒಂದು ಗಿಡಗಳನ್ನ ಹಾಕೋಣ, ಅಥವಾ ಪರಿಸರ ದಿನಾಚರಣೆಯ ಸಂಬಂಧವಾಗಿ ನಾವು ಸೀಡ್ ಬಾಲ್ ತಯಾರಿ ಮಾಡಿಬಿಟ್ಟು ಅದನ್ನ ದೂರದ ಕಾಡುಗಳಿಗೆ ಕಳಿಸುವಂಥದ್ದು. ಯಾಕೆಂದ್ರೆ ಇದೆಲ್ಲ ಚಟುವಟಿಕೆಗಳನ್ನ ನಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಮತ್ತೆ ಪಾತಿಗಳನ್ನ ಮಾಡಿ ಆ ಒಂದು ಗಿಡಗಳಿಗೆ ಹೇಗೆ ನೀರುಣಿಸ್ಬೇಕು, ಮತ್ತೆ ಇನ್ನೂ ಒಂದು ಚಟುವಟಿಕೆ ಹೇಳೋದಾದ್ರೆ, ನಾವು ನಮ್ಮ ಶಾಲಾ ಕೈತೋಟದಲ್ಲಿ ಕೆಲವೊಂದು ಸೊಪ್ಪುಗಳನ್ನು ಸಹ ಬೆಳೆದಿದ್ವಿ. ಮೆಂತ್ಯ ಸೊಪ್ಪು, ಸಬ್ಬಸ್ಗೆ, ದಂಟಿನ ಸೊಪ್ಪು, ಕೀರೆ ಸೊಪ್ಪು, ಈ ಥರದ್ದು. ಮಕ್ಕಳಿಗೆ ಯಾವ ಲೆವೆಲ್ಗೆ ಅದ್ರದ ಬಗ್ಗೆ ಅರಿವು ಮೂಡಿತು ಅಂದರೆ, ತಾವೇ ಪ್ರತಿದಿನನೂ ಬಂದು ನೀರು ಹಾಕುವಂಥದ್ದು, ಕಳೆಗಳನ್ನು ಕೀಳೋವಂಥದ್ದು, ಆ ಗುಂಪು ಕೆಲಸಗಳಂತ ಏನಿತ್ತು ಆ ಗುಂಪು ಕೆಲಸಗಳಲ್ಲಿ ಅಲಾಟ್ ಮಾಡಿದಂತಹ ಮಕ್ಕಳುಗಳು ಬಂದು ಆ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಮತ್ತು ಅದೆಲ್ಲ ಆಗಿ ಬೆಳೆದು ನಿಂತಾಗ ಆ ಒಂದು ಹೆಸರು, ಆ ಸೊಪ್ಪುಗಳ ಹೆಸರುಗಳ ಜೊತೆಗೆ ನಾನು ಒಂದು ಅವುಗಳ ಬೊಟಾನಿಕಲ್ ನೇಮ್ಸ್ನೂ ಸಹ ಹೇಳಿದ್ದೆ. ಅದನ್ನು ಹೇಳೋದಕ್ಕೆ ಅವ್ರಿಗೊಂದು ಸ್ವಲ್ಪ ತಡವರಿಕೆ ಆದ್ರೂ ಅದನ್ನ ಕಲ್ತು ಬಂದು ಆ ಹೆಸರುಗಳನ್ನ ಹೇಳ್ತಾ ಇದ್ರು ಮಕ್ಕಳು. ಸೊ ಈ ರೀತಿನೂ ಕೂಡ ನಾವು ಮಕ್ಕಳಲ್ಲಿ ಆ ಇಂಟ್ರೆಸ್ಟ್ ಅನ್ನ ಬೆಳೆಸ್ತಾ ಹೋಗ್ಬೋದು. ಇನ್ನ ಮನೆಗಳು ಅಂತ ಕೇಳ್ತಾ ಹೋದ್ರೆ, ಮನೆಗಳಲ್ಲೂ ಅಷ್ಟೇ. ಈಗ ಮುಂಚೆ ಅಷ್ಟು ನಮ್ಗೆ ಮನೆ ಮುಂದೆ ಜಾಗ ಇರೋದಿಲ್ಲ ಗಿಡಗಳನ್ನ ಹಾಕೋದಕ್ಕೆ. ಪಾಟ್ಗಳನ್ನ

0: ಇದು ಮಾಡಿಕೊಂಡು ಪಾಟ್ಗಳನ್ನ ಹಾಕುವಂಥದ್ದು. ಇನ್ನು ಮನೆ ಮೇಲೆ ಟೆರೆಸ್ ಗಾರ್ಡನಿಂಗ್ ಕೂಡ ಮಾಡಬಹುದು. ಇಲ್ಲಿ ಅವ್ರನ್ನೇ ಕರ್ಕೊಂಡೋಗಿ ನಾನು ಯಾವ್ಯಾವ್ದು ಗಿಡಗಳನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ನನ್ನ ಮಗಳನ್ನ ನಾನು ಕೇಳ್ತಾ ಇದ್ದೆ. ಅವಳಿಗೆ ಯಾವುದು ನೋಡೋದಕ್ಕೆ ಶೋ ಪ್ಲಾಂಟ್ಸ್ ಇಷ್ಟ ಆಗುತ್ತಾ ಆ ಥರದ್ದು. ಸೊ ಆಕೆನೂ ಕೂಡ ಅದೆಷ್ಟೊಂದು ಸೆಲೆಕ್ಟ್ ಮಾಡಿ ಈಗ ರೋಸ್ಮೆರಿ ಅಥವಾ ಶೋ ಪ್ಲಾಂಟ್ಸು, ಸ್ನೇಕ್ ಪ್ಲಾಂಟು, ಈ ಪ್ಲಾಂಟ್ ಇದಕ್ಕೆ ಒಳ್ಳೇದು, ಈ ಒಂದು ಗಿಡ ಇದಕ್ಕೆ ಒಳ್ಳೇದು ಅಂತ ಆಕೆಗೆ ಬಂದಿದೆ. ಸೊ ಈ ಥರ ದಿನ ಮಾಡ್ತಾ ಮಾಡ್ತಾ ಅಥವಾ ವರ್ಷಕ್ಕೆ ಒಮ್ಮೆ ಅವಳ ಹುಟ್ಟಿದ ಹಬ್ಬಕ್ಕೋ ಅಥವಾ ಇನ್ನೊಂದು ಯಾವ್ದಾರ ದಿನ ವಿಶೇಷವಾದ ದಿನಗಳಿಗೆ ಈ ರೀತಿ ಒಂದು ಗಿಡಗಳ ಮಾಹಿತಿ ಕೊಡೋದ್ರ ಮೂಲಕನೂ ಕೂಡ ನಾವು ಈ ಪರಿಸರದ ಮೇಲೆ ಒಂದು ಕಾಳಜಿಯನ್ನು ನಿಜವಾಗ್ಲೂ ಅವ್ರಿಗೆ ತರೋದ್ರಲ್ಲಿ ಟೀಚರ್ಸು ಮತ್ತು ಪೋಷಕರು ಇಬ್ಬರೂ ಸಮನಾಗಿ ಒಂದು ಜವಾಬ್ದಾರಿಯನ್ನು ತಗೋಬೇಕು ಅಂತ ಕೇಳ್ಕೊತೀನಿ ನಾನು.
1: ಮೇಡಮ್, ಹಾಗೆಯೇ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಬಹಳಷ್ಟು ಸಮುದಾಯದ ಜನರಾಗಿರ್ಬೋದು ಅಥವಾ ವ್ಯಾಪಾರ ಸ್ಥಳಗಳಲ್ಲಾಗಿರ್ಬೋದು ಹೆಚ್ಚಿನದಾಗಿ ಪ್ಲಾಸ್ಟಿಕ್ ಬಳಕೆ ಅನ್ನೋದು ಕಂಡು ಬರ್ತಾ ಇದೆ. ಮೇಡಮ್, ಪ್ಲಾಸ್ಟಿಕ್ ಅನ್ನೋಂಥದ್ದು ಕೊಳೆಯದಿರೋಂಥ ವಸ್ತು, ಸಾವಿರಾರು ವರ್ಷಗಳದು ಭೂಮಿ ಮೇಲಿದ್ದರೂ ಅದು ಕೊಳೆಯೋದಿಲ್ಲ, ಅದನ್ನು ಪ್ರಾಣಿಗಳು ತಿಂದು ಅವುಗಳಿಗೂ ಕೂಡ ಅದು ಆರೋಗ್ಯ ಸಮಸ್ಯೆಯನ್ನು ಉಂಟಾಗ್ಬೋದು, ಅದನ್ನು ಸುಟ್ಟರೆ ಅದು ಕೂಡ ಪರಿಸರದ ಮೇಲೆ ಹಾನಿಯನ್ನು ಮಾಡೋಂಥದ್ದು, ವಾಯುಮಾಲಿನ್ಯ ಉಂಟು ಮಾಡೋಂಥದ್ದು, ಇದನ್ನು ನಾವು ಗಮನಿಸ್ತಾ ಇರ್ತೇವೆ. ಆ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ನಮ್ಮ ದೇಶೀಯ ವಸ್ತುಗಳಾದಂತಹ ಪೇಪರ್ ಬ್ಯಾಗ್ ಆಗಿರ್ಬೋದು ಅಥವಾ ಬಟ್ಟೆ ಬ್ಯಾಗನ್ನು ಬಳಸುವ ಮುಖಾಂತರ ಈ ಒಂದು ಪ್ಲಾಸ್ಟಿಕ್ ನಿಯಂತ್ರಣವನ್ನು ಮಾಡೋ ನಿಟ್ಟಲ್ಲಿ ಮನೆ ಮಟ್ಟದಿಂದ ನಾವು ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಬೇಕಾಗಿದೆ ಮೇಡಮ್?
0: ನಾವು ಎಲ್ಲೇ ಹೋಗೋದಾದ್ರೂ ಮೊದಲು ನಾವು ಒಂದು ಕೈಚೀಲ ತೆಗೆದುಕೊಂಡು ಹೋಗೋ ಅಂತ ಒಂದು ಅಭ್ಯಾಸವನ್ನು ಬೆಳೆಸ್ಕೋಬೇಕು. ಒಂದು ಮೊಬೈಲ್ನೇ ನಾವು ಕ್ಯಾರಿ ಮಾಡ್ತೀವಿ ಅಂತ ಅಂದರೆ ಒಂದು ಕ್ಯಾರಿ ಬ್ಯಾಗ್ನ ತೊಗೊಂಡೋಗೋಕ್ಕಾಗಲ್ವಾ? ನಮಗೆ ಡೆಫಿನೆಟಾಗಿ ಆಗುತ್ತೆ. ಬಟ್ ಅಲ್ಲಿ ಹೋಗಿ ನಾವು ಯಾವಾಗ ಅಲ್ಲಿ ಪ್ಲಾಸ್ಟಿಕ್ ಬೇಡ, ಬಳಕೆ ಬೇಡ ಅಥವಾ ಪ್ಲಾಸ್ಟಿಕ್ ಕವರ್ಗೆ ಹಾಕ್ಬೇಡ ಅಂತ ಹೇಳ್ತೀವೋ, ಅವನು ಕೂಡ ಅದನ್ನು ಕೊಡೋದನ್ನು ತಪ್ಪಿಸ್ತಾ ಹೋಗ್ತಾನೆ. ಅಲ್ಲಿಂದ ಇದು ಮಾಡ್ಬೋದು. ಮತ್ತು ಅದು ಒನ್ ಟೈಮ್ ಪ್ಲಾಸ್ಟಿಕ್ಕು, ನಾವು ಒಂದ್ಸರಿ ತೊಗೊಂಡು ಬಂದ್ವಿ ಅಂದರೆ ಅದು ಮತ್ತೆ ಉಪಯೋಗಕ್ಕೆ ಆಗೋದಿಲ್ಲ, ಉಪಯೋಗಿಸೋದಕ್ಕಾಗೋದಿಲ್ಲ. ಆದರೂ ಕೂಡ ಮನೇಲಿರೋವಂಥ ಹಿರಿಯರು ಓ ಇದು ಇನ್ನೊಮ್ಮೆ ಬೇಕಾಗುತ್ತೆ ಅಂತ ಅದನ್ನು ಮಡಚಿ ಮಡಚಿ ಮಡಚಿ ಎತ್ತಿಡೋ ಅಂಥದ್ದು. ಇದರಿಂದ ವಿಷಕಾರಿಕ ವಸ್ತುಗಳು ಕೂಡ ಬಿಡುಗಡೆ ಆಗ್ತಿರುತ್ತೆ. ಮತ್ತು ನಾವು ಈ ರಸ್ತೆ ಬದಿಯಂತಹ ಕೆಲವೊಂದು ಹೋಟೆಲ್ಗಳಲ್ಲಿ ನೋಡ್ತೀವಿ, ಒಂದು ಪ್ಲೇಟ್ಗೆ ಮತ್ತೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಬಿಸಿ ಆಹಾರಗಳನ್ನು ಕೊಡ್. ದಯವಿಟ್ಟು ಇದನ್ನು ತಗ್ಗಿಸ್ಬೇಕು. ನಾವೇ ಕೇಳಿ ಇದು ಮಾಡುವಂಥದ್ದು, ಅಂದರೆ ಆ ಪ್ಲಾಸ್ಟಿಕ್ ಮೇಲಿರುವಂಥ ಆಹಾರಗಳನ್ನು ದಯವಿಟ್ಟು ತಗ್ಗಿಸ್ಬೇಕು ನಾವು. ಇನ್ನು ಇತ್ತೀಚಿನ ಮದುವೆ ಸಮಾರಂಭಗಳಲ್ಲಿ ನಾವು ನೋಡ್ತೀವಿ ಹಾಫ್ ಆಫ್ ಲೀಟರ್ದು ಒಂದು ವಾಟರ್ ಕ್ಯಾನ್ಗಳನ್ನು ಕೊಡ್ತಾ ಇರೋದು.
1: ಹೌದು,
0: ಈ ವಾಟರ್ ಕ್ಯಾನ್ಗಳನ್ನು ಅವಾಯ್ಡ್ ಮಾಡಿ ಅಟ್ಲೀಸ್ಟ್ ಇದನ್ನು ಪೇಪರ್ ಯುಕ್ತವಾದಂಥದ್ದು ಅಥವಾ ಈಗ ಒಂದು ಬ್ಯಾಂಬೂಯಿಂದ ಮಾಡಿರೋ ಅಂಥದ್ದು ಕೂಡ ಬರ್ತಾ ಇದೆ, ಪೇಪರ್ ಲೋಟಗಳು, ಅದನ್ನು ಬಳಸೋದ್ರ ಮುಖಾಂತರ ಕೂಡ ನಾವು ತಗ್ಗಿಸ್ಬೋದು ಅಂತ ಹೇಳ್ತೀವಿ. ಮತ್ತು ಮಕ್ಕಳುಗಳಿಗೆ ಸ್ಕೂಲ್ಗಳಿಗೆ ಕಳಿಸುವಂತಹ ವಾಟರ್ ಕ್ಯಾನ್ಗಳು ತುಂಬ ಕಳಪೆ ಮಟ್ಟದ ಪ್ಲಾಸ್ಟಿಕ್ಕಿಂದ ಆಗಿದೆ, ಸಿಪ್ಪರ್ ಆ ಥರ ಎಲ್ಲ ಬರ್ತಾರದು. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಸ್ಟೀಲ್ ಬಾಟಲ್ಗಳು ಅಥವಾ ಕಾಪರ್ ಬಾಟಲ್ಗಳಲ್ಲಿ ಕಳಿಸ್ಕೊಡಿ ಅಂತ ನಾನಾದರೂ ತಿಳಿಸ್ತೇನೆ.
1: ಹಾಗೇನೆ ಮೇಡಮ್, ಪ್ರತಿಯೊಂದು ಮನೆಯಲ್ಲೂ ಕೂಡ ಬಹಳಷ್ಟು ಕಸ ಆಗಿರ್ಬೋದು, ತ್ಯಾಜ್ಯಗಳಾಗಿರ್ಬೋದು ಉತ್ಪತ್ತಿ ಆಗ್ತಾ ಇರುತ್ತೆ ಮೇಡಮ್. ಮನೆ ಹಂತದಲ್ಲಿ ನಾವು ಕಸವನ್ನು ವಿಂಗಡಣೆ ಮಾಡೋದಾಗಿರ್ಬೋದು, ಸ್ಥಳೀಯ ಆಡಳಿತ ಸರ್ಕಾರದಿಂದ ಬರುತ್ತಾ ವಾಹನಕ್ಕೆ ನಾವು ಕಸವನ್ನು ಕೊಡೋದಾಗಿರ್ಬೋದು, ಈ ರೀತಿಯಾದಂಥ ಮನೆ ಹಂತದಲ್ಲಿ ನಾವು ಕಸವನ್ನು ವಿಲೇವಾರಿ ಮಾಡಿ ಸರಿಯಾದ ಸೂಕ್ತ ಸ್ಥಳದಲ್ಲಿ ನಾವು ಅದನ್ನು ವಿಲೇವಾರಿ ಮಾಡಿ ಮಾಡಿದ್ರೆ ಸಮುದಾಯದಲ್ಲಿ ಉತ್ಪತ್ತಿ ಆಗುವಂಥ ಕಸವನ್ನಾಗಿರ್ಬೋದು, ಆ ಕಸದಿಂದ ಹರಡುವಂಥ ರೋಗಗಳ ರುಜಿನಿಗಳನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಸಮುದಾಯಕ್ಕೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ?
0: ನಮ್ಮ ಮನೆಗಳಲ್ಲಿರುವಂತಹ ಕಸಗಳನ್ನು ನಿಜವಾಗ್ಲೂ ಅದನ್ನು ನೀಟಾಗಿ ವಿಂಗಡಿಸ್ಬೇಕು. ನಮಗೆ ಗೊತ್ತಾಗುತ್ತೆ ಇದು ಯಾವುದು ಹಸಿ ಕಸ, ಒಣ ಕಸ, ಪ್ಲಾಸ್ಟಿಕ್ಕು ಅಥವಾ ಇ ವೇಸ್ಟಸ್ ಅಂತ ಕರಿತೀವಿ, ಅದನ್ನು ಕರೆಕ್ಟಾಗಿ ನಾವು ವಿಂಗಡಣೆ ಮಾಡಬೇಕು. ಮತ್ತು ವಿಂಗಡಣೆ ಮಾಡಿದಷ್ಟೇ ಅಲ್ಲದೆ ಅದನ್ನು ಕೊಡಬೇಕಾದರೂ ಸಹ ಅದನ್ನು ನಾವು ಸರಿಯಾದ ಕ್ರಮದಲ್ಲಿ ಅವ್ರಿಗೆ ಕೊಡಬೇಕು. ಬರೀ ನಮ್ಮ ಮನೆ ಕಸಗಳನ್ನು ನಾವು ವಿಂಗಡಿಸೋದ್ರಲ್ಲೇ ನಾವು ಇಷ್ಟೊಂದು ಬೇಜಾರು ಮಾಡ್ಕೊಂಡು ನಾವು ಮಾಡೋದಾದರೆ ಪಾಪ ಅವರು ಇಡೀ ಒಂದು ಏರಿಯಾದು ಕಲೆಕ್ಟ್ ಮಾಡಿಕೊಂಡು ತೊಗೊಂಡೋಗುವಂಥವ್ರು, ಅವ್ರಿಗೂ ಕೂಡ ಅಷ್ಟೇ ಇದಾಗ್ತಾ ಇರುತ್ತೆ. ಮತ್ತು ಬಂದಾಗ ಅವ್ರಿಗೆ ಪ್ಲಾಸ್ಟಿಕ್ ಕಸ ಇದು ಅಥವಾ ಇದು ಹಸಿ ಕಸ, ಈ ಹಸಿ ಕಸಗಳ ಅಂತ ಬಂದಾಗ ಒಂದು ಉದಾಹರಣೆಗಳು ಹೇಳ್ತಾ ಹೋದ್ರೆ ತರಕಾರಿ ಸಿಪ್ಪೆಗಳು ಅಥವಾ ಸೌತೆಕಾಯಿ ಪೀಲ್ ಮಾಡಿರೋದು ಈ ಥರದ್ದು ಅಥವಾ ಸೊಪ್ಪು ಬಿಡಿಸಿರೋ ಅಂಥದ್ದು ಇದನ್ನೆಲ್ಲ ಒಂದು ಹಸಿ ಕಸ ಅಂತ ನೀವು ಇದು ಮಾಡಿದ್ರೆ, ಈ ಒಣ ಕಸಕ್ಕೆ ಅಂತ ಬಂದಾಗ ಮನೇಲಿ ಕಸ ಗುಡಿಸಿರೋ ಅಂಥದ್ದು ಅಥವಾ ಯೂಸ್ಡ್ ಪ್ಯಾಡ್ಸ್ಗಳು ಇವನ್ನೆಲ್ಲ ನಾವು ಒಣ ಕಸ ಅಂತ ಅಂದ್ಬಿಟ್ಟು ಅದನ್ನು ಚೇಂಜ್ ಮಾಡಿ ಅದನ್ನು ವಿಲೇವಾರಿ ಮಾಡೋ ಅಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಫಸ್ಟ್ ನಾವು ಇದನ್ನು ಮಾಡಲೇಬೇಕು. ಮತ್ತು ಮನೆಯಲ್ಲೇ ಎರಡು ಡಿಫ್ರೆಂಟ್ ಆಗಿರುವಂಥ ಡಸ್ಟ್ಬಿನ್ಗಳನ್ನ ಇಟ್ಟು ಆ ಮಗುಗೆ ಈ ಕಸನ ಇದಕ್ಕೆ ಹಾಕಬೇಕು ಅಂತ ಮನೇಲಿರೋರ್ಗೂ ಹೇಳಿ ಮತ್ತು ನಾವು ಕೂಡ ಅದನ್ನು ಪಾಲಿಸ್ತಾ ಹೋದರೆ ನಾವು ಒಬ್ಬರು ಮನೆ ಕೊಡೋದ್ರಿಂದ ಇಡೀ ಸಮುದಾಯದವರು ಕೊಡೋದ್ರಿಂದ ಸೊ ಇಡೀ ಏರಿಯಾನ ಕೂಡ ಕ್ಲೀನ್ ಆಗಿ ಇರುತ್ತೆ ಅಂತ ತಿಳಿಸ್ತೀನಿ.
1: ಅಂದರೆ ಸಮುದಾಯದಲ್ಲಿ

0: ಬದಲಾವಣೆಗಳು ಬೇಕಾಗಿದೆ. ಆ ಬದಲಾವಣೆ ಮೊದಲಿಗೆ ನಮ್ಮ ಮನೆಯಿಂದ ನಾವು ಶುರು ಮಾಡಿದರೆ ನಮ್ಮನ್ನು ನೋಡಿದಂಥ ಸಮುದಾಯ ತನ್ನಂತಾನೇ ಒಂದೊಂದಾಗಿ ಪರಿವರ್ತನೆ ಆಗೋ ನಿಟ್ಟಿನಲ್ಲಿ ನಾವು ಕೂಡ ಒಂದು ನಾಂದಿಯನ್ನು ಆಡ್ಬೋದು ಅಂತ ಹೇಳ್ತಾ ಇದ್ದೀರಿ.
1: ಹೌದು ಹೌದು, ಫಸ್ಟು ನಮ್ಮ ಮನೆಯಿಂದನೇ ನಾವು ಶುರು ಮಾಡ್ಕೋಬೇಕು. ನಾವು ಮೊದಲು ನಾವೊಂದು ಸಸಿ ನೆಡೋಣ, ಆಮೇಲೆ ಪಕ್ಕದ ಮನೆಯವ್ರಿಗೆ ಇಲ್ಲೋಣ. ನಾವು ಕಸ ನೀಟಾಗಿ ನಿರ್ವಹಣೆ ಮಾಡೋಣ, ಆಮೇಲೆ ನಮ್ಮನ್ನು ನೋಡಿ ಅವರು ಇದು ಮಾಡ್ತಾರೆ ಅಂತ ತಿಳಿಸ್ತೀನಿ.
0: ಬಹಳ ಸಂತೋಷ ಮೇಡಮ್, ಸಾಕಷ್ಟು ವಿಚಾರಗಳನ್ನು ಈ ವಿಶ್ವ ಪರಿಸರ ದಿನದ ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ. ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಸಮುದಾಯದ ಜನತೆಗೆ ಅದರಲ್ಲೂ ಮಕ್ಕಳಿಗೆ ಈ ವಿಶ್ವ ಪರಿಸರ ದಿನದ ಕುರಿತು ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ?
1: ಸ್ವಚ್ಛ ಹಸಿರು ಮತ್ತು ಸುಂದರ ಪರಿಸರಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ, ಮತ್ತು ಹಿಂದೆ ಒಂದು ಗಿಡವನ್ನ, ಒಂದು ಸಸಿಯನ್ನ ನೆಡೋಣ. ಬರೀ ನೆಡೋದಷ್ಟೇ ಅಲ್ಲ, ಅದನ್ನ ಸಂಪೂರ್ಣವಾಗಿ ಬೆಳೆಸೋ ಅಂತಹ ಜವಾಬ್ದಾರಿಯನ್ನ ಕೂಡ ನಾವು ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ಸರ್ಗೂರ್ನಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಜನಧ್ವನಿ ಸಮೂಹ ರೇಡಿಯೋ ವಾಹಿನಿಯಿಂದ ನನಗೆ ಈ ಪರಿಸರ ದಿನಾಚರಣೆಯ ಅಂಗವಾಗಿ ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ನೀಡಿದ್ದಕ್ಕೆ ನಿಮಗೆ ತುಂಬು ಹೃದಯದಂತಹ ಧನ್ಯವಾದಗಳನ್ನು ನಿಮಗೂ ಮತ್ತು ಸಮಸ್ತ ಕೇಳುಗರಿಗೂ ಹೇಳುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
0: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ಭೂಮಿಯ ಮೇಲೆ ಪರಿಸರ ಅಂತಂದರೆ ಏನು, ಅದು ಏನೇನೆಲ್ಲ ಒಳಗೊಂಡಿದೆ, ಅದರ ಮಹತ್ವ ಆಗಿರ್ಬೋದು, ಮತ್ತು ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳು, ಹಾಗೆಯೇ ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಮತ್ತು ವಿಶ್ವ ಪರಿಸರ ದಿನಾಚರಣೆಯ ಸೂಕ್ತ ಆಚರಣೆಯ ವಿಧಾನ ಮತ್ತು ಅದರ ಅರಿವಿನ ಮಹತ್ವವನ್ನು ಸಮುದಾಯದಲ್ಲಿ ನಾವು ಯಾವ ರೀತಿಯೆಲ್ಲ ಅರಿತುಕೊಳ್ಬೇಕಾಗಿದೆ, ಅದರಲ್ಲೂ ವಿಶೇಷವಾಗಿ ಮಕ್ಕಳಲ್ಲಿ ಪರಿಸರದ ಕುರಿತು ಯಾವ ರೀತಿಯಾದಂಥ ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಬೇಕಾಗಿದೆ, ಮನೆಯ ಹಂತದಿಂದ ಯಾವ ರೀತಿಯಾದಂಥ ಪರಿಸರ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕಾಗಿದೆ ಅನ್ನೋ ಕುರಿತು, ಪರಿಸರದ ಸಂರಕ್ಷಣೆಯಲ್ಲಿ ಸಮುದಾಯದ ಒಟ್ಟಾರೆ ಪಾತ್ರ ಎಂಬುದನ್ನು ಕುರಿತು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಗಳನ್ನು ಒಳಗೊಂಡಂತೆ ಪರಿಸರದ ಕುರಿತು ಒಂದಷ್ಟು ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ಧನ್ಯವಾದಗಳು ಸರ್.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ಪರಿಸರದ ಕುರಿತು, ಹಾಗೆಯೇ ಪರಿಸರದ ದಿನಾಚರಣೆಯ ಕುರಿತು ಇದುವರೆಗೂ ಮಾಹಿತಿಯನ್ನು ಹಾಗೂ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಂಥವ್ರು ಯಶ್ರೀಕೋಟೆ ತಾಲೂಕಿನ ಇಟ್ಟ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದಂಥ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರು. ಇದಾಗಿತ್ತು ಇವತ್ತಿನ ನಮ್ಮ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ವಿಶ್ವ ಪರಿಸರ ದಿನದ ಹಿನ್ನೆಲೆ, ಗುರಿ ಉದ್ದೇಶ ಮತ್ತು ಪರಿಸರ ಸಮತೋಲನದ ಪ್ರಾಮುಖ್ಯತೆ ಕುರಿತು ಯಶ್ರೀಕೂಟ ತಾಲೂಕಿನ ಇಟ್ನ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು

0: ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಲ್ಲೂ ಸ್ವರ್ಣಬಿಂದು ಪ್ರಾಶನವನ್ನು ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
1: ಧನ್ಯವಾದಗಳು.
2: ಇನ್ನು ಮುಂದೆ ಕೇಳಿಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಹೀಗೆ ಭಗವಂತ ಹೇಳ್ತಾ ಇದ್ದಾನೆ, ಸರ್ವಜ್ಞನು, ಪುರಾಣ ಪುರುಷನು, ಸರ್ವ ನಿಯಾಮಕನು, ಸೂಕ್ಷ್ಮಾತಿ ಸೂಕ್ಷ್ಮನು, ಎಲ್ಲಕ್ಕೂ ಆಧಾರವಾಗಿರುವವನು, ಅಚಿಂತ್ಯ ರೂಪನು, ಆದಿತ್ಯವರ್ಣನು, ಅವಿದ್ಯಾತೀತನು ಆದ ಆ ಪುರುಷನನ್ನು ಯಾರು ಧ್ಯಾನಿಸುತ್ತಾರೋ ಅವರು ಅವನನ್ನೇ ಹೊಂದುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಮನಸ್ಸನ್ನು ಆತ್ಮನ ಧ್ಯಾನದಲ್ಲೇ ತೊಡಗಿಸುವ ಅಭ್ಯಾಸ ಮಾಡುವುದರಿಂದ ಮರಣಕಾಲದಲ್ಲಿಯೂ ಕೂಡ ಆ ಮನಸ್ಸು ಆತ್ಮನನ್ನೇ ಚಿಂತಿಸುತ್ತಾ ಶರೀರವನ್ನು ಬಿಡುತ್ತದೆ ಎಂದು ಹೇಳಿದ್ದಾರೆ. ಅದನ್ನು ನಾವಿವಾಗಲೇ ಹಿಂದಿನ ಶ್ಲೋಕಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಜೀವಂತ ಇರುವಾಗಲೂ ಕೂಡ ಅಂತಹ ಸಾಧಕನು ತನ್ನ ಅಹಂಕಾರವನ್ನು ನಾಶಪಡಿಸಿಕೊಂಡು ಸುಖದ ಬಾಳ್ವೆಯನ್ನು ಬಾಳಬಹುದು ಅಂತಂದು ಕೂಡ ತೋರಿಸಿದ್ದಾರೆ. ಈ ಮನಸ್ಸು ಮತ್ತು ಬುದ್ಧಿಯನ್ನು ಅದರ ಕಾಮ ಕ್ರೋಧಗಳಿಂದ ಮತ್ತು ಸಂಘ ದೋಷಗಳಿಂದ ಪೂರ್ತಿ ಬಿಡುಗಡೆಗೊಳಿಸಿದಾಗ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಆತ್ಮನನ್ನು ದಿವ್ಯ ಸ್ವರೂಪನಾದ ಪರಮಪುರುಷ ಅಂಥೇಳಿ ವಿವರಿಸಲಾಗಿತ್ತು. ಯಾವುದೇ ಶಾಸ್ತ್ರವು ಪ್ರಾಯೋಗಿಕವಾಗಿ ಉಪಯುಕ್ತವಾಗಬೇಕಾದ್ರೆ ಅದು ಎಲ್ಲರಿಗೂ ಅರ್ಥವಾಗಬೇಕು. ಆ ಅರ್ಥವಾಗಿರುವಂತಹ ತತ್ವಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗೆ ಅಳವಡಿಸಿಕೊಂಡಾಗ ಮಾತ್ರ ಅದರ ಒಂದು ತತ್ವದ ಸಿದ್ಧಾಂತದ ಒಂದು ರೂಪುರೇಷೆ ಸಾರ್ಥಕವಾಗುತ್ತೆ. ಹೀಗೆ ಪರಮ ಪುರುಷನ ಬಗ್ಗೆ ಧ್ಯಾನ ಮಾಡು ಎಂದು ಮಾತ್ರ ಅರ್ಜುನನಿಗೆ ಹೇಳುವುದಲ್ಲ. ಹೇಗೆ ಧ್ಯಾನ ಮಾಡಬೇಕು, ಅದನ್ನು ಯಾವ ರೀತಿ ಆರಂಭಿಸಬೇಕು, ಹೇಗೆಲ್ಲ ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ಭಗವದ್ಗೀತೆಯಲ್ಲಿ ಈಗಾಗಲೇ ನಾವು 7ನೆಯ ಶ್ಲೋಕದಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಈ ಶ್ಲೋಕದಲ್ಲಿ ಉಪಯೋಗಿಸಿದಂತಹ ಶಬ್ದಗಳ ಅಂತರಾರ್ಥವನ್ನು ಗ್ರಹಿಸುವುದಕ್ಕೆ ನಾವೇನಾದರೂ ಪ್ರಯತ್ನ ಮಾಡಿದಾಗ ಮನಸ್ಸು ಮತ್ತು ಬುದ್ಧಿಯು ಆತ್ಮನಲ್ಲಿಯೇ ನಿಂತುಬಿಡತ್ತೆ. ಆಗ ಅದು ಅನುಭವ ಗಮ್ಯ ಜ್ಞಾನವಾಗತ್ತೆ. ನಮ್ಮ ಶರೀರದಲ್ಲಿ ಕ್ಷೇತ್ರಜ್ಞ ಸ್ವರೂಪನಾಗಿ ಬುದ್ಧಿಯನ್ನು ಬೆಳಗುವ

ಆತ್ಮ ಚೈತನ್ಯವೇ ಮನಸ್ಸಿನ ಎಲ್ಲ ವಿಚಾರಗಳನ್ನು ಪ್ರಕಾಶಿಸುವಂಥದ್ದು. ನನ್ನ ಶರೀರದಲ್ಲಿ ಮಾತ್ರವಲ್ಲದೆ ಎಲ್ಲ ಜೀವರಾಶಿಗಳ ಹೃದಯವನ್ನ ಬೆಳಗುವಂಥ ಆತ್ಮವು ಅದ್ವಿತೀಯ ವಸ್ತು. ಸೂರ್ಯನನ್ನು ನಾವು ಹೇಗೆ ಜಗತ್ತಿನ ಚಕ್ಷು ಎಂದು ಕರೆಯುತ್ತೇವೆಯೋ ಹಾಗೆಯೇ ಆತ್ಮ ಚೈತನ್ಯವು ನಮ್ಮೆಲ್ಲರ ಬುದ್ಧಿಯ ಸಾಕ್ಷಿ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ಬುದ್ಧಿಗೆ ಯಾವ ಜ್ಞಾನವನ್ನೂ ಕೂಡ ಗ್ರಹಿಸಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಬುದ್ಧಿಯನ್ನ ಈ ಆತ್ಮನು ಬೆಳಗುವವನಾದ್ದರಿಂದ ನಮ್ಮ ಎಲ್ಲ ಬುದ್ಧಿಯ ವೃತ್ತಿಗಳನ್ನ ಆತ ತಿಳಿದುಕೊಂಡಿರ್ತಾನೆ. ಆದ್ದರಿಂದಲೇ ಅವನನ್ನ ಸರ್ವಜ್ಞ ಅಂತ ಹೇಳಿರುವಂಥದ್ದು. ಮೊದಲನೇದಾಗಿ ಇಲ್ಲಿ ಯಾರು ಪುರಾಣ ಪುರುಷನು ಅಂಥೇಳಿ ಭಗವಂತನನ್ನ ಕರೆದಿದ್ದಾರೆ. ಹಾಗಂದ್ರೆ ಆತ್ಮನನ್ನು ಪುರಾಣ ಪುರಾತನ ಅಂತ ಹೇಳುವ ಕ್ರಮ ಇದೆ. ಪುರಾಣ ಎಂಬ ಶಬ್ದಕ್ಕೆ ಅತ್ಯಂತ ಹಳೆಯದು ಎಂಬ ಒಂದು ಅರ್ಥ ಮಾತ್ರವಲ್ಲ, ಯಾವುದು ಪ್ರಪಂಚದ ಸೃಷ್ಟಿಗಿಂತ ಮೊದಲು ಇತ್ತೋ, ಈಗಲೂ ಹಾಗೆ ಇದೆಯೋ, ಮತ್ತು ಪ್ರಪಂಚ ಪ್ರಳಯವಾದರೂ ಕೂಡ ಅದು ಹಾಗೆ ಇರುತ್ತದೋ, ಆ ವಸ್ತುವಿಗೆ ಪುರಾಣ, ಕಾಲಾತೀತವಾದದ್ದು ಎಂದು ಹೆಸರು. ಹಾಗೆ ಸರ್ವ ನಿಯಾಮಕನು ಅಥವಾ ಅಣೋರಣೀಯಾನ್ ಅಂತ ಹೇಳ್ತಾರೆ. ಆತ್ಮನನ್ನು ಅಣುವಿಗಿಂತ ಸೂಕ್ಷ್ಮ ಎಂದು ಉಪನಿಷತ್ತು ಹೇಳುತ್ತದೆ. ಪ್ರಪಂಚದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತುವೇ ಅಣು, ಆದರೆ ಆತ್ಮನು ಅಣುವಿಗಿಂತಲೂ ಸೂಕ್ಷ್ಮ, ಅರ್ಥಾತ್ ಸರ್ವವ್ಯಾಪಿ. ಯಾವುದು ಅತ್ಯಂತ ಸೂಕ್ಷ್ಮವೋ ಅದು ಅತಿ ಹೆಚ್ಚಿನ ವ್ಯಾಪಕತೆಯನ್ನು ಗಳಿಸಿರುತ್ತದೆ. ಹಿಮದ ತುಂಡಿಗಿಂತ ನೀರು ಎನ್ನುವುದು ಸೂಕ್ಷ್ಮ, ನೀರಿಗಿಂತ ನೀರಿನ ಆವಿ ಸೂಕ್ಷ್ಮ. ಈ ಸೂಕ್ಷ್ಮತೆ ಹೆಚ್ಚಾದಂತೆ ವ್ಯಾಪಕತೆಯೂ ಕೂಡ ಹೆಚ್ಚುತ್ತದೆ. ಅಣೋರೆಣೀಯನ್ ಎಂದು ಉಪನಿಷತ್ತು ಆತ್ಮನನ್ನು ನಿರ್ದೇಶಿಸುವಾಗ ಆತ್ಮನು ಸರ್ವವ್ಯಾಪಿಯು, ಅದಕ್ಕಿಂತ ಚಿಕ್ಕದಾದ ಇನ್ನೊಂದು ವಸ್ತುವೇ ಇಲ್ಲ ಎಂಬುದು ತಾತ್ಪರ್ಯ. ಹಾಗೆಯೇ ಮುಂದೆ ಸರ್ವಸ್ಯ ದಾತಾರಹ ಅಂತ ಹೇಳಿ ಹೇಳ್ತಾನೆ. ಅಂತಂದ್ರೆ ಎಲ್ಲರನ್ನು ಪೋಷಿಸುವವನು ಎಂದರ್ಥ. ಇಲ್ಲಿ ಎಲ್ಲರನ್ನ ಪೋಷಿಸುವುದು ಎಂದರೆ ಎಲ್ಲಕ್ಕೂ ಆಧಾರವಾಗಿರುವ ಶಕ್ತಿ ಎಂದರ್ಥ. ಹಾಗೆ ಅಚಿಂತ್ಯ ರೂಪ, ಮನಸ್ಸು ಬುದ್ಧಿಗೆ ನಿಲುಕದ ವಸ್ತು ಎಂದರ್ಥ. ಆ ಆತ್ಮನು ಸರ್ವಜ್ಞನು, ಪುರಾತನು, ಅನುಶಾಸಿತಾರನು, ಅಣೋರಣೀಯನು ಮತ್ತು ಸರ್ವಧಾತಾರನು ಆಗಿದ್ದು, ಅವನ ಬಗ್ಗೆ ನಾವು ಧ್ಯಾನ ಮಾಡುವುದಾದರೆ ಅದರ ಅರ್ಥ ಆತ್ಮನನ್ನು ಕುರಿತು ಚಿಂತಿಸಲು ಸಾಧ್ಯವಿದೆ ಎಂದಾಯಿತು. ಆಗ ಆತ್ಮ ಕೂಡ ಪ್ರಪಂಚದ ಯಾವುದೇ ಒಂದು ವಸ್ತುವಿನ ಹಾಗೆ ಮನಸ್ಸು ಮತ್ತು ಬುದ್ಧಿಗೆ ವಿಷಯವಾಗಿರುವವನು ಎಂದಾಗುತ್ತದೆ. ಈ ರೀತಿಯಲ್ಲಿ ಸಾಧಕರು ತಪ್ಪು ಗ್ರಹಿಸದಿರಲಿ ಎಂಬ ದೃಷ್ಟಿಯಿಂದ ಇಲ್ಲಿ ಆತ್ಮನನ್ನು ಅಚಿಂತ್ಯ ರೂಪನೆಂದು ನಿರ್ದೇಶಿಸಲಾಗಿದೆ. ಅಂದರೆ ಆತ್ಮನು ಮನಸ್ಸು ಮತ್ತು ಬುದ್ಧಿಗೆ ನಿಲುಕುವ ವಿಷಯವಲ್ಲ. ಅವನನ್ನು ತಿಳಿಯಬೇಕಾದರೆ ಈ ಮನಸ್ಸು ಮತ್ತು ಬುದ್ಧಿಯನ್ನು ದಾಟಬೇಕು. ಶುದ್ಧ ಮನಸ್ಸು ಮತ್ತು ಬುದ್ಧಿಗೆ ಆತ್ಮನ ದರ್ಶನ ಆಗ್ತದೆ. ಹಾಗೆ ಆತ್ಮನು ಆದಿತ್ಯವರ್ಣ, ಆದಿತ್ಯವರ್ಣ ಅಂದರೆ ಸೂರ್ಯನ ಹಾಗೆ ಪ್ರಕಾಶವುಳ್ಳವನು. ಮೇಲೆ ಹೇಳಿದ ಹಾಗೆ ಆತ್ಮನು ಅಚಿಂತ್ಯ ರೂಪವುಳ್ಳವನಾದರೆ ಅವನನ್ನು ತಿಳಿಯುವುದಾದರೂ ಹೇಗೆ ಎಂದು ಸಾಧಕರಿಗೆ ಸಂದೇಹ ಉತ್ಪತ್ತಿಯಾಗಬಹುದು. ತಮ್ಮ ತಮ್ಮ ಶ್ರದ್ಧೆಗೆ ಅನುಗುಣವಾಗಿ ಸಾಧಕರೆಲ್ಲರೂ ಆತ್ಮನನ್ನು ತಿಳಿಯಬೇಕೆನ್ನುವ ಸಾಧನೆ ಮಾಡುತ್ತಿರುವುದು ಸಹಜ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಸಂದೇಹಗಳು ಬರುವುದೂ ಕೂಡ ಸಹಜ. ಪ್ರಪಂಚದಲ್ಲಿ ನಾವು ಎಲ್ಲ ರೀತಿಯ ಅನುಭವವನ್ನೂ ಕೂಡ ನಮಗೆ ಕೊಟ್ಟಿರುವ ಕರಣಗಳ ಮೂಲಕವೇ ಪಡೆಯುವಂಥದ್ದು. ಈ ಕರಣಗಳ ಮೂಲಕ ಅನಂತನಾದ ಆತ್ಮನನ್ನು ತಿಳಿಯುವುದು ಸಾಧ್ಯವಿಲ್ಲವೆಂದಾದರೆ ಸಾಧಕರಾದ ನಮಗೆ ನಿರಾಶೆಯಾಗುವುದಂತೂ ಖಂಡಿತ. ಹಾಗಾಗಿ ತಿಳಿಯಲಾಗದ್ದುದನ್ನು ತಿಳಿಯ ಬಯಸುವುದಾದರೂ ಏಕೆ? ಯಾವಾಗಲೂ ನಾವು ಮನಸ್ಸು ಹಾತೊರೆಯುವಂಥದ್ದು ಅದಕ್ಕೆ ಅಲ್ವೇ? ಯಾವುದು ತಿಳಿಯೋದಿಲ್ವೋ ಅದನ್ನು ತಿಳಿಯೋದಕ್ಕೆ ಹೊರಡ್ತೇವೆ ನಾವು. ಅದಕ್ಕಾಗಿಯೇ ಆತ್ಮನ ಬಗ್ಗೆ ಹೇಳಿರುವಂಥದ್ದು ಅವನು ಆದಿತ್ಯವರ್ಣ ಅಂತ ಹೇಳಿ. ಇನ್ನು ತಮಸಃ ಪರಸ್ತಾತ್ ಅಂದರೆ ಅವಿದ್ಯೆಗಿಂತ ಆಚೆ ಕಡೆ ಇರುವವನು ಎಂದರ್ಥ. ಆತ್ಮನನ್ನು ಆದಿತ್ಯವರ್ಣ ಅಂತ ಹೇಳಿದಾಗ ಎಲ್ಲೋ ಸೂರ್ಯನಂತೆ ಆತ್ಮನು ಎಂದಾಗ ಸೂರ್ಯ ರಾತ್ರಿಯಲ್ಲಿ ಇಲ್ವಲ್ಲ, ಸೂರ್ಯನ ಉಷ್ಣತೆ ಒಂದೊಂದು ಕಡೆ ಒಂದೊಂದು ರೀತಿ ಇದೆಯಲ್ಲ ಅಂತೆಲ್ಲ ಹೇಳ್ತಾ ಕೂತ್ರೆ ಆಗಲ್ಲ. ಆತ್ಮನು ಕೂಡ ಇಲ್ಲದಿರುವ ಸಮಯವೂ ಇದೆಯೋ ಏನೋ, ಮತ್ತು ಆತ್ಮನ ಅಸ್ತಿತ್ವದಲ್ಲೂ ವ್ಯತ್ಯಾಸಗಳಿವೆಯೋ ಏನೋ ಎಂಬ ಸಂಶಯವನ್ನು ನಾವು ತಂದುಕೊಳ್ಬೇಕಾಗತ್ತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಹಾಗೂ ಕನಕಪುರ ತಾಲೂಕಿಗೆ ಭೇಟಿ ನೀಡಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಮೊದಲಿಗೆ ಹಾರೋಹಳ್ಳಿ ಸರ್ಕಲ್ಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಅಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದ ಅವರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಬಳಿಕ ತೆರೆದ ವಾಹನದ ಮೂಲಕ ತುಂಗಣಿ, ಟಿ ಬೇಕುಪ್ಪೆ, ನಾರಾಯಣ್ಪುರ, ಕೋಡಿಹಳ್ಳಿ, ಹೇರಿಂದ್ಯಾಪನಹಳ್ಳಿ, ಕೊಳಗೊಂಡನಹಳ್ಳಿ, ಹುಣಸನಹಳ್ಳಿ, ಹೊಸದುರ್ಗಕ್ಕೆ ಆಗಮಿಸಿ ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಈ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನನಗೆ ಜಾತಿ ಧರ್ಮ ಭೇದ ಭಾವದ ಮೇಲೆ ನಂಬಿಕೆಯಿಲ್ಲ, ಕುವೆಂಪು ಅವರು ಹೇಳಿರುವಂತೆ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾಡಬೇಕು, ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಉಳಿದ ಮೂಲ ವೃಂದದಲ್ಲಿನ ವಿವಿಧ ಜಿಲ್ಲಾ, ನಗರ ಹಾಗೂ ಘಟಕಗಳಲ್ಲಿ ಒಟ್ಟು 3395 ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ. ಇವುಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಯ ಪ್ರಮುಖ ಪ್ರಕ್ರಿಯೆಯಾದ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಲಿದೆ. ಆಫ್ಲೈನ್ ಒಎಂಆರ್ ಮಾದರಿಯಲ್ಲಿ ಪರೀಕ್ಷೆಗಳು ಜರುಗಲಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಒಟ್ಟು 3395 ಹುದ್ದೆಗಳಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 2266, ಮಹಿಳಾ ಅಭ್ಯರ್ಥಿಗಳಿಗೆ 755, ಸೇವಾನಿರತ ಪುರುಷರಿಗೆ 257, ಸೇವಾನಿರತ ಮಹಿಳೆಯರಿಗೆ 82 ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ ಎಂದು ಹೇಳಿದ್ದಾರೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ನಾಳೆ ಜೂನ್ 8ರಿಂದ ಅಧಿಕೃತವಾಗಿ ಆರಂಭವಾಗಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಗೃಹ ಬಳಕೆಯ ಅಡುಗೆ ಅನಿಲ್ ಸಿಲಿಂಡರ್ ದರ ಏರಿಕೆಯನ್ನು ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಸದಾ ಜನವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬರುತ್ತಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಲೆ ಕಡಿಮೆ ಆದಾಗಲೂ ಜನರಿಗೆ ಪೆಟ್ರೋಲ್, ಡೀಸೆಲ್ ದರ ಕಡಿಮೆ ಮಾಡಲಿಲ್ಲ. ಈಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿರುವುದರಿಂದ ಬೆಲೆ ಜಾಸ್ತಿ ಮಾಡಿದ್ದಾರೆ. ಆಗ ಬೆಲೆ ಕಡಿಮೆಯಾದಾಗ ಜನರಿಗೆ ಬೆಲೆ ಕಡಿಮೆ ಮಾಡಿದ್ದರೆ ಈಗ ಹೊರೆ ಆಗುತ್ತಿರಲಿಲ್ಲ ಎಂದರು. ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು ಮತ್ತೆ 29 ರೂಪಾಯಿ ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡನೀಯ ಎಂದು ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಕಳೆದ 3 ತಿಂಗಳಲ್ಲೇ ಇದು 2ನೇ ಬಾರಿ ಬೆಲೆ ಏರಿಕೆಯಾಗಿದೆ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದ್ದರೆ ಮತ್ತೊಂದು ಕಡೆ ಅಡುಗೆ ಅನಿಲದ ಬೆಲೆ ಹೆಚ್ಚಿಸುವ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗ, ಬಡವರು ಮತ್ತು ಗೃಹಿಣಿಯರ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹಾಕಿದೆ ಎಂದು ಬೆಳಗಾವಿಯಲ್ಲಿ ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ತಕ್ಷಣವೇ ಈ ಬೆಲೆ ಏರಿಕೆ ನಿರ್ಧಾರವನ್ನು ಹಿಂಪಡೆದು ಸಾಮಾನ್ಯ ಕುಟುಂಬಗಳಿಗೆ ಪರಿಹಾರ ಒದಗಿಸಬೇಕು. ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರ ಬದುಕನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳುವ ಬದಲು ಅವರ ಹಿತಾಸಕ್ತಿಯನ್ನು ಕಾಪಾಡುವ ನೀತಿಗಳನ್ನು ಜಾರಿಗೆ ತರಬೇಕು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯು ಪಶ್ಚಿಮ ಬಂಗಾಳದಂತೆ ಆಗದಿರಲು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪ್ರತಿಯೊಬ್ಬರಿಗೂ ಪರಿಷ್ಕರಣೆಗೆ ಅಗತ್ಯವಿರುವ ದಾಖಲಾತಿಗಳನ್ನು ತುರ್ತಾಗಿ ಒದಗಿಸಲು ಮುಂದಾಗಬೇಕೆಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾ ಕೆ ಪ್ರಕಾಶ್ ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಎಸ್ಐಆರ್ ಸಾಧಕ ಬಾಧಕಗಳ ಕುರಿತಂತೆ ಏರ್ಪಡಿಸಿದ್ದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ಗಮನಹರಿಸಬೇಕು. ಪರಿಷ್ಕರಣೆಗೆ ಅಗತ್ಯವಿರುವ ಜನನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಹಾಗೂ ವಂಶವೃಕ್ಷ ಪ್ರಮಾಣಪತ್ರ

0: ದಾಖಲೆಗಳನ್ನು ಚುನಾವಣಾ ಮಾದರಿಯಲ್ಲಿ ಅರ್ಜಿ ಸಲ್ಲಿಸಿದ ದಿನವೇ ಜನತೆಗೆ ಸಿಗುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 900 ವೈದ್ಯರ ಹುದ್ದೆಗಳು ಖಾಲಿ ಇದ್ದು ಭರ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇರುವುದು ಗಮನದಲ್ಲಿದೆ. ಖಾಯಂ ನೇಮಕ ಪ್ರಕ್ರಿಯೆ ಆಗುವವರೆಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲಾಗುವುದು. ಹಂತ ಹಂತವಾಗಿ ಸರ್ಕಾರಿ ಆಸ್ಪತ್ರೆಗಳ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಎಂಬಿಬಿಎಸ್ ಆದವರು ಸೇವೆ ಸಲ್ಲಿಸಲು ಬಂದರೆ ಅವರಿಗೆ ಡಿಎಚ್ಒಗಳು 1 ವಾರದೊಳಗೆ ತಾತ್ಕಾಲಿಕ ನೇಮಕಾತಿಯ ಆದೇಶ ಪತ್ರ ನೀಡಬೇಕು. ಇಲ್ಲದಿದ್ದಲ್ಲಿ ಡಿಎಚ್ಒಗಳನ್ನು ಅಮಾನತು ಮಾಡಲಾಗುವುದು. ನೇಮಕ ಆದವರಿಗೆ 60,000 ರೂಪಾಯಿ ವೇತನ ನೀಡಲಾಗುವುದು ಎಂದು ತಿಳಿಸಿದರು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಯಾವ ರೀತಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬುದನ್ನು ಖುದ್ದಾಗಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಲಾಗುವುದು. ಈ ನಿಟ್ಟಿನಲ್ಲಿ ರಾತ್ರಿ ವೇಳೆ ಆಸ್ಪತ್ರೆಗಳಿಗೆ ಭೇಟಿ ನೀಡಲು ನಿರ್ಧರಿಸಿರುವುದಾಗಿ ಸಚಿವ ಯುಟಿ ಖಾದರ್ ಹೇಳಿದರು. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ರಚನೆ ಮಾಡಬೇಕೆಂಬ ಬೇಡಿಕೆ ನ್ಯಾಯಯುತವಾಗಿದ್ದು, ಸರ್ಕಾರ ಈಗಾಗಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ. ಶೀಘ್ರದಲ್ಲೇ ಈ ಕುರಿತು ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಧಾರವಾಡ ಪ್ರತ್ಯೇಕ ಪಾಲಿಕೆಗಾಗಿ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಿತು. ಸತ್ಯಾಗ್ರಹದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ವಿಷಯವನ್ನು ಸುದೀರ್ಘವಾಗಿ ಪ್ರಸ್ತಾಪಿಸಿದರು. ಶಾಸಕ ಪ್ರಸಾದ್ ಅಬ್ಬಯ್ಯ ಧಾರವಾಡ ಜನತೆಯ ಆಶಯವನ್ನು ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟು ಕೂಡಲೇ ಇದನ್ನು ಈಡೇರಿಸುವಂತೆ ಕೋರಿದರು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು, ಧಾರವಾಡ ಸತ್ಯಾಗ್ರಹಿಗಳ ಹೋರಾಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸತ್ಯಾಗ್ರಹವನ್ನು ಕೈಬಿಡುವಂತೆ ಮನವಿ ಮಾಡಿದರು. ಸಚಿವ ಸ್ಥಾನ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದ್ದು, ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಕಳೆದ 4.5 ದಶಕದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ನಮ್ಮ ಕುಟುಂಬ 5 ದಶಕಗಳಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿದೆ. ನಾನು 3ನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಕಾಂಗ್ರೆಸ್ ಸೇರಿದ ನಂತರ ಸಂಸತ್ ಚುನಾವಣೆ, ವಿಧಾನ ಪರಿಷತ್ನ ವಿವಿಧ ಕ್ಷೇತ್ರಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದೇನೆ. ಹಾಗಾಗಿ ಸಚಿವ ಸ್ಥಾನ ಕೇಳಿದ್ದೇನೆ ಎಂದು ಹೇಳಿದರು. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇದ್ದ ದಾವಣಗೆರೆ ಜಿಲ್ಲೆಯ ಅಪಘಾತ ಪ್ರಕರಣವೊಂದನ್ನು ಸಮಾಧಾನ ಸಮಾರೋಹ ವಿಶೇಷ ಲೋಕ ಅದಾಲತ್ ಅಡಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದ್ದು, ಕಕ್ಷಿದಾರರಿಗೆ 6 ಲಕ್ಷ ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡಿಸುವ ಮೂಲಕ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸುಪ್ರೀಂಕೋರ್ಟ್ ಪ್ರಕರಣವೊಂದನ್ನು ಸ್ಥಳೀಯವಾಗಿ ಬಗೆಹರಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಡಿಕೆ ವೇಲಾ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಹಾಗೂ ರಾಜಿ ಮಾಡಿಕೊಳ್ಳಲು ಯೋಗ್ಯವಾಗಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಈ ವಿಶೇಷ ಲೋಕ್ ಅದಾಲತ್ ಹಮ್ಮಿಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3,395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900 ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ.

0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇನ್ನು ಮುಂದೆ ಕೇಳಿ ಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಸರಗೂರು ತಾಲೂಕು ಭೀಮೆಟಗೆರೆ ಗ್ರಾಮ ಪಂಚಾಯಿತಿಯ ಕೂಡಿಗಿ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗ್ರಾಮದ ನಿವಾಸಿಗರಾದ ಶ್ರೀಯುತ ಗೋವಿಂದರಾಜು ಅವರ ಜೊತೆಗೆ

0: ನಾಡಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
1: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
0: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
1: ಹಾಗೂ ಭಾನುವಾರ ಸಂಜೆ 6:50
0: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಗಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗೋವಿಂದರಾಜುರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
3: ವೆಲ್ಕಮ್. ಸರ್,
2: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
3: ಕೂಡಗಿ ಗೋವಿಂದರಾಜ್ ಅಂತ ಹೇಳಿ. ಅಂದರೆ ಸರ್, ವ್ಯವಸಾಯನೂ ಮಾಡ್ತಾ ಇದ್ದೀವಿ. ವ್ಯವಸಾಯ ಜೊತೆಗೆ ನಾನು ಕರ್ನಾಟಕ ದಲಿತ ಸಂಘ ಸಮಿತಿ ಸಂಚಾಲಕರಾಗಿ 9 ವರ್ಷ ಆಯಿತು ಇಲ್ಲಿಗೆ. ಆದರೂ ಕೂಡ ಮಾಮೂಲಿ ಸಾರ್ವಜನಿಕವಾಗಿ ಮತ್ತು ವ್ಯವಸಾಯ ಮತ್ತು ಗ್ರಾಮಗಳ ಬಗ್ಗೆ, ನಮ್ಮ ಸರಗೂರು ತಾಲೂಕು ಸಮರ್ಪಣೆಗೆ ಎಲ್ಲ ಗ್ರಾಮಗಳ ಬಗ್ಗೆನೂ ಕೂಡ ನಾವು ಆಸಕ್ತಿ ಇದೆ ಮತ್ತು ಅದ್ರ ಬಗ್ಗೆನೇ ಹೋರಾಟ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸರ್,
2: ಸರ್, ಪ್ರಥಮವಾಗಿ ತಮ್ಮ ಒಂದು ಗ್ರಾಮಕ್ಕೆ ಈ ಕೂಡಗಿ ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಒಂದು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
3: ನಮ್ಮ ಗ್ರಾಮದಲ್ಲಿ ಹಿಂದೆ ಇದ್ದ ಅಭಿವೃದ್ಧಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಜನ ತಿರುಗಾಡ್ಬೇಕಾದ್ರೆ ತುಂಬ ಕಷ್ಟ ಆಗಿತ್ತು ಸರ್, ಕಷ್ಟಕರವಾಗಿತ್ತು. ನಮ್ಮ ಗ್ರಾಮದಲ್ಲಿ ಒಂದು 50-60 ಮನೆ ಇದೆ ಸರ್. ಅಂದರೆ ಕನಿಷ್ಠ ಅಂತಂದ್ರೆ ಒಂದು 400-500 ಜನ ವಾಸ ಮಾಡ್ತಾ ಇದ್ದೀವಿ.
2: ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲದ ಒಂದು ವಿವರವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
3: ಅಂದರೆ ಭೌಗೋಳಿಕವಾಗಿ ಸರ್, ನಮ್ಮ ಗ್ರಾಮ ಅಕ್ಕಪಕ್ಕ ನೈರ್ಮಲ್ಯ ಚೆನ್ನಾಗಿದೆ ಮತ್ತು ಎಲ್ಲ ಥರದಲ್ಲೂ ಕೂಡ ಗಾಳಿ ಮಳೆ ಎಲ್ಲ ಅನುಕೂಲಕರವಾಗಿದೆ. ಆದರೂ ಕೂಡ ಏನಪ್ಪ ಅಂದರೆ ನೈರ್ಮಲ್ಯಕರಣವಾಗಿ ಹೇಳೋದಾದರೆ ತುಂಬ ನೈರ್ಮಲ್ಯ ಹದಗೆಟ್ಟಿದೆ ಈಗ. ಏನಂದರೆ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಕೆಲವು ಬಾರಿ ಈಗ ನಮ್ಮ ಗ್ರಾಮಗಳಲ್ಲಿ ವಾರ್ಡ್ ಸಭೆ ನಡೀತವೆ, ಗ್ರಾಮ ಸಭೆಗಳು ನಡೀತವೆ ಮತ್ತು ಗ್ರಾಮ ಅಭಿವೃದ್ಧಿ ಬಗ್ಗೆ ಚರ್ಚೆನೂ ಮಾಡ್ತೀವಿ ಮತ್ತು ಗ್ರಾಮದ ಬಗ್ಗೆ ಗ್ರಾಮಸ್ಥರೆಲ್ಲೂ ಸೇರಿ ಮತ್ತು ವಾರ್ಡ್ ಸಭೆ ಗ್ರಾಮ ಸಭೆ ಎಲ್ಲರಲ್ಲೂ ಕೂಡ ಅರ್ಜಿಗಳನ್ನ ಸಲ್ಲಿಸಿರ್ತೀವಿ. ಆದರೆ ಗ್ರಾಮ ನೈರ್ಮಲ್ಯ ಬಗ್ಗೆ ಹೇಳೋದಾದರೆ ಇಲ್ಲಿವರೆಗೂ ಕೂಡ ಯಾವ ಸರಿನೂ ಕೂಡ ಅವರು ಗ್ರಾಮ ನೈರ್ಮಲ್ಯ ಮಾಡೋದೇ ಇಲ್ಲ. ಈ ಗ್ರಾಮದಲ್ಲಿ ಈಗ ಕಸ ವಿಲೇವಾರಿ ಘಟಕ ಅಂತ ಬಂತು, ಈಗ ಕಸ ತೆಗೆಯೋಕೆ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ವಾಹನಗಳನ್ನ ಕೊಟ್ಟರು. ಆದರೂ ಕೂಡ ವಾಹನಗಳು ಎಲ್ಲೂ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ. ಅವರ ಮನೆ ಮುಂದೆ, ಬಿಲ್ ಕಲೆಕ್ಟರ್ ಮನೆ ಮುಂದೆ ಅಥವಾ ಪಂಚಾಯತಿ ಮುಂದೆ ನಿಲ್ಸ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ವಿನಃ ಈ ಯಾವುದೇ ಊರಲ್ಲೂ ಕೂಡ ಕಸ ಕಲೆಕ್ಟ್ ಮಾಡೋದನ್ನು ನಾವು ನೋಡೇ ಇಲ್ಲ. ಅದು ನಮ್ಮ ಗ್ರಾಮದಲ್ಲಿ ಈಗ ಒಂದು ಕಡೆ ಕಸ ತೊಟ್ಟಿ ಹಿಂದೆ ಆದರೂ ಕೂಡ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಕಸ ತೊಟ್ಟಿಗಳನ್ನ ನಿರ್ಮಾಣ ಮಾಡ್ತಿದ್ರು. ಈಗ ಒಂದು ಬೀದಿಲಿ ಒಂದು 3-4 ಕಸ ತೊಟ್ಟಿಗಳನ್ನ ನಿರ್ಮಾಣ ಮಾಡಿ ಅಟ್ಲೀಸ್ಟ್ ಅಲ್ಲಿಗೆ ಹಾಕಿದ್ರು ಕೂಡ ಅದನ್ನು ಬೆಂಕಿ ಹಾಕಿ ಅಲ್ಲಾದರೂ ಬೇಯಿಸ್ತಿದ್ರು. ಇವಾಗ ಏನಾಗಿದೆ ಅಂತಂದರೆ ಟಬ್ಗಳು ಕೊಟ್ಟರು ಹಸಿ ಕಸ ಒಣ ಕಸ ಅಂತ, ಅದನ್ನು ಯೂಸ್ ಮಾಡೋಕ್ಕೆ ಅವಕಾಶ ಇಲ್ಲ. ಮತ್ತು ವಾಹನ ಕೊಟ್ಟರು, ವಾಹನದಲ್ಲಿ ಅಟ್ಲೀಸ್ಟು 15 ವಾರಕ್ಕಾದರೂ ಬಂದು ಕಲೆಕ್ಟ್ ಮಾಡ್ಕೊಂಡು ಕಸ ವಿಲೇವಾರಿ ಘಟಕಕ್ಕೆ ತಗೊಂಡೋಗಿ ಹಾಕಿದ್ರೆ ಅನುಕೂಲ ಆಗುತ್ತೆ ಸರ್ ಸಾರ್ವಜನಿಕರಿಗೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಕಸ ತೊಟ್ಟಿಗಳು ಕೂಡ ಇಲ್ಲ, ರಸ್ತೆ ಬದಿಯಲ್ಲಿ ಹಾಕ್ತಾರೆ. ಅಲ್ಲ, ಈಗ ನೈರ್ಮಲ್ಯ ಏನು ಅಂದರೆ ಹಿಂದೆ ಜನ ಆಸಕ್ತಿ ಇರಲಿಲ್ಲ ನಾವು ಸ್ವಚ್ಛವಾಗಿರ್ಬೇಕು, ಶುದ್ಧಿಯಾಗಿರ್ಬೇಕು ಅನ್ನೋದ್ರ ಬಗ್ಗೆ. ಇವಾಗ ಜನ ಶುದ್ಧಿಯಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು ಅಂತಿದ್ದಾರೆ. ಆದರೆ ಅಧಿಕಾರಿಗಳಲ್ಲಿ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಾಗಾಗಿ ಈಗ ಸ್ವಚ್ಛತೆ ಬಗ್ಗೆ ಹೇಳೋದಾದರೆ ಆ ಕಸ ವಿಲೇವಾರಿ ಘಟಕಗಳು ಕರೆಕ್ಟಾಗಿ ಕಲೆಕ್ಟ್ ಮಾಡಬೇಕು ಮತ್ತು ತೊಟ್ಟಿಗಳು ನಿರ್ಮಾಣ ಆಗಬೇಕು. ಕಸ ತೊಟ್ಟಿಗಳು, ಒಣ ಕಸ, ಹಸಿ ಕಸ ತೊಟ್ಟಿಗಳು ನಿರ್ಮಾಣ ಆದರೆ ಆ ನಿರ್ಮಾಣ ಆದಂಥ ಕಸಗಳನ್ನ ಇವರು ಕಸ ವಿಲೇವಾರಿ ಘಟಕಕ್ಕೆ 15 ವಾರಕ್ಕೊಂದ್ಸಲ ಆದರೂ ತಗೊಂಡು ಹೋಗ್ಬೋದು. ಅದೊಂದು ಮಾಡಬೇಕು.
2: ಸರ್, ಪ್ರಸ್ತುತ ತಮ್ಮ

0: ನಮ್ಮ ಗ್ರಾಮದಲ್ಲಿ ಒಂದು ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅದರ ಒಂದು ಅಂಕಿ ಅಂಶವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ
1: ಚರಂಡಿ ಸರ್, ಚರಂಡಿ ನಿರ್ಮಾಣವಾಗಿ ಹೇಳೋದಾದ್ರೆ ಈ ಕೆಲವು ಬಾರಿ ಈಗ ನಮ್ಮೂರಲ್ಲಿ 4 ಬೀದಿಗಳು ಬರುತ್ತೆ, 4 ಬೀದಿ ಮತ್ತೆ ಒಂದು ಅಡ್ಡ ಬೀದಿ ಬರುತ್ತೆ. ಈ 4 ಬೀದಿ ನೀರು ಒಂದು ಕಡೆ ಸ್ಟೇ ಆಗುತ್ತೆ. ಸ್ಟೇ ಆದಾಗ ನಾವು ಹಲವಾರು ಬಾರಿ ಈಗ ನನಗೆ ಗೊತ್ತಾದ ಮಟ್ಟಿಗೆ 5-6 ವಾರ್ಡ್ ಸಭೆಗಳಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ, ಮತ್ತು ಗ್ರಾಮಸ್ಥರ ಸಹಿತವಾಗಿ ಫೋಟೋನು ಕೂಡ ತೆಗೆದಿದ್ದೀವಿ ನಾವು ವಾರ್ಡ್ ಸಭೆಯಲ್ಲಿ, ಇದನ್ನು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ. ಅದು ಒಂದು ರೀತಿಯಲ್ಲಿ ಯೋಚನೆ ಮಾಡೋದಾದರೆ ಅದು ಶೇಖರಣೆ ಮಾಡಿ ಹೊರಗಡೆಗೆ ಬಿಡೋಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು, ಅದು ಮಾಡೋಕ್ಕಾಗಲಿಲ್ಲ. ಮತ್ತು ಅಲ್ಲಿಂದ ಹೋಗ್ಬೇಕು ಅಂತಂದರೆ ಸಹ ಒಂದು 2 ಜಮೀನುಗಳಿವೆ, ಒಂದು 200 ಮೀಟ್ರ್ 200 ಮೀಟ್ರ್ 2 ಜಮೀನುಗಳಿವೆ. ಅಲ್ಲಿಂದ ಅಂಡರ್ಗ್ರೌಂಡ್ ರೀತಿ ಮಾಡಿ ಹೋಗ್ಬೇಕು, ಅದು ಒಂದಿತ್ತ ಸ್ಟೇ ಆಗ್ತದೆ. ಅದರಿಂದ ನಮ್ಮ ಊರಲ್ಲಿ ಫುಲ್ಲು ಸ್ಮೆಲ್ ಬರುತ್ತೆ, ಮತ್ತು ಅಕ್ಕಪಕ್ಕ ಮನೆಗಳಿಗೆ ಜೀವಿಸೋಕ್ಕೂ ತುಂಬ ಕಷ್ಟಕರವಾಗಿದೆ. ಅದೊಂದು ಆಗಬೇಕು. ಮತ್ತು ಅದೇ ಕಷ ತೊಟ್ಟಿಗಳಾಗಬೇಕು. ಮತ್ತು ಶಾಲೆ ಇದೆ, ಶಾಲೆ ಅಂತಂದರೆ ಶಾಲೆ ಅಭಿವೃದ್ಧಿ ಆಗಬೇಕು. ಈಗ ಶಾಲೆಯಲ್ಲಿ ಮಕ್ಕಳಿಗೆ ಆಟೋಪಕರಣಗಳು ಬೇಕು, ಅದು ಮೈದಾನ ಇಲ್ಲ, ಆಟದ ಮೈದಾನ ಆಗಬೇಕು. ಮತ್ತು ಶಾಲೆಗೆ ಇನ್ನು ಹೆಚ್ಚು ಕಮ್ಮಿ ಬಂಡವಾಳಿಸಿ 8 ಆಗಿದ್ದ, ಅದೊಂದು ಕ್ಲೀನ್ ಆಗಬೇಕು. ಮತ್ತು ಶಾಲೆ ಕಾಂಪೌಂಡ್ ಆಗಬೇಕು. ಅದೆಲ್ಲ ಆದರೆ ನಮ್ಮ ಹಳ್ಳಿ ಭಾಗದಲ್ಲಿ ಈಗೇನು ಸಹ ಎಲ್ಲರೂ ಕೂಡ ಹೋಗಿ ಸಿಟಿಲೇ ಕಲಿಯೋಕ್ಕಾಗಲ್ಲ. ಹಾಗೆ ಕನಿಷ್ಠ ಅಂತಂದರೆ ಈಗ ನಮ್ಮೂರಲ್ಲಿ 1-5 ಶಾಲೆ ಇದೆ, 5 ಚಿಕ್ಕ ಮಕ್ಕಳು ಆಗಿರೋದ್ರಿಂದ ಅವರ ಆಟದ ಮೈದಾನ ಅವಶ್ಯಕತೆ. ಮತ್ತು ನಾವು ಏನು ನಮ್ಮ ಹಳ್ಳೀಲಿ ಏನು ಕಲಿಸಿ ಕಳಿಸ್ತೀವಿ ಅದೇ ಮುಂದೆ ಆಗೋದು. ಹಾಗಾಗಿ ಅವ್ರಿಗೆ ಸಾಲ ಅಭಿವೃದ್ಧಿ ಬಗ್ಗೆ ಮತ್ತು ಆಟೋಪಕರಣಗಳ ಬಗ್ಗೆ ಒಂದು ಸ್ವಲ್ಪ ಹೆಚ್ಚು ರೀತಿಯ ಆದ್ಯತೆ ಬೇಕು. ಮತ್ತು ಎಜುಕೇಷನ್ಗೆ ಉನ್ನತ ಗುಣಮಟ್ಟ ಶಿಕ್ಷಣ ಬೇಕು, ಒಬ್ಬರಿಬ್ಬರು ಟೀಚರ್ಸ್ಗಳು ಬೇಕು. ಹಂಗಾಗಿ ಸರ್, ಮತ್ತು ಬಸ್ ವ್ಯವಸ್ಥೆ ಅಂದರೆ ಏನಾಗಿದೆ ಅಂತಂದರೆ ಹಿಂದೆ ಒಂದೇ ಬಸ್ ಬರ್ತಿತ್ತು ಸರ್, ಇವಾಗ ಅದೇ ಬಸ್ ಕಂಟಿನ್ಯೂ ಆಗ್ತಾಯಿದೆ. ಹಾಗಾಗಿ ಇನ್ನೊಂದು 2 ಬಸ್ ವ್ಯವಸ್ಥೆ ಬೇಕು, ಮಧ್ಯಾಹ್ನ ಸಂಜೆ. ಮತ್ತು ನಮ್ಮ ಕಾಡಂಚಿನ ಗಡಿಭಾಗ ಆಗಿದ್ರಿಂದ ನಂಬಿಲಿಂದ ಜನಗಳು ಹೋಗ್ತಾರೆ, ಮತ್ತು ಸ್ಕೂಲ್ ಮಕ್ಕಳಿಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಈಗ ನಾವು ಕಾಲೇಜ್ ಈಗ ನಮ್ಮ ಕಾಡಂಚಿನ ಗಡಿ ಭಾಗದಲ್ಲಿ ಇರೋರು ಎಲ್ಲರೂ ಕೂಡ ಕಡು ಬಡತನದಿಂದ ಬದುಕಿದಂಥ ಜನ, ಆದರೂ ಯಾರು ಕೂಡ ಓನಾಗಿ ವೆಹಿಕಲ್ ಮಾಡಿ ಕಳಿಸೋದಾಗಲಿ ಎಜುಕೇಷನ್ ಮುಂದುವರಿಸೋದಾಗಲಿ ಆಗಲ್ಲ. ಈಗ ಎಜುಕೇಷನ್ ಮುಂದುವರಿಸಬೇಕು ಅಂತ ಹೇಳಿದ್ರೆ ಕನಿಷ್ಠ ಬಸ್ ವ್ಯವಸ್ಥೆನಾರ ಆಗಬೇಕು. ಹಾಗಾಗಿ ಬಸ್ ವ್ಯವಸ್ಥೆ ಬೇಕು, ಅದೊಂದು 2 ಬಸ್ ಆದರೆ ಅದೊಂದು ವ್ಯವಸ್ಥೆ ಆಗುತ್ತೆ ಸರ್. ಮೂಲಭೂತ ಸೌಕರ್ಯ ಬೀದಿ ದೀಪಗಳದೇನು ಪ್ರಾಬ್ಲಮ್ ಇಲ್ಲ ಸರ್, ಕಂಟಿನ್ಯೂ ಆಗ್ತಾ ಇದೆ. ಆವಾಗ ಅವಾಗ ನಾವು ಯಾವ್ದಾದ್ರು ಕಾರ್ಯಕ್ರಮಗಳು ಮಾಡಿದ್ರೆ ಮುಂಚಿತವಾಗಿ ಮಾಡ್ತೀವಿ. ಮತ್ತು ಇದ್ರದೇ ಸಹ ಸಮಸ್ಯೆ ವೆಹಿಕಲ್ದು, ಅದು ಬಿಟ್ಟರೆ ಶೌಚಾಲಯ ಅಂದರೆ ಇನ್ನೂ ಮುಖ್ಯವಾದದ್ದು ಶೌಚಾಲಯನೇ ಸರ್. ಈಗ ನಮ್ಮ ಭಾಗದಲ್ಲಿ ಕನಿಷ್ಠ ಅಂದರೆ 60 ಮನೆ ಇದೆ, ಒಂದು ಬ್ಯಾಚಲ್ಲಿ ಕನಿಷ್ಠ ಅಂದರೆ ಒಂದು 5 ಜನಕ್ಕೂ ಶೌಚಾಲಯ ಕೊಡೋಲ್ಲ ಒಂದು ವರ್ಷಕ್ಕೆ. ಈಗ ನನಗೆ ಗೊತ್ತಾದ ಮಟ್ಟಿಗೆ ನನ್ನ ಹತ್ರನೇ ಇದೆ ಸರ್ ಅಪ್ಲಿಕೇಶನ್ ಫಾರಮ್ಗಳಿವೆ. ಕನಿಷ್ಠ ಅಂತಂದ್ರು ಎಲ್ಲ ಕಡೆ ಅರ್ಜಿ ಸಲ್ಲಿಸಿ 6 ವರ್ಷ ಆದರೂ ಕೂಡ ಗ್ರಾಮ ಪಂಚಾಯತ್ ವರ್ಕ್ ಮಾಡ್ತಾ ಇಲ್ಲ. ಈಗ ಒಂದ್ಸರಿ ಅಮೌಂಟ್ ಬಂದಿಲ್ಲ ಅನ್ನೋದು, ಒಂದ್ಸರಿ ವರ್ಕ್ ಕಾರ್ಡೇ ತೆಗಿಯಲ್ಲ. ಆ ಸಮಸ್ಯೆಗಳು ಬರ್ತಿರೋದೆ ಪಂಚಾಯತಿಯಿಂದ. ಪಂಚಾಯತಿಲಿ ಕರೆಕ್ಟಾಗಿ ಕಾರ್ಯನಿರ್ವಹಿಸ್ಬಿಟ್ರೆ ಎಷ್ಟೋ ಮೂಲಭೂತ ಸೌಕರ್ಯಗಳು ದೊರಕದಂತ ಆಗುತ್ತೆ ಸರ್. ಭೌಗೋಳಿಕ ಲಕ್ಷಣ ಅಂತಂದರೆ ಸರ್, ನಮ್ಮ ಅಕ್ಕಪಕ್ಕ ಇಲ್ಲಿ ಕಾಡಂಚಿನ ಗಡಿಭಾಗ ಇದೆ, ಆದರೂ ಕಾಡಂಚಿ ಇರೋದ್ರಿಂದ ಹಸಿರು ಸೇನೆ ಮಾಮೂಲಿ ಹಸಿರಾಗಿ ಇರುತ್ತೆ. ಎಲ್ಲ ಇದರಲ್ಲೂ ಸರಿ ನಮಗೆ ಅನುಕೂಲ ಆಗಿದೆ ಸರ್. ಅನುಕೂಲ ಆದರೂ ಕೂಡ ನೈಸರ್ಗಿಕವಾಗಿ ಗಾಳಿ ತಗೊಳ್ಳೋದಾಗಲಿ ಎಲ್ಲ ನೈಸರ್ಗಿಕವಾಗಿ ಚೆನ್ನಾಗಿದೆ. ಬಟ್ ಆದರೆ ಅರಣ್ಯ ಇರೋದ್ರಿಂದ ಅರಣ್ಯದಿಂದ ನಮಗೆ ಎಲ್ಲ ಸೌಲಭ್ಯನೂ ಆಗುತ್ತೆ ಅನ್ಕೋತೀವಿ. ಈಗ ಟೈಮ್ ಕರೆಕ್ಟಾಗಿ ಮಳೆ ಆಗುತ್ತೆ, ಟೈಮ್ ಕರೆಕ್ಟಾಗಿ ಬೆಳೆ ಆಗುತ್ತೆ, ಅವೆಲ್ಲ ಸರಿ ಆಗುತ್ತೆ ಸರ್. ಆದರೆ ಕಾಡಿನಿಂದ ಆಗಿರೋಂತಹ ಹಾನಿಗಳು, ಪ್ರಾಣಿಗಳ ಹಾವಳಿ, ಮತ್ತು ಆ ಕಡೆಯಿಂದ ಬರ್ತಾಯಿರೋ ಸೋಲಾರ್ ವ್ಯವಸ್ಥೆ ಆಗಬೇಕು. ಈಗ ಕೆಲವು ಜಮೀನುಗಳಿವೆ ಕಾಡಂಚಿನ ಗಡಿ ಭಾಗದಲ್ಲಿದೆ, ಅದರಲ್ಲೂ ಗ್ರಾಮನೇ ಕಾಡಂಚಿನ ಭಾಗದಲ್ಲಿರೋದ್ರಿಂದ ಹಾಗೆ ಸ್ವಲ್ಪ ಸೋಲಾರ್ ವ್ಯವಸ್ಥೆ ಆಗಬೇಕು. ಮತ್ತು ಅರಣ್ಯ ಇಲಾಖೆಯಿಂದ ಆಗಬೇಕಾದಂಥದ್ದು ಸೋಲಾರ್ ವ್ಯವಸ್ಥೆ. ಮತ್ತು ಗ್ರಾಮಗಳಿಗೆ ಸಹ ಈಗೇನು ಅಂತ ಹೇಳಿದ್ರೆ ಗಾಳಿ ಮಳೆ ಜಾಸ್ತಿ ಆಗುತ್ತೆ, ಈ ಕಾಡಂಚಿನ ಭಾಗವಾಗಿರೋದ್ರಿಂದ ಮಳೆ ಜಾಸ್ತಿ, ಯಾವಾಗಲೂ ಖಂಡಿತವಾಗಿ ಮಳೆ ಆಗೇ ಆಗುತ್ತೆ. ಆ ಮಳೆ ಆದ್ದರಿಂದ ನಮ್ಗೆ ವಿದ್ಯುತ್ ಸೌಲಭ್ಯ ಕಡಿಮೆ ಇರುತ್ತೆ. ಈ ಕಡಿಮೆ ಅಂತಂದರೆ ಇಲಾಖೆಯಿಂದ ಪ್ರಾಬ್ಲಮ್ ಅಂತೇನಿಲ್ಲ, ಬಟ್ ಆದರೂ ಕೊಟ್ಟರೆ ಮಳೆ ಗಿಳೆ ಆದಾಗ ಮಳೆ ಮರ ಬಿದ್ದೋಗೋದು ಏನೋ ಸಮಸ್ಯೆಗಳಾದಾಗ ಸಮಸ್ಯೆಗಳಾಗ್ತವೆ ಸರ್. ಹಾಗಾಗಿ ಒಂದು ಸ್ವಲ್ಪ ಬೀದಿಗಳಿಗೂ ಸೋಲಾರ್ ವ್ಯವಸ್ಥೆ ಆಗಬೇಕು, ಮನೆಗಳಿಗೂ ಸೋಲಾರ್ ವ್ಯವಸ್ಥೆ ಆಗಬೇಕು, ಅವೆಲ್ಲ ಆದರೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ಮತ್ತು ಕಾಡು ಪ್ರಾಣಿ ಹಾವಳಿ ತಪ್ಪಿಸ್ಬೇಕು ಅವರು. ಈಗ ರೈಲ್ವೆ ಬ್ಯಾರಿಕೇಡ್ ಆಗ್ತಾವ್ರೆ ಕೆಲವು ಕಡೆ, ಅದ್ರ ಜೊತೆ ಬಲೆ ಹಾಕಿ ಕಾಡು ಪ್ರಾಣಿಗಳು ಊರಿಗೆ ಬರಬಾರ್ದು, ಆ ರೀತಿ ಮಾಡಿದ್ರೆ ಜೀವನ ನಿರ್ವಹಿಸೋಕ್ಕೆ ಕುಂಠಿತ ಇಲ್ಲ ಸರ್, ಅನುಕೂಲ ಆಗುತ್ತೆ.
0: ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಗೂ ಸಾರಿಗೆ ವ್ಯವಸ್ಥೆ

0: ಆಗಿರ್ಬೋದು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ
1: ಸರ್, ಗ್ರಾಮದಲ್ಲಿ ಶಿಕ್ಷಣ ವ್ಯವಸ್ಥೆ ಹಿಂದೆ ಕುಂಠಿತವಾಗಿತ್ತು. ಈಗ ನಮ್ಮ ತಂದೆ ತಾಯಿ ಅವರೆಲ್ಲ ಓದಬೇಕಾದ್ರೆ ಎಜುಕೇಷನೇ ಮಾಡಿರಲಿಲ್ಲ, ಶಿಕ್ಷಣದ ಅರಿವೇ ಇರಲಿಲ್ಲ. ಈಗ ನಮ್ಮಗಳ ಮಟ್ಟಕ್ಕೆ ತಕ್ಕ ಮಟ್ಟಕ್ಕೆ ನಾವು ಕೂಡ ಶಿಕ್ಷಣವನ್ನು ಕಲಿತು ಹೊರಗಡೆ ಕಲಿತು ಇವಾಗ ಶಿಕ್ಷಣದಲ್ಲಿ ಮುಂದುವರೆದಿದ್ದೀವಿ. ಆದರೂ ಕೂಡ ಇವಾಗಲೂ ಶಿಕ್ಷಣ ಮುಂದುವರಿತಿದೆ ಅನ್ಕೋತಿದ್ದೀನಿ. ಆದರೂ ಎಲ್ಲರ ಗುಣಗಳಲ್ಲೂ ಕೂಡ ಶಿಕ್ಷಣ ಕಲೀಲೇಬೇಕು, ಶಿಕ್ಷಣ ಅನ್ನೋದೇ ಮುಖ್ಯ ಅನ್ನೋದು ಅರಿವಿದೆ. ಆದರೂ ಕೂಡ ಶಿಕ್ಷಣ ಅರಿವಿದೆ ಅಂತಂದರೆ ಸರ್ಕಾರದ ಮಟ್ಟದಲ್ಲಿ ಅರಿವಿಲ್ಲ. ಈಗ ಜನಸಾಮಾನ್ಯರಲ್ಲಿ ಪ್ರತಿಯೊಬ್ಬ ಕೂಲಿ ಮಾಡೋನು ಕೂಡ ನಾನು ಶಿಕ್ಷಣವನ್ನು ಕಲಿಸಬೇಕು, ನನ್ನ ಮಕ್ಕಳನ್ನ ಮುಂದುವರಿಸಬೇಕು ಅನ್ನೋ ಭಾವನೆಗಳಿದೆ. ಅದು ಸರ್ಕಾರದ ಮಟ್ಟದಲ್ಲಿ ಏನಾಗ್ತಿದೆ ಅಂದರೆ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ, ಅದು ಮೊದಲನೇ ಕೆಲಸ ಆಗಬೇಕು. ಈಗ ಕೆಲವರು ಏನಂತಾರೆ ಸರ್, ಈಗ ಒಂದು ಗ್ರಾಮದಲ್ಲಿ ಒಂದು 10-15 ಮಕ್ಕಳು ಇರ್ತವೆ, 15 ಮಕ್ಕಳು ಹೊರಗಡೆ ಹೋಗಿ ಕಲಿಬೇಕು ಅಂತಂದರೆ ಆಸಕ್ತಿ ಇರಲ್ಲ. ಈಗ ಮಕ್ಕಳಲ್ಲಿ ಆಸಕ್ತಿ ಇರಲ್ಲ, ಇವ್ರಿಗೆ ಎಜುಕೇಷನ್ ಮಾಡಿಸ್ಬೇಕು ಅನ್ನೋ ಅನುಭವ ಇರುತ್ತೆ. ಅದೇ ಆಸಕ್ತಿನ ಸರ್ಕಾರ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಜವಾಬ್ದಾರಿ ಕೊಟ್ಟರೆ, ಮತ್ತು ಗ್ರಾಮೀಣ ಮಟ್ಟದಲ್ಲಿ ಶಾಲೆಗಳು ಪುನರಂಭ ಆದರೆ ಅವ್ರಿಗೂ ಕೂಡ ಒಂದೇ ಊರಲ್ಲಿ ಕಲಿಯೋದ್ರಿಂದ ಇನ್ನೂ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ, ಮತ್ತು ಸರ್ಕಾರಿ ಸೌಲಭ್ಯಗಳು ದೊರಕಂತ ಆಗುತ್ತೆ. ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಹಳ್ಳಿಗಳಿಗೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಅಂದರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು ಅಂತಂದರೆ ಸರ್, ಹಿಂದೆ ಏನಾಗಿದೆ, ಈ ಗೆಸ್ಟ್ ಟೀಚರ್ ತಗೊಂಡ್ರಲ್ಲ, ಗೆಸ್ಟ್ ಟೀಚರ್ ತಗೊಂಡು ಹಿಂದೆ ಈಚೆಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಅಂದರೆ ಟೀಚರ್ಸ್ಗಳು ಪಾಠ ಮಾಡ್ತಾರೆ, ಅಂದರೆ ಗೌರ್ಮೆಂಟ್ ಟೀಚರ್ ತಗೊಂಡು ಪಾಠ ಮಾಡೋಕ್ಕೂ ಗೆಸ್ಟ್ ಟೀಚರ್ ತಗೊಳೋಕ್ಕೂ ಪಾಠ ಮಾಡೋಕ್ಕೂ ಭಾರಿ ವ್ಯತ್ಯಾಸ ಇದೆ. ಈ ಗೆಸ್ಟ್ ಟೀಚರ್ ಆದ ತೊಟ್ಟಿಂದ ಕೆಲವು ಶಾಲೆಗಳಲ್ಲಿ ಅಭಿವೃದ್ಧಿನೇ ಆಗ್ತಾಯಿಲ್ಲ. ಈಗ ಶಾಲೆ ಅಭಿವೃದ್ಧಿ ಯಾವ ರೀತಿ ಆಗಬೇಕು ಅಂತ ಹೇಳಿದ್ರೆ, ಈಗ ಸಾಲ ಕೊಠಡಿ ಇರಲ್ಲ, ಮತ್ತು ಅಡುಗೆ ಕೋಣೆಗಳು ಇರಲ್ಲ, ಕೆಲವು ನಾನು ಹೇಳ್ದಂಗೆ ಈಗ ಆಟದ ಮೈದಾನಗಳಿಲ್ಲ, ಮತ್ತು ಸಾಲ ಅಭಿವೃದ್ಧಿ ಬಗ್ಗೆ ಎಲ್ಲ ವ್ಯವಸ್ಥೆನೂ ಕೂಡ ಸರ್ಕಾರ ನಡೆಸಿಕೊಟ್ರೆ. ಈಗ ಕೆಲವು ಮಕ್ಕಳಿಗೆ ವೆಹಿಕಲ್ ವ್ಯವಸ್ಥೆನೇ ಇರಲ್ಲ. ಈಗ 5ನೇ ಕ್ಲಾಸ್ವರೆಗೆ ನಮ್ಮ ಊರಿಂದ ಬಿಟ್ಟು ಮುತಿಗೊಂಡಿಗೆ ಹೋಗ್ಬೇಕು, ಹೈಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಹೈಸ್ಕೂಲ್ಗೆ ಮುತಿಗೊಂಡಿಗೆ ಹೋಗ್ಬೇಕಾದ್ರೆ ಈಗ ಹಿಂದೆ ಏನೋ ನಾವು ಎಜುಕೇಷನ್ ಕಲಿಬೇಕಲ್ಲ ಅನ್ನೋ ಉದ್ದೇಶಕ್ಕಾದರೂ ನಡ್ಕೊಂಡು ಹೋಯ್ತಿದ್ರು. ಇವಾಗ ಎಜುಕೇಷನ್ ಕಲಿಬೇಕಾದರೂ ಕೂಡ ನಾನು ಒಂದು ವ್ಯವಸ್ಥಿತವಾದ ಪ್ಲೇಸನ್ನು ಹುಡುಕ್ತಾರೆ ಈಗ ಜನ. ಹಂಗಾಗಿ ಅದು ವೆಹಿಕಲ್ ಸಮಸ್ಯೆ ಆಗಿರುತ್ತೆ, ಅದನ್ನು ಹೆಚ್ಚಿನ ಆದ್ಯತೆನ ಈಗ ಬೇರೆ ಕಡೆಯೆಲ್ಲ ವೆಹಿಕಲ್ಗೆ ಅದಕ್ಕೆ ಇದಕ್ಕೆ ಅನ್ಬಿಟ್ಟು ವ್ಯವಸ್ಥೆ ಮಾಡೋಬಲ್ಲು. ನಮ್ಮ ಊರಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯಾವ ಸ್ಕೂಲ್ಗಳಿವೆ ಆ ಸ್ಕೂಲ್ಗಳಿಗೆ ಮುನ್ನಡೆಸುವಂಥ ಕೆಲಸಗಳಾಗಬೇಕು. ಈಗ ಟೀಚರ್ಸ್ ಕೊರತೆ ಇರ್ತ ಟೀಚರ್ಸ್ ಕೊರತೆನ ಅಳವಡಿಸ್ಬೇಕು, ಬಿಲ್ಡಿಂಗ್ ಕೊರತೆ ಇರ್ತ ಅದನ್ನು ಮಾಡಬೇಕು, ಮತ್ತು ಆಟದ ಮೈದಾನಗಳು ಮಾಡಬೇಕು, ಮತ್ತು ಶೈಕ್ಷಣಿಕವಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದ್ರೆ ಶಿಕ್ಷಣ ಮುಖ್ಯ. ಹಾಗಾಗಿ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಸರ್ಕಾರ ಅಂತ ಕೇಳ್ತದೆ. ಅಂದರೆ ಸಾರ್ವಜನಿಕವಾಗಿ ಅಂತ ಹೇಳಿದ್ರೆ ಸರ್, ಕೆಲವು ಸಮಸ್ಯೆಗಳು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈಗ ನಮ್ಮೂರ 10 ಮಕ್ಕಳು ಶಾಲೆಗೆ ಹೋಗ್ತಾಯಿದ್ರೆ ಇನ್ನು 10 ಮಕ್ಕಳು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ. ಉದ್ದೇಶ ಏನಪ್ಪ ಅಂತಂದರೆ ಪ್ರೈವೇಟ್ ಸ್ಕೂಲಲ್ಲಿ ಅಯ್ಯೋ ಗೆಸ್ಟ್ ಟೀಚರ್ ತಗೊಂಡ್ರೆ ನಾನು ಯಾವಾಗ ಪಾಠ ಮಾಡಲ್ಲ, ಇವೆಲ್ಲ ಸಮಸ್ಯೆಗಳಿರ್ತವೆ. ಅದನ್ನೆಲ್ಲ ಬಿಟ್ಟು ಸರ್ಕಾರದ ಮಟ್ಟದಲ್ಲಿ ಹೆಚ್ಚಿನ ರೀತಿಯಲ್ಲಿ ಶಾಲೆಗಳಿಗೆ ಅವಕಾಶ ಕೊಟ್ಟರೆ, ಮತ್ತು ಸಾರ್ವಜನಿಕರು ಕೂಡ ಹೊರಗಡೆ ಸೇರಿಸೋದನ್ನ ಮಕ್ಕಳನ್ನ, ಈಗ ಒಂದು ಸ್ಕೂಲಲ್ಲಿ ಹೋಗಿ ಹೊರಗಡೆ ಹೋಗಿ ಫೀಸ್ ಕಟ್ಟಿ ವ್ಯಾನ್ ಫೀಸ್ ಕಟ್ಟಿ ಎಲ್ಲ ವ್ಯವಸ್ಥೆನೂ ಮಾಡಿದ್ರು ಕೂಡ ಶಿಕ್ಷಣ ಕಲಿಬೇಕು ಅನ್ನೋ ಆಸಕ್ತಿ ಎಲ್ಲಿದ್ರೂ ಕಲೀಲೇ ಕಲಿತಾರೆ. ಆಗ ಈಗ ಹಿಂದೆ ಎಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋವ್ರೆ ಟೀಚರ್ಸ್ಗಳಾಗಿರೋದು, ಲೆಕ್ಚರ್ಗಳಾಗಿರೋದು, ತಹಸೀಲ್ದಾರಾಗಿರೋದು. ಈಗ ಅವರೆಲ್ಲ ಈಗ ಮಕ್ಕಳು ಓದ್ತಿದ್ದಂಗೆ ಎಲ್ ಕೆ ಜಿ ಮಾಡಿಸ್ಬೇಕು ಅಂತಾರೆ, ಎಲ್ ಕೆ ಜಿ ಮಾಡ್ಸಕ್ಕೆ ತಗೊಂಡೋಗಿ 100,000 ರೂಪಾಯಿ ಸುರಿತಾರೆ. ಅದನ್ನೇ ಮಕ್ಕಳ ಅಭಿವೃದ್ಧಿಗೆ ಇಟ್ಕೊಂಡು ಈಗ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಗೆ ಮುಂಚೂಣಿಯಲ್ಲಿವೆ. ಆದರೂ ಕೂಡ ನಾವೇನು ಮಾಡ್ಬೇಕು ಅಂತಂದರೆ ಅದ್ರ ಜೊತೆ ನಾವು ಕೈ ಜೋಡಿಸಿದಾಗ ಸರ್ಕಾರಿ ಶಾಲೆನೂ ಅಭಿವೃದ್ಧಿ ಆಗುತ್ತೆ, ನಮ್ಮ ಮಕ್ಕಳು ಅಭಿವೃದ್ಧಿ ಆಗೋಕ್ಕೆ ಇಷ್ಟ ಆಗುತ್ತೆ. ಆಗ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರು ಕೂಡ ಆಲೋಚನೆ ಮಾಡಿ ಸರ್ಕಾರಿ ಶಾಲೆಗಳಿಗೆ ಅಡ್ಮಿಷನ್ ಮಾಡಿದ್ರೆ ಅನುಕೂಲ ಅಂತ ಹೇಳ್ಕೊತೀವಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮೂರಲ್ಲಿಲ್ಲ, ಅಂದರೆ ಮುತಿಗೆಮಡಿ ಹೋಗ್ಬೇಕಲ್ಲ, ಭೀಮಡಿಗೆರೆ ಹೋಗ್ಬೇಕು. ಅಂದರೆ ಈಗ ಅದೊಂದು ವ್ಯವಸ್ಥೆ ಆಗ್ಬೇಕು ಸರ್ ನಮ್ಮ ಗ್ರಾಮೀಣ ಭಾಗದಲ್ಲಿ. ಇವಾಗ ಏನು ಅಂತಂದರೆ ನಮ್ಮ ಭಾಗದಲ್ಲಿ ಜಾಸ್ತಿ ಟ್ರೈಬಲ್ಸ್ ಬರ್ತಾರೆ, ಟ್ರೈಬಲ್ಸು ನಮ್ಮ SST ಹಿಂದುಳಿದ ಜನಾಂಗಗಳು ಜಾಸ್ತಿ ವಾಸ ಮಾಡ್ತಾರೆ. ಹಿಂದುಳಿದ ಜನಾಂಗಗಳು ವಾಸ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಎಲ್ಲ ಜಮೀನ್ದಾರರು, ಎಲ್ಲ ಜಮೀನು ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು. ಹಂಗಾಗಿ ಹೊರಗಡೆ ಹೋಗಿ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಬೇಕಾದ್ರೂ ಸಮಸ್ಯೆಗಳಾಗ್ತಾಯಿದೆ ಸರ್. ಹಾಗಾಗಿ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಇಲ್ಲಿ ಒಂದು ಪ್ರಾಥಮಿಕ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿ ಪ್ರಾಥಮಿಕ ಕೇಂದ್ರದಲ್ಲಿ ಎಲ್ಲ ಸೌಲಭ್ಯನೂ ಕೂಡ ದೊರಕಂತ ಆದರೆ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ ಸರ್. ಅಂದರೆ ಸರ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದರೆ ಇಲ್ಲಿ ನೈಟ್ ವ್ಯವಸ್ಥೆ ಇದ್ದರೆ ಏನಾದರೂ ವ್ಯವಸ್ಥೆ ಮಾಡ್ಕೋಬೋದು. ಬಟ್ ಆದರೆ ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿಂದ ಹೆಚ್ಚು ಕಮ್ಮಿ ಸರ್ಗುರು ಹೋಗ್ಬೇಕು ಅಂತಂದರೆ 21 ಕಿಲೋಮೀಟರ್ ಆಗುತ್ತೆ. 21 ಕಿಲೋಮೀಟರ್ ಮಧ್ಯರಾತ್ರಿ ಒಂದು 12 ಗಂಟೆ 1 ಗಂಟೆ ರಾತ್ರಿ ಈ ಡಿಲಿವರಿ ಕೇಸ್ ಆಗಿರ್ಬೋದು, ಈ ಆಕ್ಸಿಡೆಂಟ್ ಕೇಸ್ ಆಗಿರ್ಬೋದು, ಮತ್ತು ಕಾಡಂಚಿನ ಭಾಗದಲ್ಲಿರೋದ್ರಿಂದ ಒಂದು ಪ್ರಾಣಿಗಳಿಂದ ಸಮಸ್ಯೆ ಆಗ್ಬೋದು. ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಆಂಬುಲೆನ್ಸ್ ಫೋನ್ ಮಾಡಬೇಕು. ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಅವ್ರು ಬರ್ಬೇಕಾದ್ರೆ 1 ಅವರು 2 ಅವರ್ ಬೇಕು. ಈಗ ಅವರು ಪಾಪ ತಪ್ಪು ಅಂತ ಹೇಳಕ್ಕಾಗಲ್ಲ ಅವ್ರನ್ನ. ಈಗ ಕೋಟೆಯಿಂದ ಬರಬೇಕು, ಸರಗೂರಿಂದ ಬರಬೇಕು, ಹತ್ತಿರದ ಪ್ರಾಥಮಿಕ ಕೇಂದ್ರಗಳು ಎಲ್ಲಿ

0: ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಅದೊಂದು ಆಂಬುಲೆನ್ಸ್ ವ್ಯವಸ್ಥೆ ಆಗಬೇಕು. ಮತ್ತು ಪ್ರಾಥಮಿಕ ಕೇಂದ್ರ ನಮ್ಮ ಭಾಗದಲ್ಲಿ ಒಂದು ಕೊಟ್ಟರೆ ಇನ್ನೂ ಅನುಕೂಲ ಅಂತ ಹೇಳ್ತೀನಿ ಸರ್. ಸಾರಿಗೆ ವ್ಯವಸ್ಥೆ ಬೇಕೇ ಬೇಕು ಸರ್. ಅಂದರೆ ಹಿಂದೆ ಸಹ ಬಸ್ಸು ಬರ್ತಿದ್ದು ಒಂದೇ ಬಸ್ಸು, ನೈಟ್ ಬಸ್ ಮಾತ್ರ ಬರ್ತಿತ್ತು. ಇವಾಗ ಏನು ಇತ್ತೀಚೆಗೆ ಒಂದು ಬಸ್ ಹಾಕವ್ರೆ ಬೆಳಿಗ್ಗೆ 8 ಗಂಟೆಗೆ. 8 ಗಂಟೆಗೆ ಬಸ್ ಬರೋದ್ರಿಂದ ಶಾಲಾ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಮತ್ತು ಸಂಜೆ ಟೈಮಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಸರ್. ಈಗ ಒಂದೇ ಬಸ್ ಇರೋದ್ರಿಂದ ಅದು 4 ಗಂಟೆಗೆ ಬರ್ತಾನೆ. ಕೆಲವು ಸಂದರ್ಭದಲ್ಲಿ ಈಗ ಕಾಲೇಜ್ ಮಕ್ಕಳೆಲ್ಲ ಬೇಗ ಬಿಟ್ಟಿರ್ತಾರೆ. ಈಗ ಹೈಸ್ಕೂಲ್ಗೆ ಈಗ ಕೆಲವು ಸಾರಿ ನಮ್ಮ ಇಲ್ಲೆಲ್ಲೋ ಹೈಸ್ಕೂಲ್ ಇಲ್ಲ, ಈಗ ಮುತ್ಕೊಂಡಿಗೆ ಹೋಗ್ಬೇಕು. ಮುತ್ಕೊಂಡಿಗೆ ಹೋದ್ರೆ ನನ್ನ ಮಕ್ಕಳು ನಡೀತಾರಲ್ಲ ಅನ್ನೋ ಉದ್ದೇಶಕ್ಕೆ ಸರ್ಗಳು ಸೇರಿಸ್ತಾರೆ. ಈಗ ಸರ್ಗು ಈಗ ಕಾಲೇಜು ಬೇಗ ಬಿಡುತ್ತೆ, ಕ್ಲಾಸು ಈಗ ಮಾಮೂಲಿ ಹೈಸ್ಕೂಲ್ ಹೋಗೋಂಥ ಮಕ್ಕಳು 4:30 ಆಗುತ್ತೆ. ಹಾಗೆ ಆ ಮಕ್ಕಳಿಗಿನ್ನೂ ನೈಟು 9 ಗಂಟೆಗಳು ಬಸ್ ಇಲ್ಲ. ಹಾಗೆ ಅದ್ರ ಮಧ್ಯದಲ್ಲಿ ಒಂದೆರಡು ಬಸ್ ವ್ಯವಸ್ಥೆ ಆಗಬೇಕು. ಸಾರಿಗೆ ವ್ಯವಸ್ಥೆ ಆದರೆ ಹಳ್ಳಿಲಿರೋ ಜನಗಳಿಗೆ ಶಿಕ್ಷಣ ಮತ್ತು ಆರೋಗ್ಯ ಮೂಲಭೂತ ಸೌಕರ್ಯಗಳು ದೊರಕಬೇಕು ಅಂತಂದರೆ ಸಹ ಬಸ್ ವ್ಯವಸ್ಥೆನೇ ಮುಖ್ಯ. ಈಗ ನಮ್ಮ ಹಳ್ಳಿಗಳ ರಸ್ತೆ ಮತ್ತು ಸಾರಿಗೆ ವ್ಯವಸ್ಥೆ ಆದರೆ ಅನುಕೂಲ ಆಗುತ್ತೆ ಅಂತ.
1: ಸರ್, ತಮ್ಮ ಒಂದು ಗ್ರಾಮದಲ್ಲಿ ಪ್ರಸ್ತುತ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
0: ಅಂದರೆ ಸರ್, ನಮ್ಮಲ್ಲಿ ಸಾಕ್ಷರತೆ ಬಗ್ಗೆ ಅಂತ ಹೇಳಿದ್ರೆ ತುಂಬ ಹಿಂದುಳಿದಿತ್ತು ಸರ್. ಈಗ ಹಿಂದೆ ಒಂದು 5 ವರ್ಷದ ಹಿಂದೆ ಹೇಳಿದ್ರೆ ಇವಾಗ ತಕ್ಕ ಮಟ್ಟಿಗೆ ಒಂದು 50% ಮುಂದುವರೆದಿದೆ. ಅದು ನಮ್ಮ ಅನಿಸಿಕೆ 50% ಸಾಕ್ಷರತೆ ಇಲ್ಲ. ಆದರೂ ಕೂಡ 50% ಇದ್ದರೂ ಕೂಡ ನಮಗೆ ಎಜುಕೇಷನ್ ಇದೆ ಅನ್ನೋ ಮನೋಭಾವನೆ ಇಲ್ಲ. ಕನಿಷ್ಠ ಅಂದರೆ 90% ಆದರೂ ಬಂದರೆ ಶಿಕ್ಷಣ ಮತ್ತು ಅವ್ರ ಮಕ್ಕಳ ಅಭಿವೃದ್ಧಿಗೆ ಎಲ್ಲಕ್ಕೂ ಕೂಡ ಅನುಕೂಲ ಆಗುತ್ತೆ ಸರ್. ಹಾಗಾಗಿ ಸಾಕ್ಷರತೆ ಅವಶ್ಯಕತೆ ಇದೆ ಸರ್. ಮತ್ತು ಅದರಲ್ಲೂ ಕೂಡ ಇನ್ನೊಂದು ಹೇಳೋದಾದರೆ ಸಾಕ್ಷರತೆ ಅಂದರೆ ಶಿಕ್ಷಣ ಮತ್ತು ಈ ಒಂದು ಸ್ವಲ್ಪ ತರಬೇತಿಗಳಾಗಬೇಕು ಸರ್. ಈಗ ಕೆಲವು ಕಡೆ ಏನಾಗ್ತದೆ, ಬಾಲ್ಯ ವಿವಾಹ ಜಾಸ್ತಿಗಳಾಗ್ತವೆ. ಈಗ ಕಾಡಂಚಿನ ಗಡಿ ಭಾಗವಾದ್ದರಿಂದ ಯಾರು ಬಂದರು, ಏನು ನೋಡ್ಕೊಳಕ್ಕಾದ್ದು, ಏನು ಮಾಡೋಕ್ಕಾದ್ದು, ಅದೇ ಮೈಂಡ್ ಸೆಟ್ ಇನ್ನೂ ಏನಿದೆ ಅಂದರೆ ಶಿಕ್ಷಣದಲ್ಲಿ ಮುಂದುವರೆದಿಲ್ಲ ಇನ್ನೂ ಜನ. ಈಗ ನಮ್ಮ ಭಾಗದಲ್ಲಿ ಒಂದು 50% ಶಿಕ್ಷಣ ಇದೆ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಒಂದು 90% ಆದರೂ ಹೋಗ್ಬೇಕು, ಆ ವ್ಯವಸ್ಥೆ ಆಗಬೇಕು. ಮತ್ತು ಬಾಲ್ಯ ವಿವಾಹದ ಬಗ್ಗೆ ಅರಿವು ಆಗಬೇಕು. ಮತ್ತು ಇಲಾಖೆಗಳು ಕೂಡ ಎಲ್ಲ ಇಲಾಖೆಯಿಂದ ಕೂಡ ಒಂದು ತರಬೇತಿಗಳು ನಡಿಬೇಕು ಸರ್. ಈ ಕಾಡಂಚಿನ ಗಡಿ ಭಾಗವಾಗೋದ್ರಿಂದ ಮತ್ತು ಟ್ರೈಬರ್ಗಳು ಜಾಸ್ತಿ ಮತ್ತು ಹಿಂದುಳಿದ ಜನಗಳು ವಾಸ ಮಾಡ್ತಾ ಇರೋದ್ರಿಂದ ಕಾನೂನು ಅರಿವಿಲ್ಲ. ಆ ಕಾನೂನು ಅರಿವು ಆದರೆ ಆ ಸಾಕ್ಷರತೆ ಮುಂದುವರಿಯುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್.
1: ಸರ್, ಜೆ ಜೆ ಎಂ ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ? ಅದ್ರ ಬಗ್ಗೆ ತಿಳಿಸೋದಾದರೆ
0: ಜೆ ಜೆ ಎಂ ವರ್ಕು ನಡೀತಾ ಇದೆ ಸರ್. ಇನ್ನೂ ನಮ್ಮೂರಲ್ಲಿ ಇನ್ನೂ ಫೈನಲ್ ಆಗಿಲ್ಲ, ಕೆಲವು ಕಡೆ ವರ್ಕ್ ಎಲ್ಲ ಮಾಡಿದ್ದಾರೆ. ಈಗಿನ ತಕ್ಕ ಮಟ್ಟಿಗೆ ನೀರಿನ ಸಮಸ್ಯೆ ಒಂದು ಸ್ವಲ್ಪ ಬಗೆಹರಿದೆ ಸರ್. ಈಗ ಜೆ ಜೆ ಎಂ ಆದ್ದರಿಂದ ಎಲ್ಲರೂ ಕೂಡ ನೀರು ಸಿಗುತ್ತಾ ಇದೆ. ಮತ್ತು ವರ್ಕ್ ಮಾಡೋ ಅಂತೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿ ತಗೊಂಡು ವರ್ಕ್ ಮಾಡೋದು ಅನುಕೂಲ ಆಗುತ್ತೆ ಸರ್. ಪ್ರಸ್ತುತ ಕುಡಿಯೋದು ಪರವಾಗಿಲ್ಲ ಸರ್, ಸಮಸ್ಯೆ ಏನಿಲ್ಲ ಕುಡಿಯೋ ನೀರಿಗೆ. ಅಂದರೆ ಫಿಲ್ಟರ್ ನೀರು ವ್ಯವಸ್ಥೆಯೇ ಆಗಿಲ್ಲ ಸರ್ ಇನ್ನೂ, ಅದು ಕೆಲಸ ಎಲ್ಲ ನಡೀತಾ ಇದೆ. ಅಂದರೆ ಈಗ ತಕ್ಕ ಮಟ್ಟಿಗೆ ಅದೇ ನೀರು ಬಳಸ್ತಾ ಇದ್ದೀವಿ.
1: ಸರ್, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ? ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಅಭಿವೃದ್ಧಿಯ ಒಂದು ಹಂತವನ್ನು ತಲುಪ್ತಾ ಇದೆಯಾ? ಅದರ ಬಗ್ಗೆ ತಿಳಿಸೋದಾದರೆ
0: ಅಂದರೆ ನರೇಗಾದಲ್ಲಿ ಸರ್, ನರೇಗಾದಿಂದ ಹಿಂದೆ ಅನುಕೂಲ ಆಗ್ತಾಯಿತ್ತು. ನರೇಗಾ ಅಭಿವೃದ್ಧಿ ಏನಂದ್ರೆ ಸಾಲ ಕಂಪ್ಯೂಟರ್ ಸಾಲ ಅಭಿವೃದ್ಧಿ ಆಗ್ಬೇಕಂದ್ರೆ ಸಾಲ ಕಾಂಪೌಂಡ್ ಆಗಿರ್ಬೋದು, ಮತ್ತು ಆಡೋ ಮೈದಾನಗಳಾಗಿರ್ಬೋದು, ಮತ್ತು ಕಾಂಕ್ರೀಟ್ ರಸ್ತೆ ಇರ್ಬೋದು, ಮತ್ತು ಚರಂಡಿ ವ್ಯವಸ್ಥೆ ಇರ್ಬೋದು, ಎಲ್ಲ ಕೂಡ ಎನ್ಆರ್ಜಿಯಿಂದ ಕೊಡ್ತಾಯಿದ್ರು. ಆದರೂ ಕೂಡ ಎನ್ಆರ್ಜಿಯಿಂದ ಸಮಸ್ಯೆ ಏನು ಆಗಿದೆ ಅಂತ ಹೇಳಿದ್ರೆ ಈಗ ಜನ ಆಸಕ್ತಿ ಇಲ್ಲ. ಈಗ ನಾನು ಹೇಳಿದ್ನಲ್ಲ, ಈಗ ನಮ್ಮ ಕುಡುಗಿ ಗ್ರಾಮದಲ್ಲಿ ಸಾಲ ಅಭಿವೃದ್ಧಿ ಆಗಬೇಕು, ಮತ್ತು ಕಾಂಪೌಂಡ್ ಆಗಬೇಕು, ಚರಂಡಿ ವ್ಯವಸ್ಥೆ ಆಗಬೇಕು ಅಂತ. ಈಗ ನಾವು ಅರ್ಜಿ ಕೊಟ್ಟದ್ನೆಲ್ಲನೂ ಕೂಡ 2-3 ಸಾರಿ ಪಂಚಾಯತಿಯವ್ರು ಸೇರಿಸವ್ರೆ, ಸೇರಿಸಿದ್ರು ನರೇಗಾ ಕೆಲಸ ಮಾಡೋಕೆ ಮುಂದೆ ಬರಲ್ಲ ಜನ. ಯಾಕಂತ ಹೇಳಿದ್ರೆ GPS ಸಿಸ್ಟಮ್ ಅಳವಡಿಕೆ ಆಗಿದೆ. ಮತ್ತು ನಮ್ಮಿಲ್ಲಿ ಜನಗಳು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ MGNRG ಯೋಜನೆ ಕೆಲಸ ಮಾಡಬೇಕು ಅಂತಂದರೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಈಗ ಅವ್ರ ಜಮೀನುಗಳಲ್ಲಿ ಅವ್ರು ಕೆಲಸ ಮಾಡ್ಕೋತಾರೆ, ಕೆಲಸ ಮಾಡಿದ್ರು ಕೂಡ ಈ MGNRG ಯೋಜನೆಯಲ್ಲಿ GPS ಸಿಸ್ಟಮ್ ಆಗಿಬಿಟ್ಟಿದೆ. ಈಗ ಈಗ ಬೆಳಗ್ಗೆನೂ ಹೆಬ್ಬೆಟ್ಟು ಕೊಡಬೇಕು, ಮತ್ತು GPS ಮಾಡಬೇಕು, ಸಂಜೆನೂ ಮಾಡಬೇಕು. ಹಂಗಾಗಿ ಆ GPS ಅಳವಡಿಕೆ ಇರೋದ್ರಿಂದನೇ ಕೂಡ ಸಾರ್ವಜನಿಕರು ಕುಂಠಿತ ಆಗಿದೆ. ಎನ್ಆರ್ಜಿ ಅಭಿವೃದ್ಧಿ, ಎನ್ಆರ್ಜಿಯಿಂದ ಅಭಿವೃದ್ಧಿ ಕಾಣ್ಬೋದು, ಆದರೆ ಈಗ ಸ್ಟ್ರಿಕ್ಟ್ ಜಾಸ್ತಿ ಆಗ್ತಾರ, ಷರತ್ತುಗಳು ನಿಬಂಧನೆಗಳು ಜಾಸ್ತಿ ಆದ್ದರಿಂದ ಎನ್ಆರ್ಜಿಲಿ ತುಂಬ ಹಿಂದುಳಿತಾ ಇದೆ ಸರ್. ಆದರೂ ಕೆಲವು ಗ್ರಾಮಗಳಲ್ಲಿ ನಮ್ಮ ಇಲ್ಲಿ ಸಾರ್ವಜನಿಕ ಕೆಲಸಗಳು ಹಿಂದುಳಿತಾ ಇದ್ದಾವೆ ವಿನಃ ಜಮೀನು ಕೆಲಸಗಳಾಗಿರ್ಬೋದು, ಬಂಡ ಹಾಕೋದಿರ್ಬೋದು, ಕೃಷಿ ಹೊಂಡಗಳಿರ್ಬೋದು, ಅವೆಲ್ಲ ನಿರ್ಮಾಣ ಆಗ್ತಾ ಇದ್ದಾವೆ ಹಿಂದಿಂದೇನೆ. ಮತ್ತು ಒಂದು ವರ್ಷಕ್ಕೆ ಕನಿಷ್ಠ ಅಂತಂದ್ರೂ ಒಂದು 50% ಆದರೂ ಎನರ್ಜಿ ವರ್ಕ್ ನಡೀಲೇ ನಡೀತೆ. ಜಮೀನುಗಳಿಗೆ ಆಗುತ್ತೆ, ಅವ್ರ ಸ್ವಂತ ವರ್ಕ್ಗಳಿಗೆ ಕೆಲಸ ಆಗುತ್ತೆ, ಸಾರ್ವಜನಿಕ ಅಭಿವೃದ್ಧಿ ಹಿಂಸೆ ಆಗುತ್ತೆ ಸರ್. ಆ ಸಾರ್ವಜನಿಕ ಅಭಿವೃದ್ಧಿ ಮುಂದುವರಿಬೇಕು ಅಂತ ಹೇಳಿದ್ರೆ ಈ GPS ಸಿಸ್ಟಮ್ ಎಲ್ಲ ಅಳವಡಿಕೆನೂ ಕಮ್ಮಿ ಆಗಬೇಕು, ಮತ್ತು ಸರತ್ತುಗಳು.

0: ನಿಬಂಧನೆಗಳು ಕಮ್ಮಿ ಆಗಬೇಕು. ಮತ್ತೆ ಎಂ ಜಿ ಎನರ್ಜಿ ಯೋಜನೆ ಕೆಲಸ ಮಾಡ್ತು ಅಂತಂದ್ರೆ ಕನಿಷ್ಠ ಒಂದು ತಿಂಗಳಾದ್ರೂ ಪೇಮೆಂಟ್ ಆಗಬೇಕು. ಈ ಕೆಲವು ಸಂದರ್ಭದಲ್ಲಿ ಮೆಟೀರಿಯಲ್ ಅಮೌಂಟ್ ಎಲ್ಲ ಬಂದು 6 ತಿಂಗಳಾಗುತ್ತೆ, ವರ್ಷ ಆಗುತ್ತೆ, ಹಂಗಾಗಿ ತುಂಬ ಕುಂಠಿತ ಆಗ್ತೇವೆ ಸರ್. ಹಾಗಾಗಿ ಕೆಲಸ ಮಾಡ್ಸೋಕ್ಕೂ ಮುಂದೆ ಬರಲ್ಲ ಜನ, ಕೆಲಸ ಮಾಡೋರು ಅಂತೇವರು ಮುಂದೆ ಬರಲ್ಲ. ಇವಾಗ ಜಮೀನುಗಳಲ್ಲೆಲ್ಲ ಕೆಲಸ ಮಾಡೋ ಅಂತೇವರು 500-600 ರೂಪಾಯಿ ಕೂಲಿ ಕೊಡ್ತಾರೆ. ಈಗ ಜಮೀನು ಸಂಜೆ ಗಂಟೆ ಕೆಲಸ ಮಾಡ್ಕೊಬಂದು ಅಲ್ಲೇ ಊಟ ತಿಂಡಿ ಮಾಡ್ಕೊಂಡು 500 ರೂಪಾಯಿ ಕೂಲಿ ಬರ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಜನ ಇರ್ತಾರೆ. ಅದು ಎನರ್ಜಿ ಅಮೌಂಟ್ ಜಾಸ್ತಿ ಆಗಬೇಕು, ಮತ್ತು ಬಿಲ್ಗಳು ಬೇಗ ಆಗೋಂಥ ಕೆಲಸಗಳು ಆಗಬೇಕು ಸರ್. ಅಂದರೆ ಸರ್, ನಮ್ಮಲ್ಲಿ ನಾನು ಹೇಳಿದ್ನಲ್ಲ, ಈಗ ವೈಯಕ್ತಿಕವಾಗಿ ಕೊಟ್ಟಿಗೆಗಳಾಗಿವೆ, ಕೆಲವು ಕೊಡುಗೆಗಳಾಗಿದ್ದಾವೆ, ಮತ್ತು ಕೃಷಿ ಹೊಂಡಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ, ನೀರು ಕಾಲುವೆಗಳಾಗಿವೆ. ಈ ವೈಯಕ್ತಿಕ ಕೆಲಸಗಳಲ್ಲಿ ಕುಂಠಿತ ಇಲ್ಲ ಸರ್. ಈಗ ರಸ್ತೆ ಬೇಕು, ಜಮೀನಿಗೆ ರಸ್ತೆಗಳಿಗೆ ಹೋಗ್ಬೇಕು ಅಂತಂದರೆ ರಸ್ತೆ ಸಾರ್ವಜನಿಕ ಕೆಲಸ ಆಗುತ್ತೆ ಸರ್. ಹಾಗಾಗಿ ಸಾರ್ವಜನಿಕ ರಸ್ತೆಗಳಿಗೆ ಅನುಕೂಲ ಆಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ರಸ್ತೆಗಳಿಗೆ ಹೆಚ್ಚು ಅಭಿವೃದ್ಧಿ ಕೊಡಬೇಕು. ಮತ್ತು ಸಿಮೆಂಟ್ ವರ್ಕ್ಗಳು, ಈಗ ಎಲ್ಲ ಅನುದಾನಗಳು ಬರಬೇಕು ಅಂತಂದರೆ ಈಗ ಸಾಲ ಅಭಿವೃದ್ಧಿ ಅನ್ಕೊಳ್ಳಿ, ಈಗ ಫೀಲ್ಡ್ ಆಗಬೇಕು ಅಂತಂದರೆ ಸಿಮೆಂಟ್ ವರ್ಕ್ ಬೇಕೇ ಬೇಕು. ಸಿಮೆಂಟ್ ವರ್ಕು 90%ಅಲ್ಲಿ ಪೆಂಡಿಂಗ್ ಮಾಡ್ಬಿಟ್ಟವ್ರೆ. ಈಗ 60-40 ಮಾಡ್ತೀರಿ ಎಂ ಜಿ ಎನರ್ಜಿ ಯೋಜನೆಯಲ್ಲಿ, 60-40 ಈಗ ಅದರಲ್ಲೂ ಕಮ್ಮಿ ಆಗ್ಬಿಟ್ಟಿದೆ ಸರ್. ಈಗ 300 ಇಷ್ಟು ಸಿಮೆಂಟ್ ವರ್ಕ್ ಇಷ್ಟು ಆಗಬೇಕು ಅಂತಂದ್ರೆ ಟಾರ್ಗೆಟ್ ಕೊಡ್ಬಿಟ್ಟಿದೆ. ಆ ಟಾರ್ಗೆಟಲ್ಲಿ ರೈತರಿಗೆ ಅನುದಾನ ದೊರಕ್ತಾ ಇಲ್ಲ. ಈಗ ರೈತರ ಜಮೀನುಗಳಲ್ಲಿ ಜಮೀನುಗಳು ಕೆಲಸ ಮಾಡೋ ಅಂತೇವು, ಮತ್ತು ಜಮೀನಿಗೆ ರಸ್ತೆಗಳು ಹೋಗ್ಬೇಕು ಅಂತಂದರೆ ಅವೆಲ್ಲ 300 ಈಗ ಅದನ್ನೇ ಕಮ್ಮಿ ಮಾಡಿಬಿಟ್ರೆ ರೈತರು ಎಲ್ಲಿ ಮುಂದುವರಿಕಾಗುತ್ತೆ? ಈಗ ರೈತರು ರೈತ ಮುಂದುವರಿಬೇಕಾದ್ರೆ ಇವೆಲ್ಲ ಅನುಕೂಲ ಆಗಲೇಬೇಕು. ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ರೈತರಿಗೆ ಕೊಡಬೇಕು ಸರ್. ಮತ್ತು ಸಸಿಗಳು ನೆಡೋದಿರ್ಬೋದು, ಮತ್ತು ಸಸಿಗಳು ನೆಡೋದ್ರಿಂದ ಪರಿಸರ ಅಭಿವೃದ್ಧಿ ಆಗುತ್ತೆ, ಮತ್ತು ನೀರು ಕಾಲುವೆಗಳು, ಅವಕ್ಕೆಲ್ಲ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಸಾರ್ವಜನಿಕ ಅನುಕೂಲ ಆಗುತ್ತದೆ.
1: ಸರ್, ಪ್ರಸ್ತುತವಾಗಿಯೂ ಸಹ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಬೇಕು, ಅದ್ರ ಬಗ್ಗೆ ತಿಳಿಸೋದಾದರೆ?
0: ಸರ್, ಅಭಿವೃದ್ಧಿ ಹಿಂದೆ ಇದ್ದದಕ್ಕೂ ಇವಾಗಲೂ ಪರವಾನೇ ಇಲ್ಲ, ಬಟ್ ಆದರೂ ಕೂಡ ಇನ್ನೂ ಮುಂದೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಕಾಡಂಚಿನ ಭಾಗವಾದ್ದರಿಂದ ಇನ್ನೂ ತುಂಬ ಹಿಂದುಳಿದಿದೆ. ಹಾಗಾಗಿ ಅಭಿವೃದ್ಧಿ ಆಗಬೇಕಾಗಿರೋಂಥದ್ದು ಈಗ ರಸ್ತೆ ಅಭಿವೃದ್ಧಿ ಆಗಬೇಕು ಮೊದಲನೇದು, ಪುನಃ ಎರಡನೇದು ಬಂತು ಚರಂಡಿ ನಿರ್ಮಾಣಗಳಾಗಬೇಕು, ಮತ್ತು ಕಾಂಕ್ರೀಟ್ ರಸ್ತೆಗಳಾಗಬೇಕು, ಮತ್ತು ಶಾಲೆ ಕಾಂಪೌಂಡು ಶಾಲೆ ಅಭಿವೃದ್ಧಿ ಆಗಬೇಕು. ಮತ್ತು ಗ್ರಾಮ ಇನ್ನೂ ಹಲವಾರು ಸಮಸ್ಯೆಗಳಿದೆ ಸರ್. ಪ್ರತಿಯೊಂದು ಈಗ ಎಂ ಜಿ ಎನರ್ಜಿ ಯೋಜನೆ ಕೆಲಸಗಳಾಗಬೇಕು, ಮತ್ತು ರಸ್ತೆಗಳಾಗಬೇಕು, ಸುಮಾರು ಎಲ್ಲ ರಸ್ತೆಗಳಲ್ಲೇ ಕುಂಠಿತ ಆಗಿದೆ ಸರ್. ಈ ಜಮೀನಿಗೆ ಹೋಗೋ ರಸ್ತೆಗಳೆಲ್ಲ ಆಗಬೇಕು, ಮತ್ತು ನಾನು ಹೇಳಿದ ಸೋಲಾರ್ ವ್ಯವಸ್ಥೆ ಆಗಬೇಕು, ಆ ರೀತಿ ವ್ಯವಸ್ಥೆ ಎಲ್ಲ ಆದರೆ ಇನ್ನೂ ಅನುಕೂಲ ಆಗುತ್ತೆ ಸರ್.
1: ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
0: ಸರ್, ನಮಗೂ ಕೂಡ ಸಾಲ ಗ್ರಾಮ ಅಭಿವೃದ್ಧಿ ಆಗಬೇಕು ಅನ್ನೋದರಲ್ಲಿ ಹೆಚ್ಚಿನ ಆದ್ಯತೆ ನಾವು ಕೊಡ್ತೀವಿ ಸರ್. ಮತ್ತು ಗ್ರಾಮಸ್ಥರು ಕೂಡ ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಅವ್ರಿಗೂ ಅರಿವಿರುತ್ತೆ, ಅದ್ರ ಬಿಟ್ಟು ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾರೆ, ಮತ್ತು ಯುವಕರು ಭಾಗವಹಿಸ್ತಾರೆ. ಅಂದರೆ ಇಲಾಖೆಗಳು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಯುವಕರು ಮತ್ತು ಗ್ರಾಮಸ್ಥರು ಸಾರ್ವಜನಿಕರು ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಕ್ಕೆ ಅವಕಾಶ ಆಗುತ್ತೆ ಸರ್.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ಜನಧ್ವನಿ ಅನ್ನೋದು ಸರ್ ಎಲ್ಲಕ್ಕೂ ಧ್ವನಿಯನ್ನು ನೀಡೋಂಥದ್ದು ಒಂದು ಸ್ಕೀಮ್ ಅನ್ಕೋತೀನಿ ನಾನು. ಅದೇ ಅದೊಂದು ಜನಧ್ವನಿ ಅಂತಂದರೆ ನಾನು ಹಲವಾರು ಬಾರಿ ಇದನ್ನು ಸೇರಿ ಒಂದು 4-5 ಬಾರಿ ಜನಧ್ವನಿಯಲ್ಲಿ ನಾನು ಪ್ರಚಾರ ಮಾಡಿದ್ದೀನಿ. ಬಟ್ ಆದರೂ ಕೂಡ ಈ ಅಭಿವೃದ್ಧಿಗಳಾಗಬೇಕು, ಮತ್ತು ಕಾನೂನು ಅರಿವು ಮೂಡಬೇಕು, ಮತ್ತು ಸಾರ್ವಜನಿಕರಿಗೆ ಸಮಸ್ಯೆಗಳು ತಲುಪಬೇಕು, ಮತ್ತು ಅಧಿಕಾರಿಗಳು ತಲುಪಬೇಕು ಅಂತಂದರೆ ಇದು ಒಂದು ಉತ್ತಮ ಕೆಲಸ ಅನ್ಕೋತೀನಿ ಸರ್. ಆದರೆ ಈ ರೀತಿ ಕೆಲಸಗಳಲ್ಲಿ ನಾವು ಸ್ಪಂದಿಸ್ರೆ ಜಾಸ್ತಿ, ಇನ್ನು ಗ್ರಾಮ ಅಭಿವೃದ್ಧಿ ಆಗಿರ್ಬೋದು, ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಎಲ್ಲ ಕಡೆಯಲ್ಲೂ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ತಾಲೂಕಿನ ಜನತೆಗೆ ಅಂತಂದರೆ ಸರ್, ಈಗ ಜನಧ್ವನಿಯಲ್ಲಿ ಎಲ್ಲರೂ ಕೂಡ ಈಗ ತಮ್ಮ ಗ್ರಾಮಗಳ ಈಗ ಗ್ರಾಮಗಳಿಗೆ ಬಂದು ಸಮಸ್ಯೆಗಳನ್ನ ಆಲಿಸೋದ್ರ ಜೊತೆಗೆ ಸಾರ್ವಜನಿಕರು ಕೂಡ ನಮ್ಮ ತಾಲೂಕಿನ ಎಲ್ಲ ಜನತೆಯನ್ನು ಕೂಡ ವಿವೇಕಾನಂದ ಇದೊಂದು ಯೂತ್ ಮೂವ್ಮೆಂಟ್ಗೆ ಬಂದು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಾಗಲಿ, ಮತ್ತು ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಾಗಲಿ, ಈ ಥರ ಸಮಸ್ಯೆಗಳನ್ನ ಇದ್ರದನ್ನ ಎಲ್ಲರೂ ಕೂಡ ಮನವರಿಕೆ ಮಾಡಿಕೊಂಡು, ಮತ್ತು ಈಗ ಹೇಳ್ಬೇಕು ಅಂತಂದರೆ ಶಿಕ್ಷಣಕ್ಕೆ ಕೊರತೆ ಇರ್ತದೆ, ಎಲ್ಲ ತಾಲೂಕಲ್ಲೇ ಶಿಕ್ಷಣಕ್ಕೆ ಕೊರತೆ ಇದೆ. ಹಾಗಾಗಿ ನಮ್ಮ ಅಣೆಪಟ್ಟಿ ಬಂದ್ಬಿಟ್ಟಿದೆ ಸರ್, ಹಿಂದೆ ಹಿಂದುಳಿದ ತಾಲೂಕು ಅಂತ. ಆ ಹಿಂದುಳಿದ ತಾಲೂಕಿನ ಅಣೆಪಟ್ಟಿಯನ್ನು ಅಳಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ತಾಲೂಕಿನ ಜನತೆ ಹೆಚ್ಚಿನದಾಗಿ ಶಿಕ್ಷಣವನ್ನು ಹೊಂದಬೇಕು. ಈಗ ಅನುದಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿಕ್ಷಣವನ್ನು ಕೊಡಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತು ಎಲ್ಲ ಗ್ರಾಮಗಳಲ್ಲೂ ನಮ್ಮ ಸರಗು ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಗೌರ್ಮೆಂಟ್ ಶಾಲೆಗಳು ಉಳಿಬೇಕು, ಗೌರ್ಮೆಂಟ್ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸ್ಬೇಕು, ಮತ್ತು ಗೌರ್ಮೆಂಟ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿಸಿದ್ರೆ ನಮ್ಮ ಸರಗು ತಾಲೂಕಿನ ಹಿಂದುಳಿದ ತಾಲೂಕನ್ನು ಅಣಪಟ್ಟಿ ನಡೆಸ್ಬೋದು ಅಂತ ನಾನು ಎಲ್ಲ ತಾಲೂಕಿನ ಜನತೆಗೆ ನಾನು ಮನವಿ ಮಾಡ್ಕೋತೀನಿ ಸರ್.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲ

0: ಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸರ್, ವೆಲ್ಕಮ್.
0: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಗಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗೋವಿಂದರಾಜುರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಗಿ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗ್ರಾಮದ ನಿವಾಸಿಗರಾದ ಶ್ರೀಯುತ ಗೋವಿಂದರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
5: ಪ್ರಿಯ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ SMS ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900501119. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನ.
3: ಕಸ್ತೂರಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ. ಕೇಂದ್ರ ಸಚಿವ ಡಾ.

ಜಿತೇಂದ್ರ ಸಿಂಗ್. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ ಆರನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವ ಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವ ಸುಗಿಯೋನೋ ಸಹ ಅಧ್ಯಕ್ಷತೆಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ ನಡೆಯಿತು. ಉಭಯ ನಾಯಕರು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ದ್ವಿಪಕ್ಷೀಯ ಬಾಂಧವ್ಯದ ಎಲ್ಲಾ ಆಯಾಮಗಳನ್ನು ಪರಾಮರ್ಶಿಸಿದರು. ರಕ್ಷಣೆ ಮತ್ತು ಭದ್ರತೆ, ಕಡಲ ಸಹಕಾರ, ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಆರೋಗ್ಯ ರಕ್ಷಣೆ, ಡಿಜಿಟಲ್ ತಂತ್ರಜ್ಞಾನ, ಇಂಧನ, ಸಂಪರ್ಕ, ಬಾಹ್ಯಾಕಾಶ, ಶಿಕ್ಷಣ, ಸಂಸ್ಕೃತಿ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಎರಡೂ ದೇಶಗಳ ನಾಯಕರು ಚರ್ಚಿಸಿದರು. ಇದೇ ವೇಳೆ ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರ ಮತ್ತು ಸಮನ್ವಯ ಹೊಂದುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಜೈಶಂಕರ್ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಬಲವಾದ ಬೆಳವಣಿಗೆಯನ್ನು ಕಂಡಿದೆ ಎಂದು ತಿಳಿಸಿದ್ದರು. ಭಾರತವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸದಿಂದ ಚಾಲಿತವಾದ ರಾಷ್ಟವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆಡಳಿತ ಸುಧಾರಣೆಗಳು ಮತ್ತು ನಾಗರಿಕ ಕೇಂದ್ರಿತ ನೀತಿಗಳು ದೇಶದ ಜನರು ತಮ್ಮ ಭವಿಷ್ಯದ ನಿರೀಕ್ಷೆಗಳನ್ನು ನೋಡುವ ವಿಧಾನವನ್ನು ಮೂಲಭೂತವಾಗಿ ಬದಲಾಯಿಸಿವೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು 900 ಶತಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಮುಂದಿನ 7-8 ವರ್ಷಗಳಲ್ಲಿ ಸುಮಾರು 45 ಶತಕೋಟಿ ಡಾಲರ್ಗಳಿಗೆ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. 2014 ಸುಮಾರು 400 ಸ್ಟಾರ್ಟ್ಅಪ್ಗಳಿದ್ದು ಪ್ರಸ್ತುತ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ದೇಶ ಹೊಂದಿದೆ. ಇದು ಸುಮಾರು 25 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ಅಂಕಿಅಂಶ ನೀಡಿದ್ದಾರೆ. ಆರ್ಥಿಕ ಬೆಳವಣಿಗೆ ಮಾತ್ರ ಸರ್ಕಾರದ ದೀರ್ಘಕಾಲೀನ ಗುರಿಯಲ್ಲ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುವ ಸಬಲೀಕೃತ ಸಮಾಜವನ್ನು ನಿರ್ಮಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಈ ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾಗಿರುವ ಮೇಜರ್ ಅಭಿಲಾಷ ಬರಾಕ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಪ್ರಶಸ್ತಿ ಬರಾಕ್ ಅವರ ಅಪಾರ ಸೇವೆಗೆ ಮತ್ತು ವಿಶ್ವಸಂಸ್ಥೆಯ ಶಾಂತಿ ನಿರ್ವಹಣೆ ಪ್ರಯತ್ನಗಳಿಗೆ ಭಾರತದ ನಿರಂತರ ಕೊಡುಗೆಗೆ ಸಂದ ಗೌರವ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ಮಾನವೀಯತೆಗೆ ಸೇವೆ ಸಲ್ಲಿಸಲು ಉತ್ಸುಕರಾದ ಅಸಂಖ್ಯ ಯುವ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಯುವತಿಯರಿಗೆ ಬರಾಕ್ ಅವರು ಪ್ರೇರಣೆಯಾಗಿದ್ದಾರೆ ಎಂದು ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಈ ಜಾಗೃತಿ ವೇದಿಕೆಗೆ ಡಿಜಿಟಲ್ ರೂಪಾಂತರಕ್ಕಾಗಿ ತಂತ್ರಜ್ಞಾನದ ಬಳಕೆಯ ಮೂಲಕ ಸರ್ಕಾರಿ ಪ್ರಕ್ರಿಯೆ ಮರು ಎಂಜಿನಿಯರಿಂಗ್ನ ವರ್ಗ 1 ಅಡಿಯಲ್ಲಿ ಈ ಆಡಳಿತದ ರಾಷ್ಟೀಯ ಪ್ರಶಸ್ತಿ 2026 ಬೆಳ್ಳಿ ಪದಕ ಲಭಿಸಿದೆ. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ಈ ಪ್ರಶಸ್ತಿ ಪ್ರದಾನ ಮಾಡಿದೆ. ತಂತ್ರಜ್ಞಾನ ಆಧಾರಿತ ಮತ್ತು ನಾಗರಿಕ ಕೇಂದ್ರಿತ ಸೇವಾ ವಿತರಣೆಯ ಮೂಲಕ ಗ್ರಾಹಕರ ಕುಂದುಕೊರತೆಗಳ ನಿವಾರಣೆಯನ್ನು ಪರಿಹರಿಸುವಲ್ಲಿ ಈ ಜಾಗೃತಿಯ ಪಾತ್ರವನ್ನು ಗುರುತಿಸಲಾಗಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನವರಿ 1 ಪ್ರಾರಂಭಿಸಲಾದ ಈ ಜಾಗೃತಿಯು ಹಿಂದಿನ 4 ಅಪ್ಲಿಕೇಶನ್ಗಳಾದ ಒಸಿಎಂಎಸ್, ಇ ದಾಖಿಲ್, ಎನ್ಸಿಡಿಆರ್ಸಿ, ಸಿಎಂಎಸ್ ಮತ್ತು ಕಾನ್ಫೋನೆಟ್ ಅನ್ನು ಎಐ ಸಕ್ರಿಯಗೊಳಿಸಿದ ಕಾಗದರಹಿತ ಏಕ ವೇದಿಕೆಯಾಗಿ ಸಂಯೋಜಿಸಿದೆ. ಈ ವೇದಿಕೆ ಆರಂಭವಾದಾಗಿನಿಂದ 2.29 ಲಕ್ಷಕ್ಕೂ ಹೆಚ್ಚು ಗ್ರಾಹಕ ಪ್ರಕರಣಗಳು ದಾಖಲಾಗಿದ್ದು, 2.07 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳ ವಿಲೇವಾರಿ ಮಾಡಲಾಗಿದ್ದು, ಶೇಕಡ 90.75% ಪ್ರಕರಣ ವಿಲೇವಾರಿ ಸಾಧ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್
ಕನ್ನಡ ಯೂಟ್ಯೂಬ್.

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಲಯಾಳಂ ಸಿನಿಮಾ ರಂಗದ ದಿಗ್ಗಜ ನಟ, ನಿರ್ದೇಶಕ ಮತ್ತು ಬರಹಗಾರ ಸಲೀಂ ಕುಮಾರ್ ನಿನ್ನೆ ವಿಧಿವಶರಾದರು. ಅವರಿಗೆ 56 ವರ್ಷ ವಯಸ್ಸಾಗಿತ್ತು. ಅವರು ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅಧಿಕೃತ ಗೌರವಗಳೊಂದಿಗೆ ಅವರ ನಿವಾಸದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಅವರ ಇಚ್ಛೆಯಂತೆ ಧಾರ್ಮಿಕ ವಿಧಿವಿಧಾನಗಳಿಲ್ಲದೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. 1990ರ ದಶಕದಲ್ಲಿ ಹಾಸ್ಯ ಪ್ರದರ್ಶನಗಳ ಮೂಲಕ ಗುರುತಿಸಿಕೊಂಡಿದ್ದ ಅವರು ನಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು 2010ರಲ್ಲಿ ಬಿಡುಗಡೆಯಾದ ಅಡಮಿಂಡೆ ಮಕನ್ ಅಬು ಚಿತ್ರದಲ್ಲಿನ ಅತ್ಯುತ್ತಮ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದರು. ಅವರು ನಿರ್ದೇಶಿಸಿದ ಕರುಥಾ ಜೂಥನ್ ಚಿತ್ರಕ್ಕೆ 2017ರ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಸಲೀಂ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇರಳ ಮುಖ್ಯಮಂತ್ರಿ ಎಡಿ ಸತೀಸನ್, ನಟ ಮಮ್ಮೂಟಿ ಸೇರಿದಂತೆ ಚಿತ್ರರಂಗದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಲೀಂ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಹಲವು ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ತಮ್ಮ ನಟನೆಯ ಮೂಲಕ ಅಜರಾಮರರಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ಮಲಯಾಳಂ ಚಿತ್ರರಂಗ ದಿಗ್ಗಜ ನಟನನ್ನು ಕಳೆದುಕೊಂಡಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಶನ್ ಕಂಬನಿ ಮಿಡಿದಿದ್ದಾರೆ. ರಜೌರಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆಯ ಕರ್ತವ್ಯದ ವೇಳೆ ಪ್ರಾಣ ಕಳೆದುಕೊಂಡ ಲೆಫ್ಟಿನೆಂಟ್ ಬೀರೇಶ್ವರ್ ಗೋಸ್ವಾಮಿ ಅವರಿಗೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಜಮ್ಮುವಿನ ವಾಯುಪಡೆ ನಿಲ್ದಾಣದಲ್ಲಿ ಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಪುಷ್ಪಗುಚ್ಛ ಇರಿಸಿ ಲೆಫ್ಟಿನೆಂಟ್ ಗವರ್ನರ್ ಸಿನ್ಹಾ, ಸೇನಾಪಡೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಮತ್ತು ನಾಗರಿಕ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ಅವರ ಪಾರ್ಥಿವ ಶರೀರವನ್ನು ಅಂತಿಮ ವಿಧಿವಿಧಾನಗಳಿಗಾಗಿ ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯಲ್ಲಿರುವ ಅವರ ಸ್ವಂತ ಗ್ರಾಮಕ್ಕೆ ಕೊಂಡೊಯ್ಯಲಾಯಿತು. ನಿನ್ನೆ ಸಂಜೆ ಗಂಭೀರ್ ಮುಗ್ಲಾನ್ ಬೆಲ್ಟ್ನ ದೋರಿಮಾಲ್ ಪ್ರದೇಶದಲ್ಲಿ ಭಯೋತ್ಪಾದನಾ ನಿರೋಧಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಳವಾದ ಕಂದಕಕ್ಕೆ ಜಾರಿ ಬಿದ್ದಿದ್ದರಿಂದ ಲೆಫ್ಟಿನೆಂಟ್ ಗೋಸ್ವಾಮಿ ಅವರು ಸಾವನ್ನಪ್ಪಿದ್ದರು. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ SAFF ಚಾಂಪಿಯನ್ಶಿಪ್ ಗೆದ್ದು ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವನ್ನು ಗಣ್ಯರು ಅಭಿನಂದಿಸಿದ್ದಾರೆ. ಗೋವಾದ ಮಡ್ಗಾಮ್ನಲ್ಲಿ ನಿನ್ನೆ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಸೋಲಿಸಿ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಗಣ್ಯರು ತಂಡವನ್ನು ಅಭಿನಂದಿಸಿ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ನವ ಚಂಡೀಗಢದಲ್ಲಿ ನಡೆಯುತ್ತಿರುವ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನದ ಆಟದ ಅಂತ್ಯಕ್ಕೆ ಅಫ್ಘಾನಿಸ್ತಾನ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳಿಗೆ 113 ರನ್ ಗಳಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ಇಂದು 2ನೇ ದಿನದ ಆಟ ಮುಂದುವರಿಸಿ 8 ವಿಕೆಟ್ಗಳಿಗೆ 564 ರನ್ ಗಳಿಗೆ ಮೊದಲ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು. ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತರ್ ಮುಕ್ತ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನವನ್ನು ಮುಂದುವರಿಸಿ ಇಂದು ಪುರುಷರ ಫ್ರೀ ಸ್ಟೈಲ್ ವಿಭಾಗದಲ್ಲಿ 2 ಚಿನ್ನದ ಪದಕ ಗೆದ್ದಿದ್ದಾರೆ. 61 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ದೀಪಕ್ ಅವರು ಕಜಕಿಸ್ತಾನದ ಅಸಿಲ್ ಐತಾಕಿನ್ ಅವರನ್ನು 6-0 ಅಂತರದಿಂದ ಮಣಿಸಿ ಚಿನ್ನದ ಪದಕ ಜಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವ ಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ ಸಿ ವಿ ಕೇಶವಮೂರ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.

0: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
0: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
2: ಇನ್ನೂ ಒಂದು ಬಹಳ ಜನ ಕೇಳ್ತಾರೆ ನನ್ನ ಪ್ರಶ್ನೆ, ಸರ್ ಯಾವ ವಯಸ್ಸಿನವರು ವರ್ಣ ಶಾಸನ ಬರೀಬಹುದು? ನಮ್ಮ ವಿಲ್ಗಳಲ್ಲಿ ಇನ್ವೇರಿಯಬಲಿ ಎಲ್ಲ ಒಂದೊಂದು ಎಕ್ಸೆಪ್ಷನ್ ಇರ್ಬೋದಪ್ಪ, 100ರಲ್ಲಿ 1, 1000ರಲ್ಲಿ 2 ಈ ಥರ ಇದ್ರೂ ಇರ್ಬೋದೇನೋ. ಒಂದು ವಯಸ್ಸು ದಾಟಿದವರೇ ವಿಲ್ ಬರೀತಾರೆ. ಅಂದರೆ ಒಂದು ವಯಸ್ಸು ಜೀವನದಲ್ಲಿ ಯಾವುದೋ ಒಂದು ಹಂತ ದಾಟಿದ್ದಾರೆ, ತಮ್ಮ ಆಸ್ತಿ ಪಾಸ್ತಿ ಬಗ್ಗೆ ಅವ್ರಿಗೇನು ಹೆಚ್ಚು ಯೋಚನೆ ಇಲ್ಲ, ನನ್ನ ಕಾಲಾನಂತರ ಹೆಂಗೆ ಹೋಗಬೇಕು ಅನ್ನೋದು ಯೋಚನೆ ಬರುತ್ತೆ ಆ ವಯಸ್ಸಲ್ಲಿ. ದಟ್ ಮೇ ಬಿ 40, ದಟ್ ಮೇ ಬಿ 50, ದಟ್ ಮೇ ಬಿ 60, ದಟ್ ಮೇ ಬಿ 80 ಆಲ್ಸೋ. 80 ವಿಲ್ ಮಾಡದೇ ಇರೋರು ಇದ್ದಾರೆ, ಎಷ್ಟು ಜನ ನನ್ನ ಹತ್ರ ಬರ್ತಾರೆ, ಮಾಡೇ ಬಿಡಬೇಕಾ ಸರ್ ಈಗ ನಾನು ಹಂಗಾದ್ರೆ ಅಂತಾರೆ. ಆವಾಗ ಅಂಥ ವಿಲ್ಲಲ್ಲಿ ಏನು ಬರ್ತೀವಿ ಗೊತ್ತೇ, ಜೀವನವು ನಶ್ವರ. ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ಥ್ರೋಟ್, ಜೀವನವು ನಶ್ವರ ಅಲ್ವಾ. ನನ್ನ ಜೀವಿತ ಕಾಲವು ದಿನೇ ದಿನೇ ಮುಗಿಯುತ್ತಾ ಬಂದಿದೆ. ಇವತ್ತಿನ ನಾಳೆ ನನ್ನ ಲೈಫು, ನಾಳೆ ಇದಕ್ಕೆ ಬೋನಸ್ಸು ಗೊತ್ತಿಲ್ಲ ಅಲ್ವಾ. ನನ್ನ ಜೀವಿತ ಕಾಲವು ದಿನೇ ದಿನೇ ಮುಗಿಯುತ್ತಾ ಬಂದಿದೆ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡಿರುವ ನಾನು ಅಷ್ಟಾದರೂ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಈಗಲಾದ್ರೂ ನನ್ನ ಪ್ರಾಪರ್ಟಿ, ನನ್ನ ಕಾಲ ನಂತರ ನನ್ನ ಇಚ್ಛಾ ರೀತಿ ಉಪಯೋಗಕ್ಕೆ ಬರಬೇಕೆಂಬ ಇರಾದೆಯಿಂದ ಆ ವಾಕ್ಯಕ್ಕೆ ಇದು ಪ್ರಿಯಾಂಬಲ್, ಹಿಂದೆ ಪ್ರೆಲ್ಯೂಡ್ ಅಲ್ವಾ. ಜೀವನವು ನಶ್ವರ, ಜೀವಿತ ಕಾಲವು ದಿನೇ ದಿನೇ ಮುಗಿಯುತ್ತಾ ಬಂದಿದೆ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡಿರುವ ನಾನು ಈಗ ಮಾಡ್ತಾ ಇದ್ದೀನಿ. ಸೊ ಏಜ್ಗೆ ಅಲ್ಲೇನು ಇಲ್ಲ, 18 ತುಂಬಿದ್ರೆ ಸಾಕು, 80 ಬರೀದೇ ಇರ್ಬೋದು. ನಾವ್ ಯು ಕಾಂಟ್ ಕಂಪೇರ್ ಎನಿಬಡಿ. ನಿನ್ನ ಇಚ್ಛೆ ಅಲ್ವೇನ್ರಿ, ಬೇಕಾದ್ರೆ ಬರೀರಿ, ಬೇಡಿದ್ರೆ ಬಿಡ್ರಿ. ಆ ದೃಷ್ಟಿಯಿಂದ ಇಂಟರ್ಫರೆನ್ಸ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್ ಬೈ ಎ ಪರ್ಸನ್ ಹೂ ಹ್ಯಾಸ್ ರೀಚ್ಡ್ ಸಮ್ ಆಪ್ಟಿಮಮ್ ಏಜ್. ನಾನು ಏಜ್ ಏನು ಹೇಳೋಕ್ಕಾಗಲ್ಲ. 18 ತುಂಬಿದೆ, ಅವರು 80 ತುಂಬಿದೆ ಸರ್ ಬರ್ದಿಲ್ವಲ್ಲ, ಅವ್ನು ಬರ್ದಿದ್ರೆ ನಾನೇನು ಮಾಡೋಕ್ಕಾಗಲ್ಲಪ್ಪ. ಅದರಿಂದ ವಯಸ್ಸಿನ ಸ್ಟಿಪ್ಯುಲೇಷನ್ ಏನು ಇಲ್ಲ ಅದರಲ್ಲಿ. ಅವನು ಏನು ಮಾಡ್ತಾ ಇದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವ ಲೆವೆಲಲ್ಲಿ. ಕೆಲವು ಸಾರಿ ಆ ವಿಲ್ ಬರ್ಸೋ ಹೊತ್ತಿಗೆ ಅವ್ರೇನು ಮಾಡ್ತಿದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗದೇ ಇರುವಂತೆ ಇರ್ತಾರೆ. ನಾನು ನೋಡಿದ್ದೀನಿ ನನ್ನ ಜೀವನದಲ್ಲಿ, ಈಚಿನ ಮಾತಲ್ಲ, ತುಂಬ ಹಳೆ ಮಾತು. ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬಂದರು, ಕಾರಲ್ಲೇ ಕೂರಿಸ್ಕೊಂಡಿದ್ರು, ಮೊದಲೇ ಎಲ್ಲ ಸೂಚನೆ ಕೊಟ್ಟಿದ್ದು ಸತ್ಯ, ಬರೆದಿದ್ದು ಸತ್ಯ, ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಹಾಜರು ಮಾಡಿ ಅದನ್ನು ರಿಜಿಸ್ಟರ್ ಮಾಡಿಸ್ಬೇಕಲ್ಲ. ಮೆಟ್ಲು ಹತ್ತೋಕ್ಕಾಗ್ತಾ ಇಲ್ಲ, ಅವ್ರ ಕೈಯಲ್ಲಿ ಕಾರಲ್ಲೇ ಕೂತ್ಕೊಂಡಿದ್ರು. ನಾನೇ ಹೋಗಿ ಸಬ್ ರಿಜಿಸ್ಟ್ರಾರ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ಸ್ವಾಮಿ ಇವ್ರನ್ನ ಮೊದಲಿಂದ ನೋಡಿದ್ದೀನಿ, ನಮ್ಮ ಹಿಂದಿನ ಕ್ಲೈಂಟು, ಅವ್ರ ಸೂಚನೆ ಮೇರೆಗೆ ನಾನು ವಿಲ್ಲು ತಯಾರು ಮಾಡಿದ್ದೀನಿ, ಇವತ್ತು ಇಲ್ಲಿಗೆ ಬಂದಿದ್ದಾರೆ ರಿಜಿಸ್ಟರ್ ಮಾಡಿಸೋಕ್ಕೆ, ಮೆಟ್ಲು ಹತ್ತೋಕ್ಕೂ ಆಗೋಲ್ಲ, ವಿಶೇಷವಾದ ಅರ್ಜಿ ಕೊಡ್ರಿ, ಮನೆಗೆ ಬೇಕಾದ್ರೂ ಕರ್ಕೊಂಡೋಗ್ರಿ, ಮನೆಗೆ ಬಂದು ರಿಜಿಸ್ಟರ್ ಮಾಡ್ತೀವಿ ಅಂತಂದು. ಅಲ್ಲ ಇಲ್ಲಿಗೆ ಬಂದುಬಿಟ್ಟಿದ್ದಾರೆ, ಪ್ಯೂನ ಕಳಿಸಿದ್ರೆ ತೊಗೋಬಹುದು ಹೆಬ್ಬೆಟ್ಟು, ಅವ್ರ ಸಮ್ಮತಿ ತೊಗೋಬಹುದು, ಪ್ಯೂನ ಕಳಿಸ್ಕೊಟ್ಟು ಅಕಾಂಪ್ಲೇಟ್. ಇನ್ನೂ ಬೆಡ್ ರಿಡನ್ ಇರ್ಬೋದು, ಅಲ್ಲಾಡೋಕ್ಕೆ ಆಗದೇ ಇಲ್ಲ, ಅಂದ್ರೆ ಮಾತುಗೀತಾಡ್ತಾನೆ. ಈ ಓರಿಯೆಂಟೇಷನ್ ಆಸ್ ಟು ಪ್ಲೇಸ್ ಅಂಡ್ ಟೈಮ್ ಅಂತೀವಿ. ಈಗ ಇಲ್ಲಿದ್ದೀರಲ್ವನ್ರೆ ನೀವು, ಯಾವ ಊರಲ್ಲಿದ್ದೀರಿ ಅಂದರೆ ಮೈಸೂರಲ್ಲಿದ್ದೀನಿ ಅಂತೀವಿ. ಎಷ್ಟೊತ್ತು ಈಗ ಅಂದರೆ ಬೆಳಗ್ಗೆ 11 ಅಂತೀವಿ. ಸೊ ನಿಮ್ಮ ಮೈಂಡು ಈಸ್ ಓರಿಯೆಂಟೆಡ್ ಟುವರ್ಡ್ಸ್ ಪ್ಲೇಸ್ ಅಂಡ್ ಟೈಮ್. ಹಾಸ್ಪಿಟ್ಲಲ್ಲಿ ಮಲಗಿರೋರಿಗೆ ಆ ಓರಿಯೆಂಟೇಷನ್ ಟುವರ್ಡ್ಸ್ ಪ್ಲೇಸ್ ಅಂಡ್ ಟೈಮ್ ಇರೋದೇ ಇಲ್ಲ. ಎಷ್ಟೋ ಸರಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ, ಎಷ್ಟೋ ಸರಿ ಇಲ್ಲಿ ಬರೆಸುವಾಗ ಆ ಡಾಕ್ಟ್ರನ್ನ ಕರಿತೀನಿ, ಸರ್ ಓರಿಯೆಂಟೇಷನ್ ಟುವರ್ಡ್ಸ್ ಪ್ಲೇಸ್ ಅಂಡ್ ಟೈಮ್ ಇದೆಯಾ ಇವನು ಮನಸ್ಸಲ್ಲಿ ಕೇಳಿ ಅಂತೀನಿ. ಅವ್ರು ಪ್ರಶ್ನೆಗಳು ಹಾಕ್ತಾರೆ ಅವನಿಗೆ, ಇಲ್ಲಿದ್ಯಾ ಆಸ್ಪತ್ರೆಯಲ್ಲಿ ಇದ್ದೀನಿ, ಯಾತಕ್ಕೆ ಬಂದು ಆಸ್ಪತ್ರೆಗೆ, 3 ದಿವಸದಿಂದ ತೊಂದರೆ. ಇವ್ರು ಯಾರು ಗೊತ್ತಾ, ಲಾಯರ್. ಯಾವಾಗಿಂದ ಗೊತ್ತು? ನನ್ನ ಮೊದಲಿಂದ ಗೊತ್ತು. ಇವತ್ತ್ಯಾಕೆ ಲಾಯರ್ ಇಲ್ಲಿ ಕರೆದೆ, ಅವ್ರೇನು ಟ್ರೀಟ್ಮೆಂಟ್ ಕೊಡ್ತಾರೋ? ಇಲ್ಲ ಸರ್ ವಿಲ್ ಬರೆಸ್ಬೇಕು ಅಂತ. ಏನು ವಿಲ್ಲಲ್ಲಿ ಏನು ಮಾಡಬೇಕು ಅಂತಿದ್ಯಾ? ನನ್ನ ತಂಗಿ ಕೊಟ್ಬಿಡ್ಬೇಕು ಅಂತೆ. ಇಷ್ಟು ವಿಷಯ ಡಾಕ್ಟರ್ ಪ್ರಶ್ನೆಗಳನ್ನು ಹಾಕಿ ಡಾಕ್ಟರ್ ಸರ್ಟಿಫೈ ಮಾಡ್ತಾನೆ. ಪುಟ್ ಜನರಲ್ ಕ್ವಶನ್ಸ್ ಟು ದಿಸ್ ಪೇಷಂಟ್, ದೇರ್ ಈಸ್ ಓರಿಯೆಂಟೇಷನ್ ಆಫ್ ಮೈಂಡ್ ಟುವರ್ಡ್ಸ್ ಪ್ಲೇಸ್ ಅಂಡ್ ಟೈಮ್, ಶೀ ಈಸ್ ಕಾಂಪಿಟೆಂಟ್ ಟು ಎಕ್ಸಿ.

ಎಕ್ಸಿಕ್ಯೂಟ್ ಎ ವಿಲ್. ಹಾಸ್ಪಿಟ್ಲಲ್ಲಿ ಸೈನ್ ತಗೊಂಡಿದ್ದೀನಿ ವಿಲ್ಗೆ, ಅವ್ರು ಸೂಚನೆ ಕೊಟ್ಟಿದ್ದು ಹೌದು, ಆ ಪ್ರಕಾರ ಬರೆದಿದ್ದು ಹೌದು, ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ ಅವ್ರ ಬುದ್ಧಿಶಕ್ತಿ ಯಾವ ಲೆವೆಲಲ್ಲಿ ಇತ್ತು ಅಂತ ಡಾಕ್ಟರ್ ಹೇಳ್ತಾರೆ. ಅದನ್ನು ನಾನು ಹೇಳಿದ್ದು ಓರಿಯೆಂಟೇಷನ್ ಟುವರ್ಡ್ಸ್ ಪ್ಲೇಸ್ ಆ್ಯಂಡ್ ಟೈಮ್ ಅಂತ. ಈ ಥರ ಬರೆದಂಥ ವಿಲ್ಲನ್ನು ಅಥವಾ ಬರೆಸಿದ ವಿಲ್ಲನ್ನು ಎರಡು ಪದ ಬಂದು. ನಾನು ಲಾಯರ್ ಆದ್ರಿಂದ ಬರೆದಂಥ ಅಂತ ಇದ್ದೆ ಅಂದರೆ ಬಂದು ನನ್ನ ಹತ್ರ ಬರೆಸ್ತಾರೆ ಅಂತ ಕಾರಣಕ್ಕೆ ನೀವೇ ಬರೀಬೋದು, ಇದಕ್ಕೇನು ಲಾಯರೇ ಬರ್ಕೊಡ್ಬೇಕು ಅಂತ ಏನೂ ಇಲ್ಲ. ತುಂಬ ಹಿರಿಯರು, ದೊಡ್ಡ ದೊಡ್ಡವರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಅವರೇ ಪೂರ್ತಿ ಒಕ್ಕಣೆ ಬರೆದಿದ್ದಾರೆ ವಿಲ್ಲುಗಳು. ಕೊನೆಯಲ್ಲಿ ಬರೀತಾರೆ ಸ್ವಹಸ್ತ, ಅಂದರೆ ನಾನೇ ಬರೆದಿದ್ದೀನಿ, ಇದಕ್ಕೆ ಯಾರ್ದೇನು ಬೇಕಾಗೇ ಇಲ್ಲ. ಬೇರೆ ಸೇಲ್ ಡೀಡ್ಗಾದರೆ ಯಾರು ಲಾಯರ್ ಕನ್ಫರ್ಮ್ ಮಾಡಬೇಕು, ಪತ್ರ ಬರಹಗಾರ ಕನ್ಫರ್ಮ್ ಮಾಡಬೇಕು, ಬೋಗಿ ಪತ್ರಕ್ಕೆ ಆ ಥರ. ಈ ವಿಲ್ಗೆ ಇಂಥವ್ರು ಕನ್ಫರ್ಮ್ ಮಾಡಬೇಕು ಅಂತ ಅವ್ರ ಅಡ್ವೈಸ್ ಮೇಲೆ ಬರೀತು, ಅವೆಲ್ಲ ಏನು ಬೇಕಾಗಿಲ್ಲ. ನಿಮ್ಮ ಮನಸ್ಸಲ್ಲಿ ಏನು ಬಂತು ಅದನ್ನು ಬರ್ಕೊಂಡು ಹೋಗ್ತೀರಿ, ನೀವೇ ಸ್ವಹಸ್ತ ಅಂತ ಸೈನು ಹಾಕ್ತೀರಿ, ವಿಲ್ಗೂ ಸೈನ್ ಹಾಕ್ತೀರಿ. ನೀವ್ಯಾರನ್ನು ಕೇಳಲೇಬೇಕಾದಿಲ್ಲ, ರೆಡಿ ಮಾಡಿದ್ದೀರಿ. ಈ ಥರ ರೆಡಿ ಮಾಡ್ತಕ್ಕಂಥ ವಿಲ್ಲು ಸ್ಟ್ಯಾಂಪ್ ಪೇಪರ್ ಮೇಲೆ ಇರಬೇಕಾ, ಪ್ಲೇನ್ ಪೇಪರ್ ಮೇಲೆ ಇದ್ದರೆ ಸಾಕಾ? ಆಗಲೇ ನಿಮ್ಗೆ ಹೇಳಿದೆ ನಾನು, ರಿಜಿಸ್ಟ್ರೇಷನ್, ಅಟೆಸ್ಟೇಷನ್, ಸ್ಟ್ಯಾಂಪ್ ಡ್ಯೂಟಿ, ಮೂರು ಪದಗಳು ಬಳಸಿದೆ. ನಮ್ಮ ಮಾಸ್ಟರ್ ಹೇಳ್ತಾ ಇದ್ದು 71 ವಯಸ್ಸಲ್ಲಿ ಕಾಲೇಜಲ್ಲಿ ನಾನು ಓದೋವಾಗ ಹೇಳ್ತಾ ಇದ್ರು, ನೋ ಸ್ಟ್ಯಾಂಪ್ ಡ್ಯೂಟಿ, ಸ್ಟ್ಯಾಂಪ್ ಪೇಪರೇ ಬೇಕಾಗಿಲ್ಲ. ಪಾಯಿಂಟ್ ನಂಬರ್ 3 ಮುಗಿದೋಯ್ತಲ್ಲ ಅಲ್ಲಿಗೆ. ಪ್ಲೇನ್ ಪೇಪರ್ ಮೇಲೆ ಬರೀರಿ, ಇದರ ಶೀಟ್ ಕೊಡ್ತಾರಲ್ಲಪ್ಪ ಗ್ರೀನ್ ಶೀಟ್ ಅಂತ, ಸ್ವಲ್ಪ ದಪ್ಪಕ್ಕಿರುತ್ತೆ ಪೇಪರು, ದೀರ್ಘಕಾಲ ಚೆನ್ನಾಗಿರುತ್ತೆ. ಈಚೆಗೆಲ್ಲ ಡಾಕ್ಯುಮೆಂಟ್ ಶೀಟ್ಸ್ ಅಂತ ಬರುತ್ತೆ, 2 ರೂಪಾಯಿ ಒಂದು ಶೀಟ್ಗೆ. ಒಂದೇ ಮಗಲಿಗೆ ಬೇಕಾದ್ರೂ ಬರೀಬೋದು, ಹಿಂದೆ ತಿರುಗಿಸಿ ಕೂಡ ಬರೀಬೋದು. ಬೆಳ್ಳಗಿದೆ, ಹಾಲ್ಕಾಗದ ಹಾಲ್ಕಾಗದ ಅಂತ ಇದ್ವು ನಾವು ಚಿಕ್ಕವರಿದ್ದಾಗ, ವೈಟ್ ಪೇಪರ್ ಅನ್ನಕ್ಕೆ ಸ್ಕೂಲ್ನಲ್ಲಿ ಹಾಲ್ಕಾಗದ, ಹಾಲಿನ ಬಣ್ಣ ಇತ್ತಲ್ಲ ಅದು, ಈಗಲೂ ಅದೇ ಥರ ಹಾಲ್ಕಾಗದ ಅದು. ಆ ಹಾಲ್ಕಾಗದ ಮೇಲೆ ಬರೀಬೋದು. ಸೊ ಸ್ಟ್ಯಾಂಪ್ ಪೇಪರ್ ಇಸ್ ನಾಟ್ ರಿಕ್ವೈರ್ಡ್. ಸ್ಟ್ಯಾಂಪ್ ಪೇಪರ್ ಬೇಡ ಅಂದಾಗ ರಿಜಿಸ್ಟ್ರೇಷನು ಈಸ್ ಆಪ್ಷನಲ್. 3 ರಿಕ್ವೈರ್ಮೆಂಟ್ ಹೇಳಿದ್ದೆ ಅಲ್ಲ, ರಿಜಿಸ್ಟ್ರೇಷನ್, ಅಟೆಸ್ಟೇಷನ್, ಸ್ಟ್ಯಾಂಪ್ ಡ್ಯೂಟಿ ಅಂತ. ಸ್ಟ್ಯಾಂಪ್ ಡ್ಯೂಟಿ ಬಿಟ್ಬಿಟ್ಟೆ, ಮುಗೀತು ಕತೆ. ಇವಾಗ ರಿಜಿಸ್ಟ್ರೇಷನ್ ಇಟ್ ಈಸ್ ಆಪ್ಷನಲ್, ಬೇಕೇ ಬೇಕಾ? ಬೇಕಾದರೂ ಬೇಕು, ಬೇಡಾದರೆ ಬೇಡ, ನಿನ್ನ ಖುಷಿ. ನೀನು ಮಾಡಿಸಿದ್ರೆ ಮಾಡಿಸು, ಮಾಡಿಸ್ಲೇ ಇಲ್ವಲ್ಲ ಸರ್ ಏನು ಮಾಡಲಿ, ಏನೂ ತೊಂದರೆ ಇಲ್ಲಪ್ಪ ಬಿಡಯ್ಯ. ಇನ್ನು ಬೇರೆ ರಿಕ್ವೈರ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ದರೆ ರಿಜಿಸ್ಟ್ರೇಷನ್ ಈಸ್ ನಾಟ್ ಕಂಪಲ್ಸರಿ, ಇಟ್ ಈಸ್ ಆಪ್ಷನಲ್. ಹಾಗಿದ್ರೆ ಈ ರಿಜಿಸ್ಟ್ರೇಷನ್ ಮಾಡಿಸ್ತಾರಲ್ಲ ಏನು ಪ್ರಯೋಜನ? ಬರ್ದಿದ್ದು ನಮ್ಮಲ್ಲಿ ಇಟ್ಕೋಬೋದು ನಾನು. ಅದು ಬೆಳಕಿಗೆ ಬಂತು, ನಾ ಬರೆದಿದ್ದು ಅವತ್ತೇ ಬೆಳಕಿಗೆ ಬಂದಿದ್ದಕ್ಕೆ ಈ ಪದ ಬಳಸ್ತೀವಿ ನಾವು. ಇಟ್ ವಿಲ್ ಆ್ಯಡ್ ಅಥೆಂಟಿಸಿಟಿ, ಇಟ್ ವಿಲ್ ಆ್ಯಡ್ ಅಥೆಂಟಿಸಿಟಿ ಟು ದಿ ವಿಲ್. ಅದರಿಂದಲೇ ಪ್ರೂವ್ ಆಗೋಲ್ಲ, ರಿಜಿಸ್ಟರ್ ವಿಲ್ಲು ರಿಜಿಸ್ಟರ್ ವಿಲ್ಲು ಅಂದ್ಬಿಟ್ರೆ ನೀವು ಇರಲಿ ಬಿಡಯ್ಯ. ವಿಲ್ಲು ವಿಲ್ಲೇ, ಆ ವಿಲ್ ನೀನೇನು ಪುರಾವೆ ಮಾಡಬೇಕು ಮಾಡಲೇಬೇಕು. ನೀನು ರಿಜಿಸ್ಟರ್ ಮಾಡಿಸ್ಬಿಟ್ಟಿದೆ ಸರ್ ಏಕದ್ದು ಮುಚ್ಚಿ ಮಾಡ್ಕೊಂಡು ಬರ್ತಾರೆ ಅದಕ್ಕೇನಂತೆ ಅಲ್ವೇ? ಏನು ಗೊತ್ತಿಲ್ಲದೆ ಇದ್ದವನು ಇಟ್ಕೊಂಡು ಹೋಗಿ ಅವತ್ತು ಒತ್ತು ಕರೆಕ್ಟ್ ಆಗೈತೆ ಅಂದ್ರೆ ಒತ್ತು ಬಿಡ್ತಾನು ಅಲ್ವೇ? ಅದರಿಂದ ಅವನೇ ಹೋಗಿದ್ದ ಸಬ್ ರಿಜಿಸ್ಟರ್ ಆಫೀಸ್ಗೆ. ಆ ಮಷಿನ್ ಇದೆಯಲ್ಲ ಇವಾಗೆಲ್ಲ ಮಷಿನ್ ತಾನೇ ಅವ್ನು ಫೋಟೋ ತೆಕ್ಕೊಳ್ಳೋಕ್ಕೆ, ಹಿಂದೆ ಎಲ್ಲ ಕೈಯಲ್ಲಿ ಒತ್ತಿಸ್ತಾ ಇದ್ರು ಹೆಬ್ಬೆಟ್ಟು. ಅವನೇ ಹೋಗಿ ಹೆಬ್ಬೆಟ್ಟು ಒತ್ತಿದ್ದ ಅಥವಾ ಮಷಿನ್ ಮುಂದೆ ಕೂತು ಫೋಟೋ ತೆಗೆಸಿದ್ದ, ತಾನೇ ಬರೆದುಕೊಟ್ಟೆ ಅಂತ ಫಾರ್ಮಲ್ಲಾಗೆ ಒಪ್ಕೊಂಡಿದ್ದ. ಸಬ್ ರಿಜಿಸ್ಟರ್ ಯಾರಿಗೆ ಕರೆದು ಕೇಳ್ತಾರೆ, ನಿಂದೇನ್ರಿ ವಿಲ್ಲು ನೀವೇ ಬರೆಸಿದ್ದೇನ್ರಿ ಅಂತ ಕೇಳಬೇಕು. ನಿಜ ಅಂದರೆ ಅಲ್ಲಿ ಬರೆದು ಬಿಟ್ಟಿದೆ, ಅಲ್ಲಿ ಇದನ್ನು ಬರೆದವರು ತಾನು ಬರೆಸಿದ್ದೇನೆಂದು ಒಪ್ಪಿಕೊಂಡಿದ್ದಾರೇನೋ ಒಂದು ಕಾಲಮ್ ಇರುತ್ತೆ, ಒಪ್ಕೊಂಡಿರ್ಬೇಕು ಇವನು ಅವ್ರ ಮುಂದೆ. ಸೊ ಅದನ್ನು ಕನ್ಫರ್ಮ್ ಮಾಡುತ್ತೆ, ಅವರು ಸಾಕ್ಷಿ ಅಲ್ಲ ಸಬ್ ರಿಜಿಸ್ಟರು. ಸಬ್ ರಿಜಿಸ್ಟರ್ ಈ ಪ್ರೂಫ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇಟ್ ವಿಲ್ ಓನ್ಲಿ ಆ್ಯಡ್ ಅಥೆಂಟಿಸಿಟಿ ಟು ದಿ ವಿಲ್. ನಾ ಬರೆದೆ ವಿಲ್ಲು, ನಮ್ಮನೆ ಬುಕ್ಕಲ್ಲೇ ಇಟ್ಟಿದ್ದೆ, ಸೈನ್ ಹಾಕಿದ್ದೆ, ಸಾಕ್ಷಿ ಹಾಕ್ಸಿದ್ದೀನಿ, ಎಲ್ಲ ಪಕ್ಕ ಇದೆ, ಬುಕ್ಕಲ್ಲೇ ಇದೆ. ಬೆಳಕಿಗೆ ಬರಲಿಲ್ವಲ್ಲ ಅದು, ನನ್ನ ಜೀವಿತ ಕಾಲದಲ್ಲೇ ಬೆಳಕಿಗೆ ಬರ್ಬೋದಾಗಿತ್ತಲ್ಲ. ಅಂದರೆ ಬೆಳಕಿಗೆ ಅಂದರೆ ಬಿದ್ದು ಬಿದ್ದು ಗೋಡೆ ಮೇಲೆ ಅಂಟಿಸ್ಲಿಲ್ಲ ನಾನು, ಸಬ್ ರಿಜಿಸ್ಟರ್ ಆಫೀಸರು ರಿಜಿಸ್ಟರ್ ಮಾಡಿಸ್ತಲ್ಲ ಅದು ಬೆಳಕಿಗೆ ಬಂದಂಗೆ. ಅದು ಇಟ್ ವಿಲ್ ಆ್ಯಡ್ ಅಥೆಂಟಿಸಿಟಿ ಟು ದಿ ವಿಲ್. ಒಂದು ಪಾಯಿಂಟು, 100ಕ್ಕೆ 100 ಮಾರ್ಕ್ ಅಲ್ಲ, 99 ಮಾರ್ಕು ಅಲ್ಲ, 1 ಮಾರ್ಕ್ ಸೇರ್ಬೋದು. ರಿಜಿಸ್ಟರ್ಡ್ ವಿಲ್ ಅಂದಕ್ಕೆ ಹಂಗಾರೆ ಈ 1 ಮಾರ್ಕ್ ಹಾಕೋಣ. ಇನ್ನು 99 ಮಾರ್ಕ್ಸ್ ಬೇರೆ ರೀತಿ ತೆಗಿಬೇಕು ನೀವು, ಅದರಲ್ಲೇ ಆಗೋಲ್ಲ ರಿಜಿಸ್ಟರ್ಡ್ ವಿಲ್ ಅಂದ ಮಾತ್ರಕ್ಕೆ. ಸೊ 3 ಪಾಯಿಂಟ್ ಹೇಳಿದ್ದೆ, ರಿಜಿಸ್ಟ್ರೇಷನ್, ಸ್ಟ್ಯಾಂಪ್ ಡ್ಯೂಟಿ, ಅಟೆಸ್ಟೇಷನ್, 2 ಮುಗಿಯಿತು. ಇದೇನು ಅಟೆಸ್ಟೇಷನ್ ಅಂದರೆ, ಅಟೆಸ್ಟೇಷನ್

ಅನ್ನೋದು ಆ ವಿಲ್ಲಿಗೆ ಸಾಕ್ಷಿ ಹಾಕುವುದು. ರೀ, ಸಾಕ್ಷಿ ಹಾಕೋದು ಅಂದರೆ ನಮ್ಮ ಜನ ತುಂಬ ಚೀಪಾಗಿ ನೋಡ್ತಾರೆ ರೀ. ಈ ಸಬ್ ರಿಜಿಸ್ಟ್ರಾರ್ ಆಫೀಸ್ ಮುಂದೆ ಓಡಾಡ್ತಾ ಇದ್ದ ಒಂದು ಹುಡುಗ ವಿಶ್ವ ಅಂತ, ನಾನು ಅಲ್ಲಿ ಹೋದಂಗೆ ನೋಡ್ದಂಗೆ ಗುರುಗಳೇ ನಮಸ್ಕಾರ ಅಂದ. ಏನಪ್ಪ ಅಂದೆ, ನಾನೇನೋ ಕೆಲಸದ ಮೇಲೆ ಹೋಗಿದ್ದೆ, ಹಿಂಗೆ ಏನಾದ್ರು ಸಾಕ್ಷಿ ಹಾಕ್ಸಿ ನಮಗೂ ಒಂದು 50-100 ಕೊಡಿಸಿ ಅಂತ. ಅವನಿಗೇನು ಅಂದರೆ ಸಾಕ್ಷಿ ಹಾಕೋದು ಅಂದರೆ 50-100 ಸಿಕ್ಕತ್ತೆ ಅನ್ನೋದು ಅದೇ ದಂಧೆ ಅವನಿಗೆ ಬದುಕಿ. ಅದರಲ್ಲಿ ನೀವು ಯಾವ ದಾಖಲೆ ಯಾವನ್ನು ಬರಲಿ, ಅವ್ರ ಅಪ್ಪ ಗೊತ್ತಾ ಅಮ್ಮ ಗೊತ್ತಾ ಅವ್ನು ನೋಡಿದ್ನ ಬಿಟ್ಟಿದ್ನ ಸತ್ತಿದ್ನ ಏನಾದರೂ ಸರಿ ಇವನು ಸೈನ್ ಹಾಕ್ತಾನೆ, ಸಾಕ್ಷಿ 50-100 ಕೊಡಿಸಿ. ಸಾಕ್ಷಿ ಹಾಕೋದೇ ಒಂದು ವೃತ್ತಿ ಮಾಡ್ಕೊಂಡು ಬಿಟ್ಟಿದ್ದಾರೆ, ಪ್ರೊಫೆಷನ್ ಆಗಿಬಿಟ್ಟಿದೆ. ಇಲ್ಲಿ ಅಟೆಸ್ಟೇಷನ್ ಅಂದರೆ ಗಂಭೀರವಾದ ವಿಷಯ, ನಿಜಕ್ಕೂ ಗಂಭೀರವಾದ ವಿಷಯ. ನಾಳೆ ಕೋರ್ಟಲ್ಲಿ ಕೇಳ್ತಾರೆ, ಕೋರ್ಟಲ್ಲಿ ಈ ವಿಲ್ಲೇ ಸುಳ್ಳು ಅಂತ ಯಾರಾದ್ರು ಚಾಲೆಂಜ್ ಮಾಡಿದ್ರೆ ನೀವು ಯಾರು ಸಾಕ್ಷಿ ಕೊಡಬೇಕು ಅಂದರೆ 3 ಜನ ಸಾಕ್ಷಿ ಕೊಡಲೇಬೇಕು. ಒಂದು ಸ್ಕ್ರೈಬ್ ಬರ್ದಲ್ಲ, ಬರಹಗಾರ, ಅವನೇನು ಹೇಳಬೇಕು ಬಂದು ಕೋರ್ಟಲ್ಲಿ ಇವ್ರು ಬಂದಿದ್ರು ನನಗೆ ಸೂಚನೆ ಕೊಟ್ಟರು, ಆ ಸೂಚನೆ ಎಲ್ಲ ಗ್ರಹಿಸಿ ಒಂದು ನೋಟ್ ಮಾಡಿ ಇಟ್ಕೊಂಡೆ. ಮಾಮೂಲಿ ಸೇಲ್ಡ್ ಹಿಡ್ ಬರೆದಂಗಲ್ಲ, ಸೇಲ್ಡ್ ಹಿಡ್ ಬರೆಯೋದು ಹೆಂಗೆ ಬರೀತಾರೆ ನೋಡಿದಿರಲ್ವಾ, ಸನ್ 2026 ಇಸವಿ ಮೇ ಮಾಹೆ ತಾರೀಖು 12 ಮೈಸೂರು ಸಿಟಿ ನಜರಬಾದ್ ಮೂಲ ಉದ್ದಕ್ಕೆ ಅವ್ನು ಬಾಯಲ್ಲೇ ಬರಿತಾ ಹೋಗ್ತಾ ಇರ್ತಾನೆ. ಆಮೇಲೆ ಇಂಡಿಯಾ ಗೌರ್ಮೆಂಟ್, ಈಗ ಇಂಡಿಯಾ ಗೌರ್ಮೆಂಟ್ ದುಡ್ಡುಗೆ ಲೆಕ್ಕ ಹೇಳ್ತೀವ, ಅವ್ನು ಬರೆಯೋದೇ ಹೆಂಗೆ. ನನಗೆ ಪಿತ್ರಾರ್ಜಿತವಾಗಿ ಬಂದು ನನ್ನ ಸ್ವಾಧೀನ ಅನ್ಬೋದಲ್ಲಿ ನನ್ನ ಪಿತ್ರಾರ್ಜಿತವೇ ಅಲ್ಲ, ಈ ಡಾಕ್ಯುಮೆಂಟ್ ರೈಟರ್ಗೆ ಇದೇ ಪದಗಳ ಅಭ್ಯಾಸ ಆಗ್ಬಿಟ್ಟಿದೆ. ಅಚಂದ್ರಾರ್ಥವಾಗಿ ಪೂರ್ತಿ ಅವನ್ನೆಲ್ಲ ಹೇಳ್ಕೊಂಡು ಕೊನೆಯಲ್ಲಿ ಜಲತರು ಪಾಷಾಣಾದಿ ಅಷ್ಟಭೋಗ ತೇಜ ಸೌಮ್ಯಕ್ಕು ಆದಿ ದಾನ ಕ್ರಯ ಪರಿವರ್ತನೆಗಳೆಂಬ ವ್ಯವಹಾರ ಚತುಷ್ಟಯಗಳಿಗೂ ಇದೇ ಪದಗಳೇ ಬರಿತಾ ಕೂತಿರ್ತಾನೆ ಡಾಕ್ಯುಮೆಂಟ್ ರೈಟರ್ ಅಂದರೆ. ನೋಡಿ, ಈಗ ನಾನು ಬಂದಿರೋದು ಯಾವ ವಿಷಯಕ್ಕೆ ಅಂದರೆ ಅಟೆಸ್ಟೇಷನ್. ಅಟೆಸ್ಟೇಷನ್ನಲ್ಲಿ 3 ಜನನ ನಾನು ಎಕ್ಸಾಮಿನ್ ಮಾಡಲೇಬೇಕಾಗಿತ್ತು ಕೋರ್ಟಲ್ಲಿ ಪ್ರಶ್ನೆ ಬಂದಾಗ. ಒಬ್ಬ ಸ್ಕ್ರೈಬ್ ಇದನ್ನು ಬರೆದವನು ಸ್ಪಷ್ಟವಾಗಿ ಕೋರ್ಟ್ ಮುಂದೆ ಬಂದು ಹೇಳಬೇಕು, ನನಗೆ ಇವನು ಪರಿಚಯ ಇತ್ತು ಅಥವಾ ಇವನು ನನ್ನನ್ನು ಅಪ್ರೋಚ್ ಮಾಡಿದ್ದ, ಈ ಪ್ರಕಾರ ಸೂಚನೆ ಕೊಟ್ಟ, ಆ ಸೂಚನೆಗಳನ್ನೆಲ್ಲ ಗಮನಿಸಿ ಈ ವಿಲ್ಲಿನ ಒಂದು ಡ್ರಾಫ್ಟ್ ಮಾಡಿಕೊಟ್ಟೆ. ಒಂದೇ ಸಾರಿ ವಿಲ್ ಬರೆಯೋದು ಕಷ್ಟ ರೀ, ಡ್ರಾಫ್ಟ್ ಮಾಡಲೇಬೇಕಾಗುತ್ತೆ. ಆ ಡ್ರಾಫ್ಟನ್ನು ಓದಿ ಹೇಳಿದೆ. ಕಾನೂನಲ್ಲಿ ಡ್ರಾಫ್ಟ್ ಮಾಡಬೇಕು ಅಂತಿಲ್ಲ, ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ ವಿಲ್ಲನ್ನು ಓದಿ ಹೇಳಿದೆ, ಓದಿ ಹೇಳಿದ್ಮೇಲೆ ಸರಿಯಾಗಿದೆ ಅಣ್ಣ ಮಾಡಿ ಅಂತಂದ. ಆ ಪ್ರಕಾರ ಫೇರ್ ಕಾಪಿ ಬರೆದಿದ್ದೀನಿ ಇಲ್ಲ ಟೈಪ್ ಮಾಡಿಸಿದ್ದೀನಿ, ಆ ನಂತರ ಪಕ್ಷಕಾರನ ಸಹಿ ಹಾಕಿಸ್ಕೊಟ್ಟೆ. ಇದನ್ನು ಕೊಟ್ಟಲು ಅವನು ಬಂದು ಹೇಳಬೇಕು, ಅವ್ನು ಜೀರ್ಣಿಸ್ಕೊಳ್ಳಿಲ್ಲ ಅಂದರೆ ಮುಗೀತು. ಒಂದು ಚೂರು ಎಡವಟ್ಟು ಮಾಡಿದ್ರು ಕೂಡ ನಿನ್ನ ವಿಲ್ಲು ಡಮಾರ್ ಅಂದೋಗುತ್ತೆ. ಸ್ಕ್ರೈಬ್ ಒಬ್ಬನೇ ಅಲ್ಲ, ಈಗ ಬರ್ತಾ ಇದ್ದೀನಿ ಸಾಕ್ಷಿ. ಈ ಸ್ಕ್ರೈಬ್ ಸಾಕ್ಷಿ ಅಲ್ಲ, ವಿಲ್ಲು ಮಾಡಿದ್ದಕ್ಕೆ ಸಾಕ್ಷಿ ಅಲ್ಲ ಅವನು, ವಿಲ್ಲು ತಯಾರು ಮಾಡಿಕೊಟ್ಟವನು. ಪ್ಲೀಸ್ ಅಪ್ರಿಷಿಯೇಟ್, ವ್ಯತ್ಯಾಸ ಇದೆ. ಇಲ್ಲಿ ನೀವು ಬಂದಿದ್ರಿ ನಮ್ಮ ಆಫೀಸ್ಗೆ, ಸರ್ ನನ್ನೊಂದು ವಿಲ್ ಬರ್ಕೊಡಿ ಸರ್, ಏನಪ್ಪ ಹೆಸರು, ಅಪ್ಪನ ಹೆಸರು, ತಂದೆ ಎಲ್ಲ ಕೇಳಿಕೊಂಡೆ, ಏನು ಮಾಡಬೇಕಪ್ಪ, ಇಂತಿಂಥದ್ದಿದೆ ಇಂತಿಂಥದ್ದಿದೆ ಕೊಡಿ. ನೀವು ಹೇಳ್ದಂಗೆ ಬರೆದು ಕೊಟ್ಟೆ ನನ್ನ ಸಾಕ್ಷಿನ, ನೀವು ತೊಗೊಂಡೋದ್ರಿ ಅದಕ್ಕೆ ಫೇರ್ ಕಾಪಿ ಟೈಪ್ ಮಾಡಿಸಿ ನಿಮ್ಮ ಕೈಗೆ ಕೊಟ್ಬಿಟ್ಟೆ, ನನ್ನ ಸೀಲು ಸೈನೂ ಹಾಕ್ಕೊಟ್ಬಿಟ್ಟೆ, ಅಲ್ಲೇನಂತ ಬರ್ದಿದ್ದೀನಿ ಡ್ರಾಫ್ಟೆಡ್ ಬೈ ಮೀ ಅಷ್ಟೇ. ನಾನು ಸಾಕ್ಷಿ ಅಲ್ಲ, ನಾನು ಡ್ರಾಫ್ಟ್ ಮಾಡಿಕೊಟ್ಟಿದ್ದೀನಿ. ಹಾಂ, ಸಾಕ್ಷಿ ಅಂದರೆ ಯಾರು? ಈ ವಿಲ್ಲನ್ನು ಪೂರ್ತಿ ಓದಿಕೊಂಡು ಅರ್ಥ ಮಾಡಿಕೊಂಡು ಇದು ನಿಮ್ಮ ಅಂತಿಮ ಮರಣಶಾಸನ ಅಂತ ಒಪ್ಪಿ ಅದಕ್ಕೆ ನೀವು ರುಜು ಹಾಕಿದ್ದನ್ನು ಖುದ್ದಾಗಿ ನೋಡಿದವರಾದ ಇಬ್ಬರು, ಅದನ್ನು ನೋಡಬೇಕು. ದೇ ಶುಡ್ ವಿಟ್ನೆಸ್. ವಿಟ್ನೆಸ್ ಅಂದರೆ ನಾನು ಹೇಳೋದಲ್ಲ ವಿಶ್ವಂತರ 50 ಕೊಡಿಸಿ ಅಣ್ಣ ಅನ್ನಲ್ಲ, ಅವನ್ನೆಲ್ಲ ವಿಟ್ನೆಸ್ಸು. ಬಹಳ ಗಂಭೀರವಾದ ವಿಷಯ, ನಮ್ಮ ಕಣ್ಣೆದುರಿನಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಓದಿಸಿ ತಿಳ್ಕೊಬೋದು. ವೈದ್ಯವಂತರು ಇರ್ತಾರೆ ಅಥವಾ ಟೆಕ್ನಿಕಲ್ ಇದನ್ನು ಗೊತ್ತಾಗದೆ ಇರೋರು ಇರ್ತಾರೆ, ಓದಿ ಅಥವಾ ಓದಿಸಿ ತಿಳಿದುಕೊಂಡು ಇದು ತಮ್ಮ ಅಂತಿಮ ಮರಣ ಶಾಸನವೆಂದು ಒಪ್ಪಿ ಅದಕ್ಕೆ ಸಹಿ ಹಾಕಿದ್ದನ್ನು ಅಥವಾ ಹೆಬ್ಬೆಟ್ಟುತ್ತಿದ್ದನ್ನು ಖುದ್ದಾಗಿ ನೋಡಿದವರಾದ ನಾವು ಸಾಕ್ಷಿದಾರರಾಗಿ ಸಹಿ ಹಾಕಿದ್ದೇವೆ. ಈಗೆಲ್ಲ ನಾವೇನು ಮಾಡಿಬಿಡ್ತೀವಿ ಗೊತ್ತಾ, ಇದನ್ನೇ ಟೈಪ್ ಮಾಡಿಸ್ಬಿಡ್ತೀವಿ ಇಷ್ಟು ವರ್ಷ. ಹಿಂದೆ ಎಲ್ಲ ಮಾಡ್ತಾನೆ ಇರಲಿಲ್ಲ, ಸಾಕ್ಷಿಗಳು ಅಂದರೆ ಹಾಕ್ಬಿಡ್ತಾ ಇದ್ರು, ಇದೇ ಪ್ರಶ್ನೆಗಳಿಗೆ ಕೋರ್ಟಲ್ಲಿ ಕೇಳ್ತಾ ಇದ್ರು, ಇದೇ ಉತ್ತರ ಹೇಳಬೇಕಾಗಿತ್ತು. ಸೊ ಅಟೆಸ್ಟೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಅಟೆಸ್ಟೇಷನ್ ಏನಾಗೋಗುತ್ತೆ ಗೊತ್ತೇ, ಯಾರೋ ಒಬ್ಬ ಬಂದ ಸೈನ್ ಹಾಕ್ಸಿಲ್ಲ ಅಥವಾ ಹಾಕಲಿಲ್ಲ, ಇವನ್ನೆಲ್ಲ ಸ್ಟ್ರೈಕ್ ಕೊಟ್ಬಿಟ್ಟ ಹೊರಟೋದ, ಇವನ ಕೈಲೂ ಸೈನ್ ಹಾಕ್ಸಿಟ್ಬಿಟ್ರು, ಆ ಸಾಕ್ಷಿ ಹೇಳೋಕ್ಕೆ ಅವ್ರು ಕರೆಯೋ ಇಲ್ಲ, ಅವ್ನು ಫ್ಯಾಕ್ಟ್ರಿಗೆ ಹೊರಟೋಗಿದ್ದಾನೆ ಸರ್ ಸಂಜೆ ಬರೋದು ಡ್ಯೂಟಿ ಮುಗಿಸ್ಕೊಂಡು, ಸಂಜೆ ಮೇಲೆ ಬಂದಂಗೆ ಅವ್ನು ಬಂದ ಓಡ್ ಬಂದ, ಹಣ ಏನೋ ಕರೆದಿದ್ರಂತೆ, ಏ ಒಂದು ಸಾಕ್ಷಿ ಹಾಕೋ, ಅವ್ನು ಸಾಕ್ಷಿ ಯಾತಕ್ಕೆ ಸಾಕ್ಷಿ ಆಗದೆ ಏನಾಗದೆ ಬಾಕಿ.

ಏನು, ಯಾರ್ಯಾರು ಸಾಕ್ಷಿ ಏನೂ ಗೊತ್ತಿಲ್ಲ ಅವನಿಗೆ, ಕರೆದ್ರೂ ಸಾಕ್ಷಿ ಆಗುತ್ತೆ. ಈಗ ನಮ್ಮ ವಿಷಯ ಒಂದು ಹೇಳಿದ್ನಲ್ಲ ನಾನು, ಸಬ್ ರಿಜಿಸ್ಟ್ರಾರ್ ಆಫೀಸ್ ಹತ್ರ ಹೋಗಿ 50 ರೂಪಾಯಿ ಬದಲು 100 ರೂಪಾಯಿ ಕೊಡ್ಬಿಡಿ, ಕೊಡಿ ಕೊಡಿ ಕೊಡಿ, ನಿಮ್ಮದು ಕಷ್ಟ ಆಗ್ತಾನೆ ಅವನು ಅಲ್ವಾ. ಅದಲ್ಲ ಸಾಕ್ಷಿ. ಅಟೆಸ್ಟೇಷನ್ ಅಂದರೆ ಒನ್ ಹೂ ಟೇಕ್ಸ್ ದಿಸ್ ಮ್ಯಾಟರ್ ಸೀರಿಯಸ್ಲಿ, ಗಂಭೀರವಾಗಿ ಪರಿಗಣಿಸ್ತಾನೆ, ಅಷ್ಟು ತಿಳ್ಕೊತಾನೆ. ಐದರ್ ಹಿ ಹ್ಯಾಸ್ ವಿಟ್ನೆಸ್ಡ್, ಅವನೇ ನೋಡ್ತಾ ಇದ್ದಾನೆ ಅವ್ನು ಸೈನ್ ಹಾಕಿದ್ದನ್ನ. ಆರ್ ಅಬ್ಟೇನ್ಸ್ ಎ ಪರ್ಸನಲ್ ಅಕ್ನಾಲೆಜ್ಮೆಂಟ್, ವೈಯಕ್ತಿಕವಾಗಿ ಏನಣ್ಣ ಬಿಲ್ಲೆಲ್ಲ ಬರೆಸಿ ಸೈನ್ ಮಾಡಿದ್ರ, ಹೂನಪ್ಪ ನಾನೇ ಮಾಡಿದೆ, ಈಗ ಹಾಕೋ ಸಾಕ್ಷಿ ಹಾಕೋ. ಆಗ ಸಾಕ್ಷಿ ಹಾಕ್ತೀನಲ್ಲ, ಅದು ಗಂಭೀರವಾದ ಸಾಕ್ಷಿ. ಇಂಥ ಸಾಕ್ಷಿಗಳು ಅವರನ್ನ ನ್ಯಾಯಾಲಯದ ಮುಂದೆ ವಿಚಾರಣೆ ಮಾಡಬೇಕು. ಅವರೊಂದು ಚೂರಿ ಎಡವಟ್ಟು ಮಾಡಿದ್ರೆ ಅನ್ಯತಾ ಭಾವಿಸ್ಬೇಡಿ, ನಮ್ಮ ಗ್ರಾಮೀಣ ಪ್ರದೇಶದಿಂದ ಜನ ಬರ್ತಾರೆ ಕೋರ್ಟಲ್ಲಿ, 100 ಪ್ರಕರಣಗಳು ನಡೆಸಿದ್ದೀನಿ, 100 ರೀತಿ ಸಾಕ್ಷಿ ಹೇಳಿಸಿದ್ದೀನಿ, ಆಫೀಸಲ್ಲಿ ಕೂತ್ಕೊಂಡು ಸತ್ಯಾಂಶ ಏನು ಅನ್ನೋದನ್ನು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ. ಕೋರ್ಟ್ ಬಂದೇಟ್ಗೆ ಆ ಒಂದೇ ಕತೆ ಅವನು ಹೇಳ್ತೀನಿ. ಆ ಕತೆ ಊರಲ್ಲೂ ಆಗಲೇ ಯಾರೋ ಹೇಳ್ಕೊಟ್ಟಿರ್ತಾರೆ, ನಾನು ಹೇಳಿದ್ದಲ್ಲ. ಯಾವುದಕ್ಕೋ ಸಾಕ್ಷಿ ಹಾಕಿ ಬಸ್ ಸ್ಟಾಪ್ ತಾವ್ ನಿಂತಿದ್ದೆ, ಬಂದು ಸೈನ್ ಹಾಕ್ಸ್ಕೊಂಡು ಹೋದ್ರು ಅಂತ. ಅವ್ರಿಗೇನು ಈ ಪೊಲೀಸ್ ಕೇಸಲ್ಲಿ ಮಹಾಜರ್ಗೆ ಬೇಕಾಬಿಟ್ಟು ಸೈನ್ ಹಾಕ್ತಾರಲ್ಲ, ಹಾಗೆ ಅನ್ಕೊಂಡ್ಬಿಟ್ಟಿರ್ತಾರೆ. ಇದರ ಗಂಭೀರತೆ ಏನು ಸಾಕ್ಷಿಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದ್ದರಿಂದ ಸಾಕ್ಷಿ ಹಾಕ್ಸೋವಾಗ ಜವಾಬ್ದಾರಿ ಇರೋ ವ್ಯಕ್ತಿಯ ಸಹಿ ಹಾಕ್ಸಿ. ಅಲ್ಲೆಲ್ಲೂ ಬರ್ದಿಲ್ಲ, ಕಾನೂನಲ್ಲಿಲ್ಲ. ನಾನು ಹೇಳ್ತಾ ಇರೋದು ಯಾತಕ್ಕೆ ಅಂದರೆ ನಿಮ್ಮ ಒಳ್ಳೇದು. ನಾಳೆ ಇವಿಲ್ಲೊಂದು ಪ್ರಶ್ನೆ ಮಾಡಿದಾಗ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ವಿಷನ್ನು ಕರೆದ್ಬಿಟ್ಟು ನೀವು ಸೈನ್ ಹಾಕ್ಸ್ಕೊಂಡಿದ್ರೆ ಮುಂದೆ ತಿಂತೀವಿ. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲೂ ಬಂದು ಸೈನ್ ಹಾಕ್ಕೊಂಡ್ಬಿಡ್ತಾನೆ, 50 ರೂಪಾಯಿ ಇಸ್ಕೊಂಡು ಹೋಗ್ತಾನೆ. ಮೊದಲ ಇಲ್ಲಿ ನಾಳೆ ಕೋರ್ಟಲ್ಲಿ ವಿಲ್ ಹಿ ವಾಚ್ ಫಾರ್ ಇಟ್, ಅದನ್ನು ನೋಡ್ಕೋತಾನ ಅವನು, ಆ ತಾಕತ್ತಿದೆಯಾ, ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಸಾಕ್ಷಿ ಅಂದರೆ ಏನು. ಯಾಕೆಂದರೆ ವಿಲ್ಲಿನಲ್ಲಿ ಬೇರೆ ಎಲ್ಲ ದಾಖಲೆಗಳಿಗಿಂತ ವಿಲ್ಲಿಗೆ ಹಾಕುವ ಸಾಕ್ಷಿ ತುಂಬ ಮಹತ್ವ ಉಳ್ಳದ್ದು. ಆದ್ದರಿಂದ ಮೂರು ಹೇಳಿದ್ನಲ್ಲ ಪಾಯಿಂಟು, ರಿಜಿಸ್ಟ್ರೇಷನ್, ಅಟೆಸ್ಟೇಷನ್, ಸ್ಟ್ಯಾಂಪ್ ಡ್ಯೂಟಿ. ಓ, ಅಟೆಸ್ಟೇಷನ್ ಇಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್, ಸ್ಟ್ಯಾಂಪ್ ಡ್ಯೂಟಿ ನಾಟ್ ರಿಕ್ವೈರ್ಡ್, ರಿಜಿಸ್ಟ್ರೇಷನ್ ಆಪ್ಷನಲ್. ಮೂರು ಉತ್ತರ ರೆಡಿ ಇಟ್ಕೊಳ್ಳಿ. ಇನ್ನು ಮೂರು ಮೊದಲೇ ಕೊಟ್ಬಿಟ್ಟಿದ್ದೀನಿ ನಿಮಗೆ, ಡಿಸ್ಪೊಸಿಷನ್ ಆಫ್ ಪ್ರಾಪರ್ಟಿ, ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್, ಪೋಸ್ಟ್ ಮಾರ್ಟಮ್ ಎಫೆಕ್ಟ್. ನೀವು ಬೇಕಾದ ಒಂದು ಗಂಟೆ ನೀವೇ ಹೇಳ್ತಾ ಹೋಗ್ಬೋದು. ಇಲ್ಲಾಂದರೆ ಏನು, ಈ 6 ರಿಕ್ವೈರ್ಮೆಂಟು, ಈ 6 ರಿಕ್ವೈರ್ಮೆಂಟ್ಗೆ ನಾನೇನೇನು ಉದಾಹರಣೆ ಕೊಟ್ಟೆ ಇಷ್ಟನ್ನು ಹೇಳ್ತಾ. ಇನ್ನೊಂದು ಮಾತು ಹೇಳಿದೆ ನಾನು ಕೊನೆಯಲ್ಲಿ, ನಾವು ಬರಿತೀವಿ ಈ ವಿಲ್ಲಿನ ಅಂಶಗಳೆಲ್ಲ ನಾನು ಮನನ ಮಾಡಿಕೊಂಡು ಇದು ನನ್ನ ಅಂತಿಮ ಮರಣ ಶಾಸನವೆಂದು ಒಪ್ಪಿ. ಅಂತಿಮ ಮರಣ ಶಾಸನ ಅಂದರೆ ಇವತ್ತು ನಾ ಬರೆದಿದ್ದು ಅಂತಿಮ ಆಗೋಯ್ತಾ, ಬದಲಾಯಿಸೋಕೆ ಅವಕಾಶ ಇಲ್ವೇ ಇಲ್ವಾ? ನೋಡಿ, ಯಾವಾಗಲೂ ಬರಿತೀವಿ ಅದನ್ನು, ಇದು ನನ್ನ ಅಂತಿಮ ಮರಣ ಶಾಸನವೆಂದು ಒಪ್ಪಿ ಅಂತ ಬರಿತೀವಿ. ಒಪ್ಪಿಕೊಂಡೆ ನಾನು ಸೈನ್ ಆಗ್ತಾ ಇರೋದು, ಇವತ್ತಿಗೆ ಈ ಸೈನ್ ಆಗ್ತಾ ಇದ್ದೀನಲ್ಲ ಈಗ ಅಂತಿಮ. ಮಧ್ಯಾಹ್ನ ಚೇಂಜ್ ಆಗ್ಬೋದು, ನಾಳೆ ಬೆಳಗ್ಗೆ ಅಂತೂ ನನ್ನ ಮಗ ಬೆಂಗಳೂರಿಂದ ಬಂದ್ಬಿಟ್ರೆ ಇನ್ನೊಂದು ಚೇಂಜ್ ಆಗ್ಬೋದು, ಮುಂದಿನ ವಾರ ನನ್ನ ಸೊಸೆನೂ ಕರ್ಕೊಂಡು ಇನ್ನೊಬ್ಬ ಮಗ ಬಂದ್ಬಿಟ್ರೆ ಇದಾಗದೇ ಇಲ್ಲ ಅಂದ್ರೆ ಇನ್ನೊಂದು ಚೇಂಜ್ ಆಗ್ಬೋದು. ಯು ಕ್ಯಾನ್ ಕೀಪ್ ಆನ್ ಚೇಂಜಿಂಗ್ ಯುವರ್ ವಿಲ್ ಎನಿ ನಂಬರ್ ಆಫ್ ಟೈಮ್ಸ್ ಆಸ್ ಯು ಪ್ಲೀಸ್. ನಿನ್ನ ಖುಷಿಗೆ, ನಿನ್ನ ಮನಸ್ಸೋ ಇಚ್ಛೆ ಎಷ್ಟು ಸಾರಿ ಬೇಕಾದರೂ ವಿಲ್ಲನ್ನು ಬದಲಾಯಿಸುವ ಅಧಿಕಾರ ನಿನಗಿದೆ. ದ ಲಾಸ್ಟ್ ವಿಲ್, ದ ಲಾಸ್ಟ್ ವಿಲ್ ಪ್ರಿವೇಲ್ಸ್. ಅಂತಿಮ ಮರಣ ಶಾಸನ ತಾನೇ ಉಳ್ಕೋಬೇಕಾದ್ದು ಅಲ್ವಾ? ಅದರಿಂದ ಯಾವುದು ಅಂತಿಮ ಮರಣ ಶಾಸನ ಅಂದರೆ ಇನ್ ಪಾಯಿಂಟ್ ಆಫ್ ಟೈಮ್ ಅಂತಿಮ. ಇವತ್ತು 14ನೇ ತಾರೀಕು ಅಲ್ವೇನ್ರಿ, 14ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅಷ್ಟು ರೆಡಿ ಮಾಡಿ ನೀವು ಡೇಟು ಟೈಮು ಎಲ್ಲ ಸೈನ್ ಮಾಡಿದ್ದೀರಿ. ಮಧ್ಯಾಹ್ನ ಬಂದ ಏಟ್ಗೆ ಮನೆಗೆ ಹೋದ್ರಲ್ಲ, ರಿಜಿಸ್ಟರ್ ಮಾಡಿಕೊಂಡು ಜಗಳ ಶುರು ಆಯ್ತಲ್ಲ ಆಗಲೇ. ಅದಂಗೆ ಬರೆದ್ಬಿಟ್ಟೆ ಅವನಿಗೆ, ಅಳಿಯ ಬಂದ್ಬಿಟ್ಟಿದ್ದಾನೆ, ಮಗಳು ಬಂದ್ಬಿಟ್ಟಿದ್ದಾರೆ. ಓ, ಏನು ಮಕ್ಕಳೇ ಹೆಚ್ಚು ನಿಮಗೆ, ನಾವು ತಾನೇ ಇಲ್ಲಿ ಹತ್ರ ಇರೋರು, ಬೇಗಾದರೆ ನಾವು ಬೇಕು ಸಹಾಯಕ್ಕೆ. ವಿಲ್ಲಲ್ಲೆಲ್ಲ ಮಗನಿಗೆ ಮೊಮ್ಮಗನಿಗೆ ಬರ್ಕೊಂಡ ಆಯಿತು, ಬದಲಾಯಿಸೋಣ, ಈಗ ಮಾಡು, ಬದಲಾಯಿಸು, ನಾವು ಹೋಗೋಣ ಲಾಯರ್ ತಾವೇನೆ, ಹೋಗಿ ಲಾಯರ್ ಹತ್ರ, ಹೋಗದೆ ಇದ್ರೂ ಚಿಂತೆ ಇಲ್ಲ, ಒಟ್ಟು ಬದಲಾಯಿಸ್ತಾ ಇದ್ದೀರಲ್ಲ, ಇನ್ನೊಂದು ಟೈಮ್ ಹಾಕ್ತಾ ಇದ್ದೀರಿ. 14ನೇ ತಾರೀಕು ಸಾಯಂಕಾಲ 7:30ಕ್ಕೆ, ಬೆಳಗ್ಗೆ 10:30ಕ್ಕೆ ಮಾಡಿದ್ರಿ, 7:30ಕ್ಕೆ ಅದನ್ನು ಬದಲಾಯಿಸಿದ್ರಿ, ದ ಲಾಸ್ಟ್ ವಿಲ್
14ನೇ ತಾರೀಕೆ ಮೇ ತಿಂಗಳೇ

2026 ಇಸ್ವಿ, 10:30 ಉಳಿಯೋಲ್ಲ, 7:30 ಉಳಿಯೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದ. ಅಂದರೆ ಎಷ್ಟು ಸಾರಿ ಬೇಕಾದರೂ ನೀವು ಅದನ್ನು ಬದಲಾಯಿಸ್ಕೋತಾ ಹೋಗಬಹುದು. ದ ಲಾಸ್ಟ್ ವಿಲ್ ಪ್ರಿವೇಲ್ಸ್, ಅಂತಿಮ ಮರಣ ಶಾಸನಕ್ಕೆ ಮಾನ್ಯತೆ. ಈ ಒಂದು ಪೆಕ್ಯುಲಿಯರ್ ಕ್ವಶನ್ ಕೇಳ್ತೀನಿ. ಅಂತಿಮ ಮರಣ ಶಾಸನ ಅಂದರೆ, ಒಂದು ಮರಣ ಶಾಸನದಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಏನೋ ಬರೆದಿದ್ದೀರಿ, ಸೆಕೆಂಡ್ ಪ್ಯಾರಾದಲ್ಲಿ ಏನೋ ಬರೆದಿದ್ದೀರಿ, ಮೂರನೇ ಪ್ಯಾರಾದಲ್ಲಿ ಈ ಮೊದಲನೇ ಪ್ಯಾರಾದಲ್ಲಿ ಬರೆದಿದ್ದೀರಲ್ಲ ಅದನ್ನು ಚೇಂಜ್ ಮಾಡಿದ್ದೀರಿ. ಫಸ್ಟ್ ಪ್ಯಾರಾದಲ್ಲಿ ಇದನ್ನು ನನ್ನ ಹಿರಿಯ ಮಗನಾದ ABC ಅವನು ಕೊಟ್ಟಿದ್ದೇನೆ, ಎರಡನೇ ಐಟಮ್ ಸ್ವತ್ತನ್ನು ನನ್ನ ಮಗಳಾದ DEF ಕೊಟ್ಟಿದ್ದೇನೆ, ಪುನಃ ಮೂರನೇ ಪ್ಯಾರಾದಲ್ಲಿ ಈ ಸ್ವತ್ತನ್ನು ನನ್ನ ಕಿರಿಯ ಮಗನಾದ MNO ಕೊಟ್ಟಿದ್ದೇನೆ. ಅರೆ ABC ಇದು MNO ಒಂದೇ ವಿಲ್ಲು, ಬೆಳಗ್ಗೆ 10:00 ಬರೆದಿದ್ದಿದ್ದು. ಎಲ್ಲಿವರೆಗೆ ವಾದಗಳು ನಡೆದಿದ್ದೇನೆ, ಕೊನೆಯ ಒಂದನೇ ಪ್ಯಾರ ಬರೆದಾಗ ಏನಿತ್ತು ತಲೆಯಲ್ಲಿ, ಅದು ಮೂರನೇ ಪ್ಯಾರಾಗೋ ಏಳನೇ ಪ್ಯಾರಾಗ ಹೋಗೋತ್ತು ಚೇಂಜ್ ಆಯಿತು, ಆ ಚೇಂಜ್ ಆಗಿದ್ದು ಉಳಿಯುತ್ತೆ. ಒಂದೇ ವಿಲ್ನಲ್ಲಿ ಕೊನೆ ಪ್ಯಾರಾದಲ್ಲಿ ಉಳಿದಿರೋದು ಡೆಟ್ ಸರ್. ಅಂದರೆ ಇವರ್ ಲಾಸ್ಟ್ ವಿಷ್ ಅಂತ, ಕೊನೆಯ ಮರಣದ ಅಂತಿಮ ಮರಣ ಶಾಸನ, ನಿಮ್ಮ ಅಂತಿಮ ಆಸೆ ಇದೆಯಲ್ಲ ಅದಕ್ಕೆ ಮಾನ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ. ಒಂದು ಉದಾಹರಣೆ ಅಷ್ಟೇ ನಾನು ಹೇಳಿದ್ದು, ಮೊದಲನೇ ಪ್ಯಾರಾಯಿಂದ ಏಳನೇ ಪ್ಯಾರಾಗೆ ಬಂದಾಗ ಬದಲಾಗಿರ್ಬೋದು, ಹೇಳೋಕ್ಕಾಗಲ್ಲ, ಕಾನ್ಫ್ಲಿಕ್ಟ್ ಇರ್ಬೋದು. ಆಗ ಅಂತಿಮ ಪ್ಯಾರಾ ಇದೆಯಲ್ಲ ಅದರಲ್ಲೂ ಡೆತ್ ಶಲ್ ಪ್ರಿವೇಲ್. ಈ ವಿಲ್ಲನ್ನು ಪೂರ್ತಿ ಬದಲಾಯಿಸ್ಬೋದು, ಅಂದರೆ ಹಳೆ ವಿಲ್ಲನ್ನು ರದ್ದು ಮಾಡಿಬಿಡ್ಬೋದು, ಹೌದಾ, ಅಥವಾ ಭಾಗಶಃ ರದ್ದು ಮಾಡ್ಬೋದು. ಅದಕ್ಕೆ ತಿದ್ದುಪಡಿ. ಮೊದಲನೇದ್ರಲ್ಲಿ 9 ಐಟಮ್ ಆಸ್ತಿ ಇತ್ತು ನಮ್ಮದು, 9 ಐಟಮ್ ಯಾರ್ಯಾರು ಹೋಗಬೇಕು ಅಂತ ಎಲ್ಲ ಬರೆದಿದ್ದೀನಿ. ಈಗ ನನಗನ್ಸುತ್ತೆ ಒಂದು ತಿಂಗಳಾದ್ಮೇಲೆ ಆ 2 ಐಟಮ್ ಬಗ್ಗೆ ನಾನು ಅವತ್ತು ಬರೆದಿದ್ದು ಸಮಾಧಾನಕರವಾಗಿಲ್ಲ. ನನ್ನ ಮಗಳು ಬಂದು ಮಾತಾಡ್ಕೊಂಡು ಹೋದ್ಲಲ್ಲ, ಏನು ದೂರಾಂಕಾರದಲ್ಲಿ ಮಾತಾಡಿದ್ಲು ನೋಡ್ರಿ ಅವಳು, ಅವಳಿಗೆ 2 ಮನೆಗೆ ಬರೆದ್ಬಿಟ್ಟಿದ್ದೀನಿ ಇಬ್ಬರಿಗೂ, ಅದು ಚೇಂಜ್ ಮಾಡ್ತೀನಿ, ನನ್ನ ಕಿರಿ ಮಗನಿಗೆ ಕೊಟ್ಬಿಡ್ತೀನಿ. ಅವನು ಪಾಪ ಬಡವ ಕಷ್ಟದಲ್ಲಿದ್ದಾನೆ, ಇವಳು ಏನು ಅಂತ ಗಂಡನ ಮನೇಲಿ ಚೆನ್ನಾಗಿದ್ದಾಳಲ್ಲ ಇವಳು, ಅದನ್ನು ರದ್ದು ಮಾಡ್ತೀನಿ. ಅಂದರೆ ಪೂರ್ತಿ ವಿಲ್ಲನ್ ರದ್ದು ಮಾಡ್ತಾ ಇಲ್ಲ, ಭಾಗಶಃ ರದ್ದು ಮಾಡ್ತಾ ಇದ್ದೀನಿ. ಅದಕ್ಕೆ ಇಂಗ್ಲೀಷಲ್ಲಿ ಕೋಡಿಸಿಲ್ ಅಂತ, ವೀಲಿನ ತಿದ್ದುಪಡಿ. ವೀಲ್ ಹಂಗೆ ಉಳ್ಕೊಂಡಿದೆ, ಆ ವೀಲಲ್ಲಿ ಏನು ಬರೆದಿದ್ದೀನಿ ಎಲ್ಲ ಅಂಶಗಳು ಸರಿ, ಅದರಲ್ಲಿ ಭಾಗಶಃ ಬದಲಾಯಿಸ್ತಾ ಇದ್ದೀನಿ, ಅದನ್ನು ಕೋಡಿಸಿಲ್. ಸೊ ಈಗೆರಡು ಒಟ್ಟಿಗೆ ಓದ್ಕೋಬೇಕು, ಮೇನ್ ವಿಲ್ ಅದು, ಇದು ಕೊಡಿಸಿಲ್ಲು, ಇದೆರಡು ಒಟ್ಟಿಗೆ ಓದ್ಕೊಂಡೆ ಏನು ಮಾಡಬೇಕು, 8, 9 ಐಟಮ್ ಬದಲಾಯಿಸಿದ್ದೀನಲ್ಲ, ಬದಲಾವಣೆ ಮಾಡಿರೋದನ್ನು ಇದನ್ನು ಮೂಲ 1-7 ಐಟಮ್ ಅದನ್ನು ಇಷ್ಟು ಒಟ್ಟಿಗೆ ಇಟ್ಕೊಂಡು ಓದಿದ್ರೆ ಮಾತ್ರ ಒಂದು ಮರಣ ಶಾಸನ ಅದು. ಇಲ್ಲ ಪೂರ್ತಿ ರದ್ದು ಮಾಡಿಬಿಡಿ ಬೇಕಾದ್ರೆ, ಬೇಡಲೇ ಬೇಡ, ಕನ್ಫ್ಯೂಷನ್ ಹಾಕಪ್ಪ, ಅದರಲ್ಲಿ ಇಷ್ಟಡಿ, ಇದರಲ್ಲಿ ಇಷ್ಟಡಿ, ಚಿನ್ನದ ಸರದ ವಿಷಯ, ಬ್ಯಾಂಕ್ ಡಿಪಾಸಿಟ್ ವಿಷಯ, ಏನೇನೇನೇನೋ ಇದೆ ಅದರಲ್ಲಿ, ಹೌದಲ್ವಾ. ಅದಕ್ಕಾಗಿ ಹೊಸ ವಿಲ್ಲೇ ಬರೆದ್ಬಿಡ್ತೀವಿ. ಆ ಹೊಸ ವಿಲ್ ಬರೀಬೇಕಾದ್ರೆ ಹಳೆ ವಿಲ್ಲನ್ನು ರದ್ದು ಮಾಡಬೇಕು. ಯಾವತ್ತು ಜನವರಿಲಿ ಬರೆದಿದ್ನಲ್ಲ, 1-1-2026 ಆ ವಿಲ್ಲನ್ನು ಮರಣಶಾಸನವನ್ನು ನನ್ನ ಸ್ವೇಚ್ಛೆಯಿಂದ ಸಂಪೂರ್ಣವಾಗಿ ರದ್ದುಪಡಿಸುತ್ತಿದ್ದೇನೆ. ಫಸ್ಟ್ ಪ್ಯಾರ. ಈಗ ನಾನು ಬರಿತಾ ಇರತಕ್ಕಂಥ ಮರಣಶಾಸನದ ಕ್ರಮವೇನೆಂದರೆ ಪೂರ್ತಿ ವಿಷಯಗಳೀಗ. ಸೊ ನೀವು ಎಷ್ಟು ಸಾರಿ ಬೇಕಾದ್ರೂ ಬದಲಾಯಿಸಿ, ವಿಲ್ಲನ್ನು ಬದಲಾಯಿಸ್ಬೋದು, ರದ್ದುಪಡಿಸ್ಬೋದು, ಭಾಗಶಃ ತಿದ್ದುಪಡಿ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಕೆಲವು ದೊಡ್ಡವರು ಅಂದರೆ ಆಸ್ತಿ ಪಾಸ್ತಿಯ ಲೆಕ್ಕದಲ್ಲಿ ಹೆಚ್ಚುವರಿ ಆಸ್ತಿ ಇರುವಂಥವ್ರು, ಅವರು ಮರಣಶಾಸನದಲ್ಲಿ ಹಲವಾರು ಅಂಶಗಳನ್ನು ಬರೀತಾರೆ. ಇಂಥ ಮನೆ ಅದರ ಒಂದು ಭಾಗನ ಇಂಥವನು ವಾಸಕ್ಕೆ ಕೊಡಿ, ಅವನ ಜೀವಿತ ಕಾಲ ಆದಮೇಲೆ ಅದನ್ನು ಮಾರಾಟ ಮಾಡಿ ಅದರಿಂದ ಬರೋ ದುಡ್ಡನ್ನು ಇಂಥ ದೇವಸ್ಥಾನದ ಪೂಜಾ ವಿಧಿ ಕೊಡಿ, ಇನ್ನೊಂದು ಐಟಮ್ ಜಮೀನು ಅದನ್ನು ಈ ಥರ ಕೊಡಿ, ಅವನು ಜೀವಿತ ಕಾಲದಲ್ಲಿ ಅನುಭವಿಸ್ಲಿ, ಅವನ ಜೀವಿತ ಕಾಲ ಆದಮೇಲೆ ನಮ್ಮೂರಿನ ಶಾಲೆಗೆ ಕೊಟ್ಬಿಡಿ, ಅದರಿಂದ ಜಮೀನೇ ಕೊಟ್ಟರೆ ಅವ್ರು ಮಾರ್ಕೊಳ್ತಾರೆ ಏನು ಬೇಕು ಮಾಡಿ, ಬೇರೆ ಬೇರೆ ಅಂಶಗಳೆಲ್ಲ ಬಂದಿರುತ್ತೆ. ನನ್ನ ಇಚ್ಛೆ ಅದು ನಿಜ, ಮರಣಶಾಸನ ಬರೆಸೋನು ಮನಸ್ಸಿನಲ್ಲಿ ಇರ್ತಕ್ಕಂಥ ಇಚ್ಛೆ ಅನ್ನೋದು ನಿಜ. ಈ ಇಚ್ಛೆನ ಅನುಷ್ಠಾನಕ್ಕೆ ತರೋರು ಯಾರು? ವಿಲ್ ಬರೆದಿಟ್ಟೆ ಸತ್ತೋಗ್ಬಿಟ್ಟೆ ನಾನು, ವಿಲ್ ಇದೆ ನಿಮ್ಮ ಮುಂದೆ, ವಿಲ್ಲನ್ನು ಅನುಷ್ಠಾನಕ್ಕೆ ತರೋರು ಯಾರು? ಅದಕ್ಕೆ ಎಕ್ಸಿಕ್ಯೂಟರ್ ಅಂತ ಇರ್ತಾರೆ. ನನಗೆ ಯಾರಲ್ಲಿ ನಂಬಿಕೆ?

ಇದೆಯೋ ಅಂತ ಅವನ ಹೆಸರನ್ನಲ್ಲಿ ನಮೂದು ಮಾಡ್ತೀನಿ. ಮಾಡಿಬಿಟ್ಟು ನಾನು ಎಕ್ಸಿಕ್ಯೂಟರ್ ಆಗಿ ನಿಂತವನ್ನ ಅಪಾಯಿಂಟ್ ಮಾಡಿದ್ದೀನಿ. ಅಗತ್ಯ ಬಿದ್ದರೆ ಅವನಿಗೆ ಶುಲ್ಕನೂ ಫಿಕ್ಸ್ ಮಾಡ್ತೀನಿ. ನನ್ನ ಪರವಾಗಿ ನನ್ನ ಕಾಲಾನಂತರ ಇಂತಿಷ್ಟು ಜವಾಬ್ದಾರಿಯನ್ನು ನೀನು ವಹಿಸಿಕೊಂಡು ಈ ಪ್ರಕಾರ ನಿರ್ವಹಿಸು. ಜಮೀನುಗಳು ಇಂತಿಂಥವ್ರು ಸುಪರ್ದು ಹೋಗೋಗಿ ಮಾಡು, ಮನೆ ಇಂಥ ಭಾಗ ಮಾರಾಟ ಮಾಡು, ಇಂಥ ಭಾಗ ಅವ್ರು ಕೊಡು, ಬ್ಯಾಂಕ್ ಡಿಪಾಸಿಟ್ಗಳು ಹಣ ರಿಯಲೈಸ್ ಮಾಡ್ಕೊಂಬಂದು ಇಂಥ ಅನಾಥಾಶ್ರಮಕ್ಕೆ ಕೊಡು, ಇಂಥ ಮಗನಿಗೆ ಕೊಡು, ಚಿನ್ನಾಭರಣಗಳು ಇಂತಿಂಥ ಹೆಣ್ಮಕ್ಳಿಗೆ ಹಂಚು, ಎಲ್ಲ ಇದೆ, ವಾಸ್ಟ್ ಪ್ರಾಪರ್ಟಿ ಇದೆ. ಆ ವಾಸ್ಟ್ ಪ್ರಾಪರ್ಟಿ ಈ ವಿಲ್ಲಲ್ಲಿ ಕವರ್ ಆಗಿದೆಯಲ್ಲ, ಆ ವಿಲ್ಲಲ್ಲಿ ಕವರ್ ಆಗಿರ್ತಕ್ಕಂಥ ವಾಸ್ಟ್ ಪ್ರಾಪರ್ಟಿಗಳನ್ನು ವಿಲ್ ಪ್ರಕಾರ ಹಂಚಿಕೆ ಮಾಡುವ ಜವಾಬ್ದಾರಿ, ಅನುಷ್ಠಾನಗೊಳಿಸುವ ವಿಲ್ಲನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ಒಬ್ಬ ವ್ಯಕ್ತಿಯಾಗಿ ವಹಿಸ್ಬೋದು. ಅವರನ್ನು ಎಕ್ಸಿಕ್ಯೂಟರ್ ಅಂತ ಕರಿತೀವಿ. ಆ ಎಕ್ಸಿಕ್ಯೂಟರ್ಗೆ ಏನು ಪಾಲು ಕೊಡ್ತಿಲ್ಲ, ಅವ್ನು ಬರೀ ಹಂಚೋ ಕೆಲಸ, ಪಾಲು ಅವನಿಗೆ ಕೊಟ್ಟರು ಅವನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಅವಕಾಶ ಇಲ್ಲಂಗೆ ಅವನಿಗೆ ಬರೀ ಕಿಂಚಿ ಜವಾಬ್ದಾರಿ. ಏನು ಜವಾಬ್ದಾರಿ? ಇದನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು. ಅವನು ಈ ವಿಲ್ಗೆ ಅಧಿಕಾರ ಪತ್ರ ಬೇಕಾದ್ರೂ ತೊಗೋಬೋದು, ವಿಲ್ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೋದು. ಯಾರಾದರೆ ನಿನಗೆ ಹಿಂಗೋ ಇದೆ ಅಧಿಕಾರ ಅಂದರೆ ನ್ಯಾಯಾಲಯಕ್ಕೊಂದು ಅರ್ಜಿ ಸಲ್ಲಿಸಿ ನನ್ನನ್ನು ಎಕ್ಸಿಕ್ಯೂಟರ್ ಅಂತ ಅಪಾಯಿಂಟ್ ಮಾಡಿದ್ದಾರೆ ಈ ವಿಲ್ನಲ್ಲಿ, ಆದ್ದರಿಂದ ನನಗೆ ಅಧಿಕಾರ ಪತ್ರ ಕೊಡಿ ಒಂದು. ಅದಕ್ಕೆ ಪ್ರೋಬೇಟ್ ಅಂತಾರೆ, ಲೆಟರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಾರೆ, ಪ್ರೋಬೇಟ್ ಆರ್ ಲೆಟರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಾರೆ. ಅದನ್ನು ಕೈಯಲ್ಲಿ ಇಟ್ಕೊಂಡು ಅವನು ಒನ್ ಬೈ ಒನ್ ಒನ್ ಬೈ ಒನ್ ಮಾಡ್ಬೋದು. ನಮ್ಮ ಅರಮನೆ ಸಂತತಿಗೆ ಸೇರಿದವರು, ಅರಮನೆ ಸಂಪರ್ಕದಲ್ಲಿದ್ದವರು, ಸುಮಾರು ಪ್ರಾಪರ್ಟಿಗಳು ಅವ್ರ ಹತ್ರ ಎಲ್ಲ, ಇಮೋಬಲ್ ಮೋಬಲ್ಲು, ಸ್ಟಾಕ್ಸ್ ಆ್ಯಂಡ್ ಶೇರ್ಸು. ಬೆಂಗಳೂರಲ್ಲಿ ಎಷ್ಟೋ ಶ್ರೀಮಂತರ ಹತ್ರ ಸ್ಟಾಕ್ಸ್ ಆ್ಯಂಡ್ ಶೇರ್ಸು ಎಷ್ಟು ಕಂಪ್ನಿದಿದೆ ರೀ? ಒಂದೊಂದು ಕಂಪ್ನಿದೇನೆ ಲಕ್ಷಾಂತರ ರೂಪಾಯಿಂದಿದೆ. ಈ ಕಂಪ್ನಿದು ಈ ಮಗನಿಗೆ, ಈ ಕಂಪ್ನಿ ಬಾಂಬೆ ಡೈಂಗ್ರಲ್ಲ ಅರ್ಧ ಇವನಿಗೆ, ಹಿಂಗೆ ಹಿಂಗೆ ಹಿಂಗೆ ಎಲ್ಲ ಅವ್ರು ಲೆಕ್ಕ ಹಾಕ್ಬಿಟ್ಟಿರ್ತಾರೆ ಬಿಲ್ಲಲ್ಲಿ. ಅದೆಲ್ಲ ಅನುಷ್ಠಾನಕ್ಕೆ ತರಬೇಕಂದ್ರೆ ನಿಮ್ಮ ಕೈಗೆ ಬಿಟ್ಬಿಡ, ಒಬ್ಬನ ಕೈಗೆ ಬಿಟ್ಬಿಡೋಕ್ಕೂ ಆಗಲ್ಲ, ಅವ್ನು ಸರಿಯಾಗಿ ನಡ್ಕೋತಾನೆ ಇಲ್ವೋ. ಮೂರನೇ ವ್ಯಕ್ತಿಯನ್ನು ಎಕ್ಸಿಕ್ಯೂಟರ್ ಅಂತ ಕೂರಿಸ್ತಾರೆ, ಅದಕ್ಕೂ ಕೂಡ ಬಿಲ್ಲಲ್ಲಿ ಅವಕಾಶ ಇದೆ. ನಾನು ಮನೆಯ ಒಂದು ಅಂಶಕ್ಕೆ ಬರ್ತಾ ಇದ್ದೀನಿ. ಏನದು? ಸ್ವಂತದವ್ರಿಗೆ ವಿಲ್ ಮಾಡಬೇಕು ಅಂತಿದ್ಯಾ ಅನ್ನುವ ಒಂದು ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾ ಇರ್ತಾರೆ. ಸ್ವಂತದವ್ರಿಗೆ ವಿಲ್ ಮಾಡಬೇಕು ಅಂತಿಲ್ಲ, ಎಲ್ಲೂ ಇಲ್ಲ. ಸ್ವಂತದವ್ರಿಗೆ ವಾರಸ ಕಾನೂನು ಪ್ರಕಾರನೇ ಹೋಗುತ್ತೆ. ಆಯ್ತು ರೀ, ವಾರಸ ಕಾನೂನು ಇದೆ ರೀ, ಗೊತ್ತು ನಮಗೆ. ಆ ವಾರಸ ಕಾನೂನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಮನೆಯವ್ರಿಗೆ ಕೊಡಬೇಕು ಅಂತಿದೆಯಾ? ಇಲ್ಲ. ಯಾರಿಗೆ ಬೇಕಾದರೂ ಮರಣಶಾಸನ ಬರೀ ಸ್ವಂತದವ್ರಿಗೆ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಮರಣಶಾಸನ ಅಂದರೆ ನಿಮ್ಮ ಇಚ್ಛಾ ರೀತಿ ನಿಮ್ಮ ಆಸ್ತಿ ನಿಮ್ಮ ಕಾಲಾನಂತರ ಉಪಯೋಗಕ್ಕೆ ಬರಬೇಕು. ನಿಮ್ಮ ಇಚ್ಛೆನೇ ಬೇರೆ ಬೇರೆ ಇರ್ಬೋದು. ಯಾವುದೋ ಸಂಸ್ಥೆ ಕೊಡಬೇಕು ಅಂತಿರ್ಬೋದು, ಇನ್ಯಾರೋ ವ್ಯಕ್ತಿ ಕೊಡಬೇಕು ಅಂತಿರ್ಬೋದು. ಈ ಪ್ರಕಾರ ನೀವು ಯಾರಿಗೆ ಬೇಕಾದರೂ ಕೊಡೋಕ್ಕೆ ಅವಕಾಶ ಇದೆ. ಆದರೆ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ನ್ಯಾಯಾಲಯದ ಮುಂದೆ ಪದೇ ಪದೇ ಬರುತ್ತೆ. ನಾನು 84ನೇ ಇಸ್ವಿ 1984ರಲ್ಲಿ ಲಾಯರ್ ಆಗಿದ್ದು, ಈಗ ನೋಡಿರಿ 42 ವರ್ಷ ತುಂಬೋಗಿದೆ. 85ನೇ ಇಸ್ವಿಯಲ್ಲಿ ಬೆಳಗಾಂ ಅಲ್ಲಿದ್ದು ಒಂದು ಪ್ರಕರಣ ಬಂದಿತ್ತು ಕರ್ನಾಟಕ ಹೈಕೋರ್ಟ್ ಮುಂದೆ. ಅಲ್ಲಿ ಅವರೇನು ಹೇಳ್ತಾರೆ, ಆರ್ಮ್ ಚೇರ್ ರೂಲ್ ಅಂತ. ಒಬ್ಬ ವ್ಯಕ್ತಿ ಸುಮ್ಮನೆ ಕುರ್ಚಿ ಮೇಲೆ ನಾನು ಕೂತಿದ್ದೇನಲ್ಲ, ಹಂಗಲ್ಲ, ಆರಾಮ್ ಚೇರ್, ಈಸಿ ಚೇರ್ ಅಂತ ಇದ್ದು ನೋಡಿ, ಹಿಂದೆ ಎಲ್ಲ ಬಟ್ಟೆದು ಹಾಕಿದ್ದು, ಹಿಂದಕ್ಕೆ ಹೊರಕು, ಕತ್ತು ತಲೆ ಆ ಕಡೆಗಿಡು, ಕಾಲು ಮುಂದಕ್ಕೆ ನೀಡು, ಹಿಂಗೆ ಹಿಂಗೆ ಅಲ್ಲಾಡ್ತಾ ಇರೋ ಅಂಥ ಚೇರ್ ಮೇಲೆ ಕುತ್ಕೊಂಡು ತನ್ನ ಆಸ್ತಿ ಪಾಸ್ತಿಯನ್ನು ಯಾವ ರೀತಿ ವಿಲೆ ಮಾಡಬೇಕು ಅಂತ ಆರಾಮಾಗಿ ಯೋಚನೆ ಮಾಡ್ತಾನಲ್ಲ, ಹಾಗೆ ಯೋಚನೆ ಮಾಡಿ ವಿಲ್ಲನ್ನು ಬರೆದಿದ್ದಾನ. ಚೇರ್ ಮೇಲೆ ಕೂತಿದ್ದ, ಫೋಟೋ ತರಬೇಕು ಅಂತಲ್ಲ ಹೇಳ್ತಾ ಇರೋದು, ಮನಸ್ಸಿನ ಸ್ಥಿತಿ ಅಷ್ಟು ಆರಾಮಾಗಿದ್ದು ಬರೆಸಿದಾನ ಅನ್ನೋ ಪ್ರಶ್ನೆಯೂ ಹೇಳುತ್ತಂತೆ. ಯಾಕೆ? ನಾರ್ಮಲ್ ಕೋರ್ಸಲ್ಲಿ ABCD ಹೋಗಬೇಕಾಗಿತ್ತು, ಅಂದರೆ ವಾರಸದಾರರಿಗೆ ಹೋಗಬೇಕಾಗಿತ್ತು. ಅದನ್ನು ಬಿಟ್ಟು, ಅಂದರೆ ವಾರಸದಾರರಿಗೆ ಕೊಡದೆ ವಾರಸುದಾರರಲ್ಲದವರಿಗೆ ಕೊಡೋಕ್ಕೆ ಹೋಗ್ತಾ ಇದ್ದಾನಲ್ಲ, ಸಕಾರಣ ಇದೆಯಾ? ಇದೆಯಾ? ಕಾಣಬೇಕದು ವಿಲ್ಲಲ್ಲಿ. ಕೋರ್ಟ್ ಇಲ್ದಿದ್ರೆ ಏನು ಹೇಳ್ತಾರೆ, ದಿ ವಿಲ್ ಈಸ್ ಶ್ರೌಡೆಡ್ ವಿತ್, ದಿ ಎಕ್ಸಿಕ್ಯೂಷನ್ ಆಫ್ ದ ವಿಲ್ ಈ ಶ್ರೌಡೆಡ್ ವಿತ್ ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸಸ್. ಅನುಮಾನಕ್ಕೆ ಅವಕಾಶ ನೀಡುವ ಸಂದರ್ಭಗಳು ಕಂಡು ಬರ್ತಾ ಇದೆ. ನ್ಯಾಯಾಲಯ ಅನುಮಾನದಿಂದ ನೋಡ್ಬೋದು, ಅಲ್ರಿ ಇವ್ರ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗೇ ಇದ್ರು, ಕೊನೆ ದಿನದವರೆಗೂ ಇವ್ರನ್ನ ಚೆನ್ನಾಗಿ ನೋಡ್ಕೋತಾ ಇದ್ರು,

0: ಅದಕ್ಕೆಲ್ಲ ಬಿಟ್ಟು ಬೀದಿಲಿ ಹೋಗೋ ದಾಸಯ್ಯನ ಕೈಗೆ ಬಿಟ್ಬಿಟ್ರು ಇವರು? ಸಹಜ ಅಲ್ವಾ ಪ್ರಶ್ನೆ? ಅಂದ್ರೆ ಇವ್ರನ್ನ ದ್ವೇಷಿಸೋದಕ್ಕೆ, ಅವನ್ನ ಪ್ರೀತಿಸೋದಕ್ಕೆ ವಿಶೇಷವಾದ ಕಾರಣ ಏನು? ಅದನ್ನ ಬರಿಬೇಕು ಅಂತಲ್ಲ, ನಿಮ್ಮ ಬರವಣಿಗೆಯಲ್ಲಿ ಅದು ಗೋಚರವಾದರೆ ಅನುಮಾನಾಸ್ಪದ ಮೋಡಗಳು ಬರ್ತಾ ಇತ್ತಲ್ಲ, ಆ ಮೋಡಗಳನ್ನ ತಳ್ಳಿ ಹಾಕುವ ಪ್ರಯತ್ನ ಮಾಡ್ಬೋದು ನ್ಯಾಯಾಲಯ. ನ್ಯಾಯಾಲಯಕ್ಕೆ ಅನುಮಾನ ಬಂದ್ಬಿಡ್ತು, ಮೋಡ ಮುಸ್ಕಿದ್ದಾರೆ ಈ ವಿಷಯದಲ್ಲಿ. ಏನೋ ಮೋಡ ಪಕ್ಕಕ್ಕೆ ಸರಿಸಿದ್ರೆ ತಾನೆ ನಮಗೆ ಸತ್ಯ ಗೊತ್ತಾಗೋದು. ಆ ಮೋಡವನ್ನ, ಅನುಮಾನದ ಮೋಡಗಳನ್ನ ಸರಿಸುವಷ್ಟು ಅಂಶಗಳು ಅದರಲ್ಲಿ ಕಾಣಬೇಕು. ಇಲ್ಲದೆ ಹೋದ್ರೆ ಇದು ಅನುಮಾನ ರೀತಿ ಅಂತ ಏನು ಕಾರಣಕ್ಕೆ? ನಿಮ್ಮ ಮನೆಯವ್ರಿಗೆ ಕೊಡುವಂತ ಅಲ್ಲ ಕಾನೂನು, ದಾಸಯ್ಯನಿಗೆ ಬರೆದ್ರೆ ತಪ್ಪೇನು ಇಲ್ಲ. ಆದರೆ ಯಾವ ಕಾರಣಕ್ಕೆ ಮನೆಯವ್ರನ್ನ ಬಿಟ್ಟು, ಯಾವ ಕಾರಣಕ್ಕೆ ದಾಸಯ್ಯಂಗೆ ಆದ್ಯತೆ ಕೊಟ್ಟು ಮರಣ ಶಾಸನ ಬರೆಸ್ತಾ ಇದ್ದೀಯಾ ನೀನು? ಇದು ಸ್ವಲ್ಪ ಗೊತ್ತಾಗಬೇಕಪ್ಪ. ಯಾಕೆ ಅಂದರೆ ಈಗಾಗಲೇ ಹೇಳಿದ್ದೀನಿ, ಇದೇ ಪದ ಪುನಃ ರಿಪೀಟ್ ಮಾಡ್ತಾ ಇದ್ದೀನಿ, ವಿಲ್ ಈಸ್ ಇಂಟರ್ಫರೆನ್ಸ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್. ಅದರಿಂದ ಯಾರೇ ಒಂದು ವಿಲ್ ಮಾಡಿಸ್ಬೇಕು, ವಿಲ್ ಬರೆಸ್ಬೇಕು, ವಿಲ್ ಬರೀಬೇಕು ಅಂತ ತೀರ್ಮಾನ ಮಾಡುವ ಮೊದಲು ಈ ಅಂಶಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ವಿಲ್ಲನ್ನು ಬರೆಸೋದು ಬರೆಯುವುದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಬಂಧುಗಳೇ, ಇದ್ರ ಬಗ್ಗೆ ನಿಮಗಿನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಾಗಿತ್ತು. ಆದರೆ ಒಂದು ಕಾಲಮಿತಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದೀನಿ. ಮುಂದಿನ ಸಂದರ್ಭ ಯಾವಾಗಲಾದರೂ ಬಂದಾಗ ಅಗತ್ಯ ಬೀಳುವ ಹೆಚ್ಚುವರಿ ಮಾಹಿತಿಯನ್ನು ಕೂಡ ನೀಡ್ತೀನಿ. ನನ್ನ ಜೊತೆ ಇಷ್ಟು ವಿಚಾರಗಳನ್ನು ಹಂಚಿಕೊಂಡಂಥ ಜನಧ್ವನಿ ವಾಹಿನಿಯ ನಿಮ್ಮ ಅಧಿಕಾರಿ ವರ್ಗದವ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.
1: ಸರ್, ತಾವು ಇಷ್ಟು ಸಮಯದವರೆಗೆ ಈ ಒಂದು ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ನಿಮ್ಮ ಬಿಡುವಿಲ್ಲದ ಸಮಯದ ನಡುವೆಯೂ ಸಹ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಇಷ್ಟೊಂದು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
2: ನಮಸ್ಕಾರ.
1: ಕಾನೂನಿನ ಅರಿವೇ ಸಂಕಷ್ಟಗಳಿಗೆ ಪರಿಹಾರ. ಇಂದಿನ ಮಾಹಿತಿಯು ನಿಮ್ಮ ಬದುಕಿನ ಯಾವುದೋ ಒಂದು ಸಮಸ್ಯೆಗೆ ದಾರಿದೀಪವಾಗಲಿದೆ ಎಂಬ ನಂಬಿಕೆ ನಮಗಿದೆ. ಹಕ್ಕುಗಳನ್ನು ತಿಳಿಯಿರಿ, ಜವಾಬ್ದಾರಿಯುತ ನಾಗರಿಕರಾಗಿರಿ. ಮತ್ತೆ ಭೇಟಿಯಾಗೋಣ ಕಾನೂನು ಸಲಹೆಯ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
3: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
4: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
3: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
4: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
3: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
3: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
5: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿವಿ ಕೇಶವಮೂರ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಕೇಳಿದಿರಿ. ಪ್ರಿಯ ಶ್ರೋತೃಗಳೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00:00: 5 3 1 1 9. ನಮಸ್ಕಾರ, ಶುಭರಾತ್ರಿ.